ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳು. ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು 1948 ಶಕ ವರ್ಷ, ಆಶ್ವಯುಜ ಮಾಸದ 5ನೇ ದಿನ, ಅಂದರೆ 2026 ಇಸ್ವಿ ಸೆಪ್ಟೆಂಬರ್ ತಿಂಗಳ 27ನೇ ತಾರೀಕು ಭಾನುವಾರ. ಈಗ ಸಮಯ 5:58:56. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ವಿದ್ಯಾ ಮಾಡುವ ಹೃತ್ಪೂರ್ವಕ ನಮಸ್ಕಾರಗಳು. ಇಂದಿನ ಎಲ್ಲ ಕಾರ್ಯಕ್ರಮಗಳಿಗೆ ಹೃತ್ಪೂರ್ವಕ ಸ್ವಾಗತ.

0: ಆಕಾಶವಾಣಿ ಬೆಂಗಳೂರು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರೆ ಗಮನಿಸಿ, ಇಂದು ಬೆಳಗ್ಗೆ 10:55 ಮನ್ ಕಿ ಬಾತ್. ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು ಕಾರ್ಯಕ್ರಮ ಪ್ರಸಾರವಾಗುವುದು. ಇನ್ನುಳಿದಂತೆ 6:10 ಭಕ್ತಿ ಸಂಗೀತದ ಕಾರ್ಯಕ್ರಮ ಶುಭೋದಯ ಕರ್ನಾಟಕ, 6:30 ಮದ್ದೂರು ಮೋಹನ ಕಲ್ಲೂರಯ್ಯ ಅವರಿಂದ ಚಿಂತನ, ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆಗಳು. 6:50 ರೈತರಿಗೆ ಸಲಹೆಗಳನ್ನು ಕೇಳಲಿದ್ದೀರಿ. 7:15 ಸಿಕೆ ತಾರಾ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಲಿದ್ದೀರಿ. 7:45 ಮತ್ತು 8:30 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ವಿಶ್ವ ಪ್ರವಾಸೋದ್ಯಮ ದಿನದ ಅಂಗವಾಗಿ ಕಿರಣ್ ಮಂಜಬೈಲು ಅವರಿಂದ ಭಾಷಣ ಕೇಳಲಿದ್ದೀರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 9:30 ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 10:30 ಸೋನಾರೆಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 10:55 ಮನ್ ಕಿ ಬಾತ್. 12:05 ವನಿತಾ ವಿಹಾರ, ಉದ್ಯಮಿ ಮತ್ತು ವಿವಿಧ ಕಲೆಗಳಲ್ಲಿ ಉದ್ಯಮಿಗಳನ್ನು ಬೆಳೆಸುತ್ತಿರುವ ರೇವತಿ ನಾಗರಾಜ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಕೆಎಲ್ ರಾಜೇಶ್ವರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ವಿಶ್ವ ಹೃದಯ ದಿನದ ಸಂದರ್ಭದಲ್ಲಿ ಹೃದಯ ದಿನದ ಮಹತ್ವ, ಈ ಕುರಿತು ಎಜೆ ಹಾಸ್ಪಿಟಲ್ ಮತ್ತು ರಿಸರ್ಚ್ ಸೆಂಟರ್ ಇಲ್ಲಿನ ವಿಭಾಗದ ಮುಖ್ಯಸ್ಥರಾದ ಡಾ ಬಿವಿ ಮಂಜುನಾಥ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಚೇತನ್ ನಾಯಕ್ ಕೆ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಕೃಷಿ ಉಡಾನ್ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. 1:20 ಏಷ್ಯನ್ ಗೇಮ್ಸ್ 2026 ದಿನದಾಟದ ಮುಖ್ಯಾಂಶಗಳು. 1:40 ಸೇವಾ ಸಂಕಲ್ಪ ಅಭಿಯಾನ ಸರಣಿ ಕಾರ್ಯಕ್ರಮ, ವಿಷಯ ಈಸಿ ಆಫ್ ಡೂಯಿಂಗ್ ಬಿಸ್ನೆಸ್. 2:40 ಕಾರ್ಮಿಕರಿಗಾಗಿ ಕಾರ್ಯಕ್ರಮ, ಕಿಶೋರ ಕಾರ್ಮಿಕ ಪದ್ಧತಿ ನಿರ್ಮೂಲನೆ ಕುರಿತು ಕಾರ್ಮಿಕ ಇಲಾಖೆಯ ಜಂಟಿ ಆಯುಕ್ತರಾದ ಡಾ ಎಸ್ಬಿ ರವಿಕುಮಾರ್ ಅವರೊಂದಿಗೆ ಸಂದರ್ಶನ. 3:00 ಗುಲ್ಮೋಹರ್ ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. ಸಂಜೆ 5:30 ಗಿರ್ಮಿಟ್ ಕಾರ್ಯಕ್ರಮ, ಚಿತ್ರಗೀತೆಗಳು. 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. ಇಂದು ಸಂಜೆ 6:30 ವಿಜ್ಞಾನದ ಮುನ್ನಡೆ, ವಿಷಯ ಗಣಿಗಾರಿಕೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆಯ ಬಳಕೆ, ದೀಪಾ ಎಂಬಿ ಅವರಿಂದ. 6:51 ಕೃಷಿರಂಗ, ಸುಸ್ಥಿರ ಆದಾಯ ಮತ್ತು ಪರಿಸರ, ಸೂಕ್ತ ಕೃಷಿ ಅರಣ್ಯ ಪದ್ಧತಿಗಳು ಕುರಿತು ಡಾಕ್ಟರ್ ವೀರನಾಗಪ್ಪ ಪಿ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ಜನಪದ ಸಂಗೀತದಲ್ಲಿ ಡಾಕ್ಟರ್ ಬಾನತೂರು ಕೆಂಪಯ್ಯ ಮತ್ತು ಸಂಗಡಿಗರಿಂದ ಜನಪದ ಹಾಡುಗಳು. 7:45 ಕನ್ನಡದಲ್ಲಿ ಭಾಷಣ, ಕನ್ನಡ ಸಾಹಿತ್ಯದಲ್ಲಿ ಸೌಹಾರ್ದತೆಯ ನೆಲೆಗಳು, ಈ ಕುರಿತು ಮಾತನಾಡುತ್ತಾರೆ ಸಂಗೀತ ಎಂ ಹಿರೇಮಠ್. ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ಇದುವರೆಗೂ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದ್ರಿ. ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ದಿಸ್ ಇಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ತನ್ವಿ ಖುರಾನಾ. Prime Minister Narendra Modi will share his thoughts with the people of the country and abroad in his monthly radio program Mann Ki Baat on Akashwani at 11 a.m. today. It will be the 138th episode. The program will be broadcast across the entire Akashwani and Doordarshan network, the AIR news website and the news on AIR mobile app. It will also be live streamed on the YouTube channels of AIR News, DD News, the PMO and the Ministry of Information and Broadcasting. Akashwani will broadcast the program in regional languages immediately after the Hindi broadcast. The Election Commission has reiterated that the decision

ಆಕಾಶವಾಣಿ ಶುಭೋದಯ ಕರ್ನಾಟಕ ಕಾರ್ಯಕ್ರಮದ ಆರಂಭದ ಭಕ್ತಿಗೀತೆ ಹುಟ್ಟಿದೇಳು ದಿವಸದಲ್ಲಿ ಪುರಂದ್ರದಾಸರ ಕೀರ್ತನೆ ಹಾಡಿದ್ದಾರೆ ರಶ್ಮಿ ಮಧುಸೂದನ್.

ಮರುಳು ಮಾಡಿಕೊಂಡೆಯಲ್ಲೆ ಮಾಯಾದೇವಿಯೇ. ಪುರಂದ್ರದಾಸರ ಇನ್ನೊಂದು ಕೀರ್ತನೆ ರಶ್ಮಿ ಮಧುಸೂದನ್ ಅವರ ಧ್ವನಿಯಲ್ಲಿ.

0: ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಇದುವರೆಗೂ ರಶ್ಮಿ ಮಧುಸೂದನ್, ಉಪೇಂದ್ರ ಭಟ್ ಅವರಿಂದ ಪುರಂದರದಾಸರ ಕೀರ್ತನೆಗಳು ಹಾಗೂ ವೇದಾವತಿ ಶಾರದ ಭಟ್ ಅವರಿಂದ ಅಕ್ಕ ಮಹಾದೇವಿಯವರ ವಚನಗಳನ್ನು ಕೇಳಿದ್ರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಸಮಯ 6:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಚಿಂತನ, ಮದ್ದೂರು ಮೋಹನ ಕಲ್ಲೂರಯ್ಯ ಅವರಿಂದ.
1: ಒಮ್ಮೆ ಕೈಯ ಬೆರಳುಗಳಲ್ಲಿ ಜಗಳ ಹುಟ್ಟಿಕೊಂಡಿತಂತೆ. ನಾನು ಮೇಲು ನಾನು ಮೇಲು ಎಂದು ಎಲ್ಲ ಬೆರಳುಗಳು ವಾದ ಮಾಡಲು ಆರಂಭಿಸಿದುವಂತೆ. ಪ್ರತಿಯೊಂದು ಬೆರಳು ತಾನು ಇಲ್ಲವಾದರೆ ಕೈಯಿಂದ ಏನೂ ಮಾಡಲು ಸಾಧ್ಯವಿಲ್ಲ. ಕಿರುಬೆರಳು ನಾನೇ ದೇವರನ್ನು ಮೊದಲು ನೋಡುವವ ಎಂದರೆ, ಉಂಗುರದ ಬೆರಳು ನಾನು ಉಂಗುರ ಧರಿಸಿಲ್ಲವಾದರೆ ಇಡೀ ಕೈಗೆ ಯಾವುದು ಅಲಂಕಾರ ಇದೆ ಎಂದು ಹೇಳಿತಂತೆ. ನಡುವಿನ ಬೆರಳು ನಾನೇ ಉದ್ದ, ನಡುವಿನಲ್ಲಿ ನಾನೇ ಇದ್ದು ಆ ಕಡೆ ಈ ಕಡೆ ಇಬ್ಬರು ನನಗೆ ಸಹಾಯಕರು ಎಂದಿತಂತೆ. ಆಗ ತೋರು ಬೆರಳು, ಒಬ್ಬನನ್ನು ಗುರುತಿಸಲು ನಾನೇ ಬೇಕು, ಉಳಿದವರು ಸುಮ್ಮನೆ ತಲೆ ಬಗ್ಗಿಸಿ ಇರಬೇಕು ಎಂದು ಹೇಳಿದಾಗ ಹೆಬ್ಬೆರಳು ಹೇಳಿತಂತೆ, ನಿಮ್ಮೆಲ್ಲರನ್ನೂ ಆದ

0: ಧರಿಸುವ ದೇಹದ ರಕ್ಷಣೆಗೆ ನಿಮಗೆ ಬಲ ತುಂಬಲು ನಾನು ಬೇಕೇ ಬೇಕು. ಮುಷ್ಟಿಗಟ್ಟಿಯಾಗಿದ್ದರೆ ನಮ್ಮ ರಕ್ಷಣೆ ನಾವು ಮಾಡಿಕೊಳ್ಳಬಹುದು, ಇಲ್ಲವಾದರೆ ಅದೋ ಗತಿ ಎಂದಿತಂತೆ. ಆಗ ಸಂತರೊಬ್ಬರು ಬಂದು, ನೀವೆಲ್ಲರೂ ಜತೆಗೆ ಒಂದು ಉದ್ದೇಶಕ್ಕೆ ದುಡಿದರೆ, ನಿಮ್ಮಿಂದಾದ ಸೇವೆಯನ್ನು ಮಾಡಿದರೆ ನಿಮ್ಮನ್ನು ಪಡೆದಿರುವ ಆ ವ್ಯಕ್ತಿಯ ಬದುಕು ನೆಮ್ಮದಿ ಮತ್ತು ಸಮೃದ್ಧಿಯದ್ದಾಗುತ್ತದೆ ಎಂದು ಹೇಳಿದರಂತೆ. ಸಂಪತ್ತಿನಲ್ಲಿ, ಸ್ಥಾನಮಾನದಲ್ಲಿ, ಯೋಗ್ಯತೆಯಲ್ಲಿ, ದೈಹಿಕ ಸಾಮರ್ಥ್ಯದಲ್ಲಿ, ಬೌದ್ಧಿಕ ಚಾತುರ್ಯದಲ್ಲಿ, ಶ್ರಮದಿಂದ ದುಡಿಯುವಲ್ಲಿ, ಓದಿದ್ದನ್ನು ನೆನಪಿಟ್ಟುಕೊಳ್ಳುವುದರಲ್ಲಿ, ಬರವಣಿಗೆಯಲ್ಲಿ, ವಾಕ್ ಸಾಮರ್ಥ್ಯದಲ್ಲಿ ಸಮಾನತೆ ಸಾಧ್ಯವೇ ಎಂದು ಯಾರಾದರೂ ಪ್ರಶ್ನಿಸಿದರೆ, ಯಾಕೆ ಸಾಧ್ಯವಿಲ್ಲ? ಅವಕಾಶ ಸಿಕ್ಕಿದರೆ, ಶ್ರದ್ಧೆಯಿಂದ ಶ್ರಮವಹಿಸಿ ಅಭ್ಯಾಸ ಮಾಡಿದರೆ ಎಲ್ಲರಿಗೂ ಎಲ್ಲವೂ ದಕ್ಕಬಹುದು. ಎಷ್ಟೋ ಸಂದರ್ಭಗಳಲ್ಲಿ ಅವಕಾಶ ಸಿಕ್ಕಿದರೂ ದೇಹ ಅದಕ್ಕೆ ಒಪ್ಪಬೇಕು. 45 ಕೆಜಿ ತೂಕವಿರುವ ವಿದ್ಯಾರ್ಥಿಗೆ ಅವನದೇ ತರಗತಿಯಲ್ಲಿರುವ 70 ಕೆಜಿ ತೂಕ ಇರುವ ವಿದ್ಯಾರ್ಥಿಯಷ್ಟು ದೈಹಿಕ ಶಕ್ತಿ ಸಾಮರ್ಥ್ಯ ಇದ್ದೀತೆ? ತರಗತಿಯಲ್ಲಿ ಒಬ್ಬ ಆಟೋಟದಲ್ಲಿ ಬುದ್ಧಿವಂತನಾಗಿ ಸಾಮರ್ಥ್ಯವಂತನಾಗಿದ್ದರೆ ಇನ್ನೊಬ್ಬ ಓದಿನಲ್ಲಿ ಮುಂಚೂಣಿಯಲ್ಲಿದ್ದು ಒಮ್ಮೆ ಪಾಠ ಕೇಳಿದರೆ ಅದನ್ನು ಕೂಡಲೇ ಗ್ರಹಿಸಿ ನೆನಪಿಟ್ಟುಕೊಳ್ಳುವ ಸಹಜವಾದ ಬುದ್ಧಿಶಕ್ತಿ ಬಾಲ್ಯದಿಂದಲೇ, ಅವರ ಅಪ್ಪ ಅಮ್ಮನ ಜೀನ್ಸಿಂದಲೇ ಬಂದಿರಬಹುದು. ಹಾಗೆಂದು ಅವನು ಬುದ್ಧಿವಂತ, ಇವನು ಹೆಡ್ಡ ಎಂದು ಹೇಳಲಾಗುವುದಿಲ್ಲ. ಇವತ್ತಿನ ವ್ಯಾವಹಾರಿಕ ಪ್ರಪಂಚದಲ್ಲಿ ಹಣ ಮಾಡಲು ಯಾವ ದಾರಿ ಎಂಬುದನ್ನು ತಿಳಿದು ಅವನ ಹಾಗೆ ಇವನೂ ಆಗಬೇಕು ಎಂಬ ಧೋರಣೆಯಿಂದ ಹಿರಿಯರು ಯುವ ಮನಸ್ಸುಗಳ ಸಹಜ ಪ್ರತಿಭೆಗಳಿಗೆ ಅವಕಾಶ ಕೊಡುವುದಿಲ್ಲ. ಅವಕಾಶ ವಂಚಿತರಾಗಿ ಪ್ರತಿಭೆಗಳು ಕಮರಿ ಹೋಗಬಾರದು ಎಂಬ ನೆಲೆಯಲ್ಲಿ ಸಮಾನತೆಯ ಮಂತ್ರದ ಮುಖೇನ ಸಂವಿಧಾನವೂ ವಿಶೇಷವಾದ ಕಾನೂನನ್ನು ಮಾಡಿ ಅನುಷ್ಠಾನದ ಬಗೆಗೆ ವಿಶೇಷ ಪ್ರಾತಿನಿಧ್ಯವನ್ನು ನೀಡಿದೆ. ರ್ಯಾಂಕ್ ಪಡೆದು ಅಗ್ರಸ್ಥಾನಿಯಾಗಿ ನಿಂತ ಪ್ರತಿಭೆಗೆ ಉತ್ತಮವಾಗಿ ತರಗತಿಯನ್ನು ನಡೆಸಿ ಪಾಠ ಮಾಡಲು ಬಾರದೇ ಇರಬಹುದು. MBBS MD ಮಾಡಿದವನಿಗಿಂತ ಬರೇ BAMS ಮಾಡಿದವನಲ್ಲಿ ರೋಗಿಗಳು ಹೆಚ್ಚಾಗಿ ಹೋಗಿ ತಮ್ಮ ರೋಗ ಗುಣಪಡಿಸಿಕೊಳ್ಳಬಹುದು. ಸಿವಿಲ್ ಇಂಜಿನಿಯರಿಗಿಂತ ಮೇಸ್ತ್ರಿಗಳೇ ಕೆಲಸದ ಬಗೆಗೆ ಹೆಚ್ಚಿನ ತಾಂತ್ರಿಕತೆ ಜಾಣ್ಮೆ ತೋರಿಸಬಹುದು. ಬೌದ್ಧಿಕ ಸಾಮರ್ಥ್ಯದಲ್ಲಿ, ಶಾರೀರಿಕ ಸಾಮರ್ಥ್ಯದಲ್ಲಿ ಸಮಾನತೆಯನ್ನು ಒತ್ತಡಪೂರ್ವಕ ಹೇರಲು ಹೋಗಬಾರದು. ಅವರವರ ಅವಕಾಶದಲ್ಲಿ, ಅವರವರು ಮಾಡಿರುವ ಸಾಧನೆಯ ಮಾಪನದಲ್ಲಿ ಅವರವರ ಯೋಗ್ಯತೆಯ ಮಾಪನ ಆಗಬೇಕು. ಹೊಣೆಗಾರಿಕೆ, ಕೌಶಲತೆ, ಬದ್ಧತೆ ಎಂಬುದು ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಕೆಲಸದಲ್ಲಿದ್ದರೆ ಇರುವ ಭಾಗ್ಯವ ನೆನೆದು ಬಾರೆನೆಂಬುದನ್ನು ಬಿಡು, ಹರುಷಕಿದು ದಾರಿ ಎಂಬ ಸಮಾಧಾನ ತಂದುಕೊಂಡರೆ ಭೌತಿಕವಾಗಿ ಅಸಮಾನತೆ ಕಂಡರೂ ಸಾಮಾಜಿಕವಾಗಿ ಸಮಾನತೆಯನ್ನು ಗ್ರಹಿಸಬಹುದು, ಗ್ರಹಿಸಬೇಕು.
1: ಮದ್ದೂರು ಮೋಹನ ಕಲ್ಲೂರು ಅವರಿಂದ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಸಮಯ 6:35 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ
1: ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರದ ಇವತ್ತಿನ ಮಾತು ಸ್ವಲ್ಪ ವಿಶೇಷ. ನಾಗೂಬಾಯಿ ನಾಗೂಬಾಯಿ ಅವರು ಕಲಾವಿದರಾಗಿದ್ದರು. ಅವತ್ತಿನ ಲೋಕಸಭೆಯ ಉಪಾಧ್ಯಕ್ಷರಾಗಿದ್ದ ಎಸ್ಜಿ ಕೃಷ್ಣಮೂರ್ತಿ ಅವರ ತಾಯಿ. ಸಂಪ್ರದಾಯದ ಹಾಡುಗಳನ್ನು ಬಹಳ ಸೊಗಸಾಗಿ ಅವರು ಹಾಡ್ತಾ ಇದ್ರು, ಕಲಿಸ್ತಾ ಇದ್ರು. ಯಾವುದೇ ಉತ್ಸವಗಳು, ಮದುವೆ ಸಮಾರಂಭಗಳು ನಡೆದರೆ ನಾಗೂಬಾಯಿಯವರು ಅಲ್ಲಿ ಹಾಜರ್. ಕಾವ್ಯ ವಾಚನವನ್ನು ಕೂಡ ಮಾಡ್ತಾ ಇದ್ರು. ನಾಗೂಬಾಯಿ ಅವರಿಗೆ ಓದು ಬರಹ ಗೊತ್ತಿರಲಿಲ್ಲ, ಆದರೂ ಕೇಳ್ಮೆಯಲ್ಲೇ ಅವರು ಕಲಿತಿದ್ರು. ಈ ಸಂದರ್ಶನ 1965 ಆಗಿರೋದು. ಆಕಾಶವಾಣಿ ಕಾರ್ಯಕ್ರಮ ನಿರ್ವಾಹಕರಾಗಿದ್ದ ಎನ್ ಕೆ ಅವರು ನಾಗೂಬಾಯಿ ಅವರನ್ನು ಮಾತನಾಡಿಸಿದ್ದಾರೆ. 1965 ನಡೆದಿರುವ

0: ಇರುವ ಸಂದರ್ಶನ ಇದು. ಆಗ ಅವರಿಗೆ 100 ವರ್ಷ. ಎನ್ ಕೆ ಅವರು ಕೇಳ್ತಾರೆ, ಆ ಕಾಲ ನಿಮ್ಮ ಕಾಲ ಹೇಗಿತ್ತು ಅಂತ. ಅವರು, ನಮ್ಮ ಕಾಲ ಹೀಗಿತ್ತು, ಈ ಕಾಲ ಹೀಗಿದೆ ಅಂತ ಈ ಸಂದರ್ಶನದಲ್ಲಿ ಹೇಳ್ತಾರೆ. ಅಂದರೆ 65ರ ಕಾಲ ಹೇಗಿತ್ತು, 65ಕ್ಕಿಂತ ಹಿಂದೆ ಹೇಗಿತ್ತು. ಸ್ವಾರಸ್ಯವಾದ ಮಾತುಕತೆ ಇಲ್ಲಿದೆ, ಕೇಳೋಣ ನಾಗೂಬಾಯಿ ಅವರ ಮಾತು.
1: ನಮ್ ಕಾಲದ್ದು ಉರುಟ್ನಿ ಹಾಡು, ಅದ್ ಯಾವ್ದು ಅಂದ್ರೆ 10 ಅವತಾರ ಮುಗಿದದೆ, ಅದ 10 ನುಡಿ ಅದ. ಅದು ಉತ್ಸಾಹದಿಂದಲಿ ಬರದಿ ಸಂಚರಿಸಿದ

0: ಉದಧಿ ಮಂದಾರವನ್ನು ಧರಿಸಿದ ಶ್ರಮ ಪರಿ ಹರಿಸು. ಆಗ ನಮ್ಗೆ ಇಸ್ಕೂಲೇ ಇಲ್ಲ, ಏನ್ ಕಲಿಬೇಕು? ಬಾಯಿ ಕಲ್ತ ಹಾಡೆ ಪುಸ್ತಕ ಇಸ್ಕ ಒಂದು ಇಲ್ಲ. ನಮ್ಮಜ್ಜಿ ಹೇಳ್ತಿದ್ರು, ನಮ್ ತಾಯಿ ತುಂಬಾ ಹೇಳಿದೆ, ಗಾಂಧವರವರು ವಂಶಾಂಬರು. ನಾನು 25 ವರ್ಷ ಆಕಿ, ಆವಾಗ ಲಕ್ಷಣ ಅರಿಶಿನ ಹಚ್ಕೋತಿದ್ವಿ, ಗಲ್ಲ ಕುಂಕುಮ, ಗಲ್ಲ ಅರಿಶಿನ ಕಹಣಿ ಕುಂಕುಮ ಹಚ್ಕೋತಿದ್ವಿ. ಈ ಪೌಡ್ರು ಇಲ್ಲ, ಸೋಪು ಮುಟ್ಟಿದ್ರೆ ಮೈಲ್ಗೆ ಅಂತಿದ್ರು, ಚಿಮನ ಎಣ್ಣೆ ಮುಟ್ಟಿದ್ರೆ ಯಾವ್ದೋ ದೇಶದಿಂದ ಬಂದ್ ನೀರು ಅಂತ ಚಿಮನ ಎಣ್ಣೆ ಮುಟ್ತಿರ್ಲಿಲ್ಲ ನಮ್ ಕಾಲಕ್ಕೆ. ರಂಗೋಲಿ ಅಕ್ಕಿಗೆ ಅಕ್ಕಿ ಹಾಕ್ತಿದ್ದೆ, ಹೂ ಮಾರೋ ಅಕ್ಕಿಗೆ ಅಕ್ಕಿ ಕೊಡ್ತಿದ್ದೆ. ಎಷ್ಟು ಸುಭಿಕ್ಷ ಕಾಲಿತ್ತು ಆಗಿಲ್ಕ. ನಾವು ಊಟ ಮಾಡಿ 400-500 ರೂಪಾಯಿ ಭತ್ತ ಯಜಮಾನರು ಮಾರ್ತಿದ್ರು. ಕಳಿಗೆ ದುಡ್ಡಿಲ್ಲ, ಕೂಲಿಗೆ ದುಡ್ಡಿಲ್ಲ. ಬೆಣ್ಣೆ 4 ಕಣೆ 48 ರೂಪಾಯಿ ತೂಕ, 4 ವರಣೆಗೆ 1 ಸೇರು, ಇನ್ನೂ ಕಮ್ಮಿ ಅಂದ್ರೆ 3 ವರಣೆಗೆ 1 ಸೇರು. ಈ ರೀತಿ ತುಪ್ಪ ಇತ್ತು. ಅಕ್ಕಿ 18 ಸೇರು, 14 ಸೇರು ಅಕ್ಕಿ ಕೊಡೋರು
1: 1 ರೂಪಾಯಿಗೆ.
0: ಶಿವಮೊಗ್ಗಕ್ಕೆ ನಾವು ಬಂದಿಂದ 1 ರೂಪಾಯಿ ಮಣ ಬೆಲ್ಲ ತಗೊಂಡಿದ್ದೇವೆ. ಬೇಕಾದ ಕೇಳ್ರಿ,
1: 1 ರೂಪಾಯಿ ಒಂದ್ ಮಣ,
0: ಒಂದು ಮಣ. ನಮ್ ಮದುವೆ ಆದ್ರೂ ಏನು, ಒಂದು ತಾಂಬ್ರ ಥಾಲಿ, ಒಂದು ತಾಂಬ್ರ ತಟ್ಟಿ, ಒಂದ್ ಸೌಟು ತಾಮ್ರದ್ದೆ. ನಮಗ್ ಬೆಳ್ಳಿನೇ ಗೊತ್ತಿಲ್ಲ. ನಾವು ಕಾಫಿ ಕುಡ್ದವ್ರಲ್ಲ, ನಮ್ ಕಾಲಕ್ ಕಾಫಿ ಇದ್ದಿದ್ದಿಲ್ಲ. ನದಿಯಾಗ ಸ್ನಾನ ಮಾಡಿ ಬಟ್ಟಿ ಒಕ್ಕೊಂಡು, ಹೆಗಲ್ ಮ್ಯಾಲ್ ಬಟ್ಟಿ ಹಾಕೊಂಡು, ಬಗಲ ಕೊಡ ಇಟ್ಕೊಂಡು, ಮನೆಗ್ ಬಂದು ಮ್ಯಾಲಿನ ಸೀರೆ ಎಳ್ಕೊಂಡು, ಅಡಿಗೆ ಮಾಡಿ, ದೇವ್ರ ನೈವೇದ್ಯಕ್ಕಿಟ್ಟ, ಅತ್ತಿಗೆ ಬಡಿಸಿ, ಗಂಡಗೆ ಬಡಿಸಿ, ಮೈನದ್ರ ಬಿಡಿಸಿ, ನಾವು ಊಟ ಮಾಡ್ತಿದ್ವಿ. ಅವತ್ತಿನಿಂದ ಪ್ರಾರಂಭ ಮಾಡಿದಾಕಿ ಇವತ್ತಿನವರೆಗೂ ನಿಮ್ಮ ಎದುರಿಗೆ ಸುಳ್ಳ ಪ್ರಾಲ ಚರಿತ್ರಿ ನಾವು ಬಿಟ್ಟಿಲ್ಲ, ಒಂದು ದಿನ ಬಿಟ್ಟಿಲ್ಲ. ಬೇಕಾದ್ರೆ ಅದು ಒಂದು ಬರ್ಕೊಳ್ರಿ, ಯಾವತ್ತ ಬಲ ನೀಡ್ನಾಗೆ ಯ ಪ್ರಹ್ಲಾದ ಯಾವ

ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಸಂಪ್ರದಾಯದ ಹಾಡುಗಳನ್ನು ಹಾಡುತ್ತಿದ್ದ ಶತಾಯುಷಿ ನಾಗೋಬಾಯಿ ಅವರ ಮಾತುಗಳನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

ಆಕಾಶವಾಣಿ ಬೆಂಗಳೂರು, ಸಮಯ 6:40. ದೇಶಭಕ್ತ ಗೀತೆಗಳು. ಮೊದಲಿಗೆ ವೇದವ್ಯಾಸ ಜೋಶಿಯವರ ಒಂದು ರಚನೆ ವೃಂದಗಾನದಲ್ಲಿದೆ. ಒಂದೇ ಮಣ್ಣಿನ, ಒಂದೇ ಸತ್ವದ, ಒಂದೇ ಸಂಸ್ಕೃತಿ ತಾಣವಿದು.

0: ರಂಧಗಾನದಲ್ಲಿ ದೇಶಭಕ್ತಿ ಗೀತೆಗಳನ್ನು ಕೇಳಿದ್ರಿ. ಆಕಾಶವಾಣಿ ಬೆಂಗಳೂರು, ರೈತರಿಗೆ ಸಲಹೆಗಳು.
1: ಆರೋಗ್ಯಕರ ಆಹಾರ ಪದ್ಧತಿಯು ಮಾನವನ ಪೌಷ್ಟಿಕತೆ ಮತ್ತು ಆರೋಗ್ಯದ ಮೂಲಾಧಾರವಾಗಿರುತ್ತದೆ. ಆಹಾರವನ್ನು ಉತ್ತೇಜಿಸಿ ರೋಗಗಳನ್ನು ತಡೆಯುವ ಆಹಾರವನ್ನೇ ಆರೋಗ್ಯಕರ ಆಹಾರವೆಂದು ಕರೆಯಲಾಗುತ್ತಿದೆ. ಅಪೌಷ್ಟಿಕತೆಯು ಮಧುಮೇಹ, ಹೃದ್ರೋಗ, ರಕ್ತದೊತ್ತಡ, ಪಾರ್ಶ್ವವಾಯು, ಕ್ಯಾನ್ಸರ್ ಹಾಗೂ ಸ್ಥೂಲಕಾಯತೆ ಮುಂತಾದ ಸಾಂಕ್ರಾಮಿಕವಲ್ಲದ ರೋಗಗಳಿಗೆ ಪ್ರಮುಖ ಕಾರಣವಾಗಿದೆ. ಆದ ಕಾರಣ ಇತ್ತೀಚಿನಿಂದಲೇ ಆರೋಗ್ಯಕರ ಜೀವನ ಶೈಲಿಯತ್ತ ಜನರ ಆಸಕ್ತಿ ಹೆಚ್ಚುತ್ತಿರೋದ್ರಿಂದ ತಾಜಾ, ತಕ್ಷಣ ಸೇವಿಸಬಹುದಾದ ಹಾಗೂ ಪೌಷ್ಟಿಕ ಮೌಲ್ಯಯುತ ಆಹಾರಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿಯೇ ಮೊಳಕೆ ಕಾಳು, ಸ್ಪ್ರೌಟ್ಸ್ ಮತ್ತು ಮೈಕ್ರೋಗ್ರೀನ್ಸ್ ಎಂಬ ಸೂಕ್ಷ್ಮ ತರಕಾರಿಗಳು ವಿಶ್ವದಾದ್ಯಂತ ಜನಪ್ರಿಯ ಆಗ್ತಾ ಇವೆ. ಇವುಗಳಲ್ಲಿ ಅಧಿಕ ಪ್ರಮಾಣದ ಜೈವಿಕ ಸಕ್ರಿಯ ಸಂಯುಕ್ತಗಳು ಇರೋದ್ರಿಂದ ಮಾನವನ ಆಹಾರ ವೈವಿಧ್ಯತೆಯನ್ನು ಹೆಚ್ಚಿಸುವುದರ ಜೊತೆಗೆ ಪೌಷ್ಟಿಕಾಂಶಗಳ ಕೊರತೆಯನ್ನು ನೀಗಿಸಬಲ್ಲದಾಗಿದೆ. ಹವಾಮಾನ ಬದಲಾವಣೆಯಿಂದಾಗಿ ಸಂಕಷ್ಟಕ್ಕೆ ಒಳಗಾಗಿರುವ ಪ್ರದೇಶಗಳಲ್ಲಿಯೂ ಸುಸ್ಥಿರ ಆಹಾರ ಉತ್ಪಾದನೆಗೆ ಇವು ಆಶಾದಾಯಕವಾಗಿವೆ. ಮೈಕ್ರೋಗ್ರೀನ್ಸ್ಗಳು ಭವಿಷ್ಯದ ಪೌಷ್ಟಿಕ ಆಹಾರ ಮೂಲಗಳಾಗಿ ಪರಿಗಣಿಸಲ್ಪಡಲಾಗುತ್ತಿದೆ. ಇವು ಪೌಷ್ಟಿಕಾಂಶ ಸಮೃದ್ಧವಾಗಿದ್ದು ಅಲ್ಪ ಅವಧಿಯಲ್ಲಿ ಕಡಿಮೆ ವೆಚ್ಚದಲ್ಲಿ ಹಾಗೂ ರಾಸಾಯನಿಕ ಕೀಟನಾಶಕಗಳ ಬಳಕೆಯಿಲ್ಲದೆ ಉತ್ಪಾದಿಸಬಹುದಾಗಿದೆ. ಕಚ್ಚಾ ರೂಪದಲ್ಲಿಯೂ ಸೇವಿಸುವುದರಿಂದ ಉಷ್ಣ

0: ಇಂದ ನಾಶವಾಗುವ ವಿಟಮಿನ್ಗಳು ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಸಮರ್ಪಕವಾಗಿ ದೇಹಕ್ಕೆ ಲಭ್ಯವಾಗುತ್ತವೆ. ಮೊಳಕೆಗಳು ಸಾಮಾನ್ಯವಾಗಿ ಕತ್ತಲೆಯ ಪರಿಸರದಲ್ಲಿ ಹಾಗೂ ಹೆಚ್ಚಿನ ಸಾಪೇಕ್ಷ ಆರ್ದ್ರತೆಯ ಅಡಿಯಲ್ಲಿ ಬೆಳೆಯಲಾಗುತ್ತದೆ. ಬೀಜಗಳನ್ನು ನೀರಿನಲ್ಲಿ ನೆನೆಸಿದ ನಂತರ ಸಾಮಾನ್ಯವಾಗಿ 3 ದಿನದಲ್ಲಿ ಕೊಟೆಲಿಡನ್ಗಳು ಇನ್ನೂ ಸಂಪೂರ್ಣವಾಗಿ ಅಭಿವೃದ್ಧಿಯಾಗದ ಹಾಗೂ ನಿಜವಾದ ಎಲೆಗಳು ಹೊರಹೊಮ್ಮಲು ಆರಂಭಿಸಿದ ಹಂತದಲ್ಲಿ ಅವುಗಳನ್ನು ಕೊಯ್ಲು ಮಾಡಲಾಗುತ್ತದೆ. ಸಂಪೂರ್ಣ ಸಸಿಯನ್ನು ಬೇರು, ಬೀಜ, ಚಿಗುರು ಸೇರಿದಂತೆ ಸೇವಿಸಲಾಗುತ್ತದೆ. ಮೊಳಕೆಯೊಡೆಯುವ ಪ್ರಕ್ರಿಯೆಯ ವೇಳೆ ಬೀಜಗಳು ಮಹತ್ವದ ಜೈವ ರಾಸಾಯನಿಕ ಬದಲಾವಣೆಗಳು ಸಂಭವಿಸುತ್ತವೆ. ಇದರಿಂದ ಅವುಗಳ ಪೌಷ್ಟಿಕ ಗುಣಮಟ್ಟ ಮತ್ತು ಕಾರ್ಯಾತ್ಮಕ ಮೌಲ್ಯ ಹೆಚ್ಚುತ್ತದೆ. ಮೊಳಕೆಯೊಡೆಯುವ ಪ್ರಕ್ರಿಯೆಯ ವೇಳೆ ಪ್ರತಿ ಪೌಷ್ಟಿಕ ಸಂಯುಕ್ತಗಳಾದ ಟಿಪ್ಸಿನ್ ನಿರೋಧಕಗಳು, ಫೈಟಿಕ್ ಆಮ್ಲ, ಪೆಂಟೋಸ್ಗಳು, ಟ್ಯಾನಿನ್ಗಳು, ಸೈನೈಡ್ಗಳು 1 ಪ್ರಮಾಣದಲ್ಲಿ ಕಡಿಮೆ ಇರುತ್ತವೆ. ಅದೇ ಸಮಯದಲ್ಲಿ ಆಹಾರದ ರುಚಿ, ಗುಣ, ಪೋಷಕಾಂಶಗಳ ಜೀವಲಭ್ಯತೆ, ಆರೋಗ್ಯಕ್ಕೆ ಉಪಯುಕ್ತವಾದ ಗ್ಲೈಕೋಸಿನೋಲೇಟ್ಗಳು ಮತ್ತು ನೈಸರ್ಗಿಕ ಆಂಟಿಆಕ್ಸಿಡೆಂಟ್ಗಳು ಮುಂತಾದ ಸಸ್ಯ ರಾಸಾಯನಿಕಗಳ ಪ್ರಮಾಣ ಹೆಚ್ಚಾಗುತ್ತದೆ. ಸಾಮಾನ್ಯವಾಗಿ ಸ್ಪ್ರೌಟ್ಗಳು 1 ವಾರಕ್ಕಿಂತ ಕಡಿಮೆ ಅವಧಿಯಲ್ಲಿ ಬೆಳೆಯಲಾಗುತ್ತೆ. ಆದರೆ ಮೈಕ್ರೋಗ್ರೀನ್ಸ್ಗಳನ್ನು ಮೊಳಕೆ ಹೊರ ನಂತರ 7-20 ದಿನಗಳೊಳಗೆ ಆಹಾರ ಬೆಳೆಗೆ ಕೊಯ್ಯಲಾಗುತ್ತದೆ. ಮೈಕ್ರೋಗ್ರೀನ್ಸ್ಗಳು ಅಂದರೆ ತರಕಾರಿಗಳು, ಸಸ್ಯೌಷಧಿಗಳು ಪೌಷ್ಟಿಕಾಂಶಗಳಿಂದ ಸಮೃದ್ಧವಾಗಿರುವ ಚಿಗುರು ಹಂತದ ಸಸಿಗಳಾಗಿವೆ. ಇವುಗಳನ್ನು ಕಾರ್ಯಾತ್ಮಕ ಆಹಾರಗಳಾಗಿ ಗುರುತಿಸಲಾಗಿದೆ. ವಿಟಮಿನ್ಗಳು, ಖನಿಜಾಂಶಗಳು, ಆಂಟಿಆಕ್ಸಿಡೆಂಟ್ಗಳು ಮತ್ತು ಜೈವಿಕ ಕ್ರಿಯಾಶೀಲ ಸಂಯುಕ್ತಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ಮೈಕ್ರೋಗ್ರೀನ್ಸ್ಗಳು ಆರೋಗ್ಯಕ್ಕೆ ಬಹಳ ಉಪಯುಕ್ತವಾಗುತ್ತವೆ. ಸಾಮಾನ್ಯವಾಗಿ ಬೀಜ ಮೊಳಕೆಯಾದ 7-21 ದಿನಗಳೊಳಗೆ ಇವುಗಳನ್ನು ಕೊಯ್ಲು ಮಾಡಲಾಗುತ್ತದೆ. ಈ ಹಂತದಲ್ಲಿ ಅವುಗಳಲ್ಲಿ ತೀವ್ರವಾದ ರುಚಿ, ಆಕರ್ಷಕ ಬಣ್ಣ ಮತ್ತು ಆರೋಗ್ಯವರ್ಧಕ ಗುಣಗಳು ಕೂಡ ಹೆಚ್ಚಾಗಿರುತ್ತವೆ. ಇವು ಮೊಳಕೆ ಕಾಳುಗಳಿಗಿಂತ ದೊಡ್ಡದಾಗಿದ್ದು ಬೆಳೆದ ತರಕಾರಿಗಳಿಗಿಂತ ಚಿಕ್ಕದಾಗುತ್ತೆ. ಕಾಂಡ, ಕೊಟಿಲಿಡನ್ ಎಲೆಗಳು ಮತ್ತು ಮೊದಲ ನಿಜವಾದ ಎಲೆಗಳನ್ನು ಆಹಾರವಾಗಿ ಬಳಸಲಾಗುತ್ತೆ. ಬಣ್ಣ, ರುಚಿ ಹಾಗೂ ಪೌಷ್ಟಿಕ ಮೌಲ್ಯದ ಕಾರಣದಿಂದಾಗಿ ಇವನ್ನು ಸಲಾದ್, ಸೂಪ್, ಸ್ಯಾಂಡ್ವಿಚ್, ಪಾನೀಯ ಹಾಗೂ ವಿವಿಧ ಆಹಾರ ಪದಾರ್ಥಗಳ ತಯಾರಿಕೆಯಲ್ಲಿ ಬಳಸಲಾಗುವುದು. ಇವುಗಳಲ್ಲಿ ವಿಟಮಿನ್ಗಳು, ಖನಿಜಾಂಶಗಳು, ಆಂಟಿಆಕ್ಸಿಡೆಂಟ್ಗಳು ಹಾಗೂ ಜೈವಿಕ ಕ್ರಿಯಾಶೀಲ ಸಂಯುಕ್ತಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತವೆ.
1: ತಿಮ್ಮಪ್ಪ ಎಚ್ ಗೌಡ ಅವರಿಂದ ರೈತರಿಗೆ ಸಲಹೆಗಳನ್ನು ಕೇಳಿದ್ರಿ. ಸಮಯ 6:55 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: ಸಾಮಾಜಿಕ ಜೀವನವು ಉತ್ತಮವಾಗಿರುತ್ತದೆ. ಬಾಲ್ಯ ವಿವಾಹ ಒಂದು ಸಾಮಾಜಿಕ ಪಿಡುಗಾಗಿದ್ದು ಅದು ಶಿಕ್ಷಾರ್ಹ ಅಪರಾಧ.
1: ಸಮಯ 7:02. ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಕೇಳಲಿದ್ದೀರಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಮಹಾಭಾರತ ಹೀಗೆಂದಿದೆ: ಊರಲ್ಲೊಂದು ಕೆರೆ ಇದ್ದರೆ ಅದು 10 ಬಾವಿಗಳಿಗೆ ಸಮಾನ, ಒಂದು ಸರೋವರವಿದ್ದರೆ ಅದು 10 ಕೆರೆಗಳಿಗೆ ಸಮಾನ, ಓರ್ವ ಮಗ ಅಥವಾ ಮಗಳು 10 ಸರೋವರಗಳಿಗೆ ಸಮಾನ, ಊರಲ್ಲೊಂದು ಮರವಿದ್ದರೆ ಅದು 10 ಮಕ್ಕಳಿಗೆ ಸಮಾನ.
4: ಗಿಡಮರಗಳ ರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಗಿಡ ಮರ ಬೆಳೆಸಿ, ಜೀವ ಸಂಕುಲ ಉಳಿಸಿ.

0: ಸಕಲ ಜೀವಿಗಳ ತಾಣ ಮಣ್ಣು,
1: ವಿಷಗಳಿಂದ ಆಗುತ್ತಿದೆ ಹುಣ್ಣು,
2: ಭೂಮಿ ಹಸಿರ ಸಂಪತ್ತಿನ ಆಗರ,
1: ಕುಂದದಿರಲಿ ನಮ್ಮ ಸಡಗರ,
3: ಹಸುರಿನ ಬಣ್ಣ ಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು,
4: ಆಸೆಗಳಿಗೆ ಕಡಿವಾಣ ಇರಲಿ,
1: ಕಲ್ಮಶಗಳು ಸೇರದಂತಿರಲಿ,
3: ಕಾಣೋದ

0: ಮಣ್ಣಿನಿಂದಲೇ ಆಹಾರ,
1: ಮಣ್ಣಿನಿಂದಲೇ ಆರೋಗ್ಯ,
2: ಮಣ್ಣಿನಿಂದಲೇ ಆನಂದ.
3: ಉಳುವ ಎತ್ತು ಬೆಳೆಯುವ ಭೂಮಿ ನೇಗಿಲೆ ನಮಗೆ ಆಧಾರ.
1: ಮಣ್ಣೇ ಜೀವ, ಮಣ್ಣೇ

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಶೇಕಡಾ 14% ಹಿಡುವಳಿ ಮಾತ್ರ ಕೃಷಿಕ ಮಹಿಳೆಯರ ಹೆಸರಲ್ಲಿದೆ, ವಿಧಾನಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಕಳವಳ. ರಾಯಚೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಪ್ರಥಮ ರಾಜ್ಯಮಟ್ಟದ ಸಿಎಂಇ ವಿಕಿರಣ ಕಾರ್ಯಾಗಾರಕ್ಕೆ ಚಾಲನೆ. ಡಿಜಿಟಲ್ ಕಾರ್ಯಸೂಚಿ ಮತ್ತು ಕೃತಕ ಬುದ್ಧಿಮತ್ತೆ ಧ್ಯೇಯದೊಂದಿಗೆ ಇಂದು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ. ಪ್ರಧಾನಮಂತ್ರಿಯವರ ಮನ್ ಕಿ ಬಾತ್ ಇಂದು ಬೆಳಗ್ಗೆ 11:00 ಪ್ರಸಾರ. ವಾರ್ತೆಗಳ ವಿವರ: ಗ್ರಾಮೀಣ ಉದ್ಯೋಗಸ್ಥ ಮಹಿಳೆಯರಲ್ಲಿ ಶೇಕಡಾ 77% ಮಹಿಳೆಯರು ಕೃಷಿ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಆದರೆ ಕೇವಲ ಶೇಕಡಾ 12% ಭೂಮಿ ಮತ್ತು ಶೇಕಡಾ 14% ಹಿಡುವಳಿಗಳು ಮಾತ್ರ ಮಹಿಳೆಯರ ಹೆಸರಿನಲ್ಲಿದೆ ಎಂದು ವಿಧಾನಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಕಳವಳ ವ್ಯಕ್ತಪಡಿಸಿದ್ದಾರೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮೇಳಕ್ಕೆ ಚಾಲನೆ ನೀಡಿ ಮಾತನಾಡಿ, 15 ಲಕ್ಷಕ್ಕೂ ಅಧಿಕ ರೈತರು ಭಾಗವಹಿಸುವ ನಿರೀಕ್ಷೆ ಇರುವ 4 ದಿನಗಳ ಕೃಷಿ ಮೇಳದಲ್ಲಿ ಪಶುಸಂಗೋಪನೆ, ರೈತರ ಆವಿಷ್ಕಾರಗಳು ಹಾಗೂ ರೈತ ವಿಜ್ಞಾನಿ ಸಂವಾದ ಕಾರ್ಯಕ್ರಮ ಆಯೋಜಿಸಿರುವುದು ಶ್ಲಾಘನೀಯ ಎಂದರು.
1: 1000 ಮಹಿಳೆಯರಲ್ಲಿ ಕೇವಲ 2 ಮಾತ್ರ

0: ಕೈಗಾರಿಕವಾಗಿ ಕೃಷಿ ತರಬೇತಿ ಪಡೆದಿದ್ದಾರೆ. ಇದು ಕೇವಲ ಅನ್ಯಾಯವಲ್ಲ, ಇದು ದೇಶದ ನಷ್ಟ. ಇದು ಅಂದ್ರೆ ಮಹಿಳೆಗೆ ಹೂಡಿಕೆ ಮಾಡುವುದು ದಾನವಲ್ಲ, ಅದು ದೇಶದ ಅತ್ಯುತ್ತಮ ಹೂಡಿಕೆ. ನಮ್ಮ ಈ ಸ್ವಸಹಾಯ ಗುಂಪುಗಳು ಇದಕ್ಕೆ ಸಾಕ್ಷಿ. 10 ರೂಪಾಯಿ ಉಳಿತಾಯದಿಂದ ಆರಂಭವಾದಂತ ಅಕ್ಕಂದಿರು ಇಂದು ಹಾಲು ಘಟಕ, ಆಹಾರ ಸಂಸ್ಕರಣೆ, ರೊಟ್ಟಿ, ಚಂದ್ ಪುಡಿ ಉದ್ಯಮ ನಡೆಸುತ್ತಿದ್ದಾರೆ. ಅವರೆಲ್ಲ ಕಷ್ಟಪಟ್ಟು ಇಲ್ಲಿ ಪ್ರದೇಶದಲ್ಲಿ ತಂದಿಟ್ಟಿದ್ದಾರೆ. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲು ಅಂತೇಳಿ ನಮ್ಮ ಉತ್ತರ ಕರ್ನಾಟಕ ರೈತರು ಮಳೆಯನ್ನು ನಂಬಿ ಬಿತ್ತುತ್ತಾರೆ. ಜೊತೆಗೆ ಹಸು, ಕುರಿ, ಕೋಳಿ ಸಾಗಾಣಿಕೆ ನಮ್ಮ ಎಲ್ಲರ ವಿಮೆ ಇದು. ಇವುಗಳ ಮೇಲೆ ಹೆಚ್ಚು ಹೆಚ್ಚು ಅವಲಂಬಿತರಾಗುವುದು ಸೂಕ್ತ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಈ ಮೇಳದಲ್ಲಿ ಹಸು ಸಂಗೋಪನೆ ಮತ್ತು ಮೇವಿನ ತಾಂತ್ರಿಕತೆ, ರೈತರ ಆವಿಷ್ಕಾರಗಳು, ಕೃಷಿ ಸ್ಮಾರ್ಟ್ ಆಪ್ಗಳು, ರೈತ ವಿಜ್ಞಾನ ಸಂವಾದ ಎಲ್ಲ ಒಂದೇ ಸೂರಿನಡಿ ಇವತ್ತು ಬದುವಿನವರೆಗೆ ತಲುಪಿಸಿದ್ದಾರೆ. ಮೊಬೈಲ್ನಲ್ಲಿ ಹವಾಮಾನ ನೋಡಿ, ದ್ರೋಣದಲ್ಲಿ ಔಷಧವನ್ನು ಸಿಂಪಡಿಸಿ, ಆನ್ಲೈನ್ನಲ್ಲಿ ಬೆಳೆ ಮಾರುವ ಕಾಲ ಬಂದಿದೆ. ರೈತ ಉತ್ಪಾದಕ ಸಂಸ್ಥೆಗಳು ಹಳ್ಳಿಯಲ್ಲೇ ಉದ್ಯೋಗ ಸೃಷ್ಟಿಸಬಹುದು.
1: ಡಿಜಿಟಲ್ ಕಾರ್ಯಸೂಚಿ ಮತ್ತು ಕೃತಕ ಬುದ್ಧಿಮತ್ತೆ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ. ವಿಶ್ವ ಪ್ರವಾಸೋದ್ಯಮ ದಿನ ವಿಶ್ವಸಂಸ್ಥೆಯ ವಿಶ್ವ ಪ್ರವಾಸೋದ್ಯಮ ಸಂಸ್ಥೆಯ ಒಂದು ಉಪಕ್ರಮ. ಅಂತಾರಾಷ್ಟೀಯ ಮಟ್ಟದಲ್ಲಿ ಪ್ರವಾಸೋದ್ಯಮದ ಪಾತ್ರದ ಬಗ್ಗೆ ಜಾಗೃತಿ ಮೂಡಿಸುವುದು ಈ ದಿನದ ಉದ್ದೇಶ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿಯ ರಾಜ್ಯ ಪ್ರವಾಸಿ ಮಾರ್ಗದರ್ಶಿಗಳ ಸಂಘದ ಕಾರ್ಯದರ್ಶಿ ವಿರೂಪಾಕ್ಷಿ ಹಂಪಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
2: ನಮ್ಮ ದೇಶದ ಕಲೆ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನ ಮುಂದಿನ ಪೀಳಿಗೆಗೆ ಪರಿಚಯಿಸುವ, ಉದ್ಯೋಗವನ್ನು ಸೃಷ್ಟಿಸುವ ದೇಹ ಉದ್ದೇಶದೊಂದಿಗೆ ಪ್ರತಿ ವರ್ಷ ಸೆಪ್ಟೆಂಬರ್ 27ರಂದು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಆಚರಣೆ ಮಾಡಲಾಗುತ್ತದೆ. ಕೃತಕ ಬುದ್ಧಿಮತ್ತೆಯನ್ನ ಉಪಯೋಗಿಸಿಕೊಂಡು ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಬದಲಾವಣೆ ಮತ್ತು ಉದ್ಯೋಗವನ್ನು ಸೃಷ್ಟಿಸುವ ಸಂಕಲ್ಪವನ್ನು ಮಾಡಲಾಗಿದೆ. ಹಂಪಿಯು ವಿಶ್ವ ಪರಂಪರಾ ತಾಣವಾಗಿದ್ದು ಪ್ರತಿ ವರ್ಷ 5-6 ಲಕ್ಷ ಜನ ಪ್ರವಾಸಿಗರು ಹಂಪಿಗೆ ಭೇಟಿ ನೀಡುತ್ತಾರೆ. ಹಂಪಿಯಲ್ಲಿ ಟ್ರಾವೆಲ್ ನೂಕ್ಸ್ ಅನ್ನ ನಿರ್ಮಾಣ ಮಾಡಲಾಗಿದ್ದು ಪ್ರವಾಸಿಗರಿಗೆ ಅಂತಾರಾಷ್ಟ್ರೀಯ ಗುಣಮಟ್ಟದ ಸೌಲಭ್ಯಗಳನ್ನು ಕಲ್ಪಿಸುವ, ಪ್ರವಾಸದಿಂದ ಉತ್ತಮವಾದಂತಹ ಜ್ಞಾನಾರ್ಜನೆ ಮತ್ತು ಶ್ರೀಮಂತ ಪರಂಪರೆ ಸಂಸ್ಕೃತಿ ಕಲೆಯನ್ನು ತಿಳಿದುಕೊಳ್ಳಲು ಬಹಳ ಪ್ರಮುಖವಾಗಿದೆ.
1: ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಅಂಗವಾಗಿ ಸ್ವಚ್ಛತೆಯೇ ಸೇವೆ ಹಾಗೂ ಸ್ವಚ್ಛತಾ ಪಾಕ್ಷಿಕದ ಹಿನ್ನೆಲೆ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಹಂಪಿಯಲ್ಲಿ ಶ್ರೀ ವಿರೂಪಾಕ್ಷ ದೇವಸ್ಥಾನದ ರಥಬೀದಿ ಎದುರು ಬಸವಣ್ಣ ದೇವಸ್ಥಾನದಲ್ಲಿ ಸ್ವಚ್ಛತಾ ಶ್ರಮದಾನ ಜರುಗಿತು. ಕೊಂಕಣ ರೈಲ್ವೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರ ರೈಲು ನಿಲ್ದಾಣದಲ್ಲಿ ಸ್ವಚ್ಛತಾ ಪಾಕ್ಷಿಕ ಆಯೋಜಿಸಿತ್ತು. ಹಿರಿಯ ವಿಭಾಗೀಯ ಅಭಿಯಂತರ ಉದಯ್ ಭಾಸ್ಕರ್ ಹಾಗೂ ಹಿರಿಯ ವಾಣಿಜ್ಯ ಮೇಲ್ವಿಚಾರಕ ಸತ್ಯನಾರಾಯಣ ಭಟ್ ನೇತೃತ್ವದಲ್ಲಿ 32 ಜನ ಸಿಬ್ಬಂದಿ ಪಾಲ್ಗೊಂಡು ಶ್ರಮದಾನ ಮಾಡಿದರು. ಅಂದಾಜು 1,500 ಕಿಲೋದಷ್ಟು ಕಸವನ್ನು ಸುರಕ್ಷಿತವಾಗಿ ವಿಲೇವಾರಿ ಮಾಡಿದ್ದಾಗಿ ಮಂಗಳೂರು ವಿಭಾಗದ ಸಾರ್ವಜನಿಕ ಸಂಪರ್ಕಾಧಿಕಾರಿ ಕೆ ಸುಧಾ ಕೃಷ್ಣಮೂರ್ತಿ ತಿಳಿಸಿದ್ದಾರೆ. ಪ್ರತಿ ವರ್ಷ ಸೆಪ್ಟೆಂಬರ್ 4ನೇ ಭಾನುವಾರ ವಿಶ್ವ ನದಿಗಳ ದಿನಾಚರಣೆ. ವಿಶ್ವಾದ್ಯಂತ ನದಿಗಳ ಸಂರಕ್ಷಣೆಗಾಗಿ ಸಾರ್ವಜನಿಕರಲ್ಲಿ ಅರಿವು ಮತ್ತು ಜವಾಬ್ದಾರಿಯುತ ನಿರ್ವಹಣೆಯ ಮನೋಭಾವವನ್ನು ಉದ್ದೀಪಿಸಲು ಈ ದಿನ ಮೀಸಲಿದೆ. ವಿಶ್ವ ನದಿಗಳ ದಿನ ಜಗತ್ತಿನ ಜಲಮಾರ್ಗಗಳ ಆಚರಣೆಯಾಗಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಆಧುನಿಕ ವೈದ್ಯಕೀಯ ಕ್ಷೇತ್ರದಲ್ಲಿ ಸಕಾಲಿಕ ರೋಗ ಪತ್ತೆ ಮತ್ತು ನಿಖರ ಚಿಕಿತ್ಸೆಗೆ ರೇಡಿಯಾಲಜಿ ವಿಭಾಗದ ಪಾತ್ರ ಅತ್ಯಂತ ನಿರ್ಣಾಯಕ ಎಂದು ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ನಿರ್ದೇಶಕಿ ಡಾ ಎಂ ರಜನಿ ಹೇಳಿದ್ದಾರೆ. ರಾಯಚೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ರಿಮ್ಸ್ನಲ್ಲಿ ಪ್ರಥಮ ರಾಜ್ಯಮಟ್ಟದ ಸಿಎಂಇ ವಿಕಿರಣ 26 ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಕೃತಕ ಬುದ್ಧಿಮತ್ತೆ ಹಾಗೂ ಸುಧಾರಿತ ಇಮೇಜಿಂಗ್ ತಂತ್ರಜ್ಞಾನ ಆರೋಗ್ಯಾಕಾಂಕ್ಷಿಗಳಿಗೆ ತ್ವರಿತ ಹಾಗೂ ನಿಖರ ಚಿಕಿತ್ಸೆ ನೀಡಲು ನೆರವಾಗುತ್ತಿದೆ ಎಂದರು. 2030 ರ ಒಳಗೆ ಮಲೇರಿಯಾ ಕೊನೆಗಾಣಿಸಲು

ಕೇಂದ್ರ ಸರ್ಕಾರ ಯೋಜಿಸಿದೆ. ಹೊಸದಿಲ್ಲಿಯ ಕೇಂದ್ರ ಆರೋಗ್ಯ ಸಚಿವಾಲಯದ ಡಾ ಕಲ್ಪನಾ ಬರೋವಾ ನೇತೃತ್ವದ ತಂಡ ಕೊಡಗು ಜಿಲ್ಲೆಯ ವಿವಿಧೆಡೆ ತೆರಳಿ ಕಳೆದ 3 ದಿನಗಳಿಂದ ಸಮೀಕ್ಷೆ ಕೈಗೊಂಡಿತು. ಮಲೇರಿಯಾ ಮುಕ್ತವಾಗಲು ಕಳೆದ 5 ವರ್ಷಗಳಿಂದ ಅನುಸರಿಸಿರುವ ದಾಖಲಾತಿ ನಿರ್ವಹಣೆ ಮತ್ತು ರೋಗಿಗಳ ಚಿಕಿತ್ಸಾ ಅನುಸರಣೆ ಪರಿಶೀಲಿಸಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ತನ್ನಿಮಿತ್ತ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆಯ ಕುರಿತ ಒಂದು ನೋಟ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2021 ಅಕ್ಟೋಬರ್ 13ರಂದು ಪಿಎಂ ಗತಿಶಕ್ತಿ ರಾಷ್ಟೀಯ ಬಹುಮಾದರಿ ಸಂಪರ್ಕ ಮಹಾಯೋಜನೆಗೆ ಚಾಲನೆ ನೀಡಿದರು. ದೇಶಾದ್ಯಂತ ರಸ್ತೆ, ರೈಲು, ಬಂದರು, ವಿಮಾನ ನಿಲ್ದಾಣ ಮತ್ತು ಇತರೆ ಮೂಲಸೌಕರ್ಯಗಳ ಅಭಿವೃದ್ಧಿಯನ್ನು ಒಂದೇ ಸಮಗ್ರ ವ್ಯವಸ್ಥೆಯಡಿ ಯೋಜಿಸುವ ಮಹತ್ವಾಕಾಂಕ್ಷಿ ಉಪಕ್ರಮ ಪಿಎಂ ಗತಿಶಕ್ತಿ. ಪಿಎಂ ಗತಿಶಕ್ತಿ ಯೋಜನೆ ಅಡಿ ಒಟ್ಟು 58 ಸಚಿವಾಲಯಗಳು ಮತ್ತು ಇಲಾಖೆಗಳು, 1702ಕ್ಕೂ ಹೆಚ್ಚು ಯೋಜನೆಗಳು, 36 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಭೂಸ್ವಾಧೀನ, ಪಾರಿಸಾರಿಕ ಅನುಮತಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಸಮನ್ವಯ, ದತ್ತಾಂಶದ ನಿಖರತೆ ಹಾಗೂ ಕಾಮಗಾರಿಗಳ ಕಾಲಮಿತಿ ಅನುಷ್ಠಾನ ಖಾತ್ರಿ ಪಿಎಂ ಗತಿಶಕ್ತಿ ಯೋಜನೆಯ ವೈಶಿಷ್ಟ್ಯವಾಗಿದೆ. ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ ಕಾರ್ಯಕ್ರಮ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 138ನೇ ಸಂಚಿಕೆಯಲ್ಲಿ ದೇಶ ವಿದೇಶಗಳ ಭಾರತೀಯರೊಂದಿಗೆ ತಮ್ಮ ಮನದ ಮಾತು ಹಂಚಿಕೊಳ್ಳಲಿದ್ದಾರೆ. ಹಿಂದಿ ಅವತರಣಿಕೆ ಬಳಿಕ ಕನ್ನಡ ಸೇರಿದಂತೆ ಇತರೆ ಪ್ರಾದೇಶಿಕ ಭಾಷೆಗಳಲ್ಲಿ ಮನದ ಮಾತು ಆಕಾಶವಾಣಿ ಮೂಲಕ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ರಾಷ್ಟೀಯ ಪೋಷಣ ಮಾಸಾಚರಣೆ ಅಂಗವಾಗಿ ಗದುಗಿನ ಶ್ರೀರಾಮನಗರದ ಸುಡಗಾಡ್ ಸಿದ್ದರ ಸಮುದಾಯ ಭವನದಲ್ಲಿ ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ತಾಯಂದಿರ ಜಾಗೃತಿ ಕಾರ್ಯಕ್ರಮ ಜರುಗಿತು. ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆ ಅಡಿ ಗರ್ಭಿಣಿಯರಿಗೆ ಸೀಮಂತ ಹಾಗೂ ಶಿಶುಗಳಿಗೆ ಅನ್ನಪ್ರಾಶನ ಕಾರ್ಯಕ್ರಮ ಪೋಷಣ್ ವಾಟಿಕಾ ಯೋಜನೆ ಅಡಿ ಅಂಗನವಾಡಿ ಆವರಣದಲ್ಲಿ ಗಿಡಗಳನ್ನು ನೆಡುವ ಅಭಿಯಾನ ನಡೆಯಿತು. ಸಂಕ್ಷಿಪ್ತ ಸುದ್ದಿಗಳು. ನಾಡಹಬ್ಬ ಮೈಸೂರು ದಸರಾದಲ್ಲಿ ಪಾಲ್ಗೊಳ್ಳಲು ಕೊಡಗಿನ ಬೈಲುಕುಪ್ಪೆಯ ಬೌದ್ಧ ಭಿಕ್ಕುಗಳಿಗೆ ಆಹ್ವಾನ ನೀಡಿದ್ದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕರ್ನಾಟಕ ವಿದ್ಯಾವರ್ಧಕ ಸಂಘದ 125ನೇ ಸರ್ವಸದಸ್ಯರ ವಾರ್ಷಿಕ ಸಭೆ ಇಂದು ಬೆಳಗ್ಗೆ 11 ಗಂಟೆಗೆ ಡಾ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ನಡೆಯಲಿದೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರ ತಾಲೂಕು ಕಿನ್ನರ ಗ್ರಾಮದ ಉಪ್ಪು ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರಕ್ಕಾಗಿ ಯೋಜನೆ ರೂಪಿಸಲು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶೇಕಡ 14ರಷ್ಟು ಹಿಡುವಳಿ ಮಾತ್ರ ಕೃಷಿಕ ಮಹಿಳೆಯರ ಹೆಸರಲ್ಲಿದೆ, ವಿಧಾನಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಕಳವಳ. ರಾಯಚೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಪ್ರಥಮ ರಾಜ್ಯಮಟ್ಟದ ಸಿಎಂಇ ವಿಕಿರಣ ಕಾರ್ಯಾಗಾರಕ್ಕೆ ಚಾಲನೆ. ಡಿಜಿಟಲ್ ಕಾರ್ಯಸೂಚಿ ಮತ್ತು ಕೃತಕ ಬುದ್ದಿಮತ್ತೆ ಧ್ಯೇಯದೊಂದಿಗೆ ಇಂದು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ. ಪ್ರಧಾನಮಂತ್ರಿಯವರ ಮನ್ ಕಿ ಬಾತ್ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.

ಆಕಾಶವಾಣಿ ಬೆಂಗಳೂರು, ಸಮಯ 7:16 ಇನ್ನೀಗ ಸಿ.ಕೆ. ತಾರಾ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ನೃತ್ಯ ಸರಸ್ವತಿ ಸತ್ಯಲೋಕ ವಿಭೂತಿ, ಡಿ.ವಿ.ಜಿ. ಅವರ ರಚನೆ.

0: ಸಿ.ಕೆ. ತಾರಾ ಅವರಿಂದ ಡಿ.ವಿ. ಗುಂಡಪ್ಪ ಅವರ ರಚನೆಗಳನ್ನು ಕೇಳಿದ್ರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಸಮಯ 7:31.
1: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೇ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿಕನೆಕ್ಟ್ ಇಂಡಿಯಾಗೆ ತಪ್ಪದೇ ಆಗಮಿಸಿ. ಅಕ್ಟೋಬರ್ 1-3 ಬಿಐಇಸಿ ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.

0: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
1: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
0: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
2: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನು ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
0: ಹೌದಾ?
1: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
3: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.

ದೇವರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.
3: ಆಕಾಶವಾಣಿ ಬೆಂಗಳೂರು, ಸಮಯ 7:34 ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ.

0: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ದೇಶ ಸೇವೆಯನ್ನು ಹೀಗೂ ಮಾಡಬಹುದು. ಹೊಗೆ ಉಗುಳದ ವಾಹನದ ಮಾಲೀಕನಾಗಿ ವಾಹನವನ್ನು ಸ್ವಚ್ಛವಾಗಿಟ್ಟುಕೊಳ್ಳೋಣ. ಮಾಲಿನ್ಯ ಪರೀಕ್ಷೆಯನ್ನು ಕಾಲಕಾಲಕ್ಕೆ ಮಾಡಿಸೋಣ. ಸ್ವಚ್ಛ ವಾಹನ, ಸುರಕ್ಷಿತ ವಾಹನ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಮನ್ ಕಿ ಬಾತ್ 138ನೇ ಆವೃತ್ತಿ. ಭಾರತೀಯರನ್ನು ಉದ್ದೇಶಿಸಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಗುಜರಾತ್ನಲ್ಲಿಂದು ದೇಶದ ಮೊದಲ ದ್ರವೀಕೃತ ನೈಸರ್ಗಿಕ ಅನಿಲ ಚಾಲಿತ ಡೆಮು ರೈಲಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಸಿರು ನಿಶಾನೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ. ಜಗತ್ತಿನಾದ್ಯಂತ ಅಡೆತಡೆ ಇಲ್ಲದ ಇಂಧನ ವಾಣಿಜ್ಯ ಚಟುವಟಿಕೆಗಳ ಖಾತರಿಗೆ ಭಾರತ ಕರೆ. ಹಾಗೂ ಏಕದಿನ ಕ್ರಿಕೆಟ್, 3 ಪಂದ್ಯಗಳ ಸರಣಿಯ ಮೊದಲ ಪಂದ್ಯದಲ್ಲಿ ಇಂದು ಭಾರತ ವೆಸ್ಟ್ಇಂಡೀಸ್ ಮುಖಾಮುಖಿ. ವಾರ್ತೆಗಳ ವಿವರ: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಬೆಳಿಗ್ಗೆ 11 ಗಂಟೆಗೆ ಆಕಾಶವಾಣಿಯಲ್ಲಿ ಪ್ರಸಾರವಾಗಲಿರುವ ಮಾಸಿಕ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ವಿದೇಶಗಳ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 138ನೇ ಸಂಚಿಕೆಯಾಗಿದ್ದು ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ಜಾಲಗಳು ಹಾಗೂ ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ಪ್ರಸಾರವಾಗಲಿದೆ. ಆಕಾಶವಾಣಿ, ದೂರದರ್ಶನ, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮದ ನೇರ ಪ್ರಸಾರ ಇರಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದು ಕೇರಳಂಗೆ ಭೇಟಿ ನೀಡಲಿದ್ದಾರೆ. ತಿರುವನಂತಪುರದ ಅಮೃತಾನಂದಮಯಿ ಮಠದಲ್ಲಿ ನಡೆಯುವ ಕಾರ್ಯಕ್ರಮಗಳಲ್ಲಿ ಅವರು

0: ವಹಿಸಲಿದ್ದಾರೆ. ಬಳಿಕ ಉಪರಾಷ್ಟ್ರಪತಿಯವರು ಬಲರಾಮಪುರದ ಎಸ್ಯುಟಿ ಅಕಾಡೆಮಿಯ ಘಟಿಕೋತ್ಸವ ಸಮಾರಂಭದಲ್ಲಿಯೂ ಪಾಲ್ಗೊಳ್ಳಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಅಹಮದಾಬಾದ್ನಲ್ಲಿ ನಡೆಯಲಿರುವ ಹಲವು ಪ್ರಮುಖ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಅವರು ಸಬರಮತಿ ಲೋಕೋಶೆಡ್ನಲ್ಲಿ ನೂತನವಾಗಿ ನಿರ್ಮಿಸಲಾದ WAG-12 ಲೋಕೋಮೋಟಿವ್ ನಿರ್ವಹಣಾ ಶೆಡ್ ಅನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರು ಹೆಚ್ಚಿನ ಸಾಮರ್ಥ್ಯದ WAG-12 ಎಲೆಕ್ಟ್ರಿಕ್ ಲೋಕೋಮೋಟಿವ್ಗೆ ಹಸಿರು ನಿಶಾನೆ ತೋರಲಿದ್ದಾರೆ. ನಂತರ ಅಮಿತ್ ಶಾ ಅವರು ಸಬರಮತಿ ರೈಲ್ವೆ ನಿಲ್ದಾಣಕ್ಕೆ ಭೇಟಿ ನೀಡಿ ನಿಲ್ದಾಣದ ವಿವಿಧ ಪುನರಾಭಿವೃದ್ಧಿ ಯೋಜನೆಗಳನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅವರು ದೇಶದ ಮೊದಲ ದ್ರವೀಕೃತ ನೈಸರ್ಗಿಕ ಅನಿಲ ಚಾಲಿತ ಡೆಮು ರೈಲಿಗೆ ಹಸಿರು ನಿಶಾನೆ ತೋರಲಿದ್ದಾರೆ. ಇದು ಭಾರತೀಯ ರೈಲ್ವೆಯ ಪರಿಸರ ಸ್ನೇಹಿ ಕ್ರಮಗಳಲ್ಲಿ ಒಂದು ಪ್ರಮುಖ ಮೈಲಿಗಲ್ಲಾಗಿದೆ. ಬಳಿಕ ಸಚಿವ ಅಮಿತ್ ಶಾ ಆಚಾರ್ಯ ಪದ್ಮಸಾಗರ ಸೂರಿ ಸ್ವರಜಿ ಮಹಾರಾಜ್ ಅವರ 92ನೇ ಜನ್ಮದಿನದ ಅಂಗವಾಗಿ ಶೇಲಾದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿಯೂ ಭಾಗವಹಿಸಲಿದ್ದಾರೆ. ಜಗತ್ತಿನ ವಿವಿಧೆಡೆ ನಡೆಯುತ್ತಿರುವ ಸಂಘರ್ಷಗಳ ಸಂದರ್ಭದಲ್ಲಿ ಸಂಯಮ ಪಾಲಿಸುವಂತೆ, ಉದ್ವಿಗ್ನತೆ ತಗ್ಗಿಸುವಂತೆ, ನಾಗರಿಕರ ರಕ್ಷಣೆ ಖಾತ್ರಿಪಡಿಸುವಂತೆ ಹಾಗೂ ಇಂಧನ ಮತ್ತು ವಾಣಿಜ್ಯ ಚಟುವಟಿಕೆಗಳ ಅಡೆತಡೆ ಇಲ್ಲದ ಹರಿವನ್ನು ಕಾಯ್ದುಕೊಳ್ಳುವಂತೆ ಭಾರತ ಎಲ್ಲ ರಾಷ್ಟ್ರಗಳಿಗೆ ಕರೆ ನೀಡಿದೆ. ನ್ಯೂಯಾರ್ಕ್ನಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ.ಎಸ್.ಜೈಶಂಕರ್, ಯುದ್ಧಗಳು ನೇರವಾಗಿ ಭಾಗಿಯಾಗಿರುವ ರಾಷ್ಟ್ರಗಳ ಗಡಿಯಾಚೆಗೂ ವ್ಯಾಪಕವಾಗಿ ಪರಿಣಾಮ ಬೀರುತ್ತವೆ ಎಂದು ಹೇಳಿದ್ದಾರೆ. ಸಂಘರ್ಷಗಳು ಜಾಗತಿಕ ಭದ್ರತೆಯನ್ನು ಅಸ್ಥಿರಗೊಳಿಸುವುದನ್ನು ಮುಂದುವರಿಸಿವೆ ಮತ್ತು ತಮ್ಮ ಪ್ರದೇಶಗಳ ಆಚೆಗೂ ಪ್ರಗತಿಗೆ ಧಕ್ಕೆ ತರುವ ಹಾಗೂ ಅಭಿವೃದ್ಧಿಯನ್ನು ಕುಂಠಿತಗೊಳಿಸುವ ಕೆಲಸ ಮಾಡುತ್ತಿವೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಪರಿಸ್ಥಿತಿಯನ್ನು ಸುಧಾರಿಸಲು ವಿಶೇಷವಾಗಿ ಆಹಾರ ಮತ್ತು ಇಂಧನ ಭದ್ರತೆಯ ಕ್ಷೇತ್ರಗಳಲ್ಲಿ ಸಾಧ್ಯವಿರುವ ಎಲ್ಲವನ್ನೂ ಮಾಡಲು ಭಾರತ ಸಿದ್ಧವಾಗಿದೆ ಎಂದು ಅವರು ತಿಳಿಸಿದರು. ಗಡಿಯಾಚೆಗಿನ ಹಾಗೂ ರಾಷ್ಟ್ರ ಪ್ರಾಯೋಜಿತ ಭಯೋತ್ಪಾದನೆಯು ಜಾಗತಿಕ ವ್ಯವಸ್ಥೆಗೆ ನೇರ ಸವಾಲಾಗಿದೆ. ಇಂತಹ ಚಟುವಟಿಕೆಗಳಲ್ಲಿ ತೊಡಗಿರುವ ಸರ್ಕಾರಗಳನ್ನು ಹೊಣೆಗಾರರನ್ನಾಗಿ ಮಾಡಬೇಕು ಹಾಗೂ ಭಯೋತ್ಪಾದನೆಗೆ ನೀಡಲಾಗುವ ಹಣಕಾಸಿನ ನೆರವನ್ನು ಬಯಲಿಗೆಳೆದು ಅದನ್ನು ತಡೆಯಬೇಕು ಎಂದು ಸಚಿವ ಡಾ.ಎಸ್.ಜೈಶಂಕರ್ ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಜಿಎಸ್ಟಿ, ಒಂದು ರಾಷ್ಟ ಒಂದು ತೆರಿಗೆ ಕುರಿತ ಒಂದು ನೋಟ ಇಲ್ಲಿದೆ. ಇಡೀ ರಾಷ್ಟ್ರಕ್ಕೆ ಏಕರೂಪದ ತೆರಿಗೆ ವಿಧಿಸುವ ಬಗ್ಗೆ ಈ ಹಿಂದೆ 17 ವರ್ಷಗಳಿಂದ ಚರ್ಚಿಸಲಾಗುತ್ತಿತ್ತು ಮತ್ತು ಈ ನಿಟ್ಟಿನಲ್ಲಿ ಕಾನೂನು ಜಾರಿಯಾಗಿರಲಿಲ್ಲ. ಸರಕುಗಳಿಗೆ ರಾಜ್ಯದ ಗಡಿಯಲ್ಲಿ ತೆರಿಗೆ ವಿಧಿಸಲಾಗುತ್ತಿತ್ತು. ನಂತರ ಮತ್ತೆ ಆಗಮನದ ಸಮಯದಲ್ಲಿ ಹಾಗೂ ಪುನಃ ತೆರಿಗೆಯ ಮೇಲೆಯೇ ತೆರಿಗೆ ವಿಧಿಸಲಾಗುತ್ತಿತ್ತು. ಇದರಿಂದಾಗಿ 3 ರಾಜ್ಯಗಳನ್ನು ದಾಟುವ ಉತ್ಪನ್ನದ ಬೆಲೆ ಗಗನಕ್ಕೇರುತ್ತಿತ್ತು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮೊದಲು ಹಳೆಯ ಬಾಕಿಗಳನ್ನು ತೆರವುಗೊಳಿಸಿತು. ನಂತರ ಪ್ರತಿ ರಾಜ್ಯಕ್ಕೂ ವಾರ್ಷಿಕ ಆದಾಯದ ಬೆಳವಣಿಗೆಯ ದರವನ್ನು ಖಾತ್ರಿಪಡಿಸಿತು. ಈ ಖಾತರಿಯು ಜಿಎಸ್ಟಿಯನ್ನು ದೀರ್ಘಕಾಲದಿಂದ ವಿರೋಧಿಸುತ್ತಿದ್ದ ಉತ್ಪಾದನಾ ರಾಜ್ಯಗಳ ವಿಶ್ವಾಸ ಗೆದ್ದಿತು. 2017 ಜುಲೈನಲ್ಲಿ ಜಿಎಸ್ಟಿ ಜಾರಿಗೆ ಬಂದಿತು. ಇದರಿಂದಾಗಿ ದೇಶಾದ್ಯಂತ ಏಕರೂಪದ ತೆರಿಗೆ ಜಾರಿಗೆ ಬಂತು. ತೆರಿಗೆಯಲ್ಲಿ ಸಂಪೂರ್ಣ ಪಾರದರ್ಶಕತೆ ತರಲಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯಡಿ ನೋಟಿಸ್ ಪಡೆದಿರುವ ಮತದಾರರ ಮನೆಗಳಿಗೆ ತೆರಳಿ ಅಗತ್ಯ ದಾಖಲೆಗಳನ್ನು ಸಂಗ್ರಹಿಸುವಂತೆ ಆಯಾ ಕ್ಷೇತ್ರದ ಬೂತ್ ಮಟ್ಟದ ಅಧಿಕಾರಿ BLO ಗಳಿಗೆ ಭಾರತೀಯ ಚುನಾವಣಾ ಆಯೋಗ ಸೂಚನೆ ನೀಡಿದೆ. ನವದೆಹಲಿಯ ನಿರ್ವಾಚನ ಸದನದಲ್ಲಿ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದ್ದು, ಸಭೆಯಲ್ಲಿ ಚುನಾವಣಾ ಆಯುಕ್ತರಾದ ಸುಖಬೀರ್ ಸಿಂಗ್ ಸಂಧು ಮತ್ತು ವಿವೇಕ್ ಜೋಶಿ ಉಪಸ್ಥಿತರಿದ್ದರು. ಸೂಚನೆ ಅನ್ವಯ ಸಂಗ್ರಹಿಸಿದ ದಾಖಲೆಗಳನ್ನು ಅಧಿಕಾರಿಗಳು ನೇರವಾಗಿ ಇಸಿಐ ನೆಟ್ ತಂತ್ರಾಂಶಕ್ಕೆ ಅಪ್ಲೋಡ್ ಮಾಡಲಿದ್ದಾರೆ. ಇದರಿಂದಾಗಿ ಮತದಾರರು ನೋಂದಣಿ ಅಧಿಕಾರಿಗಳ ಕಚೇರಿಗೆ ನೇರವಾಗಿ ತೆರಳು

ಸಮಯದ ಅವಧಿಯನ್ನು ನವೆಂಬರ್ 30ರವರೆಗೆ ವಿಸ್ತರಿಸಿ ಚುನಾವಣಾ ಆಯೋಗ ಆದೇಶ ಹೊರಡಿಸಿದೆ. ಏಷ್ಯನ್ ಗೇಮ್ಸ್ ಬ್ಯಾಡ್ಮಿಂಟನ್ನ ಮಹಿಳೆಯರ ಸಿಂಗಲ್ಸ್ ವಿಭಾಗದ 16ನೇ ಸುತ್ತಿನಲ್ಲಿ ಭಾರತದ ಪಿವಿ ಸಿಂಧು ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಜಪಾನ್ನ ಇಚಿನೋಮಿಯಾ ಸಿಟಿ ಮುನ್ಸಿಪಲ್ ಜಿಮ್ನಾಷಿಯಂನಲ್ಲಿ ನಡೆದ ಪಂದ್ಯದಲ್ಲಿ ಪಿವಿ ಸಿಂಧು ಜಪಾನ್ನ ಟೊಮೊಕಾ ಮಿಯಾಜಾಕಿ ಅವರನ್ನು 21-9, 21-13 ಅಂತರದಿಂದ ಪರಾಭವಗೊಳಿಸಿದರು. ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ 3 ಪಂದ್ಯಗಳ ಸರಣಿಯ ಮೊದಲ ಏಕದಿನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯ ಇಂದು ತಿರುವನಂತಪುರದ ಗ್ರೀನ್ ಫೀಲ್ಡ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಪಂದ್ಯ ಮಧ್ಯಾಹ್ನ 2 ಗಂಟೆಗೆ ಆರಂಭವಾಗಲಿದೆ. 2 ತಿಂಗಳ ವಿರಾಮದ ನಂತರ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಇಬ್ಬರು ಭಾರತದ ಏಕದಿನ ತಂಡಕ್ಕೆ ಮರಳಿದ್ದಾರೆ. ಈ ಏಕದಿನ ಸರಣಿಯಲ್ಲಿ ಶುಭ್ಮನ್ ಗಿಲ್ ಭಾರತ ತಂಡವನ್ನು ಮುನ್ನಡೆಸಲಿದ್ದು, ವೆಸ್ಟ್ ಇಂಡೀಸ್ ತಂಡವನ್ನು ಶಾಯ್ ಹೋಪ್ ಮುನ್ನಡೆಸಲಿದ್ದಾರೆ. 2ನೇ ಏಕದಿನ ಪಂದ್ಯ ಇದೇ 30ರಂದು ಗುವಾಹಟಿಯಲ್ಲಿ ನಡೆಯಲಿದ್ದು, ನಂತರ 3ನೇ ಏಕದಿನ ಪಂದ್ಯ ಅಕ್ಟೋಬರ್ 3ರಂದು ನ್ಯೂ ಚಂಡೀಗಢದಲ್ಲಿ ನಡೆಯಲಿದೆ. ಏಕದಿನ ಸರಣಿಯ ನಂತರ 5 ಟಿ20 ಅಂತಾರಾಷ್ಟೀಯ ಪಂದ್ಯಗಳು ನಡೆಯಲಿವೆ. ಟಿ20 ಸರಣಿಯಲ್ಲಿ ಶ್ರೇಯಸ್ ಅಯ್ಯರ್ ತಂಡವನ್ನು ಮುನ್ನಡೆಸಲಿದ್ದಾರೆ. ಟಿ20 ಅಂತಾರಾಷ್ಟ್ರೀಯ ಸರಣಿಯ ಅಕ್ಟೋಬರ್ 6ರಂದು ಲಕ್ನೋದಲ್ಲಿ ಆರಂಭವಾಗಲಿದ್ದು, ನಂತರದ ಪಂದ್ಯಗಳು ಅಕ್ಟೋಬರ್ 9ರಂದು ರಾಂಚಿಯಲ್ಲಿ 2ನೇ ಪಂದ್ಯ, ಅಕ್ಟೋಬರ್ 11ರಂದು ಇಂದೋರ್ನಲ್ಲಿ 3ನೇ ಹಾಗೂ ಅಕ್ಟೋಬರ್ 14ರಂದು ಹೈದರಾಬಾದ್ನಲ್ಲಿ 4ನೇ ಪಂದ್ಯ ಮತ್ತು ಅಕ್ಟೋಬರ್ 17ರಂದು ಬೆಂಗಳೂರಿನಲ್ಲಿ ಅಂತಿಮ ಪಂದ್ಯ ನಡೆಯಲಿದೆ. ಬ್ಯಾಂಕ್ ಒಕ್ಕೂಟಗಳ ಸಂಯುಕ್ತ ವೇದಿಕೆ UFBU ಇದೇ 28ರಿಂದ 30ರವರೆಗೆ ನಡೆಸಲು ಉದ್ದೇಶಿಸಿರುವ 3 ದಿನಗಳ ದೇಶವ್ಯಾಪಿ ಬ್ಯಾಂಕ್ ಮುಷ್ಕರದ ಹಿನ್ನೆಲೆಯಲ್ಲಿ ಗ್ರಾಹಕರ ಅನುಕೂಲಕ್ಕಾಗಿ ಇಂದು ಎಲ್ಲ ಸಾರ್ವಜನಿಕ ಬ್ಯಾಂಕ್ಗಳು ಹಾಗೂ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ತೆರೆದಿರಲಿವೆ. ಮುಷ್ಕರದ ಅವಧಿಯಲ್ಲಿ ಉಚಿತ ಮಾಸಿಕ ಮಿತಿಗಿಂತ ಹೆಚ್ಚಿನ ಎಟಿಎಂ ವಹಿವಾಟು ನಡೆಸಿದರೂ ಸಹ ಯಾವುದೇ ಹೆಚ್ಚುವರಿ ಶುಲ್ಕವನ್ನು ವಿಧಿಸದೇ ಇರಲು ಹಾಗೂ ಶುಲ್ಕವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಲು ನಿರ್ಧರಿಸಲಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮನ್ ಕಿ ಬಾತ್ 138ನೇ ಆವೃತ್ತಿ, ಭಾರತೀಯರನ್ನು ಉದ್ದೇಶಿಸಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಗುಜರಾತ್ನಲ್ಲಿ ಇಂದು ದೇಶದ ಮೊದಲ ದ್ರವೀಕೃತ ನೈಸರ್ಗಿಕ ಅನಿಲ ಚಾಲಿತ ಡೆಮು ರೈಲಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಸಿರು ನಿಶಾನೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ, ಜಗತ್ತಿನಾದ್ಯಂತ ಅಡೆತಡೆ ಇಲ್ಲದ ಇಂಧನ ವಾಣಿಜ್ಯ ಚಟುವಟಿಕೆಗಳ ಖಾತರಿಗೆ ಭಾರತ ಕರೆ. ಹಾಗೂ ಏಕದಿನ ಕ್ರಿಕೆಟ್, 3 ಪಂದ್ಯಗಳ ಸರಣಿಯ ಮೊದಲ ಪಂದ್ಯದಲ್ಲಿ ಇಂದು ಭಾರತ ವೆಸ್ಟ್ ಇಂಡೀಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.

ಆಕಾಶವಾಣಿ ಬೆಂಗಳೂರು, ಸಮಯ 7:45. ಚಿತ್ರಗೀತೆಗಳು ಕಾರ್ಯಕ್ರಮದ ಆರಂಭದಲ್ಲಿ ವಾಸ್ತು ಪ್ರಕಾರ ಚಿತ್ರದ ಒಂದು ಗೀತೆ ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿದೆ. ಜಯಂತ್ ಕಾಯ್ಕಿಣಿಯವರ ಗೀತ ರಚನೆಗೆ ವಿ ಹರಿಕೃಷ್ಣ ಸಂಗೀತ ನೀಡಿದ್ದಾರೆ.

0: ನೀ ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
1: ನನ್ನೊಬ್ಬನಿಗಲ್ಲ, ನಮ್ಮಿಬ್ರಿಗೂ ಸೇರಿ.
0: ಅದ್ ಹೇಗೆ?
1: LIC ಯ ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ರಿಗೂ ಜಾಯಿಂಟ್ ಲೈಫ್ ಕವರ್. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ LIC ಏಜೆಂಟ್ ಅನ್ನು ಸಂಪರ್ಕಿಸಿ.
2: LIC, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
3: ಕೌಸಲ್ಯ ಸುಪ್ರಜಾ ರಾಮ ಚಿತ್ರದ ಗೀತೆ ಪೃಥ್ವಿ ಭಟ್, ಪೂಜಾ ಭಟ್ ಅವರ ಧ್ವನಿಯಲ್ಲಿದೆ. ಶಶಾಂಕ್ ಅವರ ಗೀತರ ರಚನೆಗೆ ಅರ್ಜುನ್ ಜನ್ಯ ಸಂಗೀತ ನೀಡಿದ್ದಾರೆ.

0: ಎಸ್ ಜಾನಕಿಯವರ ಧ್ವನಿಯಲ್ಲಿ ಕೆಸರಿನ ಕಮಲ ಚಿತ್ರದ ಗೀತೆ ಕೇಳಿದ್ರಿ. ಆರ್ ಎನ್ ಜೆ ಗೋಪಾಲ್ ಅವರ ಗೀತ ರಚನೆಗೆ ವಿಜಯ ಭಾಸ್ಕರ್ ಅವರ ಸಂಗೀತವಿತ್ತು.
1: ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

ಆಕಾಶವಾಣಿ ಬೆಂಗಳೂರು, ಸಮಯ 8:30. ಚಿತ್ರಗೀತೆಗಳು. ಆರಕ್ಷಕ ಚಿತ್ರದ ಗೀತೆ ಶ್ರೀನಿವಾಸ್, ಶ್ರುತಿ ತುಮಕೂರವರ ಧ್ವನಿಯಲ್ಲಿದೆ. ಉಪೇಂದ್ರ ಅವರ ಗೀತ ರಚನೆಗೆ ಗುರುಕಿರಣ್ ಸಂಗೀತ ನೀಡಿದ್ದಾರೆ.

ಅಭಿಜಿತ್ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಅವರ ಧ್ವನಿಯಲ್ಲಿದೆ. ಹಂಸಲೇಖ ಅವರ ಗೀತರಚನೆಗೆ ಸ್ಯಾಕ್ಸ್ ರಾಜು ಸಂಗೀತ ನೀಡಿದ್ದಾರೆ.

0: ಹಲೋ.
1: ಎಸ್,
0: ಏನ್ ಚಿಂತೆ?
1: ಹಾಡಬೇಕಂತೆ.
0: ಹಾಡು ಹಾಡು ಕಣ್ಣು ಮುಚ್ಚಿ ಕಂಠ ಬಿಚ್ಚಿ, ನಾನು ಕೂಡ ಈಗ ನಿನ್ನ ಹಾಡಿ ನಿಚ್ಚಿ.
1: ತಾಳವಿಲ್ಲ ತಂತಿ ಇಲ್ಲ ಕೇಳಿ ಲಚ್ಚಿ, ಹಾಡು ಚೀನಿ ಸ್ಫೂರ್ತಿ ನೀಡು ಗಲ್ಲ ಕಚ್ಚಿ.
0: ನನ್ನ ಮೇಲೆ ಹಾಡಬೇಡ ಬಣ್ಣ ಹಚ್ಚಿ.
1: ಬೇಡ ಅಂದರೆ ಈಗ ಹೊರಟೆ ಪೆಟ್ಟಿ ಮುಚ್ಚಿ.

0: sweet moonlight. You are pure white, clear moonlight. Rays are full bright. That's my eyesight. ಬೆಳ್ಳಿ ಬೆಳ್ಳಿ ಬೆಳ್ಳಿ ಅಂತ ಚಂದ್ರಕಾಂತಿ ನೀ ನೇರವಾಗಿ ಬಂದು ಕಣ್ಣ ಕಾಂತಿ ಆದೆ ನೀ
1: ನಿನ್ನ ಕಣ್ಣಿನಲ್ಲಿ ನಾನು ನಿಂತೆ ನಿಂತರೆ ಅಲ್ಲಿ ಇಲ್ಲಿ ನೋಡಲಿಕ್ಕೆ ನಿನಗೆ ತೊಂದರೆ.

ಬಳ್ಳಿ ಎಲ್ಲು ಹೆಣ್ಣು ಒಂದು ಹೂವಿನಂತೆ, ಗಂಡು ಮರ ಸಿಕ್ಕ ಕ್ಷಣ ಪ್ರೇಮವಂತೆ. ಅಪ್ಪಿಗೋ ಚಳುವಳಿಯೇ ಇವರದಂತೆ, ಉದುರುವ ಎಲೆಗಳೆಲ್ಲ ಕೆಳೆಯರಂತೆ.

0: ಬೆಳ್ಳಿ ಹಕ್ಕಿ ಹಾರಿ ಹಾರಿ ಬೆಳ್ಳಿ ಹಕ್ಕಿ ಮೆಲ್ಲ ಮೆಲ್ಲ ಮಾಯವಾಯ್ತು ಬಾನಚುಕ್ಕಿ ನಾದವಾಗಿ ತೇಲಿ ಬಂತು ಗಾಳಿ ಗೀತ ಪ್ರೇಮಲೋಕದಲ್ಲಿ ಈಗ ಸುಪ್ರಭಾತ.
1: ಸಮಯ 8:55. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಕಲಿ ಮೇದು ಆವ ನೀರನು ಕುಡಿದು ಆವು ಹಾಲ್ ಗರೆವುದದ ನಾರು ಕುಡಿಯುವನು. ಆವ ನೆಲದಲ್ಲಿ ಮೇದು ಆವ ನೀರನು ಕುಡಿದು ಆವು ಹಾಲ್ ಗರೆವುದದ ನಾರು ಕುಡಿಯುವನು. ಆವ ಬಲವದರಿನೊಗೆದೇಂಗೈಸುವುದು ಜಗಕ್ಕೆ ಭಾವಿಸ ಋಣಗತಿಯ ಮಂಕುತಿಮ್ಮ. ಆವ ಬಲವದರಿನೊಗೆದೇಂಗೈಸುವುದು ಜಗಕ್ಕೆ ಭಾವಿಸ ಋಣಗತಿಯ ಮಂಕುತಿಮ್ಮ.

ಋಣಗತಿಯ ಬಗ್ಗೆ ಮತ್ತೊಂದು ಚಿತ್ರವನ್ನು ಡಿ ವಿ ಜಿ ಈ ಮುಕ್ತದಲ್ಲಿ ನೀಡಿದ್ದಾರೆ. ಆವು ಅಂದರೆ ಹಸು ಅಂತ ಅರ್ಥ. ಸುಂದರವಾದ ಚಿತ್ರ ಇಲ್ಲಿದೆ. ಯಾವುದೋ ಎಲ್ಲಿಯೋ ಇರುವ ನೆಲದಲ್ಲಿ ಹುಲ್ಲು ಮೇಯುತ್ತೆ ಹಸು. ಅನಂತರ ಹತ್ತಿರದ ಗುಂಡಿಲಿರುವ ಅಥವಾ ನದಿಯೋ ಕೆರೆನೋ ಯಾವುದೋ ನೀರನ್ನು ಕುಡಿಯುತ್ತೆ. ಇಂತಹುದೇ ಬೇಕು ಅಂತಕ್ಕಂಥ ಹಠ ಅದಕ್ಕಿಲ್ಲ. ಅದನ್ನು ಜೀರ್ಣಿಸ್ಕೊಂಡ ಹಸು ಭಗವಂತ ನೀಡಿರ್ತಕ್ಕಂಥ ವಿಶೇಷವಾದ ಶಕ್ತಿಯಿಂದ ಅಮೃತವಾದ ಹಾಲನ್ನು ನಿರ್ಮಾಣ ಮಾಡಿಕೊಳ್ತದೆ. ಅದನ್ನು ಕರುವಿಗೂ ಉಣಿಸುತ್ತೆ, ಹಾಗೆ ಜನಗಳಿಗೂ ನೀಡುತ್ತೆ. ಆ ಹಾಲನ್ನು ಯಾರು ಕುಡಿತಾರೋ ಹೇಳೋಕೆ ಸಾಧ್ಯ ಇಲ್ಲ. ಅದರಿಂದ ಯಾವ ಬಲ ಅವನಿಗೆ ದೊರಕುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ. ಏನನ್ನು ಜಗತ್ತಿಗೆ, ಕುಟುಂಬಕ್ಕೆ, ಸಮಾಜಕ್ಕೆ ಮಾಡಿಸ್ತದೋ ಅದು ಗೊತ್ತಿಲ್ಲ. ಈ ಚಿತ್ರ ವಿಚಿತ್ರವಾದ ಊಹಿಸಲಾರದ ಋಣದ ಗತಿ ಭಾವಿಸು, ಚಿಂತಿಸು ಎಂದು ತಿಮ್ಮಗುರು ಆದೇಶ ನೀಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಬೀಚಿಯವರು ಒಂದು ಹಸು ಹುಲ್ಲು ಮೇಯ್ದ ಚಿತ್ರ ಅನ್ನೋ ಚಿತ್ರಕ್ಕೆ ಚಿತ್ರಕಲಾ ಸ್ಪರ್ಧೆಯಲ್ಲಿ ಬಹುಮಾನ ಕೊಟ್ಟಿರ್ತಾರೆ. ಶೀರ್ಷಿಕೆ ಇದು. ಆದರೆ ಚಿತ್ರ ನೋಡಿದರೆ ಖಾಲಿ ಹಳೆ ಇರುತ್ತೆ, ಅದಕ್ಕೆ ಫಸ್ಟ್ ಪ್ರೈಸು. ಇದು ಹೇಗೆ ಅಂತ ಕೇಳಿದರೆ ವಿವರಣೆ ಆ ತೀರ್ಪುಗಾರ ಹೇಳ್ತಾರೆ, ಓದಿದ್ರ, ಹಸು ಹುಲ್ಲು ಮೇಯ್ದ ಚಿತ್ರ. ಮುಂಚೆ ಅಲ್ಲೇನಿತ್ತು, ಹುಲ್ಲಿತ್ತು. ಆಮೇಲೆ ಯಾವ್ದು ಬಂತು, ಹಸು ಬಂತು. ಅದು ಮೇಯ್ದ ಮೇಲೆ ಹುಲ್ಲಿರುತ್ತಾ ಇಲ್ಲ. ಆ ಮೇಯ್ದಾದ್ಮೇಲೆ ಆ ಹಸುವಿಗೇನು ಕೆಲಸ, ಅಲ್ಲಿರೋಲ್ಲ, ಹೊರಟೋಗಿರುತ್ತೆ, ಖಾಲಿ ಹಳೆ. ಹಾಗೆ ನಮ್ಮ ಬದುಕು ಕೂಡ ಖಾಲಿ ಹಳೆ, ನಮ್ಮ ಕರ್ಮವೂ ಅಷ್ಟೇ.

ಸೇರಿರ್ಪು ಉಸಿರುಸಿರುಗಳೆಷ್ಟೋ ಜೀವಾಣು, ಹಾರುತಿಹುವೆಷ್ಟೋ ಚೇತನ ಧೂಳು ಕಣದೊಳ್. ಸೇರಿರ್ಪು ಉಸಿರುಸಿರುಗಳೆಷ್ಟೋ ಜೀವಾಣು, ಹಾರುತಿಹುವೆಷ್ಟೋ ಚೇತನ ಧೂಳು ಕಣದೊಳ್. ಪ್ರಾರಬ್ಧಗತಿಯ ನಿಶ್ಚಯದಿ ತಿಳಿಬವರಿಲ್ಲ, ಆ ರಹಸ್ಯಕ್ಕೆರಗೋ ಮಂಕುತಿಮ್ಮ. ಪ್ರಾರಬ್ಧಗತಿಯ ನಿಶ್ಚಯದಿ ತಿಳಿಬವರಿಲ್ಲ, ಆ ರಹಸ್ಯಕ್ಕೆರಗೋ ಮಂಕುತಿಮ್ಮ.

ಸೇರಿರುಪು ಉಸಿರುಗಳು ಎಷ್ಟೆಷ್ಟೋ ಜೀವಾಣು ಹಾರುತಿಹವು ಇತ್ಯಾದಿ ಹೇಳಿದ್ದಾರೆ. ಇದರಲ್ಲಿ ಉಸಿರಿನಲ್ಲಿ ಎಷ್ಟೋ ಜೀವಾಣುಗಳು ಸೇರಿಕೊಂಡಿದೆ, ಧೂಳಿನ ಕಣಗಳಲ್ಲಿ ಎಷ್ಟೋ ಚೈತನ್ಯದ ಅಂಶಗಳು ಹಾರಾಡ್ತಾ ಇದೆ. ಪ್ರಾರಬ್ಧದ ಅಂದರೆ ಬಂದು ಎರಗಲಿರುವ ಕರ್ಮದ ಗತಿಯನ್ನು ಸರಿಯಾಗಿ ತಿಳಿದವರಿಲ್ಲ, ಆ ರಹಸ್ಯಕ್ಕೆ ನಮಸ್ಕಾರ ಮಾಡುವಂಥ ಇದರ ಸೂಚ್ಯ ಅರ್ಥ. ಜೀವಾಣುಗಳಿಂದ ಜೀವ ಸೃಷ್ಟಿಯಾಗಿದೆ, ಜಡ ಚೈತನ್ಯಗಳಿಂದ ಪ್ರಕೃತಿ ಸೃಷ್ಟಿಯಾಗಿದೆ, ಇವುಗಳ ಅನ್ಯೋನ್ಯ ಸಂಬಂಧಗಳಿಂದ ಮನುಷ್ಯನ ಬದುಕು ಸಾಗಿದೆ. ಇದ್ದಕ್ಕಿದ್ದ ಹಾಗೆ ಸುಳ್ಳಿವಿಲ್ಲದ ಹಾಗೆ ಘಟನೆಗಳು ಕರ್ಮಕ್ಕೆ ಪ್ರಾರಬ್ಧ ಅಂತಾರೆ. ಎಲ್ಲೋ ಒಂದೊಂದು ಪ್ರಾರಬ್ಧ, ಅಯ್ಯೋ ಪ್ರಾರಬ್ಧವೇ. ಬದುಕಿನ ಪರಿಣಾಮಗಳು ಪ್ರಾರಬ್ಧ ಗತಿಯ ಫಲ, ಇದು ಹೀಗೆ ಎಂದು ನಿರ್ದಿಷ್ಟವಾಗಿ ತಿಳಿದವರಿಲ್ಲ. ಕರ್ಮದಲ್ಲಿ ಮೂರು ವಿಧ: ಸಂಚಿತ, ಆಗಾಮಿ, ಪ್ರಾರಬ್ಧ. ಬತ್ತಳಿಕೆಯ ಸಂಗ್ರಹ ಆಗಿರುತ್ತಲ್ಲ ಬಾಣ, ಅದು ಸಂಚಿತ ಕರ್ಮಕ್ಕೆ ಒಂದು ಚಿತ್ರ, ಸಂಗ್ರಹವಾಗಿರೋ ಕರ್ಮ. ಬಿಲ್ಲಿಗೆ ಹೂಡಿದ ಬಾಣ ಇರುತ್ತಲ್ಲ, ಅದು ಆಗಾಮಿ, ಗುರಿಯನ್ನು ನೋಡ್ತಾ ಇರುತ್ತೆ, ಯಾವುದು ಹೊಡಿಬೇಕು ಅಂತ ತೀರ್ಮಾನ ಆಗಿರುವುದಿಲ್ಲ, ಅದರ ನಿರ್ಧರಿಸುವ ಸ್ಥಿತಿ ಅದು. ಆದ್ದರಿಂದ ಅದನ್ನು ಆಗಾಮಿ ಎಂದು ಕರೆಯುತ್ತಾರೆ. ಬಿಲ್ಲಿನಿಂದ ಬಿಟ್ಟ ಬಾಣ ಇದೆಯಲ್ಲ, ಅದು ನೇರವಾಗಿ ಗುರಿಗೆ ಹೋಗಿ ತಗುಲುತ್ತೆ, ಅದನ್ನೇ ಪ್ರಾರಬ್ಧ ಅಂತ ಕರೆಯುವಂಥದ್ದು. ಅದನ್ನೇ ಕುರಿತು ಮತ್ತೊಂದು ಕಡೆ ಹೇಳ್ತಾರೆ ಗುಂಡಪ್ಪನವರು, ಸುರಪ ಸಭೆಯಲ್ಲಿ ಗಾದಿಸುತ್ತ ವಸಿಷ್ಠಂಗೆ

0: ಸ್ಪರ್ಧೆ ಧರೆಯೊಳದ ನಿಮ್ಮ ಹರಿಶ್ಚಂದ್ರನಂಗೆ ತಪನೆ. ಬರುವುದೆತ್ತಣಿನೋ ಬೇಡದ ಪ್ರಾರಬ್ಧ, ಕರ್ಮಗತಿ ಕೃತ್ರಿಮೋ ಮಂಕುತಿಮ್ಮ. ಕೃತ್ರಿಮದ ಕೈ ಪ್ರಾರಬ್ಧ ಇದೆಯಲ್ಲ, ಆ ಪ್ರಾರಬ್ಧಕ್ಕೆ ರಹಸ್ಯಕ್ಕೆ ನಮಸ್ಕರಿಸು.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ, ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಆರ್ ಶ್ರೀದೇವಿ, ವ್ಯಾಖ್ಯಾನ ಎಚ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಆಕಾಶವಾಣಿ ಹಲವು ದಶಕಗಳಿಂದ ಸತತವಾಗಿ ಕೇಳುಗರನ್ನ ರಂಜಿಸುತ್ತಾ ಬಂದಿದೆ ಆಕಾಶವಾಣಿ. ನವಯುಗದ ಹೊಸಗಾಳಿಗೆ ಮೈಯೊಡ್ಡಿ ಗಟ್ಟಿಯಾಗಿ ನಿಂತಿದೆ ಆಕಾಶವಾಣಿ. ಬಹುಜನ ಹಿತಾಯ, ಬಹುಜನ ಸುಖಾಯ ಘೋಷವಾಕ್ಯವನ್ನು ಎತ್ತಿ ಹಿಡಿದಿದೆ ಆಕಾಶವಾಣಿ.

ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೇ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿಕನೆಕ್ಟ್ ಇಂಡಿಯಾಗೆ ತಪ್ಪದೇ ಆಗಮಿಸಿ. ಅಕ್ಟೋಬರ್ 1-3 ಬಿಐಇಸಿ ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ ಹೀರೋಸ್.

0: ಅಮ್ಮ
1: ಅಮ್ಮ ಏನೇ ಅದು? ಸ್ವಲ್ಪ ಇರು, ಕಸ್ತವ್ರು ಬಂದಿದ್ದಾರೆ, ಕಸ ಎಷ್ಟು ಬರ್ತೀನಿ.
0: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವ್ರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ಮ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟ್ ಎಲ್ಲ ಬೇರೆ ಬೇರೆ ಮಾಡಿದೀಯ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
2: ಕತ್ತಲಾಗದು ಕಗ್ಗಲ್ಲೆಂದು ಎದೆಗುಂದು.

ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
1: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
0: ಏನಾಯ್ತೆ ಸವಿ?
2: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
1: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೆ?
2: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
0: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
3: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ. ಚಕ್ರವ್ಯೂಹ ಇದು, ಚಕ್ರವ್ಯೂಹ.

ಆಕಾಶವಾಣಿ ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಪ್ರವಾಸೋದ್ಯಮ ದಿನದ ಅಂಗವಾಗಿ ಭಾಷಣ ಹಾಗೂ ಭಾವಗೀತೆಗಳನ್ನು ಕೇಳೋಣ. ಪ್ರಿಯ ಕೇಳುಗರೆ, ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ಸೆಪ್ಟೆಂಬರ್ 27, ಅಂದರೆ ಜಗತ್ತಿನಾದ್ಯಂತ ಸಂಭ್ರಮಿಸುವ ವಿಶ್ವ ಪ್ರವಾಸೋದ್ಯಮ ದಿನ. ನಾವೆಲ್ಲರೂ ವರ್ಷದಲ್ಲಿ ಒಮ್ಮೆಯಾದರೂ ಹೊಸ ಜಾಗ ನೋಡಲು, ಪ್ರಕೃತಿಯ ಮಡಿಲಿನಲ್ಲಿ ಕಾಲ ಕಳೆಯಲು ಇಷ್ಟಪಡ್ತೀವಿ ಅಲ್ವಾ? ಈ ವರ್ಷ ಅಂದರೆ 2026ರಲ್ಲಿ ನಮ್ಮ ಪ್ರವಾಸದ ಶೈಲಿ ಎಷ್ಟು ಬದಲಾಗಿದೆ ಯೋಚಿಸಿದ್ದೀರಾ? ವಿಶ್ವಸಂಸ್ಥೆಯ ಪ್ರವಾಸೋದ್ಯಮ ಸಂಸ್ಥೆ ನಮಗೆ ಕೊಟ್ಟಿರುವ ಅದ್ಭುತ ಸಂದೇಶವೇ ಅದು. ಪ್ರವಾಸೋದ್ಯಮವನ್ನು ಮರುವಿನ್ಯಾಸಗೊಳಿಸಲು ಡಿಜಿಟಲ್ ಅಜೆಂಡಾ ಮತ್ತು ಕೃತಕ ಬುದ್ಧಿಮತ್ತೆ. ಈ ವರ್ಷ ಪ್ರವಾಸೋದ್ಯಮದ ಮೂಲಕ ಜಾಗತಿಕ ಆರ್ಥಿಕತೆ, ಸುಸ್ಥಿರ ಉದ್ಯೋಗ ಸೃಷ್ಟಿ ಹಾಗೂ ಸಾಂಸ್ಕೃತಿಕ ವಿನಿಮಯವನ್ನು ಹೆಚ್ಚಿಸುವುದು ಈ ದಿನದ ಉದ್ದೇಶವಾಗಿದೆ. ವಿಶೇಷವಾಗಿ ಈ ವರ್ಷ ಕೃತಕ ಬುದ್ಧಿಮತ್ತೆ ಅಂದರೆ AI ಮತ್ತು ಆಧುನಿಕ ತಂತ್ರಜ್ಞಾನಗಳು ಪ್ರಯಾಣಿಕರ ಅನುಭವವನ್ನು ಹೇಗೆ ಬದಲಾಯಿಸುತ್ತಿವೆ ಮತ್ತು ಸ್ಥಳೀಯ ಸಮುದಾಯಗಳ ಒಳಿತಿಗಾಗಿ ಇವುಗಳನ್ನು ಹೇಗೆ ಬಳಸಬಹುದು ಎಂಬುದನ್ನು ಜಗತ್ತಿಗೆ ಸಾರಲಾಗುತ್ತದೆ. ಇವತ್ತು ನಾವೆಲ್ಲಾದರೂ ಹೋಗಬೇಕು ಅಂಥೇಳಿ ಆದರೆ ಬ್ಯಾಗ್ ಪ್ಯಾಕ್ ಮಾಡುವುದಕ್ಕಿಂತ ಮುಂಚೆ ನಮ್ಮ ಕೈಯಲ್ಲಿ ಮೊಬೈಲ್ ಇರ್ತದೆ. ಮೊಬೈಲನ್ನು ಕೈಗೆ ತೆಗೆದುಕೊಳ್ತೀವಿ, ಎಲ್ಲಿ ಉಳಿದುಕೊಳ್ಬೇಕು, ಯಾವ ದಾರಿಯಲ್ಲಿ ಹೋಗಬೇಕು, ಎಲ್ಲಿ ಊಟ ಮಾಡಬೇಕು, ಯಾವುದು ಪ್ರಸಿದ್ಧ ಹೋಟೆಲ್ ಇದೆ, ಅಲ್ಲಿನ ಊಟದ ವಿಶೇಷತೆ ಏನು, ಎಲ್ಲವನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ AI ಮತ್ತು ಡಿಜಿಟಲ್ ಆ್ಯಪ್ಗಳೇ ನಮಗೆ ಕ್ಷಣಾರ್ಧದಲ್ಲಿ ಉತ್ತರವನ್ನು ಕೊಡ್ತದೆ. ನಮ್ಮ ಪ್ರವಾಸದ ಅನುಭವವನ್ನು ಈ ತಂತ್ರಜ್ಞಾನ ಸಂಪೂರ್ಣವಾಗಿ ಮರು ರೂಪಿಸುತ್ತಿದೆ ಅಂತ ಹೇಳಬಹುದು. ಈ ದಿನದ ನಿಜವಾದ ಪ್ರಾಮುಖ್ಯತೆ ಇರುವುದು ಕೇವಲ ಸ್ಮಾರ್ಟ್ಫೋನ್ಗಳಲ್ಲಿ ಅಲ್ಲ ಎನ್ನುವಂತಹ ಭಾವನೆ ನಮ್ಮದು. ನಮ್ಮ ಪ್ರವಾಸೋದ್ಯಮದಿಂದ ನಮ್ಮ ಹಳ್ಳಿಗಳ ಸ್ಥಳೀಯ ಸಣ್ಣ ಉದ್ಯಮಿಗಳ, ಗೈಡ್ಗಳ ಮತ್ತು ಹೋಟೆಲ್ ಕಾರ್ಮಿಕರ ಬದುಕು ಹಸನಾಗಬೇಕು ಅಂತ ಹೇಳಿದ್ರೆ ಅಭಿವೃದ್ಧಿ ಆಗಬೇಕು ಎನ್ನುವಂಥ ವಿಚಾರ. ತಂತ್ರಜ್ಞಾನದ ಜೊತೆಗೆ ನಾವು ಪರಿಸರವನ್ನು ರಕ್ಷಿಸುವ ಸುಸ್ಥಿರ ಪ್ರವಾಸೋದ್ಯಮಕ್ಕೆ ಒತ್ತು ನೀಡಬೇಕು. ನಮ್ಮ ಕರ್ನಾಟಕದಲ್ಲಿ ಹಲವು ಸುಂದರ ಪ್ರೇಕ್ಷಣೀಯ ಸ್ಥಳಗಳಿವೆ, ತಾಣಗಳಿವೆ. ಡಿಜಿಟಲ್ ಕ್ರಾಂತಿಯ ಮೂಲಕ ಇವುಗಳನ್ನು ಜಾಗತಿಕ ಮಟ್ಟಕ್ಕೆ

0: ಕ್ಕೆ ಕೊಂಡೊಯ್ಯುವ ಮಹತ್ತರವಾದಂತಹ ಜವಾಬ್ದಾರಿ ನಮ್ಮ ಮೇಲಿದೆ. ಹಾಗಾದರೆ ಸ್ನೇಹಿತರೆ, ಇವತ್ತು ನಾವೊಂದು ಸಂಕಲ್ಪ ಮಾಡೋಣ. ನಾವು ಪ್ರವಾಸ ಮಾಡುವಾಗ ತಂತ್ರಜ್ಞಾನವನ್ನು ಬಳಸಿ ಸ್ಮಾರ್ಟ್ ಆಗಿ ಪ್ಲಾನ್ ಮಾಡೋಣ. ಆದರೆ ಅಲ್ಲಿನ ಸ್ಥಳೀಯ ಸಂಸ್ಕೃತಿ ಮತ್ತು ಸ್ವಚ್ಛತೆಗೆ ಧಕ್ಕೆ ತರದಂತೆ ಜವಾಬ್ದಾರಿಯುತ ಪ್ರಜೆಗಳಾಗಿ ನಡೆದುಕೊಳ್ಳೋಣ. ಪ್ರವಾಸೋದ್ಯಮ ಅಂದರೆ ಕೇವಲ ಸುಂದರ ತಾಣಗಳನ್ನು ನೋಡುವುದು, ಫೋಟೋ ಕ್ಲಿಕ್ಕಿಸಿಕೊಳ್ಳುವಂಥದ್ದು ಮಾತ್ರವೇ ಖಂಡಿತ ಅಲ್ಲ. ಇದರ ಹಿಂದೆ ನಮ್ಮ ಮಣ್ಣಿನ ಪಾರಂಪರಿಕ ಆಚರಣೆ, ಸಂಸ್ಕೃತಿ ಮತ್ತು ನಮ್ಮ ಮಾನವ ಸಂಪತ್ತು, ಅಂದರೆ ನಮ್ಮ ಜನರ ಬದುಕು ಹೇಗೆ ಬೆಸೆದುಕೊಂಡಿದೆ. ಮಾನವ ಸಂಪತ್ತಿನ ಅಭಿವೃದ್ಧಿಯ ಜೊತೆಗೆ ಪಾರಂಪರಿಕ ಆಚರಣೆ, ಸಂಸ್ಕೃತಿಯ ರಕ್ಷಣೆ, ಅಭಿವೃದ್ಧಿ ಹೇಗೆ ಸಾಧ್ಯ, ಈ ಕುರಿತು ಮಾತನಾಡುತ್ತಾರೆ ಕಿರಣ್ ಮಂಜಬೈಲು.
1: ಸಹಜವಾಗಿ ಮಾನವ ಸಂಚಾರ ಪ್ರಿಯ. ಮನರಂಜನೆಗಾಗಿ, ಅಧ್ಯಯನಕ್ಕಾಗಿ, ವ್ಯಾಪಾರ ವಹಿವಾಟುಗಳಿಗಾಗಿ, ಹೀಗೆ ನಾನಾ ಕಾರಣಗಳಿಗಾಗಿ ಆತ ಸುತ್ತುತ್ತಿರುತ್ತಾನೆ. ನಿರ್ದಿಷ್ಟ ಕಾರಣ ಇರಿಸಿಕೊಂಡು ಸುತ್ತುವ ಪ್ರಕ್ರಿಯೆಗೆ ಪ್ರವಾಸ ಎಂದು ಕರೆಯಬಹುದು. ಹಾಗೆ ಹೋಗುವ ಪ್ರವಾಸಕ್ಕೂ ಮಾನ್ಯತೆ ನೀಡಿದ ಸಂಯುಕ್ತ ಸಂಸ್ಥಾನದ ಜಾಗತಿಕ ಪ್ರವಾಸೋದ್ಯಮ ಸಂಸ್ಥೆ UNWTO 1980 ಪ್ರತಿ ವರ್ಷ ಸೆಪ್ಟೆಂಬರ್ 27 ವಿಶ್ವ ಪ್ರವಾಸಿ ದಿನವನ್ನಾಗಿ ಆಚರಿಸುವಂತೆ ಕರೆ ನೀಡಿತು. ಜೊತೆಗೆ ಅದಕ್ಕೂ ಮುನ್ನ, ಅಂದರೆ 1970 ಇದೇ ಸಂಸ್ಥೆ ರೂಪಿಸಿದ್ದ ಪ್ರವಾಸೋದ್ಯಮ ನಿಯಮಾವಳಿಗಳ ಕಟ್ಟುನಿಟ್ಟಿನ ಅನುಷ್ಠಾನ ಜಾಗತಿಕ ಪ್ರವಾಸಿ ದಿನಕ್ಕೆ ಹೊಂದಿಕೊಂಡಿತು. ವಿಶ್ವ ಪ್ರವಾಸಿ ದಿನದಂದು ಜಾಗತಿಕವಾಗಿ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಮತ್ತು ರಾಜಕೀಯ ಮೌಲ್ಯಗಳ ಪ್ರದರ್ಶನಕ್ಕೆ ಅವಕಾಶ ಕಲ್ಪಿಸಲಾಯಿತು. ಪ್ರವಾಸ ಎಂದ ಕ್ಷಣ ಮೋಜು ಅಲ್ಲ, ಕೇವಲ ಮನರಂಜನೆಯೂ ಅಲ್ಲ. ದೇಶ ಅಥವಾ ವಿಶ್ವದ ಆರ್ಥಿಕತೆ, ಸಾಮಾಜಿಕತೆಗೆ ಅದು ಕೊಡುಗೆ ನೀಡಬೇಕು. ಸಾಂಸ್ಕೃತಿಕ ಮೌಲ್ಯಗಳನ್ನು ಎತ್ತಿ ಹಿಡಿಯುವುದರ ಜೊತೆಗೆ ಪರಸ್ಪರ ವಿನಿಮಯವೂ ನಡೆಯಬೇಕು. ಈ ಆಶಯ ಸಾಕಾರಗೊಳ್ಳಲು ವಿಶ್ವ ಪ್ರವಾಸಿ ದಿನದ ಆಚರಣೆಯ ಬಗ್ಗೆ ಸೂಚನೆ ನೀಡಿದ UNWTO ಪ್ರವಾಸಿ ದಿನದ ಆಚರಣೆಗೆ ನಿರ್ದಿಷ್ಟ ಆಶಯವನ್ನು ಇರಿಸಿಕೊಂಡಿತ್ತು. ಪ್ರವಾಸೋದ್ಯಮ ನೆಪದಲ್ಲಿ ಮಾನವ ಸಂಪತ್ತಿನ ಅಭಿವೃದ್ಧಿಯ ಜೊತೆಗೆ ದೇಶದ ಅಭಿವೃದ್ಧಿಯನ್ನು ಗಮನಿಸಿ ಪಾರಂಪರಿಕ ಆಚರಣೆ, ಸಂಸ್ಕೃತಿಯ ರಕ್ಷಣೆ ಮತ್ತು ಅಭಿವೃದ್ಧಿಗೆ ಒತ್ತು ನೀಡಿತು. 1980 ಇಂದಿನವರೆಗೆ ಪ್ರತಿ ವರ್ಷ ವಿಶ್ವ ಪ್ರವಾಸಿ ದಿನದಂದು ನಿರ್ದಿಷ್ಟ ಆಶಯವನ್ನು ಇರಿಸಲಾಗುತ್ತಿದೆ. 1980 ಪಾರಂಪರಿಕ ಕಲೆಗಳ ರಕ್ಷಣೆ ಹಾಗೂ ಶಾಂತಿಗಾಗಿ ಪ್ರವಾಸೋದ್ಯಮದ ಕೊಡುಗೆ ಎಂಬ ಆಶಯವನ್ನು ಇರಿಸಿ ಆರಂಭಿಸಲಾಯಿತು. ಒಟ್ಟಿನಲ್ಲಿ ಗಮನಿಸುವುದಾದರೆ ಮನುಕುಲದ ರಕ್ಷಣೆ, ಅಭಿವೃದ್ಧಿಯ ಜೊತೆಗೆ ಪರಿಸರ ರಕ್ಷಣೆ ಮತ್ತು ಸಂಸ್ಕೃತಿಯ ಉಳಿವಿನ ಆಶಯ ವಿಶ್ವ ಪ್ರವಾಸೋದ್ಯಮ ದಿನದ ಆಚರಣೆಯ ಹಿಂದಿನ ಆಶಯ ಎಂಬುದು ಸುಸ್ಪಷ್ಟ. ಭಾರತ ಸರ್ಕಾರವು ಪ್ರವಾಸೋದ್ಯಮದ ಅಭಿವೃದ್ಧಿಗಾಗಿ ಪ್ರತ್ಯೇಕವಾದ ಇಲಾಖೆಯೊಂದನ್ನು ಹೊಂದಿದೆ. ರಾಜ್ಯವಾರು ಪ್ರತ್ಯೇಕ ಪ್ರವಾಸೋದ್ಯಮ ನೀತಿ ರೂಪಿಸಲಾಗಿದೆ. ಕರ್ನಾಟಕ ಸರ್ಕಾರ ಕೂಡ ರಾಜ್ಯವನ್ನು ಭಾರತದ ಜನಪ್ರಿಯ ಪ್ರವಾಸಿ ತಾಣಗಳ ಪಟ್ಟಿಯಲ್ಲಿ ಸೇರ್ಪಡಿಸುವ ನಿಟ್ಟಿನಲ್ಲಿ ಅನೇಕ ಪಾಲಿಸಿಗಳನ್ನು ರಚಿಸುವ ಮೂಲಕ ಪ್ರವಾಸಿ ತಾಣಗಳಲ್ಲಿ ಸಂರಚನೆಯ ಅಭಿವೃದ್ಧಿ, ಉತ್ತಮ ಉದ್ಯೋಗ ಅವಕಾಶಗಳಿಗಾಗಿ ಕೌಶಲ್ಯಗಳ ಅಭಿವೃದ್ಧಿ, ಬೃಹತ್ ಸುತ್ತಾಟಗಳ ಅಭಿವೃದ್ಧಿ ಮತ್ತು ಅಂತಿಮ ಮೈಲಿಯ ಸಂಪರ್ಕ ಸಾಧಿಸುವ ನಿಟ್ಟಿನಲ್ಲಿ ಉದ್ಯುಕ್ತವಾಗಿದೆ. ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ 1974 ಸ್ಥಾಪನೆಗೊಂಡಿದ್ದು, ಈ ಇಲಾಖೆ ಪ್ರವಾಸೋದ್ಯಮ ಇಲಾಖೆಯ ನಿರ್ಧಾರಗಳು ಮತ್ತು ವಿದೇಶಿ ಹಾಗೂ ಸ್ಥಳೀಯ ಯೋಜನೆಗಳ ಉತ್ತೇಜನ ಮತ್ತು ಪ್ರಚಾರ ಕಾರ್ಯ ಜಾರಿ ಮಾಡುವ ನಿಟ್ಟಿನಲ್ಲಿ ಕೇಂದ್ರೀಕೃತವಾಗಿದೆ. 19 ಜಿಲ್ಲಾ ಕಚೇರಿ ಮತ್ತು 8 ಪ್ರವಾಸೋದ್ಯಮ ಕಚೇರಿಗಳನ್ನು ಹೊಂದಿದೆ. ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಪ್ರಮುಖವಾಗಿ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ KSTTDC, ಜಂಗಲ್ ಲಾಡ್ಜ್ ಮತ್ತು ರೆಸಾರ್ಟ್ಸ್ JLR ಹಾಗೂ ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರ ಮೈಸೂರು ಎಂಬ 3 ವಿಭಾಗಗಳನ್ನು ಹೊಂದಿದೆ. ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ 1971 ಆರಂಭಗೊಂಡಿತು. ಇದು ಕರ್ನಾಟಕಕ್ಕೆ ಆಗಮಿಸುವ ಪ್ರವಾಸಿಗರಿಗೆ ವಾಸ್ತವ್ಯ ಮತ್ತು ಸಾರಿಗೆ ಸೌಕರ್ಯಗಳನ್ನು ಕಲ್ಪಿಸಿಕೊಡುತ್ತದೆ. ಉತ್ತಮ ದರ್ಜೆಯ 52 ಬಸ್ಗಳ ಫ್ಲೀಟ್ ಮೂಲಕ 26 ಪ್ಯಾಕೇಜ್ ಟೂರ್ಗಳನ್ನು ಆಯೋಜಿಸುತ್ತಿದೆ. ತನ್ನದೇ ಆದ ಹೋಟೆಲ್ ಅತಿಥಿಗೃಹಗಳನ್ನು ಹೊಂದಿದೆ. ದಕ್ಷಿಣ ಭಾರತದ ಏಕೈಕ ಲಕ್ಸುರಿ ರೈಲು ಸುವರ್ಣರಥವನ್ನು ಅದು ಹೊಂದಿದೆ. ಜಗ್ಗಲ್ ಲಾಡ್ಜ್ ಮತ್ತು ರೆಸಾರ್ಟ್ಸ್ 1980 ಸ್ಥಾಪಿಸಲಾಗಿದ್ದು, ಇದು ಪ್ರವಾಸೋದ್ಯಮ, ಪರಿಸರ ಪ್ರವಾಸೋದ್ಯಮ, ಸಾಹಸ ಪ್ರವಾಸೋದ್ಯಮ ಮತ್ತು ಕರ್ನಾಟಕದ

0: ವಿವಿಧ ವನ್ಯಜೀವಿ ತಾಣಗಳಲ್ಲಿನ ಪ್ರವಾಸೋದ್ಯಮ ಚಟುವಟಿಕೆಗಳಿಗೆ ಆದ್ಯತೆ ನೀಡುತ್ತದೆ. ಅರಣ್ಯ ಇಲಾಖೆಯೊಂದಿಗೆ ಸಂಪರ್ಕ ಹೊಂದಿದ್ದು ರಾಷ್ಟ್ರೀಯ ಉದ್ಯಾನವನ, ವನ್ಯಜೀವಿ ಸಂರಕ್ಷಣಾ ಧಾಮಗಳನ್ನು ಅದು ಹೊಂದಿದೆ. ಟ್ರಕ್ಕಿಂಗ್, ಕ್ಯಾಂಪಿಂಗ್, ಸಫಾರಿ, ವಾಟರ್ ರಾಫ್ಟಿಂಗ್ ಮೊದಲಾದವುಗಳನ್ನು ಅದು ಸಂಘಟಿಸುತ್ತದೆ. ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರ ಮೈಸೂರು ಅರಮನೆಗೆ ಹೊಂದಿಕೊಂಡಿರುವ ಮೈದಾನದಲ್ಲಿ ವಸ್ತು ಪ್ರದರ್ಶನವನ್ನು ಆಯೋಜಿಸುವ ಮೂಲಕ ಕಲೆ, ಸಂಸ್ಕೃತಿ, ಸಾಹಿತ್ಯ, ವಿಜ್ಞಾನ, ತಂತ್ರಜ್ಞಾನ ಇತ್ಯಾದಿಗಳನ್ನು ರಾಜ್ಯದಾದ್ಯಂತ ಪ್ರಚುರಪಡಿಸುತ್ತಿದೆ. 1987 ಮೈಸೂರು ದಸರಾ ವಸ್ತು ಪ್ರದರ್ಶನವನ್ನು ಇದು ಏರ್ಪಡಿಸುತ್ತಿದೆ. ಪ್ರವಾಸೋದ್ಯಮ ವಿವಿಧ ಆಯಾಮಗಳಲ್ಲಿ ತೆರೆದುಕೊಂಡಿದೆ. ಆಧ್ಯಾತ್ಮಿಕ ಪ್ರವಾಸೋದ್ಯಮ, ಆರೋಗ್ಯ ಪ್ರವಾಸೋದ್ಯಮ, ಆಹಾರ ಪ್ರವಾಸೋದ್ಯಮ, ಶಿಕ್ಷಣ ಪ್ರವಾಸೋದ್ಯಮ, ಹೀಗೆ ನಾನಾ ವಿಧದ ಮುಖಗಳನ್ನು ಕಾಣಬಹುದು. ಆಧ್ಯಾತ್ಮಿಕ ಪ್ರವಾಸೋದ್ಯಮದಲ್ಲಿ ರಾಜ್ಯದ ವಿವಿಧ ಆರಾಧನಾ ಸ್ಥಳಗಳಾದ ದೇವಾಲಯಗಳು, ಚರ್ಚುಗಳು, ಬಸದಿಗಳು, ಮಸೀದಿಗಳು ಮೊದಲಾದ ದರ್ಶನೀಯ ಸ್ಥಳಗಳು ಸೇರಿಕೊಂಡಿವೆ. ಆರೋಗ್ಯ ಪ್ರವಾಸೋದ್ಯಮದಲ್ಲಿ ಯೋಗ, ಆಯುರ್ವೇದ ಮೊದಲಾದ ಚಿಕಿತ್ಸಾ ವಿಧಾನಗಳು, ಆಹಾರ ವೈವಿಧ್ಯಗಳು ಒಳಗೊಂಡಿವೆ. ಶಿಕ್ಷಣ ಪ್ರವಾಸೋದ್ಯಮದಲ್ಲಿ ಶೈಕ್ಷಣಿಕ ಸಾಧನೆಯನ್ನು ಮನಗಾಣುವ ಅವಕಾಶವು ಪ್ರಾಪ್ತವಾಗಲಿದೆ. ಆ ವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟಿಗೆ ಹೇಳುವುದಾದರೆ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಸಾಕಷ್ಟು ಪ್ರವಾಸೋದ್ಯಮ ಅಭಿವೃದ್ಧಿಗೆ ಅವಕಾಶಗಳಿವೆ. ವಿಶಾಲವಾಗಿ ಹರಡಿರುವ ಅರಬ್ಬಿ ಸಮುದ್ರದ ಕಿನಾರೆ, ಮೈ ಚಾಚಿಕೊಂಡಿರುವ ಪಶ್ಚಿಮ ಘಟ್ಟಗಳ ಸಾಲು, ವಿಭಿನ್ನ ಆಚಾರ ಆಹಾರ ವೈವಿಧ್ಯತೆಯ ಭೂಪ್ರದೇಶವಾಗಿರುವ ಕರಾವಳಿ ಜಿಲ್ಲೆಯಲ್ಲಿ ಆಧ್ಯಾತ್ಮಿಕ ಪ್ರವಾಸೋದ್ಯಮ ಮತ್ತು ಆರೋಗ್ಯ ಪ್ರವಾಸೋದ್ಯಮಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಬಹುದು. ಆಧ್ಯಾತ್ಮಿಕ ಪ್ರವಾಸೋದ್ಯಮಗಳಲ್ಲಿ ಕಾರ್ಕಳ ಮೂಡುಬಿದಿರೆ ಜೈನ ಬಸದಿಗಳು, ಕಾರ್ಕಳ ಅತ್ತೂರು ಚರ್ಚ್, ಉಳ್ಳಾಲ ದರ್ಗಾ, ಧರ್ಮಸ್ಥಳ, ಕೊಲ್ಲೂರು, ಉಡುಪಿ, ಸುಬ್ರಹ್ಮಣ್ಯ, ಕಟೀಲು ಮೊದಲಾದ ದೇವಸ್ಥಾನಗಳು ಸೇರಿವೆ. ಇಲ್ಲಿ ನಡೆಯುವ ವಿಶೇಷ ಆರಾಧನಾ ಕಲಾ ಪ್ರಕಾರಗಳಾದ ನಾಗಮಂಡಲ, ಭೂತದ ಕೋಲ, ಯಕ್ಷಗಾನ, ಹುಲಿಕುಣಿತ, ಕಂಬಳ, ವಿವಿಧ ಜಾನಪದ ಆಚರಣೆಗಳು, ಉತ್ಸವ, ಉರುಸು ಇತ್ಯಾದಿಗಳು ಕೇವಲ ಮನರಂಜನೆ ಮಾತ್ರವಲ್ಲದೆ ಬೋಧ ವಿಚಾರಗಳನ್ನು ತಿಳಿ ಹೇಳುತ್ತವೆ. ಆಯುರ್ವೇದ ಚಿಕಿತ್ಸಾ ವಿಧಾನ, ಯೋಗ, ವಿವಿಧ ತರದ ಥೆರಪಿಗಳು ಆರೋಗ್ಯ ಪ್ರವಾಸೋದ್ಯಮಗಳಿಗೆ ಉತ್ತೇಜನ ನೀಡಬಲ್ಲುದು. ಶೈಕ್ಷಣಿಕವಾಗಿ ಸಾಧನೆ ಮಾಡಿದ ತಾಣಗಳಾದ ಮಣಿಪಾಲ, ನಿಟ್ಟೆ, ಮೂಡುಬಿದಿರೆ ಇತ್ಯಾದಿ ಕಡೆಗಳ ವಿವಿಧ ಸಂಸ್ಥೆಗಳಲ್ಲಿ ನಡೆಯುವ ನುಡಿಹಬ್ಬಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರವಾಸೋದ್ಯಮ ಅಭಿವೃದ್ಧಿಗೆ ಆಕರಗಳಾಗಬಹುದು. ವಿವಿಧೆಡೆಗಳಲ್ಲಿ ವ್ಯಾಪಿಸಿರುವ ಕೋಟೆ ಕೊತ್ತಳೆಗಳು, ಕಲ್ಲು ಬಂಡೆಗಳು, ನೆಲ್ಲಿತೀರ್ಥ, ಸೈಂಟ್ ಮೇರಿಸ್ ದ್ವೀಪದಂತಹ ಪ್ರಾಕೃತಿಕ ಸೃಷ್ಟಿಯ ಕೌತುಕಗಳು ಪ್ರವಾಸೋದ್ಯಮ ಅಭಿವೃದ್ಧಿಗೆ ಪೂರಕವಾಗಬಹುದು. ಮಂಗಳೂರು ಸಮೀಪದ ಪಿಲಿಕುಳ, ಡಾಕ್ಟರ್ ಶಿವರಾಮ ಕಾರಂತ ಜೈವಿಕ ಉದ್ಯಾನವನ ಪರಿಸರ ಪ್ರಿಯ ಪ್ರವಾಸಿಗರಿಗೆ ಮುದ ನೀಡುವ ಪ್ರವಾಸಿ ತಾಣವಾಗಿದೆ. ಜಿಲ್ಲೆಯ ವಿಶೇಷ ಆತಿಥ್ಯ ಶೈಲಿ, ಮತ್ಸ್ಯ ಭೋಜನ ಇತ್ಯಾದಿ ವಿಭಿನ್ನ ಆಹಾರ ಶೈಲಿಯನ್ನು ಪ್ರವಾಸೋದ್ಯಮ ಅಭಿವೃದ್ಧಿಯ ಸರಕುಗಳನ್ನಾಗಿಸಬಹುದು. ಗುಡಿ ಕೈಗಾರಿಕೆಗಳಾದ ಬುಟ್ಟಿ ನೇಯುವುದು, ಕೈಮಗ್ಗ ಇತ್ಯಾದಿಗಳ ಅಭಿವೃದ್ಧಿಗೂ ಪ್ರವಾಸೋದ್ಯಮ ಅವಕಾಶ ಕಲ್ಪಿಸಬಹುದು. ಜಿಲ್ಲೆಯ ಪ್ರಮುಖ ವಾಣಿಜ್ಯ ಬೆಳೆಗಳಾದ ಅಡಿಕೆ, ಕೊಕ್ಕೋ, ಗೋಡಂಬಿ, ವೀಳ್ಯದೆಲೆ ಇತ್ಯಾದಿಗಳ ಮಾರುಕಟ್ಟೆಗೂ ಅವಕಾಶ ಕಲ್ಪಿಸಬಹುದು. ಜೊತೆಗೆ ಯಕ್ಷಗಾನ, ಹೂವಿನ ಕೋಲು ಮೊದಲಾದ ಜಾನಪದ ಕಲಾ ಪ್ರಕಾರಗಳ ಪ್ರದರ್ಶನ ಶೈಲಿಯನ್ನು ಮೇಲ್ದರ್ಜೆಗೇರಿಸಲು ಸಾಕಷ್ಟು ಅವಕಾಶವಿದೆ. ಪ್ರವಾಸೋದ್ಯಮ ಅಭಿವೃದ್ಧಿಯ ಜೊತೆಗೆ ಉದ್ಯೋಗಾವಕಾಶ ಮತ್ತು ಆರ್ಥಿಕ ಅಭಿವೃದ್ಧಿ ಸಾಧಿಸಲು ಹೂಡಿಕೆಗಳಿಗೂ ಇಲ್ಲಿ ವಿಫುಲ ಅವಕಾಶವಿದೆ. ವಿವಿಧ ಸ್ತರದ ಹೋಟೆಲ್ಗಳು, ವಸತಿಗೃಹಗಳ ನಿರ್ಮಾಣ, ಪ್ರವಾಸಿ ತಾಣಗಳ ಅಭಿವೃದ್ಧಿ, ಹೀಗೆ ಅನೇಕ ರೀತಿಯಲ್ಲಿ ಹಣ ಹೂಡಿಕೆಯಾದಲ್ಲಿ ಲಾಭದಾಯಕ ಉದ್ದಿಮೆಯನ್ನಾಗಿ ಪ್ರವಾಸೋದ್ಯಮವನ್ನು ಕೂಡ ಬೆಳೆಸಲು ಅವಕಾಶವಿದೆ. ಆದರೆ ಅಭಿವೃದ್ಧಿ ಬಂಡವಾಳ ಹೂಡಿಕೆಯ ನೆಪದಲ್ಲಿ ಸ್ಥಳೀಯ ಸಂಸ್ಕೃತಿ ಸಂಸ್ಕಾರಗಳ ಅಳಿವಿಗೆ ಅವಕಾಶವಾಗಬಾರದು. ಪ್ರವಾಸೋದ್ಯಮ ಎನ್ನುವುದು ಕೇವಲ ಉಳ್ಳವರಿಗಾಗಿ ಮಾತ್ರ ಎಂಬಂತಾಗಬಾರದು. ಸಾಮಾನ್ಯ ಸ್ತರದ ವ್ಯಕ್ತಿಯು ತನಗಿಷ್ಟವಾದ ವಿಭಾಗಗಳಲ್ಲಿ ಪ್ರವಾಸ ತೆರಳಿ ಸಂತಸ ಪಡುವಂತಾಗಬೇಕು. ಅದಕ್ಕಾಗಿ ಸರ್ಕಾರ ವಿವಿಧ ಯೋಜನೆಗಳನ್ನು ರೂಪಿಸಿ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಬೇಕು. ಪ್ರವಾಸಿ ತಾಣಗಳ ಸ್ಪಷ್ಟ ಪರಿಚಯವಿರುವ ಗೈಡ್ಗಳನ್ನು ನೇಮಿಸಬೇಕು. ಹೋಟೆಲ್ ಇತ್ಯಾದಿಗಳಲ್ಲಿ ಗುಣಮಟ್ಟದ ಜೊತೆಗೆ ಸ್ವಚ್ಛತೆಗೆ ಪ್ರಾಶಸ್ತ್ಯ ನೀಡಬೇಕು. ಸ್ಥಳೀಯ ಸಂಪನ್ಮೂಲಗಳ ಸದ್ಬಳಕೆಯ ಜೊತೆಗೆ ಸ್ಥಳೀಯರಿಗೆ ಸಹಕಾರವಾಗುವ ರೂಢಿಯಲ್ಲಿರುವ ಆಚರಣೆ ಆಕರಗಳ ಸದ್ಬಳಕೆಯಾಗಬೇಕು. ಆಗ ಮಾತ್ರ ನಿಜವಾದ ಪ್ರವಾಸೋದ್ಯಮ ವೃದ್ಧಿ ಸಾಧ್ಯವಾಗುತ್ತದೆ.
1: ಇದುವರೆಗೆ ವಿಶ್ವ ಪ್ರವಾಸೋದ್ಯಮ ದಿನದ ಅಂಗವಾಗಿ ಕಿರಣ್ ಮಂಜಬೈಲು ಅವರಿಂದ ಭಾಷಣ ಕೇಳಿದಿರಿ. ಕೇಳುಗರೆ, ನಮ್ಮ ಹಳ್ಳಿ

ಕೇರಳದಲ್ಲಿ ನಡೆಯುವ ಕಂಬಳ ಇರಬಹುದು, ನಮ್ಮ ಕರಾವಳಿಯ ಯಕ್ಷಗಾನ ಇರಬಹುದು, ಅಥವಾ ನಮ್ಮ ಹೆಮ್ಮೆಯ ಮೈಸೂರು ದಸರಾ ಇರಬಹುದು. ಇವೆಲ್ಲವೂ ನಮ್ಮ ಸಾಂಸ್ಕೃತಿಕ ಪರಂಪರೆ. ಯಾವಾಗ ದೇಶ ವಿದೇಶಗಳ ಪ್ರವಾಸಿಗರು ಇವುಗಳನ್ನು ನೋಡಲು ಬರುತ್ತಾರೋ ಆಗ ನಮ್ಮ ಸಂಸ್ಕೃತಿಗೆ ಜಾಗತಿಕ ಮನ್ನಣೆ ಸಿಗುತ್ತದೆ. ಆದರೆ ಈ ಸಂಸ್ಕೃತಿಯನ್ನು ಉಳಿಸುವವರು ಯಾರು? ನಮ್ಮ ಸ್ಥಳೀಯ ಕಲಾವಿದರು, ಗೈಡ್ಗಳು ಹಾಗೂ ಅಲ್ಲಿನ ಶ್ರಮಿಕರು. ಇವರೇ ನಮ್ಮ ಮಾನವ ಸಂಪತ್ತು. ಹೌದು, ಪ್ರವಾಸೋದ್ಯಮ ಬೆಳೆದಾಗ ಸ್ಥಳೀಯ ಯುವಕರಿಗೆ ಪ್ರವಾಸಿ ಮಾರ್ಗದರ್ಶಕರಾಗಲು, ಹೋಮ್ಸ್ಟೇಗಳನ್ನು ನಡೆಸಲು, ಹೋಟೆಲ್ ಉದ್ಯಮದಲ್ಲಿ ತೊಡಗಿಸಿಕೊಳ್ಳಲು ತರಬೇತಿ ನೀಡಲಾಗುತ್ತದೆ. ಇದುವೇ ಮಾನವ ಸಂಪತ್ತಿನ ಅಭಿವೃದ್ಧಿ. ಯಾವಾಗ ನಮ್ಮ ಜನರಿಗೆ ಆರ್ಥಿಕ ಭದ್ರತೆ ಸಿಗುತ್ತದೆಯೋ ಆಗ ಅವರು ತಮ್ಮ ತಾತ ಮುತ್ತಾತಂದಿರ ಕಾಲದಿಂದ ಬಂದ ಕಲೆ, ಜಾನಪದ ಆಚರಣೆಗಳು ಮತ್ತು ಹಬ್ಬಗಳನ್ನು ಹೆಮ್ಮೆಯಿಂದ ಮುಂದಿನ ಪೀಳಿಗೆಗೆ ದಾಟಿಸುತ್ತಾರೆ. ಯೋಚನೆ ಮಾಡಿ, ಪ್ರವಾಸೋದ್ಯಮ ಇಲ್ಲದಿದ್ದರೆ ನಮ್ಮ ಎಷ್ಟೋ ಸಾಂಪ್ರದಾಯಿಕ ಕರಕುಶಲ ಕಲೆಗಳು, ನೈಗೆಗಳು ಇತಿಹಾಸದ ಪುಟ ಸೇರಿ ಹೋಗುತ್ತಿದ್ದವು. ಆದರೆ ಇವತ್ತು ಟೂರಿಸಂನಿಂದಾಗಿ ನಮ್ಮ ಮಣ್ಣಿನ ಗೊಂಬೆಗಳಿಗೆ, ಕರಕುಶಲ ವಸ್ತುಗಳಿಗೆ ಬೇಡಿಕೆ ಬಂದಿದೆ. ಸ್ಥಳೀಯ ಜನರಿಗೆ ತರಬೇತಿ ನೀಡಿ ಅವರ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಿದಾಗ ಅವರು ತಮ್ಮ ಪಾರಂಪರಿಕ ಆಚರಣೆಗಳನ್ನು ರಕ್ಷಿಸುವ ಕಾವಲುಗಾರರಾಗುತ್ತಾರೆ. ಅಂದರೆ ಒಂದು ಕಡೆ ಮಾನವ ಸಂಪನ್ಮೂಲಕ್ಕೆ ಆಧುನಿಕ ಕೌಶಲ್ಯ ಮತ್ತು ತಂತ್ರಜ್ಞಾನದ ಬಲ ಸಿಗುತ್ತಿದೆ, ಇನ್ನೊಂದು ಕಡೆ ಅದೇ ಮಾನವನ ಶಕ್ತಿ ನಮ್ಮ ಸನಾತನ ಸಂಸ್ಕೃತಿಯ ಬೇರುಗಳನ್ನು ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳುತ್ತಿದೆ. ಇವೆರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಈಗ ಕೇಳಿ ಸಂಗೀತ ಬಾಲಚಂದ್ರ ಅವರ ಧ್ವನಿಯಲ್ಲಿ ಭಾವಗೀತೆ. ತೀರ ಒಂದು ಪಯಣವೆಂದು ನಾಳೆಯೊಂದು ಬರುವುದೆಂದು.

ಕೇಳುಗರೆ, ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸೊಬಗು, ಹೊಸ ಯುಕ್ತಿ ಹಳೆ ತತ್ವದೊಡಗೂಡೆ ಧರ್ಮ, ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸಿ ಜಸವು ಜನಜೀವನಕ್ಕೆ ಮಂಕುತಿಮ್ಮ. ಮಾನ್ಯ ಗುಂಡಪ್ಪನವರ ಮಾತಿನಂತೆ, ಒಂದು ಮರದ ಬೇರುಗಳು ಹಳೆಯದಾಗಿದ್ದು ಮತ್ತು ಆಳವಾಗಿದ್ದರೆ ಆ ಮರದಲ್ಲಿ ಮೊಳೆಯುವ ಹೊಸ ಚಿಗುರು ಬಹಳ ಸೊಗಸು. ಹಾಗೆಯೇ ನಮ್ಮ ಹಳೆಯ ತತ್ವದ ಸತ್ವವನ್ನು ಉಳಿಸಿಕೊಂಡು ಹೊಸ ಯುಕ್ತಿಯಿಂದ ಕೂಡಿ ಪಾಲಿಸುವ ಧರ್ಮವಾಗಬೇಕು. ಪುರಾತನ ಋಷಿಗಳ ಜ್ಞಾನದ ವಾಕ್ಯಗಳೊಡನೆ ನವೀನ ವಿಜ್ಞಾನವು ಸಮನ್ವಯಗೊಂಡರೆ ಅಂತಹ ಒಂದು ಸ್ಥಿತಿ ಜನರ ಜೀವನಕ್ಕೆ ನಿಜವಾದ ಸಂತಸವನ್ನು ತರುತ್ತದೆ ಎಂದು ಬದುಕಿನ ಅದ್ಭುತ ಸತ್ಯವನ್ನು ತಿಳಿಸಿದ್ದಾರೆ. ನಮ್ಮ ಸಮಾಜದ ಆಧಾರವಾದ ಸಂಸ್ಕೃತಿಯನ್ನು ತೊರೆದು ಯಾವ ಮೌಲ್ಯಗಳು ಇಲ್ಲದ ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರು ಹೋಗಿರುವುದು ದುರಂತವೇ ಸರಿ. ಮತ್ತೆ ನಮ್ಮ ಬೇರಿನೊಂದಿಗೆ ಸಂಪರ್ಕವನ್ನು ಪಡೆದುಕೊಳ್ಳುವ ಪ್ರಯತ್ನ ನಡೆಯಬೇಕು. ಆಧುನಿಕತೆಯ ಎಲ್ಲ ಸೌಲಭ್ಯಗಳನ್ನು ಸಂಪೂರ್ಣವಾಗಿ ಉಪಯೋಗಿಸಿಕೊಂಡು ನಮ್ಮ ಸಂಸ್ಕೃತಿ ಮತ್ತು ಸಂಸ್ಕಾರಗಳ ಪುನರ್ವಿಕಾಸಕ್ಕೆ ಸಮಾರೋಪಾದಿಯಲ್ಲಿ ಪ್ರಯತ್ನ ನಡೆಯಬೇಕು. ಹಾಗಾದಾಗ ಈ ಪ್ರವಾಸೋದ್ಯಮ ದಿನದ ಆಶಯ ಸಾಕಾರವಾದೀತು. ಹಾಗಾದರೆ ಈ ಪ್ರವಾಸೋದ್ಯಮ ದಿನದಂದು ನಮ್ಮ ಜವಾಬ್ದಾರಿಯೇನು? ನಾವು ಪ್ರವಾಸ ಮಾಡುವಾಗ ಸ್ಥಳೀಯ ಸಂಸ್ಕೃತಿಗೆ ಗೌರವ ಕೊಡೋಣ, ಸ್ಥಳೀಯ ಕಲಾವಿದರನ್ನು ಪ್ರೋತ್ಸಾಹಿಸೋಣ. ತಂತ್ರಜ್ಞಾನ ಎಷ್ಟೇ ಮುಂದುವರಿದರೂ ನಮ್ಮ ಮಣ್ಣಿನ ಮಾನವೀಯ ಸಂಬಂಧಗಳು ಮತ್ತು ಸಂಸ್ಕೃತಿಯ ಸೊಗಡನ್ನು ಉಳಿಸಿಕೊಳ್ಳೋಣ. ಹೇಳ್ತಾ ನಿಮ್ಮ ಪಯಣ ಸುಖಕರವಾಗಿರಲಿ, ಜ್ಞಾನದಾಯಕವಾಗಿರಲಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಿಶ್ವ ಪ್ರವಾಸೋದ್ಯಮ ದಿನದ ಹಾರ್ದಿಕ ಶುಭಾಶಯಗಳು. ಈಗ ಕೇಳಿ ಈ ಗೀತೆ. ಯಾವುದೋ ಭೂಮಿ ಭಾನು ಏನಂತ ಬಂಧವಿಲ್ಲ, ಇದು ತನ್ನದೆನ್ನುವ ಅದಕ್ಕಾಗಿ ಮಿಡಿವ ಏನೊಂದು ಗಂಧ.

ಪ್ರಸ್ತುತಿ ದೀಪಾ ಪಾವಂಜೆ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಅಂತ ಒಂದು ಗಾದೆ ಮಾತಿದೆ. ನಮ್ಮ ಓದು ಕಾಲ್ಭಾಗ, ನಮ್ಮ ಜೀವನಕ್ಕೆ ಬರಬಹುದಷ್ಟೇ, ಆದರೆ ನಾವು ಬೆಳೆಸ್ಕೊಂಡಂತಹ ಬುದ್ಧಿ ಮುಕ್ಕಾಲ್ಭಾಗ ಉಪಯೋಗಕಾರಿ. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಕೋಶವನ್ನು ಓದಬೇಕು, ದೇಶವನ್ನು ಸುತ್ತಿ ನಮ್ಮ ಜ್ಞಾನ ಭಂಡಾರವನ್ನು ಹೆಚ್ಚಿಸಿಕೊಳ್ಬೇಕು. ಜ್ಞಾನ ಅನುಭವಗಳು ಸಿಗುವುದಿಲ್ಲಿಂದ ನಮ್ಮ ಸುತ್ತಲಿನ ಪರಿಸರದಿಂದ, ಪರಿಸರದೊಂದಿಗಿನ ಒಡನಾಟದಿಂದ ನಮ್ಮ ಅನುಭವ ಹೆಚ್ಚುತ್ತೆ. ಪರಿಸರದ ಒಡನಾಟ ನಾವು ಹುಟ್ಟಿದ ಭಾಗದಲ್ಲಿ, ಓದುವ ಜಾಗದಲ್ಲಿ, ಕೆಲಸ ಮಾಡುವ ಕಡೆಗಳಲ್ಲಿ ಸಿಗುತ್ತೆ. ಅಷ್ಟೇ ಸಾಕು ಅಂದರೆ ನಾವು ಬಾವಿಯೊಳಗಿನ ಕಪ್ಪೆ ಆಗಿಬಿಡ್ತೀವಿ. ಅದಕ್ಕೋಸ್ಕರ ನಾವು ದೇಶ ವಿದೇಶಗಳ ಸಂಚಾರ ಮಾಡಬೇಕು, ಅದೇ ಪ್ರವಾಸ. ಇಂದು ವಿಶ್ವ ಪ್ರವಾಸಿ ದಿನ. ಪ್ರವಾಸ ಹೇಗೆ ನಮಗೆ ಉಪಯುಕ್ತ ಹಾಗೂ ಅಲ್ಲಿ ನಮ್ಮ ವರ್ತನೆ ಹೇಗಿರಬೇಕು ಅನ್ನುವಂತಹ ವಿಚಾರಗಳನ್ನು ಇಂದಿನ ಗಾನಗಂಗೆ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಚಿತ್ರಗೀತೆಗಳನ್ನು ಕೇಳೋಣ. ಮುಂದಿನ ನಿಲ್ದಾಣ ಚಿತ್ರದ ಗೀತೆ ಸಂಜಿತ್ ಹೆಗ್ಡೆ ಅವರ ಧ್ವನಿಯಲ್ಲಿದೆ. ಕಿರಣ್ ಕಾವೇರಪ್ಪ ಅವರ ಗೀತ ರಚನೆಗೆ ಕೌಶಿಕ್ ಶುಕ್ಲಾ ಸಂಗೀತ ನೀಡಿದ್ದಾರೆ.

ಪ್ರವಾಸ ಮನಸ್ಸನ್ನ ವಿಶಾಲಗೊಳಿಸುತ್ತೆ, ಬುದ್ಧಿಮತ್ತೆ ಮತ್ತು ಮಾನಸಿಕ ಸಾಮರ್ಥ್ಯವನ್ನ ಹೆಚ್ಚಿಸುತ್ತೆ. ಪ್ರವಾಸದ ಸಂದರ್ಭದಲ್ಲಿ ಸವಾಲುಗಳನ್ನು ಎದುರಿಸುವಂತಹ ಸಂದರ್ಭದಲ್ಲಿ ತಾರ್ಕಿಕ ಆಲೋಚನೆಯನ್ನು ನಾವು ಬೆಳೆಸ್ಕೊಳ್ತೀವಿ. ಅಲ್ಲಿನ ಜನರ ಭಾಷೆಯಲ್ಲಿ ಮಾತನಾಡೋಕ್ಕೆ, ಅವರಿಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ನಾವು ಹೋದ ಜಾಗಗಳ ಸಂಸ್ಕೃತಿ, ಕಲೆ, ಜೀವನ ಶೈಲಿ, ಆಚಾರ ವಿಚಾರಗಳನ್ನು ನೋಡಿ ಅರ್ಥ ಮಾಡಿಕೊಂಡು ನಮ್ಮ ಸಂಸ್ಕೃತಿಯನ್ನು ಅಲ್ಲಿ ಹರಡ್ತೀವಿ. ಪುಸ್ತಕದಲ್ಲಿ ಓದಿದ ಜ್ಞಾನಕ್ಕಿಂತ ಪ್ರತ್ಯಕ್ಷವಾಗಿ ನೋಡಿದ ಉಂಟಾದ ಅನುಭವ ಶಾಶ್ವತ ನೆನಪಲ್ಲಿ ಉಳಿಯುತ್ತೆ. ಪ್ರವಾಸೋದ್ಯಮದ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಆರ್ಥಿಕ ಮಹತ್ವವನ್ನು ಜಗತ್ತಿಗೆ ಸಾರೋದಕ್ಕೆ ವಿಶ್ವಸಂಸ್ಥೆಯ ನೇತೃತ್ವದಲ್ಲಿ ಪ್ರತಿ ವರ್ಷ ಈ ದಿನವನ್ನು ಆಚರಿಸಲಾಗುತ್ತೆ, ಪ್ರವಾಸೋದ್ಯಮ ದಿನ ಅಂತ. 1970 ಸೆಪ್ಟೆಂಬರ್ 27 UNWTO ಸಂಸ್ಥೆಯು ಕಾನೂನು ನಿಯಮಗಳನ್ನು ಅಧಿಕೃತವಾಗಿ ಅಂಗೀಕರಿಸಲಾಯಿತು. ಈ ಐತಿಹಾಸಿಕ ದಿನದ ನೆನಪಿಗಾಗಿ ಸೆಪ್ಟೆಂಬರ್ 27 ದಿನವನ್ನು ವಿಶ್ವ ಪ್ರವಾಸೋದ್ಯಮ ದಿನ ಅಂತ 1980 ಆಚರಿಸಲಾಗುತ್ತೆ.

0: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ ನಲ್ಲಿ ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
1: ಜಾಣರಾಗಿರಿ ಜಾಗರೂಕರಾಗಿರಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR @

ಪ್ರವಾಸೋದ್ಯಮವು ಜಾಗತಿಕ ಮಟ್ಟದಲ್ಲಿ ಸಾಮಾಜಿಕ, ಸಾಂಸ್ಕೃತಿಕ, ರಾಜಕೀಯ, ಆರ್ಥಿಕ ಕ್ಷೇತ್ರಗಳ ಮೇಲೆ ಬೀರುವ ಧನಾತ್ಮಕ ಪ್ರಭಾವದ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ, ಕೋಟ್ಯಂತರ ಜನರಿಗೆ ಉದ್ಯೋಗ ನೀಡೋದರಲ್ಲಿ ಇದರ ಪಾತ್ರ ಏನು ಅನ್ನೋದನ್ನು ತಿಳಿಸೋದಕ್ಕೆ, ವಿವಿಧ ದೇಶಗಳ ಸಂಸ್ಕೃತಿ, ಆಚಾರ ವಿಚಾರ, ಸಂಪ್ರದಾಯಗಳನ್ನು ಪರಸ್ಪರ ಅರ್ಥೈಸಿಕೊಳ್ಳೋದಕ್ಕೆ ವೇದಿಕೆ ಕಲ್ಪಿಸುವ ಉದ್ದೇಶದಿಂದ ವಿಶ್ವಸಂಸ್ಥೆ ವಿಶ್ವ ಪ್ರವಾಸೋದ್ಯಮ ದಿನವನ್ನು ಆಚರಿಸುತ್ತಿದೆ. ಭಾರತವು ಅತಿಥಿ ದೇವೋ ಭವ ಅನ್ನುವಂತಹ ತತ್ವದೊಂದಿಗೆ ಪ್ರಪಂಚದಾದ್ಯಂತ ಪ್ರವಾಸಿಗರನ್ನು ಆಕರ್ಷಿಸ್ತಾ ಇದೆ. ನಮ್ಮ ದೇಶದ ಇತಿಹಾಸ, ತೀರ್ಥಕ್ಷೇತ್ರಗಳು, ಪ್ರಾಕೃತಿಕ ಸೌಂದರ್ಯ ಪ್ರವಾಸೋದ್ಯಮಕ್ಕೆ ದೊಡ್ಡ ಶಕ್ತಿಯಾಗಿದೆ. ಒಂದು ರಾಜ್ಯ ಹಲವು ಜಗತ್ತು ಅನ್ನುವಂತಹ ಧ್ಯೇಯ ವಾಕ್ಯದೊಂದಿಗೆ ಕರ್ನಾಟಕ ಯುನೆಸ್ಕೋ ಪಾರಂಪರಿಕ ತಾಣಗಳಾದ ಹಂಪಿ, ಪಟ್ಟದಕಲ್ಲು, ಪಶ್ಚಿಮಘಟ್ಟಗಳು, ಕಾಫಿನಾಡು, ಚಿಕ್ಕಮಗಳೂರು, ಮೈಸೂರು ಅರಮನೆ ಹೀಗೆ ಹಲವು ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿಗರನ್ನು ಆಕರ್ಷಿಸ್ತಾ ಇದೆ. ಪ್ರತಿ ವರ್ಷ ವಿಶ್ವಸಂಸ್ಥೆಯು, ಪ್ರವಾಸೋದ್ಯಮ ಸಂಸ್ಥೆಯು ವಿಶ್ವದ ಒಂದು ದೇಶವನ್ನು ಅಧಿಕೃತ ಆತಿಥೇಯ ದೇಶ ಅಂತ ಗುರುತು ಮಾಡುತ್ತೆ. 2019 ಭಾರತ ವಿಶ್ವ ಪ್ರವಾಸೋದ್ಯಮ ದಿನದ ಅಧಿಕೃತ ಆತಿಥೇಯ ದೇಶವಾಗಿ ಕಾರ್ಯನಿರ್ವಹಿಸಿತ್ತು.

ಇತ್ತೀಚಿನ ದಿನಗಳಲ್ಲಿ ಪ್ರವಾಸ ಕೇವಲ ತೀರ್ಥಕ್ಷೇತ್ರಗಳಿಗೆ ಸೀಮಿತವಾಗಿಲ್ಲ. ಹಿಂದಿನ ಕಾಲದಲ್ಲಿ ತೀರ್ಥಕ್ಷೇತ್ರಗಳಿಗೆ ಭೇಟಿ ನೀಡುವುದು ಜೀವನದ ಮಹತ್ವದ ವಿಷಯ ಆಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ವ್ಯಾಪಾರ, ವಾಣಿಜ್ಯ, ಮನೋರಂಜನೆ, ಆರೋಗ್ಯ, ವೈದ್ಯಕೀಯ ಸೌಲಭ್ಯಗಳಿಗೆ, ಸಾಹಸಿ ಚಟುವಟಿಕೆಗಳಿಗೆ, ಕೃಷಿ, ತಂತ್ರಜ್ಞಾನ ಕಲಿಕೆಗೆ, ಹೀಗೆ ಹತ್ತು ಹಲವು ವಿಚಾರಗಳಿಗೆ ಪ್ರವಾಸ ಕೈಗೊಳ್ಳುತ್ತಾರೆ. ಇದರಿಂದ ಪ್ರವಾಸ ದೊಡ್ಡ ಉದ್ಯಮ ಆಗಿದೆ. ಅರಮನೆಗಳು, ಐತಿಹಾಸಿಕ ಸ್ಮಾರಕಗಳು, ಕೋಟೆಗಳು, ಪುರಾತನ ವಾಸ್ತುಶಿಲ್ಪಗಳನ್ನು ನೋಡೋದು, ಕಾಡು, ಬೆಟ್ಟ, ಜಲಪಾತ, ವನ್ಯಜೀವಿ ಧಾಮಗಳಿಗೆ ಭೇಟಿ ನೀಡೋದು, ಪುಣ್ಯಕ್ಷೇತ್ರ ದೇವಸ್ಥಾನಗಳಿಗೆ ಭೇಟಿ ನೀಡೋದು, ಯೋಗ ಧ್ಯಾನ ಅಭ್ಯಾಸ ಮಾಡುವುದಕ್ಕೆ, ಆಯುರ್ವೇದ ಚಿಕಿತ್ಸೆ ಪಡೆಯೋದಕ್ಕೆ ಕೂಡ ಬೇರೆ ಪ್ರದೇಶಗಳಿಗೆ ಹೋಗ್ತೀವಿ. ಯುನಾನಿ, ಅಲೋಪತಿ ಚಿಕಿತ್ಸೆ, ಶಸ್ತ್ರಚಿಕಿತ್ಸೆಗಳಿಗೂ ಕೂಡ ಸೂಕ್ತವಾದ ಜಾಗಗಳಿಗೆ ಹೋಗಿ ಮುಗಿಸ್ಕೊಂಡು ಬರ್ತೀವಿ. ಭಾರತ ಕಡಿಮೆ ವೆಚ್ಚದ ಗುಣಮಟ್ಟದ ಚಿಕಿತ್ಸೆಗೆ ಜಾಗತಿಕ ಕೇಂದ್ರ ಆಗಿದೆ. ಇತ್ತೀಚೆಗೆ ಇನ್ನೂ ಒಂದು ರೆಸಾರ್ಟ್ಗಳಿಗೆ ಹೋಗುವಂತಹ ಮನೋಭಾವ ಜಾಸ್ತಿ ಆಗ್ತಿದೆ. ನಗರದ ಒತ್ತಡದಿಂದ, ಕೆಲಸಗಳ ಜಂಜಾಟದಿಂದ ದೂರಾಗಿ ಒಬ್ಬರು, ಕುಟುಂಬದವರು, ಸ್ನೇಹಿತರೊಂದಿಗೋ ಪ್ರಶಾಂತ ಸ್ಥಳಗಳಲ್ಲಿರುವ ರೆಸಾರ್ಟ್ಗಳಿಗೆ ಹೋಗಿ ಉಳಿದುಕೊಂಡು ಕಾಲ ಕಳೆದು ಬರ್ತಾರೆ. ಕೆಲವೆಡೆ ಕೃಷಿ, ತೋಟ, ಹಳ್ಳಿ ಜೀವನವನ್ನು ಅನುಭವಿಸೋದಕ್ಕಾಗಿಯೇ ಪ್ರವಾಸ ಹೋಗೋದು ಕೂಡ ಇದೆ. ರಜಾದಿನಗಳಲ್ಲಂತೂ ಪ್ರವಾಸಿಗರಿಂದ ಹಲವು ಪ್ರದೇಶಗಳು ಗಿಜುಗುಡ್ತವೆ. ಹಾಗಾದರೆ ಈ ಉದ್ಯಮದಿಂದ ಏನೆಲ್ಲ ಲಾಭಗಳಿವೆ ನೋಡೋಣ.

ಪ್ರವಾಸೋದ್ಯಮ ಜಗತ್ತಿನ ಆರ್ಥಿಕತೆಗೆ ಭಾರಿ ಕೊಡುಗೆಯನ್ನು ಕೊಡ್ತಾ ಇದೆ. ಲಕ್ಷಾಂತರ ಜನರಿಗೆ ಉದ್ಯೋಗ ಸೃಷ್ಟಿಯಾಗುತ್ತೆ. ಹೋಟೆಲ್, ಬಸ್, ಕಾರು ಮುಂತಾದ ಸಾರಿಗೆ ವ್ಯವಸ್ಥೆ, ಪ್ರವಾಸಿ ಗೈಡ್ಗಳು, ಆಯೋಜಕ ಸಂಸ್ಥೆಗಳು, ಸ್ಥಳೀಯ ವ್ಯಾಪಾರ, ಹೀಗೆ ಹಲವು ಕ್ಷೇತ್ರಗಳಲ್ಲಿ ಉದ್ಯೋಗ ಸೃಷ್ಟಿಯಾಗುತ್ತೆ ಈ ಪ್ರವಾಸೋದ್ಯಮದಿಂದ. ರಾಜ್ಯ ರಾಜ್ಯಗಳ ನಡುವೆ, ದೇಶ ದೇಶಗಳ ನಡುವೆ ಬಾಂಧವ್ಯ ಕೂಡ ಬೆಳೆಯುತ್ತೆ. ಸಂಸ್ಕೃತಿಗಳ ವಿನಿಮಯ ಆಗುತ್ತೆ. ನಾವು ಹೋಗುವ ಜಾಗಗಳಲ್ಲಿನ ಜನಜೀವನಗಳ ಪರಿಚಯ ಆಗುತ್ತೆ. ಐತಿಹಾಸಿಕ ಸ್ಮಾರಕಗಳು, ಜಾನಪದ ಕಲೆಗಳು, ಅಳಿವಿನಂಚಿನಲ್ಲಿರುವ ಪಾರಂಪರಿಕ ಸಂಪ್ರದಾಯಗಳನ್ನು ಜೀವಂತವಾಗಿಡುವಂತಹ ಮನೋಭಾವವನ್ನು ಪ್ರವಾಸೋದ್ಯಮ ಬೆಳೆಸುತ್ತೆ. ಜಾಗತಿಕ ಪ್ರವಾಸೋದ್ಯಮದಲ್ಲಿ ಆಸಕ್ತಿಕರ ವಿಷಯಗಳು ಕೂಡ ಇದ್ದಾವೆ. ವಿಶ್ವದಲ್ಲೇ ಅತ್ಯಂತ ಅಂತಾರಾಷ್ಟ್ರೀಯ ಪ್ರವಾಸಿಗರನ್ನು ಆಕರ್ಷಿಸುವಂತಹ ದೇಶ ಯಾವುದು ಗೊತ್ತಾ? ಫ್ರಾನ್ಸ್. ಪ್ರವಾಸಿಗರಿಂದ ಅತಿ ಹೆಚ್ಚು ಆದಾಯ ಗಳಿಸುವ ದೇಶ ಅಮೆರಿಕ ಆಗಿದೆ. ಜಪಾನ್ನ ಯಮನಾಶಿ ಪ್ರಾಂತ್ಯದಲ್ಲಿರುವ ನಿಶಿಯಾಮ ಒನ್ಸೆಸ್ ಕೆಯುಂಕನ್ ಅನ್ನುವಂತಹ ಹೋಟೆಲ್ಲು ಕ್ರಿಸ್ತಶಕ 705ರಲ್ಲಿ ಸ್ಥಾಪನೆಯಾಗಿ ಸತತವಾಗಿ ಇವತ್ತಿಗೂ ಪ್ರವಾಸಿಗರನ್ನು ಆಕರ್ಷಿಸ್ತಾ ಇದೆಯಂತೆ. ಪ್ರವಾಸಕ್ಕಾಗಿ ಅತಿ ಹೆಚ್ಚು ವೆಚ್ಚ ಮಾಡುವ ಪ್ರವಾಸಿಗರು ಯಾರು ಗೊತ್ತಾ? ಚೀನಾದವರು. ಇನ್ನೂ ಹೆಚ್ಚಿನ ವಿಚಾರಗಳನ್ನು ತಿಳಿಯೋಣ ಈ ಗೀತೆಯ ನಂತರ.

0: ಆಕಾಶವಾಣಿ ಬೆಂಗಳೂರು ಗಾನಗಂಗೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಈಗ ಒಂದು ವಾಣಿಜ್ಯ ಪ್ರಕಟಣೆ.
1: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೇ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
0: ವಿಶ್ವ ಪ್ರವಾಸೋದ್ಯಮ ದಿನದ ವಿಷಯವಾಗಿ ಮಾತಾಡ್ತಾ ಇದ್ವಿ. ಭಾರತದಲ್ಲಿ ಹಂಪಿ, ಅಜಂತಾ, ಎಲ್ಲೂರ, ತಾಜ್ಮಹಲ್, ಆಗ್ರಾ, ಜೈಪುರ, ಉದಯಪುರ ಮುಂತಾದ ಸ್ಥಳಗಳು ಐತಿಹಾಸಿಕ ಪಾರಂಪರಿಕ ಮಹತ್ವದ ಪ್ರವಾಸಿ ಸ್ಥಳಗಳಾಗಿದ್ದಾವೆ. ವಾರಣಾಸಿ, ತಿರುಪತಿ, ಅಮೃತಸರ, ರಾಮೇಶ್ವರ, ಧರ್ಮಸ್ಥಳ, ಮಧುರೈ ಮುಂತಾದ ಸ್ಥಳಗಳು ಧಾರ್ಮಿಕ ಸ್ಥಳಗಳಾಗಿದ್ದಾವೆ. ಋಷಿಕೇಶ, ವೈಟ್ ವಾಟರ್ ರಿಫ್ಟಿಂಗ್, ಬಂಜಿ ಜಂಪಿಂಗ್, ನದಿದಂಡೆಯ ಕ್ಯಾಂಪ್ಗಳಿಗೆ ಪ್ರಸಿದ್ಧವಾಗಿದೆ. ಮನಾಲಿ ಮತ್ತು ಸೋಲಾಂಗ್ ವ್ಯಾಲಿ ಪ್ಯಾರಾಗೈಡಿಂಗ್, ಟ್ರಕ್ಕಿಂಗ್, ಸ್ಕೀಯಿಂಗ್, ಹಿಮದ ಸಾಹಸಿ ಆಟಗಳಿಗೆ ಹೆಸರುವಾಸಿಯಾಗಿದೆ. ಲಡಾಖ್ ಮೌಂಟೇನ್ ಬೈಕಿಂಗ್, ರೋಮಾಂಚಕ ಮೋಟಾರ್ ಸೈಕಲ್ ರೈಡಿಂಗ್ಗೆ ಚಿರಪರಿಚಿತವಾದಂತಹ ಸ್ಥಳ. ಕುದುರೆಮುಖ, ಮುಳ್ಳಯ್ಯನಗಿರಿ, ತಡಿಯಾಂಡವೇಲ್ ಮುಂತಾದ ಜಾಗಗಳು ಮಳೆಗಾಲ ಮತ್ತು ಚಳಿಗಾಲದ ಟ್ರಕ್ಕಿಂಗ್ಗೆ ಪ್ರಸಿದ್ಧವಾಗಿದ್ದಾವೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಸ್ಕೂಬಾ ಡ್ರೈವಿಂಗ್, ಸ್ನೋರ್ಕೆಲಿಂಗ್ ಮೂಲಕ ಸಮುದ್ರದಾಳದ ಸೌಂದರ್ಯ ಸವಿಯಲು ಸೂಕ್ತ ಸ್ಥಳಗಳಾಗಿದ್ದಾವೆ. ನೋಡಲು ಸುಂದರ ಸ್ಥಳಗಳು ಇವೆ, ಆದರೆ ಅಲ್ಲಿಗೆ ಹೋದಾಗ ಪ್ರವಾಸಿಗರು ಹೇಗಿರಬೇಕು, ಈ ಬಗ್ಗೆನೂ ಮಾತಾಡೋಣ ಚಿತ್ರಗೀತೆಯ ನಂತರ.

ಹಲವು ಮುನ್ನೆಚ್ಚರಿಕೆಗಳನ್ನು ಇಟ್ಕೊಂಡು ನಾವು ಪ್ರವಾಸಕ್ಕೆ ಹೊರಡಬೇಕು. ಮೊದಲನೇದಾಗಿ ದಾಖಲೆಗಳನ್ನು ಭದ್ರವಾಗಿಟ್ಕೋಬೇಕು. ಆಧಾರ್ ಕಾರ್ಡು, ಪಾಸ್ಪೋರ್ಟು, ಡ್ರೈವಿಂಗ್ ಲೈಸೆನ್ಸು, ಟಿಕೆಟ್ಗಳನ್ನು ನಾವು ಸರಿಯಾಗಿ ಇಟ್ಕೋಬೇಕು. ಹಣವನ್ನು ಒಂದೇ ಕಡೆ ಇಟ್ಕೊಳ್ಳೋದು ಅಥವಾ ಜಾಸ್ತಿ ಹಣವನ್ನು ತಗೊಂಡು ಹೋಗೋದು ಅಥವಾ ಹೇಗೆ ಬೇಕೋ ಹಾಗೆ ಖರ್ಚು ಮಾಡೋದನ್ನು ಮಾಡಬಾರ್ದು. ಪ್ರಥಮ ಚಿಕಿತ್ಸೆ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ನಮ್ಮ ಜೊತೆಗೆ ಇಟ್ಕೋಬೇಕು. ತುರ್ತು ಔಷಧಗಳನ್ನು, ಬ್ಯಾಂಡೇಡ್ಗಳನ್ನು, ಪೇಯ್ನ್ ರಿಲೀಫರ್, ಸನ್ಸ್ಕ್ರೀನ್, ಲೋಷನ್ಗಳನ್ನು ಇಟ್ಕೋಬೇಕು. ನಾವು ಯಾವ ಜಾಗಕ್ಕೆ ಹೋಗ್ತೀವೋ ಆ ಜಾಗದ ಸ್ಥಳೀಯ ಮಾಹಿತಿಯ ಜ್ಞಾನವನ್ನು ಮೊದಲೇ ಪಡ್ಕೊಂಡಿರಬೇಕು. ಪ್ರವಾಸ ಕೈಗೊಳ್ಳುವ ಮುನ್ನ ಆ ಸ್ಥಳದ ಹವಾಮಾನ, ಪ್ರಸ್ತುತ ಪರಿಸ್ಥಿತಿ ಅದನ್ನೆಲ್ಲ ತಿಳ್ಕೊಂಡು ಹೋಗಬೇಕು. ತುರ್ತು ಸಹಾಯವಾಣಿ ಸಂಖ್ಯೆಗಳನ್ನು ತಿಳ್ಕೊಂಡಿರಬೇಕು. ಎಲ್ಲೆಲ್ಲೋ ತೆರೆದಿಟ್ಟಂತಹ ಆಹಾರ ಪದಾರ್ಥಗಳನ್ನು ತಿನ್ನೋದು, ನೀರು ಕುಡಿಯೋದು ಅಥವಾ ಬೇರೆ ಯಾವುದೋ ನಮ್ಮ ದೇಹಕ್ಕೆ ಒಗ್ದೇ ಇರುವಂತಹ ಪದಾರ್ಥಗಳನ್ನು ತಿನ್ನೋದನ್ನು ಮಾಡಬಾರ್ದು.

ಪ್ರಾಣಿ ಪಕ್ಷಿಗಳು ಹೋದಲ್ಲಿ ತಮ್ಮ ಹೆಜ್ಜೆ ಗುರುತನ್ನಷ್ಟೇ ಉಳಿಸ್ತವೆ, ಬೀಜ ಪ್ರಸಾರಣ ಮಾಡಿ ಪರಿಸರವನ್ನು ಉಳಿಸ್ತವೆ. ಆದರೆ ಮನುಷ್ಯ, ನಾವು ಕಾಲಿಟ್ಟಲ್ಲಿ ಪ್ಲಾಸ್ಟಿಕ್ನಂತಹ ಅಪಾಯಕಾರಿ ಮಾಲಿನ್ಯಕಾರಕ ವಸ್ತುವನ್ನು ಎಸಿತೀವಿ, ಎಲ್ಲೆಂದರಲ್ಲಿ ತಿಂದು ಎಸಿತೀವಿ, ಉಗುಳ್ತೀವಿ, ಅಲ್ಲಿರುವ ಜನರಿಗೆ ಇತರ ಜೀವಿಗಳಿಗೆ ತೊಂದರೆ ಕೊಡ್ತೀವಿ, ಕಿರ್ಚಾಡ್ತೀವಿ, ಅಸಭ್ಯ

ವಾಗಿ ವರ್ತಿಸ್ತೀವಿ, ಈ ಕೆಲಸಗಳನ್ನು ನಾವು ಮಾಡಬಾರ್ದು ಅಲ್ವಾ? ಅನಾಗರಿಕರಂತೆ ವರ್ತಿಸಬಾರ್ದು. ಅಪಾಯಕಾರಿ ಸ್ಥಳಗಳಲ್ಲಿ ಛಾಯಾಚಿತ್ರ ತೆಗೆಯೋದು, ವಿಡಿಯೋ ತಗೊಳ್ಳೋದು ಮಾಡಬಾರ್ದು. ಪರಿಸರಕ್ಕೆ ತೊಂದರೆ ಆಗಬಾರ್ದು. ಸದ್ವರ್ತನೆಯಿಂದ, ಸಹನಶೀಲತೆಯಿಂದ ವರ್ತಿಸಬೇಕು. ಹೊಸತನ್ನ ಕಲಿಬೇಕು. ಸ್ಥಳೀಯ ಜನರನ್ನು ಗೌರವಿಸಬೇಕು. ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಕೊಡಬಾರ್ದು. ಸ್ಮಾರಕಗಳ ಮೇಲೆ ಹೆಸರು ಬರಿಬಾರ್ದು, ಹಾನಿ ಮಾಡಬಾರ್ದು. ಸ್ಥಳೀಯ ವಸ್ತುಗಳನ್ನು ಖರೀದಿ ಮಾಡಬಹುದು, ಇದರಿಂದ ಅವರ ಜೀವನೋಪಾಯಕ್ಕೆ ಬೆಂಬಲ ಆಗುತ್ತೆ.

ಪ್ರವಾಸೋದ್ಯಮ ಇಲ್ದಿದ್ರೆ ನಮ್ಮಲ್ಲಿನ ಕರಕುಶಲ ವಸ್ತುಗಳು, ಕಲೆಗಳು, ಪಾರಂಪರಿಕ ಐತಿಹಾಸಿಕ ಸ್ಥಳಗಳು ಹೊರಭಾಗದ ಜನರಿಗೆ ತಿಳಿಯೋದಿಲ್ಲ. ನಾವು ಕೂಡ ಹೊರ ಪ್ರಪಂಚದ ಅರಿವನ್ನು ಬೆಳೆಸ್ಕೊಳ್ಳೋದಕ್ಕೆ ಆಗಲ್ಲ. ಪ್ರವಾಸ ಕೇವಲ ಮನರಂಜನೆ ಅಲ್ಲ, ಅದು ಮನುಷ್ಯನ ಮನಸ್ಸನ್ನು ವಿಸ್ತರಿಸುವ, ಜ್ಞಾನವನ್ನು ಹೆಚ್ಚಿಸುವ ಅತ್ಯುತ್ತಮ ಅನುಭವ. ಪುಸ್ತಕಗಳನ್ನು ಓದೋದಕ್ಕಿಂತ ಹೆಚ್ಚು ಕಲಿಕೆ ಪ್ರವಾಸದಿಂದ ನಮಗೆ ಸಿಗುತ್ತೆ. ಆದರೆ ಪ್ರವಾಸ ನಮಗೆ, ಬೇರೆಯವರಿಗೆ, ಪ್ರಕೃತಿಗೆ ಪ್ರಯಾಸ ಆಗಬಾರ್ದು. ಜವಾಬ್ದಾರಿಯಿಂದ ವರ್ತಿಸೋಣ ಅಲ್ವೇ?

ಗಂಧದ ಕುಡಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಶ್ರೇಯಾ ಘೋಷಾಲ್ ಮತ್ತು ಸಂಗಡಿಗರ ಧ್ವನಿಯಲ್ಲಿತ್ತು. ರಜಾಕ್ ಪುತ್ತೂರು ಅವರ ಗೀತ ರಚನೆಗೆ ಪ್ರಸಾದ್ ಶೆಟ್ಟಿ ಸಂಗೀತ ನೀಡಿದ್ದರು. ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿ ಬೆಂಗಳೂರು, ಸಮಯ 10:30. ಸುನಾರೆ ಪಲ್ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲ ಗೀತೆ ಪರಿಚಯ ಚಿತ್ರದ್ದು, ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿದೆ.

0: ಒಂಬತ್ತು ರಿಯಾ ಲವ್ ಸ್ಟೋರಿಯ ಮ್ಯಾಚ್ ಶುರುವಾಯ್ತು. ಇಬ್ರು ತಿಂದರು ಇಟಾಲಿಯನ್ ಕ್ವಿಸಿನ್, ವೇಟರ್ ಹೊಡೆದ್ರು ಸ್ಪಿನ್, 4,000 ಬಿಲ್ ಬಂತು. ರೋಹನ್ನ ಹೃದಯ ಬಡಿತ ಜೋರಾಯ್ತು, ಅವನ ವಾಲೆಟ್ ಮನೆಯಲ್ಲೇ ಉಳಿದಿತ್ತು. ರಿಯಾಳ ಡಿಜಿಟಲ್ ಪಾವತಿ ಮಾಡಿತು ಅವಳನ್ನು ಕೂಲ್. ನೀವು QR ಕೋಡ್ ಸ್ಕ್ಯಾನ್ ಮಾಡಿ UPI ನಿಂದ ಪಾವತಿಸಿ, ಡಿಜಿಟಲ್ ಪಾವತಿಯಿಂದ ಗೆಲ್ಲಿರಿ ಲೈಫ್ ನ ಪ್ರತಿ ಟೂರ್ನಮೆಂಟ್.
1: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ,
2: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
3: ಆಕಾಶವಾಣಿ ಸಮಯ 10:55. ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು ಮನ್ ಕಿ ಬಾತ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇದೀಗ.

0: और सांस्कृतिक परंपराएं दूसरे देशों में भी कैसे लोकप्रिय हो रही है। मेरी कामना है गणपति बप्पा का आशीर्वाद सभी पर हमेशा बना रहे। साथियों, मन की बात के हर एपिसोड के बाद मुझे अनेक विषयों पर आपके संदेश मिलते रहते हैं। आप इसी तरह प्रेरणा से भरी गाथाएं भेजते रहिए। जब आप अपने आसपास हो रहे ऐसे प्रयासों की सराहना करते हैं तो उनका उत्साह और बढ़ जाता है। मन की बात के माध्यम से उनके बारे में जानकर देश के दूसरे हिस्सों के लोग भी प्रेरित होते हैं। ये यात्रा इसी तरह आपके सहयोग से निरंतर आगे बढ़ती रहे। आने वाले त्योहारों को आप अपने परिजनों और दोस्तों के साथ पूरे आनंद और उल्लास से मनाएं। मैं आप सभी को एक बार फिर शुभकामनाएं देता हूं। बहुत बहुत धन्यवाद। नमस्कार।
1: मन की बात आकाशवाणी के माध्यम से माननीय प्रधानमंत्री श्री नरेंद्र मोदी अपने मन की बातें साझा कर रहे थे। हम आपको बता दें कि माननीय प्रधानमंत्री के इस प्रसारण के बाद मन की बात के क्षेत्रीय भाषा में अनुवाद का प्रसारण आकाशवाणी और दूरदर्शन के संबद्ध प्रादेशिक केंद्रों से तथा संस्कृत भाषा में अनुवाद का प्रसारण आकाशवाणी दिल्ली के इंद्रप्रस्थ चैनल मीडियम वेव 366.3 मीटर अर्थात 819 किलोहर्ट्ज और FM गोल्ड 100.1 मेगाहर्ट्ज पर अभी किया जाएगा। मन की बात के क्षेत्रीय भाषाओं का पुनः प्रसारण आज रात 8 बजे आकाशवाणी के संबद्ध प्रादेशिक केंद्रों से और अंग्रेजी अनुवाद का प्रसारण FM रेनबो 102.6 मेगाहर्ट्ज पर किया जाएगा।
2: क्या आप परेशानियों से घिरे हैं? मन भारी है और कोई रास्ता नजर नहीं आ रहा? याद रखें, समाधान आपके पास है। टेलीमानस के निशुल्क नंबर 14416 पर कॉल करें। कहीं से भी कभी भी 24 घंटे यह सुविधा उपलब्ध है। यहाँ आपकी बात सुनी जाती है, समझी जाती है और आपको सही दिशा दी जाती है। आप अकेले नहीं है, मदद बस एक कॉल दूर है।
1: ये कार्यक्रम आकाशवाणी के दिल्ली केंद्र से प्रसारित किया गया।
3: ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬಂತು. ಈಗ ಕೇಳಿ ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು.
4: ನನ್ನ ಪ್ರಿಯ ದೇಶವಾಸಿಗಳೇ, ನಮಸ್ಕಾರ. ಸೆಪ್ಟೆಂಬರ್ ತಿಂಗಳಲ್ಲಿ ಮನದ ಮಾತಿನ ಮೂಲಕ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಮಾಡುವ ಅವಕಾಶ ಲಭಿಸಿದೆ. ದೇಶದ ಸಮಸ್ತ ಜನರನ್ನು ನಾನು ಸ್ವಾಗತಿಸುತ್ತೇನೆ. ಮನದ ಮಾತಿನಲ್ಲಿ ನಮ್ಮ ನಾಗರಿಕರ ಸಕಾರಾತ್ಮಕ ಪ್ರಯತ್ನಗಳಿಗೆ ನಾವು ವೇದಿಕೆಯನ್ನು ಒದಗಿಸುತ್ತೇವೆ. ನಾವು ದೇಶದ ಸಾಧನೆಗಳನ್ನು ಚರ್ಚಿಸುತ್ತೇವೆ. ಒಂದು ದಿನದ ನಂತರ ಭಾರತದ ಅಂತಹ ಒಂದು ಮಹತ್ವದ ಐತಿಹಾಸಿಕ ಸಾಧನೆಗೆ 10 ವರ್ಷಗಳು ತುಂಬಲಿವೆ. ಆ ಸಾಧನೆ ಸರ್ಜಿಕಲ್ ಸ್ಟ್ರೈಕ್. 10 ವರ್ಷಗಳ ಹಿಂದೆ ಸೆಪ್ಟೆಂಬರ್ 28, 29, 2016 ಭಾರತೀಯ ಸೇನೆ ಪಾಕಿಸ್ತಾನದಲ್ಲಿನ ಭಯೋತ್ಪಾದಕ ನೆಲೆಗಳ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ನಡೆಸಿತ್ತು. ಗಡಿ ನಿಯಂತ್ರಣ ರೇಖೆಯನ್ನು ದಾಟಿ ನಮ್ಮ ಧೀರ ಸೈನಿಕರು ಭಯೋತ್ಪಾದನೆಯ ವಿರುದ್ಧ ಕ್ರಮ ಕೈಗೊಂಡ ರೀತಿಯನ್ನು ನೋಡಿ ಜಗತ್ತು ಆಶ್ಚರ್ಯಗೊಂಡಿತ್ತು. ಭಾರತದ ಭಯೋತ್ಪಾದನಾ ವಿರೋಧಿ ನೀತಿಯ ಹೊಸ ಉದಾಹರಣೆಯನ್ನು ಇಡೀ ಜಗತ್ತಿಗೆ ಧೈರ್ಯದಿಂದ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಸಾರಿ ಹೇಳಲಾಯಿತು. ಭಯೋತ್ಪಾದಕ ದಾಳಿಯಿಂದಾಗಿ ಭಾರತ ಅನುಭವಿಸಿದ ಸುದೀರ್ಘ ಕಾಲದ ನೋವಿಗೆ ಸರ್ಜಿಕಲ್ ಸ್ಟ್ರೈಕ್ ನಮ್ಮ ನಿರ್ಣಾಯಕ ಪ್ರತಿಕ್ರಿಯೆಯಾಗಿತ್ತು. ಕಳೆದ ದಶಕದಲ್ಲಿ ಬಾಲಾಕೋಟ್ ವೈಮಾನಿಕ ದಾಳಿಯಿಂದ ಆಪರೇಷನ್ ಸಿಂಧೂರ್ವರೆಗೆ ಭಯೋತ್ಪಾದಕರು ಭಾರತದತ್ತ ದೃಷ್ಟಿ ಹಾಯಿಸುವ ಧೈರ್ಯ ಮಾಡಿದರೆ ಅವರಿಗೆ ಸೂಕ್ತ ಉತ್ತರ ನೀಡಲಾಗುವುದು ಎಂದು ಭಾರತ ಪದೇ ಪದೇ ಸ್ಪಷ್ಟ ಸಂದೇಶ ನೀಡಿದೆ. ಸ್ನೇಹಿತರೆ, ಭಾರತವನ್ನು ದೀರ್ಘಕಾಲದಿಂದಲೂ ಭಯೋತ್ಪಾದಕ ದಾಳಿಗಳು ತೀವ್ರವಾಗಿ ಕಾಡಿವೆ. ಒಂದು ಕಾಲದಲ್ಲಿ ದೇಶದಲ್ಲಿ ಸರಣಿ ಬಾಂಬ್ ಸ್ಫೋಟಗಳು ನಡೆಯುವುದು ಸಾಮಾನ್ಯ ಎಂಬಂತಾಗಿತ್ತು. ಇದೇ ಸೆಪ್ಟೆಂಬರ್ ತಿಂಗಳಲ್ಲಿ ಅಂದರೆ 2008 ಸೆಪ್ಟೆಂಬರ್ 13 ದೆಹಲಿಯಲ್ಲಿ ನಡೆದ ಸರಣಿ ಬಾಂಬ್ ಸ್ಫೋಟಗಳಲ್ಲಿ ಅನೇಕ ನಿರಪರಾಧಿಗಳು ಪ್ರಾಣ ಕಳೆದುಕೊಂಡಿದ್ದರು. ಇದಾದ ಕೆಲವೇ ವಾರಗಳ ಬಳಿಕ ಮುಂಬೈನಲ್ಲಿ 26/11 ಭೀಕರ ಭಯೋತ್ಪಾದಕ ದಾಳಿ ನಡೆದಿತ್ತು. ಸ್ನೇಹಿತರೆ, ಹಿಂದೆಯೂ ಪ್ರತಿ ಭಯೋತ್ಪಾದಕ ದಾಳಿಯ ನಂತರ ಪಾಕಿಸ್ತಾನದ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂಬ ಒತ್ತಾಯಗಳು ಕೇಳಿಬರುತ್ತಲೇ ಇದ್ದವು. ಆದರೆ ಈ ಬೇಡಿಕೆಗಳತ್ತ ಅಷ್ಟಾಗಿ ಗಮನ ಹರಿಸಲಾಗುತ್ತಿರಲಿಲ್ಲ. ಕಾಲ ಕಳೆದಂತೆ

ಪರಿಸ್ಥಿತಿ ತಣ್ಣಗಾಗಬಹುದೆಂಬ ನಿರೀಕ್ಷೆಯಲ್ಲಿ ಕಾಯಲಾಗುತ್ತಿತ್ತು. ಆದರೆ ಇಂದು ಭಾರತ ಭಯೋತ್ಪಾದನೆಯ ವಿರುದ್ಧ ಜೀರೋ ಟಾಲರೆನ್ಸ್ ಪಾಲಿಸಿಯೊಂದಿಗೆ ಮುನ್ನಡೆಯುತ್ತಿದೆ. ಅಲ್ಲದೆ ಇಂದು ಅದರ ಪರಿಣಾಮಗಳನ್ನು ನಾವೀಗ ನೋಡುತ್ತಿದ್ದೇವೆ. ಸ್ನೇಹಿತರೆ, 9/11 ಭಯೋತ್ಪಾದಕ ದಾಳಿಗೂ ಈ ವರ್ಷ 25 ವರ್ಷಗಳು ಪೂರ್ಣಗೊಳ್ಳುತ್ತಿದೆ. ಅಮೆರಿಕದ ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲೆ ನಡೆದ ಆ ಭೀಕರ ದಾಳಿಯಲ್ಲಿ ಪ್ರಾಣ ಕಳೆದುಕೊಂಡ ನಿರಪರಾಧಿಗಳ ಪೈಕಿ ಅತಿ ಹೆಚ್ಚಿನ ಸಂಖ್ಯೆಯವರು ಅಮೆರಿಕನ್ನರ ನಂತರ ಭಾರತೀಯರೇ ಆಗಿದ್ದರು. 2014 ಪ್ರಧಾನಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ನಾನು ಅಮೆರಿಕಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಈ ನಿರಪರಾಧಿ ನಾಗರಿಕರಿಗೆ ಶ್ರದ್ಧಾಂಜಲಿ ಸಲ್ಲಿಸಲು ನ್ಯೂಯಾರ್ಕ್ಗೆ ತೆರಳಿದ್ದೆ ಎಂಬುದು ನನಗೆ ನೆನಪಿದೆ. ಇಂದು ಮತ್ತೊಮ್ಮೆ ಭಾರತದ ಕೋಟ್ಯಂತರ ನಾಗರಿಕರ ಪರವಾಗಿ ಆ ಭೀಕರ ದಾಳಿಯಲ್ಲಿ ಪ್ರಾಣ ಕಳೆದುಕೊಂಡವರ ಕುಟುಂಬಗಳಿಗೆ ನನ್ನ ಸಹಾನುಭೂತಿಯನ್ನು ವ್ಯಕ್ತಪಡಿಸುತ್ತೇನೆ. ನನ್ನ ಪ್ರಿಯ ದೇಶವಾಸಿಗಳೇ, ಇತ್ತೀಚಿನ ದಿನಗಳಲ್ಲಿ ದೇಶದ ಒಂದು ಬಹುದೊಡ್ಡ ಚಿತ್ರಣ ರೂಪುಗೊಳ್ಳುತ್ತಿದೆ. ಈ ಚಿತ್ರಣದಲ್ಲಿ ನೀವು ಇದ್ದೀರಿ, ನಿಮ್ಮ ಕುಟುಂಬವೂ ಇದೆ, ನಿಮ್ಮ ನೆರೆಹೊರೆಯವರೂ ಇದ್ದಾರೆ. ನಾನು ಭಾರತದ ಜನಗಣತಿಯ ಕುರಿತು ಮಾತನಾಡುತ್ತಿದ್ದೇನೆ. ದೇಶದ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಜನಗಣತಿಯ ಮೊದಲ ಹಂತದ ಕಾರ್ಯ ಬಹುತೇಕ ಪೂರ್ಣಗೊಂಡಿದೆ. ಈಗಾಗಲೇ 32 ಕೋಟಿಗೂ ಹೆಚ್ಚು ಕುಟುಂಬಗಳ ಮಾಹಿತಿಯನ್ನು ದಾಖಲಿಸಲಾಗಿದೆ. ಈ ಮಧ್ಯೆ ಲಡಾಖ್, ಹಿಮಾಚಲ ಪ್ರದೇಶ, ಜಮ್ಮು ಕಾಶ್ಮೀರ ಮತ್ತು ಉತ್ತರಾಖಂಡದ ದುರ್ಗಮ ಹಾಗೂ ಹಿಮಾವೃತ ಪ್ರದೇಶಗಳಲ್ಲಿಯೂ ಜನಗಣತಿಯ ಕಾರ್ಯ ಮುಂದುವರೆದಿದೆ. ಅಲ್ಲಿ ಹಲವು ಪ್ರೇರಣಾದಾಯಕ ಅನುಭವಗಳು ನಮ್ಮ ಮುಂದೆ ಬಂದಿವೆ. ಉತ್ತರಾಖಂಡದಲ್ಲಿ ಜನಗಣತಿಯ ಕಾರ್ಯ ಚಮೋಲಿ ಜಿಲ್ಲೆಯ ಮಾಣಾ ಗ್ರಾಮದಿಂದ ಆರಂಭವಾಯಿತು. ಮಾಣಾವನ್ನು ದೇಶದ ಮೊದಲ ಗ್ರಾಮ ಎಂದು ಕರೆಯಲಾಗುತ್ತದೆ. ಮಾಣಾದಲ್ಲಿ 83 ವರ್ಷದ ಪೂರ್ಣಿಮಾ ರಾವತ್ ಅವರಿಂದಲೇ ಜನಗಣತಿ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು. ಉತ್ತರ ಕಾಶಿಯ ಬಗೋರಿ ಗ್ರಾಮದಲ್ಲಿ ಹೋಮ್ಸ್ಟೇ ನಡೆಸುತ್ತಿರುವ ಹರ್ದೇವ್ ಸಿಂಗ್ ರಾಣಾ ಅವರು ಡಿಜಿಟಲ್ ಮಾಧ್ಯಮದ ಮೂಲಕ ತಮ್ಮ ಮಾಹಿತಿಯನ್ನು ಸ್ವತಃ ದಾಖಲಿಸಿಕೊಂಡರು. ಸ್ನೇಹಿತರೆ, ಜನಗಣತಿ ಎಂಬುದು ನಮ್ಮೆಲ್ಲರ ರಾಷ್ಟ್ರೀಯ ಕರ್ತವ್ಯವಾಗಿದೆ. ಜನಗಣತಿಗಾಗಿ ನಿಮ್ಮ ಸಮಯವನ್ನು ಕಡ್ಡಾಯವಾಗಿ ಮೀಸಲಿಡಿ ಎಂದು 15 ಆಗಸ್ಟ್ ನಾನು ದೇಶವಾಸಿಗಳಿಗೆ ಮನವಿ ಮಾಡಿದ್ದೆ. ಜನಗಣತಿಗಾಗಿ ಸ್ವಯಂ ತಮ್ಮ ಮಾಹಿತಿಯನ್ನು ದಾಖಲಿಸುವ ಈ ಸೌಲಭ್ಯ ಅತ್ಯಂತ ಸುಲಭವಾಗಿದೆ. ನಿಮ್ಮ ಮೊಬೈಲ್ ಮೂಲಕವೇ ನೀವು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮಾಹಿತಿಯನ್ನು ದಾಖಲಿಸಬಹುದು. ಈ ಸೌಲಭ್ಯ ಹಿಂದಿ ಸೇರಿದಂತೆ 16 ಭಾಷೆಗಳಲ್ಲಿ ಲಭ್ಯವಿದೆ. ಸ್ನೇಹಿತರೆ, ಇದಕ್ಕಾಗಿ ನೀವು ಜನಗಣತಿಯ ಆನ್ಲೈನ್ ಪೋರ್ಟಲ್ಗೆ ಹೋಗಬೇಕು. ಪೋರ್ಟಲ್ನಲ್ಲಿರುವ SE.census.gov.in ಇದಕ್ಕೆ ತೆರಳಿ ನಿಮ್ಮ ಮೊಬೈಲ್ ಸಂಖ್ಯೆಯ ಮೂಲಕ ಲಾಗಿನ್ ಮಾಡಿ, ಬಳಿಕ ನಿಮ್ಮ ಸ್ಥಳದ ವಿವರಗಳನ್ನು ನಮೂದಿಸಿ, ನಿಮ್ಮ ಕುಟುಂಬಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಭರ್ತಿ ಮಾಡಿ ಮತ್ತು ಸಬ್ಮಿಟ್ ಮಾಡಿ. ಈ ಸಂಪೂರ್ಣ ಪ್ರಕ್ರಿಯೆಗೆ ಸುಮಾರು 15-20 ನಿಮಿಷಗಳ ಸಮಯ ಬೇಕಾಗುತ್ತದೆ. ಇದಕ್ಕಾಗಿ ಯಾವುದೇ ದಾಖಲೆಗಳನ್ನು ಅಪ್ಲೋಡ್ ಮಾಡುವ ಅಗತ್ಯವಿಲ್ಲ. ನೀವು ಮಾಹಿತಿಯನ್ನು ಸಲ್ಲಿಸಿದ ಬಳಿಕ ನಿಮಗೆ ಒಂದು ವಿಶೇಷ ID ದೊರೆಯುತ್ತದೆ. ಗಣತಿ ಮಾಡುವ ಸಿಬ್ಬಂದಿ ನಿಮ್ಮ ಮನೆಗೆ ಭೇಟಿ ನೀಡಿದಾಗ ಅವರಿಗೆ ಈ ID ತಿಳಿಸಬಹುದು. ನೀವು ನೀಡಿರುವ ಮಾಹಿತಿಯನ್ನು ಪರಿಶೀಲಿಸಿ ದೃಢಪಡಿಸಿದ ಬಳಿಕ ಅದು ಜನಗಣತಿಯ ಭಾಗವಾಗುತ್ತದೆ. ಸ್ನೇಹಿತರೆ, ಇದುವರೆಗೆ 2,60,00,000 ಹೆಚ್ಚು ಜನರು ಮೊಬೈಲ್ ಮೂಲಕ ಜನಗಣತಿ ಪೋರ್ಟಲ್ನಲ್ಲಿ ತಮ್ಮ ಮಾಹಿತಿಯನ್ನು ದಾಖಲಿಸಿ ಸ್ವಯಂ ಗಣತಿಯನ್ನು ಪೂರ್ಣಗೊಳಿಸಿದ್ದಾರೆ. ನಿಮ್ಮದು ಸ್ವಲ್ಪ ಸಮಯ ಇದಕ್ಕಾಗಿ ಖರ್ಚಾಗುತ್ತದೆ, ಆದರೆ ದೇಶದ ದೃಷ್ಟಿಯಿಂದ ಇದು ಅತ್ಯಂತ ಮಹತ್ವದ ಕಾರ್ಯವಾಗಿದೆ. ಏಕೆಂದರೆ ನಿಮ್ಮ ಸರಿಯಾದ ಮಾಹಿತಿ ಮತ್ತು ನಿಮ್ಮ ಕುಟುಂಬದ ಸರಿಯಾದ ಮಾಹಿತಿಯೇ ದೇಶದ ಭವಿಷ್ಯದ ನಿಖರ ಚಿತ್ರಣವನ್ನು ರೂಪಿಸಲು ನೆರವಾಗುತ್ತದೆ. ನನ್ನ ಪ್ರಿಯ ದೇಶವಾಸಿಗಳೇ, ಇಂದು ಸೆಪ್ಟೆಂಬರ್ 27. ಈ ದಿನಾಂಕ ವಿಶೇಷ ಕಾರಣಕ್ಕಾಗಿ ಮತ್ತಷ್ಟು ಮಹತ್ವ ಪಡೆದುಕೊಂಡಿದೆ. ಇಂದು ಸಂಸ್ಕೃತಿ, ಸಮಾಜ ಮತ್ತು ರಾಷ್ಟ್ರಕ್ಕಾಗಿ ತಮ್ಮ ಇಡೀ ಜೀವನವನ್ನೇ ಮುಡಿಪಾಗಿರಿಸಿದ್ದ ಮಹಾನ್ ವ್ಯಕ್ತಿಯೊಬ್ಬರ ಜನ್ಮಶತಾಬ್ದಿ. ವಿಶ್ವ ಹಿಂದೂ ಪರಿಷತ್ನ ಮಾಜಿ ಅಂತಾರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದ ದಿವಂಗತ ಪೂಜ್ಯ ಅಶೋಕ್ ಸಿಂಘಾಲ್ ಅವರ ಕುರಿತು ನಾನು ಮಾತನಾಡುತ್ತಿರುವೆ. 1926 ಸೆಪ್ಟೆಂಬರ್

1927ರಂದು ಇದೇ ದಿನ ಅವರು ಆಗ್ರಾದಲ್ಲಿ ಜನಿಸಿದರು. ಅವರು ಸಮಾಜದಲ್ಲಿದ್ದುಕೊಂಡೇ ತಪಸ್ವಿ ಜೀವನ ನಡೆಸಿದರು. ರಾಮಜನ್ಮಭೂಮಿ ಚಳವಳಿಗೆ ಅವರ ನಿರ್ದೇಶನ ಮತ್ತು ಶಕ್ತಿಯ ಫಲವೇ ಇಂದು ಅಯೋಧ್ಯೆಯಲ್ಲಿ ನಾವು ಭವ್ಯ ರಾಮ ಮಂದಿರವನ್ನು ಸಾಕ್ಷಾತ್ ಕಾಣುವಂತಾಗಿದೆ. ನನ್ನ ಪಾಲಿಗೆ ಇದು ಅತ್ಯಂತ ದೊಡ್ಡ ಸೌಭಾಗ್ಯ. ಅವರ ಜೀವನವನ್ನು ಹತ್ತಿರದಿಂದ ನೋಡುವ ಅವಕಾಶ ಮಾತ್ರವಲ್ಲದೆ ಅವರೊಂದಿಗೆ ಈ ಅಭಿಯಾನದಲ್ಲಿ ತೊಡಗಿಸಿಕೊಳ್ಳುವ ಅವಕಾಶವೂ ನನಗೆ ಲಭಿಸಿತ್ತು. ನಾನು ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭದಲ್ಲಿ ಭಾಗವಹಿಸುತ್ತಿದ್ದಾಗಲೂ ಅಶೋಕ್ಜಿ ಅವರ ನೆನಪು ಪದೇ ಪದೇ ಕಾಡುವುದು ಸಹಜವಾಗಿತ್ತು. ಸ್ನೇಹಿತರೆ, ಅಶೋಕ್ಜಿ ಅವರ ಕುರಿತು ಚರ್ಚೆಯಾಗದ ಅನೇಕ ಸಂಗತಿಗಳಿವೆ. ರಾಮ ಮಂದಿರ ಆಂದೋಲನದ ಜೊತೆ ಜೊತೆಗೆ ಅವರು ಸಾಮಾಜಿಕ ಭೇದಭಾವ ಮತ್ತು ಅಸಮಾನತೆಯ ವಿರುದ್ಧವೂ ದೊಡ್ಡ ಹೋರಾಟ ನಡೆಸಿದ್ದರು. ಅವರು ಅತ್ಯಂತ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ್ದರು. ಅವರ ತಂದೆ ನಾಗರಿಕ ಸೇವಾ ಅಧಿಕಾರಿಯಾಗಿದ್ದರು. ಅವರ ಸಹೋದರ ಸಹೋದರಿಯರಲ್ಲಿಯೂ ಬಹುತೇಕರು ಉನ್ನತ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದರು. ಸ್ವತಃ ಅಶೋಕ್ಜಿಯವರು ಕೂಡ ಐಐಟಿ ಬಿಎಚ್ಯುನಲ್ಲಿ ಪದವಿ ಪಡೆದಿದ್ದರು. ಆದರೆ ಇಷ್ಟೆಲ್ಲಾ ಸೌಲಭ್ಯಗಳು ಮತ್ತು ಅವಕಾಶಗಳಿದ್ದರೂ ಅವರು ತಮ್ಮ ಜೀವನವನ್ನು ಸಮಾಜ ಮತ್ತು ಸಂಸ್ಕೃತಿಯ ಸೇವೆಗೆ ಮುಡಿಪಾಗಿರಿಸಿದ್ದರು. ಇದೇ ಮಹಾನ್ ವ್ಯಕ್ತಿಗಳ ಹೆಗ್ಗುರುತಾಗಿರುತ್ತದೆ. ಇಂದು ಅವರ ಜನ್ಮ ಶತಮಾನೋತ್ಸವ ಸಂದರ್ಭದಲ್ಲಿ ಅವರ ಕೋಟ್ಯಂತರ ಅಭಿಮಾನಿಗಳ ಪರವಾಗಿ ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತೇನೆ. ನನ್ನ ಪರವಾಗಿ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸುತ್ತೇನೆ. ನನ್ನ ಪ್ರಿಯ ದೇಶವಾಸಿಗಳೇ, ನಾವು ಈ ವರ್ಷವನ್ನು ರಾಷ್ಟ್ರೀಯ ಹೆಮ್ಮೆಯ ಸಂಕೇತವಾದ ಸೋಮನಾಥ ಸ್ವಾಭಿಮಾನ ಪರ್ವದ ಭವ್ಯ ಆಚರಣೆಯೊಂದಿಗೆ ಪ್ರಾರಂಭಿಸಿದೆವು. 1000 ವರ್ಷಗಳ ಹಿಂದೆ ಅಂದರೆ 1026ರಲ್ಲಿ ಮೊದಲ ಬಾರಿಗೆ ಮೊಹಮ್ಮದ್ ಗಜ್ನಿ ಸೋಮನಾಥ ದೇವಾಲಯವನ್ನು ಧ್ವಂಸಗೊಳಿಸಿದ್ದ. ಆದರೆ ಸೋಮನಾಥವನ್ನು ಧ್ವಂಸಗೊಳಿಸುವ ಮೂಲಕ ಭಾರತದ ಅಸ್ಮಿತೆಯನ್ನು ಅಳಿಸಿಹಾಕಲು ಬಂದವರ ಅಸ್ತಿತ್ವವೇ ಇಂದು ಇಲ್ಲವಾಗಿದೆ. ಆದರೆ ಸೋಮನಾಥ ದೇವಾಲಯ ಮಾತ್ರ ವಿಶಾಲ ಸಾಗರದ ದಡದಲ್ಲಿ ತನ್ನ ಭವ್ಯತೆಯೊಂದಿಗೆ ನಿಂತು ಭಾರತಕ್ಕೆ ಅಮರತ್ವದ ಆಶೀರ್ವಾದ ನೀಡುತ್ತಿದೆ. ಆದ್ದರಿಂದಲೇ ನಾವು ಈ ವರ್ಷ ಸೋಮನಾಥ ಸ್ವಾಭಿಮಾನ ಪರ್ವವನ್ನು ಅತ್ಯಂತ ಹೆಮ್ಮೆಯಿಂದ ಆಚರಿಸಿದೆವು. ಸ್ನೇಹಿತರೆ, ಇಂದು ಮನದ ಮಾತಿನಲ್ಲಿ ನಾನು ಮತ್ತೆ ಈ ವಿಚಾರವನ್ನು ಏಕೆ ಪ್ರಸ್ತಾಪಿಸುತ್ತಿದ್ದೇನೆ ಎಂಬುದಕ್ಕೂ ಒಂದು ವಿಶೇಷ ಕಾರಣವಿದೆ. 1026ರಲ್ಲಿ ಗಜ್ನಿ ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡಿದಾಗ ಅದೇ ವರ್ಷ ಗುಜರಾತ್ನ ಮೊಢೇರಾದಲ್ಲಿರುವ ಪ್ರಸಿದ್ಧ ಸೂರ್ಯ ದೇವಾಲಯದ ಮೇಲೆಯೂ ದಾಳಿ ನಡೆಸಿ ಅದನ್ನು ಧ್ವಂಸಗೊಳಿಸಲಾಗಿತ್ತು. ಅಂದರೆ ಮೊಢೇರಾ ಸೂರ್ಯ ದೇವಾಲಯದ ಧ್ವಂಸಕ್ಕೂ ಈ ವರ್ಷ 1000 ವರ್ಷಗಳು ಪೂರ್ಣಗೊಳ್ಳುತ್ತಿವೆ. ಆ ಸಂದರ್ಭದಲ್ಲಿ ದೇವಾಲಯ ನಿರ್ಮಾಣಗೊಂಡು ಕೇವಲ 1 ವರ್ಷವಷ್ಟೇ ಆಗಿತ್ತು. 1025ರಲ್ಲಿ ರಾಜ ಭೀಮದೇವರು ಈ ದೇವಾಲಯವನ್ನು ನಿರ್ಮಿಸಿದ್ದರು. ಸ್ನೇಹಿತರೆ, ಆ ಕಾಲಘಟ್ಟದ ಕುರಿತು ಒಮ್ಮೆ ಯೋಚಿಸಿ. ಇಂತಹ ದೊಡ್ಡ ಆಕ್ರಮಣ ನಡೆದಾಗ ಸೋಮನಾಥ ದೇವಾಲಯದಂತಹ ಮಹತ್ವದ ಶ್ರದ್ಧಾ ಕೇಂದ್ರ ಧ್ವಂಸಗೊಂಡಾಗ, ಜೊತೆಗೆ ಹಲವು ಸ್ಥಳಗಳ ಮೇಲೆಯೂ ದಾಳಿಗಳು ನಡೆದಾಗ ಯಾವುದೇ ಸಮಾಜ ಅಥವಾ ಆಡಳಿತದ ಮನೋಬಲ ಕುಗ್ಗುವ ಸಾಧ್ಯತೆ ಇತ್ತು. ಆದರೆ ಮೊದಲ ರಾಜ ಭೀಮದೇವ ಅವರು ಗಜ್ನಿಯ ಆಕ್ರಮಣವನ್ನು ಎದುರಿಸಿದ್ದಷ್ಟೇ ಅಲ್ಲ, ಕೆಲವೇ ಸಮಯದಲ್ಲಿ ಮೊಢೇರಾ ಸೂರ್ಯ ದೇವಾಲಯವನ್ನು ಪುನರ್ ನಿರ್ಮಿಸುವ ಕಾರ್ಯವನ್ನೂ ಕೈಗೊಂಡರು. ಇಂತಹ ದೃಢ ಸಂಕಲ್ಪವೇ ಸೋಮನಾಥ ದೇವಾಲಯ ಪದೇ ಪದೇ ಧ್ವಂಸಗೊಂಡರೂ ಮತ್ತೆ ಮತ್ತೆ ಪುನರ್ ನಿರ್ಮಾಣಗೊಳ್ಳಲು ಕಾರಣವಾಯಿತು. ಸ್ನೇಹಿತರೆ, ಮೊಢೇರಾ ಸೂರ್ಯ ದೇವಾಲಯದ ಮೇಲಿನ ದಾಳಿಗಳು ನಂತರದ ಕಾಲಘಟ್ಟದಲ್ಲಿಯೂ ನಿಂತಿರಲಿಲ್ಲ. ಬಳಿಕ ಅಲ್ಲಾವುದ್ದೀನ್ ಖಿಲ್ಜಿಯು ಈ ಅದ್ಭುತ ವಾಸ್ತುಶಿಲ್ಪದ ದೇವಾಲಯದ ಮೇಲೆ ದಾಳಿ ನಡೆಸಿ ಅದನ್ನು ಧ್ವಂಸಗೊಳಿಸಿದ್ದ. ಆದರೆ ಸ್ನೇಹಿತರೆ, ಭಾರತೀಯರಾದ ನಾವು ಸೂರ್ಯನನ್ನು ಕೇವಲ ವಾಸ್ತುಶಿಲ್ಪ ಅಥವಾ ದೇವಾಲಯಗಳ ರೂಪದಲ್ಲಿ ಮಾತ್ರ ಆರಾಧಿಸುವುದಿಲ್ಲ. ಬೆಳಕು, ಶಕ್ತಿ, ವಿಜ್ಞಾನ ಮತ್ತು ನಿರಂತರತೆಯ ಸ್ಫೂರ್ತಿ ನಮ್ಮ ಸೂರ್ಯೋಪಾಸನೆಯ ಮತ್ತೊಂದು ಅರ್ಥವಾಗಿದೆ. ಅದಕ್ಕಾಗಿಯೇ ಇಂದು ಮೊಢೇರಾ ಕೇವಲ ಸೂರ್ಯ ದೇವಾಲಯಕ್ಕೆ ಮಾತ್ರ ಜನಪ್ರಿಯವಾಗಿಲ್ಲ. ಗುಜರಾತ್ನ ಈ ಗ್ರಾಮ ದೇಶದ ಮೊದಲ ಸೂರ್ಯ ಗ್ರಾಮ, ಸೋಲಾರ್ ವಿಲೇಜ್ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿದೆ.

ಭಾರತದ ವಿವಿಧ ಸಾಂಸ್ಕೃತಿಕ ಮತ್ತು ಶಾಸ್ತ್ರೀಯ ನೃತ್ಯ ಪ್ರಕಾರಗಳ ಅದ್ಭುತ ಪ್ರದರ್ಶನಗಳು ನಡೆಯುತ್ತವೆ. ನೀವೆಲ್ಲರೂ ಕೂಡ ಮೊಢೇರಾಕ್ಕೆ ಒಮ್ಮೆಯಾದರೂ ಭೇಟಿ ನೀಡಿ ಭಾರತದ ಈ ಹೆಮ್ಮೆಯ ಪರಂಪರೆಯ ದರ್ಶನ ಪಡೆಯಿರಿ ಎಂದು ನಾನು ಬಯಸುತ್ತೇನೆ. ಸ್ನೇಹಿತರೆ, ಭೂತಕಾಲದೊಂದಿಗಿನ ನಮ್ಮ ನಂಟು ಇಂದಿಗೂ ಜೀವಂತವಾಗಿದೆ. ಈ ಬಾಂಧವ್ಯವನ್ನು ಗಟ್ಟಿಗೊಳಿಸುತ್ತಿರುವವರ ಸಮರ್ಪಣಾ ಮನೋಭಾವ ಮತ್ತು ಕಠಿಣ ಪರಿಶ್ರಮವೇ ಇದಕ್ಕೆ ಕಾರಣ. ತಮಿಳುನಾಡಿನ ತಿರುಚಿರಾಪಳ್ಳಿಯ ಮನಪ್ಪಾರೈನಲ್ಲಿ ಇಂತಹದ್ದೇ ಒಂದು ವಿಶಿಷ್ಟ ಪ್ರಯತ್ನ ನಡೆಯುತ್ತಿದೆ. ಅಲ್ಲಿನ ಕಾಲೇಜೊಂದರ ತಮಿಳು ಅಧ್ಯಯನ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎ ಸೆಲ್ವರಾಜು ಅವರು ಈ ಪ್ರಯತ್ನವನ್ನು ಮುಂದುವರಿಸುತ್ತಿದ್ದಾರೆ. ಒಂದು ಉಪನ್ಯಾಸದ ಸಂದರ್ಭದಲ್ಲಿ ತಮ್ಮ ವಿದ್ಯಾರ್ಥಿಯೊಬ್ಬರಿಂದ ಅವರಿಗೆ ಕೆಲವು ಪ್ರಾಚೀನ ಪ್ರತಿಮೆಗಳ ಕುರಿತು ಮಾಹಿತಿ ದೊರೆಯಿತು. ಈ ಕುರಿತು ಚರ್ಚಿಸಿದ ಬಳಿಕ ಅವರು ಸ್ಥಳ ಪರಿಶೀಲನೆಗೆ ತೆರಳಲು ಯೋಜಿಸಿದರು. ಈ ಕ್ಷೇತ್ರ ಭೇಟಿಯ ಸಂದರ್ಭದಲ್ಲಿ ವಿವಿಧ ಸ್ಥಳಗಳಲ್ಲಿ ಹಲವು ಪ್ರಾಚೀನ ಪ್ರತಿಮೆಗಳು ಹಾಗೂ ಪುರಾತನ ದೇವಾಲಯಗಳು ಅವರ ಗಮನಕ್ಕೆ ಬಂದವು. ಭೂತಕಾಲದೊಂದಿಗೆ ಬೆಸೆಯುವ ನಿಟ್ಟಿನಲ್ಲಿ ಇದೊಂದು ಆಸಕ್ತಿದಾಯಕ ಪ್ರಯತ್ನವಾಗಿದೆ. ಇಂತಹ ಪ್ರಯತ್ನಗಳ ಮೂಲಕ ನಮ್ಮ ಪರಂಪರೆಯನ್ನು ಇನ್ನಷ್ಟು ಉತ್ತಮವಾಗಿ ಅರಿತುಕೊಳ್ಳಲು ಸಾಧ್ಯವಾಗುತ್ತದೆ. ದೇಶದ ಇತರ ಭಾಗಗಳಲ್ಲಿಯೂ ಇಂತಹ ಪ್ರಯತ್ನಗಳನ್ನು ಕೈಗೊಳ್ಳಬಹುದು. ಇವು ನಮ್ಮ ಇತಿಹಾಸವನ್ನು ಹತ್ತಿರದಿಂದ ನೋಡುವುದಷ್ಟೇ ಅಲ್ಲದೆ ಅದನ್ನು ಆಳವಾಗಿ ತಿಳಿದುಕೊಳ್ಳುವ ಮತ್ತು ಅರ್ಥ ಮಾಡಿಕೊಳ್ಳುವ ಅವಕಾಶವನ್ನು ಕಲ್ಪಿಸುತ್ತವೆ. ನನ್ನ ಪ್ರಿಯ ದೇಶವಾಸಿಗಳೇ, ಇನ್ನು ಕೆಲವೇ ದಿನಗಳಲ್ಲಿ ಅಕ್ಟೋಬರ್ 2ರಂದು ಪೂಜ್ಯ ಬಾಪೂಜಿಯವರ ಜಯಂತಿ ಇದೆ. ಬಾಪೂಜಿಯವರು ನಮಗೆ ಜೀವನದ ಹಲವು ಮೌಲ್ಯಗಳನ್ನು ನೀಡಿದ್ದಾರೆ. ಅವುಗಳಲ್ಲಿ ಸ್ವಚ್ಛತೆಯೂ ಒಂದಾಗಿದೆ. ನಾವು ನಮ್ಮ ಸುತ್ತಮುತ್ತ ಸ್ವಚ್ಛತೆಗೆ ಸಂಬಂಧಿಸಿದ ಹಲವು ಪ್ರಯತ್ನಗಳನ್ನು ಆಗಾಗ್ಗೆ ನೋಡುತ್ತಿರುತ್ತೇವೆ. ಇಂತಹ ಪ್ರಯತ್ನಗಳು ನಮಗೆ ಸ್ಫೂರ್ತಿ ನೀಡುವುದರ ಜೊತೆಗೆ ಉತ್ಸಾಹವನ್ನು ಹೆಚ್ಚಿಸುತ್ತವೆ. ಸಾಮಾಜಿಕ ಮಾಧ್ಯಮಗಳಲ್ಲಿಯೂ ಇಂತಹ ಚಿತ್ರಗಳು, ವಿಡಿಯೋಗಳು ಹಾಗೂ ರೀಲ್ಸ್ಗಳು ಪದೇ ಪದೇ ನಮ್ಮ ಗಮನ ಸೆಳೆಯುತ್ತವೆ. ಇತ್ತೀಚಿನ ದಿನಗಳಲ್ಲಿ ನಾನು ಇಂತಹ ಹಲವು ಪ್ರಯತ್ನಗಳನ್ನು ಗಮನಿಸಿದ್ದೇನೆ. ಮಧ್ಯಪ್ರದೇಶದಲ್ಲಿ ಕೆಲವು ಯುವಕರು ನದಿಯ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರ ಸಣ್ಣ ಪ್ರಯತ್ನಕ್ಕೆ ಇಡೀ ಸಮಾಜವೇ ಕೈಜೋಡಿಸುತ್ತಿದೆ. ಅದೇ ರೀತಿ ಆಂಧ್ರಪ್ರದೇಶದಲ್ಲಿ ಯುವಕರು ಹಳೆಯ ಬಾವಿಗಳು ಮತ್ತು ಮೆಟ್ಟಿಲು ಬಾವಿಗಳನ್ನು ಸ್ವಚ್ಛಗೊಳಿಸುತ್ತಿದ್ದಾರೆ. ಇದರಿಂದ ನಮ್ಮ ಪ್ರಾಚೀನ ಪರಂಪರೆಯ ತಾಣಗಳನ್ನು ಮತ್ತೆ ಸಂರಕ್ಷಿಸಿ ಸುಂದರಗೊಳಿಸುವ ಕೆಲಸವೂ ಆಗುತ್ತಿದೆ. ಮುಂಬೈನಲ್ಲಿ ಕೆಲವು ಯುವಕರು ಸಮುದ್ರ ತೀರಗಳನ್ನು ಸ್ವಚ್ಛವಾಗಿಡುವ ಅಭಿಯಾನಕ್ಕೆ ಮುಂದಾಗಿದ್ದಾರೆ. ಪ್ರತಿವಾರ ಒಂದಲ್ಲ ಒಂದು ಕಡಲ ತೀರದಲ್ಲಿ ನೂರಾರು ಯುವ ಸ್ನೇಹಿತರು ಒಗ್ಗೂಡಿ ಸ್ವಚ್ಛತೆಯ ಮೂಲಕ ಸೇವೆ ಸಲ್ಲಿಸುತ್ತಿದ್ದಾರೆ. ದೆಹಲಿಯಲ್ಲಿ ಮಕ್ಕಳು ಮತ್ತು ಯುವಕರು ತ್ಯಾಜ್ಯವನ್ನು ಪ್ರತ್ಯೇಕವಾಗಿ ವಿಂಗಡಿಸಿ ವಿಲೇವಾರಿ ಮಾಡುವಂತೆ ಹಾಗೂ ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವಂತೆ ಜನರಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಯುವ ವಿದ್ಯಾರ್ಥಿಗಳು ಸ್ಥಳೀಯ ಜನರೊಂದಿಗೆ ಬೆರೆತು ಪ್ರವಾಸಿ ತಾಣಗಳು ಹಾಗೂ ಮಾರುಕಟ್ಟೆ ಪ್ರದೇಶಗಳ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸ್ನೇಹಿತರೆ, ಈ ಎಲ್ಲಾ ಪ್ರಯತ್ನಗಳಲ್ಲಿ ಒಂದು ವಿಷಯ ಸಹಜವಾಗಿಯೇ ಗೋಚರಿಸುತ್ತದೆ. ಎಲ್ಲೋ ಒಬ್ಬ ವ್ಯಕ್ತಿ ಆರಂಭಿಸಿದ ಪ್ರಯತ್ನಕ್ಕೆ ಮತ್ತಷ್ಟು ಜನರು ಕೈಜೋಡಿಸುತ್ತಾರೆ. ಹೀಗೆ ಅಭಿಯಾನ ಮುಂದುವರೆಯುತ್ತಾ ದೊಡ್ಡ ಜನಾಂದೋಲನವಾಗಿ ರೂಪುಗೊಳ್ಳುತ್ತದೆ. ಇದೇ ಜನರ ಪಾಲುದಾರಿಕೆಯಾಗಿದೆ. ಬಾಪೂಜಿಯವರಿಗೆ ನಾವು ಸಲ್ಲಿಸಬಹುದಾದ ಅತ್ಯಂತ ಸುಂದರ ಶ್ರದ್ಧಾಂಜಲಿಯು ಸ್ವಚ್ಛತೆಯೇ ಆಗಿದೆ. ನನ್ನ ಪ್ರಿಯ ದೇಶವಾಸಿಗಳೇ, ನಾವು ಪರಿಸರವನ್ನು ರಕ್ಷಿಸಿದಾಗ ಕೇವಲ ಮರಗಳು, ಸಸ್ಯಗಳು ಅಥವಾ ವನ್ಯಜೀವಿಗಳನ್ನು ಮಾತ್ರ ಸಂರಕ್ಷಿಸುವುದಿಲ್ಲ, ಹೊರತಾಗಿ ಆ ಸಂಪೂರ್ಣ ಜೀವಗಳ ಪರಿಸರ ವ್ಯವಸ್ಥೆಯನ್ನೇ ಬಲಪಡಿಸುತ್ತೇವೆ. ದೇಶದ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವ ಇಂತಹ ಉಪಕ್ರಮಗಳು ಇದೇ ಭಾವನೆಯನ್ನು ಅತ್ಯಂತ ಸುಂದರವಾಗಿ ಪ್ರಸ್ತುತಪಡಿಸುತ್ತಿವೆ. ಸ್ನೇಹಿತರೆ, ಅಸ್ಸಾಂನಲ್ಲಿ ಸೋನಾಯಿ ರೂಪಾಯಿ ವನ್ಯಜೀವಿ ಅಭಯಾರಣ್ಯವಿದೆ. ಇಲ್ಲಿ ಆನೆಗಳು ವಾಸಿಸುತ್ತಿದ್ದ ಕಾಲವೊಂದಿತ್ತು. ಆದರೆ ಕಾಲಕ್ರಮೇಣ ಅರಣ್ಯ ಪ್ರದೇಶದಲ್ಲಿ ಮಾನವನ ಹಸ್ತಕ್ಷೇಪ ಹೆಚ್ಚಾಗತೊಡಗಿತು. ಇದರಿಂದಾಗಿ ಆನೆಗಳು ಈ ಪ್ರದೇಶದಿಂದ ದೂರ ಸಾಗಿದವು. 3 ವರ್ಷಗಳ ಹಿಂದೆ ಈ ಭೂಮಿಯನ್ನು ಅತಿಕ್ರಮಣದಿಂದ ಮುಕ್ತಗೊಳಿಸಲಾಯಿತು. ಈಗ ಇದರ ಅದ್ಭುತ ಫಲಿತಾಂಶ ಗೋಚರವಾಗುತ್ತಿದೆ. ಆನೆಗಳು ಇಲ್ಲಿಗೆ ಮರಳಿ ಬಂದಿವೆ. ಯಾವ ಪ್ರದೇಶದಲ್ಲಿ ವರ್ಷಗಳಿಂದ ಅವುಗಳ ಚಲನವಲನ ಇರಲಿಲ್ಲವೋ ಅಲ್ಲಿ ಇಂದು ಪುನಃ ಆನೆಗಳ ಹಿಂಡು ಕಾಣಿಸಿಕೊಳ್ಳುತ್ತಿದೆ.

ಸ್ನೇಹಿತರೆ, ಅಸ್ಸಾಂನಲ್ಲಿಯೇ ಮತ್ತೊಂದು ಸುಂದರ ಪ್ರಯತ್ನ ನಡೆದಿದೆ. ಅದೆಂದರೆ ಬಹಳ ಚಿಕ್ಕ ಪ್ರಾಣಿ ಎನಿಸಿದ ಪಿಗ್ಮಿ ಹಂದಿಯನ್ನು ರಕ್ಷಿಸುವ ಪ್ರಯತ್ನವಾಗಿದೆ. ಒಂದು ಕಾಲದಲ್ಲಿ ಇದರ ಅಸ್ತಿತ್ವವೇ ಅಪಾಯಕ್ಕೆ ಸಿಲುಕಿತ್ತು. ಆಗ ಕೇವಲ 6 ಪಿಗ್ಮಿ ಹಂದಿಗಳೊಂದಿಗೆ ಒಂದು ಸಂರಕ್ಷಣಾ ಕಾರ್ಯಕ್ರಮ ಆರಂಭಿಸಲಾಯಿತು. ನಂತರ ಅವುಗಳನ್ನು ಪುನಃ ಕಾಡಿನಲ್ಲಿ ಬಿಡಲಾಯಿತು. ಅವುಗಳು ವಾಸ ಮಾಡಲು ಹುಲ್ಲುಗಾವಲುಗಳನ್ನು ಕೂಡ ಅಭಿವೃದ್ಧಿಪಡಿಸಲಾಯಿತು. ಇಂದು ಈ ಕಾರ್ಯಕ್ರಮದಿಂದಾಗಿ ಪಿಗ್ಮಿ ಹಂದಿಗಳ ಸಂಖ್ಯೆ 190 ಅಧಿಕವಾಗಿದೆ. ಸ್ನೇಹಿತರೆ, ಪ್ರಕೃತಿಯೊಂದಿಗಿನ ನಮ್ಮ ಅನುಬಂಧ ಕೇವಲ ಅದನ್ನು ಸಂರಕ್ಷಿಸುವುದಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಹಲವು ಬಾರಿ ನಾವು ಪ್ರಕೃತಿಯನ್ನು ರಕ್ಷಿಸಿದಾಗ ಅದೇ ಪ್ರಕೃತಿ ನಮ್ಮ ಜೀವನದ ಆಧಾರವಾಗುತ್ತದೆ. ಪಶ್ಚಿಮ ಬಂಗಾಳದ ಸುಂದರ್ಬನ್ನಲ್ಲಿ ಕೆಲವು ಮಹಿಳೆಯರು ಇದೇ ಬಾಂಧವ್ಯಗಳ ಪ್ರೇರಣಾದಾಯಕ ಉದಾಹರಣೆಯೊಂದನ್ನು ಪ್ರಸ್ತುತಪಡಿಸುತ್ತಿದ್ದಾರೆ. ಜಾರ್ಕಾಲಿಯ ಈ ಮಹಿಳೆಯರು ಮ್ಯಾಂಗ್ರೋವ್ ಕಾಡುಗಳನ್ನು ಬೆಳೆಸುತ್ತಿದ್ದಾರೆ. ಇವರಲ್ಲಿ ಹೆಚ್ಚಿನವರು ತಮ್ಮ ಪತಿಯನ್ನು ಹುಲಿ ದಾಳಿಯಲ್ಲಿ ಕಳೆದುಕೊಂಡ ಮಹಿಳೆಯರಾಗಿದ್ದಾರೆ. ಪತಿಯನ್ನು ಕಳೆದುಕೊಂಡ ನಂತರ ಇವರಿಗೆ ಸುಂದರ್ಬನದಿಂದಲೇ ಜೀವನೋಪಾಯಕ್ಕೆ ಆಧಾರ ದೊರೆಯಿತು. ಅವರು ಬೆಳೆಸಿದ ಮ್ಯಾನ್ಗ್ರೋವ್ ಕಾಡುಗಳು ಗ್ರಾಮಗಳಿಗೆ ಇಂದು ನೈಸರ್ಗಿಕ ಸುರಕ್ಷಾ ಕವಚವಾಗುತ್ತಿವೆ ಮತ್ತು ಇವುಗಳನ್ನು ನೆಡುವ ಮೂಲಕ ಈ ಮಹಿಳೆಯರಿಗೆ ಆದಾಯವೂ ದೊರೆಯುತ್ತಿದೆ. ಸ್ನೇಹಿತರೆ, ನಾವು ಪರಿಸರವನ್ನು ಸಂರಕ್ಷಿಸೋಣ, ಪ್ರಕೃತಿಯ ಸಮತೋಲನವನ್ನು ಗೌರವಿಸೋಣ ಮತ್ತು ಅದರ ವೈವಿಧ್ಯತೆಯನ್ನು ಕಾಪಾಡೋಣ. ಇಂತಹ ನಮ್ಮ ಪ್ರತಿಯೊಂದು ಪ್ರಯತ್ನವು ಭವಿಷ್ಯದ ಪೀಳಿಗೆಗಳೆಡೆಗೆ ನಮ್ಮ ಜವಾಬ್ದಾರಿಯಾಗಿದೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಇತ್ತೀಚೆಗೆ ದೇಶದ ಲಕ್ಷಾಂತರ ಯುವಜನರು ಮಾದಕ ಪದಾರ್ಥಗಳ ವಿರುದ್ಧ, ಡ್ರಗ್ಸ್ ವಿರುದ್ಧ ಒಂದು ಮಹತ್ವದ ಸಂಕಲ್ಪ ಕೈಗೊಂಡಿದ್ದಾರೆ. ಯುವಜನತೆ ತಾವು ಮಾದಕ ವ್ಯಸನಗಳಿಂದ ದೂರವಿರುವುದಾಗಿ ಶಪಥ ಮಾಡಿದ್ದಾರೆ ಮತ್ತು ಈ ಸಂದೇಶವನ್ನು ಇತರರಿಗೂ ತಲುಪಿಸುವ ಹೊಣೆಗಾರಿಕೆಯನ್ನೂ ಹೊತ್ತಿದ್ದಾರೆ. ಇವೆಲ್ಲವೂ ನಡೆಯುತ್ತಿರುವುದು ನಶೆ ಮುಕ್ತ ಯುವ ಅಭಿಯಾನದ ಅಡಿಯಲ್ಲಿ. ಈ ಅಭಿಯಾನ 100 ವಾರಗಳವರೆಗೆ ನಡೆಯಲಿದೆ. ಇದರಲ್ಲಿ ಮೈ ಭಾರತ್ನ ಸ್ವಯಂ ಸೇವಕರು ತೊಡಗಿಸಿಕೊಂಡಿದ್ದಾರೆ. ಎನ್ಎಸ್ಎಸ್ನಲ್ಲಿ ತೊಡಗಿಕೊಂಡಿರುವ ನಮ್ಮ ಯುವ ಜನತೆಯೂ ಇದರ ಭಾಗವಾಗಿದ್ದಾರೆ. ಶಾಲೆ, ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳು ಕೂಡ ಜೊತೆಗೂಡಲು ಮುಂದೆ ಬಂದಿವೆ. ಅನೇಕ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಸಂಸ್ಥೆಗಳು ಕೂಡ ಇದರಲ್ಲಿ ಕೈಜೋಡಿಸಿವೆ. ಕಳೆದ ಕೆಲವು ದಿನಗಳಲ್ಲಿ ದೇಶಾದ್ಯಂತ 1000 ಸಂಕಲ್ಪ ಸಮಾರಂಭಗಳು ಮತ್ತು ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳು ನಡೆದಿವೆ. ಸ್ನೇಹಿತರೆ, ಈ ಅಭಿಯಾನದಲ್ಲಿ ನನಗೆ ವಿಶೇಷವಾಗಿ ಇಷ್ಟವಾದ ಒಂದು ವಿಷಯವೆಂದರೆ ಮಾದಕ ವ್ಯಸನ ಮುಕ್ತಿಯ ಸಂದೇಶ. ನಮ್ಮ ಯುವಕರು ಸ್ವತಃ ತಮ್ಮದೇ ಭಾಷೆಯಲ್ಲಿ, ತಮ್ಮದೇ ರೀತಿಯಲ್ಲಿ ಈ ಸಂದೇಶವನ್ನು ಮುಂದಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ನಾನು ಮನ್ ಕಿ ಬಾತ್ನಲ್ಲಿ ಕೂಡ ತಮ್ಮ ಸೃಜನಾತ್ಮಕತೆಯ ಮೂಲಕ ಈ ಅಭಿಯಾನದಲ್ಲಿ ಕೈಜೋಡಿಸಬೇಕೆಂದು ಯುವ ಸ್ನೇಹಿತರಲ್ಲಿ ಮನವಿ ಮಾಡಿದ್ದೆ ಮತ್ತು 1000 ಯುವಜನರು ನನ್ನ ಈ ಕರೆಗೆ ಸ್ಪಂದಿಸಿ ಮುಂದೆ ಬಂದಿರುವುದು ನನಗೆ ಬಹಳ ಸಂತಸ ತಂದಿದೆ. ಮೈ ಭಾರತ್ನಲ್ಲಿ ಆಂಥಮ್ ರಚನೆ, ಘೋಷವಾಕ್ಯ ಬರವಣಿಗೆ ಮತ್ತು ಬೀದಿ ನಾಟಕ ಸೇರಿದಂತೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. ಅದೇ ರೀತಿ ಸಾಮಾಜಿಕ ಮಾಧ್ಯಮಗಳಲ್ಲಿ ನಮ್ಮ ಯುವಕರು ನಶಾಮುಕ್ತ ಯುವ ಎಂಬ ಹ್ಯಾಶ್ಟ್ಯಾಗ್ನೊಂದಿಗೆ ತಮ್ಮ ಸೃಜನಾತ್ಮಕ ವಿಷಯಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ. ಅಂದರೆ ಸಂದೇಶವೂ ಯುವಕರದ್ದೇ, ಮಾಧ್ಯಮವೂ ಯುವಕರದ್ದೇ ಮತ್ತು ಈ ಸಂದೇಶವನ್ನು ಮುಂದಕ್ಕೆ ಕೊಂಡೊಯ್ಯುವ ಶಕ್ತಿಯೂ ಯುವಕರದ್ದೇ. ಮುಂಬರುವ ದಿನಗಳಲ್ಲಿ ಈ ಅಭಿಯಾನದ ಅಡಿಯಲ್ಲಿ ಆರೋಗ್ಯ ತಪಾಸಣೆ ಮತ್ತು ಧ್ಯಾನ ಶಿಬಿರಗಳಂತಹ ಚಟುವಟಿಕೆಗಳನ್ನು ಆಯೋಜಿಸಲಾಗುವುದು. ಸ್ನೇಹಿತರೆ, ಶೀಘ್ರದಲ್ಲೇ ನಮ್ಮ ಹಲವು ಹಬ್ಬಗಳು ಮತ್ತು ಉತ್ಸವಗಳು ಕೂಡ ಬರಲಿವೆ. ಈ ಬಾರಿ ಹಬ್ಬಗಳ ಸಂಭ್ರಮದ ನಡುವೆ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನೂ ಗಮನಿಸೋಣ. ಯಾರಾದರೂ ಯುವಕರು ಯಾವುದಾದರೂ ದುರಭ್ಯಾಸದ ಕಡೆಗೆ ಸಾಗುತ್ತಿರುವುದು ಕಂಡುಬಂದರೆ ಅವರೊಂದಿಗೆ ಮಾತನಾಡಿ, ಯಾರಾದರೂ ಮಾದಕ ವ್ಯಸನದಿಂದ ಹೊರಬರಲು ಪ್ರಯತ್ನಿಸುತ್ತಿದ್ದರೆ ಅವರಿಗೆ ಬೆಂಬಲ ನೀಡಿ. ಮಾದಕ ವ್ಯಸನ ಮುಕ್ತ ಯುವಜನತೆ, ಅಭಿವೃದ್ಧಿ ಹೊಂದಿದ ಭಾರತ ಎಂಬ ಸಂಕಲ್ಪವನ್ನು ನಾವೆಲ್ಲರೂ ಒಗ್ಗಟ್ಟಾಗಿ ಮುಂದಕ್ಕೆ ಕೊಂಡೊಯ್ಯೋಣ. ನನ್ನ ಪ್ರೀತಿಯ ದೇಶವಾಸಿಗಳೇ, ಈ ಬಾರಿ ಕೆಂಪುಕೋಟೆಯಿಂದ ನಾನು ಕ್ರೀಡೆಗಳಿಗಾಗಿ ಪ್ರತಿಭಾ ಶೋಧದ ಅಭಿಯಾನವನ್ನು ಘೋಷಿಸಿದ್ದೇನೆ. ಭಾರತ
ಸತತವಾಗಿ ಅತ್ಯುತ್ತಮ ಪ್ರದರ್ಶನ

ಪ್ರಯತ್ನಗಳನ್ನು ನೀಡುತ್ತಿರಬೇಕೆಂದರೆ ಗ್ರಾಮಗಳು ಮತ್ತು ಪಟ್ಟಣಗಳನ್ನು ತಲುಪಿ ಕ್ರೀಡಾ ಪ್ರತಿಭೆಗಳನ್ನು ಅನ್ವೇಷಿಸುವುದು ಅಗತ್ಯವೆನಿಸುತ್ತದೆ. ಅದೇ ರೀತಿ ಇಂತಹ ಕೆಲಸಕ್ಕಾಗಿಯೇ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿರುವ ಅನೇಕರಿದ್ದಾರೆ. ಅವರ ಒಂದೇ ಹವ್ಯಾಸವೆಂದರೆ ಪ್ರತಿಭೆಗಳನ್ನು ಅನ್ವೇಷಿಸುವುದು ಮತ್ತು ಅವುಗಳನ್ನು ಬೆಳೆಸುವುದು. ನಮ್ಮ ಪಂಜಾಬ್ನಲ್ಲಿ ರಾಜೇಂದರ್ ಸಿಂಗ್ ಅವರು ಇಂತಹದ್ದೇ ಕೆಲಸವನ್ನು ಮಾಡುತ್ತಿದ್ದಾರೆ. ರಾಜೇಂದರ್ ಅವರ ಹೆಸರಿನೊಂದಿಗೆ ಸೀನಿಯರ್ ಕೂಡ ಸೇರ್ಪಡೆಯಾಗಿದೆ. ಇವರು 1980 ಒಲಿಂಪಿಕ್ನಲ್ಲಿ ಹಾಕಿಯಲ್ಲಿ ಚಿನ್ನದ ಪದಕ ಗಳಿಸಿದ ತಂಡದ ಭಾಗವಾಗಿದ್ದರು. 1982 ವಿಶ್ವಕಪ್ನಲ್ಲಿ ಗಮನ ಸೆಳೆದಿದ್ದರು. 2001 ಭಾರತ ಪ್ರಥಮ ಬಾರಿಗೆ ಪುರುಷರ ಜೂನಿಯರ್ ವಿಶ್ವಕಪ್ ತನ್ನದಾಗಿಸಿಕೊಂಡಿತ್ತು. ಅದೇ ರೀತಿ 2003 ದೇಶವು ಸೀನಿಯರ್ ಏಷ್ಯಾ ಕಪ್ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿತ್ತು. ಈ ಎರಡೂ ಪಂದ್ಯಾವಳಿಯಲ್ಲಿ ಇವರು ಕೋಚ್ನ ಪಾತ್ರ ನಿರ್ವಹಿಸಿದ್ದರು. ಈಗ ಅವರು ರೌಂಡ್ ಗ್ಲಾಸ್ ಹಾಕಿ ಅಕಾಡೆಮಿಯ ಮೂಲಕ ಕ್ರೀಡಾ ಪ್ರತಿಭೆಗಳನ್ನು ಬೆಳೆಸುವ ತಮ್ಮ ಹವ್ಯಾಸವನ್ನು ಮುಂದುವರಿಸಿದ್ದಾರೆ. ಇವರ ಪ್ರಯತ್ನಗಳಿಂದ ಗ್ರಾಮಗಳಲ್ಲಿ ಹೊಸ ಹಾಕಿ ಮೈದಾನಗಳನ್ನು ನಿರ್ಮಿಸಲಾಗುತ್ತಿದೆ. ರಾಜೇಂದರ್ ಸಿಂಗ್ ಅವರ ಗಮನ ಸಂಪೂರ್ಣ ಸ್ಪಷ್ಟವಾಗಿದೆ. ಉತ್ತಮ ಕೋಚಿಂಗ್ ಸೌಲಭ್ಯಗಳು ಕಡಿಮೆ ಇರುವ ಗ್ರಾಮಗಳಲ್ಲಿನ ಮಕ್ಕಳನ್ನು ಗುರುತಿಸುವುದು ಇವರ ಉದ್ದೇಶವಾಗಿದೆ. ಇಂತಹ ಪ್ರಯತ್ನಗಳಿಂದ ಅನೇಕ ಕ್ರೀಡಾಳುಗಳು ಭಾರತದ ಜೂನಿಯರ್ ಮತ್ತು ಸೀನಿಯರ್ ಮಟ್ಟದಲ್ಲಿ ತಮ್ಮ ಸ್ಥಾನ ಕಂಡುಕೊಳ್ಳುತ್ತಿದ್ದಾರೆ. ರಾಜೇಂದರ್ ಸಿಂಗ್ ಅವರ ಈ ಸಮರ್ಪಣಾ ಭಾವನೆಯನ್ನು ಎಷ್ಟು ಶ್ಲಾಘಿಸಿದರೂ ಕಡಿಮೆಯೇ. ನನ್ನ ಪ್ರೀತಿಯ ದೇಶವಾಸಿಗಳೇ, ನೆಲ್ಲಿಕಾಯಿ ನಮ್ಮೆಲ್ಲರಿಗೂ ಬಹಳ ಪರಿಚಿತವಾದದ್ದು. ಬಹುತೇಕ ಮನೆಗಳಲ್ಲಿ ನೆಲ್ಲಿಕಾಯಿಯಿಂದ ತಯಾರಿಸಿದ ಉಪ್ಪಿನಕಾಯಿ ಮತ್ತು ಮೊರಬ್ಬ ಬಳಸಲಾಗುತ್ತದೆ. ಅನೇಕರು ನೆಲ್ಲಿಕಾಯಿಯ ರಸವನ್ನು ಇಷ್ಟಪಡುತ್ತಾರೆ. ಚಳಿಗಾಲದಲ್ಲಿ ಚ್ಯವನ್ಪ್ರಾಶ್ ನಮ್ಮ ದೈನಂದಿನ ಬದುಕಿನ ಒಂದು ಪ್ರಮುಖ ಭಾಗವಾಗಿರುತ್ತದೆ. ನಮ್ಮ ಹಿರಿಯರು ಅನೇಕ ತಲೆಮಾರುಗಳಿಂದ ನೆಲ್ಲಿಕಾಯಿಯ ಗುಣಗಳ ಬಗ್ಗೆ ಹೇಳುತ್ತಾ ಬಂದಿದ್ದಾರೆ. ಸ್ನೇಹಿತರೆ, ಇದೇ ನೆಲ್ಲಿಕಾಯಿ ಇಂದು ಉತ್ತರ ಪ್ರದೇಶದ ಪ್ರತಾಪ್ಗಢ್ನಲ್ಲಿ ಹೊಸ ಸಾಧ್ಯತೆಗಳಿಗೆ ಮಾರ್ಗವಾಗುತ್ತಿದೆ. ಪ್ರತಾಪ್ಗಢ್ ಮತ್ತು ನೆಲ್ಲಿಕಾಯಿಯ ನಡುವಿನ ಸಂಬಂಧ ಬಹಳ ಹಳೆಯದ್ದು. ಹಲವಾರು ತಲೆಮಾರುಗಳಿಂದ ಇಲ್ಲಿನ ರೈತರು ನೆಲ್ಲಿಕಾಯಿ ಕೃಷಿ ಮಾಡುತ್ತಾ ಬಂದಿದ್ದಾರೆ. ಪ್ರತಾಪ್ಗಢ್ಗೆ ನೆಲ್ಲಿಕಾಯಿ ಒಂದು ಬಲಿಷ್ಠ ಗುರುತನ್ನು ನೀಡಿದೆ. ಈಗ ಇದೇ ಹಳೆಯ ಗುರುತು ಇಲ್ಲಿನ ರೈತರಿಗೆ ಮತ್ತು ಮಹಿಳೆಯರಿಗೆ ಹೊಸ ಅವಕಾಶಗಳನ್ನು ತಂದುಕೊಡುತ್ತಿದೆ. ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂದರೆ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ODOP ಮೂಲಕ ಇಲ್ಲಿ ನೆಲ್ಲಿಕಾಯಿಗೆ ಸಂಬಂಧಿಸಿದ ಸ್ಥಳೀಯ ಉದ್ಯಮಗಳಿಗೆ ಉತ್ತೇಜನ ದೊರೆತಿದೆ. ಇಂದು ಪ್ರತಾಪ್ಗಢ್ನಲ್ಲಿ ನೆಲ್ಲಿಕಾಯಿ ಸಂಸ್ಕರಣೆಗೆ ಸಂಬಂಧಿಸಿದ ಸುಮಾರು 100 ಘಟಕಗಳು ಕೆಲಸ ಮಾಡುತ್ತಿದ್ದು, ಇದರಲ್ಲಿ ಸ್ವಸಹಾಯ ಗುಂಪುಗಳಿಗೆ ಸೇರಿದ ಮಹಿಳೆಯರು ಕೂಡ ದೊಡ್ಡ ಪಾತ್ರಗಳನ್ನು ನಿರ್ವಹಿಸುತ್ತಿದ್ದಾರೆ. ಅಂತಹದ್ದೇ ಒಂದು ಗುಂಪು ದೇವ್ಗಢ್ ಕಮಾಸಿ ಗ್ರಾಮದ್ದಾಗಿದೆ. ಸಾವಿತ್ರಿ ಫುಲೆ ಸ್ವಸಹಾಯ ಗುಂಪಿಗೆ ಸೇರಿದ ಮಹಿಳೆಯರು ನೆಲ್ಲಿಕಾಯಿಯಿಂದ ಕ್ಯಾಂಡಿ, ಮೊರಬ್ಬ, ರಸ, ಜ್ಯೂಸ್ ತಯಾರಿಸುತ್ತಿದ್ದಾರೆ. ODOP ಅಡಿಯಲ್ಲಿ ಹೊಸ ಮಾರುಕಟ್ಟೆಗಳಿಗೆ ಪ್ರವೇಶ ಹೆಚ್ಚಿದ ಕಾರಣ ಇವರ ಆದಾಯದಲ್ಲಿ ಕೂಡ ಹೆಚ್ಚಳ ಕಂಡುಬಂದಿದೆ. ಇದೇ ರೀತಿ ಒಂದು ಗ್ರಾಮದಲ್ಲಿ ವಿಂಧ್ಯವಾಸಿನಿ ಸ್ವಸಹಾಯ ಗುಂಪು ಇದೆ. ಈ ಗುಂಪಿನ ಮಹಿಳೆಯರು ನೆಲ್ಲಿಕಾಯಿಯಿಂದ ಉಪ್ಪಿನಕಾಯಿ, ಜೀರ್ಣಕ್ರಿಯೆಗೆ ಸಹಾಯವಾಗುವ ಪುಡಿ ಇತ್ಯಾದಿ ಪದಾರ್ಥಗಳನ್ನು ತಯಾರಿಸುತ್ತಿದ್ದಾರೆ. ಈ ಮಹಿಳೆಯರಿಗೆ ಸಂಸ್ಕರಣೆಗಾಗಿ ಯಂತ್ರಗಳು ದೊರೆತಿವೆ, ಸಾಲ ಸೌಲಭ್ಯ ದೊರೆತಿದೆ, ಸ್ಥಳೀಯ ವ್ಯಾಪಾರ ಮೇಳಗಳಲ್ಲಿ ಭಾಗವಹಿಸುವ ಅವಕಾಶವೂ ದೊರೆತಿದೆ. ನೋಡುತ್ತಿದ್ದಂತೆಯೇ ಅವರ ಆದಾಯದಲ್ಲಿ ಸಾಕಷ್ಟು ಹೆಚ್ಚಳವಾಗಿದೆ. ಸ್ನೇಹಿತರೆ, ನಮ್ಮ ದೇಶದ ಪ್ರತಿಯೊಂದು ಪ್ರದೇಶದಲ್ಲೂ ಏನಾದರೊಂದು ವಿಶೇಷತೆ ಖಂಡಿತವಾಗಿಯೂ ಇದೆ. ಒಂದು ಕಡೆ ವಿಶೇಷವಾದ ಹಣ್ಣಿದ್ದರೆ ಮತ್ತೊಂದೆಡೆ ಸಾಂಪ್ರದಾಯಿಕ ಕಲೆ ಇದೆ, ಮತ್ತೊಂದೆಡೆ ವಿಶಿಷ್ಟವಾದ ಕೌಶಲ್ಯವಿದೆ. ಒಂದು ಜಿಲ್ಲೆ ಒಂದು ಉತ್ಪನ್ನ, ಇವುಗಳ ವಿಶೇಷತೆಗಳನ್ನು ಮುನ್ನೆಲೆಗೆ ತರುವ ಒಂದು ಅಭಿಯಾನವಾಗಿದೆ. ನಮ್ಮ ಗ್ರಾಮಗಳು ಮತ್ತು ಸಣ್ಣ ನಗರಗಳ ಗುರುತು ಕೇವಲ ಸ್ಥಳೀಯ ಮಾರುಕಟ್ಟೆಗಳಿಗೆ ಮಾತ್ರ ಸೀಮಿತವಾಗಬಾರದು ಎಂಬುದೇ ನಮ್ಮ ಪ್ರಯತ್ನವಾಗಿದೆ. ಅವು ದೇಶ ಮತ್ತು ಇತರ ಭಾಗಗಳವರೆಗೂ ತಲುಪಬೇಕು ಮತ್ತು ವಿಶ್ವದ ಮಾರುಕಟ್ಟೆಗಳವರೆಗೂ ತಲುಪಬೇಕು. ಇದರಿಂದ ವೋಕಲ್ ಫಾರ್ ಲೋಕಲ್ ಅಭಿಯಾನಕ್ಕೆ ಕೂಡ ಉತ್ತೇಜನ ದೊರೆಯುತ್ತದೆ. ಈ ದೇಶವನ್ನು ಸ್ವಾವಲಂಬಿಯಾಗಿಸಲು ಪ್ರೇರಣೆ ದೊರೆಯುತ್ತದೆ.

ಮುಂಬರಲಿರುವ ಹಬ್ಬಗಳಲ್ಲಿ ಕೂಡ ನಾವು ವೋಕಲ್ ಫಾರ್ ಲೋಕಲ್ ಮಂತ್ರವನ್ನು ಮರೆಯಲೇಬಾರದು. ನನ್ನ ಪ್ರೀತಿಯ ದೇಶವಾಸಿಗಳೇ, ಈ ಸೆಪ್ಟೆಂಬರ್ ತಿಂಗಳನ್ನು ಅಪೌಷ್ಟಿಕತೆಯ ವಿರುದ್ಧದ ಹೋರಾಟಕ್ಕೆ ಸಮರ್ಪಿಸಲಾಗಿದೆ. ಪೋಷಣ್ ಮಾಸದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಿಗೆ ಸಂಬಂಧಿಸಿದ ಜನರು ಮತ್ತು ಸಂಸ್ಥೆಗಳು ಈ ಮಹತ್ವದ ಕಾರ್ಯಕ್ಕಾಗಿ ಒಂದುಗೂಡುತ್ತವೆ. ಅಪೌಷ್ಟಿಕತೆಯನ್ನು ಎದುರಿಸುವುದಕ್ಕಾಗಿ ಈ ವರ್ಷ ಅನೇಕ ಪ್ರಶಂಸನೀಯ ಉಪಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಛತ್ತೀಸ್ಗಢ್ನಲ್ಲಿ ಪ್ರತಿ ಮನೆಯಲ್ಲಿ ನುಗ್ಗೆ, ಪ್ರತಿ ಮನೆಯಲ್ಲೂ ನುಗ್ಗೆ ಎಂಬ ಹೆಸರಿನ ಅಭಿಯಾನ ಆರಂಭಿಸಲಾಗಿದೆ. ಇದರಲ್ಲಿ ಜನರಿಗೆ ಪೌಷ್ಟಿಕಾಂಶಯುಕ್ತ ಮುನಗ ಅಂದರೆ ನುಗ್ಗೆ ಸೊಪ್ಪನ್ನು ತಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಬೇಕೆಂದು ಪ್ರೋತ್ಸಾಹಿಸಲಾಗುತ್ತಿದೆ. ಗುಜರಾತ್ನಲ್ಲಿ ಕೂಡ ವಾಂಗಿ ಸ್ಪರ್ಧೆ ಅಂದರೆ ಸಿರಿಧಾನ್ಯಗಳಿಂದ ತಯಾರಿಸಲಾದ ವ್ಯಂಜನಗಳ ಸ್ಪರ್ಧೆ ಆರಂಭಿಸಲಾಗಿದೆ. ಈ ಉಪಕ್ರಮದ ಮೂಲಕ ಕಡಿಮೆ ಬೆಲೆಯ ಮತ್ತು ಪೌಷ್ಟಿಕ ಸ್ಥಳೀಯ ಆಹಾರಕ್ಕೆ ಉತ್ತೇಜನ ನೀಡಲಾಗುತ್ತಿದೆ. ಇಲ್ಲಿಯವರೆಗೂ 2 ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಜನರು ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದಾರೆ. ಮಹಾರಾಷ್ಟ್ರ ಕೂಡ ಈ ನಿಟ್ಟಿನಲ್ಲಿ ಶ್ಲಾಘನೀಯ ಪ್ರಯತ್ನ ಮಾಡುತ್ತಿದೆ. ಅಲ್ಲಿ ಶಿಕ್ಷಕರು, ಅಂಗನವಾಡಿ ಕಾರ್ಯಕರ್ತರು ಮತ್ತು ಮಕ್ಕಳ ಪೋಷಕರು ಜಾಗೃತಿ ಅಭಿಯಾನದಲ್ಲಿ ಕೈಜೋಡಿಸುತ್ತಿದ್ದಾರೆ. ಮಿಜೋರಾಂನಲ್ಲಿ ಕೂಡ ಈ ವರ್ಷ ಜನರು ಒಂದುಗೂಡಿ ಪೌಷ್ಟಿಕ ವಾಟಿಕಾಗಳ ತೋಟಗಳ ಆರೈಕೆಗಾಗಿ ಒಂದು ಅಭಿಯಾನ ಆರಂಭಿಸಿದ್ದಾರೆ. ಇದು ಮಿಜೋ ಸಮಾಜದ ತಲೋ ಮಡ್ ಯನ ಎಂಬ ಪರಂಪರೆಗೆ ಅನುಗುಣವಾಗಿದೆ. ಇದರ ಅರ್ಥ ನಿಸ್ವಾರ್ಥ ಸೇವೆ ಸಲ್ಲಿಸುವುದು ಮತ್ತು ಇತರರಿಗೆ ಸಹಾಯ ಮಾಡಲು ಸದಾ ಮುಂದೆ ಇರುವುದು ಎಂದಾಗಿದೆ. ಇಂತಹ ಪ್ರಯತ್ನಗಳು ನಿಜಕ್ಕೂ ಅತ್ಯಂತ ಶ್ಲಾಘನೀಯವಾಗಿವೆ. ಇಂತಹ ಉಪಕ್ರಮಗಳ ಭಾಗವಾಗಿರುವ ಅಂಗನವಾಡಿ ಕೇಂದ್ರಗಳಿಗೆ ಸಂಬಂಧಿಸಿದ ಎಲ್ಲರ ಬಗ್ಗೆಯೂ ನನಗೆ ಅತ್ಯಂತ ಹೆಮ್ಮೆ ಇದೆ. ಈ ಅಂಗನವಾಡಿ ಕೇಂದ್ರ ಈಗ ಪೋಷನ್ ಟ್ರ್ಯಾಕರ್ನಿಂದ ಡಿಜಿಟಲ್ ರೂಪದಲ್ಲಿ ಸೇರ್ಪಡೆಯಾಗಿದೆ. ಸರಿಸುಮಾರು 9 ಕೋಟಿ ಫಲಾನುಭವಿಗಳು ಇದರಲ್ಲಿ ನೋಂದಾಯಿತರಾಗಿದ್ದಾರೆ. ಇದರಿಂದಾಗಿ ಮಕ್ಕಳಿಗೆ, ಗರ್ಭಿಣಿಯರಿಗೆ ಮತ್ತು ಸ್ತನ್ಯಪಾನ ಮಾಡಿಸುವ ತಾಯಂದಿರಿಗೆ ಉತ್ತಮ ಆರೈಕೆ ಸಾಧ್ಯವಾಗಿದೆ. ಅಪೌಷ್ಟಿಕತೆಯ ವಿರುದ್ಧದ ಈ ಹೋರಾಟವನ್ನು ನಾವು ಇದೇ ರೀತಿ ಮುಂದುವರಿಸಿಕೊಂಡು ಹೋಗಬೇಕು. ನಮ್ಮ ಸಮಾಜವನ್ನು ಅಪೌಷ್ಟಿಕತೆಯಿಂದ ಸಂಪೂರ್ಣವಾಗಿ ಮುಕ್ತಗೊಳಿಸಬೇಕು. ಸ್ನೇಹಿತರೆ, ನಾವೆಲ್ಲರೂ ಈ ತಿಂಗಳು ಪೂರ್ತಿ ಸಂಪೂರ್ಣ ಶ್ರದ್ಧೆ, ಭಕ್ತಿ ಹಾಗೂ ಉತ್ಸಾಹದಿಂದ ಗಣೇಶನ ಹಬ್ಬವನ್ನು ಆಚರಿಸಿದ್ದೇವೆ. ದೇಶಾದ್ಯಂತ ಭಕ್ತಿಭಾವದಿಂದ ಗಣಪತಿ ದೇವನನ್ನು ಸ್ವಾಗತಿಸಲಾಯಿತು. ಈ ಪವಿತ್ರ ಸಂದರ್ಭ ಇಡೀ ವಾತಾವರಣವನ್ನು ಉತ್ಸಾಹ ಮತ್ತು ಸಂಭ್ರಮದಿಂದ ತುಂಬಿಸುತ್ತದೆ. ಸ್ನೇಹಿತರೆ, ವಿಘ್ನ ವಿನಾಶಕ ಶ್ರೀ ಗಣೇಶ ದೇವ ಜ್ಞಾನ, ಬುದ್ಧಿವಂತಿಕೆ ಮತ್ತು ಶುಭ ಕಾರ್ಯಗಳ ಆರಂಭದ ಪ್ರತೀಕ ಎನಿಸಿದ್ದಾರೆ. ಆತನ ಮೇಲೆ ಅಪಾರ ಭಕ್ತಿ ಕೇವಲ ಭಾರತದಲ್ಲಿ ಮಾತ್ರವಲ್ಲದೆ ಇತರ ದೇಶಗಳಲ್ಲಿಯೂ ಇದೆ. ಉದಾಹರಣೆಗೆ ಶ್ರೀಮಾನ್ ಪಂಥೌನ್ ಥಿರಖಾನೋನ್ ಅವರನ್ನೇ ತೆಗೆದುಕೊಳ್ಳಿ. ಅವರು ಮೂಲತಃ ಥೈಲ್ಯಾಂಡ್ ದೇಶದವರು. ಅಲ್ಲಿ ಶ್ರೀ ಗಣೇಶ ದೇವನನ್ನು ಪ್ರಾಫಿಕಾನೆತ್ ಎಂಬ ಹೆಸರಿನಲ್ಲಿ ಪೂಜಿಸಲಾಗುತ್ತದೆ. ಆತ 19 ವರ್ಷ ವಯಸ್ಸಿನವರಾಗಿದ್ದಾಗ ಅವರ ತಂದೆಯವರು ಅವರಿಗೆ ಶ್ರೀ ಗಣೇಶ ಭಗವಾನ್ ಅವರ ಒಂದು ಛಾಯಾಚಿತ್ರವನ್ನು ಉಡುಗೊರೆಯಾಗಿ ನೀಡಿದ್ದರು. ಇದರಿಂದಲೇ ಅವರಲ್ಲಿ ಒಂದು ಅದ್ಭುತ ಭಕ್ತಿಭಾವ ಜಾಗೃತಗೊಂಡಿತು. ಅವರು ಭಗವಾನ್ ಶ್ರೀ ಗಣೇಶನಿಗೆ ಸಂಬಂಧಿಸಿದ ಸಂಪ್ರದಾಯದ ಅಧ್ಯಯನಗಳಲ್ಲಿ 4 ದಶಕಗಳಿಗಿಂತಲೂ ಅಧಿಕ ಸಮಯ ಕಳೆದಿದ್ದಾರೆ. ಅವರು ಭಾರತ ಮತ್ತು ನೇಪಾಳ ಸೇರಿದಂತೆ ಏಷ್ಯಾದ ಅನೇಕ ದೇಶಗಳಿಗೆ ಪ್ರವಾಸ ಕೈಗೊಂಡಿದ್ದಾರೆ. ಮಹಾರಾಷ್ಟ್ರದೊಂದಿಗೆ ಅವರಿಗೆ ವಿಶೇಷ ನಂಟಿದೆ. ಅಷ್ಟವಿನಾಯಕ ಸಂಪ್ರದಾಯದ ಬಗ್ಗೆ ಅರಿತುಕೊಂಡ ನಂತರ ಅವರು ಹಲವು ಬಾರಿ ಇಲ್ಲಿಗೆ ಬಂದಿದ್ದಾರೆ. ಅವರ ಪ್ರಯತ್ನಗಳಿಂದ ಥೈಲ್ಯಾಂಡ್ನ ಭಕ್ತಾದಿಗಳಲ್ಲಿ ಕೂಡ ಅಷ್ಟವಿನಾಯಕ ಯಾತ್ರೆ ಜನಪ್ರಿಯವಾಗಿದೆ. 2002ರಲ್ಲಿ ಅವರು ಉತ್ತರ ಥೈಲ್ಯಾಂಡ್ನ ಚಿಯಾಂಗ್ ಮಾಯ್ನಲ್ಲಿ ಗಣೇಶ್ ಹಿಮಾಲ್ ಮ್ಯೂಸಿಯಂ ಸ್ಥಾಪಿಸಿದರು. ಇಂದು ಇದರಲ್ಲಿ 10,000ಕ್ಕೂ ಅಧಿಕ ಗಣೇಶನ ಮೂರ್ತಿಗಳಿವೆ. ಭಾರತಕ್ಕೆ ಬರಲು ಸಾಧ್ಯವಾಗದ ಭಕ್ತರಿಗಾಗಿ ಮ್ಯೂಸಿಯಂನಲ್ಲಿ ಅಷ್ಟವಿನಾಯಕನ ಪ್ರತಿಮೆಗಳು ಕೂಡ ಇವೆ. ಇಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಸುಮಾರು 10 ಗಂಟೆಗೆ ಭಗವಾನ್ ಗಣೇಶನ ಪೂಜೆ ಅರ್ಚನೆ ನಡೆಸಲಾಗುತ್ತದೆ. ಗಣಪತಿಗೆ ಸಂಬಂಧಿಸಿದ ವಿಶೇಷ ಸಂದರ್ಭಗಳಲ್ಲಿ ಕೂಡ ಇಲ್ಲಿ ಪೂಜಾ ವಿಧಾನಗಳು ನೆರವೇರುತ್ತವೆ. ಭಾರತದ ಆಧ್ಯಾತ್ಮಿಕ ಶ್ರದ್ಧೆ, ಕಲೆ
ಮತ್ತು ಸಾಂಸ್ಕೃತಿಕ ಸಂಪ್ರದಾಯ

0: ಕ್ರೀಡೆಗಳು ಬೇರೆ ದೇಶಗಳಲ್ಲಿ ಕೂಡ ಯಾವ ರೀತಿ ಜನಪ್ರಿಯವಾಗುತ್ತವೆ ಎಂಬುದನ್ನು ಇದು ಸಾರಿ ಹೇಳುತ್ತದೆ. ನಮ್ಮೆಲ್ಲರ ಮೇಲೆ ಗಣೇಶ ದೇವನ ಆಶೀರ್ವಾದ ಸದಾಕಾಲ ಇರಲಿ ಎಂಬುದೇ ನನ್ನ ಹಾರೈಕೆಯಾಗಿದೆ. ಸ್ನೇಹಿತರೆ, ಮನದ ಮಾತಿನ ಪ್ರತಿಯೊಂದು ಸಂಚಿಕೆಯ ನಂತರ ಅನೇಕ ವಿಷಯಗಳಿಗೆ ಸಂಬಂಧಿಸಿದಂತೆ ನನಗೆ ನಿಮ್ಮ ಸಂದೇಶ ದೊರೆಯುತ್ತಲಿರುತ್ತದೆ. ನೀವು ಇದೇ ರೀತಿ ಪ್ರೇರಣಾದಾಯಕ ವಿಷಯಗಳನ್ನು ನನಗೆ ಕಳುಹಿಸುತ್ತೀರಿ. ನಿಮ್ಮ ಸುತ್ತಮುತ್ತಲೂ ನಡೆಯುವ ಇಂತಹ ಪ್ರಯತ್ನಗಳ ಬಗ್ಗೆ ನೀವು ಪ್ರಶಂಸಿಸಿದಾಗ ಅವರ ಉತ್ಸಾಹ ಮತ್ತಷ್ಟು ಹೆಚ್ಚಾಗುತ್ತದೆ. ಮನ್ ಕಿ ಬಾತ್ ಮೂಲಕ ಅವರ ಬಗ್ಗೆ ಅರಿತು ದೇಶದ ಮತ್ತೊಂದು ಭಾಗದ ಜನರು ಕೂಡ ಸ್ಫೂರ್ತಿ ಪಡೆಯುತ್ತಾರೆ. ಈ ಯಾತ್ರೆ ಇದೇ ರೀತಿ ನಿಮ್ಮ ಸಹಕಾರದಿಂದ ಸತತವಾಗಿ ಮುಂದುವರಿಯುತ್ತಿರಲಿ. ಮುಂಬರುವ ಹಬ್ಬಗಳನ್ನು ನೀವು ನಿಮ್ಮ ಕುಟುಂಬದವರೊಡನೆ, ಸ್ನೇಹಿತರೊಡನೆ ಸಂಪೂರ್ಣ ಸಂತೋಷ ಹಾಗೂ ಉಲ್ಲಾಸದಿಂದ ಆಚರಿಸಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹಾರ್ದಿಕ ಶುಭ ಹಾರೈಕೆಗಳು, ಅನೇಕಾನೇಕ ಧನ್ಯವಾದ, ನಮಸ್ಕಾರ.
1: ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಕೇಳುತ್ತಿದ್ದೀರಿ. ಕನ್ನಡಕ್ಕೆ ಅನುವಾದಿಸಿದವರು ಕೆ ಸತ್ಯಪ್ರಸಾದ್ ಮತ್ತು ರಾಧಾಪ್ರಸಾದ್. ಓದಿದವರು ಬಿಎಸ್ ಸುಬ್ರಹ್ಮಣ್ಯ. ನಿರ್ಮಾಣ ಕೆವಿ ಕೃಷ್ಣಪ್ಪ ಮತ್ತು ಆಶಾ. ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರವಾಯಿತು. ಶ್ರೋತೃಗಳೇ ಗಮನಿಸಿ, ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು ಈ ರಾತ್ರಿ 8 ಗಂಟೆಗೆ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಮರು ಪ್ರಸಾರವಾಗಲಿದೆ.
2: ಆಕಾಶವಾಣಿ

0: ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಹೆಣ್ಮಕ್ಳು ಅಂತಂದ ತಕ್ಷಣ ಅವರ ಕಲೆ ಕಡೆ ಅವರ ಕಣ್ಣು ಸೆಳೆಯೋದು ಸಾಮಾನ್ಯವಾದ ಸಂಗತಿ. ಆದರೆ ಕಲೆಯಲ್ಲೇ ಪ್ರತಿದಿನ ಮುಳುಗಿ ಹೇಳೋದಿದೆಯಲ್ಲ, ಆ ಅನುಭವನೇ ಬೇರೆ. ಆ ಅನುಭೂತಿ ಅನುಭವಿಸಿದವ್ರಿಗಷ್ಟೇ ಗೊತ್ತಿರತ್ತೆ. ಒಬ್ಬ ಉದ್ಯಮಿಯಾಗಿ ಕಲೆಯನ್ನು ಉಳಿಸ್ಕೊಳ್ಬಹುದಾ ಅಂತಂದರೆ ಹೌದು ಅಂತ ಹೇಳುವಂಥ ಒಬ್ಬ ಮಹಿಳೆ ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿ. ಇವರು ತಾವೇ ಒಬ್ಬ ಉದ್ಯಮಿ, ಹಾಗೆಯೇ ವಿವಿಧ ಕಲೆಗಳಲ್ಲಿ ಉದ್ಯಮ ನಡೆಸ್ತಾ ಇರೋರನ್ನ ಗುರುತಿಸಿ ಅವರೊಡನೆ ಸಂಯೋಜನೆ ಮಾಡಿ ಅವರನ್ನೂ ಕೂಡ ಪ್ರಚಾರಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾರೀಕೆ ಅಂತೀರಾ? ಇವರು ರೇವತಿ ನಾಗರಾಜ್. ಮೂಲತಃ ಮದನಪಲ್ಲಿಯಲ್ಲಿ ರೆಡ್ಡಮ್ಮ ಅಂತ ಹುಟ್ಟಿದಂಥ ರೇವತಿಯವರು ಬೆಂಗಳೂರಿಗೆ ಬಂದು ರೇವತಿಯಾಗಿ, ರೇವತಿ ನಾಗರಾಜ್ ಆಗಿ ತಮ್ಮದೇ ಆದ ಒಂದು ಸಂಸ್ಥೆಯನ್ನು ಸ್ಥಾಪಿಸಿಕೊಂಡು ಹೇಗೆ ಉದ್ಯಮಿಯಾಗಿ ಬೆಳೆದ್ರು ಅನ್ನೋದರ ಪರಿಚಯವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾಡ್ಕೊಳ್ತಾ ಹೋಗೋಣ. ನಮಸ್ಕಾರ ರೇವತಿಯವರೇ.
1: ನಮಸ್ಕಾರ ಮೇಡಮ್.
0: ಮೊದಲನೇದಾಗಿ ನಿಮ್ಮನ್ನು ನೋಡಿದ ತಕ್ಷಣ ನಮ್ಮ ಕಣ್ಣಿಗೆ ತಾಕಿದ್ದು ಅಂದರೆ ನೀವು ಉಟ್ಟಿರುವಂಥ ಸೀರೆ. ಎಷ್ಟು ಕಲೆ ಇದೆ ಆ ಸೀರೆನಲ್ಲಿ ಅಂತ ನೋಡಿದ ತಕ್ಷಣ, ಯಾಕಂದ್ರೆ ಹೆಣ್ಮಕ್ಕಳಿಗೆ ಅಟ್ರಾಕ್ಟ್ ಮಾಡೋದು ಅದೇ ಅಲ್ವಾ? ಅದ್ರ ಜೊತೆಗೆ ನೀವು ಎಷ್ಟು ಕಲೆಯನ್ನ ಆಸ್ವಾದಿಸ್ತೀರಾ, ಆಸಕ್ತಿ ಇಟ್ಕೊಂಡಿದ್ದೀರಾ ಅನ್ನೋದಕ್ಕೆ ಈ ಸೀರೆ ಒಂದು ಗುರುತು ಅಂತ ಅನ್ಸುತ್ತೆ. ಮೂಲತಃ ಎಲ್ಲಿಯಿಂದ ಶುರು ಮಾಡಿದ್ರಿ ನಿಮ್ಮ ಈ ಒಂದು ಕೆಲಸವನ್ನ ಅಂತ ಕೇಳೋದಾದ್ರೆ,
1: ಕರೆಕ್ಟ್ ಆಗಿ ಹೇಳಬೇಕು ಅಂತಂದ್ರೆ ನಾನು ಹುಟ್ಟಿದಾಗಿಂದಲೂ ನನ್ನ ರಕ್ತದಲ್ಲೇ ಮೋಸ್ಟ್ಲಿ ಕಲೆ ಅನ್ನೋದು ಇದೆ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಪ್ರತಿಯೊಂದಕ್ಕೂ ನಾನು ಸ್ಪಂದನೆ ಅನ್ನೋದು ಬಹಳ ಇತ್ತು ಸಣ್ಣದಿಂದ. ಯಾಕಂದ್ರೆ ನಮ್ಮ ಹಿರಿಯರು ಹೇಳೋರು, ಒಂದು ಸಿನಿಮಾ ನೋಡಲಿ, ಒಂದು ಅಡುಗೆ ಆಗಲಿ, ಒಂದು ಗಿಡ ಆಗಲಿ, ಒಂದು ಏನೇ ಒಂದು ನೋಡಿದ್ರು ನಾನು ಬಹಳ ಒಂದು ಸ್ಪಂದನೆ ಅನ್ನೋದು ಮಾಡ್ತಾ ಇದ್ದಿದ್ದು. ಅದಕ್ಕೆ ಏನೋ ಒಂದು ನಾನು ಮಾಡಬೇಕು ಅನ್ನೋ ಹುಮ್ಮಸ್ಸು ಇರೋದು ಸಣ್ಣದಿಂದ ಇದೆ ನನಗೆ, ಅದರಂತೂ ಸಂದೇಹವಿಲ್ಲ. ಭಾಳ ಎಂಜಾಯ್ ಮಾಡ್ತಿದ್ದೆ ಲೈಫ್ ಅನ್ನೋದನ್ನು. ಅದಾದ ನಂತರ ನಾನು ಮದುವೆ ಆದ ನಂತರ ಕರ್ನಾಟಕಕ್ಕೆ ಬಂದ ನಂತರ,
0: ಮೊದಲಿಗೆ ನೀವು ಕರ್ನಾಟಕದವರಲ್ಲ?
1: ಇಲ್ಲ ಮೇಡಮ್, ಮದನಪಲ್ಲಿ ಅಂತ ತಿರುಪತಿ ಹತ್ರ ಆಂಧ್ರ. ಆ್ಯಕ್ಚುಲ್ ಆಗಿ ನನಗೆ ಮದುವೆ ನಂತರ ನಾನು ಕನ್ನಡ ಮಾತಾಡೋದಾಗಲಿ, ಬರೆಯೋದಾಗಲಿ ಎಲ್ಲನೂ ನಾನು ಕನ್ನಡ ನನ್ನ ಮಗಳಿಗೋಸ್ಕರ ಕಲ್ತಿದ್ದೆ ಮೇಡಮ್ ಬರೆಯೋದು ಅಂತ. ಯಾಕಂದ್ರೆ ಅವಳಿಗೆ ಪಾಠ ಹೇಳ್ಕೊಡ್ಬೇಕಾಗಿತ್ತು, ಹಾಗಾಗಿ ಆವಾಗ ನಾನು ಕನ್ನಡ ಕಲ್ತಿದ್ದೆ. ಅಂದರೆ ಬರೆಯೋದು, ಓದೋದನ್ನು ಕಲ್ತ್ಬಿಟ್ಟು ನಾನು ಮುಂದುವರ್ಸ್ಕೊತಾ ಇದ್ದೀನಿ. ಆರ್ಟಿಕಲ್ಸು ಬರ್ತಿದ್ದೀನಿ, ನನ್ನ ಬರೆದಿದ್ದನ್ನು ಕೆಲವೊಂದು ಪಬ್ಲಿಷೂ ಆಗಿದೆ, ಅದು ಖುಷಿ ಆಗುತ್ತೆ
0: ಅಲ್ವಾ? ಯಾಕಂದ್ರೆ ಮೂಲತಃ ತೆಲುಗಿನವರಾಗಿ ಕನ್ನಡ ಕಲ್ತು ಕನ್ನಡ ನಾಡಲ್ಲಿ ಕನ್ನಡ ನಾಡಿನ ಕಲೆಯನ್ನ ಪ್ರಪಂಚಕ್ಕೆ ಪರಿಚಯಿಸಕ್ಕೆ ಹೊರಟಿದ್ದೀರಾ ನೀವು?
1: ಹೌದು, ನನ್ನ ಸೌಭಾಗ್ಯ ಅಂತಂತೀನಿ. ಯಾಕಂತಂದ್ರೆ ನಾನು ಕರ್ನಾಟಕ ಬಂದ ಮೇಲೆ ನಾನು ಶೈನ್ ಆಗಿದ್ದೆ ಮೇಡಮ್. ಜೀವನದ ಪ್ರಪಂಚಕ್ಕೆ ನಮ್ಮ ಅಮ್ಮ ಅಪ್ಪ ತೋರಿಸಿದ್ರು, ನಮ್ಮ ಯಜಮಾನ್ರು ಕರ್ನಾಟಕದಲ್ಲಿ ನನ್ನನ್ನು ಬೆಳೆಸಿದ್ರು ಒಂದು ಕಲಾವಿದೆಯಾಗಿ. ನನ್ನಲ್ಲಿ ಎಲ್ಲೋ ಮೂಲದಲ್ಲಿ ಇರುವಂತಹ ಕಲೆಯನ್ನು ಆಚೆ ತಂದು ಅದನ್ನು ಬೆಳೆಸೋದು ಬಹಳ ದೊಡ್ಡದು.
0: ನೀವು ಅಲ್ಲಿ ಅಮ್ಮನ ಮನೆಯಲ್ಲಿ ಇದ್ದಾಗ ಏನಾದರೂ ಕಲ್ತಿದ್ರ?
1: ಅಲ್ಲಿರುವಂತಹ ಹಾಡುಗಳಾಗಲಿ, ಡ್ಯಾನ್ಸ್ ಆಗಲಿ, ಡ್ರಾಯಿಂಗು, ರಂಗೋಲಿ, ತೋಟಗಾರಿಕೆ ಅನ್ನೋದು ಅಲ್ಲಿ ತಾಲೂಕಿನಲ್ಲಿ ಬೇಕಾದಷ್ಟು ಮನೆ ಮುಂದೆ ಬಹಳ ಜಾಗ ಇರ್ತಿತ್ತು. ಬೆಳೆಸೋದು ತರಕಾರಿ ಎಲ್ಲ ಬೆಳೆಸಿ ನಾವು ಅಲ್ಲೇ ಅಡುಗೆ ಮಾಡೋದು, ಈ ಥರ ನಾವು ಜೀವನನೇ ಒಂದು ಕಲೆಯಾಗಿ ಒಂಥರ ತುಂಬ ಬ್ಯೂಟಿಫುಲ್ ಲೈಫ್ ಮೇಡಮ್. ಆ್ಯಕ್ಚುಲಿ ನಮ್ಗೆ ಎತ್ಕೊಂಡು
0: ಆಮೇಲೆ ಬೆಂಗಳೂರಿಗೆ ಬಂದೆ.
1: ಬೆಂಗಳೂರಿಗೂ ಬಂದೆ, ಇಲ್ಲಿ ಬೆಳಗಾವ್ ಹತ್ರ ಬೈಲಹೊಂಗಲ ಅಂತ ಫಸ್ಟ್ ನನ್ನ ಪಾದಾರ್ಪಣೆ. ಕನ್ನಡ ಭಾಷೆ ಅನ್ನೋದು ಅಲ್ಲಿ ಒಂದು ಹೊಸ ರೂಪನೇ ಮೇಡಮ್. ಅಲ್ಲಿ ಕನ್ನಡ ಬಹಳ ಕಲ್ತಿದ್ದು, ಬರ್ರಿ ಕೂರ್ರಿ ಅಂತಾನೆ ಅಂತಿದ್ದೆ. ಬೆಂಗಳೂರಿಗೆ ಬಂದ ಮೇಲೆ ಸ್ವಲ್ಪ ನನ್ನ ಶೈಲಿ ಚೇಂಜ್ ಆಯ್ತಾ ಹೊರತು, ಅದಕ್ಕೆ ಮುಂಚೆ ನಾನು ಉತ್ತರ ಕನ್ನಡದ ಒಂದು ಶೈಲಿನೇ ನನ್ನ ಮೇಲೆ ಪ್ರಭಾವ ಬಹಳ ಇತ್ತು. ಅದರ ನಂತರ ಬಹಳ ಕಲೆಗಳು ಕಲಿತಾ ಈ ಪ್ರಪಂಚ ಅನ್ನೋದು ಬಹಳ ದೊಡ್ಡದಾಗಿ ಒಂದು ಕಪ್ಪೆ ಭಾವಿನಲ್ಲಿದ್ದುವ ಕಪ್ಪೆನ ಒಂದು ಪ್ರಪಂಚಕ್ಕೆ ತಂದಿದ್ದು ಬೆಂಗಳೂರಲ್ಲಿ ಬಂದ ಮೇಲೆ.
0: ಯಾವಾಗ ಶುರು ಮಾಡಿಕೊಂಡ್ರಿ?
1: ನನ್ನ ಮಗಳು 10th standard, ಹೆಚ್ಚು ಕಮ್ಮಿ 10th standard, ನಾನು 40+. ಆವಾಗ ನನ್ನ ಕೆರಿಯರ್ ಸ್ಟಾರ್ಟ್ ಆಗಿತ್ತು ಮೇಡಮ್. ತುಂಬಾ ಅದೊಂದು ಏನಂತ ಒಂದು ಅದ್ಭುತಾನೆ ಅನ್ಕೋಬೋದು ನನ್ನ ಜೀವನ. ನಾನಂತೂ ಮೊದಲೇ ಏನು ಪ್ರಿಪೇರ್ ಮಾಡ್ಕೊಂಡಿದ್ದಾಗಲಿ ಒಂದಿಷ್ಟು ಮಾಡಬೇಕು ಅನ್ನೋದಾಗಲಿ ಪ್ಲ್ಯಾನ್ ಇರಲಿಲ್ಲ. ಎಲ್ಲನೂ ಆವಾಗಲೇ ನನಗೆ ಇದಕ್ಕೆ ಹೇಳಬೇಕು ಅಂದರೆ ಇಸ್ಕಾನ್ ಟೆಂಪಲ್ಗೆ ನಾನು ಬಹಳ ಋಣಿ ಆಗಿದ್ದೀನಿ. ಬಹಳ ಅಂದರೆ ಬಹಳ ಋಣಿ. ಅದೇ ಹೇಳಿದ್ರೆ ಜೀವನ ಅನ್ನೋದು ನಮ್ಮಮ್ಮ ಕೊಟ್ಟರೆ ನನ್ನ ಕಲಾ ಜೀವನಕ್ಕೆ ಇಸ್ಕಾನು ಒಂದು ಕಾರಣ. ಆ ಇಸ್ಕಾನನ್ನು ಯಾವತ್ತೂ ಮರಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ವಾತ್ಸಲ್ಯ ಪ್ರೋಗ್ರಾಮ್ ಅಂತ ನಡೀತಾ ಇತ್ತು. ಅಲ್ಲಿ ಕಲ್ಚರಲ್ ಡಿಪಾರ್ಟ್ಮೆಂಟ್ ಅವರು ಅಲ್ಲಿ ಆರ್ಗನೈಸ್ ಮಾಡಿದಾಗ ಬಹಳ ವೈಶಿಷ್ಟ್ಯವಾದಂಥ ವಿಪರೀತ ಒಂದು ಪ್ರೋತ್ಸಾಹ ಸಿಕ್ತಲ್ಲಿ. ಅಲ್ಲಿ ನಾನು ಕಲಿತು ಅಲ್ಲೇನೆ ಒಂದು 7 ವರ್ಷ ನಾನು ಕಲ್ಚರಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ವಾಲಂಟಿಯರ್ ಕೆಲಸ ಮಾಡಿದೆ.
0: ಏನು ಕಲ್ತ್ರಿ ಅಲ್ಲಿ?
1: ಅಲ್ಲಿ ರಂಗೋಲಿ, ಆರ್ಟ್ ಅಂಡ್ ಕ್ರಾಫ್ಟ್ಸು, ಕ್ಲೇ ಮಾಡಲಿಂಗು. ಆ ರಂಗೋಲಿನೂ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಇರೋದು, ಮಾಮೂಲು ರಂಗೋಲಿಗಳಲ್ಲ. ಆ ರಂಗೋಲಿ ಕಲರ್ಸ್,
0: ನಾನು ರಂಗೋಲಿ ಅಂದ್ರೆ ಏನಿದು ರಂಗೋಲಿನ ಅಂತ ಯೋಚಿಸ್ತೀನಿ.
1: ಯಾಕಂತಂದ್ರೆ ರಂಗೋಲಿ ಅಂದ ತಕ್ಷಣ ಎಲ್ಲರೂ ಮಾಮೂಲಿ ಇಲ್ಲಿ ನಮ್ಮ ಏನಂದ್ರೆ ದಕ್ಷಿಣ ಭಾರತದಲ್ಲಿ ನಮ್ಮ ಭಾರತದ ಹೆಣ್ಣು ಮೈಯೂರು ಬಂದ್ಬಿಡುತ್ತೆ ಹುಟ್ಟದಾಗ್ಲಿಂದ, ಅದು ಮನೆ ಮುಂದೆ ತಕ್ಷಣ ಮಾಡೋಕೆ ಮೊಟ್ಟ ಮೊದಲ ಕೆಲಸ ಅದು. ಆದ್ರೆ ಈ ರಂಗೋಲಿಗಳು ಸ್ವಲ್ಪ ವಿಭಿನ್ನ, ಅದರಲ್ಲಿ ಬಾಂಬೆಯಿಂದ ಕಲರ್ಸ್ ತರಿಸ್ಬೇಕು, ಅದರ ಮಿಕ್ಸಿಂಗ್ ಆಗಲಿ, ಅದು ಈಕ್ವಲ್ ಟು ಫೈನ್ ಆರ್ಟ್. ಅದು ಫೈನ್ ಆರ್ಟ್ ಆದ್ರೂ ಬ್ರಷ್ ಅಲ್ಲಿ ಮಾಡ್ತಾರೆ ಒಂದು ಕುಂಚೆಯನ್ನು ತಗೊಂಡು, ಆದ್ರೆ ಇದು ಬೆರಳನ್ನೇ ಕುಂಚೆನ ತರ ಮಾಡ್ಕೊಂಡು ಬಹಳ ಸೂಕ್ಷ್ಮವಾಗಿದೆ, ಮತ್ತೆ ಕರೆಕ್ಷನ್ ಮಾಡೋದು ಬಹಳ ಕಷ್ಟ. ಒಂದು ಸಲ ಅಪ್ಲೈ ಮಾಡಿದ್ರೆ ಕಲರ್ಸ್ ಅದು ನೆಕ್ಸ್ಟ್ ಕರೆಕ್ಷನ್ ಮಾಡಿದ್ರೆ ಎತ್ತಾಗಿ ಉಬ್ಬಿಕೊಂಡು ಬಂದ್ಬಿಡುತ್ತೆ. ಒಂದೇ ಸಲ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇಂದ ಮಾಡೋ ಕೆಲಸ ಇದು. ಹಾಗಾಗಿ ನಾನು ಅಲ್ಲಿ ಬಹಳ ಕಲಿತೆ. ಆಮೇಲೆ ಕ್ರಾಫ್ಟ್ ಆಗಲಿ, ಡ್ರಾಯಿಂಗ್ ಅಲ್ಲಿ ತುಂಬಾ ಪ್ರಾಕಾರಗಳು, ಮತ್ತೆ ಅಲ್ಲಿ ಹೋದಾಗ ತುಂಬಾ ದೊಡ್ಡ ದೊಡ್ಡ ಕಲಾವಿದರ, ರತ್ನಮಾಲಾ ಪ್ರಕಾಶ್ ಆಗಲಿ, ನಮ್ಮ ಶಿವರಾಮ್ ಅವರ ಇದರ ದೊಡ್ಡ ದೊಡ್ಡವರೆಲ್ಲ ಅಲ್ಲಿ ಸೇರೋರು, ಅವ್ರ ಪರಿಚಯಗಳು, ಅವರು ಅಂದ್ರೆ ನಾನು ಅವ್ರಿಗೆ ಗೊತ್ತಿಲ್ಲದೆ ಇದ್ರು ಅವ್ರು ನಮ್ಗೆ ಗೊತ್ತಿರುತ್ತಲ್ಲ, ಬಹಳ ಖುಷಿ ಆ ಥರ ಎಲ್ಲರ ಒಂದು ಸಂಘ ಅನ್ನೋದು ಸಿಕ್ತು ನನಗೆ. ಹಾಗಾಗಿ ಅಲ್ಲಿ ನಂದು ಬಹಳನೇ ಕಲಿತು ಒಂದು ಹಂತಕ್ಕೆ ಬಂದಿದ್ದು ಅಂದ್ರೆ ಇಸ್ಕಾನ್ ಟೆಂಪಲ್ ಅಂತ ಹೇಳ್ಬೋದು.
0: ಈ ಕಲೆ ಕಲ್ತ್ರಿ, ಆದ್ರೆ ನಿಮ್ಮದೇ ಆದ ಒಂದು ಕಲಾ ಪ್ರಪಂಚ, ಒಂದು ಉದ್ಯಮವನ್ನೇ ಆರಂಭಿಸ್ಬಿಟ್ರಲ್ಲ.
1: ಹೌದು ಮೇಡಮ್.
0: ಅದ್ ಹೇಗೆ ಶುರು ಮಾಡಿದ್ರಿ?
1: ಯಾಕಂತಂದ್ರೆ ಇಲ್ಲಿ ಕಲೆ ಕಲಾವಿದರದ್ದು ಒಂದು ಭಾಗ, ಆದರೆ ಅದರ ಮುಂದುವರ್ಸ್ಕೊಂಡು ಹೋಗೋದು ಒಂದು ಭಾಗ. ಒಂದು ಆರ್ಟಿಸ್ಟ್ ಆಗಿ ನಾನು ಒಂದು ಪೇಂಟಿಂಗ್ ಹಾಕ್ತೀನಿ, ಏನೋ ಒಂದು ಕ್ರಿಯೇಟ್ ಮಾಡ್ತೀನಿ ಮೇಡಮ್, ಅದಕ್ಕೆ ಮುಂದಕ್ಕೆ ಹೋಗ್ಬೇಕು ಅಂತಂದ್ರೆ ಮಾರ್ಕೆಟಿಂಗ್ ಬೇಕು. ಒಂದು ಹಂತದ ಒಂದು ಏಜ್ ವರ್ಗೂ ಆರ್ಟಿಸ್ಟ್ ಕಲೆಯನ್ನು ಮಾಡಬಲ್ಲರು, ಅದಕ್ಕೆ ಮುಂದೆ ಹೋಗ್ಬೇಕು ಅಂದ್ರೆ ಒಂದು ಇಂಧನ ಅನ್ನೋದು ಬೇಕಾಗುತ್ತೆ, ಆ ದುಡ್ಡು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ನಾನು ಒಂದು ಯೋಚನೆ ಮಾಡಿದೆ. ನಮ್ಮನೆಯವರು ಸೂಪರಿಂಟ್ ಇಂಜಿನಿಯರ್ ಆಗಿ KPTCL ರಿಟೈರ್ಡ್ ಆದಾಗ ನನಗೆ ಅವಾಗ ಫುಲ್ ಆರ್ಟ್ ಅಂದ್ರೆ ಒಂದು ಅದರಲ್ಲೇ ಒಂದು 15 ವರ್ಷದಿಂದ ಸುಮಾರು ಅಲ್ಲೇ ಮುಣುಗಿ ತೇಳಿದ್ರಿಂದ ತುಂಬಾ ಒಂದು ಅನುಭವ ಇತ್ತು. ನಮ್ಮನೆಯವ್ರದ್ದು ಬಿಸ್ನೆಸ್ ಲೈನ್ ಅಲ್ವೇ ಅಲ್ಲ, ಆದ್ರೂ ನನ್ನ ಎಲೆಕ್ಟ್ರಿಕಲ್ ಲೈನ್ ಅಲ್ಲ, ಹಾಗಾಗಿ ಇಬ್ಬರಿಗೆ ಸ್ವಲ್ಪ ಹೊಂದ್ಕೊಳ್ಳೋ ಹಾಗೆ ನಿಮ್ಗೆ ಬೋರ್ ಆಗಬಾರ್ದು, ನನಗೂ ಒಂದಿಷ್ಟು ಟಚ್ ಆಗಬೇಕು ಅಂತ ಹ್ಯಾಂಡಿಕ್ರಾಫ್ಟ್ಸ್ ಇಡ್ರಿ, ಅದನ್ನ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಫೈನಾನ್ಸ್ ನೀವು ನೋಡ್ಕೊಳ್ಳಿ, ಮಿಕ್ಕಿದ್ದನ್ನು ನಾನು ನೋಡ್ಕೊತೀನಿ. ಕಲೆ ಕಲಾವಿದರ ಬಗ್ಗೆ ನೀವು ಚಿಂತೆ ಮಾಡಬೇಡಿ, ದುಡ್ಡಿನ ಬಗ್ಗೆ ನಾನು ಚಿಂತೆ ಮಾಡೋದಿಲ್ಲ ಅಂತ ನಾವು ಪಾರ್ಟ್ ಮಾಡಿಕೊಂಡು ಈ ಉದ್ಯಮನ ಸ್ಟಾರ್ಟ್ ಮಾಡಿದ್ದೀನಿ ಮೇಡಮ್.
0: ವಿಶೇಷ ಅನ್ಸೋದು ಏನು ಅಂದರೆ ನನಗೆ ಈಗ ಸಾಮಾನ್ಯವಾಗಿ ಒಂದು ಅಂಗಡಿಗಳಿಗೆ ಹೋದಾಗ ಬ್ರಾಸ್ ಐಟಮ್ಸ್ ಅಂದರೆ ಎಸ್ಪೆಷಲಿ ಈ ಥರ ಒಂದು ಐಟಮ್ಸ್ ಇರುತ್ತೆ.
1: ಹೌದು.
0: ಅದು ಇದು ಏನಂತಾರೆ ಅಚ್ಚಿಗೆ ತಕ್ಕಂಗೆ ಅದನ್ನ ಮೋಲ್ಡ್ ಮಾಡಿ ಮೋಲ್ಡ್ಸ್ಗೆ ಇದು ಮಾಡಿ ಇಟ್ಟಿರ್ತಾರೆ. ಆದರೆ ನೀವು ಅದನ್ನು ಸಹ ಒಂದು ಕಸ್ಟಮೈಸ್ ಹೇಗೆ ಮಾಡ್ತೀರಾ ಅಂತ?
1: ಕಸ್ಟಮೈಸ್ ಆದ ಯಾಕಂತಂದ್ರೆ ಅದು ಸ್ವಲ್ಪ ಕಷ್ಟವೇ ಕೆಲಸ. ಯಾಕಂದ್ರೆ ಆರ್ಟಿಸ್ಟ್ಗಳು ನಮ್ಮ ಕಡೆ ಎಸ್ಪೆಷಲಿ ದೂರದಿಂದ ನಾವು ಆರ್ಡರ್ ಮಾಡಿ ತೊಗೊಂಬಂದ್ಬಿಡ್ಬೋದು, ಒಂದು ಸಲ ಲಾಟ್ ಆಗಿ ಇಷ್ಟು ತೊಗೊಂಬಂದು ಅಲ್ಲಿ ಶೋಕೇಸಲ್ಲಿ ಇಟ್ಬಿಡ್ಬೋದು. ಆದರೆ ಈಗ ನಿಮ್ಗೆ ಬೇಕಾಗಿದೆ, ಈಗ ರಾಜರಾಜೇಶ್ವರಿ ಬೇಕು ಅಂತ ಕೇಳಿದ್ದಾರೆ, ದಾವಣಗೆರೆಯಿಂದ ನನಗೆ ಬಹಳ ಡಿಮ್ಯಾಂಡ್ ಇತ್ತು ಮೇಡಮ್ ರಾಜರಾಜೇಶ್ವರಿ ಒಂದು ನನಗೆ 150 ಪೀಸ್ ಬೇಕು ಅಂತ ಕೇಳಿದಾಗ ನಮಗೊಂಥರ ಚಾಲೆಂಜಿಂಗ್ ಆಗುತ್ತೆ, ಮತ್ತು ಖುಷಿನೇ ಆಗುತ್ತೆ, ಮತ್ತು ಆರ್ಟಿಸ್ಟ್ಗೊಂದು ಕೆಲಸ ಕೊಟ್ಟದಂಗೆ ಆಗುತ್ತೆ, ಮತ್ತು ನನ್ನ ಕ್ರಿಯೇಟಿವಿಟಿ ಬರುತ್ತೆ ಅಲ್ಲಿ ಒಂದು ಯಾವಾಗಲೂ ಬ್ರೈನಿಗೆ ಒಂದು ಸ್ವಲ್ಪ ಶಾರ್ಪ್ನೆಸ್, ಆವಾಗ ಇಂತಿಂಥ ಟಾಸ್ಕ್ಗಳು ಬಂದಾಗ ನಮ್ಮ ಶಾರ್ಪ್ ಆಗ್ತೀವಿ ಅಂತದ್ದು ಮಾಡಿದಾಗ ಈಗ ಆರ್ಟಿಸ್ಟ್ಗಳಿಗೆ ಕೊಡ್ತೀನಿ ನಾನು. ಅದು ಲಾಟಾಗಿ ಕೊಟ್ಟದಾಗ ನಮ್ಗೆ ಬೆಲೆನೂ ಕಮ್ಮಿ ಬೀಳುತ್ತೆ, ಅವ್ರ ವರ್ಕೂ ಸಿಗುತ್ತೆ, ಕಸ್ಟಮರ್ಗೂ ಯೂಸ್ ಆಗುತ್ತೆ ಮೇಡಮ್. ಹಾಗಾಗಿ ನಾನು ಇಲ್ಲಿ ಒಂದು 3-4 ಜನ ಆರ್ಟಿಸ್ಟ್ಗಳನ್ನ ಇಟ್ಕೊಂಡಿದ್ದೀನಿ, ದೇವರ ಕೃಪೆಯಿಂದ ಅವರು ಕೋಆಪರೇಟ್ ಮಾಡ್ತಾರೆ. ಅಂದರೆ ಇನ್ನು ಒಂದೇ ಒಂದು ವ್ಯೂವರ್ಸಿಂದ ನಾನು ಅಂದರೆ ಕಸ್ಟಮರ್ಸಿಂದ ನಾನು ರಿಕ್ವೆಸ್ಟ್ ಏನಂದರೆ ಸ್ವಲ್ಪ ಸಮಯ ಬೇಕಾಗುತ್ತೆ, ಯಾಕಂದರೆ ಇದು ಮಿಷನರಿ ವರ್ಕ್ ಅಲ್ಲ, ಅದು ಒಂದು ಸ್ಯಾಂಪಲ್ ಮಾಡಬೇಕು, ಅದನ್ನು ನಾನು ಒಪ್ಪಬೇಕು, ಮತ್ತೆ ಅದನ್ನು ರೀಕರೆಕ್ಷನ್ ಮಾಡಿಸಿ ಮೋಲ್ಡ್ ಆಗೋವರೆಗೂ ಸ್ವಲ್ಪ ಟೈಮ್ ತಗೊಳುತ್ತೆ. ಆಮೇಲೆ ಒಂದ್ಸಲ ಮೋಲ್ಡ್ ಆಗಿ ಮಾಡಿದ ನಂತರ ಅದನ್ನು ಮತ್ತೆ ಅಚ್ಚ ತೆಗೆದು ನೀವು ಹೇಳ್ದಂಗೆ ಅದು ಈಸಿ ಆಗುತ್ತೆ, ಅದು ಸ್ವಲ್ಪ ಟೈಮ್.
0: ಮತ್ತೆ ನೀವು ಬೇರೆ ಬೇರೆ ಕಡೆ ಕಲಾವಿದರನ್ನ ಹುಡುಕೊಂಡು ಹೋಗ್ತೀರಾ ಈ ನಿಮ್ಮ ಅಂಗಡಿಯಲ್ಲಿ, ಈ ನಿಮ್ಮ ಉದ್ಯಮದಲ್ಲಿ ಅದನ್ನ ಪ್ರದರ್ಶನ ಮಾಡೋದಕ್ಕೆ ಅಂತ ಹೇಳಿ ಎಲ್ಲೆಲ್ಲಿ ಹುಡ್ಕೊಂಡು ಹೋಗಿದ್ದೀರಾ? ಆತರ
1: ನಾವು ಹುಟ್ಟದಾಗಿನಲ್ಲಿ ಹಾರ್ಟಲ್ಲೇ ಬೆಳೆದಿರೋದ್ರಿಂದ ಆರ್ಟಿಸ್ಟ್ಗಳ ಸಂಘ ನಮ್ಗೆ ಬಹಳ ಇರ್ತದೆ. ಈ ತರ ತುಂಬಾ ಬ್ರಾಸ್ ಐಟಮ್ಸ್ ಆಗ್ಲಿ, ನಮ್ಮ ರಿಲೇಷನ್ಸ್ ಇದಾರೆ ಸುಮಾರು ಜನ, ಯಾವ್ದು ಕಲ್ಲು ಕೆತ್ತನದವ್ರು ಇದ್ದಾರೆ, ಬಂಗಾರದ ಕೆಲಸ ಮಾಡೋರು ಇದ್ದಾರೆ, ಈ ವುಡ್ ವರ್ಕ್ ವರ್ಕ್ನವರು ಎಲ್ಲರೂ ನಮ್ಗೆ ಆಲ್ಮೋಸ್ಟ್ ನಮ್ಗೆ ತುಂಬಾ ಜನ ಇದ್ದಾರೆ. ಹಾಗಾಗಿ ನನ್ಗೆ ಅದರದ್ದೇನು ಚಿಂತೆ ಇರೋದಿಲ್ಲ. ಆದ್ರೆ ನನಗೆ ಇನ್ನೊಂದು ಕೆಲಸ ಇಲ್ಲಿ ಮಾಡ್ತೀನಿ, ಯಾಕಂದ್ರೆ ನಮ್ಮವ್ರು ನಮ್ಮನ್ನು ಮಾಡೋದು ದೊಡ್ಡದೇನಿಲ್ಲ. ಈ ಎಸ್ಪೆಷಲಿ ನನ್ನ ಕಾನ್ಸಂಟ್ರೇಷನ್ ಮಾಡೋದು ಹೆಣ್ಮಕ್ಕಳು. ಹೆಣ್ಮಕ್ಕಳು ಡಿಫ್ರೆಂಟ್ ಆಗಿ ಏನು ಮಾಡ್ತಾರೆ, ಯಾಕಂದ್ರೆ ಹೆಣ್ಮಕ್ಕಳು ಸಂಸಾರ ನೋಡಿಕೊಂಡು ಅದೇ ಒಂದು ಟಾಸ್ಕ್ ಅಂತಾರೆ ಕೆಲವು ಗುಂಪಿನವರು ಮಹಿಳೆಯರು, ಆದರೆ ಅದನ್ನು ಮಾಡಿಕೊಂಡು ಬೇರೆ ಕಲೆಯನ್ನು ಮಾಡ್ತಾ ಅದರಲ್ಲಿ ಬೆಳಿಬೇಕು ಅನ್ನೋರಿಗೆ ಮಾತ್ರ ನಾನು ತುಂಬ ಪ್ರೋತ್ಸಾಹ ಕೊಡ್ತೀನಿ, ಅವ್ರನ್ನ ಹುಡುಕ್ತಾನೆ ಇರ್ತೀನಿ ನಾನು ಯಾವಾಗಲೂ. ಹಾಗಾಗಿ ನನಗೇನಂದ್ರೆ ಆರ್ಟ್ ಅನ್ನೋದು ಅದ್ರ ಕ್ವಾಲಿಟಿ, ಮತ್ತೆ ಅದು ಉಪಯೋಗ ಆಗುತ್ತಾ, ಎಷ್ಟು ಯೂಸ್ಫುಲ್, ನಾನು ಏನೋ ಮಾಡೋದಲ್ಲ, ಅದು ಯೂಸ್ ಆಗೋ ಹಾಗೆ ಮಾಡಬೇಕಲ್ಲ, ಅದನ್ನು ನೋಡಿಕೊಂಡು ನಾನು ಅಲ್ಲಿ ಹುಡುಕ್ತಾ ಹೋಗ್ತೀನಿ. ಒಂದೊಂದು ಲಿಂಕ್ ನಿಮ್ಮಿಂದ ಇನ್ನೊಬ್ಬರು, ಇನ್ನೊಬ್ಬರಿಂದ ಅಲ್ಲಿ ಹೋದಾಗ ಒಬ್ಬರು ಸಿಕ್ಕಿದವರು ಇನ್ನೊಬ್ಬರು ಸಿಗ್ತಾರೆ, ಇನ್ನೊಬ್ಬರಿಂದ ಇನ್ನೊಬ್ಬರು, ಹೀಗೆ ಆ ಥರ ಬೆಳೆಸ್ಕೊತಾ ಹೋಗ್ತೀನಿ. ಈಗಂತೂ ಮೀಡಿಯಾ ತುಂಬ ಆಗಿರೋದ್ರಿಂದ ಅದು ಒಂದಿಷ್ಟು ಸಹಾಯ ಆಗ್ತಾ ಇದೆ. ಒಟ್ಟು ಹುಡುಕೋ ಕಾರ್ಯಕ್ರಮ ಅಂತೂ ಸ್ವಲ್ಪ ಚೆನ್ನಾಗೇ ಮಾಡ್ತೀನಿ.
0: ಮೀಡಿಯಾ ಅಂತ ಹೇಳಿದ್ದಕ್ಕೆ ನಾ ಪ್ರಶ್ನೆಗೆ ಬರಬೇಕು ಅಂತಿದ್ದೆ. ಈಗ ಏನಂತಂದರೆ ಎಲ್ಲನೂ ಆನ್ಲೈನ್.
1: ಕರೆಕ್ಟ್.
0: ಎಲ್ಲರೂ ಹುಡುಕೋದೇನಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಹುಡುಕ್ತಾ ಹೋಗ್ತಾರೆ, ಏನಾದರೂ ವಿಶಿಷ್ಟವಾಗಿ ಕಾಣುತ್ತಾ.
1: ಹೌದು,
0: ಎಲ್ರಿಗೂ ಒಂದು ಯುನೀಕ್ ಆಗಿರುವಂತಹ ಐಟಮ್ ಬೇಕು. ನಾಲ್ಕು ಜನ ಯೂಸ್ ಮಾಡೋ ಅಂಥದ್ದು ನನಗೆ ಬೇಡ, ಸ್ಪೆಷಲ್ ಅಲ್ವಾ?
1: ಹೌದು.
0: ಸೊ ಆ ಒಂದು ಸ್ಪೆಷಾಲಿಟಿ ಬೇಕು ಅಂತಂದಾಗ ನೀವು ಕೂಡ ಅಂಥದ್ದೇ ಸ್ಪೆಷಾಲಿಟಿ ಇರೋವಂಥವ್ರನ್ನ ಹುಡುಕಿ ಹೋಗಿ ಅವರನ್ನ ಎಲ್ಲೋ ಮೂಲೆಯಲ್ಲಿರೋರನ್ನ ಪ್ರಪಂಚಕ್ಕೆ ಪರಿಚಯಿಸ್ತೀರ.
1: ಹೌದು.
0: ಹೇಗೆ ಹುಡುಕ್ತೀರಾ ಇವ್ರನ್ನ ಅಂತ? ಯಾಕಂದ್ರೆ ನಾನೇ ಕಂಡಾಗೆ ನಿಮ್ಮ ಸಾಮಾಜಿಕ ಜಾಲತಾಣದ ಇದನ್ನ ನೋಡಿದಾಗ ಎಲ್ಲೋ ಇರುವಂತ ಖಾದಿ ವೀವರ್ ಇರಬಹುದು, ಆ ಮಹಿಳೆ 40 ವರ್ಷದಿಂದ ಮಾಡ್ತಾ ಇರುವಂತ ಮಹಿಳೆಯನ್ನ ಇಂಟ್ರೊಡ್ಯೂಸ್ ಮಾಡ್ತೀರಾ, ಮತ್ತೆ ಹ್ಯಾಂಡ್ಲೂಮ್ ವರ್ಕರ್ಸ್, ಹ್ಯಾಂಡ್ ವೀವರ್ಸ್, ಇಷ್ಟು ಜನ ಇವ್ರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಿರಲ್ಲ, ಹೇಗೆ ಹುಡುಕ್ತೀರಾ ಇವ್ರನ್ನ?
1: ಏನಿಲ್ಲ ಮೇಡಮ್, ಒಂದು ಸೀಕ್ರೆಟ್ ಹೇಳ್ತೀನಿ, ನೀವು ಒಂದು ಸ್ವಲ್ಪ ಏನ್ ಕನ್ಫ್ಯೂಸ್ ಅನ್ಕಂತ ಅನ್ಕೋಬೇಡಿ, ಇದಕ್ಕೆ ತುಂಬಾ ಖರ್ಚಾಗತ್ತೆ. ಹಾಗಾಗಿ ನಾನೇನ್ ಮಾಡ್ತೀನಿ, ಆ ಖರ್ಚೆಲ್ಲ ಪಕ್ಕಕ್ಕೆ ಇಟ್ಬಿಡ್ತೀನಿ. ನನಗೆ ಇರೋದು ವ್ಯೂ ಒಂದೇ, ಏನಾದ್ರು ಒಂದು ಸ್ಪೆಷಲ್ ತೋರಿಸ್ಬೇಕು. ಯೂಟ್ಯೂಬ್ ಎಲ್ಲರೂ ಮಾಡ್ತಾರೆ, ಆದರೆ ನನ್ನದರಲ್ಲಿ ಒಂದು ಸ್ವಲ್ಪ ಜಿನೇನು ಇರಬೇಕು, ನನ್ನನ್ನು ನಂಬಿ ಒಂದು ಯಾರೇ ಆಗಲೂ ನೋಡಿದಾಗ ಅದರಲ್ಲಿ ಒಂದಿಷ್ಟು ಕಂಟೆಂಟ್ ಇರಬೇಕು, ಅದು ನಂಬಿಕೆಯಿಂದ ಇರಬೇಕು. ನಂಬಿಕೆ ಅನ್ನೋದು ಬಹಳ, ನನ್ನ ಬಂಡವಾಳನೇ ನಂಬಿಕೆ. ಹಾಗಾಗಿ ಏನು ಮಾಡ್ತೀನಿ, ಈಗ ನನಗೆ ಶನಿವಾರ ಭಾನುವಾರ ನಾನು ನನ್ನ ಯೂಟ್ಯೂಬ್ಗೆ ಸರ್ಚಿಂಗ್ ಅಂತ ಇಟ್ಕೊಂಡ್ಬಿಟ್ಟಿದ್ದೀನಿ. ಆ ಇದರಲ್ಲಿ ಬಸ್ ಹತ್ಬಿಟ್ಟು ಹೋಗ್ತಾ ಇರ್ತೀನಿ, ಗೊತ್ತಿಲ್ಲ ನನಗೆ ಎಲ್ಲಿ ಹೋಗ್ತೀನಿ ಅಂತ. ಚನ್ನಪಟ್ಟಣ ಅಂತ ಅನ್ಕೊಂತೀನಿ, ರಾಮನಗರ ಅಂತ ಹೋಗ್ತೀನಿ. ಅಲ್ಲಿ ಹೋಗಿ ಇಳಿತೀನಿ, ಬಸ್ ಸ್ಟಾಪಲ್ಲಿ ಇಳಿದ್ರ ಮೇಲೆ ನನಗೆ ಮೇನ್ ದೇವಸ್ಥಾನಗಳಿಗೆ ಹೋಗ್ತೀನಿ, ಮತ್ತು ಮಹಿಳಾ ಮಂಡಳಿಗಳೆಲ್ಲಿದೆ ಅಂತ ಅಲ್ಲಿ ಹೋಗ್ತೀನಿ, ಮತ್ತು ರಂಗಮಂದಿರಗಳು ಅಂತ ಇರುತ್ತೆ ಅಲ್ಲಿ ಹೋಗಿ ಅಲ್ಲಿ ಜಸ್ಟ್ ಒಂದು ಕಮ್ಯುನಿಕೇಟ್ ಮಾಡ್ತೀನಿ. ಇಲ್ಲಿ ಏನಿದೆ ಸ್ಪೆಷಲ್, ನಿಮ್ಮೂರು ಸ್ಪೆಷಲ್ ಏನು, ಏನು ಆ ಊರು ದೊಡ್ಡವ್ರು ಏನೋ ಇರ್ತಾರೆ ಅವ್ರ ಜೊತೆ ಸ್ವಲ್ಪ ಒಂದು 1/2 ಗಂಟೆ 1 ಗಂಟೆ ಹರಟೆ ಹೊಡಿತೀನಿ. ಮಾತಾಡ್ತಾ ಮಾತಾಡ್ತಾ ಮಾತಾಡ್ತಾ ಅವ್ರು ಹಿಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ ಅಂದರೆ ಅವ್ರ ಮನೆಗೆ ಹೋಗ್ತೀನಿ. ಇಂಥವ್ರನ್ನ ಅಲ್ಲಿ ಕಮ್ಯುನಿಕೇಟ್ ಮಾಡ್ತಾ ಅಲ್ಲಿಂದ ಇನ್ನೊಬ್ಬರು ಸಿಗ್ತಾರೆ. ಆ ಥರ ನಾನು ಹೋಗಿ ಅಲ್ಲಿ ಸ್ವಲ್ಪ ಗ್ರೌಂಡ್ ವರ್ಕ್ ಅಂತೂ ತುಂಬ ಮಾಡ್ತೀನಿ ಮೇಡಮ್. ಅದಕ್ಕೆ ವಾರಕ್ಕೆ 2 ದಿವಸ ಮತ್ತೆ ಬರೀ ಸುತ್ತಾಡೋದೇ ನಾನು ಮಾಡ್ತೀನಿ.
0: ಅಂದರೆ ನಿಮ್ಮ ಬಿಸ್ನೆಸ್ನ ಪಕ್ಕಕ್ಕೆ ಇಟ್ಬಿಟ್ಟು ಅಲ್ಲಿ
1: ನೋಡ್ಕೊಳ್ಳಿರ್ತಾರಲ್ಲ, ನೋಡೋಕ್ಕೆ ಮ್ಯಾನೇಜರ್ ಇರ್ತಾರೆ, ವರ್ಕರ್ಸ್ ಇರ್ತಾರೆ, ಅದೆಲ್ಲ ಸ್ವಲ್ಪ ಸೆಟ್ ಆದಮೇಲೆ ನಾನು ಯೂಟ್ಯೂಬ್ ಓಪನ್ ಮಾಡಿದ್ದು. ಅದಕ್ಕೆ ಮುಂಚೆ ಹೇಳಿದ್ನಲ್ಲ, ಕಸ ಗುಡಿಸೋದಿಂದ ಎಲ್ಲ ಹಿಡಿದು ನಾನೇ ಮಾಡಬೇಕಾಗಿತ್ತು. ಅದೆಲ್ಲ ಆಗಿ ಸ್ವಲ್ಪ ಬಂದ ಮೇಲೆ ಸ್ವಲ್ಪ ನನಗೆ ಹೆಲ್ಪ್ ಮಾಡಿ ಸ್ವಲ್ಪ ನಮ್ಗೆ ಹೊಂದ್ಕೊಳ್ಳೋರು ಸಿಕ್ಕದ ನಂತರ ನಾನೀಗ ಹೊರಗಡೆ ಬಂದಿರೋದು. ಮ್ಯಾನೇಜ್ಮೆಂಟ್ ಎಲ್ಲ ನಮ್ಮ ಮನೆಯವ್ರು ನೋಡ್ತಾರೆ, ಮಿಕ್ಕಿದ ಕೆಲಸ ನಮ್ಮ ಮ್ಯಾನೇಜರ್ ಇದ್ದಾರೆ, ಎಲ್ಲರೂ ಹುಡುಗಿರಿದ್ದಾರೆ, ಒಳ್ಳೆಯವರಿದ್ದಾರೆ, ನಮ್ಮ ಮಕ್ಕಳ ಥರ ಇದ್ದಾರೆ ಅವರು, ಅವರೆಲ್ಲ ನೋಡ್ಕೊಳ್ಳೋರು. ನಾನು ಶನಿ ಭಾನುವಾರ ಮಾತ್ರ ಈ ಥರ ಗ್ರೌಂಡ್ ವರ್ಕ್ ಮಾಡ್ಕೊತ ಹೋಗ್ತೀನಿ, ಅದರಲ್ಲಿ ಲಿಸ್ಟ್ ಮಾಡ್ಕೊತೀನಿ. ಅದು ನೋಡಿಕೊಂಡು ನನಗೆ ಅನುಭವದಿಂದ ಗೊತ್ತಾಗುತ್ತೆ ಅವ್ರು ಎಷ್ಟು ಜಿನೇನಂತ, ಅಲ್ಲಿ ವರ್ಕ್ ಹೆಂಗಿದೆ ಏನು ಅಂತ ಹೇಳ್ಕೊಂಡು ಅವ್ರನ್ನ ಲಿಸ್ಟ್ ಮಾಡ್ಕೊತ ನಾನು ವಿಡಿಯೋಸ್ ತೆಗಿತಾ ಬರ್ತೇನೆ.
0: ಅದಕ್ಕೆ ವಿಡಿಯೋ ತೆಗಿಯೋದಕ್ಕೆ ನೀವು ಸ್ಪೆಷಲ್ ಆಗಿ ಒಂದು ಕ್ಯಾಮರಾಮನ್ ಟೀಮ್ನ ಕರ್ಕೊಂಡು ಹೋಗ್ಬೇಕು. ಎಷ್ಟು ಜನ ಇರ್ತಾರೆ ಟೀಮಲ್ಲಿ?
1: ನಾನು ಸದ್ಯಕ್ಕಂತೂ ಒಬ್ಬರೇ ಮೇಡಮ್, ಒಬ್ಬನೇ. ಯಾಕಂದ್ರೆ ನನಗೆ ಅಷ್ಟೊಂದು ಇದೆಲ್ಲ ಕೈ ಏನೋ ಇದರಲ್ಲಿ ಇನ್ಕಮ್ ಅನ್ನೋದು ಇಂಥದ್ದಿಲ್ಲ, ನನ್ನದೊಂದು ಪ್ಯಾಷನ್. ಹಾಗಾಗಿ ಒಂದು ಕ್ಯಾಮ್ರಾಮನ್ ನಾನು ಮಾಡ್ಕೊತ ಇದ್ದೀನಿ, ಅವ್ರಿಗೆ ಒಂದು 20,000 ರುಪೀಸ್ ಅವ್ರು ಪರ್ ಮಂತ್ ಪೇ ಮಾಡ್ತಾ, ಅವ್ರು ಅಷ್ಟೇ ನನ್ನ ಮಗನ ಥರ ಇರ್ತಾನೆ. ಈ ಥರ ಎಲ್ಲರೂ ಕೋಆಪ್ರೇಟ್ ಮಾಡಿದ್ರೆ ನಾನು ಒಂದಿಷ್ಟು ಮಾಡಲಿಕ್ಕೆ ಸಾಧ್ಯ.
0: ಈ ಎಲ್ಲ ಕಲಾವಿದರನ್ನ ನೀವು ಸಮಾಜಕ್ಕೆ ಪರಿಚಯಿಸೋದ್ರಿಂದ ನಿಮಗೇನು ಅದರಿಂದ ಲಾಭ ಇದೆ?
1: ಇಲ್ಲ ಮೇಡಮ್, ನೀನು ಯಾವುದೇ ಒಂದು ವಿಡಿಯೋಗೆ ಯಾರು ಎಲ್ಲಿ ಹೋದ್ರು ಒಂದು ಪೈಸ ಅವ್ರ ಹತ್ರ ತಗೊಳ್ಳೋದಿಲ್ಲ. ನನಗೆ ಅದು
0: ನಿಮ್ಮ ಓನ್ ಇನ್ವೆಸ್ಟ್ಮೆಂಟ್, ನಿಮ್ಮ
1: ಆತ್ಮತೃಪ್ತಿಗೆ.
0: ಈ ಎಲ್ಲ ಕಲಾವಿದರನ್ನ ನೋಡಿದಾಗ ನಿಮ್ಗೆ ಈಗ ಒಂದು ಸೀರೆಗೆ ಬಣ್ಣ ಹಚ್ಚುವಂತವ್ರು ಇರ್ಬಹುದು, ಸಾಕಷ್ಟು ಕಲೆಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದೀರಲ್ಲ, ಸುಮಾರು ಎಷ್ಟು ಜನ ಇಂಟ್ರೊಡ್ಯೂಸ್ ಮಾಡಿದ್ದೀರಾ?
1: ಈಗ ನನಗೆ 4 ಮಂತ್ಸ್ ಆಗಿ 5th ಮಂತ್ ನಂದು ರನ್ನಿಂಗ್ ಆಗ್ತಾ ಇದೆ. ಅದ್ರ ಒಳ್ಳೆ ವ್ಯೂವರ್ಸ್ ಇದ್ದಾರೆ, ಸಬ್ಸ್ಕ್ರೈಬ್ಸ್ ಒಳ್ಳೆದಾಗಿದೆ. ಇಷ್ಟವರೆಗೂ ನಾನು ಒಂದು 60-70 ಕಲಾವಿದರನ್ನ ಮಾಡಿದ್ದೀನಿ. ಮಾಮೂಲು ಕೆಲವೊಂದು ಅದು ಮಿಕ್ಸ್ ವಿಡಿಯೋಸ್ ಸ್ವಲ್ಪ ಬೇರೆದಿದ್ರು ಸುಮಾರು 60-70 ಜನ ನನಗೆ ಪರಿಚಯ ಆಗಿದ್ದಾರೆ. ಒಳ್ಳೆ ಆಸ್ತಿ ಮಾತ್ರ ಮಾಡಿದ್ದೀನಿ ಮೇಡಮ್. ನಾನು
0: ಯಾವ್ಯಾವ ಕಲೆಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ?
1: ಮೊಟ್ಟ ಮೊದಲು ನಾನು ಹೇಳಬೇಕು ಅಂತಂದ್ರೆ ಚನ್ನಪಟ್ಟಣದಲ್ಲಿ ಇಲ್ಲಿ ಒಂದು ವೆರಿ ವೆರಿ ಯೂನಿಕ್ ಸಿಸ್ಟರ್ಸ್, ಅವರು ಬಹಳ ಚೆಂದ ಇತ್ತು. ಅವರು ಅಷ್ಟೇ ಒಂದು 35-40 ವರ್ಷಗಳಿಂದ ಅವರು ಬರೀ ಗೊಂಬೆಗಳನ್ನು ಮಾಡಿದ್ರು. ನಮ್ಮ ಚನ್ನಪಟ್ಟಣದ ಗೊಂಬೆಗಳಿಗೆ ಇದಂದರೆ ದಸರಾ ಗೊಂಬೆಗೆ ನಮ್ಮ ಮೈಸೂರು ಫೇಮಸ್ ಅಲ್ಲ ಮೇಡಮ್, ಕರ್ನಾಟಕನೇ ಫೇಮಸ್ಸು. ಅದರೆಲ್ಲ ಗೊಂಬೆಗಳು ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂದರೆ ಎಕ್ಸ್ಪರ್ಟ್. ಮತ್ತು ಕಲೆಕ್ಷನ್ಸು, ಅವರು ಇಡೀ ಮನೆ ಸುಮಾರು 100,000 ಒಂದು 70,000-80,000 ಗೊಂಬೆಗಳೇ ಇಟ್ಟಿದ್ದಾರೆ. ಮತ್ತು 100,000 ಗೊಂಬೆಗಳನ್ನು ಮಾಡಿ ಸೇಲ್ ಮಾಡಿದ್ದಾರೆ. ಒಂದು 5 ಜನ ಸಿಸ್ಟರ್ಸ್ ವೆರಿ ವೆರಿ ಬೆಸ್ಟ್ ಅಂದ್ರೆ ಕರ್ನಾಟಕಲ್ಲೇ ಬೆಸ್ಟ್ ಅನಿಸ್ತದೆ ಅವ್ರು ನೋಡಿದ್ರೆ ಖುಷಿ ಆಗುತ್ತೆ ಮೇಡಮ್. ಅವ್ರನ್ನೆಲ್ಲ ಭೇಟಿ ಮಾಡಿದ್ದೀನಿ, ಅವ್ರ ಮನೆಗೆಲ್ಲ ನೋಡಿದ್ದೀನಿ, ಅವ್ರ ಪ್ರತಿಯೊಂದು ರೂಮಲ್ಲಿ ಗೊಂಬೆಗಳ ಬಾಕ್ಸ್ಗಳೇ. ತುಂಬ ದೊಡ್ಡದು ಅವ್ರ ತಾತ ಕಾಲದ್ದು ಮನೆ, ಅದು ಸಿಕ್ಕಾಪಟ್ಟೆ ದೊಡ್ಡ ಮನೆ, ಅದರಲ್ಲೆಲ್ಲ ಗೊಂಬೆಗಳೇ. ಚೆನ್ನಪಟ್ಟಣದ ಗೊಂಬೆ ಮತ್ತೆ ಬೇರೆದು ಕಲೆಕ್ಷನ್ ಕಲೆಕ್ಟ್ ಮಾಡಿದ್ರು ಸಹ ನಮ್ಮ ಚೆನ್ನಪಟ್ಟಣದ ಗೊಂಬೆಯಲ್ಲಿ ಕೈಯಾರ ಅವ್ರು ಮಾಡಿರೋದು ಅಲಂಕಾರದಿಂದ. ಆ ಅಲಂಕಾರ, ಆ ಯೂನಿಕ್ ವರ್ಕ್ ನೀವು ನಿಮ್ಗೆ ಎಲ್ಲೂ ಸಿಗೋದು ಇಲ್ಲ ಮೇಡಮ್. ಅಂತ ಯೂನಿಕ್ ವರ್ಕ್ಗಳು, ನನಗೆ ಎರಡು ಪದಗಳು ಸಾಲಲ್ಲ ಅವ್ರನ್ನ ಹೊಗಳಿಕ್ಕೆ. ನಾನು ಅಂದ್ರೆ ಕಳ್ಳಲ್ಲಿ ನೀರ ಬಂದ್ಬಿಡ್ತು, ಅಲ್ಲಿ ಕೂತ್ಕೊಂಡು ಅಷ್ಟು ಖುಷಿ ಆಗೋಯ್ತು. ಎಷ್ಟು ಕಷ್ಟಪಡ್ತಿದ್ರು, ಎಷ್ಟು ಇನ್ವೆಸ್ಟ್, ಎಲ್ಲರೂ ಗೌರ್ಮೆಂಟ್ ಎಂಪ್ಲಾಯ್ಸೆ, ಬ್ಯಾಂಕ್ ಮ್ಯಾನೇಜರ್ಸ್ ಎಲ್ಲರೂ ಆ ಥರ ಒಳ್ಳೊಳ್ಳೆ ಪೋಸ್ಟ್ನಲ್ಲಿದ್ದವರು. ಒಂದು ಪೈಸ ಅವರು ಅಂದರೆ ಜೀವನ ಮಾಡಲಿಕ್ಕೆ ಒಂದಿಷ್ಟು ದುಡ್ಡು ಮಾಡಿದ್ದು ಬಿಟ್ಟರೆ ಮಿಕ್ಕಿದ್ದೆಲ್ಲ ಗೊಂಬೆಗಳೇ, ಎಲ್ಲ ಇನ್ವೆಸ್ಟ್ ಮಾಡಿರೋದು ಗೊಂಬೆಗಳಿಗೆ ಬೇಕಾಗಿದ್ದು ಅಲಂಕಾರಗಳು.
0: ಒಂದು ಇವರೇ ಸಂಸ್ಕೃತಿಯ ಬಹಳ ಅನಿಸುತ್ತೆ,
1: ಅವ್ರ ಮುಂದಿನ ಜನರೇಷನ್ಗೆ ಎಷ್ಟು ಮಾದರಿ ಅಲ್ವಾ ಮೇಡಮ್ ಇದು. ಈಗ ನಾವೆಷ್ಟು 100 crore ಸಂಪಾದನೆ ಮಾಡ್ಬೋದು, ಇಂಥ ಸೌಭಾಗ್ಯ ಎಲ್ಲರಿಗೂ ಸಿಗೋದಿಲ್ವಲ್ಲ.
0: ಹೌದು,
1: ಬಹಳ ಬಹಳ ಖುಷಿ ಆಗುತ್ತೆ ಇಂಥವ್ರನ್ನೆಲ್ಲ ಭೇಟಿಯಾದಾಗ.
0: ಆಮೇಲೆ
1: ಇದು ವೀವರ್ಸ್ ಮೇಡಮ್, ನನಗೆ ಮನಸ್ಸಿಗೆ ಹತ್ತಿತ್ತು, ಮನಸ್ಸಿಗೆ ಹತ್ತಿತ್ತು ಬಹಳ ಅಂತಂದರೆ. ನಾನು ಮೊದಲು ಇದು ಗೊತ್ತಿರಲಿಲ್ಲ, ಈ ಸೀರೆಗಳಲ್ಲಿ ಮಾಮೂಲು ಈ ಆರ್ಟ್ ಬೇರೆ ಇತ್ತು. ಸೀರೆ ಅಂತಂದರೆ ಬರೀ ಶಾಪಲ್ಲಿ ಏನೋ ಮಿಷನಲ್ಲಿ ಬರುತ್ತೆ ಅಂತ ಅಷ್ಟೇ ಇತ್ತು ನನ್ನ ತಲೆಯಲ್ಲಿ. ಆಮೇಲೆ ನಾನು ಇಲ್ಲಿ ಮೊಳಕಾಲ್ಮೂರು, ಆಮೇಲೆ ಇದಕ್ಕೆ ಕಿಲ್ನ ಇದೇನು ಕಲ್ಲೂರು ಆ ಕಡೆ ಹೋದಾಗ ನನಗೆ ಭಾಳ ಖುಷಿ ಆಯಿತು. ಇಷ್ಟು ಕಷ್ಟ ಇದೆ ಆ ಸೀರೆ ಮಾಡೋಕ್ಕೆ, ಇಷ್ಟು ಟ್ಯಾಲೆಂಟ್ ಬೇರೆ, ಸ್ಕಿಲ್ ಬೇಕಾ ಅಂತ ಆವಾಗ ಗೊತ್ತಾಯಿತು. ಆಮೇಲೆ ನನಗೆ ನ್ಯಾಷನಲ್ ಅವಾರ್ಡ್ಸು, ಸ್ಟೇಟ್ ಅವಾರ್ಡ್ ವಿನ್ನರ್ಸ್ ಅವರೆಲ್ಲ ಸಿಕ್ಕಿದಾಗ, ಅವ್ರು ನೋಡಿದಾಗ ನನಗೆ ಭಾಳ ಖುಷಿ ಆಯಿತು. ಭಾಳ ಅಂದರೆ ಭಾಳ ಹೆಮ್ಮೆನೂ ಅನ್ನಿಸ್ತು. ಓ, ಇಷ್ಟು ಸೀರೆಗಳು ನಮ್ಮ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಹೋಗಿದೆ, ಆದರೆ ನಮ್ಮ ಕರ್ನಾಟಕದವ್ರಿಗೆ ಗೊತ್ತಿಲ್ವಲ್ಲ ಅನ್ನೋದು ಒಂದು ನೋವಿತ್ತು. ಹಾಗಾಗಿ ಅದರ ಬಗ್ಗೆ ನಾನು ಸ್ವಲ್ಪ ಹೇಳ್ತಾ
0: ಇದ್ದೆ. ಹನ್ನೆರಡೆಳೆ ಇದನ್ನೆಲ್ಲ ನೋಡ್ಕೊಂಡು
1: ತುಂಬಾ ಮೇಡಮ್, ಅವರೆಲ್ಲ ವಿಪ್ಸ್ ಅಂತ ಅವರೆಲ್ಲ ಹಾಕ್ತಾರಲ್ಲ ವಾಪ್ಸ್ ಎಲ್ಲ ಮಾಡೋದು, ಅದರ ಕಲರ್ ಕಾಂಬಿನೇಷನ್ಸು, ಆ ಮೋಟಿವ್ಸ್ ಮೇಯ್ನು, ಆ ಮೋಟಿವ್ಸು ಸ್ಪೆಷಲ್ ನಮ್ಮ ಕರ್ನಾಟಕದ್ದು. ಇನ್ನು ಇಳಕಲ್ಲೊಂದು ಬಾಕಿ ಇದೆ, ಅಲ್ಲಿಗೆ ಹೋಗಬೇಕು. ಮಿಕ್ಕಿದ್ದೆಲ್ಲ ತುಂಬ ಆಲ್ಮೋಸ್ಟ್ ನಾನು ಕವರ್ ಮಾಡಿದ್ದೀನಿ. ನನ್ನ ದೊಡ್ಡಬಳ್ಳಾಪುರದಲ್ಲಿ ಒಂದು ವ್ಯೂವರ್ಸ್ ಬಗ್ಗೆ ನಾನು ಹೇಳಬೇಕು ಇಲ್ಲಿ. ಎಷ್ಟು ಚೆನ್ನಾಗಿ ಅಂತಂದರೆ ಲಹರಿ ಹ್ಯಾಂಡ್ಲೂಮ್ಸ್ ಅಂತ ಅವ್ರದ್ದು ಕಾಟನ್ಸ್ ಮೇಡಮ್, ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಪ್ಯೂರ್ ಕಾಟನು ರೇಷ್ಮೆ ಡಿಸೈನ್ಸ್ನಲ್ಲಿ ಅದರಲ್ಲಿ ಅಪ್ಲೈ ಮಾಡಿದ್ದಾರೆ, ಮತ್ತು ಒರಿಜಿನಾಲಿಟಿನೂ ಬಿಟ್ಟಿಲ್ಲ. ಆ ಕಾಟನ್ ಮೇಲೆ ತುಂಬ ಪ್ರಯೋಗಗಳು ಮಾಡಿದ್ದಾರೆ. ಫಸ್ಟ್ ಎಷ್ಟು ಅಂದರೆ 250 rupees ಅದು. ಫಸ್ಟ್ ಸ್ಟಾರ್ಟಿಂಗ್ ಪ್ರೈಸ್ 250, ಅದೇ ನಿಮಗೆ 250 ಇಲ್ಲಿ ಅಲ್ಲಿ 400 rupees. ಇಲ್ಲಿ ಶೋರೂಮಲ್ಲಿ ನಿಮಗೆ ನೋಡಬೇಕು ಅಂತಂದರೆ ಒಂದು 800 rupees 1000 rupees ಅಷ್ಟು ಕ್ವಾಲಿಟಿ, ಕಲರ್ ಕಾಂಬಿನೇಷನ್ಸು, ಅವಳು ಡೆಡಿಕೇಶನ್ ನೋಡಿ ನನಗೆ ಖುಷಿ ಆಯಿತು. ಮೊನ್ನೆನೇ ಅದನ್ನು ತೆಗೆದುಬಿಟ್ಟು ಬಂದಿದ್ದೀನಿ. ಬ್ಯೂಟಿಫುಲ್ ಇದೆ ಮೇಡಮ್, ಅಂದರೆ ಹುಡುಕ್ಬೇಕು. ಇಲ್ಲಿ 100 ವಿವರ್ಸ್ ಇರ್ತಾರೆ, ಅದರಲ್ಲಿ ಅಥೆಂಟಿಕ್ ಆಗಿ ಯಾರು ಮಾಡ್ತಾರೆ, ಕ್ವಾಲಿಟಿ ಡಿಸೈನು ಮತ್ತು ಅವ್ರ ಡೆಡಿಕೇಶನ್ ಅಲ್ಲಿ ಭಾಳ ಇಂಪಾರ್ಟೆಂಟ್. ಇನ್ನೊಂದು ಮನಸ್ಸು, ಭಾವ, ಏನಂತೀರಿ, ದೃಷ್ಟಿ, ಈ ಮೂರು ಒಂದು ಕಡೆ ಕೇಂದ್ರೀಕರಿಸಿ ಅದರಂದು ಒಂದು ಮನೋಭಾವದಿಂದ ಭಕ್ತಿಯಿಂದ ಮಾಡಿದಾಗ ಎಲ್ಲ ಆರ್ಟ್ ಚೆನ್ನಾಗಿ ಬರುತ್ತೆ.
0: ಫಸ್ಟ್ ಕೇಳಿ ನಿಮ್ಮನ್ನ, ನಿಮ್ಮ ಈ ಸೀರೆ ತುಂಬಾ ಚೆನ್ನಾಗಿದೆ ಅಂತ. ಇದು ಎಲ್ಲಿಂದ ಹುಡುಕೊಂಡು?
1: ಕಾಳಹಸ್ತಿ ಇದೆ ಮೇಡಮ್, ಕಾಳಹಸ್ತಿ ಕಾಟನ್ ಮೇಲೆ ಕಲಂಕಾರಿ ಹಂಸಗಳದ್ದು ಡಿಸೈನ್ ಮಾಡಿರೋದು, ಹ್ಯಾಂಡ್ ಪೇಂಟಿಂಗು, ಬ್ಯೂಟಿಫುಲ್ ಆಗಿರುತ್ತೆ ಮೇಡಮ್. ನನಗೆ ಭಾಳ ಖುಷಿ ಇದು ಮಾಡ್ಬೇಕು ಅಂತಂದ್ರೆ.
0: ಇದನ್ನ ನೀವು ಮಾಡ್ತೀರಾ?
1: ಹಾ, ಪೇಂಟ್ ಮಾಡ್ತೀನಿ, ಹ್ಯಾಂಡ್ ಪೇಂಟಿಂಗು, ಮನೆ ವರ್ಕ್ಶಾಪ್ನು ಮಾಡ್ತೀವಿ. ಹೆಣ್ಮಕ್ಳಿಗೆ ನಾನು ಎಲ್ಲರ ಹತ್ರ ಒಂದು ಬೇರೆ ಕಡೆ ಒಂದು 10,000 ಇಟ್ಕೊಳ್ಳಿ, ನಾನು ಬರೀ 1,000-2,000 ಮಾಡ್ತೀನಿ ಹೆಣ್ಮಕ್ಳಿಗೆ. ಅಷ್ಟು ಕಮ್ಮಿ, ಯಾಕಂತಂದ್ರೆ ಮೆಟೀರಿಯಲ್ಗಾದ್ರೂ ನಾನು ಕೈಯಿಂದ ಹಾಕ್ಲಿಕ್ಕೆ ಕಷ್ಟ ಆಗ್ತದಲ್ಲ, ಅಷ್ಟು ಮಾಡಿಕೊಂಡು ನಾನು ಮಿನಿಮಮ್ ಚಾರ್ಜ್ ಮಾಡಿ. ಇದ್ರೆ ಕಲೆ ಅನ್ನೋದು ಬಹಳ ಮುಂದುವರಿಸ್ಕೊಂಡು ಹೋಗ್ಬೇಕು, ಇನ್ನೂ ಚೆನ್ನಾಗಿದೆ ಅಂತ ಹಾಕೋದಲ್ಲ, ಇಂಟ್ರೆಸ್ಟ್ ಇದ್ದವ್ರು ಕಲೀಲಿ, ಮುಂದಕ್ಕೆ ಹೋಗಲಿ ಅನ್ನೋದು. ಮತ್ತು ಮಕ್ಕಳಿಗೆ ನಾವೇನಾದರೂ ಬಿಟ್ಟು ಹೋಗ್ಬೇಕಲ್ಲ, ಮೇಯ್ನ್ ನಾವು ಮಾಡಿ ನಾವು ಉಟ್ಕೊಂಡು ಹೋಗೋದಲ್ಲ, ಅದನ್ನು ಒಬ್ಬರಿಂದ ಒಬ್ಬರು ಮುಂದೆ ಹೋಗಿ
0: ನಮ್ಮ ಭಾರತ ಸಂಸ್ಕೃತಿಯನ್ನು ಪರಿಚಯಿಸಬೇಕು.
1: ಅದಂತೂ ತುಂಬ ಇಂಟೆನ್ಷನ್ ಇದೆ ನನಗೆ.
0: ಈಗ ನೀವು ಮಾತಾಡಬೇಕಾದ್ರೆಲ್ಲ ಹೇಳ್ತಾ ಇದ್ರಿ, ನಮ್ಮ ಇದರಲ್ಲಿ ಉದ್ಯಮದಲ್ಲಿ ಇರೋದು ಹೆಣ್ಮಕ್ಳು, ನಾ ಹುಡುಕಿದ್ದ ಹೆಣ್ಮಕ್ಳು ಅಂತೆಲ್ಲ. ಈ ಒಂದು ಹೆಣ್ಮಕ್ಕಳ ಅಭಿಮಾನ ನಿಮಗೆ ಈ ಕಲೆ ಶುರು ಮಾಡಿದಾಗಲೇ ಶುರು ಆಯ್ತಾ, ಅಥವಾ ನೀವು ಹೆಣ್ಣು ಅನ್ನೋ ಕಾರಣಕ್ಕೆ ಇನ್ನೊಂದು ಹೆಣ್ಣಿಗೆ ಪ್ರತಿಸ್ಪಂದಿಸ್ತೀರಾ?
1: ಮೇಯ್ನು ಹೆಣ್ಣು ಅನ್ನೋದು ಅಂದರೆ ನಾನು ಪುರುಷ ದ್ವೇಷಿ ಅಂತಲ್ಲ, ಹೆಣ್ಣು ಮಕ್ಕಳಿಗೆ ಟಾಸ್ಕ್ಗಳು ಬಹಳ ಇರುತ್ತೆ ಮೇಡಮ್. ನನ್ನ ಅನುಭವದಿಂದ ನಾನು ಹೇಳಿರೋದು, ನಾನು ಸಪೋರ್ಟ್ ಮಾಡ್ತಾ ಇರೋದು ಇದೆ. ಮದುವೆ ನಂತರ ನಾನು ಒಂದು ಎಕ್ಸ್ಪೀರಿಯನ್ಸ್ ಚಿಕ್ಕದು ಹೇಳ್ತೀನಿ. ನಾನು ಏನೋ ಬರೀಲಿಕ್ಕೆ ನಾನು ತುಂಬ ಆರ್ಟಿಕಲ್ಸ್ ಬರಿತಾ ಇರ್ತೀನಿ, ಆ ಭಾವನೆಗಳನ್ನು ನನ್ನ ಪುಸ್ತಕ ಪೆನ್ ಹಿಂಗೆ ಎತ್ಕೊಂಡವಾಗ ಏನೋ ಬರುತ್ತೆ ಆ ಭಾವನೆ ಅನ್ನೋದು. ಅಲ್ಲಿಗೆ ಏನೋ ಒಂದು ಕಟ್ಟಾಗುತ್ತೆ, ಅಲ್ಲಿ ನಾವು ಇಮ್ಮಿಡಿಯೇಟ್ ಹೋಗ್ಬೇಕಲ್ಲಿ. ನನ್ನಲ್ಲಿ ಕರೀತಾರೆ ರೇವತಿ ಇದೇನೋ ಹಾಗೆ ಹೀಗೆ ಅಂತ ಕರೆದಾಗ ಹೋಗೋವಾಗ ಅಲ್ಲಿ ಕಟ್ಟಾಗ್ಬಿಡುತ್ತೆ ಆ ಆರ್ಟ್. ಮತ್ತೆ ನನ್ನ ಮನಸ್ಸನ್ನು ಅಲ್ಲಿಗೆ ಮತ್ತೆ ತರ್ಕೊ, ತುಂಬ ಟಾಸ್ಕ್ಗಳು ಈ ಥರದ್ದು. ಹಾಗಾಗಿ ಹೆಣ್ಮಕ್ಳು ಮಾಡೋದು ಭಾಳ ಸ್ವಲ್ಪ ಟಾಸ್ಕ್ ಕೆಲಸ ಆಗಿರೋದ್ರಿಂದ ಅಂಥವ್ರು ಮುಂದೆ ಬಂದಾಗ ನಾವು ಮತ್ತಷ್ಟು ಹುಮ್ಮಸ್ಸು ಬರುತ್ತೆ, ಅವ್ರ ಖುಷಿನ ಆಗುತ್ತೆ ಅವ್ರು ನೋಡಿದಾಗ. ಹಾಗಾಗಿ ನಾನು ತುಂಬ ಅವ್ರನ್ನ ಸಪೋರ್ಟ್ ಮಾಡ್ತೀನಿ.
0: ನೀವು ಹೇಳ್ತಾ ಇದ್ರಲ್ಲ ಏನೋ ಮಾಡ್ಬೇಕಾದ್ರೆ ಏನೋ
1: ಅಡಚಣೆ
0: ಬರುತ್ತೆ ಅಂತ, ಅದಕ್ಕಾಗಿ ನೀವು ರಾತ್ರೋನ್ರಾತ್ರಿ ಕಷ್ಟಪಟ್ಟರು.
1: ನಾನು ಮಲಗೋದು ಸುಮಾರು ವರ್ಷಗಳಾಯ್ತು ಮೇಡಮ್, ನಾನು ಮಲಗೋದೆ 2-3 ಗಂಟೆ ಅಷ್ಟೇ.
0: ನೀವು ಆ ರೀತಿ ರಾತ್ರಿ ಎಲ್ಲ ಕಷ್ಟಪಟ್ಟಂಥ ಕಲೆ ಯಾವುದಕ್ಕೆ ಕಷ್ಟಪಟ್ರಿ? ಅದಕ್ಕೆ
1: ನಾನು ಎಲ್ಲಕ್ಕೂ ಮಾಡಿದ್ದೀನಿ ಮೇಡಮ್. ಯಾವುದೇ ಮಾಡಿದ್ರು ನಾನು ದೇವರ ಕೆಲಸ ಅನ್ಕೊಂಡು, ಭಗವಂತ ಯಾವಾಗಲೂ ಮೇಡಮ್ ಎಲ್ಲರಿಗೂ ನನಗೆ ಅಲ್ಲ ಚಾನ್ಸ್ ಕೊಡ್ತಾನೆ, ಚಾಯ್ಸ್ ಕೊಡಲ್ಲ.
0: ರಂಗೋಲಿ ಕಾಂಪಿಟೇಷನ್ದಲ್ಲಿ
1: ಆ ಥರ ಮಾಡಲ್ಲ. ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ, ಮೊಟ್ಟ ಮೊದಲೇ ನನಗೆ ಮನಸ್ಸು ಹರಳಿದ್ದೇ ರಂಗೋಲಿನಲ್ಲಿ. ಹಾಗಾಗಿ ಆ ಅವಕಾಶವನ್ನು ನಾನು ಮಿಸ್ ಮಾಡ್ಕೊಂಡಿಲ್ಲ. ಯಾಕಂತಂದರೆ ಅದು ತುಂಬ ಏನಾದರೂ ಮಾಡಬೇಕು, ತೋರಿಸ್ಬೇಕು ಅನ್ನೋ ಹುಮ್ಮಸ್ಸಿಂದ ರಂಗೋಲಿ ನಾನು ಒಂದು ಸ್ಟೇಜ್ ಬಂದ ಮೇಲೆ ಒಂದು ಎಕ್ಸಿಬಿಷನ್ ಮಾಡೋಣ, ಎಲ್ಲರಿಗೂ ತೋರಿಸೋಣ ಅಂತ ಹೇಳಿಬಿಟ್ಟು ನಾನು ಮಾಡಿದೆ ರಂಗೋಲಿ ಕಾಂಪಿಟೇಷನ್. ನನಗೆ ತಿಳಿದಂತೆ ಎಲ್ಲರೂ ಹೇಳಿದ್ದು, ನಾನು ಸೌತ್ ಇಂಡಿಯಾದಲ್ಲೇ ಫಸ್ಟ್ ವುಮೆನ್ ಇಷ್ಟು ಪ್ರಕಾರದಲ್ಲಿ ನಾನು ರಂಗೋಲಿ ಎಕ್ಸಿಬಿಷನ್ ಮಾಡಿದ್ದು ಅಂತ. ಒಂದೂವರೆ ತಿಂಗಳು ಕಷ್ಟಪಟ್ಟಿದ್ದೀರಿ ಮೇಡಮ್, ಪ್ರತಿ ದಿವಸ. ಅದು ಪೋರ್ಟ್ರೇಟ್ಸ್ ರಂಗೋಲಿ ಮತ್ತು ರಾಮಾಯಣ ಒಂದೇ ಎಷ್ಟು ಒಂದು 6 ಅಡಿನಲ್ಲಿ ಇಡೀ ರಾಮಾಯಣ ಚಿತ್ರಿಸ್ಕೊಂಡಿದ್ದೀನಿ. ಅದಕ್ಕೆ ನನಗೂ ಹತ್ರ ನನಗೆ ಒಂದು 35-40 hours ಆಗಿದೆ. ಅಷ್ಟು ಸಣ್ಣ ಕ್ಯಾರೆಕ್ಟರ್ಸ್ನ ನಾನು ರಂಗೋಲಿಯಲ್ಲಿ ಬಿಡಿಸ್ಬೇಕಾದ್ರೆ ಆ ಥರ ನಾನು. ಮತ್ತು ಹಳ್ಳಿ ಕೊಟ್ಟಿಗೆಯಿಂದ ಹಿಡಿದು ಮತ್ತು ಪೋರ್ಟ್ರೇಟ್ಸು, ನಮಗೆ ಜಡ್ಜಾಗಿ ನಮ್ಮ ದೊಡ್ಡರಂಗಗೌಡರು ವೈಜಯಂತಿ ಕಾಶಿ ಅವರು ಬಂದಿದ್ದರು, ಅವ್ರಿಗೂ ಗೊತ್ತಿರಲಿಲ್ಲ ಏನು ರಂಗೋಲಿ ಅಂತ. ಅವರೂ ಸ್ವಲ್ಪ ಪಾಪ ಹೆಣ್ಮಗಳೇದೋ ಮಾಡ್ತಿದ್ದೆ ಅಂತ ಸಪೋರ್ಟ್ ಮಾಡಲಿಕ್ಕೆ ಬಂದಿದ್ದರು ಗೆಸ್ಟಾಗಿ. ಆದರೆ ಅಲ್ಲಿ ನೋಡಿದ ಮೇಲೆ ಗೊತ್ತಾಯ್ತು ಮೇಡಮ್ ಇಷ್ಟು ಚೆಂದ, ನಾನು ಅವ್ರನ್ನೂ ಬಿಡಿಸಿದ್ದೆ, ವೈಜಯಂತಿ ಕಾಶಿ ಅವ್ರನ್ನ ದೊಡ್ಡರಂಗಗೌಡ್ರನ್ನ ರಂಗೋಲಿನಲ್ಲಿ ಬಿಡಿಸಿದ್ದೆ. ಅವ್ರು ತುಂಬ ಖುಷಿಪಟ್ಟರು, ಎಷ್ಟು ಚೆಂದಾಗಿ ಮಾತಾಡಿದ್ದೆ, ನಾನು ಒಂದು ಐಡಿಯಾ ಇರಲಿಲ್ಲ ಇಲ್ಲಿ ಮಾಡಿದ್ದು ಅಂತ. ನಾನು ಆ್ಯಕ್ಚುಲಾಗಿ ರಂಗೋಲಿ ರೇವತಿ ಅಂತಲೇ ಸುಮಾರು ಜನಕ್ಕೆ ನಾನು ಪರಿಚಯ ಇದು. ಹಾಗಾಗಿ ತುಂಬ ಕಷ್ಟಪಟ್ಟಿದ್ದೀನಿ ಅದನ್ನು ರಾತ್ರಿ ಹಗಲು. ಅದರಲ್ಲಿ ಟಾಸ್ಕ್ಗಳಂತಂದರೆ ಇಲಿಗಳು ಓಡಾಡೋದು ಅದರ ಮೇಲೆ ರಾತ್ರಿ ಹೊತ್ತು, ರಂಗೋಲಿ ಎಲ್ಲ ಮೇಡಮ್ ಅದು ಆ ಥರ ಮಾಡಿದಾಗ ಟಾಸ್ಕ್ಗಳದ್ದು ಮಾಮೂಲು ಇರುತ್ತೆ, ಎಲ್ಲ ಮಾಡ್ಕೊಂಡು ಮುಂದುವರಿಸ್ಕೊಂಡು ಹೋಗ್ತಾ ಇರುತ್ತೆ.
0: ಈಗ ಈ ನಿಮ್ಮ ಉದ್ಯಮ ಮತ್ತು ಬೇರೆ ಉದ್ಯಮಗಳಿಗೆ ಸಂಯೋಜಕಿಯಾಗಿ ಕೆಲಸ ಮಾಡೋದ್ರಲ್ಲೇ
1: ಮೊದಲಿಂದನೂ ಅಷ್ಟೇ, ಸಂಗೀತ ಡ್ಯಾನ್ಸ್ ಯಾವುದೇ ಒಂದು ಪ್ರಕಾರ ಆಗಲಿ ಬಹಳ ನನ್ನ ಮನಸ್ಸಂತೂ ನವಿಲ್ ಥರ ಡ್ಯಾನ್ಸ್ ಮಾಡುತ್ತೆ. ನಾನು ಎಲ್ಲಾದರೂ ನೋಡಿದ್ರೂ ಅಷ್ಟೇ ಮನಸ್ಸು ಆ ಥರ ಡ್ಯಾನ್ಸ್ ಮಾಡ್ತಾನೆ ಇರುತ್ತೆ. ಹಾಗಾಗಿ ನಾನು ಅಟ್ಲೀಸ್ಟ್ ಆ ವಾತಾವರಣ ಸೃಷ್ಟಿ ಮಾಡ್ಕೋಬೇಕು ಅಂತ ಎಲ್ಲ ಕಲೆಗಳಲ್ಲೂ ನಾನು ಒಂದು ಹೇಳ್ಕೊಡೋದಾಗಲಿ ಮತ್ತು ಪ್ರೋತ್ಸಾಹ ಕೊಡೋದಾಗಲಿ ಮಾಡ್ತಾ ಇದ್ದೀನಿ. ಆರ್ಟಿಸ್ಟ್ಗಳಿಗೆ ನನ್ನ ಮಟ್ಟಿಗೆ ಏನು ಇದೆಯೋ ಅಷ್ಟು ನಾನು ಪ್ರೋತ್ಸಾಹ ಕೊಡ್ತೀನಿ, ಕೊಡ್ತಾನೂ ಇರ್ತೀನಿ ಮೇಡಮ್.
0: ಆದರೆ ಈಗ ಆಸ್ ಎ ಸೀನಿಯರ್ ಸಿಟಿಸನ್ ಎಲ್ಲೋ ಒಂದು ಕಡೆ ದೇಹ ಬೇಡ ಅನ್ನತ್ತೆ ಅನ್ಸತ್ತ?
1: ಎಲ್ಲರೂ ಅದೇ ಅಂತಾರೆ, ಅದು ಹೆಂಗೆ ಮಾಡ್ತೀಯ? ನಾನು ಆವತ್ತು ಒಂದು 10 ವರ್ಷದ ಹಿಂದೆ ಹೆಂಗಿದ್ದೀನೋ ಈವಾಗಲೂ ಹಾಗೆ ಇದ್ದೀನಿ ಮೇಡಮ್. 3 floors ಪ್ರತಿ ದಿವಸ ನಾನು ಒಂದು 10-6 ಸಲ ಹತ್ತಿ ಇಳಿತಾ ಇರ್ತೀನಿ. ಎಲ್ಲ ಒಂದೊಂದು 2 floors 3 floors ಇದೆ ನಂದು, ಹತ್ತಿ ಇಳಿತಾ ಇರ್ತೀನಿ, ಮಾಡ್ತಾ ಇರ್ತೀನಿ. ಈವಾಗ್ಲೂ ನನಗಂತೂ ಏನೋ ನಂಬರ್ಗೆ ಅಷ್ಟೇ ಮೇಡಮ್, ನನಗೆ 50+ ಅಂತ. ನನ್ನ ಮನಸ್ಸಿಗೆ ಮಾತ್ರ 20+.
0: ಇದ್ರ ಮಧ್ಯೆ ನಿಮ್ಮ ಸಂಸಾರ ಬೆಳೆದಿದೆ?
1: ಬೆಳಗ್ಗೆ ಎದ್ದ ತಕ್ಷಣ ಅದು ಒಂದು 10 ಗಂಟೆ ಒಳಗಡೆ ಮುಗಿಸ್ಬಿಡ್ತೀನಿ.
0: ಜವಾಬ್ದಾರಿಗಳು ಹೆಚ್ಚಿದೆ.
1: ಹೌದು, ಮೊಮ್ಮಗಳಿದ್ದಾಳೆ, ಎಲ್ಲ ಇರುತ್ತೆ ಅದ್ರ ಜೊತೆಗೆ. ಅದನ್ನು ಅದು ಏನಂತಾರೆ, ಕಲೆ ಜೊತೆನೆ ನನ್ನ ಮೊಮ್ಮಗಳು ಸಹ, ನನ್ನ ಗಂಡನೂ ಅದ್ರ ಜೊತೆನೆ, ಎಲ್ಲ ಅದರ ಅದು ಸಪ್ರೇಟ್ ಅನ್ಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ ಮೇಡಮ್. ಅದರ ಜೊತೆಗಾಗುತ್ತೆ, ಆದರೆ ಟಾಸ್ಕ್ಗಳು ಬರುತ್ತೆ. ಹಾಗಂತ ಯಾವುದು ಬಿಡೋ ಹಾಗಿಲ್ಲ, ಮಾಡ್ತಾ ಇದ್ದಾಗ ಮುಂದಕ್ಕೆ ಭಗವಂತ ದಾರಿ ತೋರಿಸ್ತಾನೆ. ನಾನು ಯಾವುದು ಸಪ್ರೇಟ್ ಅಂದ್ಕೊಂಡಿಲ್ಲ, ನನ್ನ ಜೀವನಾನೇ ಅದ್ರ ಮುಂದೆ ಸಾಕ್ತಾ ಇದೆ, ಜೊತೆ ಜೊತೆನಲ್ಲೇ ಹೋಗ್ತಾ ಇದ್ದೇವೆ.
0: ಒಟ್ಟಾರೆ ರೇವತಿಯವರೇ, ಒಂಥರ ನಿಮ್ಮನ್ನು ನೋಡ್ತಿದ್ರೆ ಏನನ್ಸುತ್ತೆ ಗೊತ್ತಾ? ಸ್ಫೂರ್ತಿಯ ಚಿಲುಮೆ ನೀವು ಅನ್ಸುತ್ತೆ.
1: ಇನ್ನು ಮಾಡಬೇಕಾದಷ್ಟು.
0: ಯಾಕಂದರೆ ಎಲ್ಲರೂ ಅಯ್ಯೋ ಮದುವೆ ಆಯಿತು, ಮಕ್ಕಳಾಯಿತು, ಇನ್ನೇನಿದೆ ಜೀವನ ಅನ್ನೋ ಕಾಲದಲ್ಲಿ ನಿಮ್ಮ ಜೀವನ

0: ನಿಮ್ಮ ವೃತ್ತಿ ಜೀವನವನ್ನ ಆರಂಭಿಸಿ ಇವತ್ತು ಅಯ್ಯೋ ವಯಸ್ಸು ಅನ್ನೋದೊಂದು ನಂಬರು ಅಂತ ಹೇಳ್ತಿರಲ್ಲ, ಇದು ಸ್ಫೂರ್ತಿ ಆಗ್ಬೇಕು ನಮ್ಮ ಹೆಣ್ಮಕ್ಳಿಗೆ ಅಲ್ವಾ.
1: ಈ ವಿಷಯ ಒಂದೇ ಒಂದೇ ಹೇಳ್ತೀನಿ ಮೇಡಮ್, ನನಗೇನಂತಂದ್ರೆ ಪ್ರತಿ ದಿವಸ ಎಂಜಾಯ್ ಮಾಡ್ತೀನಿ ಲೈಫ್ನ, ಭಾಳ ಎಂಜಾಯ್ ಮಾಡ್ತೀನಿ. ಮತ್ತು ಏನಾದರೂ ಮಾಡಬೇಕು, ಈ ಮಾಡೋದು ನನಗೆ ಇಷ್ಟ ಆಗೋದಿಲ್ಲ ಮೇಡಮ್. ಈಗ ನಾನು ರಂಗೋಲಿನಲ್ಲಿ ಇಷ್ಟು ಅನುಭವ ಇರೋದ್ರಿಂದ ಒಂದು 6 ವರ್ಷದಿಂದ ರಿಸರ್ಚ್ ಮಾಡ್ತಾ ಇದ್ದೀನಿ, ಪುಸ್ತಕನೂ ಬರಿತಾ ಇದ್ದೀನಿ ಕನ್ನಡದಲ್ಲೇ. ಅದೊಂದು ಆಸೆ ನನಗೆ. ನೀವು ಯಾವಾಗಲೂ ಟಾಪಲ್ಲೇ ಯೋಚನೆ ಮಾಡೋಕೆ ದರಿದ್ರೆ ಏನು ಬೇಡ, ಆರಾಮ್ಸೆ ಯೋಚನೆ ಭಾಳ ದೊಡ್ಡದಾಗಿ ಇಟ್ಕೊಳ್ಳಿ, ಅಟ್ಲೀಸ್ಟ್ ಅದು ರೀಚ್ ಆಗೋದ್ರಲ್ಲಿ ಒಂದಿಷ್ಟಾದರೂ ನಮ್ಮ ಕೈ ಸಿಗುತ್ತೆ.
0: ಮಕ್ಕಳಿಗೆ ಯೂಶುವಲ್ ಆಗಿ ಎಕ್ಸಾಮ್ ಫೇಸ್ ಮಾಡ್ಬೇಕಾದ್ರೆ ಹೇಳ್ತಾರೆ, ಫಸ್ಟ್ ರ್ಯಾಂಕ್ ಬರ್ತೀನಿ ಅಂತ ಯೋಚನೆ ಮಾಡ್ಕೊ, ಅಟ್ಲೀಸ್ಟ್ ಡಿಸ್ಟಿಂಕ್ಷನ್ ಬರುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ಎಲ್ಲರೂ ಫಸ್ಟ್ ರ್ಯಾಂಕ್ ಬರೋಕ್ಕಾಗಲ್ಲ,
1: ಸಾಧ್ಯನೂ ಇಲ್ಲ.
0: ಸೊ ನಾವು ಯೋಚನೆ ಮಾಡೋದು ಬೆಟ್ಟದ ಎತ್ತರಕ್ಕೆ ಯೋಚನೆ ಮಾಡೋಣ, ಅಟ್ಲೀಸ್ಟ್ ಗುಡ್ಡನಾದ್ರೂ ಕೈಗೆ ಸಿಗತ್ತಲ್ಲ ಅಲ್ವಾ. ನಿಜವಾಗ್ಲೂ ನಿಮ್ಮ ಈ ಒಂದು ಸ್ಫೂರ್ತಿ ಹೀಗೆ ಚಿರನೂತನವಾಗಿರಲಿ ಅಂತ ನಾವು ಕೂಡ ಹಾರೈಸ್ತೀವಿ. ನಮ್ಮ ಮಹಿಳೆಯರಿಗೆ ಸ್ಫೂರ್ತಿಯಾಗಿ ಈ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮಗೆ ಧನ್ಯವಾದ. ನಮಸ್ಕಾರ.
1: ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಎಲ್ಲರೂ ಹೆಣ್ಮಕ್ಳು ಹೇಳೋದಷ್ಟೇ ಮೇಡಮ್, ಎಲ್ಲರೂ ಫ್ಯಾಮಿಲಿ ಇದ್ದೇ ಇರುತ್ತೆ, ಅದು ಲೈಫ್ ಲಾಂಗ್ ಇರುತ್ತೆ. ಏನಾದರೂ ನಿಮ್ಮದ್ರಲ್ಲಿ ನೀವೇ ನಿಮ್ಮ ಟ್ಯಾಲೆಂಟ್ನ ಪುಟಗಿಸ್ಕೊಂಡು ಮುಂದಕ್ಕೆ ಸಾಗ್ತಾ ಇದ್ದಾಗ ನೀವೊಂದಿಷ್ಟು ಐಡೆಂಟಿಫೈ ಎಲ್ಲರೂ ಆಗ್ತೀವಿ. ಅದೇ ನಂದು ಸ್ಪೆಷಲ್ ಅಲ್ಲ, ಭಗವಂತ ಬಂದ ಅವಕಾಶಗಳನ್ನು ಉಪಯೋಗಿಸ್ಕೊಂಡ್ರೆ ಎಲ್ಲರೂ ಮುಂದೆ ಬರ್ಬೋದು.
0: ಕೇಳಿದರೆ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದವರು ಉದ್ಯಮಿ ರೇವತಿ ನಾಗರಾಜ್ ಅವರು. ಇವರ ಪರಿಚಯದೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀವಿ. ಮತ್ತೆ ಸಿಗೋಣ. ನಮಸ್ಕಾರ.

0: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಬೆಂಗಳೂರು. ಈಗ ಕೆಲವು ಪ್ರಕಟಣೆಗಳು.
1: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. October 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
5: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 FM ರೈನ್ಬೋ 101.3 MHz, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು, ವಿವಿಧ ಭಾರತಿ 102.9 FM ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಹನಿ ಹನಿ ಗೂಡ್ರೆ ಹಳ್ಳ, ತೆನೆ ತೆನೆ ಗೂಡ್ರೆ ಬಳ್ಳ.
1: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬಿಡಿಸೋಣ.
2: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
3: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.
0: ದೊಡ್ಡವರು ಹೇಳೋ ಮಾತೆಲ್ಲ ಸುಳ್ಳಲ್ಲ ಕಣ್ಣ, ಜಾಣ ಕೇಳಣ್ಣ.
4: ಜೀವನ ಬೇವು ಬೆಲ್ಲ ಬಲ್ಲಾತಗೆ ನೋವೇ ಇಲ್ಲ, ಬಾಧೀರರಿಗೆ ಈ ಕಾಲ ನಿನಗುಂಟು ಜಯ, ತೆರೆದ ಹೃದಯ ಬಳಿಕೆ.
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
5: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

0: ಆಕಾಶವಾಣಿ ಸಮಯ 12:35 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ವಿಶ್ವ ಹೃದಯ ದಿನದ ಸಂದರ್ಭದಲ್ಲಿ ಹೃದಯ ದಿನದ ಮಹತ್ವ ಈ ಕುರಿತು ಎಜಿ ಹಾಸ್ಪಿಟಲ್ ಆಂಡ್ ರಿಸರ್ಚ್ ಸೆಂಟರ್ ಇಲ್ಲಿನ ವಿಭಾಗ ಮುಖ್ಯಸ್ಥರಾದ ಡಾಕ್ಟರ್ ಬಿವಿ ಮಂಜುನಾಥ್ ಇವರೊಂದಿಗೆ ಸಂದರ್ಶನ ಕೇಳೋಣ. ಸಂದರ್ಶಕರು ಚೇತನಾ ನಾಯಕ್ ಕೆ. ಆಕಾಶವಾಣಿಯ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ವಿಶ್ವ ಹೃದಯ ದಿನಾಚರಣೆಯ ಅಂಗವಾಗಿ ನಮ್ಮ ಜೊತೆಗೆ ಎಜಿ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್ ಇಲ್ಲಿನ ಹೃದ್ರೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬಿವಿ ಮಂಜುನಾಥ್ ಇವರ ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್, ಒಂದು ಹೃದ್ರೋಗ ಈಗ ಹೆಚ್ಚಾಗಿ ನಮ್ಮ ಸಮಾಜದಲ್ಲಿ ಕಾಣಿಸ್ತಾ ಉಂಟು, ಇದರ ಒಂದು ಆರಂಭಿಕ ಲಕ್ಷಣಗಳೇನು ಮತ್ತು ಸಾಮಾನ್ಯ ತಪ್ಪು ಕಲ್ಪನೆಗಳೇನುಂಟು, ಚಿಕಿತ್ಸೆ ಹೇಗೆ, ಅಪಾಯಕಾರಕ ಅಂಶಗಳು, ಆಹಾರ, ಲೈಫ್ ಸ್ಟೈಲ್, ಹೀಗೆ ಹಲವಾರು ವಿಷಯಗಳ ಕುರಿತಾಗಿ ನಮಗೆ ಮಾಹಿತಿಯನ್ನು ನೀಡಬೇಕು. ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
2: ನಮಸ್ಕಾರ, ಥ್ಯಾಂಕ್ ಯು ವೆರಿ ಮಚ್.
1: ಡಾಕ್ಟರ್, ಈಗ ಶುರುವಿಗೆ ವಿಶ್ವ ಹೃದಯ ದಿನದ ಆಚರಣೆಯ ಸಂದರ್ಭದಲ್ಲಿ ಒಂದು ಪ್ರತಿ ವರ್ಷ ಒಂದೊಂದು ಮಹತ್ವ ಇರ್ತದೆ. ಸೊ ಈ ವರ್ಷದ ಒಂದು ವಿಶ್ವ ಹೃದಯ ದಿನದ ಮಹತ್ವ ಏನು?
2: ಪ್ರತಿ ವರ್ಷನೂ ನಾವು ವಿಶ್ವ ಹೃದಯ ದಿನ ಅಂತ ಸೆಪ್ಟೆಂಬರ್ 29 ನಾವು ಆಚರಿಸ್ತೀವಿ. ಅದು ಆ ದಿವಸ ಯಾಕೆಂದರೆ 1990 ವರ್ಲ್ಡ್ ಹಾರ್ಟ್ ಫೆಡರೇಷನ್ ಅನ್ನೋದು ಅದು ವಿಶ್ವದಲ್ಲಿ ಹೃದಯ ರೋಗ ಜಾಸ್ತಿ ಆಗಬಾರ್ದು ಅನ್ನೋದಕ್ಕೆ ವಿಶ್ವದಲ್ಲಿರೋ ಎಲ್ಲರಿಗೂ ಒಂದು ಈ ಸಮಸ್ಯೆಗೆ ಪರಿಣಾಮವಾಗಿ ಕಾಣುವಂಥ ಒಂದು ಕ್ಯಾಂಪೇನ್ ಶುರು ಮಾಡಿತ್ತು. ಹಾಗಾಗಿ ಪ್ರತಿ ವರ್ಷವೂ ಇಡೀ ವಿಶ್ವದಲ್ಲಿ ವರ್ಲ್ಡ್ ಹಾರ್ಟ್ ಡೇ ಅಂತ ನಾವು ಸೆಪ್ಟೆಂಬರ್ ಕೊನೆಯ ದಿವಸ ನಾವು ಅದನ್ನು ಆಚರಿಸ್ತಾ ಇದ್ದೀವಿ. ಪ್ರತಿ ವರ್ಷದ ಪ್ರಕಾರ ಪ್ರತಿ ವರ್ಷವೂ ಒಂದೊಂದು ಥೀಮ್ ಇರುತ್ತೆ. ಈ ವರ್ಷದ ಥೀಮ್ 2026 ಥೀಮ್ ಏನಂದರೆ ಯೂಸ್ ಹಾರ್ಟ್ ಫಾರ್ ಆ್ಯಕ್ಷನ್ ಅಂತ. ಅದರ ಅರ್ಥ ಏನು ಅಂದರೆ 24-26 ನಾವೊಂದು ಡೋಂಟ್ ಮಿಸ್ ಎ ಬೀಟ್ ಅಂತ ಒಂದು ಮಾಡಿದ್ರು ಮೊದಲು ಒಂದು ಥೀಮ್. ಅದು ಈ ವರ್ಷ ಅದನ್ನೇ ಮಾಡಿಫೈ ಮಾಡಿ ಯೂಸ್ ಹಾರ್ಟ್ ಫಾರ್ ಆ್ಯಕ್ಷನ್ ಅಂತ ಮಾಡಿದ್ದಾರೆ. ಅದರ ಅರ್ಥ ಏನು ಅಂದರೆ ಯಾವುದೇ ಹಾರ್ಟಿನ ತೊಂದರೆಗಳ ಲಕ್ಷಣಗಳನ್ನು ನೀವು ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಅಂದರೆ ಅದನ್ನು ಸರಿಯಾಗಿ ನೀವು ತಪಾಸಣೆ ತಗೊಂಡು ಅದನ್ನು ಟ್ರೀಟ್ ಮಾಡಿದರೆ ನಿಮ್ಮ ಹೃದಯ ಲವಲವಿಕೆಯಿಂದ ಹೊಡೆಯುತ್ತೆ, ಅದು ಆದಷ್ಟು ಅದಕ್ಕೆ ಇಂಜುರಿ ಆಗದಂಗೆ ನೋಡ್ಕೋಬೇಕು ಅನ್ನೋದು ಒಂದು ಥೀಮ್. ಅದಕ್ಕೋಸ್ಕರ ಈ ವರ್ಷ ಅವ್ರು ಹೇಳಿರೋದು ಯೂಸ್ ಹಾರ್ಟ್ ಫಾರ್ ಆ್ಯಕ್ಷನ್. ಅದರ ಅರ್ಥ ನೀವು ಹೃದಯದ ಒಂದು ಆ್ಯಕ್ಷನ್ ತಗೋಬೇಕು ಅಂತಂದರೆ ಹೃದಯಕ್ಕೆ ಸರಿಯಾಗಿ ನೋಡ್ಕೋಬೇಕು ಅಂತ ಒಂದು ಜನರಿಗೆ ತಿಳುವಳಿಕೆ ಹೇಳುವಂಥ ಒಂದು ಕ್ಯಾಂಪೇನ್ ಶುರುವಾಗಿದೆ.
1: ಈಗ ಸಾಮಾನ್ಯ ಜನರಲ್ಲಿ ಕೆಲವೊಂದು ತಪ್ಪು ಕಲ್ಪನೆಗಳಿರ್ತದೆ ಹೃದಯದ ಆರೋಗ್ಯದ ಬಗ್ಗೆ. ಜನರು ಏನೆಲ್ಲ ಒಂದು ಸಾಮಾನ್ಯ ತಪ್ಪು ಕಲ್ಪನೆಗಳು ನಿಮಗೆ ಗೋಚರಕ್ಕೆ ಬರ್ತದೆ?
2: ಈಗ ಸುಮಾರಸಾಗಿ ನಾವು ಹಾರ್ಟ್ ಪೇಷೆಂಟ್ಗಳು ನಾವು ನೋಡ್ತೀವಲ್ಲ, ಕೆಲವರು ಹಾರ್ಟ್ ಅಟ್ಯಾಕ್ ಆಗಿದ್ರು ಅವರು ಇದು ಗ್ಯಾಸ್ಟ್ರಿಕ್ ಅಂತೇಳಿ ಮನೇಲೇ ಅವ್ರದ್ದೇ ಒಂದು ಔಷಧಿ ತಗೊಳ್ಳೋದಾಗಲಿ ಒಂದು ಗ್ಯಾಸ್ಟ್ರಿಕ್ಗೆ ಅಂತ ಮಾತ್ರೆಗಳು ಅವರಾಗೆ ತಗೊಳ್ಳೋದಾಗಲಿ ಆಗುತ್ತೆ. ಸುಮಾರು ಜನ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ, ಅವರು ಗ್ಯಾಸ್ಟ್ರಿಕ್ ಅಂತ ಟ್ರೀಟ್ ಮಾಡಿ ತುಂಬ ಲೇಟಾಗಿ ಬರುವಂಥ ಕಾರಣಗಳು ಇದೆ. ಇದು ಒಳ್ಳೆಯದಲ್ಲ. ಇದಕ್ಕೆ ಜನರಿಗೆ ಒಂದು ಗೊತ್ತಿರಬೇಕು, ಯಾವುದೇ ರೋಗ ಲಕ್ಷಣಗಳನ್ನು ಗ್ಯಾಸ್ಟ್ರಿಕ್ಕು ಇದು ನನಗೆ ಮಸಲ್ ಪೇನು ಅಂತ ಅವರು ಡಿಸೈಡ್ ಮಾಡಬಾರ್ದು. ಇದಕ್ಕೆ ಸೆಲ್ಫ್ ಡಯಾಗ್ನೋಸಿಸ್ ಅಂತೀವಿ, ಹಾಗೆ ಮಾಡಬಾರ್ದು. ಅವರು ಅದನ್ನು ತಪಾಸಣೆ ಮಾಡಬೇಕು. ಅಟ್ಲೀಸ್ಟ್ ಒಂದು ಡಾಕ್ಟರ್ ಹತ್ರ ಹೋಗಿ ಒಂದು ಬಿ ಪಿ ತೋರಿಸಿ ಅವರ ರೋಗ ಲಕ್ಷಣಗಳನ್ನು ಹೇಳಿ ಒಂದು ಸಿಂಪಲ್ ECG ಮಾಡಬೇಕು. ಅದೇನು ಮಾಡಿದಲೇ ನನಗೆ ಗ್ಯಾಸ್ಟ್ರಿಕ್ ಅಂತ ಹೋಗಿ ಲೇಟಾಗಿ ಬಂದು ಎಷ್ಟೋ ಜನ ಅವರು ಆಸ್ಪತ್ರೆನೂ ತಲುಪುವಂಥ ಸ್ಥಿತಿನೂ ಇರಲ್ಲ, ಆ ರೀತಿ ಆಗಬಾರ್ದು. ಅದರಿಂದ ತಪ್ಪು ಕಲ್ಪನೆ ಇದು ಒಂದು, ಗ್ಯಾಸ್ಟ್ರಿಕ್ ಅಂತ ಅವರಾಗೇ ಸೆಲ್ಫ್ ಡಯಾಗ್ನೋಸ್ ಮಾಡಬಾರ್ದು.
1: ಈ ಒಂದು ಹೃದಯಾಘಾತದ ಆರಂಭಿಕ ಲಕ್ಷಣಗಳನ್ನು ನಾವು ಹೇಗೆ ಗುರುತಿಸಬಹುದು?
2: ನೋಡಿ, ಯಾವುದೇ ಹೃದಯಾಘಾತನು ತಕ್ಷಣ ಆಗಿ ಅವರಿಗೆ ಜೀವ ಹೋಗುವಂಥ ಸಿಚುಯೇಷನ್ ಬರಲ್ಲ. ಎಲ್ಲದಕ್ಕೂ ಒಂದು ಸಿಂಪ್ಟಮ್ಸ್ ಅಂತ ಇರುತ್ತೆ, ರೋಗ ಲಕ್ಷಣ ಇರುತ್ತೆ. ಅದಕ್ಕೆ ಪ್ರೀಮಾನಿಟರಿ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಅಂದರೆ ಅವರಿಗೆ ತಕ್ಷಣ ಒಂದು ರೀತಿ ಗೊತ್ತಾಗುತ್ತೆ ಮನಸ್ಸಲ್ಲಿ ನನಗೇನೋ ಆಗ್ತಾ ಇದೆ ಅಂತ. ಈಗ ನಾರ್ಮಲ್ ಆಗಿರುವವರಿಗೆ ತಕ್ಷಣ ಅವ್ರಿಗೆ ಹೃದಯದಲ್ಲಿ ಏನಾದರೂ ತೊಂದರೆ ಆಗ್ತಿದ್ರೆ ಅವರಿಗೆ ಒಂದು ರಕ್ಷಣೆ ಬರುತ್ತೆ. ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಅದು ತುಂಬಾ ಬೇರೆ ಬೇರೆ ತರ ಇದಿರುತ್ತೆ. ಎದೆ ನೋವೇ ಬರಬೇಕು ಅಂತಿಲ್ಲ, ಎಲ್ರಿಗೂ ಎದೆ ನೋವು ಬಂದೇ ಹೃದಯಾಘಾತ ಆಗತ್ತೆ ಅಂತೇನಿಲ್ಲ. ಕೆಲವು ಟೈಮು ಕೆಲವು ಲಕ್ಷಣಗಳು ಎಸ್ಪೆಷಲಿ ಈಗ ವಯಸ್ಸಾದವ್ರಿಗೆ, ಒಂದು 60-70 ವರ್ಷ ಆದ 70 ವರ್ಷ ಆದವ್ರಿಗೆ ಅಥವಾ ಡಯಾಬಿಟೀಸ್ ಇರೋರಿಗೆ, ಅವ್ರಿಗೆ ನೋವಿನ ಒಂದು ಥ್ರೆಶೋಲ್ಡ್ ಅಂತ ಹೇಳ್ತೀವಲ್ಲ ಅದು ಜಾಸ್ತಿ ಇರುತ್ತೆ. ಅದರಿಂದ ಅವರಿಗೆ ಸಣ್ಣ ಪುಟ್ಟ ನೋವು ಗೊತ್ತಾಗಲ್ಲ, ಅದಕ್ಕೆ ಕೆಲವು ಟೈಮ್ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ. ಅವ್ರಿಗೆ ಅಟ್ಯಾಕ್ ಆಗಿರುತ್ತೆ, ನೋವಿರುತ್ತೆ, ಗೊತ್ತಾಗಿರಲ್ಲ. ಈ ಥರ ಸುಮಾರು ಜನಕ್ಕೆ ಆಗಿರ್ಬೋದು. ಅದರಿಂದ ಎದೆ ನೋವು ಒಂದು ಇಂಪಾರ್ಟೆಂಟ್. ಸಾಧಾರಣವಾಗಿ ಚೆಸ್ಟ್ ಪೇನ್ ಅಂದರೆ ಎದೆ ಎಡಭಾಗ ಅಥವಾ ಬಲಭಾಗದಲ್ಲಿ ನೋವು ಬಂದು ಆ ನೋವು ಎಡಕೈ ಅಥವಾ ಬಲಗೈ ಅಥವಾ ಹಿಂದ್ಗಡೆ ಬೆನ್ನಿಗೆ ಹೋಗೋದಾಗಲಿ ಅಥವಾ ಕುತ್ತಿಗೆಗೆ ಹೋಗೋದಾಗಲಿ ಅಂದರೆ ಟಿಪಿಕಲ್ ಹಾರ್ಟ್ ಪೇನ್ ಅಂತ ಹೇಳ್ತೀವಿ. ಕೆಲವರಿಗೆ ಇದಿಲ್ದಲೆ ಒಂದೊಂದು ಟೈಮ್ ಬರೀ ತಲೆ ಸುತ್ತು ಬರೋದು ಅಥವಾ ವಾಂತಿ ಬಂದಂಗೆ ಆಗೋದು ಅಥವಾ ಬರೀ ಬೆನ್ನೋವು ಬರೋದು ಅಥವಾ ಒಂದು ರೀತಿ ತುಂಬ ವೀಕ್ನೆಸ್ ಥರ ಆಗೋದು, ಶಕ್ತಿ ಇಲ್ದಂಗೆ ಆಗೋದು, ಆ ಥರ ಎಲ್ಲ ಆಗುತ್ತೆ ಇದೆಲ್ಲ. ಮತ್ತು ತುಂಬ ಸ್ವೆಟ್ಟಿಂಗ್ ಆಗೋದು, ಅನ್ಯೂಶುವಲ್ ಸ್ವೆಟ್ಟಿಂಗ್ ಅಂದರೆ ಒಂದು ಹೊರಗಡೆ ಬಿಸಿಲಿರಲ್ಲ ಒಳಗಡೆನೇ ಇರ್ತೀರಿ ಆದರೂ ನಿಮಗೆ ಸ್ವೆಟ್ಟಿಂಗ್ ಆಗೋ ಶುರು ಆಗುತ್ತೆ. ಇದೆಲ್ಲ ಲಕ್ಷಣಗಳು ಸ್ವಲ್ಪ ಒಂದು ರೀತಿ ಅವ್ರಿಗೆ ದಿನಚರಿಯಲ್ಲಿ ಅವ್ರಿಗೆ ಇದೊಂದು ಅಪರೂಪವಾದ ಒಂದು ಲಕ್ಷಣಗಳು ಬರುತ್ತೆ. ಸೊ ನಾವು ನಮ್ಮ ದಿನಚರಿಯಲ್ಲಿ ನಮಗೆ ಗೊತ್ತಿರುತ್ತೆ ಯಾವಾಗ ನಮ್ಗೆ ಸ್ವೆಟ್ಟಿಂಗ್ ಬರುತ್ತೆ ಅಂತ. ಏನಾದ್ರು ಕೆಲಸ ಮಾಡಿದ್ರೆ ಓಡಾಡಿದ್ರೆ
3: ದಿನನಿತ್ಯದ
2: ಲಕ್ಷಣ ಹೆಚ್ಚು, ಅದಕ್ಕಿಂತ ಒಂದು ಬೇರೆ ರೀತಿ ಒಂದು ಲಕ್ಷಣದಲ್ಲಿ ಬಂದ್ರೆ ಈಗ ನಾ ಹೇಳಿ ಸಿಂಪ್ಟಮ್ಸ್ ಯಾವ್ದಿದ್ರು ಅದನ್ನು ಒಂದು ತಪಾಸಣೆ ಮಾಡೋದು ಒಳ್ಳೇದು.
3: ಡಾಕ್ಟರ್, ಈಗ ಎದೆ ನೋವು ಬಂದಾಗ ಯಾವ ಸಂದರ್ಭದಲ್ಲಿ ನಾವು ಆಸ್ಪತ್ರೆಗೆ ತೆರಳಬೇಕು? ಈಗ ನೀವು ಮುಂಚಿತವಾಗಿ ಹೇಳಿದ್ರೆ ಗ್ಯಾಸ್ಟ್ರಿಕ್ ಬಂತು, ನಾವು ಅದನ್ನ ನಿರ್ಲಕ್ಷ್ಯ ಮಾಡ್ತೇವೆ. ಸೊ ಯಾವ ರೀತಿಯ ಎದೆ ನೋವನ್ನ ನಾವು ನಿರ್ಲಕ್ಷ್ಯ ಮಾಡಬಾರದು?
2: ಅದೇ ನೋಡಿ, ಯಾವುದೇ ಎದೆ ನೋವು ತುಂಬಾ ಜೋರಾಗಿ ಬರೋ ಎದೆ ನೋವು ಅದು ತಡೆಯಕ್ಕಾಗದಷ್ಟು ಎದೆ ನೋವು ಬರುತ್ತೆ, ಮತ್ತೆ ತುಂಬಾ ಬೆವರುತ್ತೆ, ಮತ್ತೆ ವಾಂತಿ ಬಂದಂಗಾಗತ್ತೆ, ಅಥವಾ ಎಡಗಡೆ ಕೈಗೆಲ್ಲ ಮತ್ತೆ ಇಡೀ ಕೈ ಮತ್ತೆ ಬೆನ್ನಿಗೆ ಹೋದಂಗಾಗತ್ತೆ, ಮತ್ತೆ ಒಂದು ರೀತಿ ವೀಕ್ನೆಸ್ ಆಗಿ ಕೂತ್ಕೋಬೇಕು ಅನ್ಸುತ್ತೆ, ಇದೆಲ್ಲ ಒಂದು ಹಾರ್ಟಿನ ಸಿಂಪ್ಟಮ್ಸ್ ಇದು ಆಯ್ತಾ. ಆ ಟೈಮಲ್ಲಿ ನಾವು ಒಂದು ಸಿಂಪಲ್ಲಾಗಿ ಹತ್ತಿರದಲ್ಲೇ ಒಂದು ECG ಮಾಡೋದಾಗಲಿ, ಈಗ ತುಂಬ ಟೆಕ್ನಾಲಜಿ ಡೆವಲಪ್ ಆಗಿದೆ, ECG ರೆಕಾರ್ಡ್ ಮಾಡಿ ಅದನ್ನು ಬೇರೆ ಡಾಕ್ಟ್ರಿಗೆ ತೋರಿಸಿ ECG ತೊಂದರೆ ಇದೆಯಾ ಅಂತ ನೋಡುವಂಥ ಟೆಕ್ನಾಲಜಿ ಎಲ್ಲ ಡೆವಲಪ್ ಆಗಿದೆ. ಸುಮಾರು ಜನ ಅದನ್ನು ಯೂಸ್ ಮಾಡ್ಬೋದು. ನಿಮ್ಮ ಹತ್ರ ಯಾವುದೇ ರೀತಿ ಆ ರೀತಿ ರೆಕಾರ್ಡಿಂಗ್ ಇಲ್ಲ ಅಂತಂದ್ರೂ ಹತ್ತಿರದಲ್ಲಿ ಯಾವುದೇ ಡಾಕ್ಟರ್ ಇರಲಿ, ಯಾವುದೇ ಒಂದು ನರ್ಸಿಂಗ್ ಹೋಮ್ ಇರಲಿ, ಒಂದು ಸಣ್ಣ ಹಾಸ್ಪಿಟ್ಲ್ ಇರಲಿ, ಅಲ್ಲಿ ಹೋದ ತಕ್ಷಣ ಈ ರೀತಿ ನೀವು ಲಕ್ಷಣಗಳು ಹೇಳಿದರೆ ಒಂದು ECG ಮಾಡ್ತಾರೆ. ECG ನಾರ್ಮಲ್ ಇದೆ ಅಂದರೆ ಎಲ್ಲ ನಾರ್ಮಲ್ ಇದೆ ಅಂತ ಅರ್ಥ ಅಲ್ಲ, ಆದರೆ ECG ತುಂಬ ಇಂಪಾರ್ಟೆಂಟ್. ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆದರೆ ಫಸ್ಟ್ ECG ಗೊತ್ತಾಗುತ್ತೆ. ಮತ್ತು ಆ ಟೈಮಲ್ಲಿ ಒಂದು ಬ್ಲಡ್ ಟೆಸ್ಟ್, ಟ್ರೋಪೋನಿನ್ ಅಂತ ಒಂದು ಟೆಸ್ಟ್ ಮಾಡ್ತಾರೆ, ಅದು ಪಾಸಿಟಿವ್ ಬರ್ಬೋದು. ಒಂದೊಂದು ಟೈಮ್ ECG ನಾರ್ಮಲ್ ಇದೆ ಅದು ಪಾಸಿಟಿವ್ ಬರ್ಬೋದು. ಸೊ ಯಾವುದೇ ಆಗಲಿ ಅದನ್ನು ಇಂಟರ್ಪ್ರೆಟ್ ಮಾಡಬೇಕಾಗತ್ತೆ. ಕೆಲವು ಟೈಮ್ ಅಲ್ಲಿ ಡ್ಯೂಟಿ ಡಾಕ್ಟರ್ಸ್ಗೆ ಅದು ಇಂಟರ್ಪ್ರೆಟ್ ಮಾಡೋಕ್ಕಾಗದಲ್ಲಿದ್ದರೆ ಅವರು ಫಿಸಿಷಿಯನ್ ಆಗಲಿ ಕಾರ್ಡಿಯಾಲಜಿಸ್ಟ್ ಆಗಲಿ ಕಾಂಟ್ಯಾಕ್ಟ್ ಮಾಡ್ತಾರೆ, ಮಾಡಿಬಿಟ್ಟು ಹೇಳ್ತಾರೆ. ಅದರಿಂದ ಯಾವುದೇ ರೀತಿ ಎದೆ ನೋವಿರಲಿ ಅಥವಾ ಈ ಥರ ಲಕ್ಷಣಗಳಿದ್ದರೆ ಒಂದು ಸಿಂಪಲ್ಲಾಗಿ ಹತ್ತಿರದ ಡಾಕ್ಟರ್ ಹತ್ರ ಹೋಗಿ ಒಂದು ಸಿಂಪಲ್ ECG ಮಾಡಿ ಒಂದು ಟ್ರೋಪೋನಿನ್ ಟೆಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ. ಆಮೇಲೆ ಅದರೊಳಗೆ ಡೌಟ್ ಬಂದರೆ ಅವರು ದೊಡ್ಡ ಆಸ್ಪತ್ರೆಗಳಿಗೆ ಕಳಿಸ್ತಾರೆ.
3: ಹಾಂ ಡಾಕ್ಟರ್, ಈಗ ಹೃದಯಾಘಾತವಾದ ಸಂದರ್ಭದಲ್ಲಿ ಮನೆಯಲ್ಲಿ ಪ್ರಥಮ ಚಿಕಿತ್ಸೆಯಾಗಿ ನಾವು ಏನನ್ನು ಮಾಡಬೇಕು, ಏನು ವಿಷಯಗಳನ್ನು ಮಾಡಬಾರ್ದು?
2: ನೋಡಿ, ಮನೆಯಲ್ಲಿ ನಮ್ಮ ಸಾಧಾರಣವಾಗಿ ಇಮ್ಮಿಡಿಯೇಟ್ಲಿ ಪ್ರಥಮ ಚಿಕಿತ್ಸೆ ಮಾಡೋದು ಅಂತ ಕಷ್ಟ. ಅದು ಯಾಕೆಂದರೆ ಹೃದಯಾಘಾತ ಆದರೆ ಅದಕ್ಕೆ ಒಂದು ದಿವಸ ಗೋಲ್ಡನ್ ಅವರ್ ಅಂತ ಹೇಳ್ತೀವಿ ನಾವು, ಒಂದು ನಿಮಿಷನೂ ವೇಸ್ಟ್ ಮಾಡದಲ್ಲೇ ಆಸ್ಪತ್ರೆಗೆ ಹೋದರೆ ಅಲ್ಲಿ ಅವಾಗ ಅದು ಹೃದಯಾಘಾತ ಅಂತ ಗೊತ್ತಾದರೆ ನಾವು ಅದಕ್ಕೆ ತಕ್ಷಣ ನಾವು ಪೇಷಂಟ್ನ ನಾವು ಆಂಜಿಯೋಗ್ರಾಮ್ಗೆ ಮಾಡಿ ಆಂಜಿಯೋಪ್ಲಾಸ್ಟಿ ಮಾಡಿ ಉಳಿಸುವಂಥದ್ದು ಇರುತ್ತೆ, ಅದಕ್ಕೆ ಗೋಲ್ಡನ್ ಅವರ್ ಅಂತ ಹೇಳ್ತೀವಿ. ಅದು ಸಾಧಾರಣವಾಗಿ 3 ಗಂಟೆ ಒಳಗಡೆ ಬಂದರೆ ಒಳ್ಳೆಯದು, 6 ಗಂಟೆ ಒಳಗಡೆ ಬಂದರೆ ಇನ್ನೂ ಒಳ್ಳೆಯದು. 6 ಗಂಟೆಗಿಂತ 3 ಗಂಟೆ ಒಳಗಡೆ ಬಂದರೆ ತುಂಬ ಬೆನಿಫಿಟ್ ಆಗುತ್ತೆ. ಯಾಕೆಂದರೆ ಪ್ರತಿ ಸತಿ ಹೃದಯಾಘಾತ ಆಗಬೇಕಾದ್ರೆ ಅದು ಹಾರ್ಟ್ನ ಮಸಲ್ ಅಂತ ಹೇಳ್ತೀವಲ್ಲ ಅದನ್ನು ಅದಕ್ಕೆ ಡ್ಯಾಮೇಜ್ ಮಾಡ್ತಾ ಇರುತ್ತೆ. ಆ ಟೈಮಲ್ಲಿ ಹಾರ್ಟ್ ಬೀಟ್ ವ್ಯತ್ಯಾಸ ಆಗಿ ಅರಿದ್ಮಿಯಾಸ್ ಅಂತ ಹೇಳ್ತೀವಿ, ಅದರಿಂದನೂ ಡೆತ್ಸ್ ಆಗ್ಬೋದು ಅಥವಾ ಈ ಥರ ಇದಾಗಿ ಮಸಲ್ ಡ್ಯಾಮೇಜ್ ಆಗಿ ಪಂಪಿಂಗ್ ಕಡಿಮೆ ಆಗ್ಬೋದು. ಇದನ್ನೆಲ್ಲ ತಡೆ ಹಿಡಿಬೇಕು ಅಂದರೆ ನಾವು ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಅಂತ ಮಾಡ್ತೀವಿ. ಅದು ಏನು ಅಂತಂದರೆ ಬೇಗ ಬಂದಷ್ಟು ಒಳ್ಳೆಯದು. ಬೇಗ ಪೇಷಂಟ್ ಬಂದ ತಕ್ಷಣ ಎಷ್ಟೋ ಟೈಮ್ ನಾವು ಗೋಲ್ಡನ್ ಅವರ್ ಅಂತೀವಿ, 90 ಮಿನಿಟ್ಸ್ ತುಂಬ ಗೋಲ್ಡನ್ ಅವರ್. 90 ಮಿನಿಟ್ಸ್ ಒಳಗಡೆ ಬಂದರೆ ಇಮಿಡಿಯೇಟ್ಲಿ ನಾವು ಆಂಜಿಯೋಗ್ರಾಮ್ ಮಾಡಿ ಅದರ ಬ್ಲಾಕ್ ಇರುವಂಥ 100% ಇರಲಿ 90% ಇರಲಿ ಬ್ಲಾಕ್ ಆಗಿರುತ್ತೆ. ಮುಖ್ಯ ರಕ್ತನಾಳ 3 ರಕ್ತನಾಳದಲ್ಲಿ ಒಂದಂತೂ ಬ್ಲಾಕ್ ಆಗಿರುತ್ತೆ ಆ ಟೈಮಲ್ಲಿ. ಆವಾಗ ನಾವು ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಅಂತ ಮಾಡಿ ಅದು ಬ್ಲಾಕ್ ಕ್ಲಿಯರ್ ಮಾಡಿದ್ರೆ ಒಂದು ಜೀವನ ಉಳಿಯುತ್ತೆ, ಒಂದು ಮಸಲ್ ಡ್ಯಾಮೇಜು ಆಗಲ್ಲ, ಮತ್ತು ಈ ಅರಿದ್ಮಿಯಾಸ್ ಅಂತ ಹಾರ್ಟ್ ಬೀಟ್ ವ್ಯತ್ಯಾಸ ಆಗೋದು ಆಗಲ್ಲ. ಈ ಗೋಲ್ಡನ್ ಅವರ್ಗೆ ನಾವು ಟೈಮ್ ವೇಸ್ಟ್ ಮಾಡಬಾರ್ದು. ಸೊ ಇಮ್ಮಿಡಿಯೇಟ್ಲಿ ಪಕ್ಕದಲ್ಲಿ ಯಾವ್ದಾದ್ರು ನರ್ಸಿಂಗ್ ಹೋಮ್ ಇದ್ರೆ ಅದ್ರ ECG ಮಾಡಿ ಇಮ್ಮಿಡಿಯೇಟ್ಲಿ ಶಿಫ್ಟ್ ಮಾಡೋದು ಒಳ್ಳೆಯದು, ಆದಷ್ಟು ಬೇಗ ಮಾಡೋದು. ಇಲ್ಲಾಂದ್ರೆ ಡೈರೆಕ್ಟ್ಲಿ ದೊಡ್ಡ ಆಸ್ಪತ್ರೆಗೂ ಬರ್ಬೋದು, ಆ ಥರನು ಮಾಡ್ಬೋದು. ಇದಕ್ಕೆ ಗೋಲ್ಡನ್ ಅವರ್ ಅನ್ನೋದು ಭಾರಿ ಇಂಪಾರ್ಟೆಂಟ್. ಮನೇಲಿ ಏನು ಚಿಕಿತ್ಸೆ ಕೊಡೋಕ್ಕಾಗಲ್ಲ, ಆದರೆ ಏನು ಅಂತಂದರೆ ಕೆಲವರು ಮನೆಯಲ್ಲಿ ಕೆಲವರು ಆಸ್ಪ್ರಿನ್ನು ಮತ್ತು ಈ ಕ್ಲೋಪಿಡೋಗ್ರಲ್ಲು ಮತ್ತು ಈ ಕೊಲೆಸ್ಟ್ರಾಲ್ ಲೋರಿಂಗ್ ಟ್ಯಾಬ್ಲೆಟ್ನ ಅದೊಂದು ಪ್ಯಾಕೆಟ್ ಬರುತ್ತೆ, ಅದನ್ನು ಕೆಲವರು ಇಟ್ಕೊಂಡಿರ್ತಾರೆ, ಅದನ್ನು ಬೇಕಾದ್ರೆ ತಕ್ಷಣ ತೊಗೋಬೋದು. ಬಟ್ ಇದೇ ಸಾರ್ಬಿಟ್ರೇಟ್ ಎಲ್ಲ ಕೊಡೋ ಮುಂಚೆ BP ಎಲ್ಲ ಚೆಕ್ ಮಾಡೋದಿರುತ್ತೆ, ಅದು ಅವರಿಗೆ ಕಷ್ಟ ಆಗ್ಬೋದು.

0: ಒಂದು ಸ್ಟ್ಯಾಟಿನ್ ಇರುವಂಥ ಒಂದು ಕಿಟ್ ಬರುತ್ತೆ, ಬೇಕಾದ್ರೆ ಅದನ್ನು ಮನೇಲಿ ಇಟ್ಕೋಬೋದು. ಅದನ್ನು ತಗೊಂಡು ಆಮೇಲೆ ಅಟ್ಯಾಕ್ ಇಲ್ಲ ಅಂತಂದ್ರೂ ಏನು ತೊಂದರೆ ಇಲ್ಲ, ಅದರಿಂದ ಡ್ಯಾಮೇಜ್ ಏನಾಗಲ್ಲ, ಬಟ್ ಯೂಸ್ ಆಗುತ್ತೆ. ಇದೆಲ್ಲ ನಾವು ಆಸ್ಪತ್ರೆ ಬಂದ ತಕ್ಷಣ ಕೊಡ್ತೀವಿ. ಮನೇಲೇ ಅದೆಲ್ಲ ಇಟ್ಕೊಳ್ಳೋಕ್ಕೆ ಅವ್ರ ಹತ್ರ ಇದ್ದರೆ ಇಟ್ಕೋಬೋದು ಅವಾಗ. ಆದ ರೀತಿ
1: ಡಾಕ್ಟರ್, ಈಗ ಹೃದಯದ ಆರೋಗ್ಯಕ್ಕೆ ಪ್ರತಿದಿನ ನಾವು ಆಹಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಮಾಡಬೇಕಾಗ್ತದೆ?
0: ಹೃದಯ ರೋಗಗಳು ದಿನ ದಿನ ಜಾಸ್ತಿ ಆಗ್ತಾ ಇದೆ, ಅದು ಒಳ್ಳೆಯದಲ್ಲ. ನಮ್ಮ ಸೊಸೈಟಿಗೆ, ನಮ್ಮ ಸಮಾಜಕ್ಕೆ ರೋಗಗಳು ಕಡಿಮೆ ಆದಷ್ಟು ಒಳ್ಳೆಯದು. ನಾವು ಯಾವಾಗಲೂ ಒಂದು ಹೃದಯ ರೋಗ ಬಂದಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದು, ಮೆಡಿಸಿನ್ ಕೊಡೋದಾಗಲಿ, ಬೈಪಾಸ್ ಮಾಡೋದಾಗಲಿ, ಎಂಜಿಯೋಪ್ಲಾಸ್ಟಿ ಮಾಡೋದಾಗಲಿ, ಅದೆಲ್ಲ ಲಾಸ್ಟಿಗೆ ಇಟ್ಕೋಬೇಕು. ಅದು ಫಸ್ಟ್ ಪ್ರೈಮರಿ ಇಲ್ಲ, ಪ್ರೈಮರಿ ಪ್ರಿವೆನ್ಷನ್ ಈಸ್ ಅ ಪ್ರೈಮರಿ ಕ್ಯೂರ್ ಅಂತ ಹೇಳ್ತೀವಿ. ಅಂದರೆ ನಾವು ರೋಗ ಬರದಂಗೆ ನೋಡ್ಕೊಳ್ಳೋದು ಇಂಪಾರ್ಟೆಂಟ್. ರೋಗ ಬರದಂಗೆ ನೋಡ್ಕೋಬೇಕು ಅಂತಂದರೆ ನಾವು ಆಹಾರ ಶೈಲಿ ಆಗಲಿ, ವ್ಯಾಯಾಮ ಆಗಲಿ, ಈ ರೀತಿ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡಬೇಕು. ಆಹಾರ ಅನ್ನೋದು ತುಂಬ ಇಂಪಾರ್ಟೆಂಟು, ಯಾಕೆಂತಂದರೆ ಒಳ್ಳೆ ಆಹಾರ ತಿಂದರೆ ಮಾತ್ರ ನಮ್ಮ ದೇಹ ಒಳ್ಳೆಯದಾಗತ್ತೆ. ಆಹಾರನ ಆದಷ್ಟು ಮಿತಿ ಆಹಾರ ತಿನ್ನಬೇಕು, ಎಷ್ಟು ಬೇಕೋ ಅಷ್ಟೇ ತಿನ್ನಬೇಕು, ಆಯಿತಾ? ಯಾವುದನ್ನು ಜಾಸ್ತಿ ತಿನ್ನಬಾರ್ದು. ಈಗ ಅದಕ್ಕೆ ನಾವು 6 vices ಅಂತ ಹೇಳ್ತೀವಿ. ಅದಕ್ಕೇನು ಅಂತಂದರೆ ಯಾವುದ್ಯಾವುದು ನಾವು ಕಡಿಮೆ ತಿನ್ನಬೇಕು ಅಂತಂದರೆ, ಒಂದು ಸಾಲ್ಟ್, ಉಪ್ಪು, ನಮಗೆಷ್ಟು ಬೇಕೋ ಅಷ್ಟು ಉಪ್ಪೇ ತೊಗೋಬೇಕು. ಮನೆಯಲ್ಲಿ ಅಡುಗೆ ಮಾಡಿದರೆ ಎಷ್ಟು ಉಪ್ಪು ಹಾಕ್ತಾರೆ ಅಷ್ಟೇ ತೊಗೋಬೇಕು. ಜಾಸ್ತಿ ಉಪ್ಪಿನ ಪದಾರ್ಥ ಇರುವಂಥ ಸಾಲ್ಟ್ ಇರೋದು, ಉಪ್ಪಿನಕಾಯಿ ಆಗಲಿ ಅಥವಾ ಚಿಪ್ಸ್ ಆಗಲಿ, ಅಲ್ಲೆಲ್ಲ ಸಾಲ್ಟ್ ರಿಚ್ ಇರುತ್ತೆ, ಅದನ್ನು ಅವಾಯ್ಡ್ ಮಾಡಬೇಕು. ಉಪ್ಪಲ್ದಲ್ಲೇ ಸಕ್ಕರೆ, ನಮ್ಮ ದೇಹಕ್ಕೆ ಸಕ್ಕರೆ ಅವಶ್ಯಕತೆ ಇಲ್ಲ. WHO ಪ್ರಕಾರ 3 spoons ಶುಗರ್ ಮಾತ್ರ ನಮ್ಮ ದೇಹಕ್ಕೆ ಅವಶ್ಯಕತೆ ಇದೆ ದಿನಕ್ಕೆ. ಅಂದರೆ ನಾವು ಶುಗರ್ ಇಲ್ಲಿ ಬಿಟ್ಟರೆ ತುಂಬ ರೋಗಗಳು ಬರದಂಗೆ ನೋಡ್ಕೋಬೇಕು. ನಾವು ಅನ್ಕೊಂತೀವಿ ಡಯಾಬಿಟೀಸ್ ಮಾತ್ರ ಇರೋರು ಮಾತ್ರ ಶುಗರ್ ತೊಗೋಬಾರ್ದು ಅಂತ, ಆ ರೀತಿ ಅಲ್ಲ. ಡಯಾಬಿಟೀಸ್ ಇಲ್ದಲೇ ಇದ್ದವರು ಶುಗರ್ ಕಂಟ್ರೋಲ್ ಮಾಡಿದ್ರೆ ಆದಷ್ಟು ಅವರು ಕೊಲೆಸ್ಟ್ರಾಲು ಕಂಟ್ರೋಲ್ ಆಗುತ್ತೆ, ಮತ್ತು ಅವ್ರಿಗೆ ಮುಂದೆ ಜೀವನ ಶೈಲಿಯಲ್ಲಿ ಒಂದು ಒಳ್ಳೇದು ಇದಾಗುತ್ತೆ. ಅದರಿಂದ ನಾವು ಶುಗರ್ ಸಕ್ಕರೆ ಪದಾರ್ಥ, ಸಕ್ಕರೆ ಮತ್ತು ಸಕ್ಕರೆ ಬೆಲ್ಲ ಆ ಥರದ್ದೆಲ್ಲ ಸಕ್ಕರೆ ಸಂಬಂಧಪಟ್ಟ ಯಾವುದೇ ಸಿಹಿ ಪದಾರ್ಥನೂ ಆದಷ್ಟು ಕಡಿಮೆ ಮಾಡಬೇಕು. ನಾವು 0 ಅಂತ ಹೇಳಲ್ಲ, ಆದಷ್ಟು ಕಡಿಮೆ ಯೂಸ್ ಮಾಡೋದು ಒಳ್ಳೆಯದು. ಒಂದು ಸಕ್ಕರೆ, ಒಂದು ಉಪ್ಪು. ಮತ್ತು ಇನ್ನು ನೆಕ್ಸ್ಟ್ ಏನು ಅಂತಂದರೆ, ನಾವು ಯಾವುದೇ ರೀತಿ ನಾನ್ ವೆಜಿಟೇರಿಯನ್ ಆಗಲಿ ವೆಜಿಟೇರಿಯನ್ ಫುಡ್ ಆಗಲಿ ಯಾವುದೇ ಲಿಮಿಟೇಷನ್ಲಿ ಇರಬೇಕು. ಆದಷ್ಟು ಈಗ ನಾನ್ ವೆಜಿಟೇರಿಯನ್ ಫುಡ್ಡಲ್ಲಿ ನಾವು ಆದಷ್ಟು ರೆಡ್ ಮೀಟ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ರೆಡ್ ಮೀಟ್ ಅಂತಂದರೆ ಮಟನ್ನು ಆ ಥರ ಎಲ್ಲ ಬರುತ್ತೆ. ಲೀನ್ ಮೀಟ್ ಅಂತಂದರೆ ಚಿಕನ್ ಬರುತ್ತೆ, ಮತ್ತು ಫಿಶು ಚಿಕನ್ನು ಪರವಾಗಿಲ್ಲ. ಯಾವುದೇ ಇದು ತಗೊಳ್ಳೋದಿದ್ರು ಆದಷ್ಟು ಮಿತಿ ಆಹಾರ ಇರಬೇಕು. ವೆಜಿಟೇರಿಯನ್ನಲ್ಲೂ ಅಷ್ಟೇ, ಯಾವುದೇ ರೀತಿ ಅದು ರಿಸ್ಟ್ರಿಕ್ಷನ್ ಇಲ್ಲ, ಬಟ್ ಆದ್ರೂ ವೆಜಿಟೇರಿಯನ್ ಆಗಲಿ ನಾನ್ ವೆಜಿಟೇರಿಯನ್ ಆಗಲಿ ಎಲ್ಲ ಮಿತಿಯೇ ಇರಬೇಕು ಅಂತ ನಾವು ಹೇಳೋದು. ಅದರೊಳಗೆ ಇನ್ನೊಂದೇನು ಅಂದರೆ ಆಯಿಲ್, ನಮ್ಮ ಎಣ್ಣೆ ಇದೆಯಲ್ಲ, ನಮ್ಮ ದೇಹಕ್ಕೆ ಎಣ್ಣೆಯ ಅವಶ್ಯಕತೆ ಇಲ್ಲ. ಎಣ್ಣೆ ಅದೊಂದು ರುಚಿಗೋಸ್ಕರ ಹಾಕೋದು, ಅದರಿಂದ ಯಾವುದೇ ಎಣ್ಣೆ ಆಗಲಿ ಈ ಎಣ್ಣೆ ಒಳ್ಳೆಯದು ಆ ಎಣ್ಣೆ ಒಳ್ಳೆಯದು ಅಂತ ಹೇಳ್ತಿರ್ತಾರೆ, ಆ ರೀತಿ ಇಲ್ಲ. ಯಾವುದೇ ಎಣ್ಣೆ ಆದರೂ ನಾವು ತುಂಬ ಕಡಿಮೆ ಯೂಸ್ ಮಾಡಬೇಕು ಅಂತ ನಾನು ಹೇಳ್ತೀನಿ.
1: ಅಂದರೆ ಈಗ ಹಾಗಿದ್ರೆ ಕೊಲೆಸ್ಟ್ರಾಲ್ ಕೂಡ ಒಂದು ಮುಖ್ಯ ಕಾರಣ ಆಗ್ತದೆ ಡಾಕ್ಟರ್ ಅದಕ್ಕೆ?
0: ಕೊಲೆಸ್ಟ್ರಾಲ್ ತುಂಬ ಇಂಪಾರ್ಟೆಂಟ್ ಕಾರಣ. ಕೊಲೆಸ್ಟ್ರಾಲ್ ಏನು ಅಂದರೆ ನಮ್ಮ ಲಿವರು 80% ಕೊಲೆಸ್ಟ್ರಾಲ್ ಅದು ಪ್ರೊಡ್ಯೂಸ್ ಮಾಡ್ತಿರುತ್ತೆ. ಆಹಾರದಿಂದ ಒಂದು 20-30% ಆ್ಯಡ್ ಆಗುತ್ತೆ. ಸೊ ನಾವು ಆಹಾರನ ಕಂಟ್ರೋಲ್ ಮಾಡೋಕ್ಕೆ ಮಾತ್ರ ನಮ್ಮ ಕೈಲಾಗುತ್ತೆ. ಅದಕ್ಕೆ ನಾವು ಆ 20-30% ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡೋದಕ್ಕೆ ಆಹಾರನ ಕಂಟ್ರೋಲ್ ಮಾಡಿ ಆದಷ್ಟು ಜಾಸ್ತಿ ಫ್ಯಾಟ್ ಫುಡ್ನ ತಗೋಬೇಡಿ ಅಂತ ನಾವು ಹೇಳ್ತೀವಿ.
1: ಅಧಿಕ ರಕ್ತದೊತ್ತಡವನ್ನು ನಾವು ಸೈಲೆಂಟ್ ಕಿಲ್ಲರ್ ಅಂತ ಹೇಳಿ ಕರಿತೇವೆ. ಸೊ ಹೀಗೆ ಕರೀಲಿಕ್ಕೆ ಕಾರಣ ಏನು ಡಾಕ್ಟರ್?
0: ಅದು ಯಾಕೆ ಅಂತಂದರೆ ನೋಡಿ, ನಮ್ಮಲ್ಲಿ ಈ ಇಂಡಿಯಾದಲ್ಲಿ ಈಗ ಒಂದು ಸರ್ವೆ ಪ್ರಕಾರ ಆಲ್ಮೋಸ್ಟ್ ಒಂದು 10-20% ಜನಗಳಿಗೆ BP ಬ್ಲಡ್ ಪ್ರೆಷರ್ ಇದೆ, ಆದರೆ 70% ಜನಗಳಿಗೆ ಅದು BP ಇರೋದು ಗೊತ್ತಿರಲ್ಲ. ಸೊ ಅವರೇನಂದರೆ ಟೆಸ್ಟ್ ಮಾಡಿಸಿರಲ್ಲ. ಈಗ BP ಕೆಲವು ಟೈಮು ಲಕ್ಷಣಗಳು ಕಾಣಿಸುತ್ತೆ, ಕೆಲವು ಟೈಮ್ ಕಾಣಿಸಲ್ಲ. ಕೆಲವರಿಗೆ ಹೈ BP ಇದ್ದಾಗ ಏನು ಲಕ್ಷಣಗಳು ಇಲ್ದಲೇ ಇರಬಹುದು ಅವರು. ಮತ್ತು ಕೆಲವರಿಗೆ ಸಣ್ಣ ಪುಟ್ಟ ಲಕ್ಷಣಗಳು ಬಂದಾಗ ತೋರಿಸ್ಬೋದು. ಯಾವುದೇ ಆಗಲಿ BP ನಾವು ರೆಕಾರ್ಡಿಂಗ್ ಮಾಡಬೇಕು, ಡಾಕ್ಟರ್ ಹತ್ರ ಹೋಗಿ ರೆಕಾರ್ಡ್ ಮಾಡಿ. ಮೊದಲನೇ ಸತಿ ರೆಕಾರ್ಡ್ ಆದ ತಕ್ಷಣ ನಾವು ಟ್ರೀಟ್ಮೆಂಟ್ ಕೊಡಲ್ಲ, ನಾವು 2-3 ರೆಕಾರ್ಡಿಂಗ್ ಮಾಡ್ತೀವಿ ಬೇರೆ ಬೇರೆ ಟೈಮಲ್ಲಿ. ಕೆಲವರಿಗೆ ವೈಟ್ ಕೋಟ್ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ, ಅಂದರೆ ಡಾಕ್ಟ್ರ್ ಹತ್ರ ಬಂದ ತಕ್ಷಣ, ಆಸ್ಪತ್ರೆಗೆ ಬಂದ ತಕ್ಷಣ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು ABPM ಅಂತ ಯೂಸ್ ಮಾಡ್ತೀವಿ, ಅಂದರೆ ಆಂಬ್ಯುಲೇಟ್ರಿ BP ಮಾನಿಟ್ರಿಂಗ್ ಮಾಡ್ತೀವಿ. ಅವ್ರಿಗೆ 24 ಗಂಟೆ BP ಮಾನಿಟ್ರಿಂಗ್ ಮಾಡುವಂಥ ವ್ಯವಸ್ಥೆಗಳಿರುತ್ತೆ. ಆವಾಗ ಅವರು ಡಾಕ್ಟರ್ ಹತ್ರ ಏನಿರಲ್ಲ, ಆಗ BP ಎಷ್ಟು ವೇರಿಯೇಷನ್ ಇದೆ, ಅವರು ಮಲಗಿದ್ದಾಗ, ಕೂತಿದ್ದಾಗ, ಕೆಲಸ ಮಾಡಬೇಕಾದ್ರೆ ಅದೆಲ್ಲ

0: ಗೊತ್ತಾಗುತ್ತೆ. ಸೊ ಈ ರೀತಿಯೆಲ್ಲ ಮಾಡಿ ಒಂದು ಡಯಾಗ್ನೋಸ್ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಾವು ನೋಡಿದಂಗೆ ತುಂಬ ಜನ ಪೇಷೆಂಟು ಫಸ್ಟ್ ಸಿಂಪ್ಟಮ್ಮೇ ಸ್ಟ್ರೋಕ್ ಆಗಿ ಬರ್ತಾರೆ, ಪ್ಯಾರಾಲಿಸಿಸ್ ಆಗಿ. ಆಮೇಲೆ ನೋಡಿದ್ರೆ ಅವ್ರಿಗೆ ಬಿ ಪಿ ಇರುತ್ತೆ, ಕೇಳಿದ್ರೆ ನಾವು ಬಿ ಪಿ ನಮಗಿಲ್ಲ ಅಂತ ಹೇಳ್ತಾರೆ. ನೀವು ಚೆಕ್ ಮಾಡಿದ್ರೆ ಅಂದರೆ ಇಲ್ಲ ಅಂತಾರೆ. ಅಂದರೆ ಚೆಕ್ ಮಾಡಲ್ಲ. ನಮಗೆ ಏನು, ನಾ ಹೇಳೋದು, ಯಾವುದೇ ರೋಗಗಳು ಒಂದು ಲಕ್ಷಣದಲ್ಲಿ ಬರುತ್ತೆ, ಕೆಲವು ಟೈಮ್ ಲಕ್ಷಣ ಇಲ್ಲದಲೆ ಬರುತ್ತೆ. ಅದಕ್ಕೆ ನಾವು ಅದಕ್ಕೆ ಹೇಳೋದು ರೆಗ್ಯುಲರ್ ಹಾರ್ಟ್ ಚೆಕಪ್ ಅಥವಾ ಹೆಲ್ತ್ ಚೆಕಪ್ ಮಾಡಿ ಅಂತ ಯಾಕೆ ಹೇಳ್ತೀವಿ, ಯಾಕೆ ಅಂತಂದರೆ ಕೆಲವು ರೋಗಗಳಿಗೆ ಸಿಂಪ್ಟಮ್ ಇಲ್ಲದಲೇ ಬಂದಿರುತ್ತೆ, ಅದು ಬ್ಲಡ್ ಚೆಕಪ್ಪಲ್ಲಿ ಗೊತ್ತಾಗ್ಬೋದು, ಡಾಕ್ಟ್ರುಗಳು ಚೆಕ್ ಮಾಡಿದಾಗ ಬಿ ಪಿಗಳು ಗೊತ್ತಾಗ್ಬೋದು, ಇ ಸಿ ಜಿ ಮಾಡಿದಾಗ ಹಾರ್ಟ್ ಪ್ರಾಬ್ಲಮ್ ಗೊತ್ತಾಗ್ಬೋದು, ಎಕೋಕಾರ್ಡಿಯೋಗ್ರಫಿ ಮಾಡಿದಾಗ ಹಾರ್ಟ್ ಸ್ಕ್ಯಾನ್ ಮಾಡಿದಾಗ ಗೊತ್ತಾಗ್ಬೋದು. ಸೊ ಈ ರೀತಿ ನಾವು ನಾನ್ ಇನ್ವೇಸಿವ್ ಟೆಸ್ಟ್ಗಳನ್ನು ನಾವು ಪ್ರತಿ ವರ್ಷಕ್ಕೆ, ಕೆಲವ್ರಿಗೆ ವರ್ಷಕ್ಕೊಂದು ಸತಿ ಹೇಳ್ತೀವಿ, ಕೆಲವ್ರಿಗೆ 2 ವರ್ಷಕ್ಕೊಂದು ಸತಿ ಹೇಳ್ತೀವಿ. ಅದು ಯಾಕೆ ಹೇಳ್ತೀವಿ ಅಂದರೆ ಇದೇ ಕಾರಣ, ಕೆಲವು ಟೈಮ್ ಬ್ಲಡ್ ಶುಗರ್ ಇರುತ್ತೆ ಗೊತ್ತೇ ಇರಲ್ಲ, ಅದು ಶುಗರ್ ಟೆಸ್ಟ್ ಮಾಡಿದ್ರೆ ಮಾತ್ರ ಗೊತ್ತಾಗೋದು, ಆದರೆ ಅವ್ರು ನಮಗೇನು ಇಲ್ಲ ಅಂತ ಹೇಳ್ತಿರ್ತಾರೆ. ಅದರಿಂದ ಯಾವುದೇ ರೋಗಗಳು ಯಾವ ಸಮಯದಲ್ಲಾದರೂ ಬರ್ಬೋದು. ಮತ್ತು ಅದಕ್ಕೆ ನಂಗೆ ಈಗ 6 ತಿಂಗಳ ಹಿಂದೆ ನಂಗೆ ಇತ್ತಿಲ್ಲ, ಈಗ ಬಂದು ಈಗ ಹೇಗೆ ಬಂತು ಅಂತೆಲ್ಲ ಹೇಳ್ತಾರೆ. ಬರ್ಬೋದು, ಯಾವ ಟೈಮಲ್ಲೂ ಬರ್ಬೋದು. ರೋಗ ಬರೋದನ್ನು ತಡೆ ಹಿಡಿಯೋಕ್ಕಾಗಲ್ಲ ಕೆಲವು ಟೈಮ್, ಆದರೆ ಬಂದಿದ್ದ ರೋಗನ ಸರಿ ಮಾಡ್ಕೊಳ್ಳುವಂಥ ನಮ್ಮ ಕೈಯಲ್ಲೇ ಇರುತ್ತೆ.
1: ಹೃದ್ರೋಗ ಅಥವಾ ಕಾರ್ಡಿಯಾಕ್ ಅಟ್ಯಾಕ್ ಇರ್ಬೋದು, ಸೊ ಇದು ಅನುವಂಶೀಯವಾಗಿ ಕೂಡ ಬರುವುದುಂಟ?
0: ಹೌದು, ಇದು ಒಂದು ತುಂಬ ಇಂಪಾರ್ಟೆಂಟು. ನಮ್ಮ ಭಾರತ ದೇಶದಲ್ಲಿ ಈಗ ಏನಾಗ್ತಿದೆ ಅಂದರೆ, ಹಿಂದೆ ನಮ್ಮ ಹೃದಯ ರೋಗಗಳೆಲ್ಲ 60 ವರ್ಷ 70 ವರ್ಷದವರೆಗೆ ಬರ್ತಿತ್ತು, ಈಗ ಅದು ತುಂಬ ಕಡಿಮೆ ಆಗಿ ಒಂದು 40 ವರ್ಷದವರೆಗೆ ಬರೋಕ್ಕೆ ಶುರುವಾಗಿದೆ. ಈಗ ಇತ್ತೀಚೆಗೆ 20-30 ವರ್ಷದವರೆಗೂ ಬರ್ತಾಯಿದೆ. ಅಂದರೆ ಪ್ರತಿ ವರ್ಷ ನಾವು ವೆಸ್ಟರ್ನರ್ಸ್ ಅಂದರೆ ಔಟ್ಸೈಡರ್ಸ್ ಬೇರೆ ದೇಶದ ಜನಗಳಿಗೆ ಕಂಪೇರ್ ಮಾಡಿದರೆ ನಮ್ಮ ಹೃದಯ ರೋಗಗಳು 10 ವರ್ಷ ಮುಂಚೆ ಬರ್ತವೆ. ಮತ್ತು ಹಾಗಾಗಿ ನಮಗೀಗ ನಾವು ಚಿಕ್ಕ ವಯಸ್ಸಲ್ಲಿ 20-25 ವರ್ಷದವ್ರನ್ನೆಲ್ಲ ಹಾರ್ಟ್ ಅಟ್ಯಾಕ್ ಆಗಿ ನೋಡ್ತಾ ಇದ್ದೀವಿ. ಮತ್ತು 40 ವರ್ಷದಲ್ಲಿ ಆಲ್ರೆಡಿ ನಾವು ಮುಂದೆ ಹಿಂದೆ ಹೇಳ್ತಿದ್ವು, 40 ವರ್ಷ ಆದ ತಕ್ಷಣ ಒಂದು ಚೆಕಪ್ ಮಾಡಿಸ್ಬೇಕು, ಹಾರ್ಟ್ ಒಂದೇ ಇಲ್ಲ ಜನರಲ್ ಚೆಕಪ್. ಈಗ ಅದು 40 ವರ್ಷ ಇಲ್ಲ, ಈಗ 20-25 ವರ್ಷಕ್ಕೆ ಸ್ಟಾರ್ಟ್ ಆಗಿದೆ. ಅದರಿಂದ ನಾವು ಜನರಲ್ ಚೆಕಪ್ಪು ಚಿಕ್ಕ ವಯಸ್ಸಲ್ಲೇ ಮಾಡಿಸ್ಬೇಕಾಗತ್ತೆ. ಆಲ್ಮೋಸ್ಟ್ 30-35% ಜನಗಳು 40 ವರ್ಷಕ್ಕಿಂತ ಕಡಿಮೆ ಇರೋರು ಬರ್ತಾ ಇದ್ದಾರೆ. ಹಿಂದೆ ಅದೇ ನಾವು ಹೇಳ್ತಿದ್ದು, ತಂದೆನ ಮಗ ಕರ್ಕೊಂಬರ್ತಿದ್ರು ಹಾರ್ಟ್ ಅಟ್ಯಾಕ್ ಆದಮೇಲೆ, ಹಾರ್ಟ್ ಡಿಸೀಸ್ ಆಗಿ ತಂದೆ ಮಕ್ಕಳನ್ನ ಕರ್ಕೊಂಬರೋ ಥರ ಸ್ಟೇಜ್ ಆಗಿದೆ. ಅದಕ್ಕೆ ಕಾರಣ ನಮ್ಮ ಜೀವನ ಶೈಲಿಯ ವ್ಯತ್ಯಾಸ, ಜಂಕ್ ಫುಡ್ ತಿನ್ನೋದು, ಲೆಸ್ ಆ್ಯಕ್ಟಿವಿಟಿ, ಮೋರ್ ಕಂಪ್ಯೂಟರ್ ವರ್ಕು, ಅವು ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರಲ್ಲ ನಮ್ಮ, ಆ ರೀತಿಯ ಜೀವನ ಶೈಲಿ ಚೇಂಜ್ ಆಗಿದೆ. ಮತ್ತು ಈಗ ಎಲ್ಲ ಈಗ ತುಂಬ ಜಾಬ್ಗಳು ಹಾಗೇ ಇದೆ, ತುಂಬ ಜಾಬ್ಗಳು IT ಜಾಬ್ಗಳು ಆ ಥರ ಇದ್ದಾಗ ಅವ್ರಿಗೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಕಡಿಮೆ ಇರುತ್ತೆ. ಇದು ಅಲ್ಲದೆ ಮೋರ್ ಇಂಪಾರ್ಟೆಂಟ್ ಒಂದು ಜೀವನ ಶೈಲಿ ಅಂದರೆ ಸ್ಟ್ರೆಸ್ ಅಂತ ಹೇಳ್ತೀವಲ್ಲ, ಅದು ತುಂಬ ಇಂಪಾರ್ಟೆಂಟ್. ತುಂಬ ಚಿಕ್ಕ ವಯಸ್ಸಲ್ಲಿ ಹಾರ್ಟದ್ದು ಪ್ರಾಬ್ಲಮ್ ಬರೋದಕ್ಕೆ ಸ್ಟ್ರೆಸ್ಸೇ ಕಾರಣ. ತುಂಬ ಒತ್ತಡ, ಒತ್ತಡ ಎಲ್ಲಾದರೂ ಇರ್ಬೋದು, ಒತ್ತಡ ಕೆಲಸ ಮಾಡೋ ಜಾಗದಲ್ಲಿರ್ಬೋದು, ಮನೆಯಲ್ಲಿರ್ಬೋದು, ಅಥವಾ ಇರೋ ಎನ್ವೈರನ್ಮೆಂಟಲ್ಲಿರ್ಬೋದು. ಸೊ ಎಲ್ಲ ಒತ್ತಡದಿಂದನೇ ಈ ಥರ ಆಗ್ತಿದೆ. ಸೊ ಅದನ್ನು ಆದಷ್ಟು ಒತ್ತಡನೂ ನಾವು, ಮೆಂಟಲ್ ಹೆಲ್ತ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ನಾವು ಹೇಳ್ತೀವಲ್ಲ ಫಿಸಿಕಲ್ ಹೆಲ್ತ್ ಮಾತ್ರ ಅಲ್ಲ, ಮೆಂಟಲ್ ಹೆಲ್ತ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್.
1: ಡಾಕ್ಟರ್, ಮತ್ತೆ ಈಗ ಧೂಮಪಾನ, ಮದ್ಯಪಾನ ಇದರಿಂದ ಕೂಡ ಹೃದಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆಯಾ?
0: ಡೆಫಿನೆಟ್ಲಿ ಇದಕ್ಕೆ ಧೂಮಪಾನದ ಬಗ್ಗೆ ತುಂಬ ಆಲ್ರೆಡಿ ಕಾಳಜಿ ಆಗಿದೆ, ಸರ್ಕಾರದಲ್ಲಿ ತುಂಬ ಅಡ್ವರ್ಟೈಸ್ಮೆಂಟ್ಸ್ ಬಂದಿದೆ. ಧೂಮಪಾನ ಅಂತೂ ಯಾರೂ ಮಾಡಲೇಬಾರ್ದು. ಪರ್ಟಿಕ್ಯುಲರ್ಲಿ ಈಗ ಚಿಕ್ಕ ವಯಸ್ಸಲ್ಲಿ ಹೃದಯ ರೋಗ ಬರೋದಕ್ಕೆ ಮುಖ್ಯ ಕಾರಣ ಧೂಮಪಾನ. ಈ ಚಿಕ್ಕ ಹುಡುಗರುಗಳು ಚಿಕ್ಕ ವಯಸ್ಸಲ್ಲಿ 18-20 ವರ್ಷದವರೆಲ್ಲ ತುಂಬ ಸ್ಮೋಕಿಂಗ್ ಮಾಡೋದ್ರಿಂದ ಹಾರ್ಟ್ ಅಟ್ಯಾಕ್ ಇನ್ಸಿಡೆನ್ಸ್ ತುಂಬ ಜಾಸ್ತಿ ಆಗುತ್ತೆ. ಅವ್ರಿಗೆ ಕೊಲೆಸ್ಟ್ರಾಲು ಮತ್ತು ಡಯಾಬಿಟೀಸು ಬಿ ಪಿ ಬರೋದು ಸ್ವಲ್ಪ ಲೇಟ್ ಆಗ್ಬೋದು, ಆದರೆ ತುಂಬ ಜನ ಪೇಷೆಂಟ್ಗಳಿಗೆ ನಾವು ನೋಡ್ತೀವಿ 30 ವರ್ಷದೊಳಗಡೆ ಮ್ಯಾಸಿವ್ ಅಟ್ಯಾಕ್ ಆಗಿ ಬಂದಿರ್ತಾರೆ, ರಕ್ತನಾಳ 100% ಬ್ಲಾಕ್ ಇರುತ್ತೆ. ಅದಕ್ಕೆ ಕಾರಣ ಏನು ಅಂದರೆ ಸ್ಮೋಕಿಂಗು, ಸ್ಮೋಕಿಂಗ್ ಒಂದು, ಮತ್ತು ಡ್ರಗ್ಸ್, ಈ ಡ್ರಗ್ಸ್ ಇಂಟೇಕ್ ಇದೆಯಲ್ಲ ಅದರಿಂದನೂ ಆಗಲಿ ಈ ರೀತಿ ಆಗುತ್ತೆ. ಸೊ ಡ್ರಗ್ಸು ಮತ್ತು ಸ್ಮೋಕಿಂಗು ಯಂಗ್ಸ್ಟರ್ಸಲ್ಲಿ ಹಾಳು ಮಾಡ್ತಾ ಇದೆ, ಅದರಿಂದ ಹೃದಯ ರೋಗಗಳು ಜಾಸ್ತಿ ಆಗುತ್ತೆ.
1: ಡಾಕ್ಟರ್, ಈಗ ಹೃದಯವನ್ನು ನಾವು ಆರೋಗ್ಯಕರವಾಗಿ ಇಡಬೇಕಾದ್ರೆ ವ್ಯಾಯಾಮ ಕೂಡ ಮುಖ್ಯ ಆಗ್ತದೆ, ಮತ್ತು ಎಷ್ಟು ಸಮಯವನ್ನು ನಾವು ವ್ಯಾಯಾಮ ಮಾಡಲಿಕ್ಕೆ ನಮ್ಮ ದಿನಚರಿಯಲ್ಲಿ ತೆಗೆದಿಡಬೇಕು?
0: ನೋಡಿ, ವ್ಯಾಯಾಮ ಅನ್ನೋದು ನನ್ನ ಪ್ರಕಾರ 2 ಇಂಪಾರ್ಟೆಂಟ್ ಇದು. ನಮ್ಮ ಒಳ್ಳೆ ನಿಮಗೆ ಆರೋಗ್ಯ ಬೇಕು ಅಂದರೆ 5G ಮಂತ್ರ ಅಂತ ನಾನು ಹೇಳ್ತೀನಿ. ಮೊದಲನೇ ಮಂತ್ರ ಏನು ಅಂದರೆ ಆರೋಗ್ಯವಾಗಿರಬೇಕು ಅಂದರೆ 1 ಆಹಾರ. ಆಹಾರ ಬಗ್ಗೆ ನಾನು ಅದು ಆಲ್ರೆಡಿ ಹೇಳಿದೆ, ಯಾವುದೇ ಆಹಾರನಾದರೂ ಮಿತಿಯಾಗಿರಬೇಕು, ಆದಷ್ಟು ಶುಗರೆಲ್ಲ ಕಡಿಮೆ ಮಾಡಬೇಕು ಅಂತ ಹೇಳಿದೆ. ಆಯಾ

0: ಉಪಹಾರ ಆದಮೇಲೆ ಎರಡನೇ ಮಂತ್ರ ವ್ಯಾಯಾಮ, ವ್ಯಾಯಾಮ ಆದಮೇಲೆ ಮೂರನೇ ಮಂತ್ರ ಜೆನೆಟಿಕ್ಸ್. ಅಂದರೆ ನಮ್ಮ ಮನೇಲಿ ಯಾರಿಗಾದರೂ ತುಂಬ ಹಾರ್ಟ್ ಡಿಸೀಸ್ಗಳೆಲ್ಲ ಚಿಕ್ಕ ವಯಸ್ಸಲ್ಲಿ ಬಂದರೆ ಅನುವಂಶೀಯತೆ ಅಂತ ಹೇಳ್ತೀವಲ್ಲ, ಅದು ಒಳ್ಳೆಯದಲ್ಲ. ಅದಕ್ಕೆ ಅಂಥವರು ಮುಂಚೆನೇ ಟೆಸ್ಟ್ ಮಾಡಬೇಕು. ತುಂಬ ಪೇಷಂಟ್ಗಳಿಗೆ 40 ವರ್ಷ 50 ವರ್ಷದ ಒಳಗಡೆ ಯಾರಿಗಾದ್ರು ಹೃದಯಾಘಾತ ಆಗಿದೆ, ಹೃದಯಕ್ಕೆ ಸಂಬಂಧಪಟ್ಟ ಬೈಪಾಸ್ ಅಥವಾ ಆಂಜಿಯೋಪ್ಲಾಸ್ಟಿ ಆಗಿದೆ ಅಂದರೆ ಅವರ ಮನೆಯಲ್ಲಿರೋ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಎಲ್ಲರೂ ಹೃದಯಕ್ಕೆ ಟೆಸ್ಟ್ಗಳು ಮಾಡಲೇಬೇಕು. ಎಷ್ಟೋ ಟೈಮ್ ಅವ್ರಿಗೆ ಏನು ಸಿಂಪ್ಟಮ್ಸ್ ಇಲ್ಲದಲ್ಲೇ ಇದ್ದರೂ
1: ಅನುವಂಶೀಯವಾಗಿ
0: ಬಂದಿರೋ ಚಾನ್ಸಸ್ ಇರುತ್ತೆ. ಅದಾದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಅಂತಂದರೆ ನಾವು ಸ್ಲೀಪ್, ಅಂದರೆ ನಮ್ಮ ನಿದ್ದೆ ಕಡಿಮೆ ಮಾಡೋದ್ರಿಂದನೂ ಹೃದಯಕ್ಕೆ ಎಫೆಕ್ಟ್ ಆಗುತ್ತೆ. ಪ್ರತಿ ದಿವಸ ನಾವು 6-8 ಗಂಟೆಗಳ ಕಾಲ ನಿದ್ದೆ ಮಾಡಲೇಬೇಕು. ಕಡಿಮೆ ನಿದ್ದೆ ಮಾಡೋದ್ರಿಂದ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಈ ನಿದ್ದೆ ಮಾಡೋ ಟೈಮಲ್ಲಿ ನಮ್ಮ ಬಾಡಿ ರಿಪೇರ್ ಆಗ್ತಾ ಇರುತ್ತೆ, ಅಂದರೆ ಇಮ್ಯುನಿಟಿ ಇದಾಗ್ತಿರುತ್ತೆ, ಆಯಿತಾ, ರಿಪೇರ್ ಆಗುವಂಥ ಟೈಮ್. ಆ ಟೈಮಲ್ಲಿ ಎಲ್ಲ ಆರ್ಗನ್ಗಳನ್ನು, ಅದು ನಮ್ಮ ದೇಹದಲ್ಲಿರೋ ಎಲ್ಲ ಆರ್ಗನ್ಗಳು ರೆಸ್ಟಲ್ಲಿರುತ್ತವೆ. ಈ ಹೃದಯ ಅನ್ನೋದಕ್ಕೆ ಒಂದಕ್ಕೆ ರೆಸ್ಟ್ ಇಲ್ಲ, ನಿಮಗೆ ಗೊತ್ತಿರಬೇಕು. ಹೃದಯ ರೆಸ್ಟ್ ತೊಗೊಂಡ್ರೆ ನಾವು ಜೀವ ಇರಲ್ಲ. ಅದಕ್ಕೆ ಏನು ಮಾಡ್ತೀವಿ, ಹೃದಯ ಏನು ಮಾಡುತ್ತೆ ಅಂದರೆ, ಸಾಧಾರಣವಾಗಿ ನಾವು ಎದ್ದಿದ್ದಾಗ ಅದು 80 ಹಾರ್ಟ್ ರೇಟ್ ಬಡಿತಾ ಇದ್ದರೆ, ನಾವು ಮಲಗಿದ್ದಾಗ ಒಂದು 40 ಹಾರ್ಟ್ ರೇಟ್ ಬಡಿಯುತ್ತೆ, ಆಯ್ತಾ. ಅಂದರೆ ಅದಕ್ಕೆ ರೆಸ್ಟ್, ಅದು
1: ಅದಕ್ಕೆ ಸ್ವಲ್ಪ
0: ಸ್ವಲ್ಪ. ಈಗ 6 ಗಂಟೆ ನಾವು ನಿದ್ದೆ ಮಾಡಿದಾಗ ನಮ್ಮ ಎದೆ ಬಡತ ಅಷ್ಟು ಕಡಿಮೆ ಇರುತ್ತೆ, ಒಂದು 50-60-40 ಹಾಗೆ ಇರುತ್ತೆ. ಯಾಕೆಂದರೆ ಅದು ಕಡಿಮೆ ಬಿಡ್ತಾ ಬೆಳೀತೆ ಅಂದರೆ ಅದಕ್ಕೆ ರೆಸ್ಟಿಂಗ್ ಪೀರಿಯಡ್ ಅಂತ ಅರ್ಥ. ಸೊ ಅದನ್ನ ನಾವು ಕೊಡಬೇಕು, ನಮ್ಮ ಹೃದಯ ನಾವು ನೋಡ್ಕೋಬೇಕು ಅಂದರೆ ನಾವು ರೆಸ್ಟ್ ಕೊಡಲೇಬೇಕು. ಅದಕ್ಕೆ ನಾವು ಹೇಳೋದು ಈ ಸ್ಲೀಪ್ ಅಂತ ಹೇಳ್ತೀವಲ್ಲ, ನಿದ್ದೆ ಸರಿಯಾಗಿ 6-8 ಗಂಟೆಗಳ ನಿದ್ದೆ ಮಾಡಲೇಬೇಕು. ನಿದ್ದೆ ಮಾಡೋದ್ರಿಂದನೇ ನಮ್ಮ ಆರೋಗ್ಯವನ್ನು ಸರಿಯಾಗಿ ಇಟ್ಕೋಬೋದು. ಈಗ 4ನೇ ಮಂತ್ರ 5ನೇ ಮಂತ್ರ ದೇವರ ದಯೆ ಇರಬೇಕು ಆದಷ್ಟು ಅಂತ ಹೇಳಿ ನಾನು 5G ಮಂತ್ರ ಅಂತ ಹೇಳ್ತೀನಿ. ಮತ್ತು ಒಳ್ಳೆ ಹೈಡ್ರೇಷನ್ ಮಾಡಬೇಕು, ನೀರು ಕುಡಿಬೇಕು. ಆಮೇಲೆ ನೀವು ಒಳ್ಳೆ ಸ್ಪೀಡಲ್ಲಿ ನಡಿಬೇಕು, ಒಂದು 5-6 ಕಿಲೋಮೀಟರ್ ಪರ್ ಅವರ್ ನಡಿಬೇಕು. ನಾವು ಆ ಸ್ಪೀಡಲ್ಲಿ ನಡಿಬೇಕು ನಿಮ್ಗೆ ಆದಾಗ. ಅದು ಎಲ್ಲರಿಗೂ ಒಂದೇ ಸ್ಪೀಡ್ ಅಂತ ಹೇಳ್ತಿಲ್ಲ, ಕೆಲವರು ಅವರ ಇದ್ರ ಮೇಲೆ ಅವ್ರಿಗೆ ಆರ್ಥರೈಟಿಸ್ ಕೆಲವ್ರಿಗೆ ಇರುತ್ತೆ, ನಡೆಯಕ್ಕೆ ಆಗದಲ್ಲೇ ಇರ್ಬೋದು, ವಯಸ್ಸಾಗಿರುತ್ತೆ ಆಗದಲ್ಲೇ ಇರ್ಬೋದು. ಯಂಗ್ಸ್ಟರ್ಸ್ಗಳು ಕೆಲವರು ಈ ಸ್ಪೀಡ್ ಒಂದು ಗಂಟೆಯಲ್ಲಿ 6 ಕಿಲೋಮೀಟರ್ ಮಿನಿಮಮ್ ಕವರ್ ಮಾಡುವಷ್ಟು ಸ್ಪೀಡಲ್ಲಿ ಇರಬೇಕು. ಓಡಬೇಕು ಅಂತ ಹೇಳ್ತಿಲ್ಲ, ಜಾಗಿಂಗ್ ಅಂತಂತಂದರೆ ಓಡೋ ಅವಶ್ಯಕತೆ ಇಲ್ಲ, ಫಾಸ್ಟ್ ವಾಕಿಂಗ್ ಸಾಕು. ಬಿಕಾಸ್ ಯಾಕೆಂದರೆ ನಾವು ಮಂಡಿ ಇದನ್ನೆಲ್ಲ ನಾವು ನೋಡ್ಕೋಬೇಕಾಗುತ್ತೆ ಲಾಂಗ್ ಟರ್ಮಲ್ಲಿ. ಸ್ವಿಮ್ಮಿಂಗು ತುಂಬ ಒಳ್ಳೆ ವ್ಯಾಯಾಮ. ಸ್ವಿಮ್ಮಿಂಗ್ ಮಾಡೋದ್ರಿಂದ ನಿಮಗೆ ಈಜೋದ್ರಿಂದ ನಿಮ್ಮ ಇಡೀ ಶರೀರದಲ್ಲಿ ನಿಮಗೆ ಎಲ್ಲ ಆರ್ಗನ್ಗಳು ಇದು ಮಸಲ್ಗಳು ಎಲ್ಲ ಇನ್ವಾಲ್ವ್ ಆಗುತ್ತೆ. ಸ್ವಿಮ್ಮಿಂಗ್ ಈಸ್ ಎ ವೆರಿ ಗುಡ್ ಎಕ್ಸಸೈಸ್. ಅದರ್ವೈಸ್ ಟ್ರೆಡ್ಮಿಲ್ ಮಾಡೋದು ರೆಗ್ಯುಲರ್ ಆಗಿ, ಟ್ರೆಡ್ಮಿಲ್ 20-30 ಮಿನಿಟ್ಸ್ ಟ್ರೆಡ್ಮಿಲ್ ಅಟ್ ದ ಸ್ಪೀಡ್ ಆಫ್ ಒಂದು 5-6 ಮಾಡಲೇಬೇಕು.
1: ಈಗ ಕೊನೆಯದಾಗಿ ಡಾಕ್ಟರ್, ವಿಶ್ವ ಹೃದಯ ದಿನದ ಅಂಗವಾಗಿ ಈ ದಿವಸದಂದು ಸಾರ್ವಜನಿಕರಿಗೆ ಅಥವಾ ನಮ್ಮ ಒಂದು ಕೇಳುಗರಿಗೆ ಏನೊಂದು ಮುಖ್ಯ ಸಂದೇಶವನ್ನು ನೀವು ನೀಡಲಿಕ್ಕೆ ಇಚ್ಛಿಸ್ತೀರಿ?
0: ನಾನು ಮುಖ್ಯ ಸಂದೇಶ ಹೇಳೋದು ಅಂತಂದರೆ, ರೋಗವನ್ನು ಬರದಂಗೆ ನೋಡ್ಕೊಳ್ಳೋದು ಇಂಪಾರ್ಟೆಂಟ್, ರೋಗ ಬಂದಮೇಲೆ ಟ್ರೀಟ್ಮೆಂಟ್ ತೊಗೊಳ್ಳೋದು ಅದು ಸೆಕೆಂಡ್ರಿ ಅಂತ ಹೇಳ್ತೀನಿ. ಅದಕ್ಕೆ ಬರದಂಗೆ ನೋಡ್ಕೋಬೇಕು ಅಂತಂದರೆ ನಾನು ಹೇಳ್ದಂಗೆ ಒಳ್ಳೆ ನಿದ್ದೆ ಮಾಡಿ ಮತ್ತು ಒಳ್ಳೆ ಆಹಾರ ಸೇವಿಸಿ, ಆಹಾರದಲ್ಲಿ ಮಿತಿ ಇರಬೇಕು. ಮತ್ತು ಮೂರನೇದು ವ್ಯಾಯಾಮ. ವ್ಯಾಯಾಮ ಮಾಡೋದ್ರಿಂದ ನಾವು 18-20 ರೋಗಗಳನ್ನು ತಡಿಬೋದು. ವ್ಯಾಯಾಮ ನಾನು ಹೇಳ್ದಂಗೆ ಒಂದು ಫೋಕಸ್ಡ್ ಇರಬೇಕು, ಮತ್ತು ಅದಕ್ಕೆ ಒಂದು ಪ್ಯಾಷನ್ ಇರಬೇಕು. ನೀವು ವ್ಯಾಯಾಮಕ್ಕೆ ಇರೋ ಟೈಮ್ನ ಬೇರೆದಿಗೆ ಕೊಡಬಾರ್ದು, ಹಾಗೆ ಕಾಂಪ್ರಮೈಸ್ ಮಾಡಬಾರ್ದು. ಸೊ ನೀವು ಯಾವುದೇ ಟೈಮ್, ಬೆಳಗ್ಗೆ ಆಗಲಿ ಸಂಜೆ ಆಗಲಿ, 1.25 ಗಂಟೆಯಿಂದ 1 ಗಂಟೆವರೆಗೂ ವ್ಯಾಯಾಮಕ್ಕೆ ನೀವು ತುಂಬ ಇಂಪಾರ್ಟೆನ್ಸ್ ಕೊಡಬೇಕು. ವ್ಯಾಯಾಮಕ್ಕೆ ಇಂಪಾರ್ಟೆನ್ಸ್ ಕೊಡೋದ್ರಿಂದ ನಿಮಗೆ ತುಂಬ ರೋಗಗಳನ್ನು ನಾವು ತಡಿಬೋದು. ಅದರಿಂದ ಆಹಾರ, ವ್ಯಾಯಾಮ ಮತ್ತು ನಿದ್ದೆ, ಇದರ ಜೊತೆಗೆ ದೇವರೊಂದು ಅನುಗ್ರಹ ಇದ್ದರೆ ನಮಗೆ ಒಂದು ಒಳ್ಳೆ ಆರೋಗ್ಯ ಸಿಗುತ್ತೆ.
1: ಖಂಡಿತ ಡಾಕ್ಟರ್. ವಿಶ್ವ ಹೃದಯ ದಿನದಂದು ನೀವಂದರೆ ನಮ್ಮ ಕೇಳುಗರಿಗೆ ಬಹಳಷ್ಟು ಮಾಹಿತಿ, ಅಂದರೆ ಈಗ ಒಂದು 25-30 ನಿಮಿಷಗಳಲ್ಲಿ ಹೃದಯದ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನು ಕೊಡೋದು ಕೂಡ ಅಸಾಧ್ಯ. ಆದರೆ ಇರುವ ಸಮಯದಲ್ಲಿ ನೀವು ಅಗತ್ಯ ಈಗ ಜನರಿಗೆ ಏನೊಂದು ಮಾಹಿತಿ ಗೊತ್ತಾಗಬೇಕು ಆ ವಿಷಯದ ಕುರಿತಾಗಿ ನಿಮ್ಮ ಅಮೂಲ್ಯ ಸಮಯದಲ್ಲಿ ನೀವು ನಮಗೆ ತಿಳಿಸಿದುಂಟು. ಆಕಾಶವಾಣಿಯ ಪರವಾಗಿ ಹಾಗೂ ಎಲ್ಲ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಡಾಕ್ಟರ್.
0: ನಮಸ್ಕಾರ, ಥ್ಯಾಂಕ್ ಯು. ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ, ಆರೋಗ್ಯ ಚೆನ್ನಾಗಿರಲಿ, ಮತ್ತು ಹೃದಯವನ್ನು ಚೆನ್ನಾಗಿ ಇಟ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಅಷ್ಟೆ.
1: ಇದುವರೆಗೆ ವಿಶ್ವ ಹೃದಯ ದಿನದ ಸಂದರ್ಭದಲ್ಲಿ ಹೃದಯ ದಿನದ ಮಹತ್ವ, ಈ ಕುರಿತು ಎಜೆ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ ಇಲ್ಲಿನ ವಿಭಾಗ ಮುಖ್ಯಸ್ಥರಾದ ಡಾ

0: ಡಾಕ್ಟರ್ ಬಿವಿ ಮಂಜುನಾಥ್ ಇವರೊಂದಿಗೆ ನಡೆದ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಚೇತನಾ ನಾಯಕಕ್ಕೆ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿಯ ಕೊಡುಗೆ.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಕೃಷಿ ಉಡಾನ್ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ.
2: ನಮಸ್ಕಾರ, ನಾನು ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಭಾರತದ ಕೃಷಿ ವ್ಯವಸ್ಥೆ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದೆ. ಅದರಲ್ಲಿ ಮುಖ್ಯವಾದ ಒಂದು ಸಮಸ್ಯೆ ಅಂದ್ರೆ ರೈತರ ಕೃಷಿ ಉತ್ಪನ್ನಗಳನ್ನ, ಅದರಲ್ಲೂ ವಿಶೇಷವಾಗಿ ಬೇಗನೆ ಹಾಳಾಗುವಂತಹ ತರಕಾರಿ, ಹಣ್ಣು, ಹಾಲು, ಮೀನು, ಮಾಂಸದಂತಹ ಬೇಗ ಹಾಳಾಗುವ ಕೃಷಿ ಉತ್ಪನ್ನಗಳನ್ನ ಸರಿಯಾದ ಸಮಯದಲ್ಲಿ, ಅಂದ್ರೆ ಅವುಗಳು ಹಾಳಾಗುವ ಪೂರ್ವದಲ್ಲಿ ಮಾರುಕಟ್ಟೆಗೆ ತಲುಪಿಸೋದ್ರಲ್ಲಿ ಇರುವಂತಹ ಸವಾಲು. ಅದೆಷ್ಟೋ ಸಲ ಸೂಕ್ತ ಸಾರಿಗೆ ವ್ಯವಸ್ಥೆಯ ಅಭಾವದಿಂದ 30%+ ಹೆಚ್ಚು ಕೃಷಿ ಉತ್ಪನ್ನಗಳು ಮಾರುಕಟ್ಟೆ ಸೇರುವ ಮೊದಲೇ ಹಾಳಾಗಿ ಹೋಗ್ತಾ ಇದ್ದಾವೆ. ಅಂದ್ರೆ ರೈತರು ಅವುಗಳನ್ನ ಮಾರುಕಟ್ಟೆಗೆ ತಲುಪಿಸುವ ಮೊದಲೇ ಈ ಒಂದು ಪದಾರ್ಥಗಳು ಹಾಳಾಗಿ ಹೋಗುವುದರಿಂದ ರೈತರು ತೀರಾ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಈ ಒಂದು ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನ ಕಂಡುಕೊಳ್ಳೋದಿಕ್ಕೆ ಮತ್ತು ದೇಶದ ಮೂಲೆ ಮೂಲೆಯಲ್ಲಿರುವ ರೈತರಿಗೆ ಉತ್ತಮ ಮಾರುಕಟ್ಟೆ ಸಂಪರ್ಕವನ್ನ ಕಲ್ಪಿಸೋದಿಕ್ಕೆ ಕೇಂದ್ರ ಸರ್ಕಾರ ಒಂದು ಪ್ರಮುಖ ಯೋಜನೆಯನ್ನ ಜಾರಿಗೆ ತಂದಿದೆ. ಅದು ಪಿಎಂ ಕೃಷಿ ಉಡಾನ್ ಯೋಜನೆ. ಈ ಯೋಜನೆ ಭಾರತ ಸರ್ಕಾರದ ಅತ್ಯಂತ ಪ್ರಮುಖ ಮತ್ತು ಮಹತ್ವಾಕಾಂಕ್ಷೆಯ ಕೃಷಿ ಯೋಜನೆ. ಭಾರತದ ಕೃಷಿ ಕ್ಷೇತ್ರದಲ್ಲಿ ಉತ್ಪಾದನೆಯಾಗುವಂತಹ ಬೇಗನೆ ಹಾಳಾಗುವ ಕೃಷಿ ಉತ್ಪನ್ನಗಳು, ತರಕಾರಿಗಳು, ಹಣ್ಣುಗಳು, ಹಾಲು, ಮೀನು, ಮಾಂಸದಂತಹ ಪದಾರ್ಥಗಳನ್ನ ದೇಶದ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಮತ್ತು ವಿದೇಶಿ ಮಾರುಕಟ್ಟೆಗಳಿಗೆ ಶೀಘ್ರವಾಗಿ ತಲುಪಿಸೋದು ಈ ಯೋಜನೆಯ ಮುಖ್ಯ ಉದ್ದೇಶ. ಈ ಯೋಜನೆಯ ಹಿನ್ನೆಲೆಯನ್ನ ಪರಿಶೀಲಿಸೋದಾದ್ರೆ ಭಾರತ ಸರ್ಕಾರ ರೈತರ ಆದಾಯವನ್ನ ದ್ವಿಗುಣಗೊಳಿಸುವ ಮತ್ತು ಬೆಳೆ ನಷ್ಟವನ್ನ ತಡೆಯುವ ಉದ್ದೇಶದಿಂದ ಹಲವಾರು ಸುಧಾರಣಾ ಕ್ರಮಗಳನ್ನ ಕೈಗೊಂಡಿದೆ. ಕೃಷಿ ಉತ್ಪನ್ನಗಳಿಗೆ ಸೂಕ್ತವಾದ ಬೆಲೆ ಸಿಗದಿರೋದು ಪ್ರಮುಖ ಕೃಷಿ ಉತ್ಪನ್ನಗಳಿಗೆ ಸೂಕ್ತ ಬೆಲೆ ಸಿಗದೇ ಇರಲು ಪ್ರಮುಖ ಕಾರಣ ಅಂದರೆ ಸ್ಥಳೀಯವಾಗಿ ವಿಪುಲವಾಗಿ ಬೆಳೆಯುವ ಬೆಳೆಗಳಿಗೆ ಅಲ್ಲಿ ಸೂಕ್ತ ಬೇಡಿಕೆ ಇರೋದಿಲ್ಲ. ಆದರೆ ಅದೇ ಉತ್ಪನ್ನಗಳಿಗೆ ದೂರ ದೂರದ ದೊಡ್ಡ ನಗರಗಳಲ್ಲಿ ಅಥವಾ ವಿದೇಶಗಳಲ್ಲಿ ಅಪಾರ ಬೇಡಿಕೆ ಇರುತ್ತೆ. ಸಾರಿಗೆ ವ್ಯವಸ್ಥೆಯ ವಿಳಂಬದಿಂದಾಗಿ ರೈತರು ತಮ್ಮ ಉತ್ಪನ್ನಗಳನ್ನ ಕಡಿಮೆ ಬೆಲೆಗೆ ಸ್ಥಳೀಯ ಮಧ್ಯವರ್ತಿಗಳಿಗೆ ಮಾರಾಟ ಮಾಡುವಂತಹ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಈ ಸಮಸ್ಯೆಯನ್ನ ಮನಗಂಡು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯ, ಕೃಷಿ ಸಚಿವಾಲಯ ಸೇರಿದಂತೆ 8 ವಿವಿಧ ಸಚಿವಾಲಯಗಳ ಸಹಯೋಗದ ಜೊತೆಗೆ 2020 ಕೃಷಿ ಉಡಾನ್ ಯೋಜನೆಯನ್ನ ಆರಂಭ ಮಾಡಿತು. ತದನಂತರ ಈ ಯೋಜನೆಯನ್ನ ಇನ್ನಷ್ಟು ವಿಸ್ತರಿಸಿ ಮತ್ತು ಪರಿಣಾಮಕಾರಿಯನ್ನಾಗಿ ಮಾಡಿ ಕೃಷಿ ಉಡಾನ್ 2.0 ಎಂಬ ಹೊಸ ಆವೃತ್ತಿಯನ್ನ 2021 ಅಕ್ಟೋಬರ್ನಲ್ಲಿ ಬಿಡುಗಡೆ ಮಾಡಲಾಯಿತು. ಕೃಷಿ ಉಡಾನ್ ಯೋಜನೆಯ ಪ್ರಮುಖ ಉದ್ದೇಶ ಅಂದ್ರೆ ಬೆಳೆಗಳ ಸಾಗಾಣಿಕೆ ವೆಚ್ಚ ಮತ್ತು ವಿಳಂಬವನ್ನ ಕಡಿಮೆ ಮಾಡೋದು. ವಿಶೇಷವಾಗಿ ಈಶಾನ್ಯದ ರಾಜ್ಯಗಳು, ಗುಡ್ಡಗಾಡು ಪ್ರದೇಶಗಳು ಮತ್ತು ಗಿರಿಜನರೇ ಹೆಚ್ಚಾಗಿರುವಂತಹ ಜಿಲ್ಲೆಗಳ ಕೃಷಿ ಉತ್ಪನ್ನಗಳಿಗೆ ಆದ್ಯತೆ ನೀಡೋದು ಇದರ ಪ್ರಮುಖ ಗುರಿ. ಈ ಪ್ರದೇಶಗಳಲ್ಲಿ ಮೂಲ ಸೌಕರ್ಯಗಳ ಕೊರತೆಯಿಂದಾಗಿ ಮತ್ತು ರಸ್ತೆ ಸಂಪರ್ಕದ ಸಮಸ್ಯೆಯಿಂದಾಗಿ ರೈತರು ತಾವು ಬೆಳೆದ ಬೆಳೆಗಳನ್ನ ಸೂಕ್ತ ಸಮಯದಲ್ಲಿ ಮಾರುಕಟ್ಟೆಗೆ ತಲುಪಿಸೋದು ಸಾಧ್ಯವಾಗ್ತಾ ಇರಲಿಲ್ಲ. ವಿಮಾನಯಾನ ಸಾರಿಗೆಯನ್ನ ಬಳಸಿಕೊಂಡು ಅತ್ಯಂತ ಕಡಿಮೆ ಸಮಯದಲ್ಲಿ ಈ ಉತ್ಪನ್ನಗಳನ್ನ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಿಗೆ ತಲುಪಿಸುವ ಮೂಲಕ ರೈತರಿಗೆ ನ್ಯಾಯಯುತ ಬೆಲೆ ಸಿಗುವಂತೆ ಮಾಡೋದು ಈ ಪಿಎಂ ಕೃಷಿ ಉಡಾನ್ ಯೋಜನೆಯ ಉದ್ದೇಶ. ರೈತರಿಗೆ ಈ ಯೋಜನೆಯಿಂದ ನೇರವಾಗಿ ಹಲವಾರು ರೀತಿಯ ಪ್ರಯೋಜನಗಳು ಸಿಗ್ತವೆ. ಮೊದಲನೆಯದಾಗಿ ಬೇಗನೆ ಹಾಳಾಗುವ ಹಣ್ಣು, ತರಕಾರಿ ಮತ್ತು ಹೂವುಗಳನ್ನ ಕೆಲವೇ ಗಂಟೆಗಳಲ್ಲಿ ದೇಶದ ಯಾವುದೇ ಮೂಲೆಗೆ ಅಥವಾ ಜಾಗತಿಕ ಮಾರುಕಟ್ಟೆಗೆ ತಲುಪಿಸಬಹುದು. ಇದರಿಂದ ಬೆಳೆ ಹಾಳಾಗುವ ಪ್ರಮಾಣ 70%+ ಕಡಿಮೆ ಆಗ್ತಾ ಇದೆ. ಎರಡನೆಯದಾಗಿ ರೈತರು ಮಧ್ಯವರ್ತಿಗಳ ಶೋಷಣೆಗೆ ಒಳಗಾಗದೆ ನೇರವಾಗಿ ಪ್ರೀಮಿಯಂ ಮಾರುಕಟ್ಟೆಗಳನ್ನ ಸಂಪರ್ಕ ಮಾಡಿ ತಮ್ಮ ಬೆಳೆಗೆ 20%-40% ಹೆಚ್ಚಿನ ಬೆಲೆಯನ್ನ ಪಡೆಯೋದಿಕ್ಕೆ ಸಾಧ್ಯ ಆಗುತ್ತೆ. ಮೂರನೆಯದಾಗಿ ಕೃಷಿ ಉತ್ಪನ್ನಗಳನ್ನ ಸಾಗಿಸುವ ವಿಮಾನಗಳಿಗೆ ಲ್ಯಾಂಡಿಂಗ್, ಪಾರ್ಕಿಂಗ್ ಮತ್ತು ನ್ಯಾವಿಗೇಷನ್ ಶುಲ್ಕಗಳನ್ನ ಸರ್ಕಾರ ರಿಯಾಯಿತಿ ಮತ್ತು ವಿನಾಯಿತಿ ನೀಡೋದ್ರಿಂದ ಸಾಗಾಣಿಕಾ ವೆಚ್ಚ ಕೂಡ ನಿಯಂತ್ರಣದಲ್ಲಿರುತ್ತೆ. ಇನ್ನು ವಿಮಾನ ನಿಲ್ದಾಣಗಳ ಸಮೀಪದಲ್ಲೇ ಕೋಲ್ಡ್ ಸ್ಟೋರೇಜ್ ಮತ್ತು ಕಾರ್ಗೋ ಘಟಕಗಳ ಸೌಲಭ್ಯ ದೊರೆಯೋದ್ರಿಂದ ತೋಟಗಾರಿಕೆ ಮತ್ತು ಸಾವಯವ ಕೃಷಿ ಮಾಡುವ ರೈತರಿಗೆ ಇದು ಒಂದು ರೀತಿ ವರ ಆಗಿದೆ.

0: ಇಲ್ಲಿಯವರೆಗೆ ಯೋಜನೆಯಿಂದಾದ ಪ್ರಯೋಜನ ಮತ್ತು ಫಲಾನುಭವಿಗಳ ಲೆಕ್ಕಾಚಾರವನ್ನು ನೋಡುವುದಾದರೆ, ಯೋಜನೆ ಜಾರಿಯಾದಾಗಿನಿಂದ ಕೃಷಿ ರಂಗದಲ್ಲಿ ಅಭೂತಪೂರ್ವವಾದ ಪ್ರಗತಿ ಕಂಡುಬಂದಿದೆ. ಪ್ರಾರಂಭದಲ್ಲಿ 53 ಏರ್ಪೋರ್ಟ್ಗಳನ್ನು ಒಳಗೊಂಡಿದ್ದ ಈ ಯೋಜನೆ ಪ್ರಸ್ತುತ ದೇಶಾದ್ಯಂತ 58 ಹೆಚ್ಚು ಪ್ರಮುಖ ಏರ್ಪೋರ್ಟ್ಗಳಿಗೆ ವಿಸ್ತರಣೆಯಾಗಿದೆ. ಇವುಗಳಲ್ಲಿ 25 ವಿಮಾನ ನಿಲ್ದಾಣಗಳು ಈಶಾನ್ಯ, ಗುಡ್ಡಗಾಡು ಮತ್ತು ಗಿರಿಜನ ಪ್ರದೇಶಗಳನ್ನು ಕೇಂದ್ರೀಕರಿಸಿದೆ. ಉಳಿದ 33 ವಿಮಾನ ನಿಲ್ದಾಣಗಳು ದೇಶದ ಇತರ ಭಾಗಗಳನ್ನು ಬೆಸಿತಾ ಇದ್ದಾವೆ. ಈ ಯೋಜನೆಯಡಿ ವಿಮಾನಯಾನ ಸಂಸ್ಥೆಗಳು 1,00,000 ಮೆಟ್ರಿಕ್ ಟನ್ಗೂ ಹೆಚ್ಚಿನ ಕೃಷಿ ಮತ್ತು ತೋಟಗಾರಿಕಾ ಉತ್ಪನ್ನಗಳನ್ನು ಅತ್ಯಂತ ಯಶಸ್ವಿಯಾಗಿ ದೇಶೀಯ ಹಾಗೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಿಗೆ ಸಾಗಣೆ ಮಾಡಿವೆ. ಇದರಿಂದಾಗಿ ಲಕ್ಷಾಂತರ ರೈತರು ಮತ್ತು 100+ ರೈತ ಉತ್ಪಾದಕ ಸಂಸ್ಥೆಗಳು ನೇರ ಲಾಭವನ್ನು ಪಡ್ಕೊಂಡಿದ್ದಾರೆ. ಇನ್ನು ವಿಶೇಷವಾದ ಯಶಸ್ಸಿನ ಉದಾಹರಣೆಗಳನ್ನು ನೋಡೋದಾದ್ರೆ, ಈಶಾನ್ಯ ಭಾರತದ ಅಸ್ಸಾಂ ಮತ್ತು ಗುವಾಹಟಿಯಿಂದ ಕಿಂಗ್ ಚಿಲ್ಲಿ, ಬರ್ಮೀಸ್ ದ್ರಾಕ್ಷಿ ಹಾಗೂ ಅಸ್ಸಾಂ ನಿಂಬೆಹಣ್ಣುಗಳನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಿಗೆ ಸಾಗಾಟ ಮಾಡಲಾಗಿದೆ. ತ್ರಿಪುರಾದಿಂದ ಪಲಸಿನ ಹಣ್ಣು, ಬಿಹಾರದ ದರ್ಭಾಂಗದಿಂದ ಪ್ರಸಿದ್ಧ ಲಿಚಿ ಹಣ್ಣುಗಳು, ಕಾಶ್ಮೀರದ ಚೆರ್ರಿ, ವಾರಾಣಸಿ ಮತ್ತು ಲಖನೌನಿಂದ ಮಾವಿನ ಹಣ್ಣುಗಳನ್ನು ಹಾಗೂ ಸಿಕ್ಕಿಂನಿಂದ ಸಾವಯವ ಉತ್ಪನ್ನಗಳು ವಿಮಾನ ಸಾರಿಗೆಯ ಮೂಲಕ ಯಶಸ್ವಿಯಾಗಿ ರಫ್ತಾಗಿವೆ. ಅದೇ ರೀತಿ ಚೆನ್ನೈ, ವಿಶಾಖಪಟ್ಟಣಂ ಮತ್ತು ಕೋಲ್ಕತ್ತಾದಿಂದ ಸೀಫುಡ್ ಅಂದ್ರೆ ಸಮುದ್ರ ಆಹಾರಗಳನ್ನು ಪೂರ್ವ ಏಷ್ಯಾ ದೇಶಗಳಿಗೆ ತಲುಪಿಸಲಾಗಿದೆ. ಈ ಎಲ್ಲ ಯಶಸ್ವಿ ಉದಾಹರಣೆಗಳು ದೇಶದ ರೈತರ ಆರ್ಥಿಕ ಸ್ಥಿತಿಯನ್ನ ಗಣನೀಯವಾಗಿ ಹೆಚ್ಚಳ ಮಾಡಿದವೆ. ಈ ಯೋಜನೆಯಡಿ ಸೌಲಭ್ಯ ಪಡೆಯಲು ದೇಶದ ಸಣ್ಣ ಮತ್ತು ಅತಿಸಣ್ಣ ರೈತರು, ರೈತ ಉತ್ಪಾದಕ ಸಂಸ್ಥೆಗಳು, ಕೃಷಿ ಆಧಾರಿತ ಉದ್ಯಮಿಗಳು, ರಫ್ತುದಾರರು ಮತ್ತು ಕೃಷಿ ಭಾಗಿದಾರರು ಅರ್ಹರಾಗಿರ್ತಾರೆ. ರೈತರು ವೈಯಕ್ತಿಕವಾಗಿ ಅಥವಾ ತಮ್ಮ ರೈತ ಸಂಘಟನೆಗಳ ಮೂಲಕ ಈ ಯೋಜನೆಯ ಸೌಲಭ್ಯವನ್ನು ಪಡ್ಕೊಳ್ಬಹುದು. ಅರ್ಜಿ ಸಲ್ಲಿಸುವ ಮತ್ತು ಯೋಜನೆಗಳಲ್ಲಿ ಭಾಗವಹಿಸುವಂತಹ ವಿಧಾನ ಅತ್ಯಂತ ಸರಳವಾಗಿದೆ. ಕೃಷಿ ಉಡಾನ್ ಯೋಜನೆಯ ಸೌಲಭ್ಯ ಪಡೆಯಲು ರೈತರು ಡಿಜಿಟಲ್ ಪ್ಲಾಟ್ಫಾರ್ಮ್ ಆದ ಇ ಕುಶಲ್ ಅಥವಾ ಇ ನಾಮ್ ಅಂದ್ರೆ ರಾಷ್ಟ್ರೀಯ ಕೃಷಿ ಮಾರುಕಟ್ಟೆ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಬಹುದು. ಆಧಾರ್ ಕಾರ್ಡ್, ರೈತರ ಗುರುತಿನ ಚೀಟಿ, ಜಮೀನಿನ ವಿವರ ಅಥವಾ ಎಫ್ಇಒ ನೋಂದಣಿ ಪತ್ರವನ್ನ ಹಾಗೂ ಬ್ಯಾಂಕ್ ಖಾತೆ ವಿವರಗಳನ್ನ ಈ ಪೋರ್ಟಲ್ನಲ್ಲಿ ದಾಖಲಿಸಬೇಕು. ನಂತರ ರೈತರು ತಮ್ಮ ಸಮೀಪದ ಕೃಷಿ ಉಡಾನ್ ಇರುವಂತಹ ಏರ್ಪೋರ್ಟ್ನ ಕಾರ್ಗೋ ಅಥವಾ ಸಾಗಣೆ ಏಜೆನ್ಸಿಗಳನ್ನ ಸಂಪರ್ಕ ಮಾಡಿ ತಮ್ಮ ಸರಕಿನ ವಿವರ ಮತ್ತು ತಾವು ಎಲ್ಲಿಗೆ ಸರಕನ್ನ ಕಳಿಸಬೇಕು ಅನ್ನುವಂತ ವಿಚಾರವನ್ನ ಅವರಿಗೆ ತಿಳಿಸಿ ಕಾಯ್ದಿರಿಸಬೇಕು. ಒಟ್ಟಾರೆಯಾಗಿ ಪಿಎಂ ಕೃಷಿ ಉಡಾನ್ ಯೋಜನೆ ಭಾರತೀಯ ಕೃಷಿ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನೇ ತಂದಿದೆ. ಕೃಷಿ ಮತ್ತು ವಿಮಾನಯಾನ ರಂಗಗಳ ಸಂಯೋಜನೆಯಿಂದಾಗಿ ದೇಶದ ಮೂಲೆ ಮೂಲೆಯ ರೈತನಿಗೂ ಜಾಗತಿಕ ಮಾರುಕಟ್ಟೆಯ ಬಾಗಿಲು ತೆರೆದುಕೊಂಡಿದೆ. ಕೃಷಿ ಉತ್ಪನ್ನಗಳು ಹಾಳಾಗುವುದನ್ನ ತಡೆಗಟ್ಟಿ ಸಾಗಾಣಿಕೆಯನ್ನ ವೇಗಗೊಳಿಸಿ ರೈತರಿಗೆ ಸೂಕ್ತ ಬೆಲೆ ದೊರಕಿಸಿಕೊಡುವಲ್ಲಿ ಈ ಯೋಜನೆ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಭಾರತದ ಕೃಷಿ ಆರ್ಥಿಕತೆಯನ್ನ ಬಲಿಷ್ಠ ಪಡಿಸಲು ಮತ್ತು ರೈತರ ಜೀವನ ಮಟ್ಟವನ್ನ ಸುಧಾರಿಸಲು ಕೃಷಿ ಉಡಾನ್ ಯೋಜನೆ ಒಂದು ಪ್ರಬಲ ಹೆಜ್ಜೆಯಾಗಿದೆ. ಅತ್ಯಂತ ಕುಗ್ರಾಮಗಳಲ್ಲಿ ಅಥವಾ ಬೆಟ್ಟದಂತಹ ತೀರಾ ದೂರದ ಪ್ರದೇಶಗಳಲ್ಲಿ ಕೃಷಿಯನ್ನ ಮಾಡಿಕೊಂಡಿರುವಂತಹ ರೈತರು ಈ ಒಂದು ಯೋಜನೆಯ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಂಡು ಅದರ ಸದುಪಯೋಗವನ್ನ ಪಡ್ಕೊಂಡ್ರೆ ಗ್ರಾಮೀಣ ಪ್ರದೇಶದ ಆರ್ಥಿಕತೆ ವೃದ್ಧಿಯಾಗೋದರ ಜೊತೆಗೆ ನಮ್ಮ ಹಳ್ಳಿಗಳಲ್ಲಿರುವಂತಹ ಗ್ರಾಮೀಣ ಪ್ರದೇಶದಲ್ಲೇ ಬದುಕು ದೂಡ್ತಾ ಇರುವಂತಹ ರೈತರು ವಿದೇಶಿ ಮಾರುಕಟ್ಟೆಗಳಿಗೂ ತಮ್ಮ ಸರಕನ್ನ ಕಳಿಸಬಹುದು. ಆ ಮೂಲಕ ಕೃಷಿ ಕ್ಷೇತ್ರದಲ್ಲಿ ಅಪಾರವಾದ ಸಾಧನೆಯನ್ನು ಮಾಡಿ ಆರ್ಥಿಕವಾಗಿಯೂ ಅವರು ಬಲಿಷ್ಠರಾಗಬಹುದು. ಈ ಮೂಲಕ ದೇಶದ ಒಟ್ಟಾರೆ ಆರ್ಥಿಕತೆಗೆ, ದೇಶದ ಕೃಷಿ ವ್ಯವಸ್ಥೆಗೆ ತಮ್ಮದೇ ಆದ ಕೊಡುಗೆಯನ್ನ ನೀಡೋದಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಹೆಚ್ಚಿನ ರೈತರು ಈ ಒಂದು ಯೋಜನೆಯ ಲಾಭವನ್ನ ಪಡೆದುಕೊಳ್ಳುವಂಗೆ ಆಗ್ಬೇಕು.
1: ನಮಸ್ಕಾರ. ಇದುವರೆಗೆ ಕೇಳಿದಿರಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಕೃಷಿ ಉಡಾನ್ ಯೋಜನೆ. ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಸಮಯ 1:10 ಗಳಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕನ್ನಡದಲ್ಲಿ ವಾರ್ತೆಗಳು.

0: ವಾರ್ತೆಗಳು ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು: ಸರ್ಜಿಕಲ್ ಸ್ಟ್ರೈಕ್, ಆಪರೇಷನ್ ಸಿಂಧೂರ ಮೂಲಕ ಭಯೋತ್ಪಾದಕರಿಗೆ ಭಾರತ ಸೂಕ್ತ ಸಂದೇಶ, ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ. ಮಾದಕ ವ್ಯಸನಗಳಿಂದ ದೂರವಿರುವಂತೆ ದೇಶದ ಯುವಜನತೆಗೆ ಪ್ರಧಾನಿ ಕರೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಖಾಯಂ ಸ್ಥಾನಕ್ಕಾಗಿ ಭಾರತದ ಪ್ರಯತ್ನಕ್ಕೆ ರಷ್ಯಾ ಬೆಂಬಲ. ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿಂದು ಭಾರತ ವೆಸ್ಟ್ಇಂಡೀಸ್ ಹಣಾಹಣಿ. ವಾರ್ತೆಗಳ ವಿವರ: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಮನ್ ಕಿ ಬಾತ್ನ 138ನೇ ಆವೃತ್ತಿಯ ಮೂಲಕ ದೇಶ ವಿದೇಶಗಳ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಸರ್ಜಿಕಲ್ ಸ್ಟ್ರೈಕ್ಗೆ 10 ವರ್ಷಗಳಾಗಿದ್ದು 2016 ಸೆಪ್ಟೆಂಬರ್ 28-29 ಭಾರತೀಯ ಸೇನೆಯು ಪಾಕಿಸ್ತಾನದಲ್ಲಿನ ಭಯೋತ್ಪಾದಕ ನೆಲೆಗಳ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ನಡೆಸಿತ್ತು. ಗಡಿ ನಿಯಂತ್ರಣ ರೇಖೆಯನ್ನು ದಾಟಿ ಭಾರತೀಯ ಧೀರ ಸೈನಿಕರು ಭಯೋತ್ಪಾದನೆ ವಿರುದ್ದ ಕ್ರಮ ಕೈಗೊಂಡ ರೀತಿ ನೋಡಿ ಇಡೀ ಜಗತ್ತು ಆಶ್ಚರ್ಯಚಕಿತಗೊಂಡಿತ್ತು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಭಯೋತ್ಪಾದಕ ದಾಳಿಯಿಂದಾಗಿ ಭಾರತ ಅನುಭವಿಸಿದ ಸುದೀರ್ಘಕಾಲದ ನೋವಿಗೆ ಸರ್ಜಿಕಲ್ ಸ್ಟ್ರೈಕ್ ನಿರ್ಣಾಯಕ ಪ್ರತಿಕ್ರಿಯೆಯಾಗಿತ್ತು. ಕಳೆದ ದಶಕದಲ್ಲಿ ಬಾಲಕೋಟ್ ವೈಮಾನಿಕ ದಾಳಿಯಿಂದ ಆಪರೇಷನ್ ಸಿಂಧೂರ್ವರೆಗೆ ಭಯೋತ್ಪಾದಕರು ಭಾರತದತ್ತ ದೃಷ್ಟಿ ಹಾಯಿಸುವ ಧೈರ್ಯ ಮಾಡಿದರೆ ಅವರಿಗೆ ಸೂಕ್ತ ಉತ್ತರ ನೀಡಲಾಗುವುದು ಎಂದು ಭಾರತ ಪದೇ ಪದೇ ಸ್ಪಷ್ಟ ಸಂದೇಶ ನೀಡಿದೆ ಎಂದರು. ಭಾರತವನ್ನು ದೀರ್ಘಕಾಲದಿಂದಲೂ ಭಯೋತ್ಪಾದಕ ದಾಳಿಗಳು ತೀವ್ರವಾಗಿ ಕಾಡಿವೆ. ಒಂದು ಕಾಲದಲ್ಲಿ ದೇಶದಲ್ಲಿ ಸರಣಿ ಬಾಂಬ್ ಸ್ಫೋಟಗಳು ನಡೆಯುವುದು ಸಾಮಾನ್ಯ ಎಂಬಂತಾಗಿತ್ತು. 2008 ಸೆಪ್ಟೆಂಬರ್ 13 ದೆಹಲಿಯಲ್ಲಿ ನಡೆದ ಸರಣಿ ಬಾಂಬ್ ಸ್ಫೋಟದಲ್ಲಿ ಅನೇಕ ನಾಗರಿಕರು ಪ್ರಾಣ ಕಳೆದುಕೊಂಡಿದ್ದರು. ಇದಾದ ಕೆಲವೇ ವಾರಗಳ ಬಳಿಕ ಮುಂಬೈನಲ್ಲಿ 26-11 ಭೀಕರ ಭಯೋತ್ಪಾದಕ ದಾಳಿ ನಡೆದಿತ್ತು ಎಂದು ಅವರು ಹೇಳಿದರು. ಹಿಂದೆಯೂ ಪ್ರತಿ ಭಯೋತ್ಪಾದಕ ದಾಳಿಯ ನಂತರ ಪಾಕಿಸ್ತಾನದ ವಿರುದ್ದ ಕ್ರಮ ಕೈಗೊಳ್ಳಬೇಕೆಂಬ ಒತ್ತಾಯಗಳು ಕೇಳಿಬರುತ್ತಲೇ ಇದ್ದವು. ಆದರೆ ಈ ಬೇಡಿಕೆಗಳತ್ತ ಅಷ್ಟಾಗಿ ಗಮನಹರಿಸಲಾಗುತ್ತಿರಲಿಲ್ಲ. ಕಾಲ ಕಳೆದಂತೆ ಪರಿಸ್ಥಿತಿ ತಣ್ಣಗಾಗಬಹುದೆಂಬ ನಿರೀಕ್ಷೆಯಲ್ಲಿ ಕಾಯಲಾಗುತ್ತಿತ್ತು. ಆದರೆ ಇಂದು ಭಾರತ ಭಯೋತ್ಪಾದನೆಯ ವಿರುದ್ದ ಶೂನ್ಯ ಸಹಿಷ್ಣುತೆ ನೀತಿಯೊಂದಿಗೆ ಮುನ್ನಡೆಯುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದರು.
1: बीते एक दशक में बालाकोट की एयर स्ट्राइक से लेकर ऑपरेशन सिंदूर तक भारत ने बार बार ये स्पष्ट संदेश दिया है कि अगर आतंकवादी भारत पर आंख उठाएंगे तो उसका करारा जवाब दिया जाएगा. आतंकवादी हमलों ने भारत को लंबे समय तक चोट पहुंचाई है. पहले भी हर आतंकी हमले के बाद पाकिस्तान पर कार्रवाई की मांग होती थी. अब आज का भारत आतंकवाद के खिलाफ जीरो टॉलरेंस पॉलिसी लेकर चल रहा है.
0: ಇನ್ನು ಕೆಲವೇ ದಿನಗಳಲ್ಲಿ ಅಕ್ಟೋಬರ್ 2 ಮಹಾತ್ಮ ಗಾಂಧೀಜಿ ಅವರ ಜಯಂತಿಯಿದೆ. ಬಾಪೂಜಿ ಅವರು ಜೀವನದ ಹಲವು ಮೌಲ್ಯಗಳನ್ನು ಸಮಾಜಕ್ಕೆ ನೀಡಿದ್ದಾರೆ. ಅವುಗಳಲ್ಲಿ ಸ್ವಚ್ಛತೆಯೂ ಒಂದಾಗಿದೆ. ಮಧ್ಯಪ್ರದೇಶದಲ್ಲಿ ಕೆಲವು ಯುವಕರು ನದಿಯ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರ ಸಣ್ಣ ಪ್ರಯತ್ನಕ್ಕೆ ಇಡೀ ಸಮಾಜವೇ ಕೈಜೋಡಿಸುತ್ತಿದೆ. ಅದೇ ರೀತಿ ಆಂಧ್ರಪ್ರದೇಶದಲ್ಲಿ ಯುವಕರು ಹಳೆಯ ಬಾವಿಗಳು ಮತ್ತು ಮೆಟ್ಟಿಲು ಬಾವಿಗಳನ್ನು ಸ್ವಚ್ಛಗೊಳಿಸುತ್ತಿದ್ದಾರೆ. ಇದರಿಂದ ಪ್ರಾಚೀನ ಪರಂಪರೆಯ ತಾಣಗಳನ್ನು ಮತ್ತೆ ಸಂರಕ್ಷಿಸಿ ಸುಂದರಗೊಳಿಸುವ ಕೆಲಸವೂ ಆಗುತ್ತಿದೆ ಎಂದು ಅವರು ವಿವರಿಸಿದರು. ಮುಂಬೈನಲ್ಲಿ ಕೆಲವು ಯುವಕರು ಸಮುದ್ರ ತೀರಗಳನ್ನು ಸ್ವಚ್ಛವಾಗಿಡುವ ಅಭಿಯಾನಕ್ಕೆ ಮುಂದಾಗಿದ್ದಾರೆ. ಪ್ರತಿ ವಾರ ಒಂದಲ್ಲ ಒಂದು ಕಡಲ ತೀರದಲ್ಲಿ ನೂರಾರು ಯುವ ಸ್ನೇಹಿತರು ಒಗ್ಗೂಡಿ ಸ್ವಚ್ಛತೆಯ ಮೂಲಕ ಸೇವೆ ಸಲ್ಲಿಸುತ್ತಿದ್ದಾರೆ. ದೆಹಲಿಯಲ್ಲಿ ಯುವಕರು ತ್ಯಾಜ್ಯವನ್ನು ಪ್ರತ್ಯೇಕವಾಗಿ ವಿಂಗಡಿಸಿ ವಿಲೇವಾರಿ ಮಾಡುವಂತೆ ಹಾಗೂ ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವಂತೆ ಜನರಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ ಎಂದರು. ಪಶ್ಚಿಮ ಬಂಗಾಳದಲ್ಲಿ ಯುವ ವಿದ್ಯಾರ್ಥಿಗಳು ಸ್ಥಳೀಯ ಜನರೊಂದಿಗೆ ಬೆರೆತು ಪ್ರವಾಸಿ ತಾಣಗಳು ಹಾಗೂ ಮಾರುಕಟ್ಟೆ ಪ್ರದೇಶಗಳ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಬಾಪೂಜಿ ಅವರಿಗೆ ನಾವು ಸಲ್ಲಿಸಬಹುದಾದ ಅತ್ಯಂತ ಸುಂದರ ಶ್ರದ್ಧಾಂಜಲಿಯೂ ಸ್ವಚ್ಛತೆಯೇ ಆಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಇತ್ತೀಚೆಗೆ ದೇಶದ ಲಕ್ಷಾಂತರ ಯುವಜನರು ಮಾದಕ ಪದಾರ್ಥಗಳ ವಿರುದ್ದ ಒಂದು ಮಹತ್ವದ ಸಂಕಲ್ಪ ಕೈಗೊಂಡಿದ್ದಾರೆ. ನಶೆ ಮುಕ್ತ ಯುವ ಅಭಿಯಾನದ ಅಡಿಯಲ್ಲಿ ಯುವಜನತೆ ತಾವು ಮಾದಕ ವ್ಯಸನಗಳಿಂದ ದೂರವಿರುವುದಾಗಿ ಶಪಥ ತೊಟ್ಟಿದ್ದಾರೆ ಮತ್ತು ಈ ಸಂದೇಶವನ್ನು ಇತರರಿಗೂ ತಲುಪಿಸುವ ಹೊಣೆಗಾರಿಕೆಯನ್ನು ಹೊತ್ತಿದ್ದಾರೆ. ಈ ಅಭಿಯಾನ 100 ವಾರಗಳವರೆಗೆ ನಡೆಯಲಿದೆ. ಇದರಲ್ಲಿ ಮೈ ಭಾರತ್, ಎನ್ಎಸ್ಎಸ್ ಸ್ವಯಂ ಸೇವಕರು, ಶಾಲಾ ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು ಹಾಗೂ ಅನೇಕ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಸಂಸ್ಥೆಗಳು ಕೈಜೋಡಿಸಿವೆ ಎಂದು ಅವರು ತಿಳಿಸಿದರು. ಸೆಪ್ಟೆಂಬರ್ ತಿಂಗಳನ್ನು ಅಪೌಷ್ಟಿಕತೆಯ ವಿರುದ್ದದ ಹೋರಾಟಕ್ಕೆ ಸಮರ್ಪಿಸಲಾಗಿದೆ. ಪೋಷಣ್ ಮಾಸದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಿಗೆ ಸಂಬಂಧಿಸಿದ ಜನರು ಮತ್ತು ಸಂಸ್ಥೆಗಳು ಈ ಮಹತ್ವದ ಕಾರ್ಯಕ್ಕಾಗಿ ಒಂದುಗೂಡುತ್ತವೆ. ಅಪೌಷ್ಟಿಕತೆಯನ್ನು ಎದುರಿಸುವುದಕ್ಕಾಗಿ ಈ ವರ್ಷ ಅನೇಕ ಪ್ರಶಂಸನೀಯ ಉಪಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಛತ್ತೀಸ್ಗಢದಲ್ಲಿ ಪ್ರತಿ ಮನೆಯಲ್ಲಿ ನುಗ್ಗೆ, ಮನೆ ಮನೆಯಲ್ಲೂ ನುಗ್ಗೆ ಎಂಬ ಹೆಸರಿನ ಅಭಿಯಾನ

0: ಅಭಿಯಾನ ಆರಂಭಿಸಲಾಗಿದೆ. ಇದರಲ್ಲಿ ಜನರಿಗೆ ಪೌಷ್ಟಿಕಾಂಶಯುಕ್ತ ನುಗ್ಗೆಸೊಪ್ಪನ್ನು ತಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಬೇಕೆಂದು ಪ್ರೋತ್ಸಾಹಿಸಲಾಗುತ್ತಿದೆ ಎಂದು ಪ್ರಧಾನಿ ವಿವರಿಸಿದರು. ಗುಜರಾತ್ನಲ್ಲಿ ಕೂಡ ಸಿರಿಧಾನ್ಯಗಳಿಂದ ತಯಾರಿಸಲಾದ ವ್ಯಂಜನಗಳ ಸ್ಪರ್ಧೆ ಆರಂಭಿಸಲಾಗಿದೆ. ಈ ಉಪಕ್ರಮದ ಮೂಲಕ ಕಡಿಮೆ ಬೆಲೆಯ ಮತ್ತು ಪೌಷ್ಟಿಕವಾದ ಸ್ಥಳೀಯ ಆಹಾರಕ್ಕೆ ಉತ್ತೇಜನ ನೀಡಲಾಗುತ್ತಿದೆ. ಇಲ್ಲಿಯವರೆಗೂ 2 ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಜನರು ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಬಿತ್ತರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಜಿಎಸ್ಟಿ ಒಂದು ರಾಷ್ಟ ಒಂದು ತೆರಿಗೆ ಕುರಿತ ಒಂದು ನೋಟ ಇಲ್ಲಿದೆ. ಇಡೀ ರಾಷ್ಟಕ್ಕೆ ಏಕರೂಪದ ತೆರಿಗೆ ವಿಧಿಸುವ ಬಗ್ಗೆ ಈ ಹಿಂದೆ 17 ವರ್ಷಗಳಿಂದ ಚರ್ಚಿಸಲಾಗುತ್ತಿತ್ತು ಮತ್ತು ಈ ನಿಟ್ಟಿನಲ್ಲಿ ಕಾನೂನು ಜಾರಿಯಾಗಿರಲಿಲ್ಲ. ಸರಕುಗಳಿಗೆ ರಾಜ್ಯದ ಗಡಿಯಲ್ಲಿ ತೆರಿಗೆ ವಿಧಿಸಲಾಗುತ್ತಿತ್ತು. ನಂತರ ಮತ್ತೆ ಆಗಮನದ ಸಮಯದಲ್ಲಿ ಹಾಗೂ ಪುನಃ ತೆರಿಗೆಯ ಮೇಲೆಯೇ ತೆರಿಗೆ ವಿಧಿಸಲಾಗುತ್ತಿತ್ತು. ಇದರಿಂದಾಗಿ 3 ರಾಜ್ಯಗಳನ್ನು ದಾಟುವ ಉತ್ಪನ್ನದ ಬೆಲೆ ಗಗನಕ್ಕೇರುತ್ತಿತ್ತು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮೊದಲು ಹಳೆಯ ಬಾಕಿಗಳನ್ನು ತೆರವುಗೊಳಿಸಿತು. ನಂತರ ಪ್ರತಿ ರಾಜ್ಯಕ್ಕೂ ವಾರ್ಷಿಕ ಆದಾಯದ ಬೆಳವಣಿಗೆಯ ದರ ಖಾತರಿಪಡಿಸಿತು. ಆ ಖಾತರಿಯು ಜಿಎಸ್ಟಿಯನ್ನು ದೀರ್ಘಕಾಲದಿಂದ ವಿರೋಧಿಸುತ್ತಿದ್ದ ಉತ್ಪಾದನಾ ರಾಜ್ಯಗಳ ವಿಶ್ವಾಸ ಗೆದ್ದಿತು. 2017 ಜುಲೈನಲ್ಲಿ ಜಿಎಸ್ಟಿ ಜಾರಿಗೆ ಬಂದಿತು. ಇದರಿಂದಾಗಿ ದೇಶಾದ್ಯಂತ ಏಕರೂಪದ ತೆರಿಗೆ ಜಾರಿಗೆ ಬಂದಿತು. ತೆರಿಗೆಯಲ್ಲಿ ಸಂಪೂರ್ಣ ಪಾರದರ್ಶಕತೆ ತರಲಾಯಿತು. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಖಾಯಂ ಸ್ಥಾನಕ್ಕಾಗಿ ಭಾರತದ ಪ್ರಯತ್ನವನ್ನು ರಷ್ಯಾ ವಿದೇಶಾಂಗ ಸಚಿವ ಸೆರ್ಗೆ ಲಾವ್ರೋವ್ ಬಲವಾಗಿ ಬೆಂಬಲಿಸಿದ್ದಾರೆ. ನ್ಯೂಯಾರ್ಕ್ನಲ್ಲಿ ನಡೆದ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಅವರು, ಏಷ್ಯಾ, ಆಫ್ರಿಕಾ ಮತ್ತು ಲ್ಯಾಟಿನ್ ಅಮೆರಿಕದ ಪ್ರಾತಿನಿಧ್ಯವನ್ನು ವಿಸ್ತರಿಸುವ ಪರವಾಗಿ ರಷ್ಯಾ ಇದೆ. ಅಲ್ಲದೆ ಶಾಶ್ವತ ಸ್ಥಾನಕ್ಕಾಗಿ ಭಾರತ ಮತ್ತು ಬ್ರೆಜಿಲ್ನ ಉಮೇದುವಾರಿಕೆಯನ್ನು ರಷ್ಯಾ ಬೆಂಬಲಿಸುತ್ತದೆ ಎಂದು ತಿಳಿಸಿದರು. ಜಾಗತಿಕ ದಕ್ಷಿಣ ದೇಶಗಳಿಗೆ ಹೆಚ್ಚಿನ ಸ್ಥಾನಗಳನ್ನು ನೀಡುವಂತೆ ಪ್ರತಿಪಾದಿಸಿದ ಅವರು, ಭಾರತ ಮತ್ತು ಬ್ರೆಜಿಲ್ಗೆ ದೃಢವಾದ ಬೆಂಬಲ ವ್ಯಕ್ತಪಡಿಸಿದರು. ಪಾಶ್ಚಿಮಾತ್ಯ ದೇಶಗಳಿಗೆ ವಿಶೇಷವಾಗಿ ಜರ್ಮನಿ ಮತ್ತು ಜಪಾನ್ಗೆ ಭದ್ರತಾ ಮಂಡಳಿಯ ಸುಧಾರಣೆಯ ಭಾಗವಾಗಿ ಯಾವುದೇ ಹೆಚ್ಚುವರಿ ಸ್ಥಾನಗಳನ್ನು ನೀಡಬಾರದು ಎಂದು ಇದೇ ವೇಳೆ ಸೆರ್ಗೆ ಲಾವ್ರೋವ್ ಒತ್ತಾಯಿಸಿದರು. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯು ಒಟ್ಟು 15 ಸದಸ್ಯರನ್ನು ಹೊಂದಿದೆ. ಇದರಲ್ಲಿ ವೀಟೋ ಅಧಿಕಾರ ಹೊಂದಿರುವ 5 ಖಾಯಂ ರಾಷ್ಟಗಳಾದ ಚೀನಾ, ಫ್ರಾನ್ಸ್, ರಷ್ಯಾ, ಬ್ರಿಟನ್ ಮತ್ತು ಅಮೆರಿಕ ಹಾಗೂ 2 ವರ್ಷಗಳ ಅವಧಿಗೆ ಆಯ್ಕೆಯಾಗುವ 10 ತಾತ್ಕಾಲಿಕ ಸದಸ್ಯ ರಾಷ್ಟಗಳು ಸೇರಿವೆ. ಭಾರತ ಮತ್ತು ವೆಸ್ಟ್ಇಂಡೀಸ್ ನಡುವಿನ 3 ಪಂದ್ಯಗಳ ಸರಣಿಯ ಮೊದಲ ಏಕದಿನ ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯ ಇಂದು ತಿರುವನಂತಪುರದ ಗ್ರೀನ್ಫೀಲ್ಡ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಪಂದ್ಯ ಮಧ್ಯಾಹ್ನ 2 ಗಂಟೆಗೆ ಆರಂಭವಾಗಲಿದೆ. 2 ತಿಂಗಳ ವಿರಾಮದ ನಂತರ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಇಬ್ಬರು ಭಾರತದ ಏಕದಿನ ತಂಡಕ್ಕೆ ಮರಳಿದ್ದಾರೆ. ಈ ಏಕದಿನ ಸರಣಿಯಲ್ಲಿ ಶುಭಮನ್ ಗಿಲ್ ಭಾರತ ತಂಡವನ್ನು ಮುನ್ನಡೆಸಲಿದ್ದು, ವೆಸ್ಟ್ಇಂಡೀಸ್ ತಂಡವನ್ನು ಶಾಯ್ ಹೋಪ್ ಮುನ್ನಡೆಸಲಿದ್ದಾರೆ. 2ನೇ ಏಕದಿನ ಪಂದ್ಯ ಇದೇ 30ರಂದು ಗುವಾಹಟಿಯಲ್ಲಿ ನಡೆಯಲಿದ್ದು, ನಂತರ 3ನೇ ಏಕದಿನ ಪಂದ್ಯ ಅಕ್ಟೋಬರ್ 3ರಂದು ನ್ಯೂ ಚಂಡೀಗಢದಲ್ಲಿ ನಡೆಯಲಿದೆ. ಏಕದಿನ ಸರಣಿಯ ನಂತರ 5 ಟಿ20 ಅಂತಾರಾಷ್ಟೀಯ ಪಂದ್ಯಗಳು ನಡೆಯಲಿವೆ. ಟಿ20 ಸರಣಿಯಲ್ಲಿ ಶ್ರೇಯಸ್ ಅಯ್ಯರ್ ತಂಡವನ್ನು ಮುನ್ನಡೆಸಲಿದ್ದಾರೆ. ಜಪಾನ್ ಐಚಿ ನಗೋಯದಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ನ ಪುರುಷರ 80 ಕೆಜಿ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತದ ಅಂಕುಶ್ ಪಂಗಲ್ ತಜಕಿಸ್ತಾನದ ನೆಕ್ರೋಜ್ ಸಲಿಮೋವ್ ಅವರನ್ನು 5-0 ಅಂತರದಿಂದ ಪರಾಭವಗೊಳಿಸಿದ್ದಾರೆ. ಈ ಮೂಲಕ ಬಾಕ್ಸಿಂಗ್ನಲ್ಲಿ ಭಾರತಕ್ಕೆ ಮೊದಲ ಪದಕವನ್ನು ಖಚಿತಪಡಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ಜಿಕಲ್ ಸ್ಟ್ರೈಕ್ ಆಪರೇಷನ್ ಸಿಂಧೂರ ಮೂಲಕ ಭಯೋತ್ಪಾದಕರಿಗೆ ಭಾರತ ಸೂಕ್ತ ಸಂದೇಶ, ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ. ಮಾದಕ ವ್ಯಸನಗಳಿಂದ ದೂರವಿರುವಂತೆ ದೇಶದ ಯುವಜನತೆಗೆ ಪ್ರಧಾನಿ ಕರೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಖಾಯಂ ಸ್ಥಾನಕ್ಕಾಗಿ ಭಾರತದ ಪ್ರಯತ್ನಕ್ಕೆ ರಷ್ಯಾ ಬೆಂಬಲ. ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿಂದು ಭಾರತ ವೆಸ್ಟ್ಇಂಡೀಸ್ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
4: ಆಕಾಶವಾಣಿ ಈಗ ಏಷ್ಯನ್ ಗೇಮ್ಸ್ 2026 ದಿನದಾಟದ ಮುಖ್ಯಾಂಶಗಳನ್ನು ಕೇಳುವಿರಿ. ಮೊದಲಿಗೆ ಒಂದು ಪ್ರಕಟಣೆ.
5: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
6: ಏಷ್ಯನ್ ಗೇಮ್ಸ್ 2026 ಆಯ್ಚಿ ನಗೋಯಾ. ಕುಚ್ ಮುಕಾಬಲೆ ಸಿರ್ಫ ಸ್ಕೋರ್ ಬೋರ್ಡ್ ಪರ್ ದರ್ಜ್ ಹೋತೆ ಹೈ ಔರ್ ಕುಚ್ ಮುಕಾಬಲೆ ಕಿಸಿ ಖೇಲ್ ಕಿ ಪಹಚಾನ್ ಬನ್ ಜಾತೆ ಹೈ. ಆಯ್ಚಿ ನಗೋಯಾ ಕೆ ಏಷ್ಯನ್ ಗೇಮ್ಸ್ ಮೇ ಆಜ್ ಭಾರತ್ ಕೆ ಲಿಯೆ ಐಸಾ ಹಿ ಏಕ್ ದಿನ್ ರಹಾ. ಕಹೀ ಮ್ಯಾಟ್ ಪರ್ ದಾವ್ ಪೇಸ್ ಥೆ, ಕಹೀ ಶೂಟಿಂಗ್ ರೇಂಜ್ ಪರ್ ಸಾಂಸೋ ಕೋ ಥಾಮ್ ದೇನೆ ವಾಲಾ ಸನ್ನಾಟಾ, ಕಹೀ ದೌಡ್ತಿ ಹುಯಿ ಸಡಕ್ ಪರ್ ಏಕ್ ಅಥ್ಲೀಟ್ 42 ಕಿಲೋಮೀಟರ್ ಸೆ ಜ್ಯಾದಾ ಕಿ ದೂರಿ ತಯ ಕರ್ ರಹಾ ಥಾ, ತೋ ಕಹೀ ಸ್ಕ್ವಾಶ್ ಕೋರ್ಟ್ ಪರ್ ಹರ್ ಪಾಯಿಂಟ್ ಇತಿಹಾಸ್ ಕೆ ಔರ್ ಕರೀಬ್ ಲೆ ಜಾ ರಹಾ ಥಾ. ಔರ್ ಇನ್ ತಮಾಮ್ ತಸ್ವೀರೋ ಕೆ ಬೀಚ್ ಭಾರತ್ ನೆ ಆಜ್ ಸಿರ್ಫ್ ಪದಕ್ ನಹೀ ಜೀತೆ ಬಲ್ಕಿ ಅಪ್ನಿ ಖೇಲ್ ವಿರಾಸತ್ ಕಿ ಕೈ ಕಹಾನಿಯೋ ಕೋ ಏಕ್ ಸಾಥ್ ಆಗೆ ಬಢಾಯಾ. ತೋ ಆಯ್ಚಿ ನಗೋಯಾ ಮೇ ಆಜ್ ಭಾರತ್ ನೆ ಕಿತ್ನೆ ಮೌಕೆ ಬನಾಯೆ, ಕಿತ್ನೆ ಮಕಾಮ್ ಹಾಸಿಲ್ ಕಿಯೆ, ಕಿಸ್ನೆ ತಿರಂಗಾ ಪೋಡಿಯಂ ತಕ್ ಪಹುಂಚಾಯಾ ಔರ್ ಕಿನ್ ಮುಕಾಬ್ಲೋ ನೆ ಬಢಾಯಿ ಕಲ್ ಕಿ ಉಮ್ಮೀದ್, ಇನ್ ಸಬ್ ಕಿ ಪೂರಿ ತಸ್ವೀರ್ ಅಬ್ ಆಪ್ಕೆ ಸಾಮ್ನೆ ಹೈ. ಏಷ್ಯನ್ ಗೇಮ್ಸ್ 2026 ಮೇ ಆಜ್ ಕ್ಯಾ ಕುಚ್ ಹುವಾ, ಪೂರೆ ರೋಮಾಂಚ್ ಕೋ ಸಮೇಟೆ ಡೇಲಿ ಹೈಲೈಟ್ಸ್ ಮೇ ಆಪ್ಕಾ ಸ್ವಾಗತ್ ಹೈ. ಮೈ ಹೂ ಆನಂದ್ ಶ್ರೀವಾಸ್ತವ್. ಸಬ್ಸೆ ಪಹಲೆ ನಜರ್ ಡಾಲ್ತೆ ಹೈ ದಿನ್ ಕಿ ಹೆಡ್ಲೈನ್ಸ್ ಪರ್. कबड्डी में भारत का स्वर्णिम डबल धमाका, महिला टीम के बाद पुरुष टीम ने भी ईरान को हराकर जीता गोल्ड मेडल. 42 किलोमीटर की दूरी, 44 साल का इंतजार खत्म. सावन बरवाल ने मैराथन में सिल्वर मेडल जीतकर बनाया नया नेशनल रिकॉर्ड. शूटिंग में आया एक और पदक. आशीष चौकसी, तिलोत्मा सेन और विदर्शा विनोद ने महिलाओं की 50 मीटर राइफल 3 पोजीशन टीम स्पर्धा में जीता सिल्वर मेडल. स्क्वॉश कोर्ट पर कामयाबी भरा दिन. ज्योश्ना चिनप्पा और विलावन सिंथिल कुमार ने जीता ब्रॉन्ज, जबकि अनाहत सिंह और अभय सिंह ने सिंगल्स फाइनल में जगह बनाकर 2 और पदक किए पक्के. शुरुआत करते हैं कबड्डी से. आज मैच पर हर रेड में रोमांच था, हर टैकल में ताकत और अंत में तिरंगा रहा सबसे ऊपर. कबड्डी के डबल गोल्ड की पूरी कहानी बता रही हैं मेघा अपनी रिपोर्ट में.
7: इंडिया कंप्लीटेड अ गोल्डन डबल इन कबड्डी विद बोथ द मेंस एंड वुमेन्स टीम्स ओवरकमिंग ईरान इन देयर रिस्पेक्टिव फाइनल्स. द वुमेन वर फर्स्ट टू स्ट्राइक इन अ टेंस गोल्ड मेडल कॉन्टेस्ट. इंडिया हेल्ड देयर नर्व टू डिफीट ईरान 37-34 एंड सक्सेसफुली डिफेंड द टाइटल दे वन एट हांगझो. इट इज इंडियाज फोर्थ Women's Kabaddi Gold since the event entered the Asian Games program in 2010. A few hours later, the men made it 2 out of 2. India defeated Iran 40-34 to retain their crown and underline their extraordinary dominance of the sport at the Asian Games. Men's Kabaddi has featured at the Asian Games since 1990 and India have now won 9 gold medals in 10 editions.
6: निशाने लगाने के लिए आंखों से ज्यादा जरूरी होता है उस एक पल में खुद को बिल्कुल स्थिर रखना. शूटिंग रेंज में आज भारत ने कैसे साधा पोडियम का सफर, बता रहे हैं दर्पण टिकिया.
8: शनिवार को एक बार फिर शूटिंग रेंज में भारत की चांदी हुई. महिलाओं की 50 मीटर 3 पोजीशन राइफल टीम स्पर्धा में तिलोत्तमा सेन, विदर्शा विनोद और आशी चौकसी की तिगड़ी ने रजत पदक हासिल किया. तीनों ने कुल मिलाकर 1763 पॉइंट हासिल किए और दूसरा स्थान प्राप्त किया. इसके साथ ही 20वें एशियन गेम्स में भारत शूटिंग के खेल से 11 पदक हासिल कर चुका है. 2023 में बनाए अपने खुद के एशियन गेम्स रिकॉर्ड की बराबरी करते हुए चाइनीज तिगड़ी ने स्वर्ण पदक अपने नाम कर लिया. इन परिणामों के आधार पर विदर्शा और तिलोत्मा को इंडिविजुअल प्रतियोगिता के फाइनल में भी जगह मिली. हालांकि स्टैंडिंग पोजीशन में कुछ खराब शॉट्स के बाद पिछली बार इसी प्रतिस्पर्धा में एशियन गेम्स का ब्रॉन्ज मेडल लेने वाली आशी चौकसी क्वालिफाइंग राउंड से ही बाहर हो गई. फाइनल में जहां चीन की जियाउ हान ने एक नया एशियन रिकॉर्ड स्थापित किया, तो भारत की तिलोत्मा चौथे और विदर्शा विनोद 5वें स्थान पर रहीं और दोनों ही एकल वर्ग में पदक से चूक गईं.
6: ट्रैक पर रफ्तार, फील्ड में फासले और भारतीय खिलाड़ियों के नाम होते गए पदक। एथलेटिक्स में भारत के शानदार दिन का पूरा हाल बता रही है मेघा।

0: ಇದುವರೆಗೂ ಏಷ್ಯನ್ ಗೇಮ್ಸ್ 2026 ದಿನದಾಟದ ಮುಖ್ಯಾಂಶಗಳನ್ನು ಕೇಳಿದಿರಿ.
1: ಆಕಾಶವಾಣಿ ಕೇಂದ್ರ ಸರ್ಕಾರದ ಸೇವಾ ಸಂಕಲ್ಪ ಅಭಿಯಾನದ ಹಿನ್ನೆಲೆಯಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಸುಗಮ ಉದ್ಯಮ ಕುರಿತು ವಿಶೇಷ ಸಂವಾದ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಶರಣ್ ಸಿ ಪಾಟೀಲ್, ಹೂಡಿಕೆ ಸಲಹೆಗಾರ ಮತ್ತು ಹಣಕಾಸು ತಜ್ಞರು. ನಡೆಸಿಕೊಡುತ್ತಾರೆ ನಾರಾಯಣಸ್ವಾಮಿ ಬಿಎಸ್, ಹಿರಿಯ ಪತ್ರಕರ್ತರು.
2: ಎಲ್ಲ ಕೇಳುಗರಿಗೆ ನಮಸ್ಕಾರ. ಕೇಂದ್ರ ಸರ್ಕಾರದ ಸೇವಾ ಸಂಕಲ್ಪ ಅಭಿಯಾನದ ಹಿನ್ನೆಲೆಯಲ್ಲಿ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುತ್ತಿರುವ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಈಸ್ ಆಫ್ ಡೂಯಿಂಗ್ ಬಿಸಿನೆಸ್ ಸುಗಮ ಉದ್ಯಮ ವಿಷಯ ಕುರಿತ ಇಂದಿನ ಸಂವಾದದಲ್ಲಿ ನಮ್ಮೊಂದಿಗೆ ಹೂಡಿಕೆ ಸಲಹೆಗಾರರು ಹಣಕಾಸು ತಜ್ಞರು ಆದ ಶರಣ್ ಸಿ ಪಾಟೀಲ್ ಇದ್ದಾರೆ. ಅವರಿಗೆ ನಾನು ಸ್ವಾಗತ ಕೋರುತ್ತೇನೆ.
3: ನಮಸ್ಕಾರ
2: ಸರ್. ಈಗ ಉದ್ಯಮಕ್ಕೆ ಪೂರಕವಾದಂತಹ ಒಂದು ವಾತಾವರಣ ನಿರ್ಮಿಸಬೇಕು ಅನ್ನುವ ಒಂದು ಉದ್ದೇಶದಿಂದ ಈಸ್ ಆಫ್ ಡೂಯಿಂಗ್ ಅಥವಾ ಸುಗಮ ಉದ್ಯಮ ಅನ್ನುವ ಒಂದು ಅಭಿಯಾನವನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸಿದೆ. ಇದರ ಅಡಿಯಲ್ಲಿ ಮುಂಚೆ ಏನು ಕಾಂಪ್ಲಿಯನ್ಸ್ ಹೆವಿ ಸಿಸ್ಟಮ್ ಇತ್ತು, ಅದನ್ನ ಫೆಲಿಸಿಟೇಷನ್ ಡ್ರಿವೆನ್ ಇಕೋಸಿಸ್ಟಮ್, ಅಂದರೆ ಉದ್ಯಮ ಶುರು ಮಾಡೋದಕ್ಕೆ ಉದ್ಯಮ ನಡೆಸೋದಕ್ಕೆ ಪೂರಕವಾದಂತಹ ಒಂದು ವಾತಾವರಣ ನಿರ್ಮಿಸಬೇಕು ಮತ್ತು ಪ್ರಕ್ರಿಯೆಗಳು ಏನೇನಿದ್ದಾವೆ ಅದನ್ನು ಸರಳೀಕರಣಗೊಳಿಸಬೇಕು ಅನ್ನುವ ಮಹತ್ವದ ಉದ್ದೇಶ ಇದು. ಈ ಒಂದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ನಮ್ಮ ಉದ್ಯಮಗಳ ಪ್ರಗತಿಗೆ ಮತ್ತೆ ಬಂಡವಾಳ ಆಕರ್ಷಣೆಗೆ ಯಾವ ರೀತಿ ನೆರವಾಗುತ್ತೆ ಅಂತ ತಾವು ಹೇಳ್ತೀರಿ.
3: ಇದರದ್ದು ಒಂದು ಎಕ್ಸಾಂಪಲ್ ಹೇಳೋದಕ್ಕೆ ಮುಂಚೆ ನಾನು ಒಂದು 7-8 ವರ್ಷ ಮುಂಚೆ ಚೈನಾಗೆ ಹೋಗಿದ್ದೆ. ನಾನು ಚೈನಾದಲ್ಲಿ ಒಂದು ನನ್ನ ಅನುಭವ ಏನಂತಂದ್ರೆ, ಚೈನಾ ನಿಮ್ಗೆ ಗೊತ್ತಿರಬಹುದು 1970ದಲ್ಲಿ ಇಂಡಿಯಾದು ಮತ್ತು ಚೈನಾದು ನೀವು ಒಂದು ಓವರ್ಆಲ್ GDP ಅಂತ ನೋಡಿದಾಗ ಆಲ್ಮೋಸ್ಟ್ ಸೇಮ್ ಮಟ್ಟಿಗಿತ್ತು. ಅದಾದ್ಮೇಲೆ ಸುಮಾರು 2 ದಶಕಗಳ ಮಟ್ಟಿಗೆ ಏನು ಚೈನಾ ಗ್ರೋ ಆಯಿತು, ಇದಕ್ಕೆ ಮೇನ್ ಕಾರಣ ಏನಂತಂದ್ರೆ ದ ಚೈನಾ ವಾಟ್ ಇಟ್ ಕ್ರಿಯೇಟೆಡ್ ದ ಕೈಂಡ್ ಆಫ್ ಎನ್ವಿರಾನ್ಮೆಂಟ್ ಫಾರ್ ಮ್ಯಾನುಫ್ಯಾಕ್ಚರರ್ಸ್. ನೀವು ನೋಡಿರ್ಬೋದು ಪ್ರತಿಯೊಂದು ಇವತ್ತು ಯುರೋಪಿಯನ್ ಮತ್ತೆ ಅಮೆರಿಕನ್ ದೇಶದ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು, ಅದು ಆಟೋಮೊಬೈಲ್ ಆಗಿರ್ಬೋದು ಅಥವಾ ಏನೋ ಎನರ್ಜಿ ಆಗಿರ್ಬೋದು ಮತ್ತೆ ಡಿಫೆನ್ಸ್ ರಿಲೇಟೆಡ್ ಆಗಿರ್ಬೋದು ಮತ್ತೆ ಎಲೆಕ್ಟ್ರಾನಿಕ್ಸ್ ಅಂಡ್ ಸೆಮಿಕಂಡಕ್ಟರ್ ಎಲ್ಲವನ್ನು ಚೈನಾಗೆ ಮೈಗ್ರೇಟ್ ಆಗಿರೋದು ನೋಡಿದ್ವಿ. ಅದಕ್ಕೆ ಬಹಳ ಕಾರಣ ಏನಂತಂದ್ರೆ ದ ಕ್ರಿಯೇಟೆಡ್ ಸಾರ್ಟ್ ಆಫ್ ಯುನೋ ಒಂದು ಮ್ಯಾನುಫ್ಯಾಕ್ಚರಿಂಗ್ ಬೇಕಾಗಿರುವಂತಹ ಎನ್ವಿರಾನ್ಮೆಂಟ್ ಚೈನಾ ಕ್ರಿಯೇಟ್ ಮಾಡಿತ್ತು. ಬಟ್ ಇದರಲ್ಲಿ ನಮ್ಮ ದೇಶ ಸ್ವಲ್ಪ ಹಿಂದೆ ಉಳಿದಿತ್ತು ಆ ಟೈಮಲ್ಲಿ. ಬಟ್ ಅದೇ 2014ರಲ್ಲಿ ಏನೊಂದು ಆತ್ಮನಿರ್ಭರ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ಪ್ರಧಾನಮಂತ್ರಿ ಶುರು ಮಾಡಿದ್ರು. ಅಲ್ಲಿ ಅವರು ಅರ್ಥ ಮಾಡ್ಕೊಂಡಿರೋದ್ರೆ ಫಸ್ಟ್ ನಮ್ಮ ದೇಶದಲ್ಲಿ ಒಂದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಆಗ್ಬೇಕಪ್ಪ ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ಅದಕ್ಕೆ ಬೇಕಾಗಿರುವಂತ ಒಂದು ಎನ್ವಿರಾನ್ಮೆಂಟ್ ಫಸ್ಟ್ ಅಂಡ್ ಫಾರ್ಮೋಸ್ಟ್. ಯಾರಾದ್ರೂ ಒಬ್ಬ ಮ್ಯಾನುಫ್ಯಾಕ್ಚರರ್ಸ್ ಬರ್ತಾನೆ ಶುರು ಮಾಡ್ತಾನೆ ಸ್ಟಾರ್ಟ್ಅಪ್ ಆಗಿರ್ಬೋದು ಅಥವಾ ಗ್ಲೋಬಲ್ ಪ್ಲೇಯರ್ ಬಂದ್ಬಿಟ್ಟು ನಮ್ಮ ದೇಶದಲ್ಲಿ ಮಾಡ್ತಾನಂದ್ರೆ ಅವನಿಗೆ ಬೇಕಾಗಿರುವಂತ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡೋದು. ಫಾರ್ ಎಕ್ಸಾಂಪಲ್ ಅವ್ರಿಗೆ ಏನೋ ಡಿಫ್ರೆಂಟ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಗಳಲ್ಲಿ ಒಂದು ಕೋಆರ್ಡಿನೇಷನ್ ಇರಲಿಲ್ಲ ಮುಂಚೆ. ಎನ್ವಿರಾನ್ಮೆಂಟ್ ಆಗಿರ್ಬೋದು, ಏನೋ ಫೈನಾನ್ಸ್ ಆಗಿರ್ಬೋದು, ಬ್ಯಾಂಕ್, ಇದೆಲ್ಲದಕ್ಕೂ ಒಂದಕ್ಕೊಂದು ಲಿಂಕ್ ಇರಲಿಲ್ಲ. ಸೊ ಈ ಒಂದು ಸರ್ಕಾರದಲ್ಲಿ ಫಸ್ಟ್ ದೇ ಕ್ರಿಯೇಟೆಡ್ ದಟ್ ಲಿಂಕ್. ಇದರಲ್ಲಿ ಸಿಂಗಲ್ ವಿಂಡೋ ಅಂತ ಹೇಳಿದ್ರು, ತಕ್ಕ ಮಟ್ಟಿಗೆ ಅದು 100% ಆಗಿಲ್ಲ ಅಂದ್ರು ಬಹಳಷ್ಟು ಹರ್ಡಲ್ಸ್ಗಳನ್ನ ಅದರಲ್ಲಿ ತೆಗೆದಿರೋದು ಕಾಣಿಸ್ತು. ಅದಲ್ಲದೆ ಇನ್ನೊಂದು ಏನಂತಂದ್ರೆ ಬಹಳಷ್ಟು ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ಗೆ ಬೇಕಾಗಿರುವಂತಹ ಸಬ್ಸಿಡೈಸ್ಡ್ ಲೋನ್ಸ್ಗಳನ್ನ ಕೊಡುವಂತದ್ದಾಗಿರ್ಬೋದು ಮತ್ತೆ ಕೆಲವೊಂದು ಕಡೆ ಅದಕ್ಕೆ ಬೇಕಾಗಿರುವಂತಹ ಟ್ಯಾಕ್ಸ್ ಎಕ್ಸಾಂಪ್ಷನ್ಸ್ ಲೋನ್ಸ್ಗಳನ್ನ ಕ್ರಿಯೇಟ್ ಮಾಡಿ ಅಲ್ಲಿ ಟ್ಯಾಕ್ಸ್ ಎಕ್ಸಾಂಪ್ಷನ್ ಕೊಟ್ಟಿರೋದಾಗಿರ್ಬೋದು. ಸೊ ಒಟ್ಟಾರೆ ಹೇಳೋದಂದ್ರೆ ಪ್ರಧಾನಮಂತ್ರಿಯವರ ಆತ್ಮನಿರ್ಭರ ಭಾರತದಲ್ಲಿ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಅಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಗೆ ಬೇಕಾಗಿರುವಂತಹ ಒಂದು ಓವರ್ಆಲ್ ಇನ್ಫ್ರಾಸ್ಟ್ರಕ್ಚರ್ ಇಂದ ಹಿಡ್ಕೊಂಡು ಸರ್ಕಾರದಲ್ಲಿರುವಂತಹ ಕೆಲವೊಂದು ಅಪ್ರೂವಲ್ಸ್ ಇಂದ ಹಿಡ್ಕೊಂಡು ಹಾಗೆ ಒಂದು ಫೈನಾನ್ಷಿಯಲ್ ರೀಚಬಿಲಿಟಿ ಫಾರ್ ದ ಮ್ಯಾನುಫ್ಯಾಕ್ಚರ್ಸ್ ಇದನ್ನ ಕ್ರಿಯೇಟ್ ಮಾಡಿರುವಂತದ್ದು. ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುವಂತಹ ವಸ್ತುಗಳು ಹೊರಗಡೆ ದೇಶಕ್ಕೆ ಹೇಗೆ ಬೇಕಾಗಿರುವಂತಹ ಒಂದು ಟ್ರಾನ್ಸ್ಪೋರ್ಟೇಷನ್ ಅಂಡ್ ಲಾಜಿಸ್ಟಿಕ್ಸ್ ಬೇಕಾಗಿತ್ತು ಅದನ್ನು ಸಹ ಕ್ರಿಯೇಟ್ ಮಾಡೋದ್ರಲ್ಲಿ ಭಾರತ ದೇಶ ಇವತ್ತು ಮುಂದುವರಿತಾ ಇದೆ.
2: ಮತ್ತೆ ನಾವು ಉತ್ಪಾದನೆ ಮತ್ತು ತಯಾರಿಕಾ ವಲಯವನ್ನ ಗಮನಿಸೋದಾದ್ರೆ ಭಾರತದಲ್ಲಿ ಕಚ್ಚಾ ವಸ್ತುಗಳ ಕೊರತೆ ಇಲ್ಲ, ತುಂಬಾ ಹೇರಳವಾಗಿ ಇಲ್ಲಿ ಸಿಗುತ್ತೆ. ಮತ್ತೆ ಯುವಜನರು, ಪ್ರತಿಭಾನ್ವಿತ ಅಂತ ಯುವಜನರು, ಸ್ಕಿಲ್ಡ್ ಲೇಬರ್ಸ್ ಕೂಡ ಇಲ್ಲಿ ಸಿಗುತ್ತೆ. ಆದರೆ ಇಲ್ಲಿ ಪ್ರೊಸೀಜಿಯಲ್ ಬ್ಯಾರಿಯರ್ಸ್ ಅಂತ, ಅಂದ್ರೆ ಉದ್ಯಮ ನಡೆಸೋದಕ್ಕೆ ಏನೊಂದು ವಿಧಾನ ಇದೆಯಲ್ಲ, ಆ ವಿಧಾನದಲ್ಲಿ

0: ಏನೇನೆಲ್ಲ ಮಾಡಬಹುದು ಆ ಎಲ್ಲ ಕ್ರಮಗಳನ್ನು ಈಸ್ ಆಫ್ ಡೂಯಿಂಗ್ ಅಭಿಯಾನದ ಅಡಿಯಲ್ಲಿ ಕೈಗೊಳ್ಳಲಾಯಿತು. ಸೊ ಇದೆಲ್ಲವೂ ಕೂಡ ಒಬ್ಬ ಉದ್ಯಮಿಗೆ ಯಾವ ರೀತಿ ನೆರವಾಗಿದೆ ಅಂತ ಹೇಳ್ತೀರಿ?
1: ಮುಂಚೆಲ್ಲೇ ನಾವು ನೋಡಿದ್ವಿ, ನಮ್ಮ ದೇಶದಲ್ಲಿರುವಂತ ಕೆಲವೇ ಕೆಲವು ಉದ್ಯಮಿಗಳು, ಅದು ಟಾಟಾ ಆಗಿರ್ಬೋದು, ರಿಲಯನ್ಸ್ ಆಗಿರ್ಬೋದು, ಅದಾನಿ ಅಂತ ಇರ್ಬೋದು, ಬಟ್ ಇವತ್ತು ಈ ಒಂದು ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಿಗೆ ಅಡ್ಜಸ್ಟೆಂಟ್ ಆಗಿ ಆನ್ಸಿಲರಿ ಬಿಸ್ನೆಸ್ ಅಂತ ನಾವು ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಸಿಮೆಂಟ್ ಫ್ಯಾಕ್ಟ್ರಿ ಬರುತ್ತೆ, ಆ ಸಿಮೆಂಟ್ ಫ್ಯಾಕ್ಟ್ರಿ ಅನ್ನೋದು ಒಂದು ದೊಡ್ಡ ಇಂಡಸ್ಟ್ರಿ, ಆದರೆ ಅದ್ರ ಸುತ್ತಮುತ್ತ ಇರುವಂತ ಬಹಳಷ್ಟು ಆನ್ಸಿಲರಿ ಇಂಡಸ್ಟ್ರಿಗಳು, ಸಿಮಿಲರ್ಲಿ ಸ್ಟೀಲ್ ಆಗಿರ್ಬೋದು, ಸಿಮಿಲರ್ಲಿ ಆಟೋಮೊಬೈಲ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ಈಗ ಜಪಾನ್ ಅವ್ರು ಬಂದ್ಬಿಟ್ಟು ನಮ್ಮ ದೇಶದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾರುತಿ ಅವ್ರದ್ದಿದ್ರೆ ಅದ್ರ ಸುತ್ತಮುತ್ತ ಇರುವಂತ ಆನ್ಸಿಲರಿ ಬಿಸ್ನೆಸ್ಗಳಿಗೂ ಅಷ್ಟೇ ಡೆವಲಪ್ಮೆಂಟ್ ಸಿಗ್ತಾ ಇದೆ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ, ಒಂದು ಬೃಹತ್ ಉದ್ಯಮದ ಜೊತೆಗೆ ಮಧ್ಯಮ ಉದ್ಯೋಗಗಳು ಮತ್ತೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು ಬೆಳೆಯಲು ಅದು ಸಹಾಯ ಆಗ್ತಾ ಇದೆ. ದಟ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ಇದರಿಂದ ಏನಾಗುತ್ತೆ, ಬರೀ ಹೈ ಸ್ಕಿಲ್ಡ್ ಪೀಪಲ್ ಮಾತ್ರ ಎಂಪ್ಲಾಯ್ಮೆಂಟ್ ಆಗಲ್ಲ, ಈವನ್ ಮೀಡಿಯಂ ಸ್ಕಿಲ್ ಅಂಡ್ ಲೋ ಸ್ಕಿಲ್ ಪೀಪಲ್ ಆಲ್ಸೋ ಗೋಯಿಂಗ್ ಟು ಗೆಟ್ ದ ಜಾಬ್ ಇನ್ ದಿಸ್. ಇದರಲ್ಲಿ ನಮಗೆ ಅವ್ರಿಗೂ ಸಹ ಒಂದು ಉದ್ಯೋಗ ಅವಕಾಶ ಸಿಗುವಂಥದ್ದು ನಮಗೆ ಕಾಣಿಸ್ತಾ ಇದೆ. ಸೊ ಒಟ್ಟಾರೆ ಈ ಒಂದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇಂದ ಏನಾಗುತ್ತೆ, ಒಂದು ಎನ್ಕರೇಜ್ಮೆಂಟ್ ಸಿಗ್ತಾ ಇದೆ. ಹೊಸದಾಗಿ ಫಸ್ಟ್ ಜನರೇಷನ್ ಅವ್ರು ಎಷ್ಟೋ ಜನ ಈ ಮ್ಯಾನುಫ್ಯಾಕ್ಚರಿಂಗ್ ಬರಬೇಕು ಅಂದ್ರೆ ಅವರಿಗೆ ಒಂದು ಸುಗಮವಾದ ಹಾದಿ ಸಿಗ್ತಾ ಇದೆ. ಹಾಗೆ ಗೌರ್ಮೆಂಟ್ ಮೊದಲೇನಾಗ್ತಿತ್ತು, ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಾದ್ರೆ ಒಂದು ಯಾವ್ದಾದ್ರು ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಮಾಡೋರಿಗೆ ಒಂದು ಲೋನ್ ಬೇಕು ಅಂದ್ರೆ ಶ್ಯೂರಿಟಿ ಮತ್ತು ಕೊಲೆಟ್ರಲ್ ಆದ್ರೆ ಸಿಗ್ತಿರ್ಲಿಲ್ಲ. ಬಟ್ ಇವತ್ತು ಸರ್ಕಾರ ಎಷ್ಟೊಂದು ಜನ ಹೊಸ ಸ್ಟಾರ್ಟ್ಅಪ್ಗಳಿಗೆ ಕೊಲೆಟ್ರಲ್ ಇರಲಾರದೆ ಅಪ್ ಟು 2-4 ಕೋಟಿವರೆಗೂ ಲೋನ್ ಕೊಡುವಂತ ಒಂದು ಅವಕಾಶ ಕಾಣಿಸ್ತಾ ಇದೆ. ಸೊ ಇದೆಲ್ಲ ಏನಂತಂದ್ರೆ, ಓವರ್ಆಲ್ ಸರ್ಕಾರನೇ ಎಲ್ಲರಿಗೂ ಜಾಬ್ಸ್ ಕೊಡೋಕ್ಕಾಗಲ್ಲ, ಉದ್ಯೋಗ ಕೊಡೋಕ್ಕಾಗಲ್ಲ, ಆದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ, ಉದ್ಯೋಗ ಕೊಡುವಂತ ಸಿಸ್ಟಮ್ ಏನಿದೆ ಅದನ್ನ ಒಂದು ಡೆವಲಪ್ ಮಾಡ್ತಾ ಇರೋದ್ರಿಂದ ಪ್ರೈವೇಟ್ ಜಾಬ್ಸ್ಗಳು ಕ್ರಿಯೇಟ್ ಆಗ್ತಾ ಇದೆ. ಹಾಗೆ ಕೆಲವೊಂದು ಫ್ರೀಲ್ಯಾನ್ಸರ್ ಜಾಬ್ಸ್, ಅಂದ್ರೆ ಅದಕ್ಕೆ ಉದ್ಯೋಗದಲ್ಲಿ ಅದು ಹೆಸರಿರಲ್ಲ, ಬಟ್ ಫ್ರೀಲ್ಯಾನ್ಸಿಂಗ್ ಜಾಬ್ಗಳು ಇರುತ್ತೆ, ಅಂಥದಕ್ಕೂ ಇವತ್ತು ಅವಕಾಶ ಸಿಗ್ತಾ ಇದೆ ಈ ಒಂದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇಂದ.
0: ಒಂದು ಮುಖ್ಯವಾದ ಅಂಶವನ್ನು ತಾವು ಉಲ್ಲೇಖ ಮಾಡಿದ್ರಿ, ಉದ್ಯೋಗ ಬಯಸುವವರ ಬದಲಾಗಿ, ಅಂದ್ರೆ ಜಾಬ್ ಸೀಕರ್ಸ್ ಅಂತ ಏನ್ ಹೇಳ್ತೀವಿ ಅದಕ್ಕೆ ಬದಲಾಗಿ ಜಾಬ್ ಕ್ರಿಯೇಟರ್ಸ್, ಅವರನ್ನು ತಯಾರು ಮಾಡುವಂತಹ ಒಂದು ವಾತಾವರಣವನ್ನು ಸರ್ಕಾರ ನಿರ್ಮಿಸ್ತಾ ಇದೆ ಅಂತ ತಾವು ಹೇಳಿದ್ರಿ. ಇದರ ಅಂಗವಾಗಿ ಸ್ಟಾರ್ಟ್ಅಪ್ ಇಂಡಿಯಾ, ಇದು 2016 ಶುರುವಾದಂತಹ ಒಂದು ಅಭಿಯಾನ. ಇದರ ಅಡಿಯಲ್ಲಿ ಸ್ಟಾರ್ಟ್ಅಪ್ ಒಂದು ಉಗಮಕ್ಕೆ ಪೂರಕವಾದಂತಹ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಲಾಯಿತು. ಈ ಒಂದು ಅಂಕಿಅಂಶವನ್ನು ನಾವು ನೋಡೋದಾದರೆ 2014 ಒಂದು 350 ಸ್ಟಾರ್ಟ್ಅಪ್ಗಳು ಇದ್ದಿರಬಹುದು. ಈಗ ಅದು 2.5 ಲಕ್ಷಕ್ಕಿಂತ ಹೆಚ್ಚಿನ ಒಂದು ನೋಂದಾಯಿತ ಅಂದರೆ ರೆಕಗ್ನೈಸ್ಡ್ ಸ್ಟಾರ್ಟ್ಅಪ್ ಇರೋದನ್ನು ನಾವು ಕಾಣ್ತೀವಿ. ಹಾಗೆ ಯೂನಿಕಾರ್ನ್ಗಳ ಕೂಡ ನಾವೇನು 100 ಕೋಟಿ ಮೌಲ್ಯದಂತಹ ಸ್ಟಾರ್ಟ್ಅಪ್ ಅಂತ ಏನು ಹೇಳ್ತೀವಿ, ಆ ಯೂನಿಕಾರ್ನ್ಗಳು 2014 ಒಂದು 4-5 ಇತ್ತು. ಈಗ ಅದು 150 ಸಂಖ್ಯೆಯಲ್ಲಿರೋದನ್ನು ನಾವು ಕಾಣ್ತೀವಿ. ಅದರಲ್ಲೂ ಕೂಡ ಬೆಂಗಳೂರಲ್ಲೇ ಬಹು ಹೆಚ್ಚಿನ ಯೂನಿಕಾರ್ನ್ಗಳಿರೋದನ್ನು ಕಾಣ್ತೀವಿ. ಒಟ್ಟಾರೆ ಈ ಈಸ್ ಆಫ್ ಡೂಯಿಂಗ್ ಸುಗಮ ಉದ್ಯಮ ಕ್ರಮಗಳಿಂದಾಗಿ ಈ ಸ್ಟಾರ್ಟ್ಅಪ್ಗಳ ಸಂಖ್ಯೆ ಹೆಚ್ಚಾಗಿರೋದನ್ನು ನಾವು ಕಾಣ್ತೀವಿ. ಹಾಗೆ ಜಾಬ್ ಕ್ರಿಯೇಷನ್ ಬಗ್ಗೆ ತಾವಾಗಲೇ ಹೇಳಿದ್ರೆ, ಈ ಸ್ಟಾರ್ಟ್ಅಪ್ಗಳಿಂದಲೇ 23 ಲಕ್ಷಕ್ಕಿಂತ ಹೆಚ್ಚಿನ ಒಂದು ಉದ್ಯೋಗ ಸೃಷ್ಟಿಯಾಗಿರುವಂಥ ಒಂದು ಅಂಕಿಅಂಶ ಕೂಡ ಕಾಣುತ್ತೆ. ಮತ್ತು ಇದರಲ್ಲಿ ವಿಶೇಷವಾಗಿ ಮಹಿಳಾ ನೇತೃತ್ವದ ಒಂದು ಉದ್ಯಮಶೀಲತೆಗೆ ಕೂಡ ಹೆಚ್ಚಿನ ಒಂದು ಉತ್ತೇಜನವನ್ನು ಕೊಡಲಾಗಿದೆ. ಇವೆಲ್ಲವೂ ಕೂಡ ನಮ್ಮ ಯುವಜನರ ಉದ್ಯಮಶೀಲತೆಯ ಒಂದು ಪ್ರತಿಭೆ ಏನಿದೆಯಲ್ಲ ಅದಕ್ಕೆ ಒಂದು ಕಡೆ ವೇದಿಕೆ, ಆದರೆ ಇನ್ನೊಂದು ಕಡೆಗೆ ಉದ್ಯೋಗ ಸೃಷ್ಟಿಗೆ ಕೂಡ ಕಾರಣವಾಗಿದೆ. ಇದು ನಮ್ಮ ವಿಕಸಿತ ಭಾರತ ಗುರಿ ಸಾಧನೆಗೆ ಯಾವ ರೀತಿ ನೆರವಾಗುತ್ತೆ ಅಂತ ಹೇಳ್ತೀರಿ?
1: ಈಗ ನೀವು ಒಂದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ನ ಟಚ್ ಮಾಡಿದ್ರಿ. ಇವತ್ತು ಉದ್ಯೋಗ ಅನ್ನೋದು ಬರೀ ಪುರುಷರಿಗಲ್ಲ, ಬಹಳಷ್ಟು ಮಹಿಳೆಯರಿಗೆ ಈ ಒಂದು ಉದ್ಯೋಗ ಅವಕಾಶ ಕ್ರಿಯೇಟ್ ಮಾಡುವಂಥದ್ದು. ಬಹಳಷ್ಟು ಸರಿ ನಾವು ಅನ್ಕೋತೀವಿ ಈ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗಳಲ್ಲಿ ಮಹಿಳೆಯರಿಗಿಂತ ಪುರುಷರಿಗೆ ಜಾಸ್ತಿ ಅವಕಾಶ ಇದೆ ಅಂತೇಳಿ, ಬಟ್ ಇತ್ತಿತ್ತಲಾಗಿ ಆಗಿರುವಂಥ ನಾನು ನಿಮ್ಗೇನೊಂದು ಮೆನ್ಷನ್ ಮಾಡಿದೆ, ಇವತ್ತು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಸೆಮಿಕಂಡಕ್ಟರ್ ಆಗಿರ್ಬೋದು, ಇಂಥ ಒಂದು ಸೆಕ್ಟ್ರಲ್ಲಿ ಇತ್ತಿತ್ತಲಾಗಿ ಟಾಟಾ ಎಲೆಕ್ಟ್ರಾನಿಕ್ಸ್ ಅಲ್ಲಿ ನಾನು ನೋಡಿರೋಂಗೆ ಸುಮಾರು 80%ಗಿಂತ ಜಾಸ್ತಿ ಉದ್ಯೋಗಿಗಳನ್ನ ಮಹಿಳೆಯರನ್ನೇ ತಗೊಂಡಿರುವಂಥದ್ದು. ಯಾಕೆ ಇದು ಬಹಳ ಇಂಪಾರ್ಟೆಂಟ್ ಇದೆ ಅಂದ್ರೆ, ಇವತ್ತು ಭಾರತ ದೇಶದಲ್ಲಿ 150 ಕೋಟಿ ಜನಸಂಖ್ಯೆಯಲ್ಲಿ 50% ಮಹಿಳೆಯರು ಇರುವಂತಹ ಒಂದು ದೇಶದಲ್ಲಿ ಅವರಿಗೂ ಸಹ ಉದ್ಯೋಗ ಕ್ರಿಯೇಟ್ ಮಾಡೋದ್ರಿಂದ ಪರ್ ಕ್ಯಾಪಿಟಲ್ ಇನ್ಕಮ್ ಆಫ್ ಅ ಫ್ಯಾಮಿಲಿ ಇನ್ಕ್ರೀಸ್ ಆಗ್ತಾ ಇರುವಂಥದ್ದು. ಒಬ್ಬ ಪುರುಷನಿಗಿಂತ ಒಬ್ಬ ಮಹಿಳೆಗೆ ಉದ್ಯೋಗ ಸಿಕ್ಕಾಗ ಅದು ನಮ್ಗೆ ಗೊತ್ತಿದೆ ಒಂದು ಸಮಾಜಕ್ಕೆ ಅದು ಯಾವ ತರ ಒಂದು ಕೊಡುಗೆ ಅದು ಕೊಡಕ್ ಹೋಗ್ತಾ ಇದೆ ಅಂತೇಳಿ. ಎರಡನೇದು ಇಂಪಾರ್ಟೆಂಟ್ ಏನಂದ್ರೆ, ಇವತ್ತು ಭಾರತ ದೇಶದಲ್ಲಿ ಉದ್ಯೋಗ ಅವಕಾಶ ಬರೀ ಅರ್ಬನೈಸೇಷನ್ ಅಲ್ಲ, ಇವತ್ತು ರೂರಲ್ ಅಲ್ಲಿ ಇವತ್ತು ಯಾಕಂದ್ರೆ ಬಹಳಷ್ಟು ಇನ್ಫ್ರಾಸ್ಟ್ರಕ್ಚರ್ ಇವತ್ತು ನಾವು ನೋಡ್ತಾ ಇರೋದು ಹೈವೇದಾಗಿರ್ಬೋದು, ರೈಲ್ವೇದ ಆಗಿರ್ಬೋದು, ಲಾಜಿಸ್ಟಿಕ್ಸ್ಗಳು ಇವತ್ತು ರೂರಲ್ ಅಲ್ಲೂ ಡೆವಲಪ್ ಆಗ್ತಾ ಇದೆ. ಯಾಕಂದ್ರೆ ಇವತ್ತು ಸಿಟಿಗಳಲ್ಲಿ ಆ ಸ್ಕೋಪ್ ಇಲ್ಲ ನಮ್ಗೆ, ಯಾಕಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ದೇರ್ ಇಸ್ ಅ ವೆರಿ ಲಾಟ್ ಆಫ್ ಇಶ್ಯೂಸ್ ಅಥವಾ ಟ್ರಾಫಿಕ್ ಅಂಡ್ ಯುನೋ ವಾಟರ್ ಪ್ರಾಬ್ಲಮ್ಸ್ ಅದೆಲ್ಲ. ಆದ್ರೆ ಅದೇ ಔಟ್ಸ್ಕರ್ಟ್ ಆಫ್ ಸಿಟೀಸ್ ಅಥವಾ ರೂರಲ್ ಏರಿಯಾಗಳಲ್ಲಿ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಆಗ್ತಾ ಇರೋದ್ರಿಂದ, ಈ ತರ ಸ್ಪೆಷಲ್ ಎಕನಾಮಿಕ್ ಝೋನ್ಗಳು ಕ್ರಿಯೇಟ್ ಆಗ್ತಾ ಇರೋದ್ರಿಂದ ಆ ಭಾಗದಲ್ಲಿರುವಂತಹ ರೂರಲ್ ವುಮೆನ್ಗಳಿಗೆ ಮತ್ತೆ ರೂರಲ್ ಯಂಗ್ಸ್ಟರ್ಸ್ಗಳಿಗೆ ಹಳ್ಳಿಗಳ

0: ಇರುವಂತ ಯಂಗ್ಸ್ಟರ್ಸ್ ಬೆಳೆದು ಜಾಬ್ ಕ್ರಿಯೇಟ್ ಆಗ್ತಾ ಇರೋದ್ರಿಂದ ಅವರು ಸಿಟಿಗೆ ಬರುವುದನ್ನ ಕಡಿಮೆ ಆಗುತ್ತೆ. ಯಾಕಂದ್ರೆ ಅವರು ಇವಾಗ ಎಷ್ಟೋ ಜನ ಪ್ರತಿಯೊಬ್ಬರು ಉದ್ಯೋಗ ಹುಡ್ಕೊಂಡು ಸಿಟಿಗೆ ಬಂದಾಗ ಬೆಂಗಳೂರು ಸಿಟಿನಲ್ಲಿ ಯಾವ ತರ ಚಾಲೆಂಜಸ್ ಗಳನ್ನ ಫೇಸ್ ಮಾಡ್ತಾ ಇದೆ. ಹಾಗಾಗಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಏನಾಗಿದೆ ಇಂಥ ಪ್ಲೇಸ್ ಗಳಲ್ಲಿ ಮಾಡಿರೋದ್ರಿಂದ ಆ ಒಂದು ಭಾಗದಲ್ಲಿ ಜನಗಳು ಅಲ್ಲೇ ಉದ್ಯೋಗಗಳನ್ನ ಪಡ್ಕೊಂಡು ಅವರ ಒಂದು ಜೀವನಕ್ಕೆ ಬೇಕಾಗಿರುವಂತಹ ಒಂದು ಆದಾಯ ಪಡೆಯೋದಲ್ದನೆ ನಮ್ಮ ದೇಶಕ್ಕೆ ಕೊಡುಗೆನೂ ಸಹ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು.
1: ಮತ್ತೆ ತಾವಾಗಲೇ ಹೇಳಿದ್ರಿ, ಈಗ ಒಂದು ಉದ್ಯಮ ಆರಂಭಿಸೋದಾದರೆ ಅದರಲ್ಲಿ ಎಷ್ಟೆಲ್ಲ ಇಲಾಖೆಗಳ ಒಂದು ಸಮನ್ವಯ ಬೇಕಾಗುತ್ತೆ. ಅದು ಪರಿಸರ ಇಲಾಖೆ ಇರಬಹುದು, ಮತ್ತೆ ಕೈಗಾರಿಕಾ ಇಲಾಖೆ ಇರಬಹುದು, ಅರಣ್ಯ ಇಲಾಖೆ ಇರಬಹುದು, ಹೀಗೆ ಸುಮಾರಷ್ಟು ಇಲಾಖೆಗಳಿಗೆ ಅಲದಾಡುವಂತಹ ಒಂದು ಪರಿಸ್ಥಿತಿ ಇತ್ತು. ಈ ಒಂದು ಪ್ರಕ್ರಿಯೆಯನ್ನು ಸರಳೀಕರಣಗೊಳಿಸೋದಕ್ಕೆ 2020 ಸ್ಪಿಕ್ಸ್ ಫಾರ್ಮ್ ಅನ್ನುವ ಒಂದು ಪ್ರೊಸೀಜರಲ್ ನಿಯಮದ ಅಡಿಯಲ್ಲಿ 10 ಎಸೆನ್ಷಿಯಲ್ ಪ್ರೊಸೀಜರ್ನ ಒಂದೇ ವೇದಿಕೆ ಅಡಿಯಲ್ಲಿ ಕೇಂದ್ರ ಸರ್ಕಾರ ತಗೊಂಬಂತು. ಅದರಲ್ಲಿ ಒಂದು ಉದ್ಯಮ ಶುರು ಮಾಡೋದು, ಮತ್ತೆ ಅದಕ್ಕೆ ಪ್ಯಾನ್ ಟ್ಯಾನ್ ಇಶ್ಯೂ ಮಾಡುವಂಥದ್ದು, ಡಿನ್ ಅಲಾಟ್ಮೆಂಟ್ ಮಾಡೋದಿರಬಹುದು, ಅಥವಾ ECIC ನೋಂದಣಿ ಇರಬಹುದು, EPFO ರಿಜಿಸ್ಟ್ರೇಷನ್ ಇರಬಹುದು, ಈ ರೀತಿ ಒಟ್ಟು 10 ಉದ್ಯಮಕ್ಕೆ ಬೇಕಾದಂತಹ ಏನೇನು ಒಂದು ಫಾರ್ಮ್ಸ್ ಅನ್ನ ಮತ್ತೆ ಆ ನೋಂದಾವಣೆ ಮಾಡೋದಕ್ಕೆ ಇರುವಂತಹ ಒಂದು ಪ್ರಕ್ರಿಯೆ ಏನಿತ್ತು ಅದನ್ನ ಸರಳೀಕರಣ ಮಾಡಿ ಸ್ಪಿಕ್ಸ್ನಲ್ಲಿ ಒಂದೇ ವೇದಿಕೆ ಅಡಿಯಲ್ಲಿ ತರಲಾಗಿದೆ. ಈ ಕ್ರಮಗಳು ಉದ್ಯಮ ಆರಂಭ ಮಾಡೋದಕ್ಕೆ, ನಡೆಸೋದಕ್ಕೆ, ಮತ್ತು ಈವನ ಈಗ ನಷ್ಟದಲ್ಲಿರುವಂತಹ ಅಥವಾ ರೋಗಗ್ರಸ್ತ ಉದ್ಯಮವನ್ನ ಕ್ಲೋಸ್ ಮಾಡೋದಕ್ಕೆ ಯಾವ ರೀತಿ ನೆರವಾಗುತ್ತೆ ಅಂತ ತಾವು ಹೇಳ್ತೀರಿ.
0: ಇವತ್ತು ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಶುರು ಮಾಡೋದಾಗಿರ್ಬೋದು ಅಥವಾ ಒಂದು ಇಂಡಸ್ಟ್ರಿ ಡೆವಲಪ್ ಮಾಡೋದು ಒಂದು ತರ ಚಾಲೆಂಜ್ ಆದ್ರೆ, ಯಾವುದೋ ಕಾರಣದಿಂದ ಅದು ಒಂದು ಇಂಡಸ್ಟ್ರಿ ಚೆನ್ನಾಗಿ ನಡೆದಿಲ್ಲ, ಅದನ್ನ ಕ್ಲೋಸ್ ಮಾಡ್ಬೇಕಂದ್ರೆ ಅದರದ್ದು 4 ಪಟ್ಟಷ್ಟು ಏನೋ ಪ್ರೊಸೆಸ್ ನ ಫಾಲೋ ಮಾಡ್ಬೇಕಾಗ್ತಿತ್ತು. ಬಹಳಷ್ಟು ತರ ನೋಡಿದೀನಿ, ಅದು ಜನರೇಷನಲ್ ಆಗಿ ಅದೊಂದು ನಡೀತಾ ಇರುವಂತ ಒಂದು ಪ್ರಾಬ್ಲಮ್. ಇವತ್ತು ಸರ್ಕಾರ ತಗೊಂಡು ಬಂದಿರುವಂತ ಇನ್ಸಾಲ್ವೆನ್ಸಿ ಬ್ಯಾಂಕ್ರಂಪ್ಸಿ ಏನು ಲಾ ಇದೆ, ಅದು ಬಹಳಷ್ಟು ಏನೋ ಉದ್ಯೋಗ ಮಾಡೋರಿಗೆ ಒಂದು ಧೈರ್ಯ ತಂದು ಕೊಡುವಂಥದ್ದು. ಯಾಕಂದ್ರೆ ನನಗೆ ಇನ್ನೂ ನೆನಪಿದೆ, ಬಹಳಷ್ಟು ಕಡೆ ನಾವು ಈ ಥರ ಒಂದು ನಮ್ಮದೇ ಅಂತ ಸ್ವಂತ ಉದ್ಯೋಗ ಮಾಡಕ್ಕೆ ಹೋದಾಗ ಕಂಪ್ಲೇಂಟ್ಸ್ ಅವ್ರು ಹೇಳೋದು ಒಂದೇ, ಶುರು ಮಾಡೋದು ಈಸಿ ಆದರೆ ಅದನ್ನು ಕ್ಲೋಸ್ ಮಾಡಕ್ಕೆ ಹೋದಾಗ ತುಂಬ ತೊಂದರೆಗಳಿದೆ ಅಂತ ಹೇಳ್ಬೋದು. ಎಲ್ಲೋ ಒಂದು ಕಡೆ ಸ್ಟಾರ್ಟಿಂಗಲ್ಲಿ ಒಂದು ಹರ್ಡಲ್ನ ಕ್ರಿಯೇಟ್ ಮಾಡುವಂಥ ಸ್ಥಿತಿ ಇತ್ತು. ಇವತ್ತು ಭಾರತದ ಒಂದು ಏನು ಒಂದು ಹೊಸ ಪಾಲಿಸಿ ಪ್ಯಾರಲಿಸಿಸ್ ಏನು ಪ್ರಾಬ್ಲಮ್ ಇತ್ತು ಅದನ್ನೆಲ್ಲನೂ ಇವತ್ತು ಕಡಿಮೆ ಮಾಡಿ ಇದನ್ನು ಒಂದು ವಿಂಡೋದಲ್ಲಿ ಒಂದು ಸಿಂಗಲ್ ಟೇಬಲ್ನಲ್ಲಿ ಕೂತ್ಕೊಂಡು ನೀವು ಎಲ್ಲ ಪ್ರಾಬ್ಲಮ್ಗಳು, ಅಂದರೆ ಇದೆಲ್ಲನೂ ಇವತ್ತು ಡಿಜಿಟಲೈಸ್ ಆಗಿ ಮಾಡಿರೋದ್ರಿಂದ ನಿಮ್ಗೆ ಏನಂದ್ರೆ ಇವತ್ತು ಇದೆಲ್ಲ ಮಾಡ್ತಾ ಇರೋದು ಟೇಬಲ್ ಟು ಟೇಬಲ್ ಹೋಗೋ ಬದಲು ಡಿಜಿಟಲಿ ಯು ಕ್ಯಾನ್ ಅಪ್ಲೈ ಆಲ್ ದೀಸ್ ಥಿಂಗ್ಸ್. ಇದು ಒಂದು ರೀತಿಯಲ್ಲಿ ಬಹಳಷ್ಟು ಏನೋ ಹೊಸ ಉದ್ಯಮದಾರರಿಗೆ ಒಂದು ಅವಕಾಶ ಕೊಡುವಂಥದ್ದು ಇವತ್ತು ನಮಗೆ ಕಾಣಿಸ್ತಾ ಇದೆ. ಹಾಗೇನೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ, ಇವತ್ತು ಟ್ಯಾಕ್ಸ್ ಕಂಪ್ಲೈನ್ಸಸ್ಗಳಾಗಿರ್ಬೋದು ಬಹಳಷ್ಟು ನೀವು ನೋಡಿರ್ಬೋದು. ಯಾವುದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಬಹಳಷ್ಟು ಉದ್ಯೋಗಗಳಿಗೆ ಟ್ಯಾಕ್ಸ್ ಎಕ್ಸಾಂಪ್ಷನ್ಸ್ಗಳಿದೆ, ಅಂದ್ರೆ ಬಹಳಷ್ಟು ಸಬ್ಸಿಡಿಗಳಿದೆ, ಅದನ್ನು ಸಹ ಇವತ್ತು ಸರ್ಕಾರ ಬಹಳಷ್ಟು ಒಂದು ಏನೋ ಎನ್ಕರೇಜ್ಮೆಂಟ್ ಕೊಡ್ತಾ ಇದೆ. ಫಾರ್ ಎಕ್ಸಾಂಪಲ್ ಈಗ ಸೋಲಾರ್ ಆಗಿರ್ಬೋದು, ರಿನ್ಯೂವಲ್ ಎನರ್ಜಿನಲ್ಲಿ ಬಹಳಷ್ಟು ಆ ಥರ ಒಂದಷ್ಟು ಸಬ್ಸಿಡಿ ಕೊಡುವಂಥದ್ದು, ಹಾಗೆ ಅಗ್ರಿಕಲ್ಚರ್ ಆ್ಯಂಡ್ ಫುಡ್ ಪ್ರೊಸೆಸಿಂಗ್ ಅಲ್ಲಿ ಬಹಳಷ್ಟು ಆ ಥರ ಒಂದು ಅವಕಾಶಗಳಿದೆ. ಇದು ಒಟ್ಟಾರೆ ಹೇಳೋದಾದ್ರೆ ಒಂದು ಎನ್ಕರೇಜ್ಮೆಂಟ್ ಹೊರಗಡೆ ಇರುವಂತಹ ನಮ್ಮ ಭಾರತ ದೇಶದ ಆಚೆ ಇರುವಂತಹ ಎಷ್ಟೊಂದು ಹೂಡಿಕೆದಾರಿಗೆ ಭಾರತ ದೇಶದಲ್ಲಿ ಇವತ್ತು ಒಂದು ಗೋಲ್ಡನ್ ಅಪರ್ಚುನಿಟಿಯಾಗಿ ಕ್ರಿಯೇಟ್ ಆಗ್ತಾ ಇದೆ. ಯಾಕಂದ್ರೆ ಇದರಲ್ಲಿ ಇವತ್ತು ಒಂದಷ್ಟು ಡೆಮೋಗ್ರಫಿಕ್ ಆಗಿ ನಮ್ಮ ದೇಶದಲ್ಲಿ ಅವಕಾಶಗಳು ಕ್ರಿಯೇಟ್ ಆಗಿದೆ. ಯಂಗ್ ಪಾಪ್ಯುಲೇಷನ್, ಸ್ಕಿಲ್ಡ್ ಪಾಪ್ಯುಲೇಷನ್, ಮತ್ತೆ ವುಮೆನ್ ಎಂಪವರ್ಮೆಂಟ್ ಮತ್ತು ರೂರಲ್ ಎಕನಾಮಿ. ಎರಡನೇದು ಇನ್ನೊಂದು ಇಂಪಾರ್ಟೆಂಟ್, ಒಂದು ಗೌರ್ಮೆಂಟ್ ಸರ್ಕಾರದಲ್ಲಿರುವಂತಹ ಒಂದು ಮನೋಸ್ಥಿತಿ ಏನಿದೆ, ಈ ಒಂದು ಎಂಟೈರ್ ಈ ಒಂದು ಎಕೋ ಸಿಸ್ಟಮ್ಗೆ ಒಂದು ಏನೋ ಸಾಂಪ್ರದಾಯಿಕವಾಗಿರುವಂತಹ ಮನಸ್ಥಿತಿಯಿಂದ ಇವತ್ತು ಗ್ರೋತ್ನ ಓರಿಯೆಂಟೆಡ್ ಆಗಿ ಇಟ್ಕೊಂಡು ಏನ್ ಮಾಡ್ತಾ ಇದ್ರೆ ಅದು ಸಹ ಹೆಲ್ಪ್ ಆಗ್ತಾ ಇದೆ. ಮೂರನೇದು ಇಂಪಾರ್ಟೆಂಟ್ ಏನಂತಂದ್ರೆ, ಇವತ್ತು ಗ್ಲೋಬಲ್ ಮಾರ್ಕೆಟ್ ಭಾರತ ದೇಶನ ಎದುರು ನೋಡ್ತಾ ಇರೋದು ಏನಂತಂದ್ರೆ, ಇವತ್ತು ಇಟ್ ಈಸ್ ಯುನೋ ರೆಡಿ ಟು ಅಕ್ಸೆಪ್ಟ್ ಅದರ್ ದನ್ ಚೈನಾ ಇರುವಂತ ಒಂದು ಇನ್ನೊಂದು ಆಪ್ಷನ್ ಹುಡುಕ್ತಾ ಇರ್ಬೇಕಾದ್ರೆ, ಭಾರತ ಇವತ್ತು ಈ ಒಂದು ಒಯಸಿಸ್ ಅಂತರ ಕಾಣಿಸ್ತಾ ಇದೆ, ಮರುಭೂಮಿಯಲ್ಲಿ ಒಯಸಿಸ್ ಅಂತರ, ಆ ತರ ಭಾರತ ದೇಶ ಇವತ್ತು ಪ್ರಪಂಚಕ್ಕೆ ಕಾಣಿಸ್ತಾ ಇದೆ.
1: ಮತ್ತೆ 2018 ಕೇಂದ್ರ ಸರ್ಕಾರ ಪರಿವೇಶ್ ಅನ್ನುವ ಒಂದು ಉಪಕ್ರಮವನ್ನ ಜಾರಿಗೊಳಿಸಿತು, ಪರಿವೇಶ್ 2.0. ಅದು ಇದರ ಅಡಿಯಲ್ಲಿ ಬೇರೆ ಬೇರೆ ಇಲಾಖೆಗಳನ್ನ, ತಾವಾಗಲೇ ಹೇಳಿದ್ರಿ ಈ ವೈವಿಧ್ಯಮಯವಾದ ಇಲಾಖೆಗಳಿಂದ ಪರ್ಮಿಷನ್ ತಗೊಳ್ಳುವಂತಹ ಒಂದು ಸಂಕೀರ್ಣ ವ್ಯವಸ್ಥೆಯ ಬಗ್ಗೆ ತಾವು ಉಲ್ಲೇಖ ಮಾಡಿದ್ರಿ. ಈಗ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಇರಬಹುದು, ಫಾರೆಸ್ಟ್ ಕ್ಲಿಯರೆನ್ಸ್, ವೈಲ್ಡ್ ಲೈಫ್, ಮತ್ತೆ ಕೋಸ್ಟಲ್ ಝೋನ್ ಕ್ಲಿಯರೆನ್ಸ್, ಇವುಗಳ ಒಂದು ಸಂಕೀರ್ಣ ಪ್ರಕ್ರಿಯೆಯನ್ನ ಸರಳೀಕರಣಗೊಳಿಸುವಂತಹ ಒಂದು ಮಹತ್ವದ ಕ್ರಮ ಇದು ಪರಿವೇಶ್ 2.0. ಇದರ ಅಡಿಯಲ್ಲಿ ಮುಂಚೆ ಎಲ್ಲ ಏನು ಸುಮಾರು 105 ಒಂದು ಸ್ಟಿಪ್ಯುಲೇಟೆಡ್ ಟೈಮ್ ಲೈನ್ ಇತ್ತು, ಅದು ಈಗ 64 ಅದನ್ನ ಇಳಿಕೆ ಮಾಡಲಾಗಿದೆ. ಸೊ ಒಟ್ಟಾರೆ ಈ ಒಂದು ಸರಳೀಕರಣ ಪ್ರಕ್ರಿಯೆಗಳೆಲ್ಲವೂ ಕೂಡ ಉದ್ಯಮ ಆರಂಭ ಮಾಡೋದಕ್ಕೆ, ಮತ್ತೆ ಉದ್ಯಮಿಗಳಿಗೆ, ನೀವು ಈಗ ಹೂಡಿಕೆಯ ಸಲಹೆಗಾರರು ಸಲಹೆಯ ದೃಷ್ಟಿಯಿಂದ ನೋಡೋದಾದ್ರೆ ಉದ್ಯಮಗಳಿಗೆ ಯಾವ ರೀತಿ ಇದು ನೆರವಾಗುತ್ತೆ ಅಂತ ತಾವು ಹೇಳ್ತೀರಿ?
0: ಇವತ್ತು ನಮ್ಮ ದೇಶದಲ್ಲಿ ಈ ಎಂಟೈರ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ಅದು ಏನೋ ಒಂದು ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಇಂದ ಹಿಡ್ಕೊಂಡು ಇನ್ನೊಂದು ನಂಬರ್ ಆಫ್ ಡೇ ನಾವೇನು ಮೊದಲು ತಗೊಂತಾ ಇದೀವಿ, ಇವತ್ತು ಅದು ಗಣನೀಯವಾಗಿ

0: 30-40% ಅಷ್ಟು ನಮಗೆ ಕಡಿಮೆ ಸಮಯದಲ್ಲಿ ಮಾಡುವಂಥದ್ದು. ಇದರಿಂದ ಬಹಳಷ್ಟು ಜನ ಹೊರಗಡೆ ಇರುವಂತಹ ಹೂಡಿಕೆದಾರರು ಮತ್ತೆ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಗಳಿಗೆ ಒಂದು ಎನ್ಕರೇಜ್ಮೆಂಟ್ ಸಿಗ್ತಾ ಇದೆ. ಯಾಕಂದ್ರೆ ಎಲ್ಲರೂ ಮ್ಯಾನುಫ್ಯಾಕ್ಚರರ್ ಆಗುವಂಥದ್ದು ನೆಸೆಸಿಟಿ ಇಲ್ಲ. ಆದರೆ ಬಹಳಷ್ಟು ಜನ ಹೂಡಿಕೆದಾರರು ಇಂಥ ಒಂದು ಮ್ಯಾನುಫ್ಯಾಕ್ಚರಿಂಗ್ ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಬಹಳ ಬಹಳ ಇಂಪಾರ್ಟೆಂಟ್ ಇದೆ. ಇವತ್ತು ಇಂಡಿಯಾದಲ್ಲಿ, ಇವತ್ತು ಭಾರತ ದೇಶದಲ್ಲಿ, ಇವತ್ತು ನಮ್ಮ ದೇಶದ ಇವತ್ತು ಎಕನಾಮಿ ಬೆಳೀತಾ ಇರುವಂತಹ ವೇಗ ನೋಡ್ತಾ ಹೋದ್ರೆ ಪರ್ ಕ್ಯಾಪಿಟ ಇನ್ಕಮ್ ಏನ್ ಬೆಳೀತಾ ಇದೆ ಅದರಲ್ಲಿ ಬಹಳಷ್ಟು ಸೇವಿಂಗ್ಸ್ ಆಗ್ತಾ ಇದೆ. ಯಾಕಂದ್ರೆ ಇವತ್ತು ಸುಮಾರು $800 ಇತ್ತು ನಮ್ದು, ಯಾವುದು 2008 ಪರ್ ಕ್ಯಾಪಿಟ ಇನ್ಕಮ್. ಪರ್ ಕ್ಯಾಪಿಟ ಇನ್ಕಮ್ ಇವತ್ತು $3,000 ಹೋಗಿದೆ. ಬರುವ ದಿನಗಳಲ್ಲಿ ಅದು $6,000 ಹೋಗುವಂತದ್ದಿದೆ. ಯಾವಾಗ ಪರ್ ಕ್ಯಾಪಿಟ ಇನ್ಕಮ್ ಸರ್ಪ್ಲಸ್ ಮನಿ ಬರುತ್ತೆ, ಅದು ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಎನ್ವೈರನ್ಮೆಂಟ್ ಆದಾಗ ಅದರದೇ ಆದಂತ ಒಂದು ಕಾನ್ಫಿಡೆನ್ಸ್ ಇವತ್ತು ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಅಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ಸೊ ಅವರ ಪಾರ್ಟಿಸಿಪೇಷನ್ ಇಂಡೈರೆಕ್ಟ್ಲಿ ಆಗ್ತಾ ಇರೋದ್ರಿಂದ ಇವತ್ತು ನಮ್ಮ ದೇಶ ಬೇರೆ ದೇಶಗಳಿಗೆ ಹೋಗಿ ಅಥವಾ ವರ್ಲ್ಡ್ ಬ್ಯಾಂಕ್ ಅಲ್ಲಿ ಹೋಗ್ಬಿಟ್ಟು ಕೈ ಚಾಚುವಂತ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ನಮ್ಮ ದೇಶದಲ್ಲಿ ಆ ಒಂದು ಹೂಡಿಕೆಗಳು ಬರ್ತಾ ಇರೋದ್ರಿಂದ ಬರುವ ದಿನಗಳಲ್ಲಿ ನಮ್ಮ ದೇಶದ ಓವರ್ಆಲ್ GDP ಗ್ರೋತ್ಗೆ, ಎಂಪ್ಲಾಯ್ಮೆಂಟ್ ಅಂಡ್ ಜಾಬ್ ಕ್ರಿಯೇಷನ್ಗಾಗಿರ್ಬೋದು. ಮೂರನೇದು ಇಂಪಾರ್ಟೆಂಟ್ ಏನಂತಂದ್ರೆ ಇವತ್ತು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಆಗಿ ಇವತ್ತು ನಮ್ಮ ದೇಶ ಹೊರಹೊಮ್ಮಕ್ಕೆ ಇದು ಸಹಾಯ ಆಗುತ್ತೆ ಅಂತ ಹೇಳ್ಬೋದು.
1: ಒಟ್ಟಾರೆ ಕೇಂದ್ರ ಸರ್ಕಾರದ ಈ ಎಲ್ಲ ಪ್ರಕ್ರಿಯೆಗಳಿಂದಾಗಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ವಿಷಯದಲ್ಲಿ ಭಾರತದ ಸ್ಥಾನ ಜಾಗತಿಕವಾಗಿ ತುಂಬ ಹೆಚ್ಚಾಗಿರೋದನ್ನು ನಾವು ಕಾಣ್ತೀವಿ. 2014 142ನೇ ಸ್ಥಾನದಲ್ಲಿದ್ದ ಭಾರತ 2020 ಹೊತ್ತಿಗೆ 63ನೇ ಸ್ಥಾನಕ್ಕೆ ಏರಿಕೆಯಾಗಿದೆ. ಹಾಗೆ ಲಾಜಿಸ್ಟಿಕ್ಸ್ ಕಾಂಪಿಟೇಟಿವ್ನೆಸ್ ಅಂದರೆ ಈಗ ಸರಕು ಸಾಗಣೆಯ ಒಂದು ಸ್ಪರ್ಧಾತ್ಮಕತೆ ವಿಷಯದಲ್ಲಿ ಕೂಡ 2014 54ನೇ ಸ್ಥಾನದಲ್ಲಿತ್ತು ಭಾರತ. ಅದು 2023 ಹೊತ್ತಿಗೆ 38ನೇ ಸ್ಥಾನಕ್ಕೆ ಏರಿಕೆಯಾಗಿರೋದನ್ನು ಕಾಣ್ತೀವಿ. ಸೊ ಒಟ್ಟಾರೆ ವಿಶ್ವದ ಮಟ್ಟದಲ್ಲಿ ಭಾರತದ ಒಂದು ಶ್ರೇಣಿ ಹೆಚ್ಚಾಗಿರೋದ್ರಿಂದ ವಿದೇಶಿ ಹೂಡಿಕೆ ಕೂಡ ಭಾರತದಲ್ಲಿ ಹೆಚ್ಚು ಆಕರ್ಷಣೆ ಆಗೋದಕ್ಕೆ ಕೂಡ ಕಾರಣ ಆಗಬಹುದೇ ಅಂತ ತಾವು ಹೇಳ್ತೀರಾ?
0: ಎಸ್ ಎಸ್, ಖಂಡಿತವಾಗ್ಲೂ. ಅದೇ ಮುಂಚೆ ಹೇಳಿದಾಗೆ ಇವತ್ತು ಸುಮಾರು $667 billion ಹಣ ಇವತ್ತು ನಮ್ಮ ದೇಶಕ್ಕೆ ಬರ್ತಾ ಇದೆ ಒಂದು ಹೂಡಿಕೆಗಾಗಿ. ಹಾಗೇನು ಇವತ್ತು ಓವರ್ಆಲ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಅದರ ರಿಲೇಟೆಡ್ ಆಗಿರುವಂಥ ಇಂಡಸ್ಟ್ರಿಯಿಂದ ಸುಮಾರು 17-18% ಅಷ್ಟು ಕಾಂಟ್ರಿಬ್ಯೂಷನ್ ನಮ್ಮ GDPಗೆ ಆಗ್ತಾ ಇದೆ. ಸೊ ಹಾಗಾಗಿ ಬರೋ ದಿನಗಳಲ್ಲಿ ಈ ನಂಬರ್ ಇನ್ನೂ 40-45% ವರೆಗೆ ಏರಿಕೆ ಆದಾಗ ನಮ್ಮ ದೇಶದಲ್ಲಿ ಈ ಒಂದು ಜನಸಂಖ್ಯೆ ಏನಿದೆ, ಯಂಗ್ ಪಾಪ್ಯುಲೇಷನ್ ಇದೆ, ಇವರಿಗೆ ಬೇಕಾಗಿರುವಂಥ ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಲು ಮತ್ತು ಸರ್ಕಾರದ ಆದಾಯನ ಜಾಸ್ತಿ ಮಾಡಲು. ಯಾಕಂದರೆ ಸರ್ಕಾರಕ್ಕೆ ಡೈರೆಕ್ಟ್ ಇಂಡೈರೆಕ್ಟ್ ಟ್ಯಾಕ್ಸ್ಗಳು ಬರೋದ್ರಿಂದ ಏನಾಗುತ್ತೆ, ನಮಗೆ ಬೇಕಾಗಿರುವಂಥ ಒಂದು ಬೇಸಿಕ್ ಏನೋ ಇನ್ಫ್ರಾಸ್ಟ್ರಕ್ಚರ್, ಎಜುಕೇಷನ್, ಹೆಲ್ತ್ ಕೇರ್ ಆಗಿರ್ಬೋದು, ಮತ್ತು ಹಾಗೆ ಒಂದು ಕ್ವಾಲಿಟಿ ಲೈಫ್ನ ಲೀಡ್ ಮಾಡೋಕ್ಕೆ ಬೇಕಾಗಿರುವಂಥ ಎಲ್ಲ ಥರ ಒಂದು ಸಹಾಯ ಸಿಗುತ್ತೆ ಅಂತ ನನಗನ್ಸುತ್ತೆ.
1: ಮತ್ತು ಇನ್ನೊಂದು ಮುಖ್ಯವಾದ ಅಂಶ ಅಂತಂದರೆ ಈ Tier 2, Tier 3 ಅಂತ ನಾವೇನು ಹೇಳ್ತೀವಿ, 2 ಮತ್ತು 3ನೇ ಸ್ತರದ ನಗರಗಳಲ್ಲಿ ಕೂಡ ಹೆಚ್ಚು ಹೆಚ್ಚು ಉದ್ಯಮ ಆರಂಭ ಆಗೋದಕ್ಕೆ ಮತ್ತು ಉದ್ಯೋಗಗಳು ಸೃಷ್ಟಿಯಾಗೋದಕ್ಕೆ ಕೂಡ ಈ ಈಸ್ ಆಫ್ ಡೂಯಿಂಗ್ ಪ್ರಕ್ರಿಯೆ ತುಂಬ ಸಹಾಯ ಮಾಡಿದೆ ಅಂತ ನಾವಿಲ್ಲಿ ಉಲ್ಲೇಖ ಮಾಡಬಹುದು. ಒಟ್ಟಾರೆ ಇಲ್ಲಿಯವರೆಗೆ ಈ ವಿಷಯವಾಗಿ ತಮ್ಮ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಶರಣ್ ಸಿ ಪಾಟೀಲ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ.
0: ನಮಸ್ಕಾರ. ಇದುವರೆಗೂ ಕೇಂದ್ರ ಸರ್ಕಾರದ ಸೇವಾ ಸಂಕಲ್ಪ ಅಭಿಯಾನದ ಹಿನ್ನೆಲೆಯಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ಸುಗಮ ಉದ್ಯಮ ಕುರಿತಂತೆ ವಿಶೇಷ ಸಂವಾದ ಕೇಳಿದಿರಿ. ಭಾಗವಹಿಸಿದವರು ಶರಣ್ ಸಿ ಪಾಟೀಲ್, ಹೂಡಿಕೆ ಸಲಹೆಗಾರರು ಮತ್ತು ಹಣಕಾಸು ತಜ್ಞರು. ನಡೆಸಿಕೊಟ್ಟವರು ನಾರಾಯಣಸ್ವಾಮಿ ಬಿಎಸ್, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಚೇತನ್ ಸಿವಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
2: ಸಮಯ 2 ಗಂಟೆಯಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ವಾರ್ತಾ ಸಂಚಿಕೆಗಳು.
3: ಗುಡ್ ಆಫ್ಟರ್ನೂನ್, ದಿಸ್ ಇಸ್ ಆಕಾಶವಾಣಿ ಆಂಡ್ ಐ ಆಮ್ ಅಭಿಷೇಕ್ ಮುಖೋಪಾಧ್ಯಾಯ ವಿತ್ ದ ಮಿಡ್ ಡೇ ನ್ಯೂಸ್. The headlines. Prime Minister Narendra Modi says surgical strike and Operation Sindoor demonstrated new example of India's counter-terrorism policy to the world, sending message that terrorist attacks will be met with befitting response. Prime Minister Modi in his Mann Ki Baat program on Akashvani urges people to work together for Nasha Mukti Yuva. Prime Minister urges people to participate in census and use self-enumeration facility, says first phase of census nearly complete.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು: ನಶೆಮುಕ್ತ ಯುವ ಅಭಿಯಾನದಡಿ ಮಾದಕ ವಸ್ತು ಬಳಕೆ ವಿರುದ್ದ ಯುವಜನತೆಯಲ್ಲಿ ಜಾಗೃತಿ, ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯದಲ್ಲಿ ಸದ್ಯಕ್ಕೆ ವಿದ್ಯುತ್ ಲೋಡ್ ಶೆಡ್ಡಿಂಗ್ ಇಲ್ಲ, ಸಚಿವ ಕೆಜೆ ಜಾರ್ಜ್. ಅಕ್ಟೋಬರ್ 11ರಂದು ಕಾವೇರಿ ಆರತಿ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ. ಪೂರಿಗಾಲಿ ಹನಿ ನೀರಾವರಿ ಯೋಜನೆಯಿಂದ ಸುಮಾರು 25,000 ಎಕರೆ ಪ್ರದೇಶಕ್ಕೆ ನೀರು ಒದಗಿಸುವ ಗುರಿ, ಸಚಿವ ಪಿಎಂ ನರೇಂದ್ರ ಸ್ವಾಮಿ. ಇತ್ತೀಚೆಗೆ ದೇಶದ ಲಕ್ಷಾಂತರ ಯುವಜನರು ನಶೆಮುಕ್ತ ಯುವ ಅಭಿಯಾನದ ಅಡಿಯಲ್ಲಿ ಮಾದಕ ವಸ್ತು ಬಳಕೆ ವಿರುದ್ದ ಮಹತ್ವದ ಸಂಕಲ್ಪ ಕೈಗೊಂಡಿದ್ದು ಮಾದಕ ವ್ಯಸನಗಳಿಂದ ದೂರವಿರುವುದಾಗಿ ಶಪಥ ತೊಟ್ಟಿದ್ದಾರೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಕಾಶವಾಣಿಯ ತಮ್ಮ ಮನದಾಳದ ಮಾತಿನಲ್ಲಿ ತಿಳಿಸಿದ್ದಾರೆ. ಈ ಅಭಿಯಾನ 100 ವಾರಗಳವರೆಗೆ ನಡೆಯಲಿದೆ. ಇದರಲ್ಲಿ ಮೈ ಭಾರತ್ನ ಸ್ವಯಂ ಸೇವಕರು ತೊಡಗಿಸಿಕೊಂಡಿದ್ದಾರೆ. ಎನ್ಎಸ್ಎಸ್ನಲ್ಲಿ ತೊಡಗಿಕೊಂಡಿರುವ ನಮ್ಮ ಯುವಜನತೆಯು ಇದರ ಭಾಗವಾಗಿದ್ದಾರೆ. ಶಾಲಾ, ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳು ಕೂಡ ಜೊತೆಗೂಡಲು ಮುಂದೆ ಬಂದಿವೆ. ಹಾಗೂ ಅನೇಕ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಸಂಸ್ಥೆಗಳು ಕೂಡ ಇದರಲ್ಲಿ ಕೈಜೋಡಿಸಿವೆ ಎಂದು ಅವರು ಹೇಳಿದ್ದಾರೆ. ಕಳೆದ ಕೆಲವು ದಿನಗಳಲ್ಲಿ ದೇಶಾದ್ಯಂತ ಸಾವಿರಾರು ಸಂಕಲ್ಪ ಸಮಾರಂಭಗಳು ಮತ್ತು ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳು ನಡೆದಿವೆ.
1: युवाओं ने नशे से दूर रहने की प्रतिज्ञा ली और इस संदेश को दूसरों तक पहुंचाने की जिम्मेदारी भी ली. ये सब हो रहा है नशा मुक्त युवा अभियान के तहत. इसमें माय भारत के वॉलंटियर शामिल हैं और जागरूकता के कार्यक्रम हुए हैं. नशा मुक्ति का संदेश, हमारे युवा खुद इस संदेश को आगे बढ़ा रहे हैं. माय भारत पर एंथेम, स्लोगन राइटिंग और नुक्कड़ नाटक जैसी अलग अलग प्रतियोगिताएं हुई है.
0: ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸೃಜನಾತ್ಮಕತೆಯ ಮೂಲಕ ಈ ಅಭಿಯಾನದಲ್ಲಿ ಕೈಜೋಡಿಸಬೇಕೆಂದು ಯುವಜನತೆಯಲ್ಲಿ ಮನವಿ ಮಾಡಿದ್ದಾರೆ. ಮೈ ಭಾರತ್ನಲ್ಲಿ ಪ್ರಬಂಧ ರಚನೆ, ಘೋಷವಾಕ್ಯ ಬರವಣಿಗೆ ಮತ್ತು ಬೀದಿನಾಟಕ ಸೇರಿದಂತೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. ಅದೇ ರೀತಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಯುವಜನರು ನಶಾಮುಕ್ತ ಯುವ ಎಂಬ ಹ್ಯಾಶ್ಟ್ಯಾಗ್ನೊಂದಿಗೆ ತಮ್ಮ ಸೃಜನಾತ್ಮಕ ವಿಷಯಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ. ಮುಂಬರುವ ದಿನಗಳಲ್ಲಿ ಈ ಅಭಿಯಾನದ ಅಡಿಯಲ್ಲಿ ಆರೋಗ್ಯ ತಪಾಸಣೆ ಹಾಗೂ ಧ್ಯಾನ ಶಿಬಿರಗಳಂತಹ ಚಟುವಟಿಕೆಗಳನ್ನು ಆಯೋಜಿಸಲಾಗುವುದು ಎಂದು ಪ್ರಧಾನಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಸದ್ಯಕ್ಕೆ ವಿದ್ಯುತ್ ಲೋಡ್ ಶೆಡ್ಡಿಂಗ್ ಮಾಡುವ ಯಾವುದೇ ಚಿಂತನೆ ಇಲ್ಲ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಮಾತನಾಡಿದ ಅವರು, ರಾಜ್ಯದಲ್ಲಿ ವಿದ್ಯುತ್ ಬೇಡಿಕೆ ಮತ್ತು ಪೂರೈಕೆಯನ್ನು ಸಮರ್ಪಕವಾಗಿ ನಿರ್ವಹಿಸಲಾಗುತ್ತಿದೆ. ವಿದ್ಯುತ್ ಕೊರತೆ ಎದುರಾದ ಸಂದರ್ಭದಲ್ಲಿ ಕೇಂದ್ರ ವಿದ್ಯುತ್ ಗ್ರಿಡ್ ಹಾಗೂ ಇತರ ರಾಜ್ಯಗಳಿಂದ ವಿದ್ಯುತ್ ಖರೀದಿಸಿ ನಿರ್ವಹಣೆ ಮಾಡಲಾಗುತ್ತಿದೆ ಎಂದರು. ಪಂಜಾಬ್, ಹರಿಯಾಣ ಹಾಗೂ ಉತ್ತರ ಪ್ರದೇಶದಿಂದ ವಿದ್ಯುತ್ ವಿನಿಮಯದ ಒಪ್ಪಂದದಡಿ ವಿದ್ಯುತ್ ಪಡೆಯಲಾಗುತ್ತಿದೆ. ಮಳೆಗಾಲದಲ್ಲಿ ಹೆಚ್ಚುವರಿ ವಿದ್ಯುತ್ತನ್ನು ಮರಳಿ ನೀಡುವ ಒಪ್ಪಂದವಿದ್ದು, ಈ ಬಾರಿ ಮಳೆಯ ಕೊರತೆಯಿಂದ ವಿದ್ಯುತ್ ಹಿಂತಿರುಗಿಸುವಲ್ಲಿ ತೊಂದರೆಯಾಗಿದೆ ಎಂದು ಹೇಳಿದರು. ರಾಜ್ಯದಲ್ಲಿ ವಿದ್ಯುತ್ ಬೇಡಿಕೆ ಹೆಚ್ಚಾದರೆ ಮುಖ್ಯಮಂತ್ರಿ ಹಾಗೂ ಸಚಿವ ಸಂಪುಟದೊಂದಿಗೆ ಚರ್ಚಿಸಿ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುವುದು. ಸದ್ಯಕ್ಕೆ ಲೋಡ್ ಶೆಡ್ಡಿಂಗ್ ಮಾಡುವ ಯಾವುದೇ ನಿರ್ಧಾರ ಕೈಗೊಂಡಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು. ಮೈಸೂರು ದಸರಾ ವಿದ್ಯುತ್ ದೀಪಾಲಂಕಾರಕ್ಕೆ ಅಗತ್ಯವಿರುವ ವಿದ್ಯುತ್ ಪೂರೈಕೆಯಲ್ಲಿಯೂ ಯಾವುದೇ ತೊಂದರೆಯಿಲ್ಲ. ದಸರಾವನ್ನು ಕಳೆದ ಬಾರಿಗಿಂತಲೂ ಉತ್ತಮವಾಗಿ ಆಯೋಜಿಸಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಸಚಿವರು ತಿಳಿಸಿದರು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಕೆಆರ್ಎಸ್ ಜಲಾಶಯದ ಬಳಿ ಅಕ್ಟೋಬರ್ 11ರಿಂದ ಆರಂಭವಾಗಲಿರುವ ಕಾವೇರಿ ಆರತಿ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ ನೀಡಲಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಒಟ್ಟು 6 ದಿನಗಳ ಕಾಲ ಕಾರ್ಯಕ್ರಮ ನಡೆಯಲಿದ್ದು, ಸಂಸ್ಕೃತಿಯನ್ನು ಎತ್ತಿಹಿಡಿಯುವ ನಿಟ್ಟನಲ್ಲಿ ಅರ್ಥಪೂರ್ಣ ಕಾರ್ಯಕ್ರಮ ಆಯೋಜಿಸಲಾಗುವುದು ಎಂದರು. ಐತಿಹಾಸಿಕ ಹಿನ್ನೆಲೆಯಿಂದ ಶ್ರೀರಂಗಪಟ್ಟಣ ದಸರಾ ಮಹೋತ್ಸವವನ್ನು ಅಕ್ಟೋಬರ್ 15ರಂದು ನಟ ವಿ ರವಿಚಂದ್ರನ್ ಉದ್ಘಾಟಿಸಲಿದ್ದಾರೆ. ರಾಜ್ಯದಲ್ಲಿ ಈ ಬಾರಿ ಬರಗಾಲದ ಛಾಯೆ ಆವರಿಸಿದ್ದರೂ ಶ್ರೀರಂಗಪಟ್ಟಣ ದಸರಾ ಕಾರ್ಯಕ್ರಮಗಳಲ್ಲಿ ಯಾವುದೇ ಕಡಿತ ಮಾಡುವುದಿಲ್ಲ ಎಂದರು. ಅಕ್ಟೋಬರ್ 12 ಮತ್ತು 13ರಂದು ಯುವ ಸಂಭ್ರಮ ಹಾಗೂ ಅಕ್ಟೋಬರ್ 15ರಿಂದ 18ರವರೆಗೆ ದಸರಾ ಮಹೋತ್ಸವ ನಡೆಯಲಿದೆ ಎಂದರು. ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಮಾತನಾಡಿ, ಕೆಆರ್ಎಸ್ ಬೃಂದಾವನ ಬಳಿ ಸ್ಥಾಪಿಸಲು ಉದ್ದೇಶಿಸಿರುವ ಪ್ರವಾಸೋದ್ಯಮ ಹಬ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಕ್ಟೋಬರ್ 11ರಂದು ಚಾಲನೆ ನೀಡಲಿದ್ದಾರೆ. ಮಳವಳ್ಳಿ ತಾಲೂಕಿನ ಪುರಿಗಾಲಿ ಹನಿ ನೀರಾವರಿ ಯೋಜನೆಯ ಕಾಮಗಾರಿಯು ಬಹುತೇಕ ಮುಕ್ತಾಯವಾಗಿದ್ದು, ಈಗಾಗಲೇ ರೈತರ ಸಭೆ ನಡೆಸಿ ಯೋಜನೆಯಿಂದಾಗುವ ಲಾಭದ ಬಗ್ಗೆ ಅರಿವು ಮೂಡಿಸಲಾಗಿದೆ ಎಂದು ಕೃಷಿ ಸಚಿವ ಪಿಎಂ ನರೇಂದ್ರ ಸ್ವಾಮಿ ತಿಳಿಸಿದರು. ಯೋಜನೆಯ ಕಾಮಗಾರಿ ವೀಕ್ಷಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪುರಿಗಾಲಿ ಹನಿ ನೀರಾವರಿ ಯೋಜನೆಯು ಅಂತಾರಾಜ್ಯ ಒಪ್ಪಂದವಾಗಿದೆ. ಅದನ್ನು ಜಾರಿ ಮಾಡಿಸಲು ಸಾಕಷ್ಟು ಶ್ರಮ ವಹಿಸಲಾಗಿದೆ. ಸುಮಾರು 75,000 ಎಕರೆ ಭೂಪ್ರದೇಶಕ್ಕೆ ನೀರು ಒದಗಿಸುವ ಗುರಿ ಹೊಂದಲಾಗಿದ್ದು, ಇನ್ನೂ 2 ಗ್ರಾಮಗಳನ್ನು ಯೋಜನೆಯ ವ್ಯಾಪ್ತಿಗೆ ಸೇರಿಸಲು ಸರ್ಕಾರದ ಅನುಮೋದನೆಗೆ ಸಿದ್ದಪಡಿಸಲಾಗಿದೆ ಎಂದು ಹೇಳಿದರು. ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳ ಮೂಲಕ ಬಡ ಜನರನ್ನು ಸದೃಢಗೊಳಿಸಲು ಮುಂದಾಗಿದೆ. ಮಹಿಳೆಯರನ್ನು ಅನೇಕ ಸೌಲಭ್ಯಗಳೊಂದಿಗೆ ಶಕ್ತಿಯುತಗೊಳಿಸಲು ಸರ್ಕಾರ ನಿರ್ಧರಿಸಿದೆ. ಇಲ್ಲಿ ಸ್ವೀಕೃತವಾಗುವ ಅರ್ಜಿಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡಲು ಸರ್ಕಾರವೇ ಯೋಜನೆ ರೂಪಿಸಿದೆ ಎಂದು ಅವರು ಹೇಳಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ

0: ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಬಿತ್ತರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಜಿಎಸ್ಟಿ, ಒಂದು ರಾಷ್ಟ್ರ ಒಂದು ತೆರಿಗೆ ಕುರಿತು ಒಂದು ಕಿರುನೋಟ ಇಲ್ಲಿದೆ. ಇಡೀ ರಾಷ್ಟಕ್ಕೆ ಏಕರೂಪದ ಸರಳ ಹಾಗೂ ಸುಲಭ ತೆರಿಗೆ ವಿಧಿಸುವ ಬಗ್ಗೆ ಈ ಹಿಂದೆ 17 ವರ್ಷಗಳಿಂದ ಚರ್ಚಿಸಲಾಗುತ್ತಿತ್ತು ಮತ್ತು ಈ ನಿಟ್ಟನಲ್ಲಿ ಕಾನೂನು ಜಾರಿಯಾಗಿರಲಿಲ್ಲ. ಸರಕುಗಳಿಗೆ ರಾಜ್ಯದ ಗಡಿಯಲ್ಲಿ ತೆರಿಗೆ ವಿಧಿಸಲಾಗುತ್ತಿತ್ತು. ನಂತರ ಮತ್ತೆ ಆಗಮನದ ಸಮಯದಲ್ಲಿ ಹಾಗೂ ಪುನಃ ತೆರಿಗೆಯ ಮೇಲೆಯೇ ತೆರಿಗೆ ವಿಧಿಸಲಾಗುತ್ತಿತ್ತು. ಇದರಿಂದಾಗಿ 3 ರಾಜ್ಯಗಳನ್ನು ದಾಟುವ ಉತ್ಪನ್ನದ ಬೆಲೆ ಗಗನಕ್ಕೆ ಏರುತ್ತಿತ್ತು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮೊದಲು ಹಳೆಯ ಬಾಕಿಗಳನ್ನು ತೆರವುಗೊಳಿಸಿತ್ತು. ನಂತರ ಪ್ರತಿ ರಾಜ್ಯಕ್ಕೂ ವಾರ್ಷಿಕ ಆದಾಯದ ಬೆಳವಣಿಗೆಯ ದರ ಖಾತರಿಪಡಿಸಿತು. ಆ ಖಾತರಿಯು ಜಿಎಸ್ಟಿಯನ್ನು ದೀರ್ಘಕಾಲದಿಂದ ವಿರೋಧಿಸುತ್ತಿದ್ದ ಉತ್ಪಾದನಾ ರಾಜ್ಯಗಳ ವಿಶ್ವಾಸ ಗೆದ್ದಿತು. 2017 ಜುಲೈನಲ್ಲಿ ಸರಕು ಸೇವಾ ತೆರಿಗೆ ಜಿಎಸ್ಟಿ ಜಾರಿಗೆ ಬಂದಿತು. ಇದರಿಂದಾಗಿ ದೇಶಾದ್ಯಂತ ಏಕರೂಪದ ತೆರಿಗೆ ಜಾರಿಗೆ ಬಂದಿತು. ತೆರಿಗೆಯಲ್ಲಿ ಸಂಪೂರ್ಣ ಪಾರದರ್ಶಕತೆ ತರಲಾಯಿತು. ರಾಜ್ಯದಲ್ಲಿ ಪ್ರತಿ ಲೀಟರ್ ಹಾಲಿನ ದರವನ್ನು 10 ರೂಪಾಯಿ ಹೆಚ್ಚಳ ಮಾಡುವಂತೆ ಕೋರಿ ರಾಜ್ಯದ 16 ಹಾಲು ಒಕ್ಕೂಟಗಳ ಅಧ್ಯಕ್ಷರ ನಿಯೋಗವು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ಮನವಿ ಸಲ್ಲಿಸಿದೆ ಎಂದು ಕೋಲಾರ ಹಾಲು ಒಕ್ಕೂಟದ ಅಧ್ಯಕ್ಷ ಹಾಗೂ ಶಾಸಕ ಕೆವೈ ನಂಜೇಗೌಡ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಸ್ತುತ ರಾಜ್ಯದಲ್ಲಿ ರೈತರಿಗೆ ಲೀಟರ್ಗೆ ನೀಡಲಾಗುತ್ತಿರುವ 35 ರೂಪಾಯಿ ಸಾಕಾಗುತ್ತಿಲ್ಲ. ನೆರೆ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕದಲ್ಲಿ ಹಾಲಿನ ದರ ಲೀಟರ್ಗೆ ಸುಮಾರು 8 ರೂಪಾಯಿ ಕಡಿಮೆ ಇದೆ ಎಂದು ಹಾಲು ಒಕ್ಕೂಟಗಳು ತಿಳಿಸಿವೆ ಎಂದರು. ರಾಜ್ಯದಲ್ಲಿ ಪ್ರತಿದಿನ ಸುಮಾರು 1.10 ಕೋಟಿ ಲೀಟರ್ ಹಾಲು ಉತ್ಪಾದನೆಯಾಗುತ್ತಿದ್ದು ಪ್ರಸ್ತುತ ಹಾಲಿನ ದರವು ಹೈನುಗಾರರ ಕಷ್ಟಕ್ಕೆ ತಕ್ಕಂತೆ ಇಲ್ಲದಿರುವುದರಿಂದ ದರ ಏರಿಕೆ ಅನಿವಾರ್ಯವಾಗಿದೆ ಎಂದು ಮನವಿ ಮಾಡಲಾಗಿದೆ ಎಂದು ತಿಳಿಸಿದರು. ಮನವಿಗೆ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು ಶೀಘ್ರದಲ್ಲೇ ಹಾಲಿನ ದರ ಏರಿಕೆಯಾಗುವ ನಿರೀಕ್ಷೆ ಇದೆ ಎಂದು ಅವರು ತಿಳಿಸಿದರು. ಭದ್ರಾ ಜಲಾಶಯದ ಬಲದಂಡೆ ಎಡದಂಡೆ ನಾಲೆಗಳ ಮೂಲಕ ಕುಡಿಯುವ ನೀರು ಹರಿಸಲಾಗುತ್ತಿದ್ದು ನಾಲೆಗಳ 200 ಮೀಟರ್ ಸುತ್ತಮುತ್ತಲಿನ ವ್ಯಾಪ್ತಿಯಲ್ಲಿ ಜಾರಿಗೊಳಿಸಿ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ಆದೇಶಿಸಿದ್ದಾರೆ. ಪ್ರಸ್ತುತ ಮಳೆ ಕೊರತೆ ಇರುವುದರಿಂದ ಅಂತರ್ಜಲ ವೃದ್ಧಿ ಹಾಗೂ ಕುಡಿಯುವ ನೀರಿನ ಉದ್ದೇಶಕ್ಕಾಗಿ ಮಾತ್ರ ಈ ನೀರನ್ನು ಬಿಡುಗಡೆ ಮಾಡಲಾಗುತ್ತಿದೆ. ರೈತರು ಕೃಷಿ ಬೆಳೆಗಳಿಗೆ ಉಪಯೋಗಿಸುವಂತಿಲ್ಲ ಹಾಗೂ ಮೋಟಾರು ಮೂಲಕ ಅನಧಿಕೃತವಾಗಿ ನೀರು ಎತ್ತುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಸಾರ್ವಜನಿಕರ ಹಿತಾದೃಷ್ಟಿಯಿಂದ ಅಕ್ಟೋಬರ್ 2 ಮಧ್ಯರಾತ್ರಿ 12 ಗಂಟೆಯವರೆಗೆ ಈ ನಿಷೇಧಾಜ್ಞೆ ಜಾರಿಯಲ್ಲಿದ್ದು ಈ ಅವಧಿಯಲ್ಲಿ ಕಾಲುವೆಗಳ ಪಾತ್ರದಲ್ಲಿ ಸಾರ್ವಜನಿಕರ ಸಂಚಾರ, ಜಾನುವಾರುಗಳ ಶುಚಿಗೊಳಿಸುವುದು ಮತ್ತಿತರ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದ್ದು ಆದೇಶ ಉಲ್ಲಂಘಿಸುವವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ಪೊಲೀಸ್ ಇಲಾಖೆಗೆ ಸೂಚಿಸಲಾಗಿದೆ. ಸುಸ್ಥಿರ ಕೃಷಿ ಪದ್ಧತಿಯಲ್ಲಿ ಗುಣಮಟ್ಟದ ಬೀಜಗಳ ಬಳಕೆ ಅತ್ಯಂತ ಪ್ರಮುಖವಾಗಿದ್ದು ರೈತರು ಬೀಜೋತ್ಪಾದನೆ ಹಾಗೂ ಕೃಷಿ ಉದ್ದಿಮೆಗಳನ್ನು ಅಳವಡಿಸಿಕೊಂಡರೆ ನಿರಂತರ ಆದಾಯ ಗಳಿಸಲು ಸಾಧ್ಯ ಎಂದು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾ ಎಂ ಹನುಮಂತಪ್ಪ ತಿಳಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಶೆ ಮುಕ್ತ ಯುವ ಅಭಿಯಾನದಡಿ ಮಾದಕ ವಸ್ತು ಬಳಕೆ ವಿರುದ್ಧ ಯುವ ಜನತೆಯಲ್ಲಿ ಜಾಗೃತಿ, ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯದಲ್ಲಿ ಸದ್ಯಕ್ಕೆ ವಿದ್ಯುತ್ ಲೋಡ್ ಶೆಡ್ಡಿಂಗ್ ಇಲ್ಲ, ಸಚಿವ ಕೆಜೆ ಜಾರ್ಜ್. ಅಕ್ಟೋಬರ್ 11 ಕಾವೇರಿ ಆರತಿ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ. ಪೂರಿಗಾಲಿ ಹನಿ ನೀರಾವರಿ ಯೋಜನೆಯಿಂದ ಸುಮಾರು 25,000 ಎಕರೆ ಪ್ರದೇಶಕ್ಕೆ ನೀರು ಒದಗಿಸುವ ಗುರಿ, ಸಚಿವ ಪಿಎಂ ನರೇಂದ್ರ ಸ್ವಾಮಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
4: ಆಕಾಶವಾಣಿ ಕಾರ್ಮಿಕರಿಗಾಗಿ ಇಂದಿನ ಕಾರ್ಮಿಕರಿಗಾಗಿ ಕಾರ್ಯಕ್ರಮದಲ್ಲಿ ಕಿಶೋರ ಕಾರ್ಮಿಕ ಪದ್ಧತಿ ನಿರ್ಮೂಲನೆ ಕುರಿತು ಕಾರ್ಮಿಕ ಇಲಾಖೆಯ ಜಂಟಿ ಆಯುಕ್ತರಾದ ಡಾಕ್ಟರ್ ಎಸ್ಬಿ ರವಿಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಮೊದಲಿಗೆ ಒಂದು ಪ್ರಕಟಣೆ.

0: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
1: ನಮ್ಮ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ ಡಾಕ್ಟರ್ SB ರವಿಕುಮಾರ್, ಜಂಟಿ ಕಾರ್ಮಿಕ ಆಯುಕ್ತರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ತೆ.
1: ಜನರಿಗೆ ಎಚ್ಚೆತ್ತುಕೊಳ್ಳೋದಿಕ್ಕೆ ಒಂದು ಜಾಗೃತಿಯನ್ನ ಮೂಡಿಸೋದಿಕ್ಕೆ ಒಂದು ಘೋಷವಾಕ್ಯವನ್ನ ನೀಡಲಾಗ್ತಾ ಇದೆ. ಈ ವರ್ಷದ ಘೋಷವಾಕ್ಯ ಬಾಲ ಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಅಂದ್ರೆ ರೆಡ್ ಕಾರ್ಡ್ ಟು ಚೈಲ್ಡ್ ಲೇಬರ್. ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯ ಕೆಲಸ. ಇದನ್ನ ಸ್ವಲ್ಪ ವಿವರಿಸಬಹುದಾ ಸರ್?
2: ಪ್ರತಿ ವರ್ಷ June 12 ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನವನ್ನಾಗಿ ನಾವು ಆಚರಿಸ್ತಾ ಬರ್ತಾ ಇದ್ದೇವೆ. ILO ಅಂದ್ರೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಪ್ರತಿ ವರ್ಷ ಈ ರೀತಿಯ ಘೋಷವಾಕ್ಯಗಳನ್ನ ಅದು ಬಿಡುಗಡೆ ಮಾಡುತ್ತೆ. ಈ ವರ್ಷದ ಘೋಷವಾಕ್ಯ ತಾವು ಈಗಾಗಲೇ ಹೇಳಿದಾಗೆ ರೆಡ್ ಕಾರ್ಡ್ ಟು ಚೈಲ್ಡ್ ಲೇಬರ್, ಫೇರ್ ಪ್ಲೇ ಫಾರ್ ಚಿಲ್ಡ್ರನ್, ಡೀಸೆಂಟ್ ವರ್ಕ್ ಫಾರ್ ಅಡಲ್ಟ್ಸ್. ಇದರಲ್ಲಿ ಬಹಳ ವಿಸ್ತಾರವಾಗಿದೆ. ಏನಂತಂದ್ರೆ ಬಾಲಕಾರ್ಮಿಕ ಪದ್ಧತಿಗೆ ರೆಡ್ ಕಾರ್ಡ್ ಅಂದ್ರೆ ಆ ಪದ್ಧತಿ ಇರಬಾರದು, ಸಂಪೂರ್ಣ ನಿಷೇಧ ಅನ್ನುವಂತ ಅರ್ಥ ಬರುತ್ತೆ. ಮತ್ತೆ ಮಕ್ಕಳಿಗೆ ದುಡಿಮೆಗಿಂತ ಹೆಚ್ಚಾಗಿ ಆಟ ಅನ್ನುವಂಥದ್ದು, ಅಂದ್ರೆ ಮಕ್ಕಳಿಗೆ ನ್ಯಾಯಯುತ ಆಟ ಅನ್ನುವಂಥದ್ದು, ಅಂದ್ರೆ ಯಾವಾಗ್ಲೂ ಆಟವಾಡುವಂತ ಸಂದರ್ಭದಲ್ಲಿ ಆ ವಯಸ್ಸಿನಲ್ಲಿ ದುಡಿಮೆಗೆ ಆ ಮಕ್ಕಳನ್ನ ದೂಡಬಾರದು ಅನ್ನುವಂಥದ್ದು. ಹಾಗೆ ಇಲ್ಲಿ ವಯಸ್ಕರಿಗೂ ಕೂಡ ಒಂದು ಅಂಶ ಇದೆ ಇದರಲ್ಲಿ, ಡೀಸೆಂಟ್ ವರ್ಕ್ ಫಾರ್ ಅಡಲ್ಟ್ಸ್ ಅಂತೇಳಿ, ವಯಸ್ಕರಿಗೆ ಯೋಗ್ಯ ಕೆಲಸ ಅನ್ನುವಂಥದ್ದು. ಅಂತಂದ್ರೆ ವಯಸ್ಕರಾದಂಥವ್ರಿಗೆ ಅವ್ರಿಗೂ ಕೂಡ ಒಂದು ಯಾವುದೇ ರೀತಿ ಶೋಷಣೆಗೆ ಒಳಗು ಮಾಡದ ಹಾಗೆ ಅವ್ರಿಗೆ ಯೋಗ್ಯ ರೀತಿಯಲ್ಲಿ ಅವರ ಸೇವೆಯನ್ನು ಪಡೆದುಕೊಳ್ಬೇಕು ಅನ್ನುವಂಥದ್ದು. ಇದರಲ್ಲಿ ಎಲ್ಲ ಅಂಶಗಳು ಇದರಲ್ಲಿ ಅಡಗಿರೋದನ್ನ ನಾವು ಕಾಣ್ತೇವೆ.
1: ಹೀಗೆ ಪ್ರತಿ ವರ್ಷ ನಮಗೆ ಜಾಗೃತಿಯನ್ನ ಮೂಡಿಸೋದಕ್ಕೆ ಒಂದೊಂದು ಘೋಷವಾಕ್ಯವನ್ನ ಕೊಡ್ತಾ ಇದ್ರು ಜನರು ಎಚ್ಚೆತ್ಕೊತಾ ಇಲ್ಲ ಅಂತ ಅನ್ಸತ್ತೆ. ಆಮೇಲೆ ಇನ್ನೊಂದು, ಮೊದಲು ಬರೀ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನ ಅಂತ ಆಚರಿಸ್ತಾ ಇದ್ವಿ, ಇವಾಗ ಕಳೆದ ವರ್ಷದಿಂದ ಕಿಶೋರ ಕಾರ್ಮಿಕ ಪದ್ಧತಿ ಅನ್ನೋದು ಕೂಡ ನಿಷೇಧ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಏನು ಇದು?
2: ಹೌದು, ಮೊದಲಿಗೆ ಕೇವಲ 14 ಒಳಗಿನ ಮಕ್ಕಳನ್ನ ಮಾತ್ರ ಕೆಲಸಕ್ಕೆ ತೊಡಗಿಸೋದನ್ನ ನಿಷೇಧಿಸುವಂತ ಬಾಲ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986 ಅಂತ ಇತ್ತು. ಆ ಕಾಯ್ದೆಗೆ ತಿದ್ದುಪಡಿಯನ್ನ ತಂದು ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಅಂತೇಳಿ ಅದರ ಟೈಟಲ್ ಅನ್ನ ಚೇಂಜ್ ಮಾಡಲಾಯಿತು. ಜೊತೆಗೆ ಅದರಲ್ಲಿ ಕಿಶೋರ ಕಾರ್ಮಿಕರು ಅಂತ ಹೇಳಿದ್ರೆ 14-18 ವಯೋಮಾನದ ಆ ಮಕ್ಕಳಿಗೆ ನಾವು ಕಿಶೋರರು ಅಂತ ನಾವು ಕರಿತೀವಿ. ಅವರನ್ನು ಕೂಡ ಆ ಕಾಯ್ದೆಯ ವ್ಯಾಪ್ತಿಗೆ ತಂದು ಅವರ ಒಂದು ಮೇಲೆ ಏನು ಶೋಷಣೆ ಆಗ್ತಾ ಇತ್ತೋ ಅದನ್ನು ತಪ್ಪಿಸ್ಬೇಕು ಅಂತೇಳಿ ಆ ಕಾಯ್ದೆಯನ್ನು ಹೊಸದಾಗಿ ತಿದ್ದುಪಡಿ ಮಾಡಲಾಗಿದೆ. ಹಾಗಾಗಿ ಮೊದಲು ಏನು ಕೇವಲ ಬಾಲಕಾರ್ಮಿಕರು ಅಂತಿದ್ರು, ಈಗ ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ವ್ಯವಸ್ಥೆಯನ್ನ ನಾವೀಗ ಅನುಷ್ಠಾನಗೊಳಿಸ್ತಾ ಇದ್ದೀವಿ ಅನ್ನುವಂತಹದ್ದು.
1: ಒಟ್ಟಾರೆ ಹೇಳಬೇಕು ಅಂತಂದ್ರೆ 18 ಮಕ್ಕಳ, ಅಂದ್ರೆ 0-18 ವಯೋಮಾನದ ಮಕ್ಕಳಿಗೆ ಯಾವುದೇ ಕೆಲಸವನ್ನ ನೀಡೋ ಹಾಗಿಲ್ಲ, ಕೆಲಸವನ್ನ ಮಾಡೋ ಹಾಗಿಲ್ಲ ಅಂತ. ಆದ್ರೆ ಇತ್ತೀಚೆಗೆ ನಾವು ನೋಡೋ ಹಾಗೆ ಎಷ್ಟೇ ಸರ್ಕಾರ ಕಾಯ್ದೆ ಕಾನೂನುಗಳನ್ನ ಮಾಡಿದ್ರು ಏನಾಗತ್ತೆ, ಒಂದಲ್ಲ ಒಂದು ಕಡೆ ನಾವು ಈ ಬಾಲ ಕಾರ್ಮಿಕರನ್ನ ಕಿಶೋರ ಕಾರ್ಮಿಕರನ್ನ ನೋಡ್ತಾನೆ ಇದ್ದೀವಿ. ಕಟ್ಟಡ ಕಾರ್ಮಿಕರಾಗಿಯೇ ಇರಬಹುದು, ಹೋಟೆಲ್ಗಳಲ್ಲೇ ಆಗಿರಬಹುದು, ಹಣ್ಣು ತರಕಾರಿ ಮಾರುವಂತ ಕಡೆ ಆಗಿರ್ಬೋದು. ಆಮೇಲೆ ಇನ್ನೊಂದು, ಈಗ ಎಲ್ಲ ಕಡೆ ಕಾಣುವಂಥದ್ದು ರಿಯಾಲಿಟಿ ಶೋಗಳು. ನಮ್ಮ ಮಕ್ಕಳನ್ನ ನಾವು ಎಷ್ಟು ಅದನ್ನ ಸಿದ್ಧಗೊಳಿಸ್ತಾ ಇದ್ದೀವಿ ಅಂತಂದ್ರೆ, ಈಗ್ಲಿಂದಾನೆ ಅಂದ್ರೆ 3-ನೇ ವಯಸ್ಸಿನಿಂದಾನೇ ಅವರು ದುಡಿಯೋದಕ್ಕೆ ಶುರು ಮಾಡ್ಬಿಡ್ಬೇಕು, ಎಲ್ಲಾ ತಂದೆ ತಾಯಿಗಳ ತಲೆಯಲ್ಲಿ ಬಂದು ಇದು ವ್ಯಾಪಕವಾಗಿ ಹರಡ್ತಾ ಇದೆ.
2: ಅಂದ್ರೆ 14 ಒಳಗಿನ ಬಾಲಕಾರ್ಮಿಕರು ಅಂತ ನಾವೇನ್ ಹೇಳ್ತೀವಿ, ಯಾವುದೇ ಕೆಲಸವನ್ನ ಮಾಡೋ ಹಾಗಿಲ್ಲ, ಸಂಪೂರ್ಣ ನಿಷೇಧವಿದೆ. ಆದ್ರೆ 14-18 ವಯೋಮಾನದ ಒಳಗಿನ ಕಿಶೋರ ಕಾರ್ಮಿಕರು ಅವರು ಅಪಾಯಕಾರಿ ಅಲ್ಲದ ಕೆಲಸವನ್ನ ಮಾಡಲಿಕ್ಕೆ ಅವಕಾಶ ಇದೆ. ಆದ್ರೆ ಅಪಾಯಕಾರಿ ಉದ್ಯಮಗಳಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಇಲ್ಲ, ಅಪಾಯಕಾರಿ ಅಲ್ಲದ ಉದ್ಯಮಗಳಲ್ಲಿ ಕೆಲಸ ಮಾಡಬಹುದು. ಆದ್ರೆ ಅದಕ್ಕೂ ಕೂಡ ಕೆಲವು ಷರತ್ತುಗಳಿದೆ, ನಿಯಮಗಳಿದೆ. ಏನಂತ ಹೇಳಿದ್ರೆ, ಅವರು

0: ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಇರುವಂಥ ರಿಸ್ಟ್ರಿಕ್ಷನ್ಸ್ ಅದು ಅದು. ಮತ್ತು ಇನ್ನೊಂದು ವಿಚಾರವನ್ನು ತಾವು ಹೇಳಿದ್ರಿ ಏನಂದರೆ, ಇತ್ತೀಚೆಗೆ ಸಿನಿಮಾ ಮತ್ತು ಈ ಸೀರಿಯಲ್ಗಳಲ್ಲಿ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಮಕ್ಕಳನ್ನು ಹೆಚ್ಚು ತೊಡಗಿಸ್ತಾ ಇರುವಂಥದ್ದನ್ನು ಕಾಣ್ತೀವಿ. ಅವ್ರಿಗೇನಾದರೂ ಕಾಯ್ದೆ ಕಾನೂನಿನಲ್ಲಿ ಅವಕಾಶ ಇದೆಯಾ ಅನ್ನುವಂಥ ಮಾತನ್ನು ಕೇಳಿದರೆ, ಖಂಡಿತ ಒಳ್ಳೆಯ ಪ್ರಶ್ನೆಯನ್ನು ತಾವು ಕೇಳಿದ್ದೀರಾ. ನಿಜಕ್ಕೂ ಕೂಡ ನಾವು ನೋಡ್ತಾ ಇದ್ದೇವೆ ಕೆಲವು ಪೋಷಕರಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಈ ಮಾಧ್ಯಮದಲ್ಲಿ ಮಕ್ಕಳು ಕಾಣಿಸ್ಕೊಂಡ್ಬಿಟ್ರೆ, ಟಿವಿ ಮಾಧ್ಯಮ ಇರ್ಬೋದು ಎಲ್ಲರೂ ಇರಬಹುದು, ಅವನು ತುಂಬ ಫೇಮಸ್ ಆಗಿಬಿಡ್ತಾನೆ, ಅವನು ತುಂಬ ಎತ್ತರಕ್ಕೆ ಬೆಳೆದು ಬಿಡ್ತಾನೆ ಅನ್ನುವಂಥ ರೀತಿಯಲ್ಲಿ ಅವರು ತಿಳಿದು ಭಾವಿಸೋರು ಕೆಲವರು ಇದ್ದಾರೆ. ಹಂಗಂತ ಹೇಳಿಬಿಟ್ಟು ಮಕ್ಕಳ ಪ್ರತಿಭೆಯ ಅಭಿವ್ಯಕ್ತಿಗೆ ನಾವು ಅವಕಾಶ ಮಾಡಿಕೊಡದೇ ಇರೋದು ಕೂಡ ತಪ್ಪಾಗತ್ತೆ. ಆ ಮಕ್ಕಳಲ್ಲಿ ಅದಮ್ಮ ಏನು ಸುಪ್ತವಾಗಿರುವಂಥ ಆ ಪ್ರತಿಭೆ ಅರಳೋದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು. ಆದರೆ ಆ ಪ್ರತಿಭೆಗೆ ನಾವು ಅವಕಾಶ ಮಾಡಿಕೊಡುವಂಥ ವೇದಿಕೆ ಅವರ ಶಿಕ್ಷಣಕ್ಕೆ ತೊಡಕಾಗಬಾರ್ದು ಅನ್ನುವಂಥದ್ದು. ಅದಕ್ಕೆ ನಾವು ಈ ಕಾಯ್ದೆನಲ್ಲೂ ಕೂಡ ಒಂದು ಅವಕಾಶ ಇದೆ, ಜೊತೆಗೆ ಒಂದು ಆದೇಶವನ್ನು ಕೂಡ ನಾವು ಸರ್ಕಾರದಿಂದ ಹೊರಡಿಸಿದ್ದೇವೆ. ಏನಪ್ಪ ಅಂತ ಹೇಳಿದ್ರೆ, ಯಾವುದೇ ಮಗುವನ್ನು ಒಂದು ಸಿನಿಮಾ ಇರಬಹುದು ಅಥವಾ ಸೀರಿಯಲ್ಗೆ ಇರಬಹುದು ತೊಡಗಿಸ್ಕೊಳ್ಬೇಕಾದ್ರೆ, ಮೊದಲು ಅವರು ಆ ಒಂದು ವ್ಯಾಪ್ತಿಯ ಜಿಲ್ಲಾಧಿಕಾರಿಗಳಿಂದ ಅನುಮತಿಯನ್ನು ಪಡೆದುಕೊಳ್ಬೇಕು ಅನ್ನುವಂಥದ್ದು. ಎರಡನೇದಾಗಿ, ಯಾವುದೇ ಮಗುಗೆ ಆ ಶಿಕ್ಷಣಕ್ಕೆ ತೊಡಕಾಗಬಾರ್ದು ಅನ್ನುವಂಥದ್ದು. ಮೂರನೇದು, 27 ದಿನಗಳಿಗಿಂತ ಹೆಚ್ಚು ದಿನಗಳು ಆ ಮಗುವನ್ನ ಆ ಒಂದು ಆ ನಟನೆಗೆ ಬಳಸ್ಕೊಳ್ಬಾರ್ದು ಅನ್ನುವಂಥದ್ದು.
1: ತಿಂಗಳಲ್ಲ
0: ಒಟ್ಟಾರೆ ಕಂಟಿನ್ಯೂಸ್ ನಿರಂತರವಾಗಿ
1: 27
0: ದಿನ ಕೆಲಸ ಮಾಡೋದಕ್ಕೆ ಮಗುವನ್ನ ಬಳಸ್ಕೊಳ್ಬಾರ್ದು ಅನ್ನುವಂಥದ್ದು. ಮತ್ತೆ ಆ ಮಗುಗೆ ಯಾವುದೇ ರೀತಿ ತೊಂದರೆ ಆಗದ ಹಾಗೆ ಆ ಒಂದು ಸಂರಕ್ಷಿತ ಪ್ರದೇಶದಲ್ಲಿ ಆ ಮಗು ಇರೋ ಹಾಗೆ ನೋಡ್ಕೊಳ್ಬೇಕು. ಮತ್ತೆ ಅದಕ್ಕೆ ಪೌಷ್ಟಿಕ ಆಹಾರವನ್ನ ಒದಗಿಸುವಂಥದ್ದಾಗಬೇಕು. ಜೊತೆಗೆ ಆ ಮಗುಗೆ 5 ಮಾತ್ರ ಒಂದು ಈ ನಟನೆ ಇದರಲ್ಲಿ ತೊಡಗಿಸ್ಬೇಕು ಅನ್ನುವಂಥದ್ದಿರೋದು. ಇದಲ್ಲದೆ ಆ ಮಗುವಿಗೆ ಏನು ಸಂಭಾವನೆ ಬರುತ್ತೋ ಅದರಲ್ಲಿ 20% ಆ ಮಗುವಿನ ಅಕೌಂಟ್ಗೆ ಅವರು ಡೆಪಾಸಿಟ್ ಮಾಡಬೇಕು ಅನ್ನುವಂಥದ್ದು. ಈ ಥರದ್ದೆಲ್ಲ ರಿಸ್ಟ್ರಿಕ್ಷನ್ಸು ಇದೆ ಅನ್ನುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಯಾವ ಈ ಎಲ್ಲ ಅಂಶಗಳೇನು ಏನನ್ನು ಸೂಚಿಸುತ್ತೆ ಅಂತ ಹೇಳಿದ್ರೆ, ಓಕೆ ಆ ಮಗುವಿನ ಮಗುವಿನಲ್ಲಿ ಅಡಗಿರುವಂಥ ಒಂದು ಪ್ರತಿಭೆಯನ್ನು ಹೊರತೆಗೆದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಬೇಕು. ಜೊತೆಗೆ ಆ ಎಜುಕೇಷನ್ಗೂ ತೊಂದರೆ ಆಗಬಾರ್ದು. ಜೊತೆಗೆ ಅದಕ್ಕೆ ದೈಹಿಕವಾಗಿ ಮಾನಸಿಕವಾಗಿ ಕೂಡ ಬೇರೆ ಯಾವುದೇ ರೀತಿಯೂ ಕೂಡ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಆದೇಶವನ್ನು ಮಾಡಿದ್ದೇವೆ ಅನ್ನುವಂಥದ್ದು.
1: ಆದೇಶ ಮಾಡಿದ್ದಾಯ್ತು, ಕರ್ನಾಟಕ ಸರ್ಕಾರ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದೆ, ಇಲಾಖೆ ಕೂಡ ಇದ್ರ ಬಗ್ಗೆ ಕೆಲಸವನ್ನ ಮಾಡ್ತಾ ಇದೆ ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ. ಆದ್ರೆ ಇದು ಎಷ್ಟು ಮಟ್ಟಿಗೆ ಅನುಷ್ಠಾನದಲ್ಲಿ ಇದೆ, ಹೇಗೆ ಜನರು ಪಾಲನೆ ಮಾಡ್ತಾ ಇದ್ದಾರೆ ಅನ್ನೋದು ತಿಳ್ಕೊಳ್ಳೋದು ಹೇಗೆ? ಯಾಕೆಂತಂದ್ರೆ ಇಷ್ಟೆಲ್ಲ ಕಾಯ್ದೆಗಳು ಇದೆ, ಇಷ್ಟೆಲ್ಲ ಬರವಣಿಗೆಯಲ್ಲಿದೆ, ಪೇಪರ್ ಮೇಲಿದೆ, ಆದ್ರೆ ಇದು ನಿಜವಾಗ್ಲೂ ಕಾರ್ಯಗತದಲ್ಲಿ ಇದೆಯಾ ಅನ್ನೋದು ತಿಳ್ಕೊಳ್ಳೋದು ಹೇಗೆ?
0: ಖಂಡಿತವಾಗ್ಲು. ಯಾಕೆಂತಂದ್ರೆ ಇದಕ್ಕೆ ಹೆಚ್ಚಿನ ಅವೇರ್ನೆಸ್ ಬಹಳ ಮುಖ್ಯ. ಅರಿವು ಪೋಷಕರಿರಬಹುದು, ಮತ್ತೆ ಕೆಲಸಕ್ಕೆ ನೇಮಿಸಿಕೊಳ್ಳುವಂಥ ಮಾಲೀಕರಿರಬಹುದು, ಸಾರ್ವಜನಿಕರಿರಬಹುದು, ಎಲ್ಲರಿಗೂ ಕೂಡ ಒಂದು ಅರಿವನ್ನು ಮೂಡಿಸುವಂಥದ್ದು ಬಹಳ ಮುಖ್ಯ ಅಂತ ಭಾವಿಸ್ತೇನೆ. ಇದಕ್ಕೋಸ್ಕರ ನಾವು ಪ್ರತಿ ಜಿಲ್ಲೆನಲ್ಲೂ ಕೂಡ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸೊಸೈಟಿಗಳನ್ನು ನಾವು ಸ್ಥಾಪನೆ ಮಾಡಿದ್ದೇವೆ. ಅದಲ್ಲದೇ ನಾವು ಕೇವಲ ಈ ಒಂದು ಸಮಸ್ಯೆ, ಇದೊಂದು ಸಾಮಾಜಿಕ ಸಮಸ್ಯೆ ನನ್ನ ಪ್ರಕಾರ. ಈ ಸಾಮಾಜಿಕ ಸಮಸ್ಯೆಯನ್ನು ಹೋಗಲಾಡಿಸ್ಬೇಕು ಅಂತ ಹೇಳಿದ್ರೆ ಇದು ಕೇವಲ ಯಾವುದು ಒಂದು ಇಲಾಖೆಯಿಂದ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಥ ಇತರ ಇಲಾಖೆಗಳ ಒಂದು ಸಹಕಾರ ಬೇಕಾಗತ್ತೆ. ಈಗ ಉದಾಹರಣೆಗೆ ಪೊಲೀಸ್ ಇಲಾಖೆ ಇರಬಹುದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇರಬಹುದು, ಶಿಕ್ಷಣ ಇಲಾಖೆ, ಕಂದಾಯ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ ಇರಬಹುದು, ಹಾಗೆ ಸಮಾಜ ಕಲ್ಯಾಣ ಇಲಾಖೆ ಇರಬಹುದು, ನಗರಾಭಿವೃದ್ಧಿ ಇಲಾಖೆ, ಕೈಗಾರಿಕಾ ಇಲಾಖೆ, ಹೀಗೆ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಇಲಾಖೆಗಳ ಸಹಕಾರ ನಮಗೆ ಬೇಕಾಗುತ್ತೆ ಅನ್ನುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಒಂದು ಮಗು ನಮಗೆಲ್ಲಾದರೂ ಕೆಲಸ ಮಾಡ್ತಾ ಇರುವಂಥದ್ದು ಕಂಡು ಬಂತು ಅಂತ ಹೇಳಿದ್ರೆ ಅದನ್ನು ರಕ್ಷಣೆ ಮಾಡುವಾಗ ನಮಗೆ ಪೊಲೀಸರ ಸಹಕಾರ ಬೇಕಾಗ್ತದೆ. ಆ ಮಗುವಿನ ಶಿಕ್ಷಣದ ಮುಂದುವರಿಕೆಗೆ ನಾವು ಸಹಕಾರ ಸಹಾಯ ಬೇಕು ಅಂದಾಗ ಶಿಕ್ಷಣ ಇಲಾಖೆಯ ಒಂದು ಸಹಕಾರ ನಮಗೆ ಬೇಕಾಗುತ್ತೆ. ಮತ್ತು ಆ ಮಗುವಿಗೆ ತಕ್ಷಣದಲ್ಲಿ ಒಂದು ಆಶ್ರಯ, ಒಂದು ಪೋಷಣೆ ಬೇಕು ಅಂದಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಹಕಾರ ಬೇಕಾಗ್ತದೆ. ಹೀಗೆ ಆ ಮಕ್ಕಳ ಒಂದು ಸರ್ವತೋಮ

0: ಪ್ರಮುಖ ಅಭಿವೃದ್ಧಿಯ ದೃಷ್ಟಿಯಿಂದ ಈ ಎಲ್ಲ ಇಲಾಖೆಗಳ ಸಹಕಾರವನ್ನು ಪಡೆದುಕೊಳ್ಳೋದಕ್ಕೆ ನಾವು ಅವಕಾಶ ಇದೆ. ಅದಕ್ಕೆ ನಾವು ಕಾಯ್ದೆಯ ಸೆಕ್ಷನ್ 17ನಲ್ಲಿ ನಾವು ಇವರೇ ಈ ಎಲ್ಲ ಇಲಾಖೆಯ ಅಧಿಕಾರಿಗಳನ್ನು ನಾವು ನಿರೀಕ್ಷಕರು ಅಂತೇಳಿ ನಾವು ಅವರನ್ನು ನೇಮಕ ಮಾಡಿದ್ದೀವಿ ಅನ್ನುವಂತ.
1: ಇನ್ನು ಈ ಜಾಗೃತಿ ಮೂಡಿಸೋದಕ್ಕೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ, ಸಾಕಷ್ಟು ಇಲಾಖೆಗಳ ಸಹಕಾರವನ್ನ ನೀವು ಕೂಡ ಪಡ್ಕೊಳ್ತಾ ಇದ್ದೀರಾ. ಆದ್ರೆ ಈ ರೀತಿಯ ಒಂದು ಘಟನೆಗಳು ಅಥವಾ ಇಂಥ ಬಾಲ ಅಥವಾ ಕಿಶೋರ ಕಾರ್ಮಿಕರನ್ನ ನೇಮಿಸಿಕೊಳ್ಳಲಾಗಿದೆ, ಇಲ್ಲಿ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ ಅಂತ ನಿಮಗೆ ಯಾರಾದ್ರೂ ದೂರನ್ನ ಕೊಟ್ರೆ ಮುಂದಿನ ಪ್ರೋಸೆಸ್ ಏನಿರುತ್ತೆ, ಯಾವ ರೀತಿ ಕಾರ್ಯ ಮುಂದಿನ ನಡೆಯುತ್ತೆ?
0: ನಮಗೆ ಮಕ್ಕಳ ಸಹಾಯವಾಣಿ 1098 ಇರ್ಬೋದು. ನಮ್ದು ಕಾರ್ಮಿಕ ಸಹಾಯವಾಣಿ ಇದೆ 155214 ಈ ಒಂದು ನಂಬರ್ ಇರಬಹುದು. ಮತ್ತೆ ಪೊಲೀಸ್ ಸಹಾಯವಾಣಿ 112 ಇದೆ. ಈ ಒಂದು ಉಚಿತ ಸಹಾಯವಾಣಿಗಳ ಮೂಲಕನೂ ಕೂಡ ನಮಗೆ ದೂರುಗಳು ಸ್ವೀಕೃತ ಆಗುತ್ತೆ, ಜೊತೆಗೆ ಫೋನ್ ಕಾಲ್ ಮೂಲಕನೂ ಸ್ವೀಕೃತ ಆಗುತ್ತೆ, ಇಮೇಲ್ ಮೂಲಕ ಸ್ವೀಕೃತ ಆಗುತ್ತೆ, ಲಿಖಿತವಾಗಿ ಕೂಡ ನಮಗೆ ಸ್ವೀಕೃತ ಆಗುತ್ತೆ. ಈ ರೀತಿ ಯಾವುದೇ ರೂಪದಲ್ಲಿ ನಮಗೆ ದೂರುಗಳು ಸ್ವೀಕೃತ ಆದಂಥ ನಂತರದಲ್ಲಿ ನಾವು ಆ ಸಂಬಂಧಪಟ್ಟಂತೆ ಒಂದು ತಂಡವನ್ನು ರಚನೆ ಮಾಡಿಕೊಳ್ತೀವಿ. ಪೊಲೀಸ್ ಇಲಾಖೆ, ಮತ್ತು ಶಿಕ್ಷಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಇಲಾಖೆ ಮತ್ತು ನಮ್ಮ ಇಲಾಖೆ, ಹೀಗೆ ಸಂಬಂಧಪಟ್ಟಂಥವ್ರದ್ದೆಲ್ಲ ಒಂದು ತಂಡವನ್ನು ರಚನೆ ಮಾಡಿಕೊಂಡು ಆ ಒಂದು ಕೆಲಸ ಮಾಡ್ತಾ ಇರುವಂಥ ಆ ಸಂಸ್ಥೆಗೆ ನಾವು ವಿಸಿಟ್ ಮಾಡಿ ಅದನ್ನೆಲ್ಲ ಗಮನಿಸ್ಕೊಳ್ತೀವಿ. ಮೊದಲೇ ಆ ಕೆಲಸ ಮಾಡ್ತಾ ಇದ್ದಾನೆ ಮಗು ಇಲ್ವಾ ಅನ್ನುವಂಥದ್ದನ್ನು ಮೊದಲೇ ನಾವು ನೋಡಿಕೊಂಡಿರ್ತೀವಿ. ಆಮೇಲೆ ತಂಡದಲ್ಲಿ ನಾವು ಅಲ್ಲಿಗೆ ಭೇಟಿ ಕೊಟ್ಟು ಆಗ ಮಗು ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ನಾವು ಆ ಮಗುವನ್ನು ನಮ್ಮ ವಶಕ್ಕೆ ತೆಗೆದುಕೊಳ್ತೀವಿ. ಮತ್ತು ಯಾವಾಗಲೂ ಕೂಡ ಒಂದು ರೀತಿ ಅದು ಆ ಒಂದು ಆ ಮಗುವನ್ನು ರಕ್ಷಣೆ ಮಾಡುವಂಥ ಆ ಸಂದರ್ಭದಲ್ಲಿ ಆ ಒರಟುತನ ಇರಬಾರ್ದು. ಯಾಕೆ ಅಂತ ಹೇಳಿದ್ರೆ
1: ಮನಸ್ಸಿಗೆ
0: ಆಘಾತ ಆಗಬಾರ್ದು, ಅದು ಬಹಳ ಮುಖ್ಯವಾದಂಥದ್ದು. ಆ ಮಗುನ ಪ್ರೀತಿಯಿಂದ ಮಾತನಾಡಿಸ್ಕೊಂಡು ಆ ಮಗುವಿನಿಂದ ಮಾಹಿತಿಯನ್ನು ಪಡೆದುಕೊಂಡು ನಾವು ಅದೆಲ್ಲವನ್ನು ಕೂಡ ನೋಟ್ ಮಾಡಿಕೊಳ್ತೀವಿ. ಆ ಮಗುವಿನ ಹೆಸರಿರಬಹುದು, ಮತ್ತು ಯಾವ ಊರು, ಎಲ್ಲಿವರೆಗೆ ಓದಿದ್ಯಾ, ಏನಕ್ಕೆ ಕೆಲಸ ಮಾಡ್ತಾ ಇದೆಯಾ, ನಿಮ್ಮ ತಂದೆ ಏನು ಕೆಲಸ ಮಾಡ್ತಾರೆ, ಈ ರೀತಿ ಎಲ್ಲ ಮಾಹಿತಿಯನ್ನು ನಾವು ಕಲೆ ಹಾಕ್ಕೊಳ್ತೀವಿ. ಹಾಗೆ ಮಾಲೀಕರಿಗೂ ಕೂಡ ನಾವೇನು ಅವರ ಮಗುವನ್ನು ಏನಕ್ಕೆ ನೀವು ಕಾನೂನಿಗೆ ವಿರುದ್ಧವಾಗಿ ನೀವು ನೇಮಕ ಮಾಡಿಕೊಂಡಿದ್ದೀರಿ ಅನ್ನೋದ್ರ ಬಗ್ಗೆ ಅವ್ರಿಗೂ ಕೂಡ ತಿಳುವಳಿಕೆ ಕೊಡಬೇಕಾಗ್ತದೆ. ಇಲ್ಲಿ ಕೇವಲ ನಾವು ಇನ್ಸ್ಪೆಕ್ಷನ್ ಮಾಡೋದಲ್ಲ, ಫೆಸಿಲಿಟೇಟ್ ಕೂಡ ಮಾಡಬೇಕಾಗ್ತದೆ. ಯಾಕೆಂದರೆ ಅದು ಅರಿವು ಅವ್ರಿಗಿರದೇ ಇರಬಹುದು, ಆದರೆ ಅರಿವಿಲ್ಲ ಅಂದ ಕ್ಷಣಕ್ಕೆ ಅವ್ರು ಮಾಡಿರೋ ತಪ್ಪಿಗೆ ನಾವು ಅವರನ್ನು ಬಿಟ್ಬಿಡ್ತೀವಿ ಅಂತಲ್ಲ, ಅವ್ರ ಮೇಲೆ ನಿಯಮಾನುಸಾರ ಕ್ರಮ ತೆಗೆದುಕೊಳ್ಳಬೇಕಾಗ್ತದೆ. ಆಮೇಲೆ ಆ ಮಗುವನ್ನು ಅವರಿಂದ ನಾವು ರಕ್ಷಣೆ ಮಾಡಿಬಿಟ್ಟು ನಾವು CWC ನಾವು ಆ ಮಗುವನ್ನು ಸೇರಿಸ್ತೀವಿ. ಅಕಸ್ಮಾತ್ ಹತ್ತಿರದಲ್ಲೇ ಏನಾದರೂ ಆ ಶಿಕ್ಷಣವನ್ನು ಮೊಟಕುಗೊಳಿಸಿದರೆ ಆ ಹತ್ತಿರದ ಶಾಲೆಯಲ್ಲಿ ಓದ್ತಾ ಇದ್ದಾನೆ ಅಂದರೆ ನೇರವಾಗಿ ಆ ಶಾಲೆಗೆ ನಾವು ದಾಖಲು ಮಾಡಿ ಆ ಮಗುವನ್ನು ಅವ್ರ ಪೋಷಕರ ವಶಕ್ಕೆ ಕೊಡ್ತೀವಿ. ಇಲ್ಲಾಂದರೆ CWC ಸೇರಿಸ್ತೀವಿ. CWC ಆ ಕಮಿಟಿ ಮೀಟಿಂಗ್ ಮಾಡಿ ಆ ಮಗುವಿನ ಯಾವ ಶಾಲೆಗೆ ಸೇರಿಸ್ಬೇಕು ಅಲ್ಲಿಗೆ ಸೇರಿಸ್ತಾರೆ. ಇಲ್ಲಾಂದರೆ ಪೋಷಕರೇ ಇಲ್ಲ ಅಂತಂದರೆ ಅವರೇನೆ ಆ ಒಂದು ಬಾಲಮಂದಿರಗಳಲ್ಲಿ ಆ ಮಗುವನ್ನು ಇಟ್ಕೊಂಡಿರ್ತಾರೆ. ಪೋಷಕರು ಇದ್ದಾರೆ ಅಂತಂದರೆ ಪೋಷಕರಿಂದ ಮುಚ್ಚಳಿಕೆ ಬರೆಸ್ಕೊಂಡು ಅವರು ಆ ಮಗುವನ್ನು ಅವ್ರ ವಶಕ್ಕೆ ಕೊಡಿಸ್ತಾರೆ, ಕೊಟ್ಬಿಡ್ತಾರೆ ಅನ್ನುವಂಥದ್ದು. ಈ ಥರದ್ದು ಕ್ರಮಗಳಾಗ್ತದೆ. ಇದಿಷ್ಟೇ ಆಗಲ್ಲ, ನಾವು ನಂತರದಲ್ಲಿ ಆ ಮಾಲೀಕರ ವಿರುದ್ಧ ಅವ್ರಿಗೆ ನೋಟಿಸ್ ಜಾರಿ ಮಾಡಿ ಆಮೇಲೆ ನ್ಯಾಯಾಲಯದಲ್ಲಿ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲೆ ಮಾಡ್ತೀವಿ ಅನ್ನುವಂಥದ್ದು.
1: ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳಬೇಕು. ನೀವು ಹೇಳಿದ್ರಿ ಆ ಮಗುವನ್ನ ರಕ್ಷಣೆ ಮಾಡಿ ಪೋಷಕರಿಂದ ಮುಚ್ಚಳಿಕೆ ಬರೆಸ್ಕೊಂಡು ಮಗುವಿಗೆ ಶಾಲೆಗೆ ಹೋಗೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗತ್ತೆ, ಇಲ್ಲ ಅಂತಂದ್ರೆ ಬಾಲಮಂದಿರಕ್ಕೆ ಸೇರಿಸಲಾಗತ್ತೆ ಅಂತ. ಇಲ್ಲಿ ಕೆಲವು ಸರಿ ಏನಾಗುತ್ತೆ ಅಂತಂದ್ರೆ ಒಂದು ಊರಿನಿಂದ ಒಂದು ಊರಿಗೆ ವಲಸೆ ಬಂದಂತ ಮಕ್ಕಳು ಕೂಡ ಇರ್ತಾರೆ. ಸೊ ಆ ರೀತಿಯಲ್ಲಿ ಇದ್ದಾಗ ಅವರ ಪೋಷಕರನ್ನ ಭೇಟಿ ಮಾಡಿ ಅವರು ಎಲ್ಲಿದ್ದಾರೆ ಅಂತ ಹುಡುಕಿ ಅವರಿಗೆ ಸೇರಿಸುವಂತ ಕೆಲಸಗಳ ಕಾರ್ಯಗಳು ಏನಾದರೂ ನಡೆಯುತ್ತಾ ಅಥವಾ ಇಲ್ಲೇ ಡಿಸಿಷನ್ ತಗೊಳಕಾಗತ್ತಾ?
0: ಅದು ಆ ಒಂದು ಚೈಲ್ಡ್ ವೆಲ್ಫೇರ್ ಕಮಿಟಿ ಅಂತ ಏನಿರುತ್ತೋ ಅವರು ಇದೆಲ್ಲವನ್ನು ಕೂಡ ತಾವೇನು ಹೇಳಿದ್ರೆ ಇದೆಲ್ಲವನ್ನು ಕೂಡ ಕೂಲಂಕಷವಾಗಿ ಆ ಸಮಿತಿ ಅಲ್ಲಿ ಚರ್ಚೆ ಮಾಡಿ ಒಂದು ಡಿಸಿಷನ್ ತಗೊಂಡು ಆಮೇಲೆ ಅವ್ರ ವಶಕ್ಕೆ ಕೊಡುವಂತದ್ದು. ಅದು
1: ಇಲ್ಲಿ ತಂದೆ ತಾಯಿಗಳ ಪರಿಸ್ಥಿತಿ ಹದಗೆಟ್ಟಿರೋದ್ರಿಂದ ಮನೆಗೆ ಮಗುವಿನ ಒಂದು ಏನು ಆದಾಯ ಆಧಾರವಾಗಿದೆ ಕುಟುಂಬಕ್ಕೆ ಅನ್ನೋದು ಏನಾದರೂ ಕಂಡು ಬಂದ್ರೆ ಆ ರೀತಿ ಒಂದು ಸಿಚುವೇಶನ್ ಅಲ್ಲಿ ಏನು ಮಾಡಬಹುದು
0: ಅಂದ್ರೆ, ಈಗ ಯಾವುದೇ ಪೋಷಕರಾದ್ರೂ ಕೂಡ ಅವರನ್ನು ಯಾವ್ದಾದ್ರು ಒಂದು ದುಡಿಮೆನಲ್ಲಿ ತೊಡ್ಕೊಂಡು

0: ಇರ್ತಾರೆ. ಆದರೆ ಈ ಮಗು ದುಡಿಯೋದ್ರಿಂದ ಇನ್ನೂ ಸ್ವಲ್ಪ ಹೆಚ್ಚಿನ ಆದಾಯ ಬರುತ್ತೆ, ಒಂದು ಸಂಸಾರದ ನಿರ್ವಹಣೆ ಸುಲಭ ಆಗುತ್ತೆ ಅನ್ನುವಂಥ ಭಾವನೆ, ತಪ್ಪು ಭಾವನೆ ಅವ್ರಿಗಿರ್ತದೆ ಹೊರತು, ಈ ಮಗುವಿನ ದುಡಿಮೆ ಇದ್ರೆ ಮಾತ್ರ ನಮಗೆ ಜೀವನ ನಿರ್ವಹಣೆ ಸಾಧ್ಯ, ಇಲ್ಲ ಅಂದರೆ ಇಲ್ಲ ಅನ್ನುವಂಥದ್ದ ಪರಿಸ್ಥಿತಿ ಏನು ಇರೋದಿಲ್ಲ. ಹಾಗಾಗಿ ಅವ್ರಿಗೆ ಪೋಷಕರಿಗೆ ನಾವು ಅದ್ರ ಬಗ್ಗೆ ಅರಿವನ್ನು ಮಾಡಿಸ್ಕೊಡ್ಬೇಕಾಗ್ತದೆ. ಯಾಕೆ ಅಂತೇಳಿದ್ರೆ ಆ ಶಿಕ್ಷಣದ ಮಹತ್ವದ ಬಗ್ಗೆ ಹೇಳಬೇಕು. ಯಾಕೆ ಅಂತೇಳಿದ್ರೆ ಇಲ್ಲ ಅಂತಂದರೆ ಅವನು ಒಬ್ಬ ಆ ತಂದೆ ತಾಯಿ ಏನು ವೃತ್ತಿ ಮಾಡ್ತಾ ಇದ್ದಾರೋ ಆ ವೃತ್ತಿಯನ್ನೇ ಇವನು ಮಾಡ್ತಾನೆ ಹೊರತು ಆ ಮಗುವಿನ ಭವಿಷ್ಯದ ಬದುಕು ಉತ್ತಮವಾಗಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ನಾವು ಪೋಷಕರಿಗೂ ಕೂಡ ನಾವು ತಿಳುವಳಿಕೆಯನ್ನು ಹೇಳಬೇಕಾಗತ್ತೆ ಅನ್ನುವಂಥದ್ದು. ನೋಡಿ, ಅದಕ್ಕೆ ಹಿಂದೆ ಇದ್ದಂಥ 1986 ಕಾಯ್ದೆನಲ್ಲಿ ಪೋಷಕರಿಗೆ ನಾವು ಯಾವುದೇ ಒಂದು ಫೈನ್ ಆಗ್ತಾ ಇರಲಿಲ್ಲ. ಈ ಒಂದು ತಿದ್ದುಪಡಿ ಕಾಯ್ದೆನಲ್ಲಿ ಪೋಷಕರು ಏನಾದರೂ ಮತ್ತೆ ಪುನರಾವರ್ತಿತವಾಗಿ ಆ ಮಗುವನ್ನು ಈ ಕೆಲಸಕ್ಕೆ ತೊಡಗಿಸಿದ್ರು ಅಂತ ಹೇಳಿದ್ರೆ ಅವ್ರಿಗೆ ಕೂಡ 10,000 ವರೆಗೆ ಅವ್ರಿಗೆ ದಂಡ ವಿಧಿಸ್ಲಿಕ್ಕೆ ಈ ಕಾಯ್ದೆನಲ್ಲಿ ಅವಕಾಶ ಇದೆ ಅನ್ನುವಂಥದ್ದು.
1: ಈಗ ಪೋಷಕರ ಬಗ್ಗೆ ಹೇಳಿದ್ರಿ, ಇದೇ ರೀತಿ ಮಾಲೀಕರು ಕಾರ್ಖಾನೆಯಲ್ಲಿ ಪುನರಾವರ್ತನೆ ಮಾಡಿದ್ರೆ ಅವರಿಗೆ ಏನು ದಂಡ ಇದೆ?
0: ಖಂಡಿತ ಅವ್ರಿಗೂ ಇದೆ. ಈಗಂತೂ ಈ ತಿದ್ದುಪಡಿ ಕಾಯ್ದೆನಲ್ಲಿ ಒಂದು ಒಳ್ಳೆ ಅವ್ರಿಗೆ ಜೈಲು ಶಿಕ್ಷೆ ಮತ್ತು ಫೈನ್ ಕೂಡ ಇದೆ. ಏನಪ್ಪ ಅಂತೇಳಿದ್ರೆ ಯಾರಾದರೂ ಈ ಒಂದು ಅಪರಾಧ ಮಾಡಿದರೆ, ಬಾಲಕಾರ್ಮಿಕ ಅಥವಾ ಕಿಶೋರ ಕಾರ್ಮಿಕರನ್ನು ಕೆಲಸಕ್ಕೆ ತೊಡಗಿಸುವಂಥ ಇಂಥ ಅಪರಾಧದ ಕೃತ್ಯವನ್ನು ಮಾಡಿದರೆ ಅವ್ರಿಗೆ 6 ತಿಂಗಳಿಂದ 2 ವರ್ಷದವರೆಗೆ ಜೈಲು ಶಿಕ್ಷೆ ಇದೆ, ಮತ್ತು 20,000 ರಿಂದ 50,000 ವರೆಗೆ ದಂಡ ಇದೆ. ಇದೇನಾರ ಪುನರಾವರ್ತನೆ ಮಾಡಿದರೆ, ಪುನರಾವರ್ತಿತ ಅಪರಾಧಕ್ಕೆ ಮೊದಲು 6 ತಿಂಗಳಿಂದ 2 ವರ್ಷ ಇತ್ತು, ಈಗ 1 ವರ್ಷದಿಂದ 3 ವರ್ಷದವರೆಗೆ ಜೈಲು ಶಿಕ್ಷೆಯನ್ನು ವಿಧಿಸುವಂಥದ್ದು ಒಂದು ಪ್ರಾವಧಾನಗಳು ಈ ಕಾಯ್ದೆನಲ್ಲಿ ಇದೆ ಅನ್ನುವಂಥದ್ದು.
1: ಕೇಳಿದ್ರಲ್ಲ ಕೇಳುಗರೆ, ಬಾಲ ಮತ್ತು ಕಿಶೋರ ಕಾರ್ಮಿಕ ಪದ್ಧತಿಯನ್ನ ನಿಷೇಧ ಮಾಡಲಿಕ್ಕೆ, ತೊಡೆದು ಹಾಕ್ಲಿಕ್ಕೆ ಸರ್ಕಾರ ಸಾಕಷ್ಟು ನಿಯಮಗಳನ್ನ ಕಾಯ್ದೆಗಳನ್ನ ಮಾಡಿದೆ. ಹಾಗೇನೆ ಮಕ್ಕಳ ಪ್ರತಿಭೆಯನ್ನ ಹೊರತರಲಿಕ್ಕೆ ಕೂಡ ಸಾಕಷ್ಟು ಸರಳವಾದ ನಿಯಮಗಳನ್ನ ಮಾಡಿದೆ. ಈ ಎಲ್ಲವನ್ನ ಅರ್ಥ ಮಾಡಿಕೊಳ್ಬೇಕು ನಮ್ಮ ಪೋಷಕರು, ನಾವುಗಳು ಅರ್ಥ ಮಾಡಿಕೊಳ್ಬೇಕು. ಸಮಾಜದಲ್ಲಿ ನಮ್ಮ ಮಕ್ಕಳು ಚೆನ್ನಾಗಿ ಬೆಳೆಯೋದಿಕ್ಕೆ ನಾವು ಕೂಡ ಸಹಕಾರ ನೀಡಬೇಕು, ನಮ್ಮ ಇಲಾಖೆಗಳ ಜೊತೆಗೆ ಕೈಜೋಡಿಸಬೇಕು. ಇನ್ನು ನಿಮ್ಮ ಸುತ್ತಮುತ್ತ ಬಾಲಕಾರ್ಮಿಕರು ಕಂಡುಬಂದ್ರೆ ನೀವು ಖಂಡಿತವಾಗಿ ಮೌನವಾಗಿರಬಾರದು, ಎಚ್ಚೆತ್ಕೊಳ್ಬೇಕು. ತಕ್ಷಣ ಚೈಲ್ಡ್ ಹೆಲ್ಪ್ ಲೈನ್ 1098ಕ್ಕೆ ಕಾಲ್ ಮಾಡಿ ದೂರನ್ನು ನೀಡಬಹುದು, ಅಥವಾ ಕಾರ್ಮಿಕ ಸಹಾಯವಾಣಿ 1552214ಕ್ಕೆ ಕರೆ ಮಾಡಬಹುದು, ಇಲ್ಲವೇ ಹತ್ತಿರದ ಪೊಲೀಸ್ ಠಾಣೆ 112ಕ್ಕೆ ಕರೆ ಮಾಡಿ ಮಾಹಿತಿಯನ್ನ ನೀಡಬಹುದು. ನಿಮ್ಮ ಮಾಹಿತಿಯನ್ನು ನಿಮ್ಮ ಒಂದು ಕರೆ ಒಂದು ಮಾಹಿತಿ ಒಂದು ಮಗುವಿನ ಭವಿಷ್ಯವನ್ನು ರೂಪಿಸಲಿಕ್ಕೆ ಸಾಧ್ಯ ಆಗುತ್ತೆ, ಮಗುವಿನ ಭವಿಷ್ಯವನ್ನು ನೀವು ಹಸನ ಮಾಡಬಹುದು. ಇಷ್ಟೆಲ್ಲ ಮಾಹಿತಿ ನೀಡಿದ ಡಾಕ್ಟರ್ ಎಸ್ ಬಿ ರವಿಕುಮಾರ್ ಜಂಟಿ ಕಾರ್ಮಿಕ ಆಯುಕ್ತರಿಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು.
2: ಇದುವರೆಗೂ ಕಾರ್ಮಿಕರಿಗಾಗಿ ಕಾರ್ಯಕ್ರಮದಲ್ಲಿ ಕಿಶೋರ ಕಾರ್ಮಿಕ ಪದ್ಧತಿ ನಿರ್ಮೂಲನೆ ಕುರಿತು ಕಾರ್ಮಿಕ ಇಲಾಖೆಯ ಜಂಟಿ ಆಯುಕ್ತರಾದ ಡಾಕ್ಟರ್ ಎಸ್ ಪಿ ರವಿಕುಮಾರ್ ಅವರೊಡನೆ ಸಂದರ್ಶನ ಕೇಳಿದಿರಿ.

ಆಕಾಶವಾಣಿ ಬೆಂಗಳೂರು. ಈಗ ಸಮಯ 3:43. ಗುಲ್ಮೋಹರ್ ಹೊಸ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ರಾಜಾ ಹಿಂದೂಸ್ತಾನಿ ಚಿತ್ರದಾಗಿದೆ

ಗುಲ್ಮೋಹರ್ನಲ್ಲಿ ಪರ್ದೇಶ್ ಚಿತ್ರದ ಗೀತೆಯನ್ನು ಕೇಳಿದಿರಿ. ಇನ್ನು ಮುಂದೆ ದಿಲ್ ತೋ ಪಾಗಲ್ ಹೇ ಚಿತ್ರದ ಗೀತೆ ಉದಿತ್ ನಾರಾಯಣ್ ಲತಾ ಮಂಗೇಶ್ಕರ್ ಧ್ವನಿಯಲ್ಲಿ.

ಯಾದೀನ್ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಸುಖವಿಂದರ್ ಸಿಂಗ್ ಮತ್ತು ಕವಿತಾ ಕೃಷ್ಣಮೂರ್ತಿ.

ಆಕಾಶವಾಣಿ ಬೆಂಗಳೂರು ನಮ್ಮ ನಿಲಯದ ಇಂದಿನ ಮೊದಲ ಪ್ರಸಾರವನ್ನು ಮುಕ್ತಾಯ ಮಾಡುವ ಮುನ್ನ ಇಂದು ಸಂಜೆ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಕೇಳುಗರೆ ಗಮನಿಸಿ, ಇಂದು ರಾತ್ರಿ 8 ಗಂಟೆಗೆ ಮನ್ ಕಿ ಬಾತ್ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನದ ಮಾತು ಕಾರ್ಯಕ್ರಮದ ಕನ್ನಡ ಅವತರಣಿಕೆಯ ಮರು ಪ್ರಸಾರ ಕೇಳುವಿರಿ. ಉಳಿದಂತೆ ಸಂಜೆ 5:30 ಗಿರ್ಮಿಟ್ನಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:30 ವಿಜ್ಞಾನದ ಮುನ್ನಡಿ ವಿಷಯ ಗಣಿಗಾರಿಕೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆಯ ಬಳಕೆ ದೀಪಾ ಎಂಬಿ ಅವರಿಂದ. 6:51 ಕೃಷಿರಂಗದಲ್ಲಿ ಸುಸ್ಥಿರ ಆದಾಯ ಮತ್ತು ಪರಿಸರ ಸೂಕ್ತ ಕೃಷಿ ಅರಣ್ಯ ಪದ್ಧತಿಗಳ ಕುರಿತು ಡಾಕ್ಟರ್ ವೀರನಾಗಪ್ಪ ಪಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ಜನಪದ ಸಂಗೀತದಲ್ಲಿ ಡಾಕ್ಟರ್ ಬಾನಂದೂರು ಕೆಂಪಯ್ಯ ಮತ್ತು ಸಂಗಡಿಗರಿಂದ ಜನಪದ ಹಾಡುಗಳನ್ನು ಆಲಿಸಬಹುದು. 7:45 ಕನ್ನಡದಲ್ಲಿ ಭಾಷಣ. ಕನ್ನಡ ಸಾಹಿತ್ಯದಲ್ಲಿ ಸೌಹಾರ್ದತೆಯ ನೆಲೆಗಳು ಈ ಕುರಿತು ಮಾತನಾಡುತ್ತಾರೆ ಸಂಗೀತ ಎಂ ಹಿರೇಮಠ್. ಈ ಕಾರ್ಯಕ್ರಮ ಆಕಾಶವಾಣಿ ಕಲ್ಬು

0: ಹುಡುಗಿ ಕೇಂದ್ರದ ಕೊಡುಗೆ. ಇಂದು ರಾತ್ರಿ 8 ಗಂಟೆಗೆ ಇಂದು ಬೆಳಿಗ್ಗೆ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನದ ಮಾತು ಕಾರ್ಯಕ್ರಮದ ಕನ್ನಡ ಅವತರಣಿಕೆಯ ಮರುಪ್ರಸಾರ ಕೇಳುವಿರಿ. 9:15 ಆನಂದ ಮಂಡಲಗೆರೆ ಅವರಿಂದ ಭಾವಗೀತೆಗಳನ್ನು ಆಲಿಸಬಹುದು. 9:30 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ನ್ಯಾಷನಲ್ ಸೈನ್ಸ್ ಮ್ಯಾಗಝಿನ್ ರೇಡಿಯೋ ಸ್ಕೋಪ್ ಕೇಳುವಿರಿ. ಇಂದು ರಾತ್ರಿ 10 ಗಂಟೆಗೆ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾದ ಶಾಸ್ತ್ರೀಯ ಕೊಳಲು ವಾದನ ಎಸ್ ಸುಪ್ರದೀಪ್ ಅವರಿಂದ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. ಇದುವರೆಗೂ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ.
1: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರು ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
2: ಹಲ್ಲುಜ್ತಾ ಇದೀನಿ ಕಣಮ್ಮ.
1: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
2: ಸರಿ, ನಿಲ್ಸಿದೀನಿ ಬಿಡು.
1: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
3: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
1: ಹಂಗೇನೆ, ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
3: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
2: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ. ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.
6: ಜಲ ಜಲ ಜಲಧಾರೆಯಾಗಿ ಭುವಿಯ
0: ಆಕಾಶವಾಣಿ ಬೆಂಗಳೂರು. ಇಲ್ಲಿಗೆ ನಿಲಯದ ಇಂದಿನ ಮೊದಲ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಈಗ ಸಮಯ 4:03 ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 kHz ನಿಲಯದ ಸಂಜೆಯ ಪ್ರಸಾರವು 5:30 ಆರಂಭವಾಗಲಿದೆ. ಈ ಹೊತ್ತಿನವರೆಗೆ ನಿಮ್ಮ ಜೊತೆಯಾಗಿದ್ದು ಡಾಕ್ಟರ್ ಗಿರಿಜಾ ಕಿಶೋರ್. ನಮಸ್ಕಾರ.

ಇನ್ನೇನು ಕೆಲವೇ ದಿನಗಳಲ್ಲಿ ದಸರೆ ಪ್ರಾರಂಭ ಆಗುತ್ತೆ. ಈ ದಸರೆ ಹಬ್ಬ ಶುರುವಾಗುವಂಥ ಕ್ಷಣ ಗಣನೆ ಎಲ್ಲ ಕಡೆಯೂ ಇದೆ. ಮಳೆ ಕಡಿಮೆ ಆಗಿದೆ. ಯೂಶ್ವಲಿ ದಸರೆ ಶುರುವಾಗುವ ಹೊತ್ತಿಗೆ ಮಳೆ ಕಡಿಮೆ ಆಗುತ್ತೆ, ಆದರೆ ಈ ಬಾರಿ ಯಾಕೋ ಸ್ವಲ್ಪ ಮಳೆ ಕಡಿಮೆ ಅಂತಲೇ ಹೇಳ್ಬೋದು ಅಲ್ವಾ. ಈ ರೀತಿ ಮಳೆ ಕಡಿಮೆ ಆದಾಗ ಆಕಾಶ ನಿರ್ಮಲ ಆಗುತ್ತೆ. ಮೋಡಗಳ ಮಧ್ಯ ಸೂರ್ಯನ ಕಿರಣಗಳು ಮತ್ತೆ ತೀಕ್ಷ್ಣವಾಗಿ ನೆಲಕ್ಕೆ ಇಳಿಯುವಂಥ ಪ್ರಯತ್ನವನ್ನು ಮಾಡುತ್ತೆ. ಬೆಳಗಿನ ಗಾಳಿಯಲ್ಲಿ ಮಳೆಯ ತೇವದ ಬದಲಾಗಿ ಉಷ್ಣತೆ ಕಾಣಿಸ್ಕೊಳ್ಳುತ್ತೆ. ಈಗಾಗಲೇ ಇದರ ಅನುಭವ ನಮಗೆಲ್ಲ ಆಗ್ತಾ ಇದೆ. ಏನಪ್ಪ ಈ ಒಂದು ಋತುವಿನಲ್ಲೂ ಸಹ ಉರಿ ಉರಿ ಬಿಸಿಲಾಗ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಇದನ್ನು ಶರದ್ ಋತು ಅಂತ ಕರೀತಾರೆ. ಈ ಋತುವಿನಲ್ಲಿ ಆಗುವಂತಹ ಒಂದಷ್ಟು ಬದಲಾವಣೆಗಳು, ಹಾಗೆ ನಾವು ನಮ್ಮ ಬದುಕಿನಲ್ಲಿ ನಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸ್ಕೊಳ್ಬಹುದಾದಂತಹ ಊಟದ ಪದ್ಧತಿ ಇರ್ಬೋದು, ವ್ಯಾಯಾಮದ ಪದ್ಧತಿ ಇರ್ಬೋದು, ಎಲ್ಲವನ್ನ ಮಾತಾಡೋಣ ಇಂದಿನ ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ. ಇದರ ಜೊತೆಗೆ ನಿಮಿಷದ ಹಾಡುಗಳಿಗಾಗಿ ನೀವು ಸಹ ರಿಕ್ವೆಸ್ಟ್ ಅನ್ನ ಕಳಿಸಬಹುದು. ಹಿಂದಿ ಚಿತ್ರಗೀತೆಗಳನ್ನ ಕೇಳೋದಿಕ್ಕೆ ನೀವು ರಿಕ್ವೆಸ್ಟ್ ಕಳಿಸಬೇಕಾಗಿರುವಂತಹ ವಾಟ್ಸ್ಆಪ್ ಸಂಖ್ಯೆ 9480901013 9480101313.

4:16:25 ಈ ಹೊತ್ತಲ್ಲಿ ಕೇಳ್ತಾ ಇದ್ದೀರಾ ನಿಮ್ಮೆಲ್ಲರ ಮೆಚ್ಚಿನ 101.3 ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ತಮ್ಮ ಇಷ್ಟದ ಹಿಂದಿ ಚಿತ್ರಗೀತೆಗಳಿಗಾಗಿ ನಮಗೆ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ ಶಿವ, ಪ್ರೇಮ್, ಕಪಿಲ್, ಶಿವಾನ್, ಸಂಗೀತಾ, ಲಿಪಿ, ಹಾಗೆ ದಿಲೀಪ್ ಅವರು, ಹಾಗೆ ಮಂಡಿಕಲ್ ಕೃಪಾ ಅವರು ಸಂದೇಶವನ್ನ ಕಳಿಸ್ಕೊಟ್ಟು ನಮಗೊಂದು ಗೀತೆಯನ್ನು ಪ್ರಸಾರ ಮಾಡ್ತೀರಾ ಮೇಡಮ್ ಅಂತ ಕೇಳ್ತಾ ಇದ್ದಾರೆ. ಇವರ ಜೊತೆಗೆ ಕಬಾಡಿ ವೆಂಕಟೇಶ್ ಕಬಾಡಿ ಇಂದಿರಾ ಅವರು ಸಹ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಶಿವಾನ್ ಕೋರಿ ಅವರು ಹಂಪಸಾಗರದ ಸಂದೇಶವನ್ನ ಕಳಿಸಿದ್ದಾರೆ. ಗೋವಿಂದ ಮೆನನ್ ಅವರು ಸಹ ಕೋಲಾರದ ಸಂದೇಶವನ್ನ ಕಳಿಸ್ಕೊಟ್ಟು ನಮಗೊಂದು ಸುಂದರವಾದಂತಹ ಹಿಂದಿ ಗೀತೆಯನ್ನು ಪ್ರಸಾರ ಮಾಡಿ ಮೇಡಮ್ ಅಂತ ಕೇಳ್ತಿದ್ದಾರೆ. ಖಂಡಿತ ಪ್ರಸಾರ ಮಾಡ್ತೀವಿ. ಹಾಗೆಯೇ ಸಂತೋಷ್ ಅವರು ಕುಡ್ಲೂರಿನ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ.

ಮತ್ತೆ ಅವರು ಸಂತೋಷ್ ಅವರು ಸಹ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಂಪಿಯಿಂದ ಜಾಫರ್ ಅವರ ಸಂದೇಶ ಬಂದಿದೆ. ಹಾಗೆ ಮತ್ತೆ ಯಾರು ಅಬ್ಬೇನಹಳ್ಳಿ ಸುಪುತ್ರ ಬಾಬು, ಜಯಲಕ್ಷ್ಮಿ, ನಂದಿನಿ, ನವೀನ್ ಕುಮಾರ್ ಅವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸುಬ್ರಹ್ಮಣ್ಯ ಜಯಂತ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಕೆ ಪಿ ರಸ್ತೆಯಿಂದ ಗೋಪಾಲ್ ಅವರ ಸಂದೇಶ ಬಂದು ನಮ್ಮನ್ನ ತಲುಪಿದೆ. ಮಂಗಳೂರಿನ ಮಂಗಳೇಶ್ ಸ್ವಾಮಿ ಅವರು, ಹಾಗೆ ಉಮೇಶ್ ಅವರು ಸಿರಿಗೆರೆಯಿಂದ, ಮಂಜುನಾಥ್ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇವರ ಜೊತೆಗೆ ತಜುದಿಕ್ ಅವರು ಸಹ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಹೊಸಲಿಂಗಪುರ ಇಲ್ಲಿಂದ. ಸಿಂಧನೂರು ಸುರೇಶ್ ಅವರ ಸಂದೇಶ ಬಂದಿದೆ. ಹಾಗೆ ಮತ್ತಾರು ಅಂತ ಹೇಳಿದ್ರೆ ಬಿಳೆಭಾವಿಯಿಂದ ಮಂಜುನಾಥ್ ಅವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟು ತಮಗೊಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಿದ್ದಾರೆ. ಪೋಷಿತ ಅವರು ಮಾರತ್ಹಳ್ಳಿನ ಸಂದೇಶವನ್ನು ಕಳಿಸ್ಕೊಟ್ಟು ನಮಗೊಂದು ಸುಂದರವಾದಂತಹ ಗೀತೆಯನ್ನು ಪ್ರಸಾರ ಮಾಡ್ತೀರಾ ಮೇಡಮ್ ಅಂತ ಕೇಳ್ತಿದ್ದಾರೆ. ಖಂಡಿತ ಪ್ರಸಾರ ಮಾಡ್ತೀವಿ. ನೀವು ಸಹ ನಿಮ್ಮಿಷ್ಟದ ಹಿಂದಿ ಚಿತ್ರಗೀತೆಗಳಿಗಾಗಿ ನಮಗೆ ಸಂದೇಶವನ್ನು ಕಳಿಸಬೇಕಾಗಿರೋ ವಾಟ್ಸಪ್ ಸಂಖ್ಯೆ 9480901014948090103. ಗೀತೆಗಳ ಜೊತೆ ಜೊತೆಗೆ ಇಂದಿನ ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ನಾವು ಮಾತಾಡೋಣ ಶರದೃತುವಿನ ಕೊರತಾಗಿ.

ಶರತ್ ಋತುವಿನ ಕುರಿತಾಗಿ ಮಾತಾಡ್ತಾ ಇದ್ವಿ ಇಂದಿನ ಬಿಲ್ಮೋಹರ್ ಕಾರ್ಯಕ್ರಮದಲ್ಲಿ. ಮಳೆಗಾಲದಲ್ಲಿ ವಾತಾವರಣ ತೇವಾಂಶದಿಂದ ಕೂಡಿರುತ್ತೆ. ಇನ್ನು ಈ ಅವಧಿನಲ್ಲಿ ದೇಹದಲ್ಲಿ ಪಿತ್ತದ ಸಂಚಯಕ್ಕೆ ಅನುಕೂಲವಾದಂಥ ಪರಿಸ್ಥಿತಿ ಸಹ ಇರುತ್ತೆ. ಮಳೆ ಕಡಿಮೆಯಾಗಿ ಸೂರ್ಯನ ತಾಪ ಮತ್ತೆ ತೀವ್ರ ಆದಾಗ ಪಿತ್ತ ಮತ್ತೆ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಅದರ ಪರಿಣಾಮ ಏನಾಗುತ್ತೆ? ಒಂದಷ್ಟು ಜನರಲ್ಲಿ ಜ್ವರ ಬರುತ್ತೆ, ಹುಳಿತೇಕಾಗುತ್ತೆ, ಎದೆ ಉರಿ ಬರುತ್ತೆ, ಕೈಕಾಲಿನಲ್ಲಿ ಉರಿ ಬರುತ್ತೆ. ಇದಕ್ಕೋಸ್ಕರನೇ ನವರಾತ್ರಿ ಮತ್ತು ದಸರೆ ಬರ್ತಾ ಇದ್ದ ಹಾಗೆ ಅಂತಹ ಸಮಯದಲ್ಲಿ ಹಬ್ಬದ ಊಟವನ್ನು ಬರೀ ರುಚಿಯ ದೃಷ್ಟಿಯಿಂದ ನೋಡೋದಕ್ಕಿಂತ ಹೆಚ್ಚಾಗಿ ಋತುವಿಗೆ ಇದು ಹೊಂದಿಕೆಯಾಗುತ್ತಾ ಅನ್ನೋದನ್ನು ಗಮನಿಸೋದು ಮುಖ್ಯ. ನಮ್ಮ ಸಾಂಪ್ರದಾಯಿಕ ಅಡುಗೆಗಳು ಹೇಗಿದೆ ಅಂತ ಹೇಳಿದ್ರೆ, ಆ ಒಂದು ಅವಧಿಗೆ ತಕ್ಕ ಹಾಗೆ, ಋತುವಿಗೆ ತಕ್ಕ ಹಾಗೆ ಹಬ್ಬಗಳಲ್ಲಿ ಅಡುಗೆ ಇರುತ್ತೆ. ಸೊ ಈ ಒಂದು ದಸರೆ ಹಾಗೆ ಈ ಒಂದು ಬರ್ತಾ ಇರುವಂತಹ ಹಬ್ಬದ ಸಮಯದಲ್ಲಿ ನಮ್ಮ ಊಟ ಹೇಗಿರಬೇಕು, ಉಪವಾಸ ಹೇಗಿರಬೇಕು, ವ್ಯಾಯಾಮಗಳು ಹೇಗಿರಬೇಕು ಶರದ್ ಋತುವಿನಲ್ಲಿ ಅನ್ನೋದರ ಕುರಿತಾಗಿ ಒಂದಷ್ಟು ಮಾಹಿತಿನ ತಿಳಿಸ್ಕೊಡ್ತೀನಿ ಇಂದಿನ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ. ನೀವು ಸಹ ಕಾರ್ಯಕ್ರಮ ಕೇಳ್ತಾ ನಮ್ಮೊಟ್ಟಿಗೆ ಭಾಗವಹಿಸ್ಬೋದು. ಶರದ್ ಋತುವಿನ ಕುರಿತಾಗಿ ನಿಮಗೆ ಗೊತ್ತಿರುವಂತಹ ವಿಚಾರಗಳನ್ನು ನಮಗೆ ಶೇರ್ ಮಾಡೋದ್ರ ಮುಖಾಂತರ, ಅದರ ಜೊತೆಗೆ ನಿಮ್ಮಿಷ್ಟದ ಹಿಂದಿ ಚಿತ್ರಗೀತೆಗಳಿಗಾಗಿ ನೀವು ರಿಕ್ವೆಸ್ಟನ್ನು ಕಳಿಸ್ಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತೇ ಇದೆಯಲ್ಲ, 9480901013 9480901013. ಇದು ನಿಮ್ಮದೇ ಮೆಚ್ಚಿನ ಕನ್ನಡ ಕಾಮನಬಿಲ್ಲು 101.3.

0: 4:40:05 ಈ ಹೊತ್ತಲ್ಲೇ ಕೇಳ್ತಾ ಇದ್ದೀರಾ ನಿಮ್ಮೆಲ್ಲರ ಮೆಚ್ಚಿನ 101.3 ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು
1: ಆಕಾಶವಾಣಿ ಎಫ್ಎಂ ರೈನ್ಬೋ.
0: ಶರದ್ ಋತುವಿನ ಬಗ್ಗೆ ಮಾತಾಡ್ತಾ ಇದ್ವಿ. ಶರದ್ ಋತುವಿನಲ್ಲಿ ತಟ್ಟೆಯ ಒಂದಷ್ಟು ಮೂಲಮಂತ್ರವನ್ನು ನಾವು ತಿಳ್ಕೊಳ್ಬೇಕು. ಅಂದರೆ ಊಟ ಮಾಡುವಾಗ ಯಾವ ರೀತಿಯ ಆಹಾರ ಪದಾರ್ಥಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಅನ್ನುವಂತಹ ಒಂದು ಪುಟ್ಟ ಪ್ರಜ್ಞೆ ನಮಗೆ ಇರಬೇಕು. ಏನು ಅಂತ ಹೇಳಿದ್ರೆ, ಅಕ್ಕಿ, ಗೋಧಿ, ಜವೆ, ಜೋಳ, ರಾಗಿ ಇಂಥ ಧಾನ್ಯಗಳನ್ನು ನಮ್ಮ ಪ್ರಾದೇಶಿಕ ಆಹಾರ ಪದ್ಧತಿಗೆ ಅನುಗುಣವಾಗಿ ಬಳಸ್ಬೋದು. ಅನ್ನ ಆಗಲಿ, ರವೆ ಆಗಲಿ, ನುಚ್ಚಾಗಲಿ, ಇದನ್ನು ಹಿಟ್ಟಿನ ರೂಪ ಆಗಲಿ ಅಥವಾ ಸರಳವಾಗಿರಬೇಕು. ಎಂಥ ಆಹಾರ ಆದರೂ ಸರಿ ಅದು ಗಟ್ಟಿ ಪದಾರ್ಥಗಳನ್ನು ಹೆಚ್ಚಾಗಿ ಸೇವನೆ ಮಾಡಬಾರ್ದು. ಇನ್ನು ಉಪವಾಸ ಹೇಗಿರಬೇಕು ಅಂತ ಹೇಳಿದ್ರೆ, ಬೇಕಾದ್ದನ್ನೆಲ್ಲ ತಿನ್ನೋದು ಅಥವಾ ಬೇಕಾದ್ದನ್ನ ತಿಂದೇ ಇರೋದು ಇದೆಲ್ಲವೂ ಉಪವಾಸ ಅಲ್ಲ. ಇವತ್ತಿನ ದಿನದಲ್ಲಿ ಉಪವಾಸಕ್ಕೂ ಒಂದು ವಿಶಿಷ್ಟವಾದಂತಹ ಮೆನು ಇದೆ ಅಂತಾನೆ ಹೇಳ್ಬೋದು. ಹುಳಿ ಹಾಕಿದಂತಹ ಅವಲಕ್ಕಿ, ಗೊಜ್ಜವಲಕ್ಕಿ, ಅವಲಕ್ಕಿ ಮತ್ತೆ ಮೊಸರು ಇಂಥವುಗಳನ್ನ ಉಪವಾಸದ ಆಹಾರ ಅಂತ ಪರಿಗಣಿಸುವ ಅಭ್ಯಾಸ ಒಂದಷ್ಟು ಜನರಿಗೆ ಇದೆ. ಆದ್ರೆ ಈ ಶರತ್ ಋತುವಿನಲ್ಲಿ ಇಂತಹ ಸಂಯೋಜನೆಗಳು ಪಿತ್ತವನ್ನ ಮತ್ತಷ್ಟು ಕೆರಳಿಸುತ್ತೆ. ಕೆಲವರು ಉಪವಾಸ ಅಂತ ಹೇಳಿದ್ರೆ ಏನ್ ಮಾಡ್ತಾರೆ, ಒಂದಷ್ಟು ಅವಲಕ್ಕಿಗಳನ್ನ, ಗೊಜ್ಜುಗಳನ್ನ ಅದು ಇದು ಎಲ್ಲ ತಿಂತಾರೆ, ಇದು ಬೇಯಿಸಿಲ್ಲ ಹಾಗೆ ಮಾಡಿದ್ದು ತಿನ್ಬೋದು ಅಂತ ಹೇಳ್ತಾರೆ. ಆದ್ರೆ ಅದು ತಪ್ಪು. ಹಲವಾರು ದಿನ ಫ್ರಿಡ್ಜ್ನಲ್ಲಿ ಇಟ್ಟು ಹುಳಿಯಾಗಿರುವಂತಹ ಇಡ್ಲಿ, ದೋಸೆ ಹಿಟ್ಟನ್ನ ಬಳಸೋದು ಸಹ ಒಂದು ಉತ್ತಮ ಅಭ್ಯಾಸ ಅಲ್ಲ. ಹಿಟ್ಟನ್ನು ಸಾಧ್ಯವಾದಷ್ಟು ತಾಜಾವಾಗಿ ಬಳಸಬೇಕು. ಇದೇ ವಿಚಾರ ಚಪಾತಿ ಹಿಟ್ಟಿಗೂ ಸಹ ಅನ್ವಯ ಆಗುತ್ತೆ. ಉಪವಾಸ ಅನ್ನುವಂಥ ಹೆಸರಿನಲ್ಲಿ ಸಿಕ್ಕಿದ್ದೆಲ್ಲ ತಿನ್ನೋದ್ರ ಬದಲಾಗಿ ಉಪವಾಸ ಅಂತ ಹೇಳಿದ್ರೆ ನೀರು ಬಿಟ್ಟು ಬೇರೆ ಯಾವುದನ್ನು ಸೇವನೆ ಮಾಡದೇ ಇರುವಂಥ ಉಪವಾಸವನ್ನು ನಾವು ಮಾಡಬೇಕು. ಇನ್ನು ಬೇಳೆಕಟ್ಟು, ಕಾಳುಗಳು ಇದರ ಆಯ್ಕೆಯಲ್ಲೂ ಸಹ ಯಾವುದು ಒಂದು ಪಿತ್ತ ಅಂಶ ಇಲ್ಲದೇ ಇರುವಂತಹ, ವಾಯು ಅಂಶ ಇಲ್ಲದೇ ಇರುವಂತಹ ಕಾಳುಗಳನ್ನು ನಾವು ಬಳಸೋದು ಉತ್ತಮ ಈ ಶರದ್ ಋತುವಿನಲ್ಲಿ. ಮತ್ತಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತೀನಿ. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ತಮ್ಮ ಇಷ್ಟದ ಹಾಡುಗಳಿಗಾಗಿ ಸಂದೇಶವನ್ನು ಕಳಿಸಿರುವಂತಹ ನಮ್ಮ ಕೇಳುಗರು ಕಲ್ಲೇಶ್ವರ ಅವರು ಸಹ ಇದ್ದಾರೆ. ಹಾಗೆ ಇವರ ಜೊತೆಗೆ

ಜೆ ವಿಲ್ಫ್ರೆಡ್ ಅವರು ಸಹ ಕೊತ್ತೂರಿನ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಅನುಷಾ ಅವರು ಸಂದೇಶವನ್ನ ಕಳಿಸ್ಕೊಟ್ಟು ಕಾರ್ಯಕ್ರಮಕ್ಕೆ ಒಂದು ಗೀತೆಯನ್ನ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಶರತ್ ಋತು ನಮ್ಮ ಭಾರತೀಯರಿಗೆ ಅತ್ಯಂತ ಸಂಭ್ರಮದ ಕಾಲ. ಈ ಅವಧಿಯಲ್ಲೇ ತುಂಬಾ ಹಬ್ಬಗಳು ಬರುತ್ತೆ. ನವರಾತ್ರಿ ಮತ್ತೆ ದಸರಾ, ದೇವಿ ಆರಾಧನೆ, ವಿಜಯದಶಮಿಯ ವೈಭವದ ಆಚರಣೆ ನಡೆಯುತ್ತೆ. ಶರತ್ ಪೂರ್ಣಿಮಾ ಅಂದ್ರೆ ಶರತ್ ಕಾಲದ ಅತ್ಯಂತ ಪ್ರಕಾಶಮಾನವಾದಂತಹ ಹುಣ್ಣಿಮೆ ದಿನದಂದು ಚಂದ್ರನ ಬೆಳಕಿನಲ್ಲಿ ಪಾಯಸ ಇಟ್ಟು ಪ್ರಸಾದವಾಗಿ ಸೇವನೆ ಮಾಡುವಂತ ಪದ್ಧತಿ ಇದೆ ಅಂತ ಹೇಳ್ತಾ ಇದ್ದಾರೆ ಕಬಾಡಿ ವೆಂಕಟೇಶ್ ಕಬಾಡಿ ಇಂದಿರಾ ಅವರು ಬಿನ್ನಿಪೇಟೆ ಇಲ್ಲಿಂದ. ಖಂಡಿತ ಸತ್ಯ ನಿಮ್ಮ ಮಾತು. ಈ ಶರತ್ ಋತುವಿನಲ್ಲಿ ಬರುವಂತಹ ಆ ಪೌರ್ಣಿಮೆಯನ್ನ ನೋಡೋದೇ ಒಂದು ಚಂದ. ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ, ತಪ್ಪದೆ ವೀಕ್ಷಣೆ ಮಾಡಿ. ತುಂಬಾ ಸುಂದರವಾಗಿರ್ತಾನೆ ನಮ್ಮ ಚಂದಿರ ಅಂತಾನೆ ಹೇಳ್ಬೋದು. ಇನ್ನು ಮತ್ತಾರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಉಮೇಶ್ ಅವರ ಸಂದೇಶ ಬಂದಿದೆ, ಹಾಗೆ ಸೋಮೇಶ್ವರ್ ಅವರು ಸಂದೇಶವನ್ನ ಕಳಿಸ್ಕೊಟ್ಟು ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಹುಬ್ಬಳ್ಳಿ ಲೋಹಿಯ ನಗರದ ಚನ್ನಬಸಪ್ಪ ಕರ್ಮಡಿಯವರ ಸಂದೇಶ, ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನಿಂದ ರಫಿ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ, ಹಾಗೆ ಮಲ್ಲಪ್ಪ ಶೆಟ್ರು ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ, ವಾಲ್ಮೀಕಿ ಮರಿಲಿಂಗಪ್ಪ ಅವರು ಕಂಪ್ಲಿ ಅವರು ಸಹ ಸಂದೇಶವನ್ನ ಕಳಿಸ್ಕೊಟ್ಟು ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಇವರ ಜೊತೆಗೆ ನಂಬರ್ನಿಂಗ್ ವಿತ್ 851840 ಇವರು ಕೂಡ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಶೃಂಗೇರಿಯಿಂದ ಸಸಿಮನೆ ಶಿವಶಂಕರ್ ಅವರ ಸಂದೇಶ ಬಂದಿದೆ, ಹಾಗೆ ಗೀತಾ ಜೈ ಸಂತೋಷಿ ಮಾತಾ ಈ ಚಿತ್ರದ ಯಾವ್ದಾದ್ರು ಒಂದು ಗೀತೆಯನ್ನ ಪ್ಲೇ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ. ಮಹಾರಾಷ್ಟ್ರದ ಅಕ್ಕಲಕೋಟ ತಾಲೂಕಿನ ಮೈಂದರಗಿಯ ಈರಣ್ಣ ಜೇವೂರ ಅವರು, ಹಾಗೆ ನಂಬರ್ನಿಂಗ್ ವಿತ್ 72985 ಶಾಮಿದ್ ಅವರು ಕೂಡ ಸಂದೇಶವನ್ನ ಕಳಿಸ್ಕೊಟ್ಟು ಒಂದು ಗೀತೆಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಇವರ ಜೊತೆಗೆ ಪಿ ಎಚ್ ಪಾಟೀಲ್ ಅವರು ರಾಣಿಬೆಂದೂರಿನ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ನೀವು ಸಹ ಇದೇ ರೀತಿ ನಿಮ್ಮಿಷ್ಟದ ಹಾಡುಗಳಿಗಾಗಿ ನಮಗೆ ರಿಕ್ವೆಸ್ಟ್ ಅನ್ನ ಕಳಿಸಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013 9480101013. ಇಂದಿನ ವಿಶೇಷ ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ನಿಮ್ಮೊಟ್ಟಿಗಿರೋದು ನಾನು ನಿಮ್ಮ ಪ್ರೀತಿಯ ಆಜಿ ರೂಪಾ.

ಹಬ್ಬಬ್ಬ, ಮಳೆಗಾಲ ಕಡಿಮೆ ಆಯಿತು, ಇನ್ನೇನು ಬಿಸಿಲು ತುಂಬಾ ಹೆಚ್ಚಾಗಿ ಶುರು ಆಗ್ಬಿಟ್ಟಿದೆ. ಇವಾಗೇನು ಮಾಡೋದು, ಈಗ ವ್ಯಾಯಾಮ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟವಾಗುತ್ತೆ ಅಂತ ಕೂಡ ನಮ್ಮ ಕೇಳಿದ್ರು ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಶರತ್ ಋತುವಿನಲ್ಲಿ ವ್ಯಾಯಾಮವನ್ನು ಸಾಧ್ಯವಾದಷ್ಟು ಮಾಡಲೇಬೇಕು, ಮಾಡಬಾರ್ದು ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಹಬ್ಬಗಳು ಬರುತ್ತೆ, ಕರೆದ ತಿಂಡಿಗಳಿಗೆ ನಾವೇನಾದರೂ ಫುಲ್ ಸ್ಟಾಪ್ ಇಡೋದಕ್ಕಾಗುತ್ತಾ? ಅದು ಕೂಡ ಆಗೋದಿಲ್ಲ. ಹಬ್ಬದ ನೆಪದಲ್ಲಿ ಸಾಧ್ಯವಾದಷ್ಟು ಸ್ವಲ್ಪ ಕಡಿಮೆ ಆಯಿಲ್ ಇರುವಂಥ ಊಟಗಳನ್ನು ತಪ್ಪದೆ ಮಾಡಿ. ಇವತ್ತು ಆರೋಗ್ಯದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಮ್ಮ ಮುಂದೆ ಸಾವಿರಾರು ರೀಲ್ಸು, ವಿಡಿಯೋಗಳು, ಸಲಹೆಗಳು ಬರ್ತಾನೇ ಇರುತ್ತೆ. ಆದರೆ ಎಲ್ಲರಿಗೂ ಎಲ್ಲ ಕಾಲದಲ್ಲೂ ಒಂದೇ ಸಲಹೆ ಅನ್ವಯ ಆಗುತ್ತಾ? ಒಬ್ಬೊಬ್ಬರ ದೇಹದ ಪ್ರಕೃತಿ ಒಂದೊಂದು ಥರ ಇರುತ್ತೆ ಅಲ್ವಾ? ಹಾಗೆ ಎಲ್ಲ ಕಾಲದಲ್ಲೂ ಒಂದೇ ಸಲಹೆ ಅನ್ವಯ ಆಗೋದಿಲ್ಲ. ಹೇಮಂತ ಋತುವಿನಲ್ಲಿ ಶಕ್ತಿವರ್ಧಕವಾಗಿರುವಂಥ ಆಹಾರ, ವ್ಯಾಯಾಮ ಗ್ರೀಷ್ಮದಲ್ಲಿ ಸೂಕ್ತವಾಗದೇ ಇರಬಹುದು. ಒಂದು ಋತುವಿನಲ್ಲಿ ಹಿತವಾಗಿರುವಂಥ ಪದಾರ್ಥ ಮತ್ತೊಂದು ಋತುವಿನಲ್ಲಿ ಹಿತ ಆಗದೇ ಇರಬಹುದು. ಹಾಗಾಗಿ ಆರೋಗ್ಯಕರವಾದಂತಹ ಜೀವನ ಶೈಲಿ ಮಾಡಬೇಕು ಅಂತ ಹೇಳಿದ್ರೆ ನಾವು ಆ ಋತುವಿಗೆ ತಕ್ಕ ಹಾಗೆ ನಮ್ಮ ದೇಹ ಹೇಳುವಂಥ ಮಾತುಗಳನ್ನು ಕೇಳಿಸ್ಕೊಳ್ಳುವಂಥ ತಾಳ್ಮೆಯನ್ನು ಬೆಳೆಸ್ಕೊಳ್ಬೇಕು. ಇನ್ನು ಋತುವನ್ನು ಅರಿತು ಬದುಕೋದು ಅಂತ ಹೇಳಿದ್ರೆ ಪ್ರಕೃತಿಯ ಜೊತೆಗೆ ಹೆಜ್ಜೆ ಹಾಕೋದು ಅಂತಲೇ ಅರ್ಥ. ಪ್ರಕೃತಿಯ ಜೊತೆಗೆ ನಡೀತಾ ನಡೀತಾನೆ ನಾವು ನಮ್ಮೊಳಗಿರುವಂಥ ಎಲ್ಲ ಗುಣಗಳಿಗೆ ಉತ್ತರವನ್ನು ಕೊಡ್ತಾ ಹೋಗ್ಬೋದು. ಹಬ್ಬದ ದಿನಗಳಲ್ಲಿ ವೈವಿಧ್ಯಮಯವಾದಂಥ ಆಹಾರಗಳನ್ನು ಸವಿಯೋದು ತಪ್ಪಲ್ವೇ ಅಲ್ಲ. ಆದರೆ ದೇಹದ ಸೂಚನೆಗಳನ್ನು ಕೇಳಿಸ್ಕೊಳ್ಳಿ, ಹಸಿವಿಗೆ ತಕ್ಕಂತೆ ಊಟ ಮಾಡಿ, ಅತಿಯಾದಂತಹ ಭೋಜನವನ್ನು ತಪ್ಪಿಸೋದು, ಹಾಗೆ ಋತುವಿಗೆ ಹೊಂದುವಂಥ ಆಹಾರವನ್ನು ಆಯ್ಕೆ ಮಾಡೋದು ಎಲ್ಲವೂ ಸಹ ನಮ್ಮ ಕೈನಲ್ಲೇ ಇದೆ. ಆದರೆ ಪ್ರೀತಿ ಪಾತ್ರರಿಗೆ ಪ್ರೀತಿಯನ್ನು ಉಣಬಡಿಸೋದು, ಪ್ರೀತಿಯಲ್ಲಿ ಅವರಿಷ್ಟದ ಊಟವನ್ನು ಕೊಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಗುಲ್ಮೋಹರ್ ಕಾರ್ಯಕ್ರಮವನ್ನು ಮತ್ತೊಂದು ಸುಂದರ ಗೀತೆಯೊಂದಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಪ್ರೀತಿಯ ಆರ್ಜಿ ರೂಪ. ಸ್ಟೇ ಟ್ಯೂನ್, ಕೇಳ್ತಾ ಇರಿ, ಕೇಳಿಸ್ತಾ ಇರಿ 101.5.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಮ್ಯೂಸಿಕ್ ಯಾರ್ಸ್ ಎಫ್ ಎಂ ರೇನ್ಬೋ 1.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಾ ಇದೀರಾ. ಈ ಹೊದಲ್ಲಿ ನಿಮ್ಮ ಜೊತೆ ಮಾತಾಡ್ತಾ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಎಲ್ಲರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಮಥ ಅಂದ ಹಾಗೆ ಈ ಹೊತ್ತಲ್ಲಿ ನಿಮಗೋಸ್ಕರ ಸಖತ್ತಾದ ಹಾಡುಗಳು, ಅದರ ಜೊತೆಯಾಗಿ ಐ ಆಮ್ ರೆಡಿ ಅಂತ ನೀವು ಕೇಳೋದಕ್ಕೆ ನಾನು ರೆಡಿಯಾಗಿದ್ದೀನಿ. ಯಾಕಂದ್ರೆ ನೀವು ರೆಡಿಯಾಗಿದ್ರೆ ಪ್ರಶ್ನೆ ಕೇಳೋಕೆ ನಾನು ರೆಡಿ, ಉತ್ತರ ಕೊಡೋಕ್ಕೆ ನೀವು ರೆಡಿಯಾಗಿ ಬೇಗ ಬೇಗ ಟೈಪ್ ಮಾಡಿ ಐ ಆಮ್ ರೆಡಿ ಅಂತ ಹೇಳಿ ನಿಮ್ಮ ಹೆಸರು ಮತ್ತು ಊರಿನ ಜೊತೆಯಾಗಿ ನಮಗೆ ಸಂದೇಶ ಕಳಿಸಿಕೊಡಿ. 9408 0101 3 ಒಂದು ತಲುಪಲಿ ನಿಮ್ಮ ವಾಟ್ಸ್ಆಪ್ ಸಂದೇಶ. ಜೊತೆಯಾಗಿರಿ ಕೇಳ್ತಾ ಇರಿ ಕನ್ನಡ ಕಾಮನವಿಲು 101.3 ಮೆಗಾಹರ್ಟ್ಸ್ ಅಂದ ಹಾಗೆ ಈ ಹಾಡು ಸರಿಯಾಗಿ ಉತ್ತರ ಕೊಡೋರ್ಗಲ್ಲ ರೀ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಕನ್ನಡ ಕಾಮನವಿಲು 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಾ ಇದ್ದೀರಾ. ಈ ಹೊತ್ತಲ್ಲಿ ನಮ್ಮ ಜೊತೆಯಾಗಿ ನಾನು ಉತ್ತರ ಕೊಡೋದಕ್ಕೆ ರೆಡಿ ಅಂತ ಹೇಳಿದವರು ಹೋವಳೆಯಿಂದ ಚಂದ್ರಶೇಖರ್ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ ಮೇಡಮ್.
0: ಎಸ್, ನಾನು ಪ್ರಶ್ನೆ ಕೇಳೋದಕ್ಕೆ ರೆಡಿ ಇದ್ದೀನಿ, ಉತ್ತರ ಕೊಡೋದಕ್ಕೆ ನೀವು ರೆಡಿ ಇದ್ದೀರಾ?
1: ರೆಡಿ ಮೇಡಮ್.
0: ರೆಡಿ ರೆಡಿ ರೆಡಿ ಅಂತ ಹೇಳ್ತಾ ಇದ್ದೀರಾ. ಸರಿ, ಹಾಗಾದರೆ ನನ್ನ ಪ್ರಶ್ನೆ ಈ ರೀತಿಯಾಗಿದೆ. ಪ್ರಶ್ನೆ ಹೀಗಿದೆ, ಸಾಮಾನ್ಯವಾಗಿ ನಾವು ಏನಂತ ಹೇಳ್ಬೋದು, ಇರುವೆಗಳನ್ನ ನೋಡಿದಾಗ ಇರುವೆಗಳು ನಾವು ತಿನ್ನುವಂತಹ ಆಹಾರವನ್ನ ತೆಗೆದುಕೊಂಡು ಹೋಗಿ ಅಥವಾ ವೇಸ್ಟ್ ಆಗಿರುವಂತಹ ಆಹಾರವನ್ನ ತೆಗೆದುಕೊಂಡು ಹೋಗಿ ಅವು ತಮ್ಮ ಜೀವನವನ್ನ ನಿಭಾಯಿಸುತ್ತವೆ, ಆಹಾರವನ್ನ ತಿನ್ನುತ್ತವೆ ಅಂತ ಅನ್ಕೋತೀವಿ, ಹೌದಾ? ಆದರೆ ಇರುವೆಗಳು ಕೃಷಿಯನ್ನ ಮಾಡುತ್ತವೆ ಅನ್ನೋದು ಒಂದು ಸೆಂಟೆನ್ಸ್, ಹೌದಾ ಅಲ್ವಾ ಅನ್ನೋದನ್ನ ನಾನು ನಿಮಗೆ ಕೇಳ್ತಾ ಇದ್ದೀನಿ. ಸೊ ನಿಮ್ಮ ಹತ್ರ ಇರೋದು ಹೌದು ಅಥವಾ ಅಲ್ಲ ಅಂತ ಹೇಳೋದು ಮಾತ್ರ. ಸೊ ನಿಮ್ ಸಮಯ ಇದೀಗ ಶುರು.
1: ಹೌದು ಮೇಡಮ್.
0: ಹೌದು, ಫಿಕ್ಸ್ ಆಗ್ಬಿಟ್ಟಿದ್ದೀರಾ ಹೌದು ಅಂತ?
1: ಹೌದು ಮೇಡಮ್.
0: ಹೇಗೆ?
1: ಅವು ಲೈನ್ ಇದೆ ನೋಡಿ ಮೇಡಮ್, ಅವು ಸಂಸಾರ ಇರುತ್ತೆ ಅದರದ್ದು.
0: ಹ್ಮ್.
1: ಅದನ್ನ ತಗೊಂಡೋಗಿ ಗೂಡ ಒಳಗೆ ಶೇಖರಣೆ ಮಾಡಿ ಎಲ್ಲಾವರೆಗೂ ಆಹಾರ ಕೊಡುತ್ತೆ.
0: ಅಲ್ಲ, ನಿಗೂಢವಾಗಿ ಶೇಖರಣೆ ಮಾಡುತ್ತೆ ಅನ್ನೋದೇನೆ ಆಹಾರನ?
1: ಹೌದು ಮೇಡಮ್.
0: ನಾನ್ ಕೇಳ್ತಾ ಇರೋದು ಕೃಷಿ ಮಾಡುತ್ತಾ ಅಂತ.
1: ಕೃಷಿ ಅಂದ್ರೆ ಮೇಡಮ್?
0: ಕೃಷಿ ಅಂದ್ರೆ ಬೇಸಾಯ.
1: ಕೃಷಿ ಮಾಡಲ್ಲ ಮೇಡಮ್.
0: ಓಕೆ, ನೀವ್ ಇಲ್ಲ ಅಂತ ಹೇಳ್ತಾ ಇದ್ದೀರಾ.
1: ಹೌದು ಮೇಡಮ್.

0: ಅಂದ್ರೆ ನಿಮ್ಮ ಪ್ರಕಾರ ಇರುವೆಗಳು ಕೃಷಿಯನ್ನ ಮಾಡೋದಿಲ್ಲ?
1: ಇಲ್ಲ ಮೇಡಮ್.
0: ಓಕೆ ಸರಿ, ಹಾಗಾದ್ರೆ ನಿಮ್ಮ ಉತ್ತರನ ಫೈನಲೈಸ್ ಮಾಡ್ಲಾ? ಓಕೆ, ನಿಮ್ಮ ಉತ್ತರ ಏನಾಗಿದೆ ನೋಡೋಣವಾ.
1: ಓಕೆ ಮೇಡಮ್.
0: ಏನಾಗಿದೆ ಸರ್?
1: ಗೊತ್ತಿಲ್ಲ ಮೇಡಮ್.
0: ಈಗ ಹೇಳಿ ಸರ್, ಏನ್ ಅನಿಸ್ತಿದೆ ಅಂತ?
1: ಗೊತ್ತಿಲ್ಲ ಮೇಡಮ್, ನನಗೆ ಐಡಿಯಾ ಇಲ್ಲ.
0: ಆಕ್ಚುಲಿ ಆಗಿ ನಿಮ್ಮ ಉತ್ತರ ತಪ್ಪಾಗಿದೆ. ಹೌದು, ಏನಪ್ಪಾ ಅಂದ್ರೆ ವಿಷಯ, ಇರುವೆಗಳು ಅದರಲ್ಲೂ ಎಸ್ಪೆಷಲಿ ಅದನ್ನ ಲೀಫ್ ಕಟ್ಟರ್ ಇರುವೆಗಳು ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಇದು ಎಲೆಗಳನ್ನ ಕತ್ತರಿಸಿ ಸಾಕ್ತಾ ಇರತ್ತೆ, ಈ ಇರುವೆಗಳು ಅದನ್ನ ಸಾಗಿಸ್ತಾ ಇರತ್ತೆ ಎಲೆಗಳನ್ನ. ಅರೆ, ಇದೇನು ಎಲೆಗಳನ್ನ ತಿನ್ನುತ್ತಾ ಅಂತ ಹೇಳಿ ಅಂದ್ಕೊಳ್ತೀವಿ. ಬಟ್ ಆಕ್ಚುಲಿ ಇರುವಂತ ಕಥೆನೆ ಬೇರೆ. ಈ ಲೀಫ್ ಕಟ್ಟರ್ ಆ್ಯಂಡ್ಸ್ ಅದರಲ್ಲೂ ಎಸ್ಪೆಷಲಿ ಈ ಒಂದು ಇರುವೆಗಳೇನಿದೆ, ಎಲೆಗಳನ್ನ ನೇರವಾಗಿ ತಿನ್ನೋದಿಲ್ಲ ಆಹಾರವಾಗಿ. ಅವುಗಳನ್ನ ತಮ್ಮ ಭೂಗರ್ಭದ ಒಳಗಿಡುವಂತ, ಅಂದ್ರೆ ಮರಳಿನ ಒಳಗಡೆ ಇಟ್ಕೊಂಡಿರುತ್ತಲ್ಲ ಗೂಡು, ಅದ್ರ ಒಳಗಡೆ ತಗೊಂಡು ಹೋಗುತ್ತೆ. ಅಲ್ಲಿ ಅದು ಫಂಗಸ್ ಅಂದ್ರೆ ಶಿಲೀಂಧ್ರಗಳನ್ನ ಅದರಲ್ಲಿ ಬೆಳೆಸುತ್ತೆ. ಆ ಶಿಲೀಂಧ್ರನೇ ಅವುಗಳ ಪ್ರಮುಖ ಆಹಾರ. ಸೊ ಏನಂದ್ರೆ ನಿಮ್ಗೆ ಇನ್ನೊಂದು ಮಜಾ ಗೊತ್ತಾ, ಈ ಒಂದು ಅಗ್ರಿಕಲ್ಚರ್ ಅಂದ್ರೆ ಕೃಷಿಯನ್ನ ಇರುವೆಗಳು, ಕೆಲವೊಂದು ಇರುವೆಗಳು ಎಷ್ಟು ವರ್ಷದಿಂದ ಮಾಡ್ತಾ ಇದೆ ಅಂತ ಒಂದು ಸುಮ್ಮನೆ ಒಂದು ಐಡಿಯಾ ಹೇಳಿ ನೋಡೋಣ. ಕೆಲವೊಂದು ಸಂಶೋಧನೆಗಳು ಹೇಳುತ್ತೆ ಒಂದು 50 ಮಿಲಿಯನ್ ವರ್ಷಗಳಿಂದ ಇದನ್ನ ನಡೆಸ್ತಾ ಇದೆ ರೀ ಅಂತ. ಹಬ್ಬ ಅನ್ಸುತ್ತೆ ಅಲ್ಲ?
1: ಹೌದು ಮೇಡಮ್.
0: ಯಸ್, ನಿಮ್ಮ ಉತ್ತರ ತಪ್ಪಾಗಿದ್ದೆ. ಹಾಗಾಗಿ ನಾವು ನಿಮಗಾಗಿ ಹಾಡನ್ನ ಪ್ರಸಾರ ಮಾಡೋದಕ್ಕೆ ಆಗಲ್ಲ. ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಪ್ರಯತ್ನ ಮಾಡಿ, ಆಗ್ಬೋದಾ? ಯಸ್, ಸೂಪರ್, ಥ್ಯಾಂಕ್ ಯು ಸೋ ಮಚ್. ನಿಮ್ ಜೊತೆ ಹೇಳಿ ಸರ್, ಹೇಳಿ.
1: ನಾನು ಸಹಸ್ರಮ್ಮ ವಿಷ್ಣುವರ್ಧನ ಅಭಿಮಾನಿ.
0: ಓಕೆ,
1: ಇವತ್ತು 75ನೇ ಅವ್ರದ್ದು ಅಮೃತ ಮಹೋತ್ಸವ ಇದೆ, ಅದಕ್ಕೋಸ್ಕರ ಎಲ್ಲ ಬೆಂಗಳೂರಲ್ಲಿ ತುಂಬಾ ಅಭಿಮಾನಿಗಳು ಮತ್ತೆ ವೀರಕಪುತ್ರ ಶ್ರೀನಿವಾಸ ರಾಜಕಾರಣಿಗಳು.
0: ಹಲೋ, ನಮಸ್ಕಾರ ಸರ್. ನಿಮ್ಮ ಇದು ಕೇಳಿಸ್ತಾ ಇಲ್ಲ ನಮ್ಗೆ, ಲೈನ್ ಕಟ್ ಆಗ್ತಾ ಇದೆ.
1: ಶುಭಾಶಯಗಳು ಮೇಡಮ್.
0: ಹಾ, ಶುಭಾಶಯಗಳು. ಹೌದು, ವಿಷ್ಣುವರ್ಧನ್ ಅಭಿಮಾನಿಗಳೆಲ್ಲರಿಗೂ ಕೂಡ ಪ್ರೀತಿಯ ಶುಭಾಶಯಗಳನ್ನ ಹೇಳ್ತಾ ಇದ್ದೀರಾ. ಎಸ್ ಸರ್, ನಿಮ್ಮ ಪ್ರೀತಿಯ ಶುಭಾಶಯ ಎಲ್ಲರಿಗೂ ಕೂಡ ತಲುಪಿರುತ್ತೆ. ಥ್ಯಾಂಕ್ ಯು ಸೋ ಮಚ್.
1: ಓಕೆ, ಥ್ಯಾಂಕ್ ಯು ಮೇಡಮ್.
0: ಎಸ್, ಹೌದು, ಕೇಳ್ತಾ ಇದ್ದೀರಾ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್. ಅಂದ ಹಾಗೆ ಈ ಹೊತ್ತಲ್ಲಿ ಸೂಪರ್ ಆದ ಹಾಡುಗಳು ನಿಮ್ಮನ್ನ ಬಂದು ತಲುಪುತ್ತೆ. ಹೇಗಪ್ಪ ಅಂದ್ರೆ ನೀವು ಗೆಲ್ಬೇಕು ಹಾಡುಗಳನ್ನ. ಮರಿ ಕೇಳೋದಷ್ಟೇ ಅಲ್ಲ ರೀ, ಗೆಲ್ಲಬಹುದು. ಹೇಗೆ? ಸಿಂಪಲ್ ಆಗಿ ಟೈಪ್ ಮಾಡಿ ಐ ಎಂ ರೆಡಿ ಅಂತ ಹೇಳಿ, ನಂತರ ಪುಟ್ಟದಾದ ಸ್ಪೇಸ್ ಕೊಟ್ಟು ನಿಮ್ಮ ಹೆಸರು ಮತ್ತು ಊರನ್ನ ನಮ್ಮ ಜೊತೆಯಾಗಿ ಸೇರಿಸಿ ನಿಮ್ಮ ಮಾತನ್ನ ನಮಗೆ ತಿಳಿಸಿ. ಐ ಎಂ ರೆಡಿ ಅಂತ ನೀವು ಹೇಳಿದ್ರೆ ನಾವು ನಿಮ್ಗೆ ಪ್ರಶ್ನೆಯನ್ನ ಕೇಳ್ತೀವಿ, ನೀವು ಸರಿ ಉತ್ತರ ಕೊಟ್ರೆ ನಿಮ್ಮಿಷ್ಟದ ಗೀತೆಗಳನ್ನ ನಿಮಗೋಸ್ಕರ ಪ್ರಸಾರ ಮಾಡ್ತೀವಿ. ಕೇಳ್ತಾ ಇರಿ, ಜೊತೆಯಾಗಿರಿ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ಇದ್ದು. ಬೇಗ ಮೆಸೇಜ್ ಮಾಡಿ ಐ ಎಂ ರೆಡಿ ಅಂತ.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ಸಮಯ ಸರಿಯಾಗಿ 5:30:23. ಆತ್ಮೀಯ ಶ್ರೋತೃಬಾಂಧವರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ದಾಕ್ಷಾಯಿಣಿ ಮಾಡುವ ಪ್ರೀತಿಯ ನಮಸ್ಕಾರಗಳು. ನಮ್ಮ ಕಾರ್ಯಕ್ರಮಗಳು ಇದೀಗ ಆರಂಭವಾಗುತ್ತವೆ. ಆಕಾಶವಾಣಿ ಬೆಂಗಳೂರು.

ಗಿರ್ಮಿಟ್ ಕಾರ್ಯಕ್ರಮ. ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳನ್ನ ಕೇಳುವಿರಿ. ಮೊದಲಿಗೆ ಕೇಳಿ ಜಸ್ಕರಣ್ ಸಿಂಗ್ ಅವರ ದನಿಯಲ್ಲಿ ಒಂದು ಗೀತೆ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನು ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.
2: ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತವಿರುವ ಶ್ರೀಮತಿ ಸಿಂಧೂರ ಚಿತ್ರದ ಗೀತೆ, ಹಾಡಿದ್ದಾರೆ ಅನುರಾಧ ಭಟ್.

ಪುಷ್ಪಕ ವಿಮಾನ ಚಿತ್ರಕ್ಕಾಗಿ ಇಂದು ನಾಗರಾಜ್ ಅವರ ಹಾಡು ಧ್ವನಿಯಲ್ಲಿ ಕೇಳ್ತಾ ಇದ್ದೀರಾ. ಇನ್ನೀಗ ಪವನ್ ಒಡೆಯವರ ಸಾಹಿತ್ಯ ಮತ್ತು ಚರಣ್ ರಾಜ್ ಅವರ ಸಂಗೀತವಿದೆ.

ಶಾನುಭೋಗರಾಮಗಳು ಚಿತ್ರದ ಗೀತೆ, ಹಾಡಿದ್ದಾರೆ ಸಿಂಚನ ಶ್ರೀನಗರ್. ಕವಿರಾಜ್ ಅವರ ಸಾಹಿತ್ಯಕ್ಕೆ ಶ್ರೀಮಾತಿ ಶಮಿತಾ ಮಲ್ನಾಡ್ ಅವರ ಸಂಗೀತವಿದೆ.

ಇದುವರೆಗೆ ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳನ್ನ ಕೇಳಿದ್ರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿ ಬಂತು.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್, ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳು. ಸಮಯ 6 ಗಂಟೆ. ಇನ್ನೀಗ ಕೆಲವು ಪ್ರಕಟಣೆಗಳನ್ನು ಕೇಳೋಣ.
1: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೇ? 150 ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 ಬಿಐಇಸಿ ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.

0: ಶ್ರೇಯ, ಏ ಶ್ರೇಯ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯಾ? ಬರ್ತೀನಿ ಇರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ದ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.

0: ಅಮ್ಮ ಅಮ್ಮ
1: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟು ಬರ್ತೀನಿ.
0: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ಮ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟ್ ಎಲ್ಲ ಬೇರೆ ಬೇರೆ ಮಾಡಿದೀಯ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
3: ಸತ್ಯ ಯಾವುದು, ಧರ್ಮ ಯಾವುದು, ಅಧರ್ಮ ಯಾವುದು, ನ್ಯಾಯ ಅನ್ಯಾಯ, ಇವುಗಳನ್ನು ತರ್ಕದ ಮೂಲಕ ವಾದ ಪ್ರತಿವಾದದಿಂದ ನಿರ್ಣಯಿಸುವುದು ಸುಲಭವಲ್ಲ. ಆದ್ದರಿಂದ ತಾನು ಒಳ್ಳೆಯ ನಡತೆಯವನಾಗಬೇಕು ಎಂದು ಬಯಸುವವನಿಗೆ ದೊಡ್ಡವರೆಂದು ಸಮಾಜವು ಗುರುತಿಸಿದ ಮಹಾತ್ಮರು ಯಾವ ಸಂದರ್ಭದಲ್ಲಿ ಹೇಗೆ ಹೇಗೆ ವರ್ತಿಸುತ್ತಾರೆ ಎಂಬುದನ್ನು ನೋಡಿ ಅವರನ್ನು ಅನುಕರಿಸುವುದೊಂದೇ ದಾರಿ. ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಂ ಮಹಾಜನೋಯಿನ ಗತಃ ಸಪಂಥಾ ಎಂದಿದೆ ಮಹಾಭಾರತ.

0: ಪರಿಸರ ಮತ್ತು ಮಾನವನ ನಡುವಿನ ಸಂಬಂಧ ಅನನ್ಯವಾದುದು. ಪರಿಸರವಿಲ್ಲದೆ ಮಾನವನ ಉಳಿವು ಸಾಧ್ಯವೇ ಇಲ್ಲ.
1: ಸುಂದರವಾದ ಕಾಡನ್ನು ನಾಶಗೊಳಿಸುತ್ತಾ ಪರಿಸರಕ್ಕೆ ಭಾರಿ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡುತ್ತಿರುವ ಮನುಷ್ಯ ಹವಾಮಾನ ಬದಲಾವಣೆಗೆ ನೀಡಿರುವ ಕೊಡುಗೆ ಒಂದೆರಡಲ್ಲ.
0: ನೆನಪಿರಲಿ, ಸ್ವಚ್ಛ ಪರಿಸರ ಉಳಿದರೆ ಮಾತ್ರ ನಾವು ಉಳಿದೇವು.

0: projects in nanomedicine with financial support of 174 crore rupees. The Enforcement Directorate, ED, has provisionally attached movable and immovable properties worth around 442 crore rupees in connection with the case related to Rummy, Culture App and others. The ED informed that the action was taken under the provisions of the Prevention of Money Laundering Act, PMLA. At the Asian Games in Japan, India's Ansi Sojan Edapili has won the silver medal in the women's long jump at Aichi Nagoya in Japan today. In squash, the country clinched two silver medals, with Abhay Singh winning silver in the men's singles and Anahat Singh also bagging a silver medal in the women's singles. India's Harita Bhadra has won the bronze medal in the women's 200 meters event. Tejaswin Shankar also bagged a bronze medal in the decathlon. Currently, India is at the 12th position in the medals tally with a total of 35 medals, including 4 gold, 15 silver and 16 bronze medals. And in men's cricket, West Indies have set a target of 296 for hosts India in the first one-day international of the three-match series in Thiruvananthapuram this evening. Earlier, put into bat, West Indies posted 295 for the loss of 7 wickets in the stipulated 50 overs. India had opted to field after winning the toss. Both Rohit Sharma and Virat Kohli returned to India's ODI lineup after a two-month break from this format. The India Meteorological Department has issued a red color warning for very heavy rainfall over Uttarakhand and West Uttar Pradesh. The weather agency has forecast heavy rainfall over Andaman and Nicobar Islands, Bihar, East Uttar Pradesh and Himachal Pradesh. And with that, we end this news bulletin.
1: Akashavani. ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇಂದು ರಾತ್ರಿ 8 ಗಂಟೆಗೆ ಮನ್ ಕಿ ಬಾತ್. ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟದ ಜನತೆಯೊಡನೆ ಹಂಚಿಕೊಂಡ ಮನದ ಮಾತು ಕಾರ್ಯಕ್ರಮದ ಕನ್ನಡ ಅವತರಣಿಕೆಯ ಮರು ಪ್ರಸಾರ ಕೇಳುವಿರಿ. ಉಳಿದಂತೆ 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ವಿಜ್ಞಾನದ ಮುನ್ನಡೆ, ವಿಷಯ ಗಣಿಗಾರಿಕೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆಯ ಬಳಕೆ, ದೀಪಾ ಎಂಬಿ ಅವರಿಂದ. 6:51 ಕೃಷಿರಂಗ, ಸುಸ್ಥಿರ ಆದಾಯ ಮತ್ತು ಪರಿಸರ ಸೂಕ್ತ ಕೃಷಿ ಅರಣ್ಯ ಪದ್ಧತಿಗಳು, ಈ ಕುರಿತು ಡಾಕ್ಟರ್ ವೀರನಾಗಪ್ಪ ಪಿ ಅವರೊಂದಿಗೆ ಸಂದರ್ಶನ. ನಂತರ ಡಾಕ್ಟರ್ ಬಾನಂದೂರು ಕೆಂಪಯ್ಯ ಮತ್ತು ಸಂಗಡಿಗರಿಂದ ಜನಪದ ಹಾಡುಗಳನ್ನು ಕೇಳುವಿರಿ. 7:45 ಕನ್ನಡದಲ್ಲಿ ಭಾಷಣ. ಕನ್ನಡ ಸಾಹಿತ್ಯದಲ್ಲಿ ಸೌಹಾರ್ದತೆಯ ನೆಲೆಗಳು, ಈ ಕುರಿತು ಮಾತನಾಡುತ್ತಾರೆ ಸಂಗೀತ ಎಂ ಹಿರೇಮಠ್. ಕಲಬುರಗಿ ಕೇಂದ್ರದ ಕೊಡುಗೆ. 9:15 ಆನಂದ ಮಾದಲಗೆರೆ ಅವರಿಂದ ಭಾವಗೀತೆಗಳು. 9:30 ನ್ಯಾಷನಲ್ ಸೈನ್ಸ್ ಮ್ಯಾಗಝೈನ್, ನಂತರ ರೇಡಿಯೋಸ್ಕೋಪ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 10:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರವಿವಾಸರಿ ಅಖಿಲ ಭಾರತೀಯ ಸಂಗೀತ ಸಭಾ. ಎಸ್ ಸುಪ್ರದೀಪ್ ಅವರಿಂದ ಕೊಳಲು ವಾದನ ಕೇಳುವಿರಿ. ಬೆಂಗಳೂರು ಕೇಂದ್ರದ ಕೊಡುಗೆ.
2: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150 ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
1: ನಾಳೆ 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ಗಾಯತ್ರಿ ಹೆಗಡೆ ಅವರಿಂದ ಕಾರವಾರ ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ. 6:15 ಮರು ಪ್ರಸಾರ. 6:40 ದೇಶಭಕ್ತಿ ಗೀತೆಗಳು. 6:50 ರೈತರಿಗೆ ಸಲಹೆ. 7:15 ಸಂಧ್ಯಾ ಎಂಎ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 7:45 ಹಾಗೂ 8:35 ಚಿತ್ರಗೀತೆಗಳು. 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ. ವಿಷಯ ಆಯುರ್ವೇದ ಔಷಧಿಗಳ ಸೇವನೆಯಲ್ಲಿ ಮುಂಜಾಗ್ರತಾ ಕ್ರಮಗಳು. ಭಾಗವಹಿಸುತ್ತಾರೆ ಡಾಕ್ಟರ್ ಅಶ್ವಿನಿ ಎಸ್ ಪೈ, ಫಾರ್ಮಾ ಕೋ ವಿಜಿಲೆನ್ಸ್ ಸೆಂಟರ್, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಕಾಲೇಜು ಬೆಂಗಳೂರು. ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆಯುಷ್ ಇಲಾಖೆ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ 25 ವರ್ಷಗಳ ಸಾರ್ವಜನಿಕ ಸೇವೆ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 9:45 ಗಾನಗಂಗೆ. 10:00 ಏಷ್ಯನ್ ಗೇಮ್ಸ್ 2026 ದಿನದ ಆಟದ ಮುಖ್ಯಾಂಶಗಳು. 10:30 ಸುನಹರೆಪ್ಪಲ್, 11:00 ಸವಿನೆರಪು. 12:05 ವನಿತಾ ವಿಹಾರ. ಮಹಿಳಾ ಸಶಕ್ತೀಕರಣ ಕುರಿತು ಡಾ ಹೇಮಲತಾ ಎನ್ ಅವರೊಂದಿಗೆ ಸಂದರ್ಶನ. ನಂತರ ಆರೋಗ್ಯಕರ ಆಹಾರ ಪದ್ಧತಿ ಕುರಿತು ಡಾಕ್ಟರ್ ದೇಶಪಾಂಡೆ ಅವರಿಂದ ಭಾಷಣ.

0: ಪ್ರಸ್ತುತಿ ಮಾಲಾ ಸಂಬ್ರಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35ಕ್ಕೆ ಆರೋಗ್ಯ ಸಂಚಿಕೆ, ರೇಬಿಸ್ ಕಾಯಿಲೆ ಹಾಗೂ ಅದರ ವಿರುದ್ಧದ ಲಸಿಕೆ ಕುರಿತು ಮಾತನಾಡುತ್ತಾರೆ ಸೂಕ್ಷ್ಮಾಣು ರೋಗ ತಜ್ಞರಾದ ಡಾಕ್ಟರ್ ಎಚ್ಎಸ್ ಕವಿತಾ. ಇವರೊಂದಿಗೆ ಭಾಗವಹಿಸುತ್ತಾರೆ ಬೇದ್ರೆ ಮಂಜುನಾಥ್. ನಂತರ ರಾಷ್ಟ್ರಲ್ ಆಂಟಿಬಯೋಟಿಕ್ ಜಾಗೃತಿ ದಿನದ ಸಂದರ್ಭದಲ್ಲಿ ಆಂಟಿಬಯೋಟಿಕ್ಗಳ ಮಹತ್ವ ಈ ಕುರಿತು ಭಾರತೀಯ ಶಿಶುವೈದ್ಯ ವೇದಿಕೆಯ ಮೈಸೂರು ಘಟಕದ ನಿಯೋಜಿತ ಅಧ್ಯಕ್ಷರು ಹಾಗೂ ಹಿರಿಯ ಮಕ್ಕಳ ತಜ್ಞರು ಮಕ್ಕಳ ಅಲರ್ಜಿ ಹಾಗೂ ಅಸ್ತಮಾ ತಜ್ಞರಾದ ಡಾಕ್ಟರ್ ಬಾಲಾಜಿ ಎಂಡಿ ಅವರೊಂದಿಗೆ ಮಾತುಕತೆ. ಮೈಸೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಕುರಿತು ಮಾಹಿತಿ ನೀಡುತ್ತಾರೆ ಸರೋಜಿನಿ ಯಮನಕರ ಮರಡಿ. ಕಲಬುರಗಿ ಕೇಂದ್ರದ ಕೊಡುಗೆ. 1:40ಕ್ಕೆ ಸೇವಾ ಸಂಕಲ್ಪ ಅಭಿಯಾನ ಸರಣಿ ಕಾರ್ಯಕ್ರಮ, ವಿಷಯ ಪ್ರಧಾನಮಂತ್ರಿ ಗತಿಶಕ್ತಿ. ಕೊಡುಗೆ ಪ್ರಾದೇಶಿಕ ಸುದ್ದಿ ವಿಭಾಗ ಬೆಂಗಳೂರು ಕೇಂದ್ರ. 2:40ಕ್ಕೆ ಹಿಂದಿ ಪಾಠ. ಸಂಜೆ 6:30ಕ್ಕೆ ಜಿಲ್ಲಾ ವಾರ್ತಾಪತ್ರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ. 6:51ಕ್ಕೆ ಕೃಷಿರಂಗ. ವಿಶ್ವ ರೇಬಿಸ್ ದಿನ ಕುರಿತು ಡಾ ಸಾಗರ್ ಎಸ್ಆರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಕೃಷ್ಣಪ್ಪ ಕೆವಿ. ನಂತರ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಎಂಬಿ ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ ತತ್ವಪದ. 7:45ಕ್ಕೆ ಸಿರಿಗಂಧ. 9:15ಕ್ಕೆ ಅಮೃತ ಚಂದ್ರಶೇಖರ್ ಅವರು ಹಾಡಿರುವ ಭಾವಗೀತೆಗಳು. 9:30ಕ್ಕೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಚಿನ್ಮಯ್ ಜೋಶಿ ಅವರ ಗಾಯನ. 10:00ಕ್ಕೆ ಏಷ್ಯನ್ ಗೇಮ್ಸ್ 2026ರ ದಿನದಾಟದ ಮುಖ್ಯಾಂಶಗಳು. 10:30ಕ್ಕೆ ಗೀತ ಚಂದ್ರಿಕೆ ಮೆಲೋಡಿ ಟೈಮ್. ಇದುವರೆಗೆ ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.
1: ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರದ ಇವತ್ತಿನ ಮಾತು ಸ್ವಲ್ಪ ವಿಶೇಷ. ನಾಗೂಬಾಯಿ. ನಾಗೂಬಾಯಿ ಅವರು ಕಲಾವಿದರಾಗಿದ್ದರು. ಅವತ್ತಿನ ಲೋಕಸಭೆಯ ಉಪಾಧ್ಯಕ್ಷರಾಗಿದ್ದ ಎಸ್ಜಿ ಕೃಷ್ಣಮೂರ್ತಿ ಅವರ ತಾಯಿ. ಸಂಪ್ರದಾಯದ ಹಾಡುಗಳನ್ನು ಬಹಳ ಸೊಗಸಾಗಿ ಅವರು ಹಾಡ್ತಾ ಇದ್ರು, ಕಲಿಸ್ತಾ ಇದ್ರು. ಯಾವುದೇ ಉತ್ಸವಗಳು, ಮದುವೆ ಸಮಾರಂಭಗಳು ನಡೆದರೆ ನಾಗೂಬಾಯಿಯವರು ಅಲ್ಲಿ ಹಾಜರ್. ಕಾವ್ಯ ವಾಚನವನ್ನು ಕೂಡ ಮಾಡ್ತಾ ಇದ್ರು. ನಾಗೂಬಾಯಿ ಅವರಿಗೆ ಓದು ಬರಹ ಗೊತ್ತಿರಲಿಲ್ಲ, ಆದರೂ ಕೇಳ್ಮೆಯಲ್ಲೇ ಅವರು ಕಲಿತಿದ್ರು. ಈ ಸಂದರ್ಶನ 1965ರಲ್ಲಿ ಆಗಿರೋದು. ಆಕಾಶವಾಣಿ ಕಾರ್ಯಕ್ರಮ ನಿರ್ವಾಹಕರಾಗಿದ್ದ ಎನ್ ಕೆ ಅವರು ನಾಗೂಬಾಯಿ ಅವರನ್ನು ಮಾತನಾಡಿಸಿದ್ದಾರೆ. 1965ರಲ್ಲಿ ನಡೆದಿರುವ ಸಂದರ್ಶನ ಇದು. ಆಗ ಅವರಿಗೆ 100 ವರ್ಷ. ಎನ್ ಕೆ ಅವರು ಕೇಳ್ತಾರೆ, ಆ ಕಾಲ ನಿಮ್ಮ ಕಾಲ ಹೇಗಿತ್ತು ಅಂತ. ಅವರು, ನಮ್ಮ ಕಾಲ ಹೀಗಿತ್ತು, ಈ ಕಾಲ ಹೀಗಿದೆ ಅಂತ ಈ ಸಂದರ್ಶನದಲ್ಲಿ ಹೇಳ್ತಾರೆ. ಅಂದರೆ 65ರ ಕಾಲ ಹೇಗಿತ್ತು, 65ಕ್ಕಿಂತ ಹಿಂದೆ ಹೇಗಿತ್ತು. ಸ್ವಾರಸ್ಯವಾದ ಮಾತುಕತೆ ಇಲ್ಲಿದೆ, ಕೇಳೋಣ ನಾಗೂಬಾಯಿ ಅವರ ಮಾತು.
2: ನಮ್ ಕಾಲದ್ದು ಉರುಟ್ನಿ ಹಾಡು, ಅದ್ ಯಾವ್ದು ಅಂದ್ರೆ ಹತ್ತ ಅವತಾರ ಬಗ್ದದೆ, ಅದ ಹತ್ತು ನುಡಿ ಅದ. ಉತ್ಸಾಹದಿಂದಲಿ ಬರದಿ ಸಂಚರಿಸಿದ

0: ಉದಧಿ ಮಂದಾರವನ್ನು ಧರಿಸಿದ ಶ್ರಮ ಪರಿ ಹರಿಸುವ. ಆಗ ನಮ್ಗೆ ಇಸ್ಕೂಲೇ ಇಲ್ಲ, ಏನ್ ಕಲಿಬೇಕು? ಬಾಯಿ ಕಲ್ತ ಹಾಡೆ, ಪುಸ್ತಕ ಇಷ್ಟ ಒಂದು ಇಲ್ಲ. ನಮ್ಮಜ್ಜಿ ಹೇಳ್ತಿದ್ರು, ನಮ್ ತಾಯಿ ತುಂಬಾ ಹೇಳಿದೆ, ಗಾಂಧವರವರು ವಂಶಾಂಬರು. ನಾನು 25 ವರ್ಷ ಆಕಿ, ಆವಾಗ ಲಕ್ಷಣ ಅರಿಶಿನ ಹಚ್ಕೋತಿದ್ವಿ, ಗಲ್ಲ ಕುಂಕುಮ, ಗಲ್ಲ ಅರಿಶಿನ ಕಹಣಿ ಕುಂಕುಮ ಹಚ್ಕೋತಿದ್ವಿ. ಈ ಪೌಡ್ರು ಇಲ್ಲ, ಸೋಪ್ ಮುಟ್ಟಿದ್ರೆ ಮೈಲ್ಗೆ ಅಂತಿದ್ರು. ಚಿಮನ ಎಣ್ಣೆ ಮುಟ್ಟಿದ್ರೆ ಯಾವ್ದೋ ದೇಶದಿಂದ ಬಂದ್ ನೀರು ಅಂತ ಚಿಮನ ಎಣ್ಣೆ ಮುಟ್ತಿರ್ಲಿಲ್ಲ ನಮ್ ಕಾಲಕ್ಕೆ. ರಂಗೋಲಿ ಅಕ್ಕಿಗೆ ಅಕ್ಕಿ ಹಾಕ್ತಿದ್ದೆ, ಹೂ ಮಾರೋ ಅಕ್ಕಿಗೆ ಅಕ್ಕಿ ಕೊಡ್ತಿದ್ದೆ. ಎಷ್ಟು ಸುಭಿಕ್ಷ ಕಾಲಿತ್ತು ಆಗಿರ್ಕ. ನಾವು ಊಟ ಮಾಡಿ 400-500 ರೂಪಾಯಿ ಭತ್ತ ಯಜಮಾನರು ಮಾರ್ತಿದ್ರು. ಕಳಿಗೆ ದುಡ್ಡಿಲ್ಲ, ಕೂಲಿಗೆ ದುಡ್ಡಿಲ್ಲ. ಬೆಣ್ಣೆ 4 ಅಣೆ 48 ರೂಪಾಯಿ ತೂಕ, 4 ಒರಣೆ ಒಂದ್ ಸೇರು, ಇನ್ನೂ ಕಮ್ಮಿ ಅಂದ್ರೆ 3 ಒರಣೆ ಒಂದ್ ಸೇರು. ಈ ರೀತಿ ತುಪ್ಪ ಇತ್ತು. ಅಕ್ಕಿ 18 ಸೇರು 14 ಸೇರು ಅಕ್ಕಿ ಕೊಡೋರು,
1: 1 ರೂಪಾಯಿಗೆ
0: 1 ರೂಪಾಯಿ. ಶಿವಮೊಗ್ಗಕ್ಕೆ ನಾವು ಬಂದಿಂದ 1.5 ರೂಪಾಯಿ ಮಣ ಬೆಲ್ಲ ತಗೊಂಡಿದ್ದೇವೆ. ಬೇಕಾದ ಕೇಳ್ರಿ,
1: 1 ರೂಪಾಯಿ ಒಂದ್ ಮಣ,
0: ಒಂದು ಮಣ. ನಮ್ ಮದುವೆ ಆದ್ರೂ ಏನು, ಒಂದು ತಾಂಬರ್ ಥಾಲಿ, ಒಂದು ತಾಂಬರ್ ತಟ್ಟಿ, ಒಂದ್ ಸೌಟು

ತಾಮ್ರದ್ದೆ, ನಮಗ್ ಬೆಳ್ಳಿನೇ ಗೊತ್ತಿಲ್ಲ. ನಾವು ಕಾಫಿ ಕುಡ್ದವರಲ್ಲ, ನಮ್ ಕಾಲಕ್ ಕಾಫಿ ಇದ್ದಿದ್ದಿಲ್ಲ. ನದಿಯಾಗ ಸ್ನಾನ ಮಾಡಿ ಬಟ್ಟಿ ಒಕ್ಕೊಂಡು ಹೆಗಲ್ ಮ್ಯಾಲ್ ಬಟ್ಟಿ ಹೇಳ್ಕೊಂಡು ಬಗಲ ಕೊಡ ಇಟ್ಕೊಂಡು ಮನೆಗೆ ಬಂದು ಮ್ಯಾಲಿನ ಸೀರೆ ಹೇಳ್ಕೊಂಡು ಅಡಿಗೆ ಮಾಡಿ ದೇವ್ರ ನೈವೇದ್ಯಕ್ಕೆ ಇಟ್ಟು ಅತ್ತಿಗೆ ಬಡಿಸಿ ಗಂಡಗ್ ಬಡಿಸಿ ಮೈನದ್ರ ಬೆಳೆಸಿ ನಾವು ಊಟ ಮಾಡ್ತಿದ್ವಿ. ಅವತ್ತಿನಿಂದ ಪ್ರಾರಂಭ ಮಾಡಿದಾಕಿ ಇವತ್ತಿನವರೆಗೂ ನಿಮ್ಮ ಎದುರಿಗೆ ಸುಳ್ಳ ಪ್ರಾಲ ಚರಿತ್ರೆ ನಾವು ಬಿಟ್ಟಿಲ್ಲ, ಒಂದು ದಿನ ಬಿಟ್ಟಿಲ್ಲ. ಬೇಕಾದ್ರೆ ಅದು ಒಂದು ಬರ್ಕೊಳ್ರಿ. ಯಾವತ್ತ ಬಲ ನೀರ್ನಾಗೆ ಯ ಪ್ರಹ್ಲಾದ ಯಾವ

0: उपभोगं न्यूनीकरिष्यति. भारतवर्षं कस्यापि राष्ट्रस्य भूखण्डम् आक्रमयितुं नैव वाञ्छति, परञ्च राष्ट्रियसुरक्षायाः स्वायत्ततायाश्च उल्लङ्घने सति प्रतिघातं निश्चप्रचं करिष्यति इति नवदिल्ल्यां रक्षासम्मेलने भाषमाणः रक्षामन्त्री राजनाथसिंहः प्रतिपादितवान्. तेन स्पष्टीकृतं यत् आतंकवादपोषकैः सह वार्तायाः कोऽपि विकल्पः नैवास्ति. सः अवदत् यत् राष्ट्रसुरक्षा केवलं सैन्यबलानां नास्ति, प्रत्युत सर्वेषामपि नागरिकाणां सामूहिकम् उत्तरदायित्वं वर्तते. रक्षा उत्पादनक्षेत्रे आत्मनिर्भरतायाः उल्लेखं कुर्वन् रक्षामन्त्रिणा निगदितं यत् अस्यां दिशि भारतेन महती उपलब्धिः अर्जिता. जापानदेशस्य आइची नागोया मण्डले प्रवर्तमाने एशियाई क्रीडा महोत्सवे अद्य स्क्वैश स्पर्धायाम् अभयसिंह अनाहतसिंहभ्यां यथाक्रमं पुरुष महिला एकलवर्गयोः द्वे रजत पदके स्वायत्तीकृते. एतदतिरिच्य महिलानां 200 मीटर धावन प्रतियोगितायां हरिता भद्रा तृतीयं स्थानं प्राप्य कांस्य पदकम् अलभत. सम्प्रति भारतवर्षं 4 स्वर्ण 14 रजत 15 कांस्य पदकैः सह आहत्य 33 पदकानि सम्प्राप्य पदकतालिकायाम् 11 स्थानं भजते. इति वार्ताः.
1: आकाशवाणी बेंगलुरु.
2: ವಿಜ್ಞಾನದ ಮುನ್ನಡೆ ಸಂಶೋಧನಾ ಸಾಗರದ ಅಲೆಗಳ ಮೊರೆತ. ಗಣಿಗಾರಿಕೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆಯ ಬಳಕೆ. ಗಣಿಗಾರಿಕೆ ಅಂದ್ರೆ ಮತ್ತೇನೂ ಅಲ್ಲ, ಭೂಮಿಯಲ್ಲಿ ಅಡಕವಾಗಿರುವಂತಹ ಅನೇಕ ಖನಿಜಗಳು, ಅದಿರುಗಳು, ಕಲ್ಲುಗಳನ್ನ ಹೊರತೆಗೆಯುವಂತಹ ಪ್ರಕ್ರಿಯೆ. ಸರಳವಾಗಿ ಹೇಳಬೇಕು ಅಂದ್ರೆ, ನಮ್ಮ ಮನೆಯಲ್ಲಿ ಬಳಸುವಂತಹ ಸ್ಟೀಲ್ ಪಾತ್ರೆ, ಲೋಟ, ತಟ್ಟೆಯನ್ನ ತಯಾರಿಸಬೇಕು ಅಂದ್ರೆ ಭೂಮಿಯ ಕೆಲವು ಪ್ರದೇಶಗಳಲ್ಲಿ ಅಡಕವಾಗಿರುವಂತಹ ಕಬ್ಬಿಣದ ಅದಿರನ್ನ ಹೊರತೆಗೆದು ಪುಡಿ ಮಾಡಿ ಅತ್ಯಂತ ಹೆಚ್ಚಿನ ಉಷ್ಣತೆಯನ್ನ ಕಾಯಿಸಿ ಶುದ್ಧ ಕಬ್ಬಿಣದ ಲೋಹವನ್ನ ಪಡೆಯಲಾಗುತ್ತೆ. ನಂತರ ಆ ಲೋಹದ ಜೊತೆಗೆ ಕಾರ್ಬನ್, ನಿಕೆಲ್, ಕ್ರೋಮಿಯಂನಂತಹ ಇತರ ಅಂಶಗಳನ್ನ ಸೇರಿಸಿ ಸ್ಟೀಲ್ ಪಾತ್ರೆಯನ್ನ ತಯಾರಿಸಲಾಗುತ್ತೆ. ಗಣಿಗಾರಿಕೆಗೆ ಇದೊಂದು ಉದಾಹರಣೆಯಷ್ಟೇ. ಚಿನ್ನ, ಡೈಮಂಡ್, ಪ್ಲಾಟಿನಂ ಲೋಹಗಳ ಕಟ್ಟಡಗಳ ನಿರ್ಮಾಣಕ್ಕೆ ಅತ್ಯಗತ್ಯವಾಗಿ ಬೇಕಾಗಿರುವ ಜಲ್ಲಿ, ಕಲ್ಲು, ಮರಳು, ಸಿಮೆಂಟ್, ಗ್ರಾನೈಟ್, ಔಷಧ ತಯಾರಿಕೆಗೆ ಬೇಕಾದ ಕಚ್ಚಾ ವಸ್ತುಗಳು ಅಷ್ಟೇ ಯಾಕೆ, ಕಂಪ್ಯೂಟರ್, ಲ್ಯಾಪ್ಟಾಪ್, ಮೊಬೈಲ್ಗಳ ತಯಾರಿಕೆಗೆ ಬೇಕಾದ ಅನೇಕ ಲೋಹಗಳು, ಚಿಪ್ಗಳ ತಯಾರಿಕೆಗೆ ಬೇಕಾದ ಸಿಲಿಕಾನ್ ಅಂಶವು ಗಣಿಗಾರಿಕೆಯ ಉತ್ಪನ್ನಗಳೇ. ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ಗಣಿಗಾರಿಕೆ ಕ್ಷೇತ್ರವು ಲಾಭದಾಯಕವಾದಂತಹ ಉದ್ಯಮಗಳಲ್ಲಿ ಒಂದಾಗಿದ್ರೂ ಸಹ, ನಿರಂತರವಾಗಿ ಬಂಡವಾಳ, ಮೂಲಸೌಕರ್ಯಗಳನ್ನು ರೂಪಿಸುವುದು, ಗಣಿ ಕಾರ್ಮಿಕರ ಆರೋಗ್ಯ ಮತ್ತು ಸುರಕ್ಷತೆ ಹಾಗೂ ಪ್ರಮುಖವಾಗಿ ಗಣಿಗಾರಿಕೆಯಿಂದ ಪರಿಸರದ ಮೇಲೆ ಉಂಟಾಗುವಂತಹ ಪರಿಣಾಮಗಳ ಕುರಿತು ಕಾಳಜಿ ಮತ್ತು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಲ್ಲಿ ಅನೇಕ ಸವಾಲುಗಳನ್ನು ಎದುರಿಸ್ತಾ ಇದೆ. ಸರ್ಫೇಸ್ ಮೈನಿಂಗ್ ಇರಬಹುದು, ಅಂಡರ್ಗ್ರೌಂಡ್ ಮೈನಿಂಗ್ ಇರಬಹುದು ಮತ್ತು ಪ್ಲೇಸರ್ ಮೈನಿಂಗ್ ಸೇರಿದಂತೆ ಎಲ್ಲ ಬಗೆಯ ಗಣಿಗಾರಿಕೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬಳಸಿದ್ರೆ ಒಂದಷ್ಟು ಸವಾಲುಗಳನ್ನು ಸುಲಭವಾಗಿ ಎದುರಿಸಬಹುದು ಎನ್ನುತ್ತೆ ಸಂಶೋಧನೆ. ನೋಡಿ, ಮನುಷ್ಯ ತನ್ನದೇ ಬುದ್ಧಿಮತ್ತೆಯಿಂದ ಯಂತ್ರಗಳ ಬಳಿ ಕೆಲಸ ಮಾಡಿಸಲು ಕೃತಕ ಬುದ್ಧಿಮತ್ತೆಯನ್ನ ಇಂದು ಎಲ್ಲ ಕ್ಷೇತ್ರಗಳಲ್ಲಿಯೂ ಅಳವಡಿಸಿಕೊಳ್ತಾ ಇದ್ದಾನೆ. ಗಣಿಗಾರಿಕೆಯೂ ಕೂಡ ಇದರಿಂದ ಹೊರತಾಗಿಲ್ಲ. ಹಾಗಾದ್ರೆ ಗಣಿಗಾರಿಕೆಯ ಯಾವ ಕ್ಷೇತ್ರದಲ್ಲಿ ಹೇಗೆಲ್ಲ ಕೃತಕ ಬುದ್ಧಿಮತ್ತೆಯನ್ನ ಬಳಸಿಕೊಳ್ಬಹುದು ಅಂತೀರಾ? ಯಾವುದೇ ಒಂದು ಗಣಿಗಾರಿಕೆಯ ಯೋಜನೆಯ ಪ್ರಮುಖ ಜೀವಾಳವೇ ಕಲ್ಲನ್ನ ಕೊರೆಯುವುದು ಮತ್ತು ಡೈನಮೈಟ್ ನಂತಹ ಸ್ಫೋಟಕಗಳ ಸಹಾಯದಿಂದ ಆ ಕಲ್ಲನ್ನ ಸಿಡಿಸುವಂತಹದ್ದು. ಮೊದಲು ಕಲ್ಲುಗಳಲ್ಲಿ ಸಣ್ಣ ರಂಧ್ರಗಳನ್ನ ಮಾಡ್ತೀವಿ, ಅವುಗಳಲ್ಲಿ ಸ್ಫೋಟಕಗಳನ್ನ ತುಂಬ್ತೀವಿ. ಹೀಗೆ ಮ್ಯಾನ್ಯುಯಲ್ ಆಗಿ ಸಿಡಿಸೋದ್ರಿಂದ ಗಟ್ಟಿಯಾದ ಕಲ್ಲಿನ ಮೇಲ್ಮೈ ಮತ್ತು ಅವುಗಳ ರಚನೆಯಲ್ಲಿ ಬಿರುಕುಗಳು ಬಿಟ್ಕೊಳ್ಳುವಂತಹ ಸಾಧ್ಯತೆ ಹೆಚ್ಚು. ಹಾಗಾಗಿ ಕೈಯಾರೆ ಮಾಡುವ ಇಂತಹ ಕೆಲಸಗಳ ಬದಲಾಗಿ ಆಟೋಮೇಟೆಡ್ ಡ್ರಿಲ್ಲರ್ಗಳನ್ನ ಬಳಸಬಹುದು ಮತ್ತು ಗಣಿ ಜಾಗಗಳ ಸರ್ವೆ ಮಾಡುವಂತಹ ಸಮಯದಲ್ಲಿ ಡ್ರೋನ್ಗಳ ಬಳಕೆಯನ್ನು ಮಾಡಿದಾಗ ಅಪಾಯಕಾರಿ ಸ್ಥಳಗಳಿಗೆ ಮನುಷ್ಯ ಹೋಗುವ

0: ಸಂಭವವಿರುವುದಿಲ್ಲ ಮತ್ತು ಕ್ಯಾಮೆರಾಗಳ ಸಹಾಯದಿಂದ ನಿಖರವಾಗಿ ಅಳತೆಯನ್ನು ಪಡೆಯಬಹುದು. ಆಳವಾದ ಗಣಿಗಾರಿಕೆಯಲ್ಲಿ ದೂರ ನಿಯಂತ್ರಿತ ಅಥವಾ ಅರ್ಧ ಸ್ವಯಂಚಾಲಿತ ಅಥವಾ ಸಂಪೂರ್ಣ ಸ್ವಯಂಚಾಲಿತ ರೋಬಾಟ್ಗಳನ್ನು ಅಳವಡಿಸಿಕೊಳ್ಳೋದ್ರಿಂದ ಛಾವಣಿ ಕುಸಿತ, ಅಪಾಯಕಾರಿ ಮತ್ತು ಸುಲಭವಾಗಿ ದಹಿಸಬಲ್ಲ ಅನಿಲಗಳ ಸೋರುವಿಕೆಯಂತಹ ಸಂಭವನೀಯ ದುರಂತಗಳನ್ನು ಕೂಡ ತಪ್ಪಿಸಬಹುದು. ಈ ಇಂಟರ್ನೆಟ್ ಆಫ್ ಥಿಂಗ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಳ ಸಹಾಯದಿಂದ ತಯಾರಿಸಿದಂತಹ ಸೆನ್ಸರ್ಗಳ ಸಹಾಯದಿಂದ ಗಣಿಗಾರಿಕೆ ಜಾಗದ ಸುತ್ತಮುತ್ತಲಿನ ಪರಿಸರದಲ್ಲಾಗುವಂತಹ ಧೂಳು, ಉಷ್ಣತೆ, ಒತ್ತಡ ಇನ್ನು ಮುಂತಾದ ಅಂಶಗಳನ್ನು ಸುಲಭವಾಗಿ ಮತ್ತು ನಿಖರವಾಗಿ ಅಧ್ಯಯನ ನಡೆಸಬಹುದು. ಇನ್ನು ಗಣಿಯಲ್ಲಿ ಕೆಲಸ ಮಾಡುವ ಕಾರ್ಮಿಕರ ಹಿತದೃಷ್ಟಿಯಿಂದ ಎಐ ಬಳಸಿದ ಪರ್ಸನಲ್ ಕೇರ್ ಇಕ್ವಿಪ್ಮೆಂಟ್ಸ್ ಬಳಸೋದ್ರಿಂದ ಅವರ ಸಂಪೂರ್ಣ ಆರೋಗ್ಯದ ಮಾಹಿತಿಯನ್ನ ಪಡೆಯುತ್ತಾ ಇರಬಹುದು. ಇದರಿಂದ ಯಾವುದೇ ಕಾರ್ಮಿಕನ ಮೇಲೆ ಸಂಭವಿಸಬಹುದಾದ ಅಪಾಯದ ವಿರುದ್ಧ ತ್ವರಿತ ಎಚ್ಚರಿಕೆ ನೀಡಲು ಮತ್ತು ಸೂಕ್ತ ಕ್ರಮ ಕೈಗೊಳ್ಳಲು ಸಹಾಯ ಮಾಡುತ್ತದೆ. ಇನ್ನು ಖನಿಜಗಳನ್ನು ಸಾಗಣೆ ಮಾಡುವ ವಾಹನಗಳಿಗೆ ಜಿಪಿಎಸ್ ಟ್ಯಾಗ್ಗಳನ್ನು ಅಳವಡಿಸುವುದರ ಮೂಲಕ ಅಕ್ರಮ ಸಾಗಾಣಿಕೆಯನ್ನು ಕೂಡ ತಡೆಗಟ್ಟಬಹುದು. ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
1: ಕಾರ್ಯಕ್ರಮ ನಿರ್ಮಾಣ ರೋಸ್ಲಿಂಡ್ ಮ್ಯಾಥ್ಯೂ.
2: ಆಕಾಶವಾಣಿ ಬೆಂಗಳೂರು.
3: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
4: LIC ನ್ಯೂ ಜೀವನ್ ಸಾಥಿ ಲಿಮಿಟೆಡ್ ಪ್ರೀಮಿಯಂ ಪ್ಲಾನ್ ನಿಮಗೆ ನಿಮ್ಮ ಜೀವನ ಸಂಗಾತಿಗೆ ಜಾಯಿಂಟ್ ಲೈಫ್ ಕವರ್. ಲಿಮಿಟೆಡ್ ಪೀರಿಯಡ್ಗೆ ಮಾತ್ರ ಪ್ರೀಮಿಯಂ ಪೇ ಮಾಡಿ. ಪೇ ಮಾಡಿದ ಒಟ್ಟು ಪ್ರೀಮಿಯಂ ಮೊತ್ತದ ಮೇಲೆ ಪ್ರತಿ ವರ್ಷ 7% ಗ್ಯಾರಂಟಿಡ್ ಅಡಿಷನ್ ಜೊತೆಗೆ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಸೆಕ್ಯೂರಿಟಿ ಪಡ್ಕೊಳ್ಳಿ.
5: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ LIC ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ.
4: LIC ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
2: ಕಾಣೆಯಾದವರ ಕುರಿತು ಪ್ರಕಟಣೆಗಳು. ಪುರವ್ಯನ್ ಎಂಬ 16 ವರ್ಷದಾತ ಇದೇ ತಿಂಗಳ 24ನೇ ತಾರೀಖಿನಿಂದ ಹೆಬ್ಬಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ಇವರು ಸುಮಾರು 6.2 ಅಡಿ ಎತ್ತರವಿದ್ದು ಗೋಧಿ ಮೈಬಣ್ಣ, ಸಾಧಾರಣ ಮೈಕಟ್ಟು ಹೊಂದಿದ್ದು ಕನ್ನಡ, ಹಿಂದಿ, ತೆಲುಗು ಹಾಗೂ ಇಂಗ್ಲಿಷ್ ಭಾಷೆಯನ್ನು ಬಲ್ಲವರಾಗಿದ್ದಾರೆ. ಶಿವಶಂಕರ ವಿ ಎಂಬಾತ 31 ವರ್ಷದಾತ ಬಾಗಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಇದೇ ತಿಂಗಳ 15ನೇ ತಾರೀಖಿನಿಂದ ಕಾಣೆಯಾಗಿದ್ದಾರೆ. ಇವರು ಸುಮಾರು 5.3 ಅಡಿ ಎತ್ತರವಿದ್ದು ಕೋಲು ಮುಖ, ಕಪ್ಪು ಮೈಬಣ್ಣ, ಸಾಧಾರಣ ಮೈಕಟ್ಟು ಹೊಂದಿದ್ದು ಕನ್ನಡ ಭಾಷೆಯನ್ನು ಮಾತ್ರ ಬಲ್ಲವರಾಗಿದ್ದಾರೆ. ಇವರುಗಳ ಬಗ್ಗೆ ಸುಳಿವು ಸಿಕ್ಕಲ್ಲಿ ಹತ್ತಿರದ ಯಾವುದೇ ಪೊಲೀಸ್ ಠಾಣೆ ಅಥವಾ ಪೊಲೀಸ್ ಕಂಟ್ರೋಲ್ ರೂಮ್ಗೆ ತಿಳಿಸಬೇಕಾಗಿ ಕೋರಲಾಗಿದೆ. ಕಾಣೆಯಾದವರ ಕುರಿತು ಪ್ರಕಟಣೆ ಕೇಳಿದಿರಿ. ಸಮಯ 6:37 ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ.
6: ಚೈತ್ರ,
7: ಏನತ್ತೆ?
6: ಈ ಮನೆಯಲ್ಲಿ ಕೆಲವು ನಿಯಮಗಳಿವೆ.
7: ಅಂದ್ರೆ?
6: ಅಂದ್ರೆ ಇಲ್ಲಿ ಕ್ಯಾಶ್ ನ ಸಂಪ್ರದಾಯ ಇಲ್ಲ.
7: ಮತ್ತೆ ವ್ಯವಹಾರ?
6: ಅದು ನಾವು ಡಿಜಿಟಲ್ ಪಾವತಿ ಮಾಡೋದು.
7: ಓಹ್,
6: ಅಂದ್ರೆ UPI ಇಂದ?
7: ಹೌದಾ?
6: ಹಾ. ಮತ್ತೆ ಕೇಳು, ಇನ್ನೂ ಒಂದು ನಿಯಮವಿದೆ.
7: ಅದೇನತ್ತೆ?
6: ನಿನ್ನ ಮೊದಲ ಉಡುಗೊರೆಯು UPI-ನಿಂದಲೇ ಸಿಗುತ್ತೆ.
7: ಏನತ್ತೆ?
8: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
9: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
10: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
11: ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವ

0: ಸ್ನೇಹಿತರೆ, ಮಳೆಗಾಲದಲ್ಲಿ ಶಾಲಾ ಕಾಲೇಜುಗಳಿಗೆ ಮಕ್ಕಳನ್ನ ಕಳಿಸುವುದು,
1: ಕೆಲಸಕ್ಕೆ ಕಚೇರಿಗಳಿಗೆ ಹೋಗುವುದು,
0: ಕೃಷಿ ಚಟುವಟಿಕೆಗಳಿಗೆ ತೆರಳೋದು,
1: ಮನೆಗೆ ಅಗತ್ಯ ಇರೋ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ವಾಹನಗಳಲ್ಲಿ ಓಡಾಡೋದು ಇವೆಲ್ಲ ಅನಿವಾರ್ಯ.
0: ಇಂತಹ ಸಮಯದಲ್ಲಿ ರಸ್ತೆ ಕಾಮಗಾರಿಗಳು ನಡೆಯುತ್ತಲೇ ಇರುತ್ತವೆ.
1: ಹಳ್ಳಗಳು ಗುಂಡಿಗಳು ಮಳೆ ನೀರಿನಿಂದ ತುಂಬಿರುತ್ತವೆ.
0: ಅವುಗಳು ತಮ್ಮ ಗಮನಕ್ಕೆ ಬಾರದೇ ಇರಬಹುದು.
1: ನೀವು ವಾಹನ ಸವಾರಿ ಮಾಡ್ತಾ ಇದ್ರೆ ಅಪಘಾತಕ್ಕೀಡಾಗಿ ಸಾವು ನೋವು ಸಂಭವಿಸೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ.
0: ಮಳೆಗಾಲದಲ್ಲಿ ಅನಿವಾರ್ಯ ಅನ್ಸಿದ್ರೆ ಮಾತ್ರ ವಾಹನಗಳನ್ನ ಬಳಸಿ.
1: ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿ.
0: ನಿಮ್ಮ ಸುರಕ್ಷತೆ ನಿಮ್ಮ ಜವಾಬ್ದಾರಿ.
2: ಐಸ್ ಕ್ರೀಮ್ ಬೇಕೇ ಐಸ್ ಕ್ರೀಮ್ ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
3: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
4: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ಶೀಘ್ರದಲ್ಲೇ ನಿಗಮ ಮಂಡಳಿ ಅಧ್ಯಕ್ಷರ ನೇಮಕ ಪ್ರಕ್ರಿಯೆ ಪೂರ್ಣ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಪ್ರವಾಸೋದ್ಯಮ ಕ್ಷೇತ್ರದ ಅಭಿವೃದ್ಧಿಗೆ ಆದ್ಯತೆ, ಸಚಿವ ಕೆಜೆ ಜಾರ್ಜ್. ಎಸ್ಐಆರ್ ವಿಚಾರದಲ್ಲಿ ಚುನಾವಣಾ ಆಯೋಗದ ಬಗ್ಗೆ ಕಾಂಗ್ರೆಸ್ ವೃಥಾ ಆರೋಪ, ವಿಪಕ್ಷ ನಾಯಕ ಆರ್ ಅಶೋಕ. ಹಾಗೂ ಕಾಡುಗೊಲ್ಲ ಸಮುದಾಯವನ್ನು ಪರಿಶಿಷ್ಟ ಪಂಗಡದ ಪಟ್ಟಿಗೆ ಸೇರಿಸಲು ಸಂಸದ ಶ್ರೇಯಸ್ ಪಟೇಲ್ ಸರ್ಕಾರಕ್ಕೆ ಒತ್ತಾಯ. ನಿಗಮ ಮಂಡಳಿಗಳ ನೇಮಕ ಪ್ರಕ್ರಿಯೆಯನ್ನು ಶೀಘ್ರದಲ್ಲಿಯೇ ಪೂರ್ಣಗೊಳಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಿರಿಯ ಶಾಸಕರಿಗೆ ನಿಗಮ ಮಂಡಳಿಗಳಲ್ಲಿ ಅವಕಾಶ ಕಲ್ಪಿಸಲಾಗುವುದು, ನಂತರ ಪಕ್ಷದ ಕಾರ್ಯಕರ್ತರಿಗೂ ಅವಕಾಶ ನೀಡಬೇಕು ಎಂದು ದೆಹಲಿಯಲ್ಲಿ ತೀರ್ಮಾನವಾಗಿದೆ. ಈ ಸಂಬಂಧ ಶೀಘ್ರದಲ್ಲಿಯೇ ಉಳಿದ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲಾಗುವುದು ಎಂದರು. ಸಂಪುಟದಲ್ಲಿ ಮಹಿಳೆಯರಿಗೆ ಸಚಿವ ಸ್ಥಾನ ಕುರಿತ ಪ್ರಶ್ನೆಗೆ ಉತ್ತರಿಸಿದ ಮುಖ್ಯಮಂತ್ರಿ, ದೆಹಲಿಯಲ್ಲಿ ವರಿಷ್ಠರ ಬಳಿ ಚರ್ಚಿಸಲಾಗುವುದು ಎಂದು ತಿಳಿಸಿದರು. ನಾಡಿನಾದ್ಯಂತ ಇಂದು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯನ್ನು ಆಚರಿಸಲಾಯಿತು. ಮೈಸೂರು ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಅರಮನೆ ಆವರಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ಸಚಿವ ಕೆಜೆ ಜಾರ್ಜ್ ಚಾಲನೆ ನೀಡಿದರು. ಬಳಿಕ ಅವರು ಮಾತನಾಡಿ, ರಾಜ್ಯ ಸರ್ಕಾರ ಪ್ರವಾಸೋದ್ಯಮ ಕ್ಷೇತ್ರದ ಅಭಿವೃದ್ಧಿಗೆ ಬದ್ಧವಾಗಿದೆ. ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಂಸ್ಥೆಗಳ ಲಾಭದಾಯಕ ನಿರ್ವಹಣೆಗೆ ಆದ್ಯತೆ ನೀಡಲಾಗಿದೆ ಎಂದರು. ಹೊಸ ಪ್ರವಾಸೋದ್ಯಮ ನೀತಿಯಿಂದ ಹೂಡಿಕೆದಾರರಿಗೆ ದೀರ್ಘಾವಧಿಯ ಹೂಡಿಕೆ ಹಾಗೂ ಹೆಚ್ಚಿನ ಸೌಲಭ್ಯಗಳಿಗೆ ಅವಕಾಶ ಸಿಗಲಿದೆ ಎಂದರು. ದಸರಾ ವೀಕ್ಷಣೆಗೆ ಆಗಮಿಸುವ ವಿದೇಶಿ ಪ್ರವಾಸಿಗರಿಗೆ ಯಾವುದೇ ತೊಂದರೆಯಾಗದಂತೆ ಪ್ರತ್ಯೇಕ ಆಸನ ಹಾಗೂ ಗೌರವಪೂರ್ವಕ ಸೌಲಭ್ಯಗಳನ್ನು ಕಲ್ಪಿಸಲು ಜಿಲ್ಲಾಡಳಿತಕ್ಕೆ ಸೂಚಿಸಲಾಗಿದೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ಯುನೆಸ್ಕೋ ಗುರುತಿಸಿರುವ ಪರಂಪರೆ ತಾಣಗಳನ್ನು ಆದ್ಯತೆ ಮೇರೆಗೆ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದರು. ವಿಜಯಪುರದ ಇಬ್ರಾಹಿಂ ರೋಜಾ ಆವರಣದಲ್ಲಿ ಇಂದು ಆಯೋಜಿಸಿದ್ದ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ವಿಠಲ ಕಟಕಧೋಂಡ, ಪ್ರವಾಸೋದ್ಯಮದ ಬೆಳವಣಿಗೆಯಿಂದ ಜಿಲ್ಲೆಯ ಆರ್ಥಿಕ ಚಟುವಟಿಕೆಗಳಿಗೆ ವೇಗ ದೊರೆಯುವುದರೊಂದಿಗೆ ಯುವಜನರಿಗೆ ಉದ್ಯೋಗ ಹಾಗೂ ಸ್ವಉದ್ಯೋಗದ ಹೊಸ ಅವಕಾಶಗಳು ಸೃಷ್ಟಿಯಾಗಲಿವೆ ಎಂದರು. ಬಳ್ಳಾರಿಯಲ್ಲಿ ವಿದ್ಯಾರ್ಥಿಗಳಿಗೆ ಸಂಗನಕಲ್ಲು ಪ್ರಾಗೈತಿಹಾಸಿಕ ತಾಣಕ್ಕೆ ಮಾರ್ಗದರ್ಶಿ ಪ್ರವಾಸವನ್ನು ಆಯೋಜಿಸಲಾಗಿತ್ತು. ಪ್ರಾಚೀನ ಇತಿಹಾಸ, ಶಿಲಾಯುಗದ ಕುರುಹುಗಳು ಹಾಗೂ ಪರಿಸರದ ಮಾಹಿತಿ ಜೊತೆಗೆ ಪ್ರವಾಸೋದ್ಯಮವನ್ನು ಮರುರೂಪಿಸಲು ಡಿಜಿಟಲ್ ಕಾರ್ಯಸೂಚಿ ಮತ್ತು ಕೃತಕ ಬುದ್ದಿಮತ್ತೆ ಕುರಿತು ಉಪನ್ಯಾಸ ನೀಡಲಾಯಿತು. ಗದಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮುಕುಲ್ ಜೈನ್, ತಮ್ಮ ರಾಜ್ಯ ಪ್ರವಾಸೋದ್ಯಮದ ದೃಷ್ಟಿಯಿಂದ ಶ್ರೀಮಂತ ಹಾಗೂ ಐತಿಹಾಸಿಕ ಹಿನ್ನೆಲೆಯುಳ್ಳ ರಾಜ್ಯವಾಗಿದೆ ಎಂದು ತಿಳಿಸಿದರು. ವೀರಶೈವ ಲಿಂಗಾಯತರು ಎಲ್ಲಾ ಸಮಾಜಗಳನ್ನು ಒಗ್ಗೂಡಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ನಡೆದ ವೀರಶೈವ ಲಿಂಗಾಯತ ಧರ್ಮ ಸಂರಕ್ಷಣೆ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಮುಖ್ಯಮಂತ್ರಿ, ಗುರು, ಲಿಂಗ ಮತ್ತು ಜಂಗಮ ಈ ಮೂರು ಪದಗಳಲ್ಲಿ ವೀರಶೈವ ಲಿಂಗಾಯತ

0: ಧರ್ಮ ಅಡಗಿದೆ ಎಂದರು. ಬಸವಣ್ಣನವರು ವಿಶ್ವದ ಮೊದಲ ಸಂಸತ್ತನ್ನು ಪರಿಚಯಿಸಿದರು. ಪ್ರಜಾಪ್ರಭುತ್ವದ ಪರಿಕಲ್ಪನೆ ಕೊಟ್ಟಿದ್ದು ವೀರಶೈವ ಲಿಂಗಾಯತ ಧರ್ಮ, ಸರ್ವರಿಗೂ ಸಮಪಾಲು ಎಂದು ಸಾರಿದ ಈ ಧರ್ಮವನ್ನು ಕಾಪಾಡಬೇಕು ಎಂದು ಹೇಳಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿರುವ ಹಿನ್ನೆಲೆಯಲ್ಲಿ ಆಕಾಶವಾಣಿಯು ಸರ್ಕಾರವು ವಿವಿಧ ವಲಯಗಳಲ್ಲಿ ಕೈಗೊಂಡಿರುವ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಪ್ರಸಾರ ಮಾಡುತ್ತಿದೆ. ಸೇವಾ ಸಂಕಲ್ಪ ಅಭಿಯಾನದ ಭಾಗವಾಗಿ ಇಂದು ಜಿಎಸ್ಟಿ ಒಂದು ರಾಷ್ಟ ಒಂದು ತೆರಿಗೆ ಬಗ್ಗೆ ಕಿರುಪರಿಚಯ. ದೇಶದಲ್ಲಿ ವಿವಿಧ ರಾಜ್ಯಗಳಲ್ಲಿ ಪ್ರಚಲಿತದಲ್ಲಿದ್ದ ವಿವಿಧ ಬಗೆಯ ತೆರಿಗೆಗಳಿಂದಾಗಿ ಜನರು ವ್ಯಾಪಾರ ವ್ಯವಹಾರ ನಡೆಸುವುದು ಸುಲಭವಾಗಿರಲಿಲ್ಲ. ಹೀಗಾಗಿ ಅಂತರರಾಜ್ಯ ವಹಿವಾಟುಗಳನ್ನು ಸುಗಮಗೊಳಿಸುವ ಜೊತೆಗೆ ವ್ಯವಸ್ಥಿತ ತೆರಿಗೆ ಪದ್ದತಿಯನ್ನು ಅನುಷ್ಠಾನಕ್ಕೆ ತರುವ ಸಂಬಂಧ ಸರಕು ಮತ್ತು ಸೇವಾ ತೆರಿಗೆ ಪದ್ದತಿ ಜಿಎಸ್ಟಿ ಪರಿಕಲ್ಪನೆಯನ್ನು ಹೊಂದಲಾಯಿತು. ಈ ಉದ್ದೇಶದೊಂದಿಗೆ ಕೇಂದ್ರ ರಾಜ್ಯಗಳ ಪಾಲು ಹಂಚಿಕೆಗೆ ಅನುಕೂಲವಾಗುವಂತೆ ಕೇಂದ್ರ ಜಿಎಸ್ಟಿ, ರಾಜ್ಯ ಜಿಎಸ್ಟಿ ಮತ್ತು ಸಂಯೋಜಿತ ಜಿಎಸ್ಟಿ ಎಂದು ಮೂರು ಪ್ರಮುಖ ವಿಭಾಗಗಳಡಿ ತೆರಿಗೆ ಸಂಗ್ರಹ ಗುರುತಿಸಿ 2017 ಜುಲೈ 1 ಸರಕು ಮತ್ತು ಸೇವಾ ತೆರಿಗೆ ವ್ಯವಸ್ಥೆಯನ್ನು ಜಾರಿಗೆ ತರಲಾಯಿತು. ತೆರಿಗೆಯ ಮೇಲಿನ ತೆರಿಗೆ ಹೊರೆ ತಪ್ಪಿಸಲು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸೌಲಭ್ಯ ಪರಿಚಯಿಸಲಾಗಿದೆ. ವರ್ತಕರು ಮಾರಾಟ ಮಾಡಿದ ಸರಕಿನ ಮೇಲೆ ಗ್ರಾಹಕರಿಂದ ಸಂಗ್ರಹಿಸುವ ತೆರಿಗೆಯನ್ನು ಸರ್ಕಾರಕ್ಕೆ ಪಾವತಿ ಮಾಡಬೇಕಿದ್ದು ಖರೀದಿ ಸಮಯದಲ್ಲಿ ಪಾವತಿಸಿರುವ ತೆರಿಗೆ ಮೊತ್ತದಷ್ಟು ಹೊರೆ ಕಡಿಮೆಯಾಗಲಿದೆ. ಪ್ರಮುಖ ಆರ್ಥಿಕ ಉಪಕ್ರಮಗಳಲ್ಲೊಂದಾದ ಜಿಎಸ್ಟಿ ಪದ್ದತಿಯು 9 ವರ್ಷಗಳಿಂದ ಸುಧಾರಣೆಯ ಹಾದಿಯಲ್ಲಿ ಸಾಗುತ್ತಾ ಪರೋಕ್ಷ ತೆರಿಗೆ ವ್ಯವಸ್ಥೆಯನ್ನು ಸುವ್ಯವಸ್ಥಿತಗೊಳಿಸುತ್ತಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಎಸ್ಐಆರ್ ವಿಚಾರದಲ್ಲಿ ಚುನಾವಣಾ ಆಯೋಗದ ಪಾತ್ರ ಕುರಿತು ಕಾಂಗ್ರೆಸ್ ವೃಥಾ ಆರೋಪ ಮಾಡುತ್ತಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ನಾಯಕರು ಚುನಾವಣೆಯಲ್ಲಿ ಸೋಲುವ ಹತಾಶೆಯಿಂದ ಚುನಾವಣಾ ಆಯೋಗ ಮಾತ್ರವಲ್ಲದೆ ಸುಪ್ರೀಂಕೋರ್ಟ್, ಸಿಬಿಐ, ಇಡಿ ಸೇರಿದಂತೆ ಎಲ್ಲ ಸಾಂವಿಧಾನಿಕ ಸಂಸ್ಥೆಗಳ ಮೇಲೂ ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ ಎಂದರು. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳನ್ನು ಕಡಿಮೆ ಮಾಡಲು ಪ್ರಯತ್ನ ನಡೆದಿದೆ. ಆರ್ಥಿಕ ಇಲಾಖೆ ದಿವಾಳಿಯಾಗಿದೆ ಎಂದು ಆರೋಪಿಸಿದ ಆರ್ ಅಶೋಕ, ಕಸ್ತೂರಿ ರಂಗನ್ ವಿಚಾರವಾಗಿ ಕೇಂದ್ರ ಸಚಿವರನ್ನು ಭೇಟಿ ಮಾಡಲು ಸಿದ್ದರಿದ್ದೇವೆ ಎಂದು ತಿಳಿಸಿದರು. ಕಾಡುಗೊಲ್ಲ ಸಮುದಾಯವನ್ನು ಪರಿಶಿಷ್ಟ ಪಂಗಡದ ಪಟ್ಟಿಗೆ ಸೇರಿಸಲು ಸರ್ಕಾರವನ್ನು ಒತ್ತಾಯಿಸಲಾಗುವುದು ಎಂದು ಸಂಸದ ಶ್ರೇಯಸ್ ಪಟೇಲ್ ಹೇಳಿದರು. ಹಾಸನದಲ್ಲಿ ಇಂದು ನಡೆದ ಶ್ರೀಕೃಷ್ಣ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಕಾಡುಗೊಲ್ಲ ಸಮುದಾಯವನ್ನು ಪರಿಶಿಷ್ಟ ಪಂಗಡ ಪಟ್ಟಿಗೆ ಸೇರಿಸುವ ಸಂಬಂಧ ಸಂಸತ್ನಲ್ಲಿ ದನಿ ಎತ್ತಿ ಹೋರಾಟ ನಡೆಸಲಾಗುವುದು ಎಂದರು. ವಿಧಾನ ಪರಿಷತ್ ಸದಸ್ಯ ಡಿಟಿ ಶ್ರೀನಿವಾಸ್ ಮಾತನಾಡಿ, ರಾಜ್ಯದಲ್ಲಿ ಯಾದವ ಸಮುದಾಯವು ಲಕ್ಷಾಂತರ ಜನಸಂಖ್ಯೆಯನ್ನು ಹೊಂದಿದ್ದು ತಮ್ಮ ಹಕ್ಕುಗಳಿಗಾಗಿ ಒಗ್ಗಟ್ಟಿನಿಂದ ಹೋರಾಡಬೇಕಾಗಿದೆ ಎಂದು ಕರೆ ನೀಡಿದರು. ಮಂಡ್ಯ ಜಿಲ್ಲೆಯ ಐತಿಹಾಸಿಕ ಶ್ರೀರಂಗಪಟ್ಟಣ ದಸರಾ ಮಹೋತ್ಸವವನ್ನು 15 ಅಕ್ಟೋಬರ್ ನಟ ವಿ ರವಿಚಂದ್ರನ್ ಉದ್ಘಾಟಿಸಲಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಈ ಬಾರಿ ಬರಗಾಲದ ಛಾಯೆ ಆವರಿಸಿದ್ದರೂ ಶ್ರೀರಂಗಪಟ್ಟಣ ದಸರಾ ಕಾರ್ಯಕ್ರಮಗಳಲ್ಲಿ ಯಾವುದೇ ಕಡಿತ ಮಾಡುವುದಿಲ್ಲ ಎಂದರು. ಅಕ್ಟೋಬರ್ 12 ಮತ್ತು 13 ಯುವ ಸಂಭ್ರಮ ಹಾಗೂ ಅಕ್ಟೋಬರ್ 15 ರಿಂದ 18 ರವರೆಗೆ ದಸರಾ ಮಹೋತ್ಸವ ನಡೆಯಲಿದೆ ಎಂದರು. ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಮಾತನಾಡಿ, ಕೆಆರ್ಎಸ್ ಬೃಂದಾವನದ ಬಳಿ ಸ್ಥಾಪಿಸಲು ಉದ್ದೇಶಿಸಿರುವ ಪ್ರವಾಸೋದ್ಯಮ ಹಬ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ 11 ಅಕ್ಟೋಬರ್ ಚಾಲನೆ ನೀಡಲಿದ್ದಾರೆ ಎಂದು ತಿಳಿಸಿದರು. ಬೆಂಗಳೂರು ಉತ್ತರ ನಗರ ಪಾಲಿಕೆಯ ಆಯುಕ್ತರಾದ ಪೊಮ್ಮಲ ಸುನೀಲ್ ಕುಮಾರ್ ಅವರಿಂದು ಪಾಲಿಕೆ ವ್ಯಾಪ್ತಿಯ ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ಅಲ್ಲಿನ ನಾಗರಿಕರ ಸೌಲಭ್ಯಗಳು ಹಾಗೂ ಅಭಿವೃದ್ದಿ ಕಾಮಗಾರಿಗಳನ್ನು ಪರಿಶೀಲಿಸಿದರು. ಈ ವೇಳೆ ಸ್ಥಳೀಯ ನಿವಾಸಿಗಳು, ಕ್ಷೇಮಾಭಿವೃದ್ದಿ ಸಂಘದ ಪ್ರತಿನಿಧಿಗಳು ಮತ್ತು ಹಿರಿಯ ನಾಗರಿಕರೊಂದಿಗೆ ಸಂವಾದ ನಡೆಸಿ ಕುಂದುಕೊರತೆಗಳನ್ನು ಆಲಿಸಿದರು. ಕಾಮಗಾರಿಗಳನ್ನು ನಿಗದಿತ ವೇಳೆಯೊಳಗೆ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಇತ್ತೀಚೆಗೆ ನೇಪಾಳದಲ್ಲಿ ಸಂಭವಿಸಿದ ಪ್ರವಾಹ ದುರಂತ ಹಾಗೂ ಕಟ್ಟಡ ಕುಸಿತದಂತಹ ತುರ್ತು ಪರಿಸ್ಥಿತಿಗಳಲ್ಲಿ ಮನುಷ್ಯರು

0: ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಯೋಜನೆ ಪ್ರಕಟಗೊಂಡಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಎಂಆರ್ ರವಿಕುಮಾರ್ ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ತೀವ್ರ ಮಳೆ ಕೊರತೆಯಾಗಿದ್ದು ಕಾಫಿ ಬೆಳೆಗೆ ಹಾನಿಯಾಗಿದೆ. ಜಿಲ್ಲೆಯ ಕೊಪ್ಪ, ಕಳಸ, ಮೂಡಿಗೆರೆ ತಾಲೂಕಿನ ಹಲವೆಡೆ ಮಳೆ ಕೊರತೆಯಿಂದ ಕಾಫಿ ಗಿಡಗಳು ಕಪ್ಪು ಬಣ್ಣಕ್ಕೆ ತಿರುಗಿದ್ದು ಕಾಂಡ ಕೊರಕ ಹುಳುಗಳಿಂದ ಹಾನಿ ಹೆಚ್ಚಾಗಿದೆ. ಇನ್ನು ಹವಾವರ್ತಮಾನ. ರಾಜ್ಯಾದ್ಯಂತ ನೈರುತ್ಯ ಮುಂಗಾರು ದುರ್ಬಲವಾಗಿದ್ದು ಒಂದೆರಡು ಕಡೆಗಳಲ್ಲಿ ಮಳೆಯಾಗಿದೆ. ಇಂದು ಮತ್ತು ನಾಳೆ ರಾಜ್ಯದ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನ ಕೆಲವೆಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಮುಂದಿನ ಮೂರು ದಿನಗಳಲ್ಲಿ ಹವಾಮಾನದಲ್ಲಿ ಗಮನಾರ್ಹ ಬದಲಾವಣೆ ಇಲ್ಲ. ಬೆಂಗಳೂರು ಹಾಗೂ ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ, ಗರಿಷ್ಠ 32, ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲು ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶೀಘ್ರದಲ್ಲೇ ನಿಗಮ ಮಂಡಳಿ ಅಧ್ಯಕ್ಷರ ನೇಮಕ ಪ್ರಕ್ರಿಯೆ ಪೂರ್ಣ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಪ್ರವಾಸೋದ್ಯಮ ಕ್ಷೇತ್ರದ ಅಭಿವೃದ್ಧಿಗೆ ಆದ್ಯತೆ, ಸಚಿವ ಕೆಜೆ ಜಾರ್ಜ್. ಎಸ್ಐಆರ್ ವಿಚಾರದಲ್ಲಿ ಚುನಾವಣಾ ಆಯೋಗದ ಬಗ್ಗೆ ಕಾಂಗ್ರೆಸ್ ವೃಥ ಆರೋಪ, ವಿಪಕ್ಷ ನಾಯಕ ಆರ್ ಅಶೋಕ. ಹಾಗೂ ಕಾಡುಗೊಲ್ಲ ಸಮುದಾಯವನ್ನು ಪರಿಶಿಷ್ಟ ಪಂಗಡದ ಪಟ್ಟಿಗೆ ಸೇರಿಸಲು ಸಂಸದ ಶ್ರೇಯಸ್ ಪಟೇಲ್ ಸರ್ಕಾರಕ್ಕೆ ಒತ್ತಾಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ ಇಎಂಐ ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ.
2: ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ.
3: ನೀವ್ಯಾರು? ಆರ್ಬಿಐ ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
4: ಆಕಾಶವಾಣಿ ಬೆಂಗಳೂರು. ಕೃಷಿರಂಗ. ನಾಡಿನ ಸಮಸ್ತ ರೈತ ಬಾಂಧವರಿಗೆ ಆತ್ಮೀಯ ನಮಸ್ಕಾರಗಳು. ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ನಮ್ಮ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಸುಸ್ಥಿರ ಆದಾಯ ಮತ್ತು ಪರಿಸರ ಸೂಕ್ತ ಕೃಷಿ ಅರಣ್ಯ ಪದ್ಧತಿಗಳು. ಈ ಕುರಿತು ಡಾ ವೀರನಾಗಪ್ಪಿ ಅವರೊಂದಿಗೆ ಸಂದರ್ಶನ.
5: ಎಲ್ಲ ಕೇಳುಗರಿಗೂ ರೈತರಿಗೂ ಆತ್ಮೀಯ ಸ್ವಾಗತ. ಕೇಳುಗರೇ, ಇವತ್ತು ನಾವು ಸುಸ್ಥಿರ ಆದಾಯ ಮತ್ತು ಪರಿಸರಕ್ಕೆ ಸೂಕ್ತ ಕೃಷಿ ಅರಣ್ಯ ಪದ್ಧತಿಗಳ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಹಿರಿಯ ಮಣ್ಣು ವಿಜ್ಞಾನಿಯಾಗಿರುವ ಡಾಕ್ಟರ್ ವೀರನಾಗಪ್ಪ ಪಿ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟ್ರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ, ರೈತರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
6: ನಮಸ್ಕಾರ.
5: ನಮಗಿವತ್ತು ಸುಸ್ಥಿರ ಆದಾಯ ಬೇಕು, ಪರಿಸರಕ್ಕೆ ಸೂಕ್ತ ಕೃಷಿ ಅರಣ್ಯ ಕೂಡ ಬೇಕು. ಹೇಳಿ, ಇದರಲ್ಲಿ ಏನೇನು ಪದ್ಧತಿ ಬರ್ತದೆ, ಒಂದೊಂದಾಗಿ ನಮ್ಮ ಕೇಳುಗರಿಗೆ ತಿಳಿಸ್ಕೊಡ್ಬೇಕು.
6: ಆತ್ಮೀಯ ಕೇಳುಗರೇ ಹಾಗೂ ರೈತ ಬಾಂಧವರೇ, ಇತ್ತೀಚಿನ ದಿನಗಳಲ್ಲಿ ಹಲವಾರು ಸಮಸ್ಯೆಗಳು ಕೃಷಿನಲ್ಲಿ ನಾವು ಕಾಣ್ತಾ ಇದ್ದೀವಿ. ಅದರಲ್ಲಿ ಅತ್ಯಂತ ಮುಖ್ಯವಾಗಿ ಮಣ್ಣಿನ ಫಲವತ್ತತೆ ಕ್ಷೀಣಿಸಾಗಿರ್ತಕ್ಕಂಥದ್ದು, ಎರಡನೇದು ರೈತನಿಗೆ ಆದಾಯ ಕಡಿಮೆ ಆಗಿರ್ತಕ್ಕಂಥದ್ದು, ಮತ್ತು ರೈತನಿಗೆ ಲೇಬರ್ ಡೇಸ್ ಅಂತ ಕರೀತಾನೆ, ಮಾನವ ದಿನಗಳು ಇಲ್ಲದೇ ಇರತಕ್ಕಂಥದ್ದು. ಸೊ ಇದರ ಪರಿಣಾಮವಾಗಿ ಎಲ್ಲ ಯುವಕರು ಗ್ರಾಮವನ್ನು ಬಿಟ್ಟು ವಲಸೆ ಹೋಗ್ತಾ ಇರ್ತಾರೆ. ಜಮೀನು ಇರುತ್ತೆ ನಮಗೆ, ಆದರೂ ಸಹ ವ್ಯವಸಾಯದಲ್ಲಿ ಆಸಕ್ತಿ ತೋರಿಸ್ದೇನೆ, ನಮ್ಮ ಜಮೀನನ್ನು ಸರಿಯಾಗಿ ನಾವು ನಿರ್ವಹಣೆ ಮಾಡ್ದೇನೆ. ಇದರಲ್ಲಿ ಕಾರಣಗಳು ಹಲವಾರು ಇರ್ಬೋದು. ಒಂದು, ಜಮೀನು ಸರಿಯಾಗಿಲ್ಲದೆ ಇರ್ಬೋದು, ಅಥವಾ ನನಗೆ ಆಸಕ್ತಿ ಇಲ್ಲದೆ ಇರಬಹುದು, ಅಥವಾ ಹಲವಾರು ಜಮೀನಿನಲ್ಲಿ ಸಿಗಬಹುದಾದಂಥ ಲಾಭಗಳ ಬಗ್ಗೆ ನನಗೆ ಅರಿವು ಇಲ್ಲದೇ ಇರತಕ್ಕಂಥದ್ದು. ಸೊ ಒಟ್ಟಾರೆ ಈ ಎಲ್ಲ ಕಾರಣಗಳಿಂದ ಮಣ್ಣು ಕ್ಷೀಣಿಸ್ತಾ ಇದೆ, ಅದೇ ರೀತಿ ನಮ್ಮ ಆಸಕ್ತಿನೂ ಕೂಡ ಕ್ಷೀಣಿಸ್ತಾ ಇದೆ, ಹಾಗಾಗಿ ವಲಸೆ ಹೋಗ್ತಕ್ಕಂಥದ್ದನ್ನು ನಾವು ನೋಡುತ್ತೀವಿ. ಸೊ ಇಂಥ ಸಂದರ್ಭದಲ್ಲಿ ನಾವು ಇತರೆ ಮೂಲಗಳನ್ನು ನಾವು ಹುಡುಕಿದಾಗ ನಮಗೆ ಕೆಲವೊಂದು ಪದ್ಧತಿಗಳನ್ನ ನಾವು ಮೊರೆ ಹೋಗಬೇಕಾಗತ್ತೆ. ಉದಾಹರಣೆಗೆ ಸಮಗ್ರ ಕೃಷಿ ಪದ್ಧತಿಗಳು, ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ಸ್ ಅಂತ. ಈಗ ಆಲ್ರೆಡಿ ಎಲ್ಲ ಬೆಂಗಳೂರು ಮತ್ತು ಬೆಂಗಳೂರು ಸುತ್ತಮುತ್ತಲಿನ ಎಲ್ಲ ರೈತರು, ಕೋಲಾರ, ಚಿಕ್ಕಬಳ್ಳಾಪುರ, ಅದೇ ರೀತಿ ರಾಮನಗರ, ಈ ಎಲ್ಲ ಪ್ರದೇಶದಲ್ಲಿ ಸಮಗ್ರ ಕೃಷಿ ಪದ್ಧತಿಗಳನ್ನ ಅಳವಡಿಕೆ ಮಾಡಿಕೊಂಡು ರೈತರು ಅಧಿಕ ಲಾಭವನ್ನ ಗಳಿಸ್ತಾ ಇದ್ದಾರೆ. ಆದರೂ ಕೂಡ ಎಲ್ಲ ರೈತರು ಅರಣ್ಯ
5: ಆಧಾರಿತ
6: ಕೃಷಿ ಪದ್ಧತಿಗಳು ಅಥವಾ ಕೆಲವೊಂದು ಮರ

0: ಗಳನ್ನು ಬೆಳೆಸೋದಿಲ್ಲ. ಸೊ ಇದರಲ್ಲೂ ಕೂಡ ಹಲವಾರು ಲಾಭಗಳುಂಟು. ಸೊ ಒಟ್ಟಾರೆಯಾಗಿ ನಾನು ಇದೀಗ ನಮ್ಮ ಪರಿಸರಕ್ಕೆ ಸೂಕ್ತ ಕೃಷಿ ಅರಣ್ಯ ಪದ್ಧತಿಗಳ ಬಗ್ಗೆ ನಾನು ಹಲವಾರು ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಬಯಸ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮದಲ್ಲಿ. ಸೊ ಕೃಷಿ ಅರಣ್ಯ ಪದ್ಧತಿಗಳಿಗೆ ನಾವು ಯಾಕೆ ಒತ್ತು ಕೊಡಬೇಕಾಗತ್ತೆ? ಬರಗಾಲ ಬರುತ್ತೆ ಅಥವಾ ಹಲವು ಸಂದರ್ಭದಲ್ಲಿ ಬೆಳೆಗಳ ಜೊತೆ ನಾವು ಅರಣ್ಯ ಮರಗಳನ್ನ ಸಂಯೋಜನೆ ಮಾಡಬಹುದು, ಅದರಿಂದ ಹಲವು ಲಾಭಗಳು ಕೂಡ ಇದೆ. ಇಲ್ಲಿ ಮಣ್ಣಿಗೂ ಕೂಡ ಲಾಭ ಇದೆ, ಮನುಷ್ಯನಿಗೂ ಕೂಡ ಲಾಭ ಇದೆ, ಅದೇ ರೀತಿ ಪರಿಸರಕ್ಕೂ ಕೂಡ ಲಾಭ ಇದೆ. ಸೊ ಈ ಒಂದು ಅನುಕೂಲಗಳಿಂದ ನಾವು ಕೃಷಿ ಅರಣ್ಯ ಪದ್ಧತಿಗಳನ್ನ ಹಲವಾರು ರೈತರಿಗೆ ನಾವು ಶಿಫಾರಸು ಮಾಡ್ತೀವಿ. ಇದು ಇದನ್ನ ಆಲ್ರೆಡಿ ಅಳವಡಿಕೆ ಮಾಡಿರ್ತಕ್ಕಂಥ ರೈತರು ತುಂಬಾ ಜನ ಇದ್ದಾರೆ. ಈಗಲೂ ಕೂಡ ಅತ್ಯಂತ ಹೆಚ್ಚಿನ ಆಸಕ್ತಿ ಇರತಕ್ಕಂಥವ್ರನ್ನು ಕೂಡ ನಾನು ನಮ್ಮ ಒಂದು ಈ ಒಡನಾಟದಲ್ಲಿ ಹೊಂದಿದ್ದೀವಿ.
1: ಹಂಗಿದ್ರೆ ಈಗ ಕೃಷಿ ಅರಣ್ಯದಿಂದ ನಮ್ಗೆ ಏನೇನು ಲಾಭ ಸಿಗುತ್ತೆ ಒಂದೊಂದಾಗಿ ಪಟ್ಟಿ ಮಾಡಿ.
0: ಇದರಲ್ಲಿ ಹಲವಾರು ಲಾಭ, ಒಂದು ಎರಡಲ್ಲ ಹತ್ತು ಹಲವಾರು ಲಾಭಗಳಿದ್ದಾವೆ. ಸೊ ಕೇವಲ ನಮ್ಮ ಮನುಷ್ಯನಾಗೆ ನಾವು ನೋಡೋದಲ್ಲ ಇಲ್ಲಿ. ಮೊದಲನೇದಾಗಿ ಕೃಷಿಯಲ್ಲಿ ಜೀವ ವೈವಿಧ್ಯತೆ ಕಾಪಾಡತಕ್ಕದು ಕೂಡ ಅತ್ಯಂತ ಪ್ರಾಮುಖ್ಯ ಹೊಂದಿರತಕ್ಕಂಥದ್ದು. ನಾವು ಕೃಷಿ ಅರಣ್ಯ ಪದ್ಧತಿ ಅಂತಂದರೆ ಕೃಷಿ ಬೆಳೆಗಳು ಮತ್ತು ಜಾನುವಾರುಗಳನ್ನ ನಾವು ಬೇಸಾಯ ಮಾಡೋದ್ರ ಜೊತೆಗೆ ಸಂಯೋಜನೆ ಮಾಡಿ, ಸೊ ಅದನ್ನು ನಾವು ಅಳವಡಿಕೆ ಮಾಡತಕ್ಕಂಥ ಒಂದು ಪದ್ಧತಿನ ನಾವು ಕೃಷಿ ಅರಣ್ಯ ಪದ್ಧತಿ ಅಂತ ಕರಿತೀವಿ ನಾವು. ಇದರಲ್ಲಿ ಜೈವ ವೈವಿಧ್ಯತೆ ಕಾಪಾಡೋದಕ್ಕೆ ಒಂದು ಅನುಕೂಲ ಇರುತ್ತೆ. ಬರಗಾಲದಲ್ಲಿ ನಾವು ನೆಡತಕ್ಕಂಥ ಹಲವು ಅರಣ್ಯ ಸಸಿಗಳು ವಿಮೆಯನ್ನು ನಮಗೆ ಕೊಡುತ್ತೆ, ಅಂದರೆ ನಮ್ಮ ಜೀವಕ್ಕೆ ಜೀವನೋಪಾಯವನ್ನು ಭದ್ರತೆಯನ್ನು ಒದಗಿಸುತ್ತೆ. ಅದೇ ರೀತಿ ನಾವು ದಿನನಿತ್ಯ ಬಳಕೆ ಮಾಡತಕ್ಕಂಥ ಉರುವಲು ಅಥವಾ ಕಟ್ಟಿಗೆಯನ್ನು ಕೂಡ ಈ ಒಂದು ಪದ್ಧತಿಯಲ್ಲಿ ಸಿಗುತ್ತೆ. ಇನ್ನು ಹಸಿರೆಲೆ ಗೊಬ್ಬರ ಅವಶ್ಯಕತೆಯನ್ನು ಕೂಡ ಪೂರೈಸುತ್ತೆ. ಅದರ ಜೊತೆಗೆ ಕೃಷಿನಲ್ಲಿ ರೋಗ, ಗಾಳಿ ಅಥವಾ ಇತರ ಕೀಟಗಳು ಬರೋದನ್ನು ನಮ್ಮ ಬೆಳೆಗಳಿಗೆ ರಕ್ಷಣೆ ನೀಡುತ್ತವೆ. ಅದರ ಜೊತೆಗೆ ಮಣ್ಣು ಮತ್ತು ನೀರಿನ ಗುಣಮಟ್ಟ ವೃದ್ಧಿ ಆಗುತ್ತೆ, ಮಣ್ಣಿನಲ್ಲಿ ಫಲವತ್ತತೆ ಕಾಪಾಡ್ತಕ್ಕಂಥದ್ದು. ಕೆಲವು ಅರಣ್ಯ ಸಸಿಗಳು ವಾತಾವರಣದಲ್ಲಿನ ಸಾರಜನಕವನ್ನು ಸ್ಥಿರೀಕರಣ ಮಾಡತಕ್ಕಂಥ ಶಕ್ತಿಯನ್ನು ಹೊಂದಿರುತ್ತೆ. ಅದರ ಜೊತೆಗೆ ಕಡಿಮೆ ವೆಚ್ಚದಲ್ಲಿ ಸುಸ್ಥಿರ ಉತ್ಪಾದನೆಗೆ ಖಂಡಿತವಾಗಲೂ ಇಲ್ಲಿ ಅವಕಾಶ ಇದೆ. ಇನ್ನು ಇಂಧನ ಮತ್ತು ಇತರೆ ಮೂಲಗಳಲ್ಲಿರ್ತಕ್ಕಂಥ ಒಂದು ಆದಾಯನ ಉಳಿತಾಯ ಮಾಡಬಹುದು ನಾವು. ಒಟ್ಟಾರೆ ಪರಿಸರ ಸುಸ್ಥಿರವಾಗಿರುತ್ತೆ ನಾವು ಕೃಷಿ ಅರಣ್ಯ ಪದ್ಧತಿಗಳ ಅನುಕೂಲವನ್ನು ನಾವು ನೋಡಿದಾಗ.
1: ಡಾಕ್ಟರ್, ಇವತ್ತು ಕೃಷಿ ಅರಣ್ಯ ಮರಗಳನ್ನು ಆಯ್ಕೆ ಮಾಡುವಾಗ ನಾವು ಏನನ್ನ ಗಮನಿಸಬೇಕಾಗುತ್ತೆ?
0: ನೋಡಿ, ನಾನು ಈ ಹಿಂದೆ ಹೇಳ್ತಾ ಇದ್ದೆ, ಕೃಷಿ ಅರಣ್ಯ ಒಂದು ಸಾಮೂಹಿಕ ಭೂ ಬಳಕೆ ಪದ್ಧತಿ. ಇಲ್ಲಿ ಬಹುವಾರ್ಷಿಕವಾಗಿ ಉಪಯೋಗಕ್ಕೆ ಬರತಕ್ಕಂಥ ಮರಗಳನ್ನು ಮಾತ್ರ ನಾವು ಕೃಷಿ ಬೆಳೆಗಳ ಮಧ್ಯದಲ್ಲಿ ಸಂಯೋಜನೆ ಮಾಡಿರ್ತೀವಿ. ಅಂದರೆ ಅರಣ್ಯ ಮರಗಳನ್ನ ನಾವು ಆಯ್ಕೆ ಮಾಡಬೇಕು ಅಂತಂದರೆ ಹಲವಾರು ಮಾನದಂಡಗಳು ಇದೆ ಇಲ್ಲಿ. ನನಗೆ ಹಲವಾರು ನನಗೆ ಆಲದ ಮರನ ನಾವು ಕೃಷಿನಲ್ಲಿ ಬಳಕೆ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇಲ್ಲಿ ಆಯ್ಕೆ ಮಾಡಬೇಕಾದ್ರೆ ಕೆಲವೊಂದು ಅಂಶಗಳನ್ನ ಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಮೊದಲು ಆ ಒಂದು ಮರ ಬಹುಪಯೋಗಿ ಮರ ಆಗಿರಬೇಕು, ಸುಲಭವಾಗಿ ಬೆಳಿಬೇಕು ಮತ್ತು ಬಹುಬೇಗ ಕಟಾವಿಗೆ ಬರಬೇಕು. ಅಂದರೆ ಬಹುಬೇಗ ಅಂದರೆ ಒಂದು ವರ್ಷದಲ್ಲಿ ಯಾವ ಮರನೂ ಕಟಾವಿಗೆ ಬರೋದಿಲ್ಲ, ಕನಿಷ್ಠ 10 ವರ್ಷ 15 ವರ್ಷ ಆಗಿರ್ಬೋದು. ರೆಂಬೆಗಳು ನೇರವಾಗಿ ಬೆಳಿಬೇಕು, ಅತಿ ಅಗಲ ಹೋದರೆ ಕೃಷಿ ಬೆಳೆಗಳನ್ನ ಬೆಳೆಯೋದಕ್ಕೆ ಅವಕಾಶ ಇರೋದಿಲ್ಲ. ಅಕ್ಕಪಕ್ಕದ ರೆಂಬೆಗಳನ್ನ ನಾವು ಸವರಿದಾಗ ಅದು ನಂಜು ಉಂಟು ಮಾಡಬಹುದು ಇತರೆ ರೆಂಬೆಗಳಿಗೆ. ಸೊ ಅದೇ ರೀತಿ ಅಕಸ್ಮಾತ್ ಹಲವು ಸಂದರ್ಭಗಳಲ್ಲಿ ಕೆಲವು ಪ್ರತಿಕೂಲ ಪರಿಸ್ಥಿತಿ ಉಂಟಾಗ್ಬೋದು, ಬರ ಬರ್ಬೋದು, ಮಳೆ ಜಾಸ್ತಿನೇ ಆಗ್ಬೋದು, ಅದನ್ನು ತಡ್ಕೊಳ್ತಕ್ಕಂಥ ಶಕ್ತಿನ ಆ ಸಸಿ ಹೊಂದಿರಬೇಕಾಗತ್ತೆ. ಇನ್ನು ಜಾನುವಾರುಗಳು ಮೇಯ್ದಂಥ ಸಂದರ್ಭದಲ್ಲಿ ಆ ಕುರಿ ಮೇಕೆ ಅದನ್ನು ತಿಂತು ಅಂದರೆ ಸುಲಭವಾಗಿ ಅದು ಚಿಗುರೊಡಿಬೇಕು, ಆ ಒಂದು ಶಕ್ತಿಯನ್ನು ಕೂಡ ಹೊಂದಿರಬೇಕಾಗತ್ತೆ. ಉತ್ತಮ ಮಾರಾಟ ಬೆಲೆ ಸಿಗಬೇಕು, ಇನ್ನು ಹೆಚ್ಚಿನ ಇಳುವರಿ ಕೊಡಬೇಕು ಆ ಒಂದು ಮರದ ಸಸಿ ವರ್ಷಗಳ ನಂತರ ಬೆಳೆದ್ಬಿಟ್ಟು ಅದು ಇಳುವರಿ ಚೆನ್ನಾಗಿ ಕೊಡಬೇಕು, ಪರಿಸರಕ್ಕೆ ಪೂರಕವಾಗಿರಬೇಕು, ಕಡಿಮೆ ನೀರಿನಿಂದ ಬೆಳಿಬೇಕದು. ಈ ಎಲ್ಲ ಮಾನದಂಡಗಳು ಯಾವ ಒಂದು ಅರಣ್ಯ ಸಸಿ ಅನ್ನು ಪೂರೈಕೆ ಮಾಡುತ್ತೋ ಅದನ್ನು ನಾವು ಅರಣ್ಯ ಕೃಷಿಗೆ ಬಳಕೆ ಮಾಡಬಹುದು ಸರ್.
1: ಈ ಕೃಷಿ ಅರಣ್ಯ ಪದ್ಧತಿಗಳು ಅಂತ ಹೇಳ್ತವಲ್ಲ, ಇದರಲ್ಲಿ ಸಾಮಾನ್ಯ ಏನೇನು ಬರಬಹುದು ಮತ್ತು ಅದಕ್ಕೆ ಸೂಕ್ತ ಉದಾಹರಣೆಯನ್ನು ಕೂಡ ಕೊಡಿ.
0: ನಮ್ಮಲ್ಲಿ ನಮ್ಮ ಭಾಗದ ರೈತರು ಅಳವಡಿಕೆ ಮಾಡಿಕೊಳ್ತಕ್ಕಂಥ ಕೃಷಿ ಪದ್ಧತಿಗಳನ್ನ ನಾವು ನೋಡಿದ್ರೆ, ಒಂದು ಕೃಷಿ ಬೆಳೆಗಳ ಜೊತೆ ಮರಗಳನ್ನ ಸಂಯೋಜನೆ ಮಾಡಬಹುದು ಮತ್ತು ಪಶುಸಂಗೋಪನೆ ಮಾಡತಕ್ಕಂಥದ್ದು ಒಂದು ಪದ್ಧತಿ. ಅಂದರೆ ಕೃಷಿ ಬೆಳೆ, ಮರ ಮತ್ತು ಪಶುಸಂಗೋಪನೆ, ಇದು ಒಂದು. ಇನ್ನು ಎರಡನೇದು ಕೃಷಿ ಬೆಳೆಗಳು, ತೋಟಗಾರಿಕೆ ಬೆಳೆಗಳು ಮತ್ತು ಪಶುಸಂಗೋಪನೆ, ಎರಡನೇ ಪದ್ಧತಿ. ಮೂರನೇ ಪದ್ಧತಿ ಕೃಷಿ ಬೆಳೆಗಳು, ಮರಗಳು, ಹುಲ್ಲುಗಾವಲು, ಅದರ ಜೊತೆಗೆ ಪಶುಸಂಗೋಪನೆ. ಅಂದರೆ ಮರಗಳ ಮಧ್ಯೆ ನಾನು ಹುಲ್ಲು ಬೆಳೆಸಿದರೆ ಕೃಷಿ ಬೆಳೆ ನಮಗೆ ಆಹಾರ ಆಗುತ್ತೆ, ಆ ಹುಲ್ಲು ಪಶುವಿಗೂ ಕೂಡ ಆಹಾರ ಆಗುತ್ತೆ. ಅಂದರೆ ನಾವು ಅರಣ್ಯ ಕೃಷಿ ಆಧಾರಿತ ಹೈನುಗಾರಿಕೆಯನ್ನು ಮಾಡೋದಕ್ಕೆ ಇಲ್ಲಿ ಅವಕಾಶ ಇದೆ. ಅದೇ ರೀತಿ ನಮಗೆ ಆಹಾರ ಬೆಳೆಗಳನ್ನು ಕೂಡ ಇಲ್ಲಿ ಉತ್ಪತ್ತಿ ಆಗುತ್ತೆ. ಇನ್ನು ಅವುಗಳನ್ನು ಹೊರತುಪಡಿಸಿ ಮರಗಳು ಪ್ಲಸ್ ಹುಲ್ಲುಗಾವಲು, ಅದರ ಜೊತೆಗೆ ಪಶುಸಂಗೋಪನೆಯನ್ನು ಮಾಡಬಹುದು. ಇನ್ನು ಕೃಷಿ ಬೆಳೆಗಳು, ತೋಟಗಾರಿಕೆ ಮತ್ತೆ ಮರಗಳು, ಮೇವಿನ ಬೆಳೆ ಮತ್ತೆ

0: ಪಶುಸಂಗೋಪನೆಯನ್ನ ಮಾಡಬಹುದು. ತೋಟಗಾರಿಕೆ ಬೆಳೆ ಮತ್ತು ಮರಗಳು ಅದರ ಜೊತೆಗೆ ಮೇವಿನ ಬೆಳೆಗಳನ್ನು ಕೂಡ ಬೆಳಿಬಹುದು. ಇನ್ನು ಬಹುಮಹಡಿ ಬೆಳೆ ಪದ್ಧತಿಗಳು ಅಂತ ನಾವು ಕರಿತೀವಿ, ಅದರ ಜೊತೆಗೆ ಪಶುಸಂಗೋಪನೆಯನ್ನ ಮಾಡಿದ್ರೆ ಒಟ್ಟಾರೆ ಈ ಒಂದು 8-10 ಅರಣ್ಯಾಧಾರಿತ ಕೃಷಿ ಪದ್ಧತಿಗಳನ್ನ ರೈತರು ಸುಲಭವಾಗಿ ಅಳವಡಿಕೆ ಮಾಡಿಕೊಳ್ಬಹುದು ಸರ್.
1: ಆರ್ಥಿಕವಾಗಿ ಕೂಡ ನಮಗೆ ಲಾಭದಾಯಕ
0: ಖಂಡಿತವಾಗಿಲ್ಲ.
1: ಸಾಮಾನ್ಯವಾಗಿ ಆರ್ಥಿಕವಾಗಿ ನಾವು ಈ ಕೃಷಿ ಅರಣ್ಯ ಮಾಡಿದಾಗ ಈ ಎಷ್ಟು ವರ್ಷಕ್ಕೆ ನಮ್ಗೆ ಏನು ಒಂದು ಸ್ವಲ್ಪ ಮಟ್ಟಿನ ಆದಾಯ ಸಿಗಬಹುದು
0: ಅಂದ್ರೆ ಪ್ರತಿ ವರ್ಷನೂ ಆದಾಯ ಇರುತ್ತೆ ಸರ್ ಇದರಲ್ಲಿ. ಸೊ ಈಗ ನೋಡಿ, ನಾವು ಒಂದೊಂದಾಗಿ ನಮ್ಮಲ್ಲಿ ಇರ್ತಕ್ಕಂತ ಅರಣ್ಯ ಪದ್ಧತಿಗಳನ್ನ ನಾವು ನೋಡ್ತಾ ಹೋದ್ರೆ ಇಲ್ಲಿ ನೋಡಿ, ತಾವು ಉದಾಹರಣೆ ಕೊಡಿ ಸರ್ ಅಂತ ಹೇಳಿದ್ರೆ, ನಮ್ಮ ಭಾಗದ ರೈತರು ಸರ್ವೆ ಮರ ಅಂದ್ರೆ ಗಾಳಿ ಮರ ಆಧಾರಿತ ಒಂದು ಕೃಷಿ ಅರಣ್ಯ ಪದ್ಧತಿಯನ್ನ ಮಾದರಿಯಾಗಿ ತಾವು ಅಳವಡಿಕೆ ಮಾಡ್ಕೊಳ್ಬಹುದು. ಇದನ್ನ ರಾಮನಗರ, ಕೋಲಾರ, ಚಾಮರಾಜನಗರ, ಮೈಸೂರು, ಬೆಂಗಳೂರು, ರಾಮನಗರ, ಮಂಡ್ಯ, ಹಾಸನ, ತುಮಕೂರು ಈ ಎಲ್ಲಾ ಜಿಲ್ಲೆಗಳಲ್ಲಿ ಅಳವಡಿಕೆ ಮಾಡಿಕೊಳ್ಬಹುದು. ಇಲ್ಲಿ ನಾವು ಇಲ್ಲಿ ಉದಾಹರಣೆ, ಇಲ್ಲಿ ಗಾಳಿ ಮರ ಆಧಾರಿತ ಕೃಷಿ ಅಂತ ಹೇಳಿದಾಗ ಗಾಳಿ ಮರ ಇರುತ್ತೆ, ಅದರ ಮಧ್ಯದಲ್ಲಿ ಕೃಷಿ ಬೆಳೆಗಳನ್ನು ಕೂಡ ಬೆಳಿಬಹುದು. ಅದಕ್ಕೋಸ್ಕರ ನಾವು ಇದನ್ನ ಅರಣ್ಯ ಕೃಷಿ ಪದ್ಧತಿ ಅಂತ ಕರಿತೀವಿ. ಇಲ್ಲಿ ಈ ಬೆಳೆಗಳನ್ನ ಸರ್ವೆ ಮರನ ಅಂತರ್ಬೆಳೆಯಾಗಿ ನೆಡುತೋಪವಾಗಿ ಬೆಳಿಬಹುದು, ಅರಣ್ಯ ಕೃಷಿ ಪದ್ಧತಿಯಲ್ಲಾರೂ ಬೆಳಿಬಹುದು, ಅಥವಾ ಗಾಳಿ ತಡೆಗೆ ಬದುವಿನ ಸುತ್ತನಾರು ಬೆಳಿಬಹುದು. ಇಲ್ಲಿ ಅಂತರ ವ್ಯತ್ಯಾಸ ಆಗುತ್ತೆ. ಈ ನೆಡುತೋಪವಾಗಿದ್ರೆ ಒಂದು ಮರದಿಂದ ಇನ್ನೊಂದು ಮರಕ್ಕೆ 1.5 ಮೀಟರ್ ಅಂತರ ಕೊಡಬೇಕಾಗತ್ತೆ. ಅದೇ ರೀತಿ ಕೃಷಿ ಅರಣ್ಯ ಪದ್ಧತಿ ಆಗಿದ್ರೆ 4 ಮೀಟರ್ ಮತ್ತೆ 4 ಮೀಟರ್ ಅಂತರದಲ್ಲಿ ಸಾಲು ಮತ್ತೆ ವಿವಿಧ ಬೆಳೆಗೆ ಅಂತರ ಕೊಡಬೇಕಾಗತ್ತೆ. ಆ ಅಂತರ ಬೆಳೆಯಲ್ಲಿ ನೀವು ಉದಾಹರಣೆಗೆ ದ್ವಿದಳ ಧಾನ್ಯ ಬೆಳೆ, ಎಳ್ಳು, ಶೇಂಗಾ, ರಾಗಿ ಇಂಥ ಬೆಳೆಗಳನ್ನ ಬೆಳಿಬಹುದು.
1: ಕೃಷಿ ಅರಣ್ಯಕ್ಕೆ ಸೂಕ್ತ ಅಂತರ್ ಬೆಳೆಗಳು ಯಾವ್ಯಾವುದು ಡಾಕ್ಟ್ರೆ?
0: ಇಲ್ಲಿ ಸರ್ವೆ ಮರ ಆಧಾರಿತ ಏನಾದ್ರು ನೀವು ಕೃಷಿ ಅರಣ್ಯ ಮಾಡ್ತೀರಾ ಅಂತಂದ್ರೆ ಎಳ್ಳನ್ನ ಬೆಳಿಬಹುದು, ದ್ವಿದಳ ಧಾನ್ಯ ಬೆಳೆ ಆಗಿರತಕ್ಕಂಥ ಶೇಂಗಾ ಆಗಿರ್ಬೋದು, ಅಥವಾ ಹೆಸರು, ಉದ್ದು, ಅಲಸಂದೆ ಇದನ್ನೆಲ್ಲಾನು ಕೂಡ ಬೆಳಿಬಹುದು. ಎಷ್ಟು ವರ್ಷ ಬೆಳಿಬಹುದು? 4-6 ವರ್ಷ ಅಷ್ಟೇ ಬೆಳಿಬಹುದು ಇದನ್ನ.
1: ಅದಾದ ನಂತರ
0: ಮರ ಬೆಳೆದ್ರು ಕೂಡ ಈ ಏನು ನಾವು ದ್ವಿದಳ ಧಾನ್ಯ ಬೆಳೆಗಳನ್ನ ಮರಗಳ ಮಧ್ಯೆ ಬೆಳೆದ್ರು ಕೂಡ ನಿಮಗೆ ಇಳುವರಿನಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ಅದಕ್ಕೆ ನಾವು ಇದನ್ನ ಅರಣ್ಯಾಧಾರಿತ ಕೃಷಿ ಪದ್ಧತಿ ಅಂತ ಕರಿತೀವಿ.
1: ಇನ್ನೊಂದು ಏನಾದ್ರೂ ನೀವು ಆ ಮರಗಳಿಗೆ ನೀವು ಬಳ್ಳಿ ಹಚ್ಚಿಸ್ಬೋದಲ್ಲ, ಬೇರೆ ಬೇರೆ ತರದ ಈಗ ಕಾಳು ಮೆಣಸಿನ ಬಳ್ಳಿ ಹಚ್ಚಿಸ್ಬೋದು ಅಥವಾ ಇನ್ನೇನು ಅದು ಮತ್ತೆ ಅದು ಪರ್ಯಾಯ ಆಯ್ತಲ್ಲ
0: ಬರುತ್ತೆ, ಅದು ಬಹುಮಹಡಿ ಬೆಳೆಗಳ ಪದ್ಧತಿಯಲ್ಲಿ ಬರುತ್ತೆ. ಅದು
1: ಕೃಷಿ ಅರಣ್ಯ ಬೆಳೆಗಳಿಗೆ ಅದು ಅಗದಿ ಸೂಕ್ತ. ಇದು
0: ಖಂಡಿತವಾಗ್ಲೂ ಬರುತ್ತೆ. ಇಲ್ಲಿ ಅದನ್ನ ನಾವು ತೋಟಗಾರಿಕೆ ಅರಣ್ಯ ಅಂತ ಹೇಳ್ತೀವಿ. ನಾವು ತೋಟಗಾರಿಕೆ ಬೆಳೆನ ಸಂಯೋಜನೆ ಮಾಡಿರ್ತಾರೆ. ಕೃಷಿ ಅರಣ್ಯ ಅಂತ ಹೇಳಿದಾಗ
1: ಅದೇ
0: ದ್ವಿದಳ ಧಾನ್ಯ ಅಥವಾ ಏಕದಳ ಧಾನ್ಯನ ಮಧ್ಯದಲ್ಲಿ ಬೆಳ್ಕೊಳ್ಬಹುದು.
1: ಅದೇ ಅದೇ ಅದೇ, ಯಾಕಂದ್ರೆ ಇದು ಕೆಲವು ಪ್ರದೇಶದಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ಅರಣ್ಯ ಪ್ರದೇಶದಲ್ಲಿ ಈ ಕಾಳು ಮೆಣಸಿನ ಬಳ್ಳಿ ಮರಕ್ಕೆ ಹತ್ಕೊಂಡಿರುತ್ತೆ,
0: ಬರುತ್ತೆ ಖಂಡಿತ.
1: ಅದು ಕೂಡ ಕಾಳು ಕೂಡ ಕೊಡುತ್ತೆ,
0: ಅದು ಕೊಡುತ್ತೆ. ಮಧ್ಯದಲ್ಲಿ ನೀವು ದ್ವಿದಳ ಧಾನ್ಯ ಏಕದಳನ್ನು ಕೂಡ ಹಾಕೊಳ್ಬಹುದು.
1: ಅಂದ್ರೆ ಅಲ್ಪ ನೀವು ಕಾಳಜಿ ತಗೊಂಡ್ರೆ, ಅದು ಸ್ವಲ್ಪ ನೀವು ಸಹಕಾರ ಮಾಡಿದ್ರೆ ಅದು ಬಳ್ಳಿ ಹತ್ತುತ್ತೆ ಅಲ್ಲಿ,
0: ಖಂಡಿತ ಅಲ್ಲೂ ಬರುತ್ತೆ.
1: ಹಾಗಾಗಿ ನೀವು ಅಲ್ಲಿ ಕೂಡ ನೀವು ಆರ್ಥಿಕವಾಗಿ ಸ್ವಲ್ಪ ಪ್ರಯೋಜನ ಪಡ್ಕೊಳ್ಳೋಕೆ ಸಾಧ್ಯತೆ ಇದೆ.
0: ಖಂಡಿತ.
1: ಇನ್ನೊಂದು ಡಾಕ್ಟ್ರೆ, ಈಗ ಹೆಬ್ಬೇವು ಆಧಾರಿತ ಕೃಷಿ ಅರಣ್ಯ ಮಾದರಿ ಅಂತ ಇದೆಯಲ್ಲ, ಅದ್ರ ಬಗ್ಗೆ ಹೇಳಿ ಏನದು?
0: ನಮ್ಮ ಇಲ್ಲಿ ಬೆಂಗಳೂರು ಸುತ್ತಮುತ್ತಲಿನ 5-6 ಜಿಲ್ಲೆಗಳಲ್ಲಿ ಅಥವಾ ಇತರೆ ಜಿಲ್ಲೆಗಳಲ್ಲೂ ಕೂಡ ಇದು ಅತ್ಯಂತ ಪ್ರಚಲಿತದಲ್ಲಿರತಕ್ಕಂಥ ಕೃಷಿ ಅರಣ್ಯ ಪದ್ಧತಿ ಅಂದರೆ ಹೆಬ್ಬೇವು ಆಧಾರಿತ ಕೃಷಿ ಅರಣ್ಯ ಪದ್ಧತಿ. ನಮ್ಮ ವಿಶ್ವವಿದ್ಯಾಲಯದಲ್ಲಿ ಹಲವಾರು ಸಂಶೋಧನೆಗಳನ್ನು ನಾವು ಮಾಡಿದ್ದೀವಿ. ಇಲ್ಲಿ ಏನಂದರೆ, ಕೃಷಿ ಅರಣ್ಯಕ್ಕೆ ನಾವು ಹೆಬ್ಬೇವನ್ನು ಬೆಳೆಸ್ತೀವಿ ಅಂತಂದರೆ 5 ಮೀಟರ್ ಅಂತರ, ಸಾಲಿನಿಂದ ಸಾಲಿನ ಅಂತರ ಇರಬೇಕಾಗತ್ತೆ. ಸೊ ಗಿಡದಿಂದ ಗಿಡದನ್ನು ಕೂಡ 5 ಮೀಟರ್ ಅಂತರದಲ್ಲಿ ನೀವು ಹಾಕ್ಕೊಂಡಂಥ ಸಂದರ್ಭದಲ್ಲಿ ನೀವು ಕನಿಷ್ಠ 5-6 ವರ್ಷ, 10 ವರ್ಷ ಅಥವಾ ನೀವು ಎಲ್ಲಿ ತನಕ ಅಂತರ ಬೆಳೆಗಳನ್ನ ಬೆಳಿಬಹುದು ಅಂತಂದರೆ ಮೊದಲ 5-6 ವರ್ಷ ಅಥವಾ 8 ವರ್ಷದ ಕೂಡ ನೀವು ಬೆಳೆಗಳನ್ನ ಬೆಳಿಬಹುದು, ಮರಗಳ ಜೊತೆ ಬೆಳೆನೂ ಕೂಡ ಬೆಳಿಬಹುದು. ಇಲ್ಲಿ ಅದಾದ ನಂತರ 10-12 ವರ್ಷ ಅದೇ ರೀತಿ 15 ವರ್ಷಕ್ಕೆ ನೀವು ಮರವನ್ನು ಕಟ್ ಮಾಡ್ತೀರ. ಸೊ ಅದನ್ನು ಅಲ್ಲಿ ತಿರುಳಿಗೆ ಮರವನ್ನು ಬಳಕೆ ಮಾಡಲಾಗುತ್ತೆ, ಪ್ಲೈವುಡ್ ಅಥವಾ ಇತರೆ ಹಲವಾರು ಉಪ ಉತ್ಪನ್ನಗಳಿಗೆ ಬಳಕೆ ಮಾಡಲಾಗುತ್ತೆ. ಸೊ ಇಲ್ಲಿ ಹೆಬ್ಬೇವು ಆಧಾರಿತ ಕೃಷಿ ಅರಣ್ಯ ಪದ್ಧತಿಯಲ್ಲಿ ಹಲವಾರು ಬೆಳೆಗಳನ್ನ ನಾವು ಶಿಫಾರಸು ಮಾಡ್ತೀವಿ. ಅದರಲ್ಲಿ ಮುಂಗಾರಿಗೆ ಸೂಕ್ತವಾಗಿ ನಾವು ಉದ್ದು ಆಗಿರ್ಬೋದು, ಜೋಳ, ಹಲಸಂದೆ, ಅವರೆಕಾಯಿ, ಬೆಂಡೆಕಾಯಿ ಅಥವಾ ಶೇಂಗಾ ಇಂಥ ಬೆಳೆಗಳನ್ನ ಬೆಳಿಬೋದು. ಹಿಂಗಾರಿನಲ್ಲಿ ಜೋಳ ಬೆಳಿಬೋದು. ಸೊ ಅದೇ ರೀತಿ ವಿವಿಧ ತರಕಾರಿಗಳನ್ನ ಮರಗಳ ಮಧ್ಯದಲ್ಲಿ ಬೆಳಿಬೋದು. ಬಹುವಾರ್ಷಿಕ ಬೆಳೆಗಳಾಗಿರತಕ್ಕಂಥ ಶುಂಠಿ ಆಗಿರ್ಬೋದು, ಬಾಳೆ, ಅರಿಶಿಣ ಇಂಥ ಅಂತರ್ ಬೆಳೆನೂ ಕೂಡ ನೀವು ಹೆಬ್ಬೇವು ಆಧಾರಿತ ಅರಣ್ಯ ಕೃಷಿನಲ್ಲಿ ಬೆಳಿಬೋದಾಗಿದೆ ಸರ್. ಅದರ ಜೊತೆಗೆ ನೋಡಿ, ಇಲ್ಲಿ ಮರದ ಉತ್ಪಾದಕತೆ.
1: ಹೌದು.
0: ಸೊ ಇಲ್ಲಿ ನಾವು ಹೆಬ್ಬೇವು 1 ಹೆಕ್ಟೇರ್

0: ಮಹಿಳೆಯರಿಗೆ ಪ್ರತಿ ವರ್ಷ ಸುಮಾರು 10 ಲಕ್ಷ ಆದಾಯವನ್ನ ಕೊಡ್ತಕ್ಕಂತ ಸನ್ನಿವೇಶನ ನಾವು ನೋಡಿದ್ವಿ. ಹಲವಾರು ರೈತರು ನಮ್ಮ ಒಡನಾಟದಲ್ಲಿ ಇರತಕ್ಕಂಥವ್ರು ತೆಗಿತಾ ಇದ್ದಾರೆ.
1: ಒಂದು ವರ್ಷದ
0: ಹೆಬ್ಬೇವ್ನಲ್ಲಿ ನಾನು ಹೇಳ್ತಾ ಇಲ್ಲ, ಹೆಬ್ಬೇವ್ ಮಧ್ಯದಲ್ಲಿ ಬೆಳೆ ಹಾಕ್ತೀವಲ್ವ, ಬಾಳೆನ ಬೆಳೆದಿದ್ದೆ ಆದ್ರೆ 5 ವರ್ಷದಲ್ಲಿ ನಿಮಗೆ ನಿಂಬೆ ಹಾಕ್ಬೋದು, ಅಥವಾ ಬಾಳೆನಲ್ಲಿ ನಿಮಗೆ 1 ಹೆಕ್ಟೇರ್ಗೆ ಅಂದ್ರೆ 2.5 ಎಕರೆ ಪ್ರದೇಶದಲ್ಲಿ 4 ಲಕ್ಷ ರೂಪಾಯಿ ಸಿಗತ್ತೆ ಮೊದಲ ವರ್ಷದಲ್ಲಿ. ಅದ್ರ ಜೊತೆಗೆ 3-4 ವರ್ಷದಲ್ಲಿ ನಿಮಗೆ 3.75 ಲಕ್ಷ ಅಥವಾ 3.5 ಲಕ್ಷ ಈ ರೀತಿಯಾಗಿ ಸುಲಭವಾಗಿ ಮರಗಳ ಮಧ್ಯದಲ್ಲೂ ಕೂಡ ನಿಮಗೆ ಆದಾಯ ಸಿಗುತ್ತೆ. ಕೃಷಿ ಬೆಳೆಗಳನ್ನ ಬೆಳೆದ್ರೂ ಕೂಡ ನಿಮಗೆ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ನಿಮಗೆ ಸುಸ್ಥಿರ ಇಳುವರಿಯನ್ನು ಕೂಡ ತೆಗೆದಕ್ಕೆ ಅನುಕೂಲ ಆಗಿದೆ ಸರ್.
1: ಡಾಕ್ಟರಿಗೆ ತೇಗ ಆಧಾರಿತ ಕೃಷಿ ಅರಣ್ಯ ಮಾದರಿ ಅಂತ ಇದೆಯಲ್ಲ, ಅದ್ರ ಬಗ್ಗೆನೂ ಸ್ವಲ್ಪ ಹೇಳಿ.
0: ಈ ತೇಗ ಆಧಾರಿತ ಅರಣ್ಯ ಕೃಷಿ ಪದ್ಧತಿ ಹೋಗೋದಕ್ಕಿಂತ ಮುಂಚೆ ಎಲ್ಲ ರೈತ ಬಾಂಧವರು ಇನ್ನು ಇಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಕೇಳ್ತಾ ಇರ್ತೀರ, ನೀವು ಅರಣ್ಯ ಕೃಷಿ ಮಾದರಿಯನ್ನು ಅಳವಡಿಕೆ ಮಾಡೋದ್ರಿಂದ ಹಲವಾರು ಅನುಕೂಲಗಳಿದೆ. ಸೊ ಇಲ್ಲಿ ನಾವು ಅನುಕೂಲ ಏನಪ್ಪ ಅಂದರೆ ಮರಗಳಿಂದ ಮಣ್ಣಿಗೆ ಎಷ್ಟು ಸಾವಯವ ಇಂಗಾಲ ಸ್ಥಿರೀಕರಣ ಆಯಿತು ಅನ್ನೋದನ್ನು ನೋಡ್ತೀವಿ. ಅದು ಬಿಗ್ಗೆಸ್ಟ್ ಅಡ್ವಾಂಟೇಜು. ಸೊ ಅದನ್ನು ನಾವು ನೋಡಿದಾಗ ಸುಮಾರು 70 ಟನ್ನು, 100 ಟನ್ನು, 50 ರಿಂದ 60 ಟನ್ನು 1 ಎಕರೆಗೆ ಪ್ರತಿ ವರ್ಷ ಇಂಗಾಲ ಮಣ್ಣಲ್ಲಿ ಫಿಕ್ಸ್ ಮಾಡುತ್ತೆ. ಸೊ ಇದನ್ನು ನೀವು ಕನ್ವರ್ಟ್ ಮಾಡಿದ್ದಾದಲ್ಲಿ ಮುಂದಿನ ದಿನಗಳಲ್ಲಿ ಕಾರ್ಬನ್ ಕ್ರೆಡಿಟಿಂಗ್ ಅನ್ನೋದು ಕೂಡ ಗೌರ್ಮೆಂಟಲ್ಲಿ ಇನ್ನೂ ದರ ನಿಗದಿ ಆಗಿಲ್ಲ. ಅದು ಬಹುಶಃ ಮುಂದಿನ ದಿನಗಳಲ್ಲಿ ಅದು ದರದ ನಿಗದಿಯಾದರೆ 1 ಟನ್ ಕಾರ್ಬನ್ ಡೈಆಕ್ಸೈಡನ್ನು ನೀವು ಎಮಿಷನ್ ಮಾಡೋದನ್ನು ತಪ್ಪಿಸಿದ್ರೆ ಅದು 1 ಕಾರ್ಬನ್ ಕ್ರೆಡಿಟ್ಗೆ ಸಮಾನಾಂತರವಾಗಿರುತ್ತೆ. ಸೊ 1 ಕಾರ್ಬನ್ ಕ್ರೆಡಿಟ್ಗೆ 5,000ನೋ ಅಥವಾ 10,000ನೋ ಮುಂದಿನ ದಿನಗಳಲ್ಲಿ ಸರ್ಕಾರ ನಿಗದಿಪಡಿಸಬಹುದು, ಅದೊಂದು ಅನುಕೂಲನ ಪಡೆದುಕೊಳ್ಬಹುದು. ಸೊ ಅರಣ್ಯ ಕೃಷಿ ಅನುಭವಿಸೋ ಅಳವಡಿಕೆ ಮಾಡೋದಕ್ಕಿಂತ ಮುಂಚೆ ಈಗ ತೇಗ ಆಧಾರಿತ ಕೃಷಿ ಅರಣ್ಯ ಪದ್ಧತಿಗಳಲ್ಲಿ ಕೃಷಿ ಅರಣ್ಯಕ್ಕೆ ಏನಾದ್ರು ತೇಗನ ಬಳಸ್ತೀರಂದ್ರೆ 8 ಮೀಟರ್ ಸಾಲಿನಿಂದ ಸಾಲು 2 ಮೀಟರ್ ಬೆಳೆ ಗಿಡದಿಂದ ಗಿಡಕ್ಕೆ ಅಂತರ ಕೊಡಬೇಕಾಗುತ್ತೆ, ಅಥವಾ 12 ಮೀಟರ್ 2 ಮೀಟರ್ ಅಂತರದಲ್ಲೂ ಕೊಡ್ಬೋದು. ನೆಡುತೋಪಿಗೆ ಏನಾದ್ರು ನೀವು ಮಾಡ್ತೀರಂದ್ರೆ ಕಮ್ ಬ್ಲಾಕ್ ಪ್ಲಾಂಟೇಶನ್ ಅಂತ ಕರೀತಾರೆ, 2 ಮೀಟರ್ ಅಂತರದಲ್ಲಿ ಬೆಳೆ ಮತ್ತು ಸಾಲಿಗೆ ಅಂತರವನ್ನು ಕೊಡಬೇಕಾಗುತ್ತೆ. ಸೊ ಇದು ಬೆಳೆಯ ಸರದಿ ಬಂದ್ಬಿಟ್ಟು ತೇಗ 20-25 ವರ್ಷ ಆಗಿರುತ್ತೆ. ಸೊ ಇದರಲ್ಲಿ ಸೂಕ್ತ ಅಂತರ ಬೆಳೆಗಳಾಗಿ ನಾವು ಮುಂಗಾರಿನಲ್ಲಿ ಉದ್ದು, ಸೋಯಾಬೀನು, ಹತ್ತಿ, ತೊಗರಿ ಅಥವಾ ಅಲಸಂದೆ ಮತ್ತು ಎಳ್ಳು ಬೆಳೆಯನ್ನು ಶಿಫಾರಸು ಮಾಡ್ತೀವಿ. ಸೊ ಮರದ ಉತ್ಪಾದಕತೆ ಸುಮಾರು 7 ವರ್ಷ ಆದಮೇಲೆ ಅದನ್ನು ಸವರಬೇಕಾಗತ್ತೆ. ಸೊ ಯಾಕಂದರೆ ರಂಬೆಗಳಿತ್ತಂದರೆ ಅದು ಸ್ಟ್ರೈಟಾಗಿ ಹೋಗೋದಿಲ್ಲ, ನೇರವಾಗಿ ಹೋಗೋದಿಲ್ಲ. ಸೊ ಆವಾಗ ನಮಗೆ ವುಡ್ ಡೆವಲಪ್ಮೆಂಟ್ ಆಗೋದಿಲ್ಲ. ಸೊ ಅದನ್ನು ಸರಿಯಾಗಿ ಟ್ರೈನಿಂಗ್ ಅಥವಾ ಪ್ರೂನಿಂಗ್ ಅಂತ ನಾವು ಕರಿತೀವಿ. ಸೊ ಮರನ ತೆಳುಗೊಳಿಸಿಕೆ ಅಂತ ಹೇಳ್ತಾನೆ, ತಿನ್ನಿಂಗ್ ಅಂತ ನಾವು ಕರಿತೀವಿ. ಸೊ 12ನೇ ವರ್ಷದಲ್ಲಿ ಮೊದಲು ತೇಗ ನಾಟಿ ಮಾಡಿದ 7ನೇ ವರ್ಷ ಆದ ನಂತರ ತೆಳುಗೊಳಿಸಬೇಕು 50% ಪ್ಲಾಂಟನ್ನು. ಅದಾದ ನಂತರ 12ನೇ ವರ್ಷದಲ್ಲಿ 25% ನಾವು ಮರವನ್ನು ಸವರು ಮಾಡಬೇಕಾಗತ್ತೆ. ಅದಾದ ನಂತರ ನಮಗೆ 20-25 ವರ್ಷಗಳಲ್ಲಿ ನಮಗೆ ಅಂತಿಮ ಇಳುವರಿ ಸಿಗ್ತಕ್ಕಂಥದ್ದು. ಸೊ ಅದನ್ನು ನಾವು ದಿಮ್ಮಿಯ ಇಳುವರಿ ಅಂತ ಕರಿತೀವಿ. ಸುಮಾರು ನಮ್ಗೆ 1 ಹೆಕ್ಟೇರ್ನಲ್ಲಿ 77 ಘನ ಮೀಟರ್ನಷ್ಟು ನಿಮಗೆ ದಿಮ್ಮಿಯ ಇಳುವರಿ ತೇಗದಿಂದ ಸುಲಭವಾಗಿ ಸಿಗುತ್ತೆ.
1: ಈ ಬಿದಿರು ಆಧಾರಿತ ಕೃಷಿ ಬಗ್ಗೆ ಹೇಳಿ, ಇದು ಕೂಡ ಮಹತ್ವವಾಗಿದೆ.
0: ಬಿದಿರು ಆಧಾರಿತ ಕೃಷಿ ಪದ್ಧತಿನ ನಮ್ಮ ಬೆಂಗಳೂರು ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಅಳವಡಿಕೆ ಮಾಡ್ಕೊಳ್ಬೋದಾಗಿದೆ. ಸೊ ಇದರಲ್ಲಿ ಕೃಷಿ ಅರಣ್ಯ ಪದ್ಧತಿಗಾದರೆ 10 ಮೀಟರ್ ಸಾಲಿನಿಂದ ಸಾಲಿನ ಅಂತರ, ಗಿಡದಿಂದ ಗಿಡಕ್ಕೆ 8 ಮೀಟರ್ ಅಥವಾ 12 ಮೀಟರ್ x10 ಮೀಟರ್ ಅಂತ ನಾವು ಅಂತರವನ್ನು ಕೊಡಬೇಕಾಗುತ್ತೆ. ಸೊ ಇದು ಗಡಿ ಪದ್ಧತಿನಲ್ಲಾಗಿದ್ರೆ ಇದು ಪ್ರತಿ ಗುಂಪಿಗೆ 3-4 ಮೀಟರ್ ಅಂತರದಲ್ಲಿ ಬಿದಿರನ್ನು ಬೆಳೆಸಬೇಕಾಗುತ್ತೆ. ಸೊ ಇಲ್ಲಿ ಎಲ್ಲ ಬಿದಿರು ಸ್ಪೀಸೀಸ್ನ ನಾವು ರೆಕಮೆಂಡೇಷನ್ ಮಾಡೋದಿಲ್ಲ. ಬ್ಯಾಂಬುಸಾ ಬಾಲ್ಕುವಾ, ಬ್ಯಾಂಬುಸಾ ಬಾಂಬೋಸ್, ಬ್ಯಾಂಬುಸಾ ತುಲ್ಡಾ, ಬ್ಯಾಂಬುಸಾ ನ್ಯೂಟನ್, ಸೊ ಈ ರೀತಿಯಾಗಿ ಹಲವಾರು ಕೆಲವೊಂದು ವಿವಿಧ ಪ್ರಭೇದದ ಏನು ಬಿದಿರುಗಳ ಲಭ್ಯತೆ ಇರುತ್ತೆ ಮಾರ್ಕೆಟಲ್ಲಿ, ಅದನ್ನು ಬಳಕೆ ಮಾಡಬಹುದು. ಇದು 4 ವರ್ಷಗಳ ನಂತರ ಇಳುವರಿ ಶುರುವಾಗಿ 30-35 ವರ್ಷಗಳ ತನಕ ಇಳುವರಿ ಪಡೆಯಬಹುದಾಗಿದೆ. ಇಲ್ಲಿ ಅಂತರ ಬೆಳೆಗಳನ್ನ ಕೇವಲ 3-4 ವರ್ಷದ ತನಕ ಅಷ್ಟೇ ನಾವು ಶಿಫಾರಸು ಮಾಡ್ತೀವಿ. ಇಲ್ಲಿ ಸೋಯಾಬೀನು, ಸಾಸಿವೆ, ದ್ವಿದಳ ಧಾನ್ಯ ಬೆಳೆಗಳು ಇತ್ಯಾದಿ ನಾವು ಅಂತರ ಬೆಳೆಗಳನ್ನಾಗಿ ಬೆಳಿಬೋದು. 2ನೇ ವರ್ಷದಲ್ಲಿ ಶುಂಠಿ ಅಥವಾ ಅರಿಶಿನವನ್ನು ಕೂಡ ಬಿದಿರಿನ ಮಧ್ಯದಲ್ಲಿ ಅಂತರ ಬೆಳೆಯಾಗಿ ಹೆಚ್ಚಿನ ಲಾಭವನ್ನು ತೆಗೆದುಕೊಳ್ಬೋದು. ಸೊ ಇದರ ಆರ್ಥಿಕತೆ ಅಂತಂದರೆ ನಮಗೆ ನೀರಾವರಿನಲ್ಲಿ 4 ವರ್ಷದ ನಂತರ ಪ್ರತಿ ವಾರ್ಷಿಕವಾಗಿ 90-2 ಲಕ್ಷ ತನಕ ನಿವ್ವಳ ಆದಾಯ ಸಿಗ್ಬೋದು. ಇದು ಸಾವಯವ ಇಂಗಾಲವನ್ನು ಒಟ್ಟಾರೆ ವಾರ್ಷಿಕವಾಗಿ 15-20 ಟನ್ ಸ್ಥಿರೀಕರಣ ಮಾಡುತ್ತೆ.
1: ಇದಲ್ಲದೆ ಡಾಕ್ಟ್ರೆ ಈಗ ಹಿಪ್ಪು ನೇರಳೆ ಕೃಷಿ ಅರಣ್ಯನೂ ಇದೆ, ಆಮೇಲೆ ಸುಬಾಬುಲ್ ಗ್ರಿಸ್ರೇಡಿಯಾ ಈ ಆಧಾರಿತ ಕೃಷಿ ಅರಣ್ಯ ಕೂಡ ಇದೆ, ಮಹಗನಿ ಆಧಾರಿತ ಕೃಷಿ ಅರಣ್ಯ ಕೂಡ ಇದೆ, ಅವುಗಳ ಬಗ್ಗೆನೂ ಸಂಕ್ಷಿಪ್ತವಾಗಿ ತಿಳಿಸ್ಕೊಡಿ.
0: ಸೊ ಇಲ್ಲಿ ಹಿಪ್ಪುನೇರಳೆ ಅಂತಂದ್ರೆ ಮರಕಡ್ಡಿ ಆಧಾರಿತವಾಗಿ ಬೆಳೆನ ಮರಕಡ್ಡಿ ಹಿಪ್ಪುನೇರಳೆ ಅಂತ ಕರೀತಾರೆ. ಸೊ ಇದರಲ್ಲಿ ಒಟ್ಟಾರೆ ಹಿಪ್ಪುನೇರಳೆ ಜೊತೆಗೆ ಹುಲ್ಲನ್ನು ಕೂಡ ಬಳಕೆ ಮಾಡಬಹುದು.

0: ಅದರಲ್ಲಿ ಇಲ್ಲಿ ನಾವು ವಾರ್ಷಿಕವಾಗಿ ನಾವು 14,000 ಪ್ರತಿ ಹೆಕ್ಟೇರ್ಗೆ ನಾವು ಇನ್ಕಮ್ ನ ನಿರೀಕ್ಷಣೆ ಮಾಡಿದಾದ್ರೆ ಸುಮಾರು ವರ್ಷ 2-3 ವರ್ಷ ಆದ ನಂತರ 50,000 ಇನ್ಕಮ್ ಸಿಕ್ತಕ್ಕಂತ ಒಂದು ಅನುಕೂಲವನ್ನು ನೋಡಬಹುದು. ಸುಬಾಬುಲ್ ಮತ್ತು ಗ್ಲಿರ್ಸಿಡಿ ಆಧಾರಿತ ಕೃಷಿ ಅರಣ್ಯ ಪದ್ಧತಿನಲ್ಲಿ ಇಲ್ಲಿ ಪಶು ಸಂಗೋಪನೆಗೋಸ್ಕರ ನಾವು ಈ ಒಂದು ಪದ್ಧತಿಯನ್ನು ಶಿಫಾರಸು ಮಾಡ್ತೇವೆ. ಸಾಮಾನ್ಯವಾಗಿ ಇಲ್ಲಿ ಗ್ಲಿರ್ಸಿಡಿಯಾ ಅಥವಾ ಇನ್ನು ನಾವು ಸುಬಾಬುಲ್ ಅಂತ ಕರಿತೀವಿ, ಇದು ಮೆಚುರಿಟಿ ಬರೋದಕ್ಕೆ 9-18 ವರ್ಷ ತನಕ ಸಮಯ ಆಗುತ್ತೆ. ಸೊ ಅಲ್ಲಿ ಪ್ರತಿ ನಾವು ಹೈನುಗಾರಿಕೆ ಮಾಡತಕ್ಕಂಥ ಸಂದರ್ಭದಲ್ಲಿ 30-40% ಬೆಳೆಗಳಿಗೆ ಆಹಾರ ಬಹುಶಃ ಈ ಎಲ್ಲಾ ಮರಗಳ ಕಟಿಂಗ್ಸ್ ಇಂದ ಸಿಕ್ಬಿಡುತ್ತೆ. ಸೊ ಹಾಗಾಗಿ ನಾವು ಇದನ್ನ ಸುಬಾಬುಲ್ ಗ್ಲಿರ್ಸಿಡಿಯಾವನ್ನ ನಾವು ಪಶುಸಂಗೋಪನೆ ಜೊತೆ ಸಂಯೋಜನೆ ಮಾಡೋದಕ್ಕೆ ಶಿಫಾರಸು ಮಾಡ್ತೀವಿ. ಸೊ ಇಲ್ಲಿ ವಾರ್ಷಿಕವಾಗಿ 12-15 ವರ್ಷ ಬೆಳೆತಕ್ಕಂತ ಈ ಸುಬಾಬುಲ್ ಗ್ಲಿರ್ಸಿಡಿಯಾ ಪರದಿ ಒಂದು ವಾರ್ಷಿಕ ಸರದಿ ಅಂತ ನಾವು ಏನ್ ಕರಿತೀವಿ, ಇಲ್ಲಿ ಒಟ್ಟಾರೆ 23-25 ಟನ್ ಸಾವಯವ ಇಂಗಾಲ ಮಣ್ಣಲ್ಲಿ ಸ್ಥಿರೀಕರಣ ಆಗ್ತಕ್ಕಂತ ಅನುಕೂಲ ಇಲ್ಲಿದೆ ಸರ್. ಇಲ್ಲಿ ಒಟ್ಟಾರೆ ನಮಗೆ ವಾರ್ಷಿಕವಾಗಿ ಒಂದು 70,000-75,000 ರೂಪಾಯಿಯಷ್ಟು ಲಾಭ ಸುಲಭವಾಗಿ ಗ್ಲಿರ್ಸಿಡಿ ಅಥವಾ ಸುಬಾಬುಲ್ ಆಧಾರಿತ ಕೃಷಿ ಅರಣ್ಯದಲ್ಲಿ ಸಿಗುತ್ತೆ. ಇನ್ನು ಮಹಾಗಣಿ ಆಧಾರಿತ ಅಂದ್ರೆ ಯಥೇಚ್ಛವಾಗಿ ಇತ್ತೀಚಿನ ದಿನಗಳಲ್ಲಿ ರೈತರು ಮಹಾಗಣಿಯನ್ನು ಬೆಳೆಸ್ತಾ ಇದ್ದಾರೆ. ಇಲ್ಲಿ ದಿಮ್ಮಿಗಾಗಿ ಆದ್ರೆ ನಾವು ಇದು 12-15 ವರ್ಷ ಬೆಳೆಸಬೇಕಾಗತ್ತೆ. ಬ್ಲಾಕ್ ಪ್ಲಾಂಟೇಶನ್ ಅಂದ್ರೆ ಕೇವಲ ಮಹಾಗಣಿ ಅಂದ್ರೆ 1.5 ಮೀಟರ್ ಬೇಕಾಗುತ್ತೆ. ಕೃಷಿ ಅರಣ್ಯ ಪದ್ಧತಿನಲ್ಲೂ ಕೂಡ ನಾವು ಬೆಳೆಯಿಂದ ಬೆಳೆ ಸಾಲಿಂದ ಸಾಲಿಗೆ 1.5 ಮೀಟರ್ ನಾವು ಶಿಫಾರಸು ಮಾಡ್ತೀವಿ. ಹಲವಾರು ಬೆಳೆಗಳಾಗಿರ್ತಕ್ಕಂಥ ಕೃಷಿ ಬೆಳೆಯಲ್ಲಿ ವಿಶೇಷವಾಗಿ ಅವರೆ, ಸೋಯಾ ಅವರೆ, ಹೆಸರು, ಅಲಸಂದೆ, ದ್ವಿದಳ ಧಾನ್ಯ ಬೆಳೆಗಳು, ತೊಗರಿ, ಅದರ ಜೊತೆಗೆ ತರಕಾರಿಗಳನ್ನು ಕೂಡ ಮಹಾಗಣಿ ಆಧಾರಿತ ಕೃಷಿ ಅರಣ್ಯ ಪದ್ಧತಿನಲ್ಲಿ ಬಳಕೆ ಮಾಡಬಹುದು. ಇದು ನೀರಾವರಿ ಏನೋ ಬಳಸ್ಕೊಂಡು ಏನಾದ್ರು ನಾವು ಈ ಮಹಾಗಣಿನ ಬೆಳೆಸಿದ್ದೇ ಆದಲ್ಲಿ 15 ವರ್ಷದಲ್ಲಿ 4,800 ಘನ ಏನೋ ಅಡಿಯಷ್ಟು ಇಳುವರಿ ಸಿಗುತ್ತೆ. ಸೊ ಒಟ್ಟಾರೆ 15 ವರ್ಷದ ಮರಗಳಲ್ಲಿ ಮಹಾಗಣಿಯನ್ನ ಬೆಳೆಸಿ ನೀವು 15 ವರ್ಷದ ಬಿಟ್ಟರೆ ಪ್ರಸಕ್ತ ದರವನ್ನು ನಾವು ನಿಗದಿ ಪಡೆದುಕೊಂಡದ್ದೇ ಆದಲ್ಲಿ 52-70 ಲಕ್ಷ ಆದಾಯ, ನಿವ್ವಳ ಆದಾಯ ಸಿಗ್ತಕ್ಕಂಥ ಪರಿಸ್ಥಿತಿ ಇದೆ ಸರ್. ಈಗಿನ ರೇಟ್ಗೆ ಕಂಪೇರ್ ಮಾಡಿ ನಾವು ನೋಡಿದಾಗ ಮಹಾಗಣಿಯನ್ನ ಬೆಳೆದಿದ್ದೆ ಆದರೆ ಅದರ ಜೊತೆಗೆ ಇಂಗಾಲ ಸ್ಥಿರೀಕರಣ ಆಗುತ್ತೆ.
1: ತುಂಬಾ ಸಂತೋಷ ಡಾಕ್ಟರ್ ವೀರನಾಗಪ್ಪ ಅವರೇ. ಪ್ರಸ್ತುತ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಮಣ್ಣು ವಿಜ್ಞಾನಿಯಾಗಿರುವ ತಾವು ಇವತ್ತು ನಮ್ಮ ರೈತರಿಗೆ ಸುಸ್ಥಿರ ಆದಾಯ ಮತ್ತು ಪರಿಸರಕ್ಕೆ ಸೂಕ್ತ ಕೃಷಿ ಅರಣ್ಯ ಪದ್ಧತಿ ಯಾವ್ಯಾವುದು, ಇದರಿಂದ ಏನು ಪ್ರಯೋಜನ ಇದೆ, ನಮ್ಮ ರೈತರು ಯಾವ ಥರ ಕ್ರಮ ಅನುಸರಿಸಿದರೆ ಉತ್ತಮ, ಹೀಗೆ ಒಂದೊಂದು ಮಾಹಿತಿಯನ್ನು ಮಾಡಿಕೊಟ್ಟಿದ್ದಕ್ಕೆ ತಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
1: ಕೆಲವು ರೈತರು ಇರ್ತಾರೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ತಿಳಿಸಿ.
0: ಆತ್ಮೀಯ ರೈತ ಬಾಂಧವರೇ, ಕೃಷಿ ಅರಣ್ಯ ಪದ್ಧತಿಗಳ ಜೊತೆಗೆ ಬಹುವಾರ್ಷಿಕ ಮೇವಿನ ಬೆಳೆ ಪದ್ಧತಿಗಳನ್ನು ಕೂಡ ತಾವು ಅಳವಡಿಕೆ ಮಾಡಿಕೊಳ್ಬಹುದು. ಸುಬಾಬುಲ್, ಅಗಸೆ, ಕ್ಯಾಲಿಯಾಂಡ್ರ ಮತ್ತು ಗೊಬ್ಬರ ಗಿಡಗಳನ್ನ ಸಂಯೋಜನೆ ಮಾಡಿ. ಇದೀಗ ನನ್ನ ಸಂಪರ್ಕ ದೂರವಾಣಿ ಮೊಬೈಲ್ ಈ ರೀತಿ ಇದೆ, 9886030439359. ಮತ್ತೊಮ್ಮೆ ನಾನು ರಿಪೀಟ್ ಮಾಡ್ತೇನೆ, 9886030349359. ನಮಸ್ಕಾರ.
1: ನಮಸ್ಕಾರ.
2: ಇದುವರೆಗೆ ಸುಸ್ಥಿರ ಆದಾಯ ಮತ್ತು ಪರಿಸರ ಸೂಕ್ತ ಕೃಷಿ ಅರಣ್ಯ ಪದ್ಧತಿಗಳು ಈ ಕುರಿತು ಡಾಕ್ಟರ್ ವೀರನಾಗಪ್ಪ ಪಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ಇನ್ನೀಗ ಕೇಳಿ ಡಾಕ್ಟರ್ ಬಾನಂದೂರು ಕೆಂಪಯ್ಯ ಮತ್ತು ಸಂಗಡಿಗರಿಂದ ಜನಪದ ಹಾಡುಗಳು ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ.

0: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
1: ಡಾಕ್ಟರ್ ಬಾನಂದೂರು ಕೆಂಪಯ್ಯ ಮತ್ತು ಸಂಗಡಿಗರಿಂದ ಜನಪದ ಹಾಡುಗಳನ್ನು ಕೇಳ್ತಾ ಇದ್ದೀರಾ.

ಇದುವರೆಗೆ ಡಾಕ್ಟರ್ ಬಾನಂದೂರು ಕೆಂಪಯ್ಯ ಮತ್ತು ಸಂಗಡಿಗರಿಂದ ಜನಪದ ಹಾಡನ್ನ ಕೇಳಿದಿರಿ. ಇದರೊಂದಿಗೆ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ನಾಳಿನ ನಮ್ಮ ಕೃಷಿರಂಗ ಕಾರ್ಯಕ್ರಮದಲ್ಲಿ ವಿಶ್ವ ರೇಬಿಸ್ ದಿನ ಕುರಿತು ಡಾಕ್ಟರ್ ಸಾಗರ್ ಎಸ್ಆರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಎಂಬಿ ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ ತತ್ವ ಪದವನ್ನ ಕೇಳುವಿರಿ. ಕೃಷಿರಂಗ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

ಸಮಯ 7:34. ಮೊದಲಿಗೆ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಬೆಟ್ಟ ಗುಡ್ಡ
2: ಕೆರೆ ಕುಂಟೆ
1: ಗಿಡ ಮರಗಳಿಲ್ಲದ ಊರು
2: ಮರುಭೂಮಿ ಇದ್ದಂತೆ.
1: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
2: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
1: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
2: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
1: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
2: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ದೇಶದ ಮೊದಲ ದ್ರವೀಕೃತ ನೈಸರ್ಗಿಕ ಅನಿಲ ಇಂಧನ ರೈಲು ಸೇವೆ ಆರಂಭ. ಜನಗಣತಿಯಲ್ಲಿ ಭಾಗಿಯಾಗುವ ಅಗತ್ಯದ ಬಗ್ಗೆ ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಸ್ತಾಪ. ನ್ಯಾನೋ ಔಷಧ ಮುಂದಿನ ಪೀಳಿಗೆಯ ನಿಖರ ವೈದ್ಯಕೀಯ ಸೇವೆಗೆ ಪ್ರಮುಖ ಚಾಲಕ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್. ಹಾಗೂ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಣ ಮೊದಲ ಏಕದಿನ ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯ, ಭಾರತಕ್ಕೆ 296 ರನ್ಗಳ ಗುರಿ. ವಾರ್ತೆಗಳ ವಿವರ: ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಗುಜರಾತ್ನ ಸಾಬರಮತಿಯಲ್ಲಿಂದು ದೇಶದ ಮೊದಲ ದ್ರವೀಕೃತ ನೈಸರ್ಗಿಕ ಅನಿಲ ಎಲ್ಎನ್ಜಿ ಚಾಲಿತ ರೈಲಿಗೆ ಹಸಿರು ನಿಶಾನೆ ತೋರಿದರು. ಜೊತೆಗೆ 1,500 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಹಲವು ಮಹತ್ವದ ರೈಲ್ವೆ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಶಂಕುಸ್ಥಾಪನೆ ನೆರವೇರಿಸಿದರು. ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ದೇಶದ ಮೊದಲ ಎಲ್ಎನ್ಜಿ ಚಾಲಿತ ಈ ರೈಲು ಡೀಸೆಲ್ ಮತ್ತು ದ್ರವೀಕೃತ ನೈಸರ್ಗಿಕ ಅನಿಲದ ದ್ವಿ ಇಂಧನ ವ್ಯವಸ್ಥೆಯನ್ನು ಹೊಂದಿದ್ದು ತಲಾ 1,400 ಅಶ್ವಶಕ್ತಿ ಸಾಮರ್ಥ್ಯದ 2 ಚಾಲನಾ ಪವರ್ ಕಾರ್ಗಳನ್ನು ಒಳಗೊಂಡಿದೆ. ಇದರಿಂದ ಸಾಂಪ್ರದಾಯಿಕ ಡೀಸೆಲ್ ಬಳಕೆಯನ್ನು ಸುಮಾರು 40% ಕಡಿಮೆ ಮಾಡಲು ಸಾಧ್ಯವಾಗಲಿದೆ. ಈ ಯೋಜನೆ ದೇಶದ ಹಸಿರು ಸಾರಿಗೆ ವ್ಯವಸ್ಥೆ ಹಾಗೂ ನಿವ್ವಳ ಶೂನ್ಯ ಇಂಗಾಲ ಹೊರಸೂಸುವಿಕೆ ಗುರಿಯತ್ತ ಮಹತ್ವದ ಹೆಜ್ಜೆಯಾಗಿದೆ. ಬಳಿಕ ಬೃಹತ್ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅಮಿತ್ ಶಾ, ಭಾರತೀಯ ರೈಲ್ವೆಯು ಕಳೆದ 12 ವರ್ಷಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಗಮನಾರ್ಹ ಪರಿವರ್ತನೆ ಕಂಡಿದೆ. ರೈಲ್ವೆ ವಿದ್ಯುದೀಕರಣ ಕ್ರಮ ವೇಗವಾಗಿ ಸಾಗುತ್ತಿದ್ದು 2014-15 ಡೀಸೆಲ್ ಬಳಕೆ 293 ಕೋಟಿ ಲೀಟರ್ನಷ್ಟಿದ್ದು ಈಗ 108 ಕೋಟಿ ಲೀಟರ್ಗೆ ತಗ್ಗಿದೆ. ಸಂಪೂರ್ಣವಾಗಿ ಡೀಸೆಲ್ ಬಳಕೆ ನಿಲ್ಲಿಸುವ ನಿಟ್ಟನಲ್ಲಿ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಭಾರತವು ಹೆಚ್ಚಿನ ಸಾಮರ್ಥ್ಯದ WAG-12 ವಿದ್ಯುತ್ ಇಂಜಿನ್ಗಳು, ಪ್ರತ್ಯೇಕ ಸರಕು ಸಾಗಣೆ ಮಾರ್ಗಗಳು ಹಾಗೂ ಸ್ವದೇಶಿ ಸುರಕ್ಷತಾ ವ್ಯವಸ್ಥೆ ಕವಚ ಸೇರಿದಂತೆ ಆಧುನಿಕ ರೈಲ್ವೆ ಮೂಲಸೌಕರ್ಯ ವಲಯದಲ್ಲಿ ತ್ವರಿತ ಪ್ರಗತಿ ಸಾಧಿಸುತ್ತಿದೆ ಎಂದು ಅಮಿತ್ ಶಾ ಹೇಳಿದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಕೇರಳದ ಕೊಲ್ಲಂ ಜಿಲ್ಲೆಯ ಅಮೃತಪುರಿಯಲ್ಲಿ ನಡೆದ ಮಾತಾ ಅಮೃತಾನಂದಮಯಿ ಅವರ 73ನೇ ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡರು. ಬಳಿಕ ಮಾತನಾಡಿದ ಅವರು, ಮಾತಾ ಅಮೃತಾನಂದಮಯಿ ಅವರ ಇಡೀ ಜೀವನವೇ ಮನುಕುಲಕ್ಕೆ ಪ್ರೀತಿ ಮತ್ತು ಸೇವೆಯ ಸಂದೇಶವಾಗಿದೆ ಎಂದರು. ಆಹಾರ, ವಸ್ತ್ರ ಮತ್ತು ವಸತಿಯ ಬಡತನ ಹಾಗೂ ಪ್ರೀತಿ ಮತ್ತು ಕರುಣೆಯ ಬಡತನ ಹೋಗಲಾಡಿಸಲು ಅವರು ತಮ್ಮ ಜೀವನ ಮುಡಿಪಾಗಿಟ್ಟಿದ್ದಾರೆ ಎಂದು ಉಪರಾಷ್ಟಪತಿ ತಿಳಿಸಿದರು. ನೇಪಾಳದಲ್ಲಿ ಹಠಾತ್ ಪ್ರವಾಹ ಪೀಡಿತ ಪ್ರದೇಶಗಳ ಪರಿಹಾರ ಕಾರ್ಯಗಳಿಗಾಗಿ ಮಾತಾ ಅಮೃತಾನಂದಮಯಿ ಮಠದ ವತಿಯಿಂದ 2 ಕೋಟಿ ರೂಪಾಯಿ ಆರ್ಥಿಕ ನೆರವಿನ ಚೆಕ್ ಅನ್ನು ಭಾರತದಲ್ಲಿನ ನೇಪಾಳದ ರಾಯಭಾರಿ ಸುರೇಂದ್ರ ಥಾಪಾ ಅವರಿಗೆ ಉಪರಾಷ್ಟಪತಿ ಹಾಗೂ ಮುಖ್ಯಮಂತ್ರಿ ವಿಡಿ ಸತೀಶನ್ ಹಸ್ತಾಂತರಿಸಿದರು. ದೇಶಾದ್ಯಂತ ನಡೆಯುತ್ತಿರುವ ಜನಗಣತಿಯ ಮೊದಲ ಹಂತ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಬಹುತೇಕ ಪೂರ್ಣಗೊಂಡಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಆಕಾಶವಾಣಿಯ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, 32 ಕೋಟಿಗೂ ಹೆಚ್ಚು ಕುಟುಂಬಗಳ ಮಾಹಿತಿಯನ್ನು ಈಗಾಗಲೇ ದಾಖಲಿಸಲಾಗಿದೆ. ಲಡಾಖ್, ಹಿಮಾಚಲ ಪ್ರದೇಶ, ಜಮ್ಮು ಕಾಶ್ಮೀರ ಮತ್ತು ಉತ್ತರಾಖಂಡದ ಹಿಮಾವೃತ ಹಾಗೂ ದೂರದ ಪ್ರದೇಶಗಳಲ್ಲೂ ಜನಗಣತಿ ಕಾರ್ಯ ನಡೆದಿದೆ ಎಂದರು. ಜನಗಣತಿ ಪ್ರತಿಯೊಬ್ಬರ ಹೊಣೆಗಾರಿಕೆಯಾಗಿದ್ದು ಮೊಬೈಲ್ ಮೂಲಕ ಸ್ವಯಂ ವಿವರ ನೋಂದಾಯಿಸುವ ವ್ಯವಸ್ಥೆ ಅತ್ಯಂತ ಅನುಕೂಲಕರವಾಗಿದೆ ಎಂದು ತಿಳಿಸಿದ ಅವರು, ಹಿಂದಿಯೊಂದಿಗೆ 16 ಭಾಷೆಗಳಲ್ಲಿ ಈ ಆನ್ಲೈನ್ ಸೌಲಭ್ಯ ಲಭ್ಯವಿದೆ ಎಂದರು. ನಾಳೆ ಸರ್ಜಿಕಲ್ ಸ್ಟ್ರೈಕ್ನ 10ನೇ ವಾರ್ಷಿಕೋತ್ಸವವಾಗಿದ್ದು ಭಯೋತ್ಪಾದಕರ ಅಡಗುತಾಣಗಳ ಮೇಲೆ ಭಾರತೀಯ ಸೇನೆ

0: ಸಂಬಂಧಿಸಿದ ಸರ್ಜಿಕಲ್ ಸ್ಟ್ರೈಕ್ ಭಯೋತ್ಪಾದನೆ ವಿರುದ್ದ ಭಾರತದ ನೀತಿಗೆ ಹೊಸ ಆಯಾಮವನ್ನು ಜಗತ್ತಿಗೆ ತೋರಿಸಿತು ಎಂದು ಪ್ರಧಾನಮಂತ್ರಿ ಅಭಿಪ್ರಾಯಪಟ್ಟರು. ಇದೇ ವೇಳೆ ಇತಿಹಾಸದ ದಾಳಿಗಳನ್ನು ಅದಕ್ಕೆ ಆಗಿನ ಕಾಲದ ಪ್ರತಿರೋಧಗಳನ್ನು ಅವರು ಪ್ರಸ್ತಾಪಿಸಿದ್ದಾರೆ. ಗಾಂಧೀಜಿ ಜಯಂತಿ ಬಗ್ಗೆ ಮಾತನಾಡುತ್ತಾ ಬಾಪೂಜಿ ನೀಡಿದ ಹಲವು ಜೀವನ ಮಾರ್ಗದರ್ಶಕ ತತ್ವಗಳಲ್ಲಿ ಸ್ವಚ್ಛತೆಯೂ ಒಂದಾಗಿದ್ದು ದೇಶದ ವಿವಿಧೆಡೆ ಸ್ವಚ್ಛತೆಗಾಗಿ ಕೈಗೊಂಡಿರುವ ವಿವಿಧ ಕ್ರಮಗಳು ಶ್ಲಾಘನೀಯ ಎಂದರು. ಅಸ್ಸಾಂನ ಸೋನಾಯಿ ರೂಪಾಯಿ ವನ್ಯಜೀವಿ ಅಭಯಾರಣ್ಯದಲ್ಲಿ ಅತಿಕ್ರಮಣ ತೆರವು, ಅಳಿವಿನಂಚಲ್ಲಿದ್ದ ಪಿಗ್ಮಿ ಹಂದಿ ಸಂರಕ್ಷಣೆಗೆ ಕೈಗೊಂಡಿರುವ ಕ್ರಮಗಳ ಬಗ್ಗೆಯೂ ಪ್ರಧಾನಿ ಪ್ರಸ್ತಾಪಿಸಿದರು. ಪಶ್ಚಿಮ ಬಂಗಾಳದ ಸುಂದರ್ಬನ್ನಲ್ಲಿ ಮಹಿಳೆಯರು ಮ್ಯಾಂಗ್ರೋವ್ ಅರಣ್ಯ ಬೆಳೆಸುತ್ತಿರುವುದನ್ನು ಶ್ಲಾಘಿಸಿದರು. ಪರಿಸರವನ್ನು ಸಂರಕ್ಷಿಸಿ ಪ್ರಕೃತಿಯ ಸಮತೋಲನವನ್ನು ಗೌರವಿಸುವ ಹಾಗೂ ಜೀವ ವೈವಿಧ್ಯವನ್ನು ಕಾಪಾಡುವಂತೆ ಪ್ರಧಾನಮಂತ್ರಿ ಮೋದಿ ಕರೆ ನೀಡಿದರು. ವಿವಿಧ ಪ್ರದೇಶಗಳ ವಿಶಿಷ್ಟ ಉತ್ಪನ್ನಗಳು, ನಶಾಮುಕ್ತ ಯುವ ಅಭಿಯಾನ, ಪೋಷಣ್ ಅಭಿಯಾನದಡಿಯ ಉಪಕ್ರಮಗಳನ್ನು ಅವರು ಪ್ರಸ್ತಾಪಿಸಿದರು. ಕ್ರೀಡಾ ಪ್ರತಿಭೆ ಪೋಷಿಸುವ ಅಗತ್ಯದ ಬಗ್ಗೆಯೂ ಅವರು ಒತ್ತಿ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನ್ಯಾನೋ ಔಷಧ ಮುಂದಿನ ಪೀಳಿಗೆಯ ನಿಖರ ವೈದ್ಯಕೀಯ ಹಾಗೂ ವೈಯಕ್ತೀಕೃತ ಆರೋಗ್ಯ ಸೇವೆಗೆ ಪ್ರಮುಖ ಚಾಲಕವಾಗಲಿದೆ ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ವಿಶ್ವ ನ್ಯಾನೋ ಮೆಡಿಸಿನ್ ಸಮಾವೇಶದ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ಜೈವಿಕ ತಂತ್ರಜ್ಞಾನ ಇಲಾಖೆ ನ್ಯಾನೋ ಔಷಧ ಕ್ಷೇತ್ರದ 210 ಸಂಶೋಧನೆ ಮತ್ತು ಅಭಿವೃದ್ದಿ ಯೋಜನೆಗಳಿಗೆ 174 ಕೋಟಿ ರೂಪಾಯಿ ಆರ್ಥಿಕ ನೆರವು ನೀಡುತ್ತಿದೆ ಎಂದರು. ನ್ಯಾನೋ ಮಟ್ಟದಲ್ಲಿ ಅಂದರೆ ಶತಕೋಟಿಯ ಒಂದು ಭಾಗದ ಪ್ರಮಾಣದ ಈ ಔಷಧಗಳು ರೋಗಿಯ ಆನುವಂಶಿಕ ಗುಣಲಕ್ಷಣ, ಜೀವನ ಶೈಲಿ, ಆಹಾರ ಪದ್ಧತಿ ಮತ್ತು ಪರಿಸರ ಅಂಶಗಳನ್ನು ಆಧರಿಸಿ ಚಿಕಿತ್ಸೆ ನೀಡುವ ಕ್ರಮವಾಗಿದೆ ಎಂದು ಸಚಿವರು ತಿಳಿಸಿದರು. ಈ ಕ್ಷೇತ್ರದಲ್ಲಿ ಭಾರತ ಈಗಾಗಲೇ ಪ್ರಗತಿ ಸಾಧಿಸುತ್ತಿದ್ದು, ಭವಿಷ್ಯದ ಆರೋಗ್ಯ ಸೇವಾ ಪರಿಹಾರಗಳನ್ನು ಅಭಿವೃದ್ಧಿಪಡಿಸುವ ವೈಜ್ಞಾನಿಕ ಮತ್ತು ಸಾಂಸ್ಥಿಕ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಜಿತೇಂದ್ರ ಸಿಂಗ್ ತಿಳಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಹಮ್ಮಿಕೊಳ್ಳಲಾಗಿರುವ ಸೇವಾ ಸಂಕಲ್ಪ ಅಭಿಯಾನದಡಿ ವಿವಿಧ ವಲಯಗಳಲ್ಲಿ ಕೈಗೊಂಡಿರುವ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಜಿಎಸ್ಟಿ ಒಂದು ರಾಷ್ಟ್ರ ಒಂದು ತೆರಿಗೆ ಬಗ್ಗೆ ಕಿರು ಅವಲೋಕನ. ದೇಶದಲ್ಲಿ ಜಾರಿಯಲ್ಲಿದ್ದ 17 ವಿವಿಧ ಪರೋಕ್ಷ ತೆರಿಗೆಗಳು ಮತ್ತು 13 ಸೆಸ್ಗಳನ್ನು ವಿಲೀನಗೊಳಿಸಿ 2017 ಜುಲೈ 1 ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿಯನ್ನು ಜಾರಿಗೆ ತರಲಾಯಿತು. 9 ವರ್ಷಗಳ ಅವಧಿಯಲ್ಲಿ ಜಿಎಸ್ಟಿ ಅಡಿ 1,65,00,000 ಹೆಚ್ಚು ನೋಂದಣಿಗಳಾಗಿದ್ದು, ಇದು ಆರ್ಥಿಕತೆ ಹೆಚ್ಚು ವ್ಯವಸ್ಥಿತವಾಗುತ್ತಿದೆ ಎಂಬುದಕ್ಕೆ ನಿದರ್ಶನವಾಗಿದೆ. ಜಿಎಸ್ಟಿ ಅಡಿ ಸುಧಾರಣೆಗಳ ಮೂಲಕ ತೆರಿಗೆ ದರ ಸರಳಗೊಳಿಸಲಾಗುತ್ತಿದೆ. ದೈನಂದಿನ ಅಗತ್ಯ ವಸ್ತುಗಳ ಮೇಲೆ ಶೂನ್ಯ ತೆರಿಗೆ ಅಥವಾ ಕಡಿಮೆ ತೆರಿಗೆ ವಿಧಿಸಲಾಗುತ್ತಿದ್ದು ಸಾಮಾನ್ಯ ಜನರಿಗೆ ಅನುಕೂಲವಾಗಿದೆ. ಈ ಹಿಂದೆ ಅಂತರ ರಾಜ್ಯ ವಹಿವಾಟುಗಳಿಗೆ ಬೇರೆ ತೆರಿಗೆ ಪದ್ಧತಿ ಇದ್ದು ಪ್ರತ್ಯೇಕವಾದ ಫಾರಂಗಳನ್ನು ಸಲ್ಲಿಸಬೇಕಾಗಿತ್ತು. ಈಗ ಪ್ರತ್ಯೇಕ ನಿಯಮ ಅನುಸರಣೆಗಳ ಹೊರೆ ತಪ್ಪಿದೆ. ಜಿಎಸ್ಟಿ ಕಾಯ್ದೆಯಡಿ ಸುಧಾರಣೆಗಳನ್ನು ತರಲು ಆಗಾಗ್ಗೆ ಜಿಎಸ್ಟಿ ಮಂಡಳಿ ಸಭೆ ನಡೆಸಲಾಗುವುದು. ಮುಂದಿನ ತಿಂಗಳ 7 ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ 57 ಜಿಎಸ್ಟಿ ಮಂಡಳಿ ಸಭೆ ನಿಗದಿಯಾಗಿದ್ದು, ಇ-ಇನ್ವಾಯ್ಸಿಂಗ್ ಸರಳಗೊಳಿಸುವ ಕುರಿತು ಚರ್ಚೆ ನಿರೀಕ್ಷಿಸಲಾಗಿದೆ. ಇತ್ತೀಚೆಗೆ ಯುಪಿಎ ವಹಿವಾಟುಗಳ ಮೇಲೆ ವರ್ತಕರಿಗೆ ಶುಲ್ಕ ವಿಧಿಸುವ ನಿಯಮ ಜಾರಿಗೆ ತರುವುದಾಗಿ ಸರ್ಕಾರ ಪ್ರಕಟಿಸಿದ್ದು, ಈ ಶುಲ್ಕದ ಮೇಲೆ ಜಿಎಸ್ಟಿ ವಿಧಿಸುವ ಸಂಬಂಧ ಕೂಡ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ದೇಶಾದ್ಯಂತ ಪಾರದರ್ಶಕವಾದ ಏಕರೂಪದ ತೆರಿಗೆ ವ್ಯವಸ್ಥೆ ಜಾರಿಯಲ್ಲಿದೆ. ತಿರುವನಂತಪುರದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ 3 ಪಂದ್ಯಗಳ ಸರಣಿಯ ಮೊದಲ ಏಕದಿನ ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ ವೆಸ್ಟ್ ಇಂಡೀಸ್ ನಿಗದಿತ 50 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 295 ರನ್ ಗಳಿಸಿದೆ. ಗುರಿ ಬೆನ್ನತ್ತಿರುವ ಭಾರತ ಇತ್ತೀಚಿನ ವರದಿ ಬಂದಾಗ 17.4 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 110 ರನ್ ಗಳಿಸಿ ಆಡುತ್ತಿದೆ. ಎರಡನೇ ಏಕದಿನ ಪಂದ್ಯ ಇದೇ 30 ಗುವಾಹಟಿಯಲ್ಲಿ ಹಾಗೂ 3 ಪಂದ್ಯ ಅಕ್ಟೋಬರ್ 3 ನ್ಯೂ ಚಂಡೀಗಢದಲ್ಲಿ ನಡೆಯಲಿದೆ. ಏಕದಿನ ಸರಣಿಯ ಬಳಿಕ 5 ಪಂದ್ಯಗಳ

0: ಟಿ20 ಸರಣಿ ಮುಂದಿನ ತಿಂಗಳ 4-17 ನಡೆಯಲಿದೆ. ಜಪಾನ್ನಲ್ಲಿ ನಡೆಯುತ್ತಿರುವ 2026 ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತ ಇಂದು ಸ್ಕ್ವಾಷ್ನಲ್ಲಿ 2 ರಜತ ಪದಕಗಳನ್ನು ಜಯಿಸಿದೆ. ಪುರುಷರ ಸಿಂಗಲ್ಸ್ ಸ್ಕ್ವಾಷ್ನಲ್ಲಿ ಮಲೇಷ್ಯಾದ ಎಯಿನ್ ಯೋವ್ ಎನ್ಜಿ ವಿರುದ್ಧ 9-11, 5-11, 5-11 ಅಂತರದ ನೇರ ಗೇಮ್ಗಳಲ್ಲಿ ಅಭಯ್ ಸಿಂಗ್ ಪರಾಭವಗೊಂಡು ಬೆಳ್ಳಿ ಪದಕ ಪಡೆದಿದ್ದಾರೆ. ಮಹಿಳೆಯರ 200 ಮೀಟರ್ ಓಟದಲ್ಲಿ ಹರಿತಾ ಭದ್ರಾ ಕಂಚಿನ ಪದಕ ಗೆದ್ದಿದ್ದಾರೆ. ಇದರೊಂದಿಗೆ ಭಾರತ 4 ಚಿನ್ನ, 14 ಬೆಳ್ಳಿ ಮತ್ತು 15 ಕಂಚಿನ ಪದಕಗಳು ಜಯಿಸಿ ಪದಕ ಪಟ್ಟಿಯಲ್ಲಿ 11ನೇ ಸ್ಥಾನದಲ್ಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಮೊದಲ ದ್ರವೀಕೃತ ನೈಸರ್ಗಿಕ ಅನಿಲ ಇಂಧನ ರೈಲು ಸೇವೆ ಆರಂಭ. ಜನಗಣತಿಯಲ್ಲಿ ಭಾಗಿಯಾಗುವ ಅಗತ್ಯದ ಬಗ್ಗೆ ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಸ್ತಾಪ. ನ್ಯಾನೋ ಔಷಧ ಮುಂದಿನ ಪೀಳಿಗೆಯ ನಿಖರ ವೈದ್ಯಕೀಯ ಸೇವೆಗೆ ಪ್ರಮುಖ ಚಾಲಕ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್. ಹಾಗೂ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಣ ಮೊದಲ ಏಕದಿನ ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯ, ಭಾರತಕ್ಕೆ 296 ರನ್ಗಳ ಗುರಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಕನ್ನಡ ಸಾಹಿತ್ಯದಲ್ಲಿ ಸೌಹಾರ್ದತೆಯ ನೆಲೆಗಳು ಈ ಕುರಿತು ಕಲಬುರಗಿಯ ಉಪನ್ಯಾಸಕಿಯಾದ ಸಂಗೀತಾ ಎಂ ಹಿರೇಮಠ್ ಅವರಿಂದ ಭಾಷಣ.
3: ಕನ್ನಡ ಭಾಷೆ ಕಲೆ, ಸಾಹಿತ್ಯ, ಸಂಸ್ಕೃತಿಯ ಸಂಗತಿಗಳನ್ನು ಬಿತ್ತರಿಸುವ ಸಮೃದ್ಧ ಭಾಷೆ. ಇದಕ್ಕೆ 1500 ವರ್ಷಗಳ ಸಾಹಿತ್ಯ ಸಮೃದ್ಧಿಯ ಇತಿಹಾಸವಿದೆ. ಕನ್ನಡಿಗರು ಕಡುಗಲಿಗಳು, ದಯಾಪರರು, ಸಕಲ ಜೀವರಾಶಿಗಳಿಗೆ ಲೇಸು ಬಯಸುವವರೇ ಆಗಿದ್ದಾರೆ. ರಾಜ್ಯ ಪರಂಪರೆ ಹಾಗೂ ಪ್ರಜಾಪರಂಪರೆಯಲ್ಲಿ ಕಲ್ಯಾಣ ರಾಜ್ಯದ ಪರಿಕಲ್ಪನೆ ಪ್ರಮುಖ ಗುರಿಯಾಗಿದೆ. ಭಾರತದಂತಹ 140 ಕೋಟಿ ಜನಸಂಖ್ಯೆಯುಳ್ಳ ದೇಶದಲ್ಲಿ ಎಲ್ಲಾ ರಾಜ್ಯಗಳಲ್ಲಿ ಜನರನ್ನು ಬೆಸೆಯುವ ಸೂತ್ರ ಒಂದೇಯಾಗಿದೆ. ಅದುವೇ ಪರಸ್ಪರರಲ್ಲಿ ಸೌಹಾರ್ದ ಮನೋಭಾವ ಉಂಟು ಮಾಡಿ ದೇಶದ ಭದ್ರತೆ ಮತ್ತು ಏಕತೆಯನ್ನ ಬಲಗೊಳಿಸುವುದು, ಇದನ್ನೊಂದು ಸರ್ವ ಜನಾಂಗದ ಶಾಂತಿಯ ತೋಟವನ್ನಾಗಿಸುವುದು, ಇದು ಸಾಧ್ಯವಾಗಲು ನಾವು ಭಾರತೀಯರು ಎಂಬ ಹೆಮ್ಮೆ ನಮಗೆ ಬೇಕು. ರಾಷ್ಟ್ರಕವಿ ಕುವೆಂಪುರವರು ಹೇಳುವಂತೆ, ಜಾತಿ ಮತದ ಹೊಟ್ಟ ತೂರಿ ಎಲ್ಲ ತತ್ವದೆಲ್ಲೆ ಮೀರಿ ನಿರ್ದಿಗಂತವಾಗಿ ಏರಿ ಓ ನನ್ನ ಚೇತನ ಅನಿಕೇತನವಾಗಬೇಕು. ಮನುಷ್ಯ ಜಾತಿ ತಾನೊಂದೇ ಒಲಂ ಎಂಬ ಪಂಪನ ಹೇಳಿಕೆ ಅನುಸರಣೆಗೆ ಬರಬೇಕು. ಕನ್ನಡ ಸಾಹಿತ್ಯದಲ್ಲಿ ಪ್ರಾಚೀನ ಸಾಹಿತ್ಯ ಧರ್ಮ ಹಾಗೂ ಕ್ಷಾತ್ರ ಬಲದ ಮೇಲೆ ನಿಂತಿದೆ. ಕನ್ನಡ ಸಾಹಿತ್ಯಕ್ಕೆ ಇರುವ ಬಲಗಳೆಂದರೆ ಜೈನರ ಕಾವ್ಯ, ಶರಣರ ವಚನ, ದಾಸರ ಹಾಡುಗಳು. ಇಲ್ಲಿ ತತ್ವ ಹಾಗೂ ಸತ್ವಗಳೆರಡೂ ಇವೆ. ಹಾಗಾದರೆ ಸೌಹಾರ್ದತೆ ಎಂದರೇನು? ಸೌಹಾರ್ದತೆ ಎಂಬ ಪದವು ವ್ಯಕ್ತಿ ಹಾಗೂ ಸಮಾಜದ ಗುಣಮಟ್ಟವನ್ನು ಸೂಚಿಸುವ ಪದವಾಗಿದೆ. ಆದಿಮಾನವ ಆಕ್ರಮಣಕಾರಿಯಾದರೆ ಆಧುನಿಕ ಮಾನವ ಪರಸ್ಪರ ಅರಿತು ನಡೆಯುವ ಸೌಹಾರ್ದ ಮನೋಭಾವ ಹೊಂದಿದ್ದಾನೆ. ಮನುಷ್ಯನ ವರ್ತನೆಯನ್ನು ತಿದ್ದುವಲ್ಲಿ ಸಾಹಿತ್ಯದ ಪ್ರಯತ್ನ ಮಹತ್ವದ್ದು. ಅರಸು ಮನೆತನಗಳು, ವಿದೇಶಿ ಆಡಳಿತ ರೀತಿ ನೀತಿಗಳು ಜನರ ನಡವಳಿಕೆಯ ಮೇಲೆ ಪ್ರಭಾವ ಬೀರಿವೆ. ಅರಸರು ಕಲೆ, ಸಾಹಿತ್ಯ, ಸಂಸ್ಕೃತಿ ಬೆಳೆಸಿದರೆ ವಿದೇಶಿಗರ ಆಕ್ರಮಣಕಾರಿ ನೀತಿಯಿಂದ ಜನರು ಒಟ್ಟಾಗಿ ಹೋರಾಡಲು ಅನಿವಾರ್ಯತೆ ತಂದೊಡ್ಡಿದ್ದಾರೆ. ಕನ್ನಡ ಸಾಹಿತ್ಯದಲ್ಲಿ ಸೌಹಾರ್ದ ನೆಲೆಗಳನ್ನು ಕಂಡುಕೊಳ್ಳಲು ಪ್ರಾಚೀನ, ಮಧ್ಯಕಾಲೀನ ಹಾಗೂ ನವೀನ ಸಾಹಿತ್ಯದ ಕಡೆಗೆ ಗಮನಹರಿಸಬೇಕು. ಪಂಪನ, ವಿಕ್ರಮಾರ್ಜುನ ವಿಜಯ, ಆದಿಪುರಾಣ ಎಂಬ ಕೃತಿಗಳಲ್ಲಿಯೇ ಅಹಂಕಾರ ಅಳಿಸಿ ಸೌಹಾರ್ದತೆ, ಐಕ್ಯತೆ ಬೆಳೆಸುವ ಒಳನೋಟಗಳಿವೆ. ಜಾತಿಯಿಂದ ಕೀಳೆಂದು ಗಣಿಸಲ್ಪಟ್ಟ ಕರ್ಣನನ್ನು ಉದಾತ್ತತೆಯ ತುಟ್ಟ ತುದಿಗೇರಿಸಿದವ ಪಂಪ. ಬ್ರಾಹ್ಮಣನಾದ ಜೈನನಾದ ವ್ಯಕ್ತಿ ಚತುರ್ವರ್ಣ ವ್ಯವಸ್ಥೆಯಲ್ಲಿ ಕೀಳಾಗಿ ಕಂಡ ಕರ್ಣನಂತಹ ಶೂರನಿಗೆ ನೆನೆವಿಡೆ ಕರ್ಣನಂ ನೆನೆಯ ಎಂದು ಆತನ ವ್ಯಕ್ತಿತ್ವದ ಗುಣಗಾನ ಮಾಡಿ ಸೌಹಾರ್ದತೆ ತೋರಿದ್ದಾನೆ. ಭರತ ಬಾಹುಬಲಿಯದ ಪ್ರಸಂಗದಲ್ಲಿ ಷಟ್ಕಂಡ ಜಯಿಸಿ ಬಂದ ಭರತನಿಗೆ ಬಾಹುಬಲಿ ಸ್ವಾಭಿಮಾನದ ಸಂಕೇತವಾಗಿ ಪಾಠ ಕಲಿಸಿ ತನ್ನಂತೆ ಮಿಕ್ಕ ಸಹೋದರರನ್ನು ಸೌಹಾರ್ದತೆಯಿಂದ ಕಾಣಲು ತ್ಯಾಗ ತಪಸ್ಸಿನ ಮೂಲಕ ಸೌಹಾರ್ದತೆಯ ಪಾಠ ಕಲಿಸಿದ್ದಾನೆ. ಇನ್ನು 12ನೇ ಶತಮಾನ ಪ್ರಭುತ್ವದ ಬಿಗಿ ಹಿಡಿತದಲ್ಲೂ ಪ್ರಜಾಪ್ರಭುತ್ವದ ಬೇರುಗಳನ್ನು ಭದ್ರಗೊಳಿಸಿದೆ. ಉಚ್ಚ ಕುಲದ ಬಸವಣ್ಣ ತನ್ನ ಕುಲದವರ ವಿರುದ್ಧವೇ ನಿಂತು ನೊಂದವರಲ್ಲಿ ಬೆಂದವರಲ್ಲಿ ಸೌಹಾರ್ದ ಮನೋಭಾವ ತುಂಬಿದ್ದಾನೆ. ಜೀವತದುದ್ದಕ್ಕೂ ಬಸವಣ್ಣ ಸಮಾಜ ಸೇವೆ, ಕಾಯಕ ದಾಸೋಹ ಸೇವೆ,

ಕಾಯಕ ದಾಸೋಹ ಪರಿಕಲ್ಪನೆ ಆಧುನಿಕ ಯುಗದ ಅನೇಕ ಮಠಮಾನ್ಯಗಳವರೆಗೆ ಸಮಾಜವನ್ನು ಸೌಹಾರ್ದ ಪಥದಲ್ಲಿ ಸಾಗಿಸಲು ಬಂಡವಾಳವಾಗಿದೆ. ಬಸವಣ್ಣನವರ ವಚನಗಳ ಸೃಷ್ಟಿಗೆ ಅಂತರಂಗ ಬಹಿರಂಗ ಪರಿಶೋಧನೆಯ ಭಾವನೆಗಳೇ ಕಾರಣವಾಗಿವೆ. ಕನ್ನಡಿಗರು ಆಧ್ಯಾತ್ಮಿಕ ಜೀವಿಗಳು ಸಮಾಜಮುಖಿ ಚಿಂತನೆ ಉಳ್ಳವರು ಆಗಲು ವಚನಕಾರರು ಹಾಕಿಕೊಟ್ಟಿದ್ದು ಮಹಾಮಾರ್ಗ. ಪ್ರಭುತ್ವದ ಅಹಂಕಾರ ಅಳಿಸಿ ಪ್ರಜಾಪ್ರಭುತ್ವದ ಆಶೋತ್ತರ ಬಲಗೊಳಿಸಲು ಹರಿದಾಸರು ಹಾಡಿನ ಮೂಲಕ ಗಮನ ಸೆಳೆದಿದ್ದಾರೆ. ಕೋಮುವಾದ ಆಧುನಿಕ ಯುಗದಲ್ಲಿ ಹೊತ್ತು ಉರಿಯುತ್ತಿರುವಾಗ ಜಾತಿ ಮತ ಧರ್ಮಗಳ ಕಟ್ಟಳೆ ಮೀರಿ ಹೀನ ಗುಣಗಳನ್ನು ಕಳೆದವರು ಹರಿದಾಸರು. ದಾಸಶ್ರೇಷ್ಠರಲ್ಲಿ ಪುರಂದರದಾಸರು ಕನಕದಾಸರರೇ ಅಗ್ರವರೇಣ್ಯರು. ಬುದ್ಧಿ ಜ್ಞಾನದ ಮೇಲೆ ಅಹಂಕಾರವಿರಬಾರದು. ವೇದ ಶಾಸ್ತ್ರ ಪುರಾಣಗಳಲ್ಲಿ ಪ್ರವೀಣತೆಯನ್ನು ತೋರಿಸಲು ಬ್ರಹ್ಮಸತ್ಯ ಜಗತ್ತು ಮಿಥ್ಯ, ಜೀವಾತ್ಮ ಪರಮಾತ್ಮ ಸ್ವರೂಪ ತೋರಿಸಲು ಮಧ್ವಾಚಾರ್ಯ ರಾಮಾನುಜರು ಶಂಕರರ ತಾತ್ವಿಕತೆಯೂ ಇದೆ. ಆದರೆ ಹರಿಗೆ ದಾಸರಾಗಿ ಸೌಹಾರ್ದ ಪಥದಲ್ಲಿ ಸಾಗಲು ವ್ಯಾಸರಾಯರು ಜಾತಿ ಮತ ಪಂಥ ಪರಿಕಲ್ಪನೆ ಬದಿಗೆ ಸರಿಸಿದರು. ಬಾಡದ ಆದಿಕೇಶವನ ಭಕ್ತನಾದ ಕನಕದಾಸರನ್ನು ಕುರುವರೆಂಬ ಭೇದ ಮಾಡದೆ ದಾಸಕೂಟಕ್ಕೆ ಸೇರಿಸಿದ್ದು ಸೌಹಾರ್ದತೆಯ ಭಾಗವಾಗಿಯೇ ಸಮಾಜಕ್ಕೆ ಎಲ್ಲರೂ ಬೇಕು ಎಂಬ ಪ್ರಾಥಮಿಕ ಪಾಠ ವಚನಕಾರರಿಂದ ಹರಿದಾಸರಿಂದ ದೊರಕಿದೆ. ಪುರಂದರದಾಸರು ಸಜ್ಜನರ ಮಾರ್ಗ ತೋರಿದ ಹರಿದಾಸರು ಅಂಜೀಕೆ ಇನ್ನಾತಕ್ಕಯ್ಯ, ಸಜ್ಜನರಿಗೆ ಭಯವು ಇನ್ನಾತಕ್ಕಯ್ಯ ಎಂಬ ಪ್ರಶ್ನಿಸುತ್ತಲೇ ಜಾತಿ ಮತ ಭೇದ ಬಿಟ್ಟು ಉತ್ತಮ ನಡೆ ನುಡಿ ರೂಢಿಸಿಕೊಳ್ಳಲು ಕರೆ ನೀಡಿದವರು. ಕನಕದಾಸರ ಕುಲಕುಲವೆಂದು ಬಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲೀರಾ ಎಂಬುದು ಜಾತಿ ಕುಲ ಅಳಿದು ಮಾನವ ಸಮುದಾಯದ ಬಳ್ಳಿ ಒಳ್ಳೆ ಫಲ ಕೊಡುವ ಆಶಯ ಹೊಂದಿದೆ. ಕವಿರಾಜ ಮಾರ್ಗಕಾರ ಕನ್ನಡಿಗರ ಗುಣಸ್ವಭಾವ ಹಾಗೂ ಪದನರಿದು ನುಡಿಯುವ ಕನ್ನಡಿಗರ ಪರಂಪರೆ ತಿಳಿಸಿದರೆ ಹರಿದಾಸರು ನವವಿಧ ಭಕ್ತಿಯ ಮೂಲಕ ಹರಿಯನ್ನು ಒಲಿಸಲು ಇಹ ಪರ ಹಾದಿ ತೋರಿ ಹೆಸರಾಗಿದ್ದಾರೆ. ಪ್ರಾಣಿಯಂತಿರುವ ಮನುಷ್ಯ ಸಂಸ್ಕಾರವಿರದಿದ್ದರೆ, ತಾನು ನಡೆಯುವ ಹಾದಿಯಲ್ಲಿ ಎಚ್ಚರವಿರದಿದ್ದರೆ ಅಪಾಯ ಎದುರಿಸುತ್ತಾನೆ. ಭಕ್ತಿ ಲೋಕಜ್ಞಾನ ಹಾಗೂ ನಡೆದು ಬಂದ ದಾರಿಯ ಅರಿವಿರುವ ಮನುಷ್ಯ ಸೌಹಾರ್ದತೆಯಿಂದ ಎಲ್ಲರೊಳಗೊಂದಾಗಿ ಬಾಳುತ್ತಾನೆ. ನೈತಿಕ ಮತ್ತು ನಶ್ವರತೆಯ ಅರಿವಿರುವ ಮನುಷ್ಯನಿಂದ ಮಾತ್ರ ಜನರಲ್ಲಿ ಒಂದಾಗಿ ಬೆರೆಯುವ ಸಾಮರ್ಥ್ಯವಿರುತ್ತದೆ. ತತ್ವಪದಕಾರರ ಸಂದೇಶವೂ ಇದೇ ಆಗಿದೆ. ಹಿಂದೂ ಮುಸ್ಲಿಂ ಭಾವೈಕ್ಯತೆಗಾಗಿ ಹಬ್ಬ ಉರುಸುಗಳಲ್ಲಿ ಗೆಜ್ಜೆ ಕಟ್ಟಿ ಅವರಂತೆ ಹಾಡಿದವರಿಲ್ಲ. ಚರಿತ್ರೆ ಜನಾಂಗೀಯ ಹೋರಾಟಗಳ ಭಯಾನಕ ಸತ್ಯ ಸಾರಿದರೆ ತತ್ವಪದಕಾರರ ಹಾಡುಗಳು ಸಾಮರಸ್ಯಕ್ಕೆ ಪ್ರಾಮುಖ್ಯತೆ ನೀಡಿವೆ. ಮೂಕನಾಗಬೇಕು ಜಗದಳು ಜ್ವಾಕ್ಯಾಗಿರಬೇಕು ಎಂಬ ಕಡಿಕೋಳ ಮಡಿವಾಳಪ್ಪನವರ ಹಾಡಿನ ಸಂದೇಶ ವ್ಯಕ್ತಿಗತ ಅಷ್ಟೇ ಅಲ್ಲ, ಸೌಹಾರ್ದ ಮನೋಭಾವ ಬಿತ್ತಲು ಸಹಾಯಕಾರಿಯಾಗಿದೆ. ನಿಸರ್ಗದ ಚೆಲುವಿಕೆ, ದೇಶಾಭಿಮಾನ, ಭಾಷಾಭಿಮಾನ, ಜನಾಂಗೀಯ ಕಾಳಜಿ, ದಾನ, ದಾಸೋಹ, ಒಟ್ಟಾಗಿ ಕೆಲಸ ಮಾಡುವ ಮನೋಭಾವ, ಪರಸ್ಪರರಲ್ಲಿ ಸೌಹಾರ್ದತೆ ನೆಲೆಸಿದ್ದಾಗಲೇ ಸಾಧ್ಯ. ಗ್ರಾಮೀಣ ಜನತೆಯಲ್ಲಿ ಕಾಣಿಸಿಕೊಳ್ಳುವ ಸೌಹಾರ್ದ ಮನೋಭಾವ ನಗರ ನಾಗರಿಕರಿಗೂ ಪ್ರೇರಣಾದಾಯಕ. ಈ ನಿಟ್ಟಿನಲ್ಲಿ ಮನುಷ್ಯ ಪಶುವಾಗದೆ ಪಶುಪತಿಯಾಗಿ ಶಿವಭಾವ ಬಿತ್ತಬೇಕಾಗಿರುವುದು ಇಂದಿನ ದಿನಗಳಲ್ಲಿ ಅಗತ್ಯವಾಗಿದೆ. ಪಾಟೀಲ್ ಪುಟ್ಟಪ್ಪನವರು ತಮ್ಮ ಅಂಕಣ ಬರಹಗಳಲ್ಲಿ ಕರ್ನಾಟಕ ಸೌಹಾರ್ದ ಸಂಸ್ಕೃತಿಗೆ ನೆಲೆವೀಡಾಗಿರುವುದನ್ನು ಹಲವು ಉದಾಹರಣೆಗಳ ಮೂಲಕ ಹೇಳಿದ್ದಾರೆ. ಬಾಬಾ ಬುಡನಗಿರಿಯ ಸಮಾಧಿ ಹಿಂದೂಗಳಿಗೆ ದತ್ತಾತ್ರೇಯ ಪೀಠವಾಗಿರುವುದು, ಮುಸ್ಲಿಮರಿಗೆ ಸಂತ್ ಹಜರತ್ ದಾದಾ ಹಯಾತ್ ಮೀರ್ ಖಲೀಂದಾರನ ಸಮಾಧಿ ಎಂದು ಪರಿಗಣಿತವಾಗಿರುವುದು, ಟಿಪ್ಪು ಶ್ರೀರಂಗಪಟ್ಟಣದ ರಂಗಸ್ವಾಮಿಗೆ ನಡೆದುಕೊಳ್ಳುತ್ತಿದ್ದರು, ಬಿಜಾಪುರದ ಇಬ್ರಾಹಿಂ ಆದಿಲ್ ಶಾಹ ಹಿಂದೂ ಸರದಾರರಿಗೆ ಬಹಳಷ್ಟು ಭೂಮಿ ಕಾಣಿಕೆ ಕೊಟ್ಟಿದ್ದು, ಬೀದರ್ನಲ್ಲಿರುವ ಎರಡು ದರ್ಗಾಗಳಲ್ಲಿ ಉರುಸ್ನಲ್ಲಿ ಜಂಗಮನ ಮನೆಯಿಂದ ಜ್ಯೋತಿ ತಂದು ದೀಪ ಹೊತ್ತಿಸುವುದು, ಹುಮ್ನಾಬಾದಿನ ವೀರಭದ್ರ ದೇವಾಲಯದಲ್ಲಿ ನಿಜಾಮರು ಬಂದು ತೇರುಮಿಣಿಗೆ ಕೈ ಹಚ್ಚಿದಾಗಲೇ ವೀರಭದ್ರೇಶ್ವರರ ದೇವರ ರಥೋತ್ಸವ ನಡೆಯುತ್ತಲಿದ್ದು,
ಅಮೃತಸರದ ಪವಿತ್ರತೆಯಂತೆ ಬೀದರಿನ ಗುರುನಾನಕ್ ಜೀರಾ ಹಿಂದೂ ಸಿಖರಿಗೆ ಪವಿತ್ರ ಯಾತ್ರಾ ಸ್ಥಳವಾದದ್ದು, ಗೋಕಾಕಿನ ಸಾವಳ್ಗಿ ಗ್ರಾಮದ ಹಿಂದೂ ಸ್ವಾಮೀಜಿ ಹಸಿರು ಬಟ್ಟೆಯ ಕಾವಿ ಧರಿಸಿ ಮುಸ್ಲಿಮರ ಭಾವನೆಗಳಿಗೆ ಬೆಲೆಗೊಟ್ಟಿದ್ದು, ಚನ್ನಗಿರಿಯ ಬಸವಾಪಟ್ಟಣದಲ್ಲಿ ಬಿಜಾಪುರದ ಗವರ್ನರ್ ಕೆರೆ ಕಟ್ಟಿಸಿದ್ದು, ಬೆಂಗಳೂರಿನ ನಿಜಗಲ್ಲು ಬೆಟ್ಟ ಹಿಂದೂ ಮುಸ್ಲಿಮರಿಂದ ಪೂಜೆಗೊಳಗಾದದ್ದು,

ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿಯ ವೈಷ್ಣವ ದೇವಾಲಯದಲ್ಲಿ ಲಿಂಗಾಯತ ಅರ್ಚಕರಿರುವುದು, ಹೀಗೆ ಪಾಟೀಲ್ ಪುಟ್ಟಪ್ಪನವರು ಬದಲಾದ ಭಾರತೀಯರ ಸರ್ವಜನಾಂಗದ ಶಾಂತಿಯ ತೋಟಕ್ಕೆ ಭಾವೈಕ್ಯತೆಯ ಸೌಹಾರ್ದತಾ ಮನೋಭಾವದ ಹಲವು ಉದಾಹರಣೆಗಳನ್ನು ನೀಡಿದ್ದಾರೆ. ಕನ್ನಡ ಕಾವ್ಯ ಜೀವನ ಮೌಲ್ಯ ಸಂಸ್ಕೃತಿಯ ನೆಲೆಗಳನ್ನು ಬಿತ್ತರಿಸುವ ಗಣಿಯಾಗಿದೆ. ಹಂಪೆಯ ಶಾಸನವೊಂದರಲ್ಲಿ ಲಕ್ಷ್ಮೀಧರಮಾತ್ಮನ ತಾಯಿ ಕೆರೆಯಂ ಕಟ್ಟಿಸು ದೇವಗರಮಂ ಮಾಡಿಸು ಸೆರೆಯೋಳ್ ಸಿಲ್ಕದಂ ಅನಾಥರಂ ಬಿಡಿಸು ಮೊದಲಾಗಿ ಹಲವು ಉಪದೇಶಾತ್ಮಕ ಮಾತು ಆತ ಮಗುವಾಗಿದ್ದಾಗಲೇ ಬೋಧಿಸಿ ಸೌಹಾರ್ದತೆ ತೋರಿದ್ದಾಳೆ. ಪಂಪನ ಕಾಲದಲ್ಲಿ ಕ್ಷಾತ್ರಧರ್ಮ ಒಟ್ಟಾಗಿ ಸಮಾಜಮುಖಿ ಧೋರಣೆ ತಳೆದರೆ ವಚನಕಾರರು, ಹರಿದಾಸರು, ತತ್ವಪದಕಾರರು, ಹೊಸಗನ್ನಡದ ಎಲ್ಲಾ ಕಾಲಘಟ್ಟಗಳ ಸಾಹಿತಿಗಳು ಸೌಹಾರ್ದತೆಯ ನೆಲೆಯಲ್ಲಿ ಬದುಕು ಕಟ್ಟಿಕೊಟ್ಟಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಸೌಹಾರ್ದತೆ ಮತ್ತು ಭಾವೈಕ್ಯತೆ ಒಂದೇ ನಾಣ್ಯದ ಎರಡು ಮುಖಗಳಾಗಿದೆ. ಕತ್ತಿ ಹಿಡಿದು ಯುದ್ಧ ಮಾಡಿ ರಾಜ್ಯಗಳನ್ನು ವಶಪಡಿಸಿಕೊಳ್ಳುತ್ತಿದ್ದ ಕಾಲ ಈಗಿಲ್ಲ. ಗಂಗರು, ಕದಂಬರರು, ರಾಷ್ಟ್ರಕೂಟರು, ಚಾಳುಕ್ಯರು, ಹೊಯ್ಸಳರು, ವಿಜಯನಗರದ ಅರಸರು, ಮೈಸೂರಿನ ಒಡೆಯರು ಕರುನಾಡಿನಲ್ಲಿ ರಾಜ್ಯಭಾರ ಮಾಡಿದ್ದಾರೆ. ಇವರೆಲ್ಲರ ಆಳ್ವಿಕೆಯಲ್ಲಿ ಪ್ರಜಾಹಿತ, ಧರ್ಮದೃಷ್ಟಿ, ಕೋಮು ಸೌಹಾರ್ದಗಳಿದ್ದವು. ರಾಜ್ಯಹಿತದ ಪ್ರಶ್ನೆಗೆ ಬಂದಾಗ ಜನರೆಲ್ಲ ಒಂದಾಗಿ ರಾಜರಿಗೆ ಸಹಾಯಕರಾಗಿ ನಿಂತಿದ್ದಾರೆ. ಕ್ಷಾತ್ರದಂತೆ ಧರ್ಮವು ಪ್ರಧಾನ ಭೂಮಿಕೆಯಲ್ಲಿದ್ದು ಹೆದ್ದಾರಿಗಳಲ್ಲಿ ಮನುಷ್ಯರಿಗೆ ಕುಡಿಯುವ ನೀರಿನ ಅರವಟ್ಟಿಕೆಗಳು, ದೇವಾಲಯಗಳಲ್ಲಿ ಪ್ರಸಾದದ ವ್ಯವಸ್ಥೆ ಇದ್ದಿದ್ದು ಅಂದಿನವರ ಸೌಹಾರ್ದ ಮನೋಭಾವಕ್ಕೆ ಕನ್ನಡಿ ಹಿಡಿದಿದೆ. ಜಾತಿ, ಮತ ಧರ್ಮ, ಕುಲದ ಹೆಸರಿನಲ್ಲಿ ಮನುಷ್ಯ ಸಂಕುಚಿತ ಪ್ರವೃತ್ತಿಯವನಾಗಬಾರದು. ಭಾರತ ಮಾತೆ, ಮಾತೆಯ ತನುಜಾತೆ ಕರ್ನಾಟಕ ಯಾವತ್ತೂ ಆದರ್ಶ ಬಿಡಬಾರದು. ಕಸವರವೆಂಬುದು ನೆರೆ ಸೈರಿಸಲಾರ್ಪುಡೆ ಪರವಿಚಾರಮಂ ಧರ್ಮಮಂ ಕಸವೇಂ ಕಸವರವೆಮೆಂ ಬಸಮಮಂ ಬಸಮಲ್ಲದಿರ್ದಂ ಮಾಡುವೆರೆಲ್ಲಂ ಎಂದು ಕವಿರಾಜ ಮಾರಕಾರನೇ ಹೇಳಿಲ್ಲವೇ? ಬೇರೆ ಧರ್ಮದವರ ಆಚಾರ ವಿಚಾರ ಸಂಪ್ರದಾಯಗಳಿಗೆ ಧಕ್ಕೆ ತಾರದೆ ಪರಧರ್ಮ ಸಹಿಷ್ಣುತೆ ತೋರಿಸುವುದು ಕನ್ನಡಿಗರಿಗೆ ಹಿಂದಿನಿಂದಲೇ ರೂಢಿಗತವಾಗಿದೆ. ಬುದ್ಧ, ಬಸವ, ಅಂಬೇಡ್ಕರರು ಸಮಾಜವನ್ನು ಅರ್ಥೈಸಿಕೊಂಡು ಶಾಂತಿ, ಸಹನೆ, ಕಾಯಕ, ದಾಸೋಹ, ಸಂವಿಧಾನ, ಸಮಾನತೆ, ಭಾವೈಕ್ಯತೆಯ ಸಂದೇಶ ಸಾರಿಲ್ಲವೇ? ಚತುರ್ವರ್ಣ ವ್ಯವಸ್ಥೆಯ ಜನರನ್ನು ಒಡೆದಾಳಿದರೆ ಜಾತ್ಯತೀತ ಸಂವಿಧಾನ ವ್ಯವಸ್ಥೆ ಜನರನ್ನು ಒಗ್ಗೂಡಿಸಿದೆ. ರಾಜ್ಯದ ಹೆಸರಿನಲ್ಲಿ, ಭಾಷೆಯ ಹೆಸರಿನಲ್ಲಿ, ನದಿ ನೀರಿನ ಹಂಚಿಕೆಯ ವಿಷಯದಲ್ಲಿ ನಾವು ಭಾವುಕರಾಗಿ ದೊಂಬಿ ದಂಗೆಗಳನ್ನು ಮಾಡುವುದನ್ನು ಬಿಟ್ಟು ನಿಸರ್ಗ ಕೊಟ್ಟ ಪ್ರಾಕೃತಿಕ ಸಂಪತ್ತನ್ನು ಸೌಹಾರ್ದತೆಯಿಂದ ಸಮಪ್ರಮಾಣದಲ್ಲಿ ಅನುಭವಿಸಿ ಒಟ್ಟಾಗಿ ಬಾಳುವುದನ್ನು ಕಲಿಯಬೇಕು. ಜನಪದರಲ್ಲಿ ರಾಮ್, ರಹೀಂ, ಶಿವ ಅಲ್ಲ ಒಂದೇ ಎಂಬ ಭಾವನೆ ತೋರಿ ಹಬ್ಬ ಹರಿದಿನ ಜಾತ್ರೆಯಲ್ಲಿ ಒಂದಾಗಿ ಕುಣಿದು ಏಕತೆಯಿಂದ ಇದ್ದಾರೆ. ಹೈದರಾಬಾದ್ ಕರ್ನಾಟಕದ ಜನತೆ ಗುರುನಾನಕ್ ಜಾತ್ರೆ, ಅಲ್ಲಮಪ್ರಭು ಜಾತ್ರೆ, ಮೌನೇಶ್ವರನ ಜಾತ್ರೆ, ಖಾಜಾ ಬಂದಾ ನವಾಜ್ ಉರುಸ್, ಶರಣಬಸವೇಶ್ವರ ಜಾತ್ರೆ ಮೊದಲಾದೆಡೆ ಸೌಹಾರ್ದತೆಯಿಂದ ನಡೆದುಕೊಂಡಿದ್ದಾರೆ. ಈ ಪರಂಪರೆ ಕನ್ನಡಿಗರ ಹೃದಯ ವೈಶಾಲತೆ, ಸಹಕಾರ ಮನೋಭಾವಕ್ಕೆ ಕನ್ನಡಿ ಹಿಡಿಯುತ್ತದೆ. ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಎಂಬ ಕುವೆಂಪುರವರ ಕವಿತೆಯಲ್ಲಿ ಸತ್ತಂತಿಹರನ್ನು ಬಡಿದೆಚ್ಚರಿಸು, ಕಚ್ಚಾಡುವವರನ್ನು ಕೂಡಿಸು ಒಲಿಸು, ಎಲ್ಲರೂ ಒಟ್ಟಿಗೆ ಬಾಳುವ ತೆರೆದಲ್ಲಿ ಹರಸು ಎಂಬುದು ಕಳಕಳಿಯ ಸಂದೇಶವಾಗಿದೆ. ಒಂದೇ ಮಾತ್ರಂ ಸೃಷ್ಟಿಸಿದ ಬಂಕಿಂ ಚಂದ್ರ ಚಟರ್ಜಿಯವರಿಗೆ ಆ ಕಾಲದ ಭಾರತೀಯರನ್ನ ಭಾರತದ ನೈಸರ್ಗಿಕ ಸಂಪತ್ತನ್ನ ಪರಿಚಯಿಸಿ ಒಗ್ಗೂಡಿಸುವುದೇ ಪ್ರಮುಖ ಗುರಿಯಾಗಿತ್ತು. ರವೀಂದ್ರನಾಥ್ ಠಾಕೂರ್ ಅವರು ಜನಗಣಮಣ ಅಧಿನಾಯಕ ಜಯ ಹೇ ಮೂಲಕ ನಮ್ಮ ಗಡಿಗೆರೆಗಳನ್ನ ಗುರುತಿಸುವುದೇ ಪ್ರಮುಖ ಗುರಿಯಾಗಿತ್ತು. ಒಂದೇ ಮಾತ್ರಂ ಗೀತೆ ಸೃಷ್ಟಿಯಾಗಿ 150 ವರ್ಷ ಕಳೆದ ಶುಭ ಸಂದರ್ಭದಲ್ಲಿ ನಾವು ಭಾರತೀಯರು ಭಾರತ ಮಾತೆಯ ಗರ್ವ ಹೆಚ್ಚಿಸುವವರಾಗಬೇಕು. ನಮ್ಮ ಆದರ್ಶ ನಾಯಕರು ತಂತ್ರಜ್ಞರು, ವಿಜ್ಞಾನಿಗಳು, ಶಿಕ್ಷಕರು, ಸಮಾಜ ಸುಧಾರಕರು, ಧರ್ಮಗುರುಗಳು, ಸೈನಿಕರು, ಎಲ್ಲರಲ್ಲೂ ಸೌಹಾರ್ದತೆ, ಭಾವೈಕ್ಯತೆ ಇರಬೇಕಾದದ್ದು ಇಂದಿನ ದಿನಗಳಲ್ಲಿ ಅಗತ್ಯವಾಗಿದೆ. ಸರ್ವಪಲ್ಲಿ ರಾಧಾಕೃಷ್ಣರ ಭಾವೈಕ್ಯತೆ ಇಟ್ಟಿಗೆ, ಸುತ್ತಿಗೆ ಮೊದಲಾದವುಗಳಿಂದ ಬೆಸೆಯುವಂಥದ್ದಲ್ಲಿ ಅದು ಮನುಷ್ಯರ ಮನಸ್ಸಿನಲ್ಲಿ ಮೂಡಬೇಕಾದ ಭಾವವಾಗಿದೆ ಎಂದಿದ್ದಾರೆ. ಈ ಭಾವನೆ ಬಲಗೊಳಿಸುವ ಕನ್ನಡ ಸಾಹಿತ್ಯ

0: ಜನರನ್ನು ದೇಶ, ಭಾಷೆ, ಸಂಸ್ಕೃತಿ, ಜೀವನ ಮೌಲ್ಯಗಳ ಹೆಸರಿನಲ್ಲಿ ಬೆಸೆಯುವ ಕೆಲಸ ಮಾಡಿರುವುದನ್ನ ವೀರ ಕನ್ನಡಿಗರು ಮರೆಯುವಂತಿಲ್ಲ.
1: ಇದುವರೆಗೆ ಕನ್ನಡ ಸಾಹಿತ್ಯದಲ್ಲಿ ಸೌಹಾರ್ದತೆಯ ನೆಲೆಗಳು ಈ ಕುರಿತು ಕಲಬುರಗಿಯ ಉಪನ್ಯಾಸಕಿ ಸಂಗೀತಾ ಎಂ ಹಿರೇಮಠ್ ಅವರಿಂದ ಭಾಷಣ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಮೊದಲಿಗೆ ಒಂದು ಪ್ರಕಟಣೆ.
3: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು.
4: ಬಜೆಟ್ ಮಾಡಿ ಆಯ್ತಾ?
3: ಹಾ, 5,000 ಉಳಿತು.
4: ಹೊಸ ಸೀರೆ ತಗೊಳ್ಳ?
3: ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ, ಮತ್ತು ಹಣವು ಬೆಳೆಯುವುದನ್ನು ನೋಡಿ.
4: ಬಂದ್ಬಿಟ್ಲು ದೊಡ್ಡದಾಗಿ
3: ಹೋಗಿ.
5: ಆರ್ಬಿಐ ಹೇಳುತ್ತೆ,
3: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
1: ಆಕಾಶವಾಣಿ. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇಂದು ಬೆಳಿಗ್ಗೆ ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಈಗ ಮರು ಪ್ರಸಾರವಾಗಲಿದೆ.
5: ನನ್ನ ಪ್ರಿಯ ದೇಶವಾಸಿಗಳೇ, ನಮಸ್ಕಾರ. ಸೆಪ್ಟೆಂಬರ್ ತಿಂಗಳಲ್ಲಿ ಮನದ ಮಾತಿನ ಮೂಲಕ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಮಾಡುವ ಅವಕಾಶ ಲಭಿಸಿದೆ. ದೇಶದ ಸಮಸ್ತ ಜನರನ್ನು ನಾನು ಸ್ವಾಗತಿಸುತ್ತೇನೆ. ಮನದ ಮಾತಿನಲ್ಲಿ ನಮ್ಮ ನಾಗರಿಕರ ಸಕಾರಾತ್ಮಕ ಪ್ರಯತ್ನಗಳಿಗೆ ನಾವು ವೇದಿಕೆಯನ್ನು ಒದಗಿಸುತ್ತೇವೆ. ನಾವು ದೇಶದ ಸಾಧನೆಗಳನ್ನು ಚರ್ಚಿಸುತ್ತೇವೆ. ಒಂದು ದಿನದ ನಂತರ ಭಾರತದ ಅಂತಹ ಒಂದು ಮಹತ್ವದ ಐತಿಹಾಸಿಕ ಸಾಧನೆಗೆ 10 ವರ್ಷಗಳು ತುಂಬಲಿವೆ. ಆ ಸಾಧನೆ ಸರ್ಜಿಕಲ್ ಸ್ಟ್ರೈಕ್. 10 ವರ್ಷಗಳ ಹಿಂದೆ ಸೆಪ್ಟೆಂಬರ್ 28, 29, 2016 ಭಾರತೀಯ ಸೇನೆ ಪಾಕಿಸ್ತಾನದಲ್ಲಿನ ಭಯೋತ್ಪಾದಕ ನೆಲೆಗಳ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ನಡೆಸಿತ್ತು. ಗಡಿ ನಿಯಂತ್ರಣ ರೇಖೆಯನ್ನು ದಾಟಿ ನಮ್ಮ ಧೀರ ಸೈನಿಕರು ಭಯೋತ್ಪಾದನೆಯ ವಿರುದ್ಧ ಕ್ರಮ ಕೈಗೊಂಡ ರೀತಿಯನ್ನು ನೋಡಿ ಜಗತ್ತು ಆಶ್ಚರ್ಯಗೊಂಡಿತ್ತು. ಭಾರತದ ಭಯೋತ್ಪಾದನಾ ವಿರೋಧಿ ನೀತಿಯ ಹೊಸ ಉದಾಹರಣೆಯನ್ನು ಇಡೀ ಜಗತ್ತಿಗೆ ಧೈರ್ಯದಿಂದ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಸಾರಿ ಹೇಳಲಾಯಿತು. ಭಯೋತ್ಪಾದಕ ದಾಳಿಯಿಂದಾಗಿ ಭಾರತ ಅನುಭವಿಸಿದ ಸುದೀರ್ಘ ಕಾಲದ ನೋವಿಗೆ ಸರ್ಜಿಕಲ್ ಸ್ಟ್ರೈಕ್ ನಮ್ಮ ನಿರ್ಣಾಯಕ ಪ್ರತಿಕ್ರಿಯೆಯಾಗಿತ್ತು. ಕಳೆದ ದಶಕದಲ್ಲಿ ಬಾಲಾಕೋಟ್ ವೈಮಾನಿಕ ದಾಳಿಯಿಂದ ಆಪರೇಷನ್ ಸಿಂಧೂರ್ವರೆಗೆ ಭಯೋತ್ಪಾದಕರು ಭಾರತದತ್ತ ದೃಷ್ಟಿ ಹಾಯಿಸುವ ಧೈರ್ಯ ಮಾಡಿದರೆ ಅವರಿಗೆ ಸೂಕ್ತ ಉತ್ತರ ನೀಡಲಾಗುವುದು ಎಂದು ಭಾರತ ಪದೇ ಪದೇ ಸ್ಪಷ್ಟ ಸಂದೇಶ ನೀಡಿದೆ. ಸ್ನೇಹಿತರೆ, ಭಾರತವನ್ನು ದೀರ್ಘಕಾಲದಿಂದಲೂ ಭಯೋತ್ಪಾದಕ ದಾಳಿಗಳು ತೀವ್ರವಾಗಿ ಕಾಡಿವೆ. ಒಂದು ಕಾಲದಲ್ಲಿ ದೇಶದಲ್ಲಿ ಸರಣಿ ಬಾಂಬ್ ಸ್ಫೋಟಗಳು ನಡೆಯುವುದು ಸಾಮಾನ್ಯ ಎಂಬಂತಾಗಿತ್ತು. ಇದೇ ಸೆಪ್ಟೆಂಬರ್ ತಿಂಗಳಲ್ಲಿ, ಅಂದರೆ 2008 ಸೆಪ್ಟೆಂಬರ್ 13 ದೆಹಲಿಯಲ್ಲಿ ನಡೆದ ಸರಣಿ ಬಾಂಬ್ ಸ್ಫೋಟಗಳಲ್ಲಿ ಅನೇಕ ನಿರಪರಾಧಿಗಳು ಪ್ರಾಣ ಕಳೆದುಕೊಂಡಿದ್ದರು. ಇದಾದ ಕೆಲವೇ ವಾರಗಳ ಬಳಿಕ ಮುಂಬೈನಲ್ಲಿ 26-11 ಭೀಕರ ಭಯೋತ್ಪಾದಕ ದಾಳಿ ನಡೆದಿತ್ತು. ಸ್ನೇಹಿತರೆ, ಹಿಂದೆಯೂ ಪ್ರತಿ ಭಯೋತ್ಪಾದಕ ದಾಳಿಯ ನಂತರ ಪಾಕಿಸ್ತಾನದ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂಬ ಒತ್ತಾಯಗಳು ಕೇಳಿಬರುತ್ತಲೇ ಇದ್ದವು. ಆದರೆ ಈ ಬೇಡಿಕೆಗಳತ್ತ ಅಷ್ಟಾಗಿ ಗಮನಹರಿಸಲಾಗುತ್ತಿರಲಿಲ್ಲ. ಕಾಲ ಕಳೆದಂತೆ ಪರಿಸ್ಥಿತಿ ತಣ್ಣಗಾಗಬಹುದೆಂಬ ನಿರೀಕ್ಷೆಯಲ್ಲಿ ಕಾಯಲಾಗುತ್ತಿತ್ತು. ಆದರೆ ಇಂದು ಭಾರತ ಭಯೋತ್ಪಾದನೆಯ ವಿರುದ್ಧ 0 tolerance ಪಾಲಿಸಿಯೊಂದಿಗೆ ಮುನ್ನಡೆಯುತ್ತಿದೆ. ಅಲ್ಲದೆ ಇಂದು ಅದರ ಪರಿಣಾಮಗಳನ್ನು ನಾವೀಗ ನೋಡುತ್ತಿದ್ದೇವೆ. ಸ್ನೇಹಿತರೆ, 9-11 ಭಯೋತ್ಪಾದಕ ದಾಳಿಗೂ ಈ ವರ್ಷ 25 ವರ್ಷಗಳು ಪೂರ್ಣಗೊಳ್ಳುತ್ತಿದೆ. ಅಮೆರಿಕದ ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲೆ ನಡೆದ ಆ ಭೀಕರ ದಾಳಿಯಲ್ಲಿ ಪ್ರಾಣ ಕಳೆದುಕೊಂಡ ನಿರಪರಾಧಿಗಳ ಪೈಕಿ ಅತಿ ಹೆಚ್ಚಿನ ಸಂಖ್ಯೆಯವರು ಅಮೆರಿಕನ್ನರ ನಂತರ ಭಾರತೀಯರೇ ಆಗಿದ್ದರು. 2014 ಪ್ರಧಾನಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ನಾನು ಅಮೆರಿಕಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಈ ನಿರಪರಾಧಿ ನಾಗರಿಕರಿಗೆ ಶ್ರದ್ಧಾಂಜಲಿ ಸಲ್ಲಿಸಲು ನ್ಯೂಯಾರ್ಕ್ಗೆ ತೆರಳಿದ್ದೆ ಎಂಬುದು ನನಗೆ ನೆನಪಿದೆ. ಇಂದು ಮತ್ತೊಮ್ಮೆ ಭಾರತದ ಕೋಟ್ಯಂತರ ನಾಗರಿಕರ ಪರವಾಗಿ ಆ ಭೀಕರ ದಾಳಿಯಲ್ಲಿ ಪ್ರಾಣ ಕಳೆದುಕೊಂಡವರ ಕುಟುಂಬಗಳಿಗೆ ನನ್ನ ಸಹಾನುಭೂತಿಯನ್ನು ವ್ಯಕ್ತಪಡಿಸುತ್ತೇನೆ. ನನ್ನ ಪ್ರಿಯ ದೇಶವಾಸಿಗಳೇ, ಇತ್ತೀಚಿನ ದಿನಗಳಲ್ಲಿ ದೇಶದ ಒಂದು ಬಹುದೊಡ್ಡ ಚಿತ್ರಣ ರೂಪುಗೊಳ್ಳುತ್ತಿದೆ.

ಈ ಚಿತ್ರಣದಲ್ಲಿ ನೀವು ಇದ್ದೀರಿ, ನಿಮ್ಮ ಕುಟುಂಬವೂ ಇದೆ, ನಿಮ್ಮ ನೆರೆಹೊರೆಯವರೂ ಇದ್ದಾರೆ. ನಾನು ಭಾರತದ ಜನಗಣತಿಯ ಕುರಿತು ಮಾತನಾಡುತ್ತಿದ್ದೇನೆ. ದೇಶದ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಜನಗಣತಿಯ ಮೊದಲ ಹಂತದ ಕಾರ್ಯ ಬಹುತೇಕ ಪೂರ್ಣಗೊಂಡಿದೆ. ಈಗಾಗಲೇ 32 ಕೋಟಿಗೂ ಹೆಚ್ಚು ಕುಟುಂಬಗಳ ಮಾಹಿತಿಯನ್ನು ದಾಖಲಿಸಲಾಗಿದೆ. ಈ ಮಧ್ಯೆ ಲಡಾಖ್, ಹಿಮಾಚಲ ಪ್ರದೇಶ, ಜಮ್ಮು ಕಾಶ್ಮೀರ ಮತ್ತು ಉತ್ತರಾಖಂಡದ ದುರ್ಗಮ ಹಾಗೂ ಹಿಮಾವೃತ ಪ್ರದೇಶಗಳಲ್ಲಿಯೂ ಜನಗಣತಿಯ ಕಾರ್ಯ ಮುಂದುವರೆದಿದೆ. ಅಲ್ಲಿ ಹಲವು ಪ್ರೇರಣಾದಾಯಕ ಅನುಭವಗಳು ನಮ್ಮ ಮುಂದೆ ಬಂದಿವೆ. ಉತ್ತರಾಖಂಡದಲ್ಲಿ ಜನಗಣತಿಯ ಕಾರ್ಯ ಚಮೋಲಿ ಜಿಲ್ಲೆಯ ಮಾಣಾ ಗ್ರಾಮದಿಂದ ಆರಂಭವಾಯಿತು. ಮಾಣಾವನ್ನು ದೇಶದ ಮೊದಲ ಗ್ರಾಮ ಎಂದು ಕರೆಯಲಾಗುತ್ತದೆ. ಮಾಣಾದಲ್ಲಿ 83 ವರ್ಷದ ಪೂರ್ಣಿಮಾ ರಾವತ್ ಅವರಿಂದಲೇ ಜನಗಣತಿ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು. ಉತ್ತರ ಕಾಶಿಯ ಬಗೋರಿ ಗ್ರಾಮದಲ್ಲಿ ಹೋಮ್ಸ್ಟೇ ನಡೆಸುತ್ತಿರುವ ಹರ್ದೇವ್ ಸಿಂಗ್ ರಾಣಾ ಅವರು ಡಿಜಿಟಲ್ ಮಾಧ್ಯಮದ ಮೂಲಕ ತಮ್ಮ ಮಾಹಿತಿಯನ್ನು ಸ್ವತಃ ದಾಖಲಿಸಿಕೊಂಡರು. ಸ್ನೇಹಿತರೆ, ಜನಗಣತಿ ಎಂಬುದು ನಮ್ಮೆಲ್ಲರ ರಾಷ್ಟ್ರೀಯ ಕರ್ತವ್ಯವಾಗಿದೆ. ಜನಗಣತಿಗಾಗಿ ನಿಮ್ಮ ಸಮಯವನ್ನು ಕಡ್ಡಾಯವಾಗಿ ಮೀಸಲಿಡಿ ಎಂದು ಆಗಸ್ಟ್ 15ರಂದು ನಾನು ದೇಶವಾಸಿಗಳಿಗೆ ಮನವಿ ಮಾಡಿದ್ದೆ. ಜನಗಣತಿಗಾಗಿ ಸ್ವಯಂ ತಮ್ಮ ಮಾಹಿತಿಯನ್ನು ದಾಖಲಿಸುವ ಈ ಸೌಲಭ್ಯ ಅತ್ಯಂತ ಸುಲಭವಾಗಿದೆ. ನಿಮ್ಮ ಮೊಬೈಲ್ ಮೂಲಕವೇ ನೀವು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮಾಹಿತಿಯನ್ನು ದಾಖಲಿಸಬಹುದು. ಈ ಸೌಲಭ್ಯ ಹಿಂದಿ ಸೇರಿದಂತೆ 16 ಭಾಷೆಗಳಲ್ಲಿ ಲಭ್ಯವಿದೆ. ಸ್ನೇಹಿತರೆ, ಇದಕ್ಕಾಗಿ ನೀವು ಜನಗಣತಿಯ ಆನ್ಲೈನ್ ಪೋರ್ಟಲ್ಗೆ ಹೋಗಬೇಕು. ಪೋರ್ಟಲ್ನಲ್ಲಿರುವ SE.census.gov.in ಇದಕ್ಕೆ ತೆರಳಿ ನಿಮ್ಮ ಮೊಬೈಲ್ ಸಂಖ್ಯೆಯ ಮೂಲಕ ಲಾಗಿನ್ ಮಾಡಿ, ಬಳಿಕ ನಿಮ್ಮ ಸ್ಥಳದ ವಿವರಗಳನ್ನು ನಮೂದಿಸಿ, ನಿಮ್ಮ ಕುಟುಂಬಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಭರ್ತಿ ಮಾಡಿ ಮತ್ತು ಸಬ್ಮಿಟ್ ಮಾಡಿ. ಈ ಸಂಪೂರ್ಣ ಪ್ರಕ್ರಿಯೆಗೆ ಸುಮಾರು 15ರಿಂದ 20 ನಿಮಿಷಗಳ ಸಮಯ ಬೇಕಾಗುತ್ತದೆ. ಇದಕ್ಕಾಗಿ ಯಾವುದೇ ದಾಖಲೆಗಳನ್ನು ಅಪ್ಲೋಡ್ ಮಾಡುವ ಅಗತ್ಯವಿಲ್ಲ. ನೀವು ಮಾಹಿತಿಯನ್ನು ಸಲ್ಲಿಸಿದ ಬಳಿಕ ನಿಮಗೆ ಒಂದು ವಿಶೇಷ ಐಡಿ ದೊರೆಯುತ್ತದೆ. ಗಣತಿ ಮಾಡುವ ಸಿಬ್ಬಂದಿ ನಿಮ್ಮ ಮನೆಗೆ ಭೇಟಿ ನೀಡಿದಾಗ ಅವರಿಗೆ ಈ ಐಡಿಯನ್ನು ತಿಳಿಸಬಹುದು. ನೀವು ನೀಡಿರುವ ಮಾಹಿತಿಯನ್ನು ಪರಿಶೀಲಿಸಿ ದೃಢಪಡಿಸಿದ ಬಳಿಕ ಅದು ಜನಗಣತಿಯ ಭಾಗವಾಗುತ್ತದೆ. ಸ್ನೇಹಿತರೆ, ಇದುವರೆಗೆ 2 ಕೋಟಿ 60 ಲಕ್ಷಕ್ಕೂ ಹೆಚ್ಚು ಜನರು ಮೊಬೈಲ್ ಮೂಲಕ ಜನಗಣತಿ ಪೋರ್ಟಲ್ನಲ್ಲಿ ತಮ್ಮ ಮಾಹಿತಿಯನ್ನು ದಾಖಲಿಸಿ ಸ್ವಯಂ ಗಣತಿಯನ್ನು ಪೂರ್ಣಗೊಳಿಸಿದ್ದಾರೆ. ನಿಮ್ಮದು ಸ್ವಲ್ಪ ಸಮಯ ಇದಕ್ಕಾಗಿ ಖರ್ಚಾಗುತ್ತದೆ, ಆದರೆ ದೇಶದ ದೃಷ್ಟಿಯಿಂದ ಇದು ಅತ್ಯಂತ ಮಹತ್ವದ ಕಾರ್ಯವಾಗಿದೆ. ಏಕೆಂದರೆ ನಿಮ್ಮ ಸರಿಯಾದ ಮಾಹಿತಿ ಮತ್ತು ನಿಮ್ಮ ಕುಟುಂಬದ ಸರಿಯಾದ ಮಾಹಿತಿಯೇ ದೇಶದ ಭವಿಷ್ಯದ ನಿಖರ ಚಿತ್ರಣವನ್ನು ರೂಪಿಸಲು ನೆರವಾಗುತ್ತದೆ. ನನ್ನ ಪ್ರಿಯ ದೇಶವಾಸಿಗಳೇ, ಇಂದು ಸೆಪ್ಟೆಂಬರ್ 27. ಈ ದಿನಾಂಕ ವಿಶೇಷ ಕಾರಣಕ್ಕಾಗಿ ಮತ್ತಷ್ಟು ಮಹತ್ವ ಪಡೆದುಕೊಂಡಿದೆ. ಇಂದು ಸಂಸ್ಕೃತಿ, ಸಮಾಜ ಮತ್ತು ರಾಷ್ಟ್ರಕ್ಕಾಗಿ ತಮ್ಮ ಇಡೀ ಜೀವನವನ್ನೇ ಮುಡಿಪಾಗಿರಿಸಿದ್ದ ಮಹಾನ್ ವ್ಯಕ್ತಿಯೊಬ್ಬರ ಜನ್ಮಶತಾಬ್ದಿ. ವಿಶ್ವ ಹಿಂದೂ ಪರಿಷತ್ನ ಮಾಜಿ ಅಂತಾರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದ ದಿವಂಗತ ಪೂಜ್ಯ ಅಶೋಕ್ ಸಿಂಘಾಲ್ ಅವರ ಕುರಿತು ನಾನು ಮಾತನಾಡುತ್ತಿರುವೆ. 1926ರ ಸೆಪ್ಟೆಂಬರ್ 27ರಂದು ಇದೇ ದಿನ ಅವರು ಆಗ್ರಾದಲ್ಲಿ ಜನಿಸಿದರು. ಅವರು ಸಮಾಜದಲ್ಲಿದ್ದುಕೊಂಡೇ ತಪಸ್ವಿ ಜೀವನ ನಡೆಸಿದರು. ರಾಮಜನ್ಮಭೂಮಿ ಚಳುವಳಿಗೆ ಅವರ ನಿರ್ದೇಶನ ಮತ್ತು ಶಕ್ತಿಯ ಫಲವೇ ಇಂದು ಅಯೋಧ್ಯೆಯಲ್ಲಿ ನಾವು ಭವ್ಯ ರಾಮ ಮಂದಿರವನ್ನು ಸಾಕ್ಷಾತ್ ಕಾಣುವಂತಾಗಿದೆ. ನನ್ನ ಪಾಲಿಗೆ ಇದು ಅತ್ಯಂತ ದೊಡ್ಡ ಸೌಭಾಗ್ಯ. ಅವರ ಜೀವನವನ್ನು ಹತ್ತಿರದಿಂದ ನೋಡುವ ಅವಕಾಶ ಮಾತ್ರವಲ್ಲದೆ ಅವರೊಂದಿಗೆ ಈ ಅಭಿಯಾನದಲ್ಲಿ ತೊಡಗಿಸಿಕೊಳ್ಳುವ ಅವಕಾಶವೂ ನನಗೆ ಲಭಿಸಿತ್ತು. ನಾನು ರಾಮಮಂದಿರದ ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭದಲ್ಲಿ ಭಾಗವಹಿಸುತ್ತಿದ್ದಾಗಲೂ ಅಶೋಕ್ಜಿ ಅವರ ನೆನಪು ಪದೇ ಪದೇ ಕಾಡುವುದು ಸಹಜವಾಗಿತ್ತು. ಸ್ನೇಹಿತರೆ, ಅಶೋಕ್ಜಿ ಅವರ ಕುರಿತು ಚರ್ಚೆಯಾಗದ ಅನೇಕ ಸಂಗತಿಗಳಿವೆ. ರಾಮಮಂದಿರ ಆಂದೋಲನದ ಜೊತೆ ಜೊತೆಗೆ ಅವರು ಸಾಮಾಜಿಕ ಭೇದಭಾವ ಮತ್ತು ಅಸಮಾನತೆಯ ವಿರುದ್ಧವೂ ದೊಡ್ಡ ಹೋರಾಟ ನಡೆಸಿದ್ದರು. ಅವರು ಅತ್ಯಂತ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ್ದರು. ಅವರ ತಂದೆ ನಾಗರಿಕ ಸೇವಾ ಅಧಿಕಾರಿಯಾಗಿದ್ದರು. ಅವರ ಸಹೋದರ ಸಹೋದರಿಯರಲ್ಲಿಯೂ
ಬಹುತೇಕರು ಉನ್ನತ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದು.

ಸ್ವತಃ ಅಶೋಕ್ಜಿಯವರು ಕೂಡ ಐಐಟಿ ಬಿಎಚ್ಯುನಲ್ಲಿ ಪದವಿ ಪಡೆದಿದ್ದರು. ಆದರೆ ಇಷ್ಟೆಲ್ಲ ಸೌಲಭ್ಯಗಳು ಮತ್ತು ಅವಕಾಶಗಳಿದ್ದರೂ ಅವರು ತಮ್ಮ ಜೀವನವನ್ನು ಸಮಾಜ ಮತ್ತು ಸಂಸ್ಕೃತಿಯ ಸೇವೆಗೆ ಮುಡಿಪಾಗಿರಿಸಿದ್ದರು. ಇದೇ ಮಹಾನ್ ವ್ಯಕ್ತಿಗಳ ಹೆಗ್ಗುರುತಾಗಿರುತ್ತದೆ. ಇಂದು ಅವರ ಜನ್ಮ ಶತಮಾನೋತ್ಸವ ಸಂದರ್ಭದಲ್ಲಿ ಅವರ ಕೋಟ್ಯಂತರ ಅಭಿಮಾನಿಗಳ ಪರವಾಗಿ ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತೇನೆ. ನನ್ನ ಪರವಾಗಿ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸುತ್ತೇನೆ. ನನ್ನ ಪ್ರಿಯ ದೇಶವಾಸಿಗಳೇ, ನಾವು ಈ ವರ್ಷವನ್ನು ರಾಷ್ಟ್ರೀಯ ಹೆಮ್ಮೆಯ ಸಂಕೇತವಾದ ಸೋಮನಾಥ ಸ್ವಾಭಿಮಾನ ಪರ್ವದ ಭವ್ಯ ಆಚರಣೆಯೊಂದಿಗೆ ಪ್ರಾರಂಭಿಸಿದೆವು. 1000 ವರ್ಷಗಳ ಹಿಂದೆ ಅಂದರೆ 1026ರಲ್ಲಿ ಮೊದಲ ಬಾರಿಗೆ ಮೊಹಮ್ಮದ್ ಗಜ್ನಿ ಸೋಮನಾಥ ದೇವಾಲಯವನ್ನು ಧ್ವಂಸಗೊಳಿಸಿದ್ದ. ಆದರೆ ಸೋಮನಾಥವನ್ನು ಧ್ವಂಸಗೊಳಿಸುವ ಮೂಲಕ ಭಾರತದ ಅಸ್ಮಿತೆಯನ್ನು ಅಳಿಸಿಹಾಕಲು ಬಂದವರ ಅಸ್ತಿತ್ವವೇ ಇಂದು ಇಲ್ಲವಾಗಿದೆ. ಆದರೆ ಸೋಮನಾಥ ದೇವಾಲಯ ಮಾತ್ರ ವಿಶಾಲ ಸಾಗರದ ದಡದಲ್ಲಿ ತನ್ನ ಭವ್ಯತೆಯೊಂದಿಗೆ ನಿಂತು ಭಾರತಕ್ಕೆ ಅಮರತ್ವದ ಆಶೀರ್ವಾದ ನೀಡುತ್ತಿದೆ. ಆದ್ದರಿಂದಲೇ ನಾವು ಈ ವರ್ಷ ಸೋಮನಾಥ ಸ್ವಾಭಿಮಾನ ಪರ್ವವನ್ನು ಅತ್ಯಂತ ಹೆಮ್ಮೆಯಿಂದ ಆಚರಿಸಿದೆವು. ಸ್ನೇಹಿತರೆ, ಇಂದು ಮನದ ಮಾತಿನಲ್ಲಿ ನಾನು ಮತ್ತೆ ಈ ವಿಚಾರವನ್ನು ಏಕೆ ಪ್ರಸ್ತಾಪಿಸುತ್ತಿದ್ದೇನೆ ಎಂಬುದಕ್ಕೂ ಒಂದು ವಿಶೇಷ ಕಾರಣವಿದೆ. 1026ರಲ್ಲಿ ಗಜ್ನಿ ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡಿದಾಗ ಅದೇ ವರ್ಷ ಗುಜರಾತ್ನ ಮೊಢೇರಾದಲ್ಲಿರುವ ಪ್ರಸಿದ್ಧ ಸೂರ್ಯ ದೇವಾಲಯದ ಮೇಲೆಯೂ ದಾಳಿ ನಡೆಸಿ ಅದನ್ನು ಧ್ವಂಸಗೊಳಿಸಲಾಗಿತ್ತು. ಅಂದರೆ ಮೊಢೇರಾ ಸೂರ್ಯ ದೇವಾಲಯದ ಧ್ವಂಸಕ್ಕೂ ಈ ವರ್ಷ 1000 ವರ್ಷಗಳು ಪೂರ್ಣಗೊಳ್ಳುತ್ತಿವೆ. ಆ ಸಂದರ್ಭದಲ್ಲಿ ದೇವಾಲಯ ನಿರ್ಮಾಣಗೊಂಡು ಕೇವಲ 1 ವರ್ಷವಷ್ಟೇ ಆಗಿತ್ತು. 1025ರಲ್ಲಿ ರಾಜ ಭೀಮದೇವರು ಈ ದೇವಾಲಯವನ್ನು ನಿರ್ಮಿಸಿದ್ದರು. ಸ್ನೇಹಿತರೆ, ಆ ಕಾಲಘಟ್ಟದ ಕುರಿತು ಒಮ್ಮೆ ಯೋಚಿಸಿ. ಇಂತಹ ದೊಡ್ಡ ಆಕ್ರಮಣ ನಡೆದಾಗ ಸೋಮನಾಥ ದೇವಾಲಯದಂತಹ ಮಹತ್ವದ ಶ್ರದ್ಧಾ ಕೇಂದ್ರ ಧ್ವಂಸಗೊಂಡಾಗ, ಜೊತೆಗೆ ಹಲವು ಸ್ಥಳಗಳ ಮೇಲೆಯೂ ದಾಳಿಗಳು ನಡೆದಾಗ ಯಾವುದೇ ಸಮಾಜ ಅಥವಾ ಆಡಳಿತದ ಮನೋಬಲ ಕುಗ್ಗುವ ಸಾಧ್ಯತೆ ಇತ್ತು. ಆದರೆ ಮೊದಲ ರಾಜ ಭೀಮದೇವ ಅವರು ಗಜ್ನಿಯ ಆಕ್ರಮಣವನ್ನು ಎದುರಿಸಿದ್ದಷ್ಟೇ ಅಲ್ಲ, ಕೆಲವೇ ಸಮಯದಲ್ಲಿ ಮೊಢೇರಾ ಸೂರ್ಯ ದೇವಾಲಯವನ್ನು ಪುನರ್ ನಿರ್ಮಿಸುವ ಕಾರ್ಯವನ್ನೂ ಕೈಗೊಂಡರು. ಇಂತಹ ದೃಢ ಸಂಕಲ್ಪವೇ ಸೋಮನಾಥ ದೇವಾಲಯ ಪದೇ ಪದೇ ಧ್ವಂಸಗೊಂಡರೂ ಮತ್ತೆ ಮತ್ತೆ ಪುನರ್ ನಿರ್ಮಾಣಗೊಳ್ಳಲು ಕಾರಣವಾಯಿತು. ಸ್ನೇಹಿತರೆ, ಮೊಢೇರಾ ಸೂರ್ಯ ದೇವಾಲಯದ ಮೇಲಿನ ದಾಳಿಗಳು ನಂತರದ ಕಾಲಘಟ್ಟದಲ್ಲಿಯೂ ನಿಂತಿರಲಿಲ್ಲ. ಬಳಿಕ ಅಲ್ಲಾವುದ್ದೀನ್ ಖಿಲ್ಜಿಯು ಈ ಅದ್ಭುತ ವಾಸ್ತುಶಿಲ್ಪದ ದೇವಾಲಯದ ಮೇಲೆ ದಾಳಿ ನಡೆಸಿ ಅದನ್ನು ಧ್ವಂಸಗೊಳಿಸಿದ್ದ. ಆದರೆ ಸ್ನೇಹಿತರೆ, ಭಾರತೀಯರಾದ ನಾವು ಸೂರ್ಯನನ್ನು ಕೇವಲ ವಾಸ್ತುಶಿಲ್ಪ ಅಥವಾ ದೇವಾಲಯಗಳ ರೂಪದಲ್ಲಿ ಮಾತ್ರ ಆರಾಧಿಸುವುದಿಲ್ಲ. ಬೆಳಕು, ಶಕ್ತಿ, ವಿಜ್ಞಾನ ಮತ್ತು ನಿರಂತರತೆಯ ಸ್ಫೂರ್ತಿ ನಮ್ಮ ಸೂರ್ಯೋಪಾಸನೆಯ ಮತ್ತೊಂದು ಅರ್ಥವಾಗಿದೆ. ಅದಕ್ಕಾಗಿಯೇ ಇಂದು ಮೊಢೇರಾ ಕೇವಲ ಸೂರ್ಯ ದೇವಾಲಯಕ್ಕೆ ಮಾತ್ರ ಜನಪ್ರಿಯವಾಗಿಲ್ಲ. ಗುಜರಾತ್ನ ಈ ಗ್ರಾಮ ದೇಶದ ಮೊದಲ ಸೂರ್ಯ ಗ್ರಾಮ, ಸೋಲಾರ್ ವಿಲೇಜ್ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿದೆ. ಮೊಢೇರಾ ಇಂದು ಸಂಪೂರ್ಣವಾಗಿ ಸೌರಶಕ್ತಿಯನ್ನಾಧರಿಸಿ ಕಾರ್ಯನಿರ್ವಹಿಸುತ್ತಿದ್ದು ದೇಶಕ್ಕೆ ಸುಸ್ಥಿರ ಅಭಿವೃದ್ಧಿಯ ಒಂದು ಮಾದರಿಯನ್ನು ಪ್ರಸ್ತುತಪಡಿಸಿದೆ. ಮೊಢೇರಾದಲ್ಲಿ ಪ್ರವಾಸಿಗರಿಗಾಗಿ ಹಲವಾರು ಆಕರ್ಷಣೆಗಳು ಮತ್ತು ಸೌಲಭ್ಯಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಜನವರಿಯಲ್ಲಿ ಮಕರ ಸಂಕ್ರಾಂತಿಯ ಬಳಿಕ ಮೊಢೇರಾ ನೃತ್ಯ ಮಹೋತ್ಸವವನ್ನು ಆಯೋಜಿಸಲಾಗುತ್ತದೆ. ಈ ಮಹೋತ್ಸವದಲ್ಲಿ ಭಾರತದ ವಿವಿಧ ಸಾಂಸ್ಕೃತಿಕ ಮತ್ತು ಶಾಸ್ತ್ರೀಯ ನೃತ್ಯ ಪ್ರಕಾರಗಳ ಅದ್ಭುತ ಪ್ರದರ್ಶನಗಳು ನಡೆಯುತ್ತವೆ. ನೀವೆಲ್ಲರೂ ಕೂಡ ಮೊಢೇರಾಕ್ಕೆ ಒಮ್ಮೆಯಾದರೂ ಭೇಟಿ ನೀಡಿ ಭಾರತದ ಈ ಹೆಮ್ಮೆಯ ಪರಂಪರೆಯ ದರ್ಶನ ಪಡೆಯಿರಿ ಎಂದು ನಾನು ಬಯಸುತ್ತೇನೆ. ಸ್ನೇಹಿತರೆ, ಭೂತಕಾಲದೊಂದಿಗಿನ ನಮ್ಮ ನಂಟು ಇಂದಿಗೂ ಜೀವಂತವಾಗಿದೆ. ಈ ಬಾಂಧವ್ಯವನ್ನು ಗಟ್ಟಿಗೊಳಿಸುತ್ತಿರುವವರ ಸಮರ್ಪಣಾ ಮನೋಭಾವ ಮತ್ತು ಕಠಿಣ ಪರಿಶ್ರಮವೇ ಇದಕ್ಕೆ ಕಾರಣ. ತಮಿಳುನಾಡಿನ ತಿರುಚಿರಾಪಳ್ಳಿಯ ಮನಪ್ಪಾರೈನಲ್ಲಿ ಇಂತಹದ್ದೇ ಒಂದು ವಿಶಿಷ್ಟ ಪ್ರಯತ್ನ ನಡೆಯುತ್ತಿದೆ. ಅಲ್ಲಿನ ಕಾಲೇಜೊಂದರ ತಮಿಳು ಅಧ್ಯಯನ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ
ಎ ಸೆಲ್ವರಾಜು ಅವರು ಈ ಪ್ರಯತ್ನವನ್ನು ಮುಂದುವರಿಸುತ್ತಿದ್ದಾರೆ.

ಒಂದು ಉಪನ್ಯಾಸದ ಸಂದರ್ಭದಲ್ಲಿ ತಮ್ಮ ವಿದ್ಯಾರ್ಥಿಯೊಬ್ಬರಿಂದ ಅವರಿಗೆ ಕೆಲವು ಪ್ರಾಚೀನ ಪ್ರತಿಮೆಗಳ ಕುರಿತು ಮಾಹಿತಿ ದೊರೆಯಿತು. ಈ ಕುರಿತು ಚರ್ಚಿಸಿದ ಬಳಿಕ ಅವರು ಸ್ಥಳ ಪರಿಶೀಲನೆಗೆ ತೆರಳಲು ಯೋಜಿಸಿದರು. ಈ ಕ್ಷೇತ್ರ ಭೇಟಿಯ ಸಂದರ್ಭದಲ್ಲಿ ವಿವಿಧ ಸ್ಥಳಗಳಲ್ಲಿ ಹಲವು ಪ್ರಾಚೀನ ಪ್ರತಿಮೆಗಳು ಹಾಗೂ ಪುರಾತನ ದೇವಾಲಯಗಳು ಅವರ ಗಮನಕ್ಕೆ ಬಂದವು. ಭೂತಕಾಲದೊಂದಿಗೆ ಬೆಸೆಯುವ ನಿಟ್ಟಿನಲ್ಲಿ ಇದೊಂದು ಆಸಕ್ತಿದಾಯಕ ಪ್ರಯತ್ನವಾಗಿದೆ. ಇಂತಹ ಪ್ರಯತ್ನಗಳ ಮೂಲಕ ನಮ್ಮ ಪರಂಪರೆಯನ್ನು ಇನ್ನಷ್ಟು ಉತ್ತಮವಾಗಿ ಅರಿತುಕೊಳ್ಳಲು ಸಾಧ್ಯವಾಗುತ್ತದೆ. ದೇಶದ ಇತರ ಭಾಗಗಳಲ್ಲಿಯೂ ಇಂತಹ ಪ್ರಯತ್ನಗಳನ್ನು ಕೈಗೊಳ್ಳಬಹುದು. ಇವು ನಮ್ಮ ಇತಿಹಾಸವನ್ನು ಹತ್ತಿರದಿಂದ ನೋಡುವುದಷ್ಟೇ ಅಲ್ಲದೆ ಅದನ್ನು ಆಳವಾಗಿ ತಿಳಿದುಕೊಳ್ಳುವ ಮತ್ತು ಅರ್ಥ ಮಾಡಿಕೊಳ್ಳುವ ಅವಕಾಶವನ್ನು ಕಲ್ಪಿಸುತ್ತವೆ. ನನ್ನ ಪ್ರಿಯ ದೇಶವಾಸಿಗಳೇ, ಇನ್ನು ಕೆಲವೇ ದಿನಗಳಲ್ಲಿ ಅಕ್ಟೋಬರ್ 2ರಂದು ಪೂಜ್ಯ ಬಾಪೂಜಿಯವರ ಜಯಂತಿ ಇದೆ. ಬಾಪೂಜಿಯವರು ನಮಗೆ ಜೀವನದ ಹಲವು ಮೌಲ್ಯಗಳನ್ನು ನೀಡಿದ್ದಾರೆ. ಅವುಗಳಲ್ಲಿ ಸ್ವಚ್ಛತೆಯೂ ಒಂದಾಗಿದೆ. ನಾವು ನಮ್ಮ ಸುತ್ತಮುತ್ತ ಸ್ವಚ್ಛತೆಗೆ ಸಂಬಂಧಿಸಿದ ಹಲವು ಪ್ರಯತ್ನಗಳನ್ನು ಆಗಾಗ್ಗೆ ನೋಡುತ್ತಿರುತ್ತೇವೆ. ಇಂತಹ ಪ್ರಯತ್ನಗಳು ನಮಗೆ ಸ್ಫೂರ್ತಿ ನೀಡುವುದರ ಜೊತೆಗೆ ಉತ್ಸಾಹವನ್ನು ಹೆಚ್ಚಿಸುತ್ತವೆ. ಸಾಮಾಜಿಕ ಮಾಧ್ಯಮಗಳಲ್ಲಿಯೂ ಇಂತಹ ಚಿತ್ರಗಳು, ವಿಡಿಯೋಗಳು ಹಾಗೂ ರೀಲ್ಸ್ಗಳು ಪದೇ ಪದೇ ನಮ್ಮ ಗಮನ ಸೆಳೆಯುತ್ತವೆ. ಇತ್ತೀಚಿನ ದಿನಗಳಲ್ಲಿ ನಾನು ಇಂತಹ ಹಲವು ಪ್ರಯತ್ನಗಳನ್ನು ಗಮನಿಸಿದ್ದೇನೆ. ಮಧ್ಯಪ್ರದೇಶದಲ್ಲಿ ಕೆಲವು ಯುವಕರು ನದಿಯ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರ ಸಣ್ಣ ಪ್ರಯತ್ನಕ್ಕೆ ಇಡೀ ಸಮಾಜವೇ ಕೈಜೋಡಿಸುತ್ತಿದೆ. ಅದೇ ರೀತಿ ಆಂಧ್ರಪ್ರದೇಶದಲ್ಲಿ ಯುವಕರು ಹಳೆಯ ಬಾವಿಗಳು ಮತ್ತು ಮೆಟ್ಟಿಲು ಬಾವಿಗಳನ್ನು ಸ್ವಚ್ಛಗೊಳಿಸುತ್ತಿದ್ದಾರೆ. ಇದರಿಂದ ನಮ್ಮ ಪ್ರಾಚೀನ ಪರಂಪರೆಯ ತಾಣಗಳನ್ನು ಮತ್ತೆ ಸಂರಕ್ಷಿಸಿ ಸುಂದರಗೊಳಿಸುವ ಕೆಲಸವೂ ಆಗುತ್ತಿದೆ. ಮುಂಬೈನಲ್ಲಿ ಕೆಲವು ಯುವಕರು ಸಮುದ್ರ ತೀರಗಳನ್ನು ಸ್ವಚ್ಛವಾಗಿಡುವ ಅಭಿಯಾನಕ್ಕೆ ಮುಂದಾಗಿದ್ದಾರೆ. ಪ್ರತಿವಾರ ಒಂದಲ್ಲ ಒಂದು ಕಡಲ ತೀರದಲ್ಲಿ ನೂರಾರು ಯುವ ಸ್ನೇಹಿತರು ಒಗ್ಗೂಡಿ ಸ್ವಚ್ಛತೆಯ ಮೂಲಕ ಸೇವೆ ಸಲ್ಲಿಸುತ್ತಿದ್ದಾರೆ. ದೆಹಲಿಯಲ್ಲಿ ಮಕ್ಕಳು ಮತ್ತು ಯುವಕರು ತ್ಯಾಜ್ಯವನ್ನು ಪ್ರತ್ಯೇಕವಾಗಿ ವಿಂಗಡಿಸಿ ವಿಲೇವಾರಿ ಮಾಡುವಂತೆ ಹಾಗೂ ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವಂತೆ ಜನರಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಯುವ ವಿದ್ಯಾರ್ಥಿಗಳು ಸ್ಥಳೀಯ ಜನರೊಂದಿಗೆ ಬೆರೆತು ಪ್ರವಾಸಿ ತಾಣಗಳು ಹಾಗೂ ಮಾರುಕಟ್ಟೆ ಪ್ರದೇಶಗಳ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸ್ನೇಹಿತರೆ, ಈ ಎಲ್ಲಾ ಪ್ರಯತ್ನಗಳಲ್ಲಿ ಒಂದು ವಿಷಯ ಸಹಜವಾಗಿಯೇ ಗೋಚರಿಸುತ್ತದೆ. ಎಲ್ಲೋ ಒಬ್ಬ ವ್ಯಕ್ತಿ ಆರಂಭಿಸಿದ ಪ್ರಯತ್ನಕ್ಕೆ ಮತ್ತಷ್ಟು ಜನರು ಕೈಜೋಡಿಸುತ್ತಾರೆ. ಹೀಗೆ ಅಭಿಯಾನ ಮುಂದುವರೆಯುತ್ತಾ ದೊಡ್ಡ ಜನಾಂದೋಲನವಾಗಿ ರೂಪುಗೊಳ್ಳುತ್ತದೆ. ಇದೇ ಜನರ ಪಾಲುದಾರಿಕೆಯಾಗಿದೆ. ಬಾಪೂಜಿಯವರಿಗೆ ನಾವು ಸಲ್ಲಿಸಬಹುದಾದ ಅತ್ಯಂತ ಸುಂದರ ಶ್ರದ್ಧಾಂಜಲಿಯು ಸ್ವಚ್ಛತೆಯೇ ಆಗಿದೆ. ನನ್ನ ಪ್ರಿಯ ದೇಶವಾಸಿಗಳೇ, ನಾವು ಪರಿಸರವನ್ನು ರಕ್ಷಿಸಿದಾಗ ಕೇವಲ ಮರಗಳು, ಸಸ್ಯಗಳು ಅಥವಾ ವನ್ಯಜೀವಿಗಳನ್ನು ಮಾತ್ರ ಸಂರಕ್ಷಿಸುವುದಿಲ್ಲ, ಹೊರತಾಗಿ ಆ ಸಂಪೂರ್ಣ ಜೀವಗಳ ಪರಿಸರ ವ್ಯವಸ್ಥೆಯನ್ನೇ ಬಲಪಡಿಸುತ್ತೇವೆ. ದೇಶದ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವ ಇಂತಹ ಉಪಕ್ರಮಗಳು ಇದೇ ಭಾವನೆಯನ್ನು ಅತ್ಯಂತ ಸುಂದರವಾಗಿ ಪ್ರಸ್ತುತಪಡಿಸುತ್ತಿವೆ. ಸ್ನೇಹಿತರೆ, ಅಸ್ಸಾಂನಲ್ಲಿ ಸೋನಾಯಿ ರೂಪಾಯಿ ವನ್ಯಜೀವಿ ಅಭಯಾರಣ್ಯವಿದೆ. ಇಲ್ಲಿ ಆನೆಗಳು ವಾಸಿಸುತ್ತಿದ್ದ ಕಾಲವೊಂದಿತ್ತು. ಆದರೆ ಕಾಲಕ್ರಮೇಣ ಅರಣ್ಯ ಪ್ರದೇಶದಲ್ಲಿ ಮಾನವನ ಹಸ್ತಕ್ಷೇಪ ಹೆಚ್ಚಾಗತೊಡಗಿತು. ಇದರಿಂದಾಗಿ ಆನೆಗಳು ಈ ಪ್ರದೇಶದಿಂದ ದೂರ ಸಾಗಿದವು. 3 ವರ್ಷಗಳ ಹಿಂದೆ ಈ ಭೂಮಿಯನ್ನು ಅತಿಕ್ರಮಣದಿಂದ ಮುಕ್ತಗೊಳಿಸಲಾಯಿತು. ಈಗ ಇದರ ಅದ್ಭುತ ಫಲಿತಾಂಶ ಗೋಚರವಾಗುತ್ತಿದೆ. ಆನೆಗಳು ಇಲ್ಲಿಗೆ ಮರಳಿ ಬಂದಿವೆ. ಯಾವ ಪ್ರದೇಶದಲ್ಲಿ ವರ್ಷಗಳಿಂದ ಅವುಗಳ ಚಲನವಲನ ಇರಲಿಲ್ಲವೋ ಅಲ್ಲಿ ಇಂದು ಪುನಃ ಆನೆಗಳ ಹಿಂಡು ಕಾಣಿಸಿಕೊಳ್ಳುತ್ತಿದೆ. ಸ್ನೇಹಿತರೆ, ಅಸ್ಸಾಂನಲ್ಲಿಯೇ ಮತ್ತೊಂದು ಸುಂದರ ಪ್ರಯತ್ನ ನಡೆದಿದೆ. ಅದೆಂದರೆ ಬಹಳ ಚಿಕ್ಕ ಪ್ರಾಣಿ ಎನಿಸಿದ ಪಿಗ್ಮಿ ಹಂದಿಯನ್ನು ರಕ್ಷಿಸುವ ಪ್ರಯತ್ನವಾಗಿದೆ. ಒಂದು ಕಾಲದಲ್ಲಿ ಇದರ ಅಸ್ತಿತ್ವವೇ ಅಪಾಯಕ್ಕೆ ಸಿಲುಕಿತ್ತು. ಆಗ ಕೇವಲ 6 ಪಿಗ್ಮಿ ಹಂದಿಗಳೊಂದಿಗೆ ಒಂದು ಸಂರಕ್ಷಣಾ ಕಾರ್ಯಕ್ರಮ ಆರಂಭಿಸಲಾಯಿತು. ನಂತರ ಅವುಗಳನ್ನು ಪುನಃ ಕಾಡಿನಲ್ಲಿ ಬಿಡಲಾಯಿತು. ಅವುಗಳು ವಾಸ ಮಾಡಲು ಹುಲ್ಲುಗಾವಲುಗಳನ್ನು ಕೂಡ ಅಭಿವೃದ್ಧಿಪಡಿಸಲಾಯಿತು. ಇಂದು ಈ ಕಾರ್ಯಕ್ರಮದಿಂದಾಗಿ ಪಿಗ್ಮಿ ಹಂದಿಗಳ ಸಂಖ್ಯೆ 190ಕ್ಕೂ ಅಧಿಕವಾಗಿದೆ. ಸ್ನೇಹಿತರೆ, ಪ್ರಕೃತಿಯೊಂದಿಗಿನ ನಮ್ಮ ಅನುಬಂಧ ಕೇವಲ ಅದನ್ನು ಸಂರಕ್ಷಿಸುವುದಕ್ಕೆ ಮಾತ್ರ ಸೀಮಿತವಾಗಿಲ್ಲ.

ಹಲವು ಬಾರಿ ನಾವು ಪ್ರಕೃತಿಯನ್ನು ರಕ್ಷಿಸಿದಾಗ ಅದೇ ಪ್ರಕೃತಿ ನಮ್ಮ ಜೀವನದ ಆಧಾರವಾಗುತ್ತದೆ. ಪಶ್ಚಿಮ ಬಂಗಾಳದ ಸುಂದರ್ಬನ್ನಲ್ಲಿ ಕೆಲವು ಮಹಿಳೆಯರು ಇದೇ ಬಾಂಧವ್ಯಗಳ ಪ್ರೇರಣಾದಾಯಕ ಉದಾಹರಣೆಯೊಂದನ್ನು ಪ್ರಸ್ತುತಪಡಿಸುತ್ತಿದ್ದಾರೆ. ಜಾರ್ಕಾಲಿಯ ಈ ಮಹಿಳೆಯರು ಮ್ಯಾಂಗ್ರೋವ್ ಕಾಡುಗಳನ್ನು ಬೆಳೆಸುತ್ತಿದ್ದಾರೆ. ಇವರಲ್ಲಿ ಹೆಚ್ಚಿನವರು ತಮ್ಮ ಪತಿಯನ್ನು ಹುಲಿ ದಾಳಿಯಲ್ಲಿ ಕಳೆದುಕೊಂಡ ಮಹಿಳೆಯರಾಗಿದ್ದಾರೆ. ಪತಿಯನ್ನು ಕಳೆದುಕೊಂಡ ನಂತರ ಇವರಿಗೆ ಸುಂದರ್ಬನದಿಂದಲೇ ಜೀವನೋಪಾಯಕ್ಕೆ ಆಧಾರ ದೊರೆಯಿತು. ಅವರು ಬೆಳೆಸಿದ ಮ್ಯಾನ್ಗ್ರೋವ್ ಕಾಡುಗಳು ಗ್ರಾಮಗಳಿಗೆ ಇಂದು ನೈಸರ್ಗಿಕ ಸುರಕ್ಷಾ ಕವಚವಾಗುತ್ತಿವೆ ಮತ್ತು ಇವುಗಳನ್ನು ನೆಡುವ ಮೂಲಕ ಈ ಮಹಿಳೆಯರಿಗೆ ಆದಾಯವೂ ದೊರೆಯುತ್ತಿದೆ. ಸ್ನೇಹಿತರೆ, ನಾವು ಪರಿಸರವನ್ನು ಸಂರಕ್ಷಿಸೋಣ, ಪ್ರಕೃತಿಯ ಸಮತೋಲನವನ್ನು ಗೌರವಿಸೋಣ ಮತ್ತು ಅದರ ವೈವಿಧ್ಯತೆಯನ್ನು ಕಾಪಾಡೋಣ. ಇಂತಹ ನಮ್ಮ ಪ್ರತಿಯೊಂದು ಪ್ರಯತ್ನವು ಭವಿಷ್ಯದ ಪೀಳಿಗೆಗಳೆಡೆಗೆ ನಮ್ಮ ಜವಾಬ್ದಾರಿಯಾಗಿದೆ. ನನ್ನ ಪ್ರೀತಿಯ ದೇಶಬಾಂಧವರೇ, ಇತ್ತೀಚೆಗೆ ದೇಶದ ಲಕ್ಷಾಂತರ ಯುವಜನರು ಮಾದಕ ಪದಾರ್ಥಗಳ ವಿರುದ್ಧ, ಡ್ರಗ್ಸ್ ವಿರುದ್ಧ ಒಂದು ಮಹತ್ವದ ಸಂಕಲ್ಪ ಕೈಗೊಂಡಿದ್ದಾರೆ. ಯುವಜನತೆ ತಾವು ಮಾದಕ ವ್ಯಸನಗಳಿಂದ ದೂರವಿರುವುದಾಗಿ ಶಪಥ ಮಾಡಿದ್ದಾರೆ ಮತ್ತು ಈ ಸಂದೇಶವನ್ನು ಇತರರಿಗೂ ತಲುಪಿಸುವ ಹೊಣೆಗಾರಿಕೆಯನ್ನೂ ಹೊತ್ತಿದ್ದಾರೆ. ಇವೆಲ್ಲವೂ ನಡೆಯುತ್ತಿರುವುದು ನಶೆ ಮುಕ್ತ ಯುವ ಅಭಿಯಾನದ ಅಡಿಯಲ್ಲಿ. ಈ ಅಭಿಯಾನ 100 ವಾರಗಳವರೆಗೆ ನಡೆಯಲಿದೆ. ಇದರಲ್ಲಿ ಮೈ ಭಾರತ್ನ ಸ್ವಯಂ ಸೇವಕರು ತೊಡಗಿಸಿಕೊಂಡಿದ್ದಾರೆ. ಎನ್ಎಸ್ಎಸ್ನಲ್ಲಿ ತೊಡಗಿಕೊಂಡಿರುವ ನಮ್ಮ ಯುವ ಜನತೆಯು ಇದರ ಭಾಗವಾಗಿದ್ದಾರೆ. ಶಾಲೆ, ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳು ಕೂಡ ಜೊತೆಗೂಡಲು ಮುಂದೆ ಬಂದಿವೆ. ಅನೇಕ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಸಂಸ್ಥೆಗಳು ಕೂಡ ಇದರಲ್ಲಿ ಕೈಜೋಡಿಸಿವೆ. ಕಳೆದ ಕೆಲವು ದಿನಗಳಲ್ಲಿ ದೇಶಾದ್ಯಂತ ಸಾವಿರಾರು ಸಂಕಲ್ಪ ಸಮಾರಂಭಗಳು ಮತ್ತು ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳು ನಡೆದಿವೆ. ಸ್ನೇಹಿತರೆ, ಈ ಅಭಿಯಾನದಲ್ಲಿ ನನಗೆ ವಿಶೇಷವಾಗಿ ಇಷ್ಟವಾದ ಒಂದು ವಿಷಯವೆಂದರೆ ಮಾದಕ ವ್ಯಸನ ಮುಕ್ತಿಯ ಸಂದೇಶ. ನಮ್ಮ ಯುವಕರು ಸ್ವತಃ ತಮ್ಮದೇ ಭಾಷೆಯಲ್ಲಿ, ತಮ್ಮದೇ ರೀತಿಯಲ್ಲಿ ಈ ಸಂದೇಶವನ್ನು ಮುಂದಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ನಾನು ಮನ್ ಕಿ ಬಾತ್ನಲ್ಲಿ ಕೂಡ ತಮ್ಮ ಸೃಜನಾತ್ಮಕತೆಯ ಮೂಲಕ ಈ ಅಭಿಯಾನದಲ್ಲಿ ಕೈಜೋಡಿಸಬೇಕೆಂದು ಯುವ ಸ್ನೇಹಿತರಲ್ಲಿ ಮನವಿ ಮಾಡಿದ್ದೆ ಮತ್ತು ಸಾವಿರಾರು ಯುವಜನರು ನನ್ನ ಈ ಕರೆಗೆ ಸ್ಪಂದಿಸಿ ಮುಂದೆ ಬಂದಿರುವುದು ನನಗೆ ಬಹಳ ಸಂತಸ ತಂದಿದೆ. ಮೈ ಭಾರತ್ನಲ್ಲಿ ಆಂಥಮ್ ರಚನೆ, ಘೋಷವಾಕ್ಯ ಬರವಣಿಗೆ ಮತ್ತು ಬೀದಿ ನಾಟಕ ಸೇರಿದಂತೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. ಅದೇ ರೀತಿ ಸಾಮಾಜಿಕ ಮಾಧ್ಯಮಗಳಲ್ಲಿ ನಮ್ಮ ಯುವಕರು ನಶಾಮುಕ್ತ ಯುವ ಎಂಬ ಹ್ಯಾಶ್ಟ್ಯಾಗ್ನೊಂದಿಗೆ ತಮ್ಮ ಸೃಜನಾತ್ಮಕ ವಿಷಯಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ. ಅಂದರೆ ಸಂದೇಶವೂ ಯುವಕರದ್ದೇ, ಮಾಧ್ಯಮವೂ ಯುವಕರದ್ದೇ ಮತ್ತು ಈ ಸಂದೇಶವನ್ನು ಮುಂದಕ್ಕೆ ಕೊಂಡೊಯ್ಯುವ ಶಕ್ತಿಯೂ ಯುವಕರದ್ದೇ. ಮುಂಬರುವ ದಿನಗಳಲ್ಲಿ ಈ ಅಭಿಯಾನದ ಅಡಿಯಲ್ಲಿ ಆರೋಗ್ಯ ತಪಾಸಣೆ ಮತ್ತು ಧ್ಯಾನ ಶಿಬಿರಗಳಂತಹ ಚಟುವಟಿಕೆಗಳನ್ನು ಆಯೋಜಿಸಲಾಗುವುದು. ಸ್ನೇಹಿತರೆ, ಶೀಘ್ರದಲ್ಲೇ ನಮ್ಮ ಹಲವು ಹಬ್ಬಗಳು ಮತ್ತು ಉತ್ಸವಗಳು ಕೂಡ ಬರಲಿವೆ. ಈ ಬಾರಿ ಹಬ್ಬಗಳ ಸಂಭ್ರಮದ ನಡುವೆ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನೂ ಗಮನಿಸೋಣ. ಯಾರಾದರೂ ಯುವಕರು ಯಾವುದಾದರೂ ದುರಭ್ಯಾಸದ ಕಡೆಗೆ ಸಾಗುತ್ತಿರುವುದು ಕಂಡುಬಂದರೆ ಅವರೊಂದಿಗೆ ಮಾತನಾಡಿ, ಯಾರಾದರೂ ಮಾದಕ ವ್ಯಸನದಿಂದ ಹೊರಬರಲು ಪ್ರಯತ್ನಿಸುತ್ತಿದ್ದರೆ ಅವರಿಗೆ ಬೆಂಬಲ ನೀಡಿ. ಮಾದಕ ವ್ಯಸನ ಮುಕ್ತ ಯುವಜನತೆ, ಅಭಿವೃದ್ಧಿ ಹೊಂದಿದ ಭಾರತ ಎಂಬ ಸಂಕಲ್ಪವನ್ನು ನಾವೆಲ್ಲರೂ ಒಗ್ಗಟ್ಟಾಗಿ ಮುಂದಕ್ಕೆ ಕೊಂಡೊಯ್ಯೋಣ. ನನ್ನ ಪ್ರೀತಿಯ ದೇಶವಾಸಿಗಳೇ, ಈ ಬಾರಿ ಕೆಂಪುಕೋಟೆಯಿಂದ ನಾನು ಕ್ರೀಡೆಗಳಿಗಾಗಿ ಪ್ರತಿಭಾ ಶೋಧದ ಅಭಿಯಾನವನ್ನು ಘೋಷಿಸಿದ್ದೇನೆ. ಭಾರತ ಸತತವಾಗಿ ಅತ್ಯುತ್ತಮ ಪ್ರದರ್ಶನಗಳನ್ನು ನೀಡುತ್ತಿರಬೇಕೆಂದರೆ ಗ್ರಾಮಗಳು ಮತ್ತು ಪಟ್ಟಣಗಳನ್ನು ತಲುಪಿ ಕ್ರೀಡಾ ಪ್ರತಿಭೆಗಳನ್ನು ಅನ್ವೇಷಿಸುವುದು ಅಗತ್ಯವೆನಿಸುತ್ತದೆ. ಅದೇ ರೀತಿ ಇಂತಹ ಕೆಲಸಕ್ಕಾಗಿಯೇ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿರುವ ಅನೇಕರಿದ್ದಾರೆ. ಅವರ ಒಂದೇ ಹವ್ಯಾಸವೆಂದರೆ ಪ್ರತಿಭೆಗಳನ್ನು ಅನ್ವೇಷಿಸುವುದು ಮತ್ತು ಅವುಗಳನ್ನು ಬೆಳೆಸುವುದು. ನಮ್ಮ ಪಂಜಾಬ್ನಲ್ಲಿ ರಾಜೇಂದರ್ ಸಿಂಗ್ ಅವರು ಇಂತಹದ್ದೇ ಕೆಲಸವನ್ನು ಮಾಡುತ್ತಿದ್ದಾರೆ. ರಾಜೇಂದರ್ ಅವರ ಹೆಸರಿನೊಂದಿಗೆ ಸೀನಿಯರ್ ಕೂಡ ಸೇರ್ಪಡೆಯಾಗಿದೆ. ಇವರು 1980 ಒಲಿಂಪಿಕ್ನಲ್ಲಿ ಹಾಕಿಯಲ್ಲಿ ಚಿನ್ನದ ಪದಕ ಗಳಿಸಿದ ತಂಡದ ಭಾಗವಾಗಿದ್ದರು. 1982 ವಿಶ್ವಕಪ್ನಲ್ಲಿ ಗಮನ

ಸೆಳೆದಿದ್ದರು. 2001 ಭಾರತ ಪ್ರಥಮ ಬಾರಿಗೆ ಪುರುಷರ ಜೂನಿಯರ್ ವಿಶ್ವಕಪ್ ತನ್ನದಾಗಿಸಿಕೊಂಡಿತ್ತು. ಅದೇ ರೀತಿ 2003 ದೇಶವು ಸೀನಿಯರ್ ಏಷ್ಯಾ ಕಪ್ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿತ್ತು. ಈ ಎರಡೂ ಪಂದ್ಯಾವಳಿಯಲ್ಲಿ ಇವರು ಕೋಚ್ನ ಪಾತ್ರ ನಿರ್ವಹಿಸಿದ್ದರು. ಈಗ ಅವರು ರೌಂಡ್ ಗ್ಲಾಸ್ ಹಾಕಿ ಅಕಾಡೆಮಿಯ ಮೂಲಕ ಕ್ರೀಡಾ ಪ್ರತಿಭೆಗಳನ್ನು ಬೆಳೆಸುವ ತಮ್ಮ ಹವ್ಯಾಸವನ್ನು ಮುಂದುವರಿಸಿದ್ದಾರೆ. ಇವರ ಪ್ರಯತ್ನಗಳಿಂದ ಗ್ರಾಮಗಳಲ್ಲಿ ಹೊಸ ಹಾಕಿ ಮೈದಾನಗಳನ್ನು ನಿರ್ಮಿಸಲಾಗುತ್ತಿದೆ. ರಾಜೇಂದರ್ ಸಿಂಗ್ ಅವರ ಗಮನ ಸಂಪೂರ್ಣ ಸ್ಪಷ್ಟವಾಗಿದೆ. ಉತ್ತಮ ಕೋಚಿಂಗ್ ಸೌಲಭ್ಯಗಳು ಕಡಿಮೆ ಇರುವ ಗ್ರಾಮಗಳಲ್ಲಿನ ಮಕ್ಕಳನ್ನು ಗುರುತಿಸುವುದು ಇವರ ಉದ್ದೇಶವಾಗಿದೆ. ಇಂತಹ ಪ್ರಯತ್ನಗಳಿಂದ ಅನೇಕ ಕ್ರೀಡಾಳುಗಳು ಭಾರತದ ಜೂನಿಯರ್ ಮತ್ತು ಸೀನಿಯರ್ ಮಟ್ಟದಲ್ಲಿ ತಮ್ಮ ಸ್ಥಾನ ಕಂಡುಕೊಳ್ಳುತ್ತಿದ್ದಾರೆ. ರಾಜೇಂದರ್ ಸಿಂಗ್ ಅವರ ಈ ಸಮರ್ಪಣಾ ಭಾವನೆಯನ್ನು ಎಷ್ಟು ಶ್ಲಾಘಿಸಿದರೂ ಕಡಿಮೆಯೇ. ನನ್ನ ಪ್ರೀತಿಯ ದೇಶವಾಸಿಗಳೇ, ನೆಲ್ಲಿಕಾಯಿ ನಮ್ಮೆಲ್ಲರಿಗೂ ಬಹಳ ಪರಿಚಿತವಾದದ್ದು. ಬಹುತೇಕ ಮನೆಗಳಲ್ಲಿ ನೆಲ್ಲಿಕಾಯಿಯಿಂದ ತಯಾರಿಸಿದ ಉಪ್ಪಿನಕಾಯಿ ಮತ್ತು ಮೊರಬ್ಬ ಬಳಸಲಾಗುತ್ತದೆ. ಅನೇಕರು ನೆಲ್ಲಿಕಾಯಿಯ ರಸವನ್ನು ಇಷ್ಟಪಡುತ್ತಾರೆ. ಚಳಿಗಾಲದಲ್ಲಿ ಚ್ಯವನ್ಪ್ರಾಶ್ ನಮ್ಮ ದೈನಂದಿನ ಬದುಕಿನ ಒಂದು ಪ್ರಮುಖ ಭಾಗವಾಗಿರುತ್ತದೆ. ನಮ್ಮ ಹಿರಿಯರು ಅನೇಕ ತಲೆಮಾರುಗಳಿಂದ ನೆಲ್ಲಿಕಾಯಿಯ ಗುಣಗಳ ಬಗ್ಗೆ ಹೇಳುತ್ತಾ ಬಂದಿದ್ದಾರೆ. ಸ್ನೇಹಿತರೆ, ಇದೇ ನೆಲ್ಲಿಕಾಯಿ ಇಂದು ಉತ್ತರ ಪ್ರದೇಶದ ಪ್ರತಾಪ್ಗಢ್ನಲ್ಲಿ ಹೊಸ ಸಾಧ್ಯತೆಗಳಿಗೆ ಮಾರ್ಗವಾಗುತ್ತಿದೆ. ಪ್ರತಾಪ್ಗಢ್ ಮತ್ತು ನೆಲ್ಲಿಕಾಯಿಯ ನಡುವಿನ ಸಂಬಂಧ ಬಹಳ ಹಳೆಯದ್ದು. ಹಲವಾರು ತಲೆಮಾರುಗಳಿಂದ ಇಲ್ಲಿನ ರೈತರು ನೆಲ್ಲಿಕಾಯಿ ಕೃಷಿ ಮಾಡುತ್ತಾ ಬಂದಿದ್ದಾರೆ. ಪ್ರತಾಪ್ಗಢ್ಗೆ ನೆಲ್ಲಿಕಾಯಿ ಒಂದು ಬಲಿಷ್ಠ ಗುರುತನ್ನು ನೀಡಿದೆ. ಈಗ ಇದೇ ಹಳೆಯ ಗುರುತು ಇಲ್ಲಿನ ರೈತರಿಗೆ ಮತ್ತು ಮಹಿಳೆಯರಿಗೆ ಹೊಸ ಅವಕಾಶಗಳನ್ನು ತಂದುಕೊಡುತ್ತಿದೆ. ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂದರೆ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ODOP ಮೂಲಕ ಇಲ್ಲಿ ನೆಲ್ಲಿಕಾಯಿಗೆ ಸಂಬಂಧಿಸಿದ ಸ್ಥಳೀಯ ಉದ್ಯಮಗಳಿಗೆ ಉತ್ತೇಜನ ದೊರೆತಿದೆ. ಇಂದು ಪ್ರತಾಪ್ಗಢ್ನಲ್ಲಿ ನೆಲ್ಲಿಕಾಯಿ ಸಂಸ್ಕರಣೆಗೆ ಸಂಬಂಧಿಸಿದ ಸುಮಾರು 100 ಘಟಕಗಳು ಕೆಲಸ ಮಾಡುತ್ತಿದ್ದು, ಇದರಲ್ಲಿ ಸ್ವಸಹಾಯ ಗುಂಪುಗಳಿಗೆ ಸೇರಿದ ಮಹಿಳೆಯರು ಕೂಡ ದೊಡ್ಡ ಪಾತ್ರಗಳನ್ನು ನಿರ್ವಹಿಸುತ್ತಿದ್ದಾರೆ. ಅಂತಹದ್ದೇ ಒಂದು ಗುಂಪು ದೇವ್ಗಢ್ ಕಮಾಸಿ ಗ್ರಾಮದ್ದಾಗಿದೆ. ಸಾವಿತ್ರಿ ಫುಲೆ ಸ್ವಸಹಾಯ ಗುಂಪಿಗೆ ಸೇರಿದ ಮಹಿಳೆಯರು ನೆಲ್ಲಿಕಾಯಿಯಿಂದ ಕ್ಯಾಂಡಿ, ಮೊರಬ್ಬ, ರಸ, ಜ್ಯೂಸ್ ತಯಾರಿಸುತ್ತಿದ್ದಾರೆ. ODOP ಅಡಿಯಲ್ಲಿ ಹೊಸ ಮಾರುಕಟ್ಟೆಗಳಿಗೆ ಪ್ರವೇಶ ಹೆಚ್ಚಿದ ಕಾರಣ ಇವರ ಆದಾಯದಲ್ಲಿ ಕೂಡ ಹೆಚ್ಚಳ ಕಂಡುಬಂದಿದೆ. ಇದೇ ರೀತಿ ಒಂದು ಗ್ರಾಮದಲ್ಲಿ ವಿಂಧ್ಯವಾಸಿನಿ ಸ್ವಸಹಾಯ ಗುಂಪು ಇದೆ. ಈ ಗುಂಪಿನ ಮಹಿಳೆಯರು ನೆಲ್ಲಿಕಾಯಿಯಿಂದ ಉಪ್ಪಿನಕಾಯಿ, ಜೀರ್ಣಕ್ರಿಯೆಗೆ ಸಹಾಯವಾಗುವ ಪುಡಿ ಇತ್ಯಾದಿ ಪದಾರ್ಥಗಳನ್ನು ತಯಾರಿಸುತ್ತಿದ್ದಾರೆ. ಈ ಮಹಿಳೆಯರಿಗೆ ಸಂಸ್ಕರಣೆಗಾಗಿ ಯಂತ್ರಗಳು ದೊರೆತಿವೆ, ಸಾಲ ಸೌಲಭ್ಯ ದೊರೆತಿದೆ, ಸ್ಥಳೀಯ ವ್ಯಾಪಾರ ಮೇಳಗಳಲ್ಲಿ ಭಾಗವಹಿಸುವ ಅವಕಾಶವೂ ದೊರೆತಿದೆ. ನೋಡುತ್ತಿದ್ದಂತೆಯೇ ಅವರ ಆದಾಯದಲ್ಲಿ ಸಾಕಷ್ಟು ಹೆಚ್ಚಳವಾಗಿದೆ. ಸ್ನೇಹಿತರೆ, ನಮ್ಮ ದೇಶದ ಪ್ರತಿಯೊಂದು ಪ್ರದೇಶದಲ್ಲೂ ಏನಾದರೊಂದು ವಿಶೇಷತೆ ಖಂಡಿತವಾಗಿಯೂ ಇದೆ. ಒಂದು ಕಡೆ ವಿಶೇಷವಾದ ಹಣ್ಣಿದ್ದರೆ ಮತ್ತೊಂದೆಡೆ ಸಾಂಪ್ರದಾಯಿಕ ಕಲೆ ಇದೆ, ಮತ್ತೊಂದೆಡೆ ವಿಶಿಷ್ಟವಾದ ಕೌಶಲ್ಯವಿದೆ. ಒಂದು ಜಿಲ್ಲೆ ಒಂದು ಉತ್ಪನ್ನ, ಇವುಗಳ ವಿಶೇಷತೆಗಳನ್ನು ಮುನ್ನೆಲೆಗೆ ತರುವ ಒಂದು ಅಭಿಯಾನವಾಗಿದೆ. ನಮ್ಮ ಗ್ರಾಮಗಳು ಮತ್ತು ಸಣ್ಣ ನಗರಗಳ ಗುರುತು ಕೇವಲ ಸ್ಥಳೀಯ ಮಾರುಕಟ್ಟೆಗಳಿಗೆ ಮಾತ್ರ ಸೀಮಿತವಾಗಬಾರದು ಎಂಬುದೇ ನಮ್ಮ ಪ್ರಯತ್ನವಾಗಿದೆ. ಅವು ದೇಶ ಮತ್ತು ಇತರ ಭಾಗಗಳವರೆಗೂ ತಲುಪಬೇಕು ಮತ್ತು ವಿಶ್ವದ ಮಾರುಕಟ್ಟೆಗಳವರೆಗೂ ತಲುಪಬೇಕು. ಇದರಿಂದ ವೋಕಲ್ ಫಾರ್ ಲೋಕಲ್ ಅಭಿಯಾನಕ್ಕೆ ಕೂಡ ಉತ್ತೇಜನ ದೊರೆಯುತ್ತದೆ. ಈ ದೇಶವನ್ನು ಸ್ವಾವಲಂಬಿಯಾಗಿಸಲು ಪ್ರೇರಣೆ ದೊರೆಯುತ್ತದೆ. ಮುಂಬರಲಿರುವ ಹಬ್ಬಗಳಲ್ಲಿ ಕೂಡ ನಾವು ವೋಕಲ್ ಫಾರ್ ಲೋಕಲ್ ಮಂತ್ರವನ್ನು ಮರೆಯಲೇಬಾರದು. ನನ್ನ ಪ್ರೀತಿಯ ದೇಶವಾಸಿಗಳೇ, ಈ ಸೆಪ್ಟೆಂಬರ್ ತಿಂಗಳನ್ನು ಅಪೌಷ್ಟಿಕತೆಯ ವಿರುದ್ಧದ ಹೋರಾಟಕ್ಕೆ ಸಮರ್ಪಿಸಲಾಗಿದೆ. ಪೋಷಣ್ ಮಾಸದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಿಗೆ ಸಂಬಂಧಿಸಿದ ಜನರು ಮತ್ತು ಸಂಸ್ಥೆಗಳು ಈ ಮಹತ್ವದ ಕಾರ್ಯಕ್ಕಾಗಿ ಒಂದುಗೂಡುತ್ತವೆ. ಅಪೌಷ್ಟಿಕತೆಯನ್ನು ಎದುರಿಸುವುದಕ್ಕಾಗಿ ಈ ವರ್ಷ ಅನೇಕ ಪ್ರಶಂಸನೀಯ ಉಪಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಛತ್ತೀಸ್ಗಢ್ನಲ್ಲಿ ಪ್ರತಿ ಮನೆಯಲ್ಲಿ ನುಗ್ಗೆ, ಪ್ರತಿ ಮನೆಯಲ್ಲೂ ನುಗ್ಗೆ ಎಂಬ ಹೆಸರಿನ ಅಭಿಯಾನ ಆರಂಭಿಸಲಾಗಿದೆ. ಇದರಲ್ಲಿ ಜನರಿಗೆ ಪೌಷ್ಟಿಕಾಂಶಯುಕ್ತ ಮುನಗ ಅಂದರೆ ನುಗ್ಗೆ ಸೊಪ್ಪನ್ನು
ತಮ್ಮ ಆಹಾರ

ಸರ್ಕಾರದಲ್ಲಿ ಸೇರಿಸಿಕೊಳ್ಳಬೇಕೆಂದು ಪ್ರೋತ್ಸಾಹಿಸಲಾಗುತ್ತಿದೆ. ಗುಜರಾತ್ನಲ್ಲಿ ಕೂಡ ವಾಂಗಿ ಸ್ಪರ್ಧೆ, ಅಂದರೆ ಸಿರಿಧಾನ್ಯಗಳಿಂದ ತಯಾರಿಸಲಾದ ವ್ಯಂಜನಗಳ ಸ್ಪರ್ಧೆ ಆರಂಭಿಸಲಾಗಿದೆ. ಈ ಉಪಕ್ರಮದ ಮೂಲಕ ಕಡಿಮೆ ಬೆಲೆಯ ಮತ್ತು ಪೌಷ್ಠಿಕ ಸ್ಥಳೀಯ ಆಹಾರಕ್ಕೆ ಉತ್ತೇಜನ ನೀಡಲಾಗುತ್ತಿದೆ. ಇಲ್ಲಿಯವರೆಗೂ 2 ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಜನರು ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದಾರೆ. ಮಹಾರಾಷ್ಟ್ರ ಕೂಡ ಈ ನಿಟ್ಟಿನಲ್ಲಿ ಶ್ಲಾಘನೀಯ ಪ್ರಯತ್ನ ಮಾಡುತ್ತಿದೆ. ಅಲ್ಲಿ ಶಿಕ್ಷಕರು, ಅಂಗನವಾಡಿ ಕಾರ್ಯಕರ್ತರು ಮತ್ತು ಮಕ್ಕಳ ಪೋಷಕರು ಜಾಗೃತಿ ಅಭಿಯಾನದಲ್ಲಿ ಕೈಜೋಡಿಸುತ್ತಿದ್ದಾರೆ. ಮಿಜೋರಾಂನಲ್ಲಿ ಕೂಡ ಈ ವರ್ಷ ಜನರು ಒಂದುಗೂಡಿ ಪೌಷ್ಠಿಕ ವಾಟಿಕಾಗಳ ತೋಟಗಳ ಆರೈಕೆಗಾಗಿ ಒಂದು ಅಭಿಯಾನ ಆರಂಭಿಸಿದ್ದಾರೆ. ಇದು ಮಿಜೋ ಸಮಾಜದ ತಲೋ ಮಡ್ ಯನ ಎಂಬ ಪರಂಪರೆಗೆ ಅನುಗುಣವಾಗಿದೆ. ಇದರ ಅರ್ಥ ನಿಸ್ವಾರ್ಥ ಸೇವೆ ಸಲ್ಲಿಸುವುದು ಮತ್ತು ಇತರರಿಗೆ ಸಹಾಯ ಮಾಡಲು ಸದಾ ಮುಂದೆ ಇರುವುದು ಎಂದಾಗಿದೆ. ಇಂತಹ ಪ್ರಯತ್ನಗಳು ನಿಜಕ್ಕೂ ಅತ್ಯಂತ ಶ್ಲಾಘನೀಯವಾಗಿವೆ. ಇಂತಹ ಉಪಕ್ರಮಗಳ ಭಾಗವಾಗಿರುವ ಅಂಗನವಾಡಿ ಕೇಂದ್ರಗಳಿಗೆ ಸಂಬಂಧಿಸಿದ ಎಲ್ಲರ ಬಗ್ಗೆಯೂ ನನಗೆ ಅತ್ಯಂತ ಹೆಮ್ಮೆ ಇದೆ. ಈ ಅಂಗನವಾಡಿ ಕೇಂದ್ರ ಈಗ ಪೋಷಣ್ ಟ್ರ್ಯಾಕರ್ನಿಂದ ಡಿಜಿಟಲ್ ರೂಪದಲ್ಲಿ ಸೇರ್ಪಡೆಯಾಗಿದೆ. ಸರಿಸುಮಾರು 9 ಕೋಟಿ ಫಲಾನುಭವಿಗಳು ಇದರಲ್ಲಿ ನೋಂದಾಯಿತರಾಗಿದ್ದಾರೆ. ಇದರಿಂದಾಗಿ ಮಕ್ಕಳಿಗೆ, ಗರ್ಭಿಣಿಯರಿಗೆ ಮತ್ತು ಸ್ತನ್ಯಪಾನ ಮಾಡಿಸುವ ತಾಯಂದಿರಿಗೆ ಉತ್ತಮ ಆರೈಕೆ ಸಾಧ್ಯವಾಗಿದೆ. ಅಪೌಷ್ಠಿಕತೆಯ ವಿರುದ್ಧದ ಈ ಹೋರಾಟವನ್ನು ನಾವು ಇದೇ ರೀತಿ ಮುಂದುವರಿಸಿಕೊಂಡು ಹೋಗಬೇಕು. ನಮ್ಮ ಸಮಾಜವನ್ನು ಅಪೌಷ್ಠಿಕತೆಯಿಂದ ಸಂಪೂರ್ಣವಾಗಿ ಮುಕ್ತಗೊಳಿಸಬೇಕು. ಸ್ನೇಹಿತರೆ, ನಾವೆಲ್ಲರೂ ಈ ತಿಂಗಳು ಪೂರ್ತಿ ಸಂಪೂರ್ಣ ಶ್ರದ್ಧೆ, ಭಕ್ತಿ ಹಾಗೂ ಉತ್ಸಾಹದಿಂದ ಗಣೇಶನ ಹಬ್ಬವನ್ನು ಆಚರಿಸಿದ್ದೇವೆ. ದೇಶಾದ್ಯಂತ ಭಕ್ತಿಭಾವದಿಂದ ಗಣಪತಿ ದೇವನನ್ನು ಸ್ವಾಗತಿಸಲಾಯಿತು. ಈ ಪವಿತ್ರ ಸಂದರ್ಭ ಇಡೀ ವಾತಾವರಣವನ್ನು ಉತ್ಸಾಹ ಮತ್ತು ಸಂಭ್ರಮದಿಂದ ತುಂಬಿಸುತ್ತದೆ. ಸ್ನೇಹಿತರೆ, ವಿಘ್ನ ವಿನಾಶಕ ಶ್ರೀ ಗಣೇಶ ದೇವ ಜ್ಞಾನ, ಬುದ್ಧಿವಂತಿಕೆ ಮತ್ತು ಶುಭ ಕಾರ್ಯಗಳ ಆರಂಭದ ಪ್ರತೀಕ ಎನಿಸಿದ್ದಾರೆ. ಆತನ ಮೇಲೆ ಅಪಾರ ಭಕ್ತಿ ಕೇವಲ ಭಾರತದಲ್ಲಿ ಮಾತ್ರವಲ್ಲದೆ ಇತರ ದೇಶಗಳಲ್ಲಿಯೂ ಇದೆ. ಉದಾಹರಣೆಗೆ ಶ್ರೀಮಾನ್ ಪಂಥೌನ್ ಥಿರಖಾನೋನ್ ಅವರನ್ನೇ ತೆಗೆದುಕೊಳ್ಳಿ. ಅವರು ಮೂಲತಃ ಥೈಲ್ಯಾಂಡ್ ದೇಶದವರು. ಅಲ್ಲಿ ಶ್ರೀ ಗಣೇಶ ದೇವನನ್ನು ಪ್ರಾ ಫಿಕಾನೆತ್ ಎಂಬ ಹೆಸರಿನಲ್ಲಿ ಪೂಜಿಸಲಾಗುತ್ತದೆ. ಆತ 19 ವರ್ಷ ವಯಸ್ಸಿನವರಾಗಿದ್ದಾಗ ಅವರ ತಂದೆಯವರು ಅವರಿಗೆ ಶ್ರೀ ಗಣೇಶ ಭಗವಾನ್ ಅವರ ಒಂದು ಛಾಯಾಚಿತ್ರವನ್ನು ಉಡುಗೊರೆಯಾಗಿ ನೀಡಿದ್ದರು. ಇದರಿಂದಲೇ ಅವರಲ್ಲಿ ಒಂದು ಅದ್ಭುತ ಭಕ್ತಿಭಾವ ಜಾಗೃತಗೊಂಡಿತು. ಅವರು ಭಗವಾನ್ ಶ್ರೀ ಗಣೇಶನಿಗೆ ಸಂಬಂಧಿಸಿದ ಸಂಪ್ರದಾಯದ ಅಧ್ಯಯನಗಳಲ್ಲಿ 4 ದಶಕಗಳಿಗಿಂತಲೂ ಅಧಿಕ ಸಮಯ ಕಳೆದಿದ್ದಾರೆ. ಅವರು ಭಾರತ ಮತ್ತು ನೇಪಾಳ ಸೇರಿದಂತೆ ಏಷ್ಯಾದ ಅನೇಕ ದೇಶಗಳಿಗೆ ಪ್ರವಾಸ ಕೈಗೊಂಡಿದ್ದಾರೆ. ಮಹಾರಾಷ್ಟ್ರದೊಂದಿಗೆ ಅವರಿಗೆ ವಿಶೇಷ ನಂಟಿದೆ. ಅಷ್ಟವಿನಾಯಕ ಸಂಪ್ರದಾಯದ ಬಗ್ಗೆ ಅರಿತುಕೊಂಡ ನಂತರ ಅವರು ಹಲವು ಬಾರಿ ಇಲ್ಲಿಗೆ ಬಂದಿದ್ದಾರೆ. ಅವರ ಪ್ರಯತ್ನಗಳಿಂದ ಥೈಲ್ಯಾಂಡ್ನ ಭಕ್ತಾದಿಗಳಲ್ಲಿ ಕೂಡ ಅಷ್ಟವಿನಾಯಕ ಯಾತ್ರೆ ಜನಪ್ರಿಯವಾಗಿದೆ. 2002 ಅವರು ಉತ್ತರ ಥೈಲ್ಯಾಂಡ್ನ ಚಿಯಾಂಗ್ಮಾಯ್ನಲ್ಲಿ ಗಣೇಶ್ ಹಿಮಾಲ್ ಮ್ಯೂಸಿಯಂ ಸ್ಥಾಪಿಸಿದರು. ಇಂದು ಇದರಲ್ಲಿ 10,000ಕ್ಕೂ ಅಧಿಕ ಗಣೇಶನ ಮೂರ್ತಿಗಳಿವೆ. ಭಾರತಕ್ಕೆ ಬರಲು ಸಾಧ್ಯವಾಗದ ಭಕ್ತರಿಗಾಗಿ ಮ್ಯೂಸಿಯಂನಲ್ಲಿ ಅಷ್ಟವಿನಾಯಕನ ಪ್ರತಿಮೆಗಳು ಕೂಡ ಇವೆ. ಇಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಸುಮಾರು 10 ಗಂಟೆಗೆ ಭಗವಾನ್ ಗಣೇಶನ ಪೂಜೆ ಅರ್ಚನೆ ನಡೆಸಲಾಗುತ್ತದೆ. ಗಣಪತಿಗೆ ಸಂಬಂಧಿಸಿದ ವಿಶೇಷ ಸಂದರ್ಭಗಳಲ್ಲಿ ಕೂಡ ಇಲ್ಲಿ ಪೂಜಾ ವಿಧಾನಗಳು ನೆರವೇರುತ್ತವೆ. ಭಾರತದ ಆಧ್ಯಾತ್ಮಿಕ ಶ್ರದ್ಧೆ, ಕಲೆ ಮತ್ತು ಸಾಂಸ್ಕೃತಿಕ ಸಂಪ್ರದಾಯಗಳು ಬೇರೆ ದೇಶಗಳಲ್ಲಿ ಕೂಡ ಯಾವ ರೀತಿ ಜನಪ್ರಿಯವಾಗುತ್ತವೆ ಎಂಬುದನ್ನು ಇದು ಸಾರಿ ಹೇಳುತ್ತದೆ. ನಮ್ಮೆಲ್ಲರ ಮೇಲೆ ಗಣೇಶ ದೇವನ ಆಶೀರ್ವಾದ ಸದಾಕಾಲ ಇರಲಿ ಎಂಬುದೇ ನನ್ನ ಹಾರೈಕೆಯಾಗಿದೆ. ಸ್ನೇಹಿತರೆ, ಮನದ ಮಾತಿನ ಪ್ರತಿಯೊಂದು ಸಂಚಿಕೆಯ ನಂತರ ಅನೇಕ ವಿಷಯಗಳಿಗೆ ಸಂಬಂಧಿಸಿದಂತೆ ನನಗೆ ನಿಮ್ಮ ಸಂದೇಶ ದೊರೆಯುತ್ತಲಿರುತ್ತದೆ. ನೀವು ಇದೇ ರೀತಿ ಪ್ರೇರಣಾದಾಯಕ ವಿಷಯಗಳನ್ನು ನನಗೆ ಕಳುಹಿಸುತ್ತೀರಿ. ನಿಮ್ಮ ಸುತ್ತಮುತ್ತಲೂ ನಡೆಯುವ ಇಂತಹ ಪ್ರಯತ್ನಗಳ ಬಗ್ಗೆ ನೀವು ಪ್ರಶಂಸಿಸಿದಾಗ ಅವರ ಉತ್ಸಾಹ ಮತ್ತಷ್ಟು ಹೆಚ್ಚಾಗುತ್ತದೆ. ಮನ್ ಕಿ ಬಾತ್ ಮೂಲಕ ಅವರ ಬಗ್ಗೆ ಅರಿತು ದೇಶದ ಮತ್ತೊಂದು ಭಾಗದ ಜನರು ಕೂಡ

0: ಸ್ಫೂರ್ತಿ ಪಡೆಯುತ್ತಾರೆ. ಈ ಯಾತ್ರೆ ಇದೇ ರೀತಿ ನಿಮ್ಮ ಸಹಕಾರದಿಂದ ಸತತವಾಗಿ ಮುಂದುವರಿಯುತ್ತಿರಲಿ. ಮುಂಬರುವ ಹಬ್ಬಗಳನ್ನು ನೀವು ನಿಮ್ಮ ಕುಟುಂಬದವರೊಡನೆ, ಸ್ನೇಹಿತರೊಡನೆ ಸಂಪೂರ್ಣ ಸಂತೋಷ ಹಾಗೂ ಉಲ್ಲಾಸದಿಂದ ಆಚರಿಸಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹಾರ್ದಿಕ ಶುಭ ಹಾರೈಕೆಗಳು, ಅನೇಕಾನೇಕ ಧನ್ಯವಾದ, ನಮಸ್ಕಾರ.
1: ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇಂದು ಬೆಳಿಗ್ಗೆ ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಕೇಳುತ್ತಿದ್ದೀರಿ. ಕನ್ನಡಕ್ಕೆ ಅನುವಾದಿಸಿದವರು ಕೆ ಸತ್ಯಪ್ರಸಾದ್ ಮತ್ತು ರಾಧಾಪ್ರಸಾದ್. ಓದಿದವರು ಬಿಎಸ್ ಸುಬ್ರಹ್ಮಣ್ಯ. ನಿರ್ಮಾಣ ಕೆವಿ ಕೃಷ್ಣಪ್ಪ ಮತ್ತು ಆಶಾ. ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಮರುಪ್ರಸಾರವಾಯಿತು.
2: ಇನ್ನೀಗ ದೇಶಭಕ್ತಿ ಗೀತೆಗಳನ್ನು ಕೇಳೋಣ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ, ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್ ದ ನೇಷನ್.

ಭಾವಗೀತೆಗಳು ಕಾರ್ಯಕ್ರಮದಲ್ಲಿ ಆನಂದ ಮಾದಲಗೆರೆ ಅವರು ಹಾಡಿರುವ ಗೀತೆಗಳನ್ನ ಕೇಳೋಣ. ಮೊದಲಿಗೆ ಕೇಳಿ ಡಾಕ್ಟರ್ ಸಿದ್ದಲಿಂಗಯ್ಯ ಅವರ ರಚನೆ ಕಂಬನಿಯ ಕಾಲುವೆಯು.

ಇದುವರೆಗೆ ಆನಂದ್ ಮಾದಲಗೆರೆ ಅವರ ದನಿಯಲ್ಲಿ ಭಾವಗೀತೆಗಳನ್ನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಇನ್ನು ಮುಂದೆ ನ್ಯಾಷನಲ್ ಸೈನ್ಸ್ ಮ್ಯಾಗಜೈನ್ ರೇಡಿಯೋಸ್ಕೋಪ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರುವುದು.

ಸಮಯ 10 ಗಂಟೆಯಾಗಲಿದೆ. ಇನ್ನು ಮುಂದೆ ರವಿವಾಸರಿ ಅಖಿಲ ಭಾರತೀಯ ಸಂಗೀತ ಸಭಾ ಎಸ್ ಸುಪ್ರದೀಪ್ ಅವರಿಂದ ಕೊಳಲು ವಾದನ ಕೇಳುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: रविवासरीय अखिल भारतीय संगीत सभा में आप सुन रहे थे एस सुप्रदीप का बांसुरी वादन। आपके साथ संगत कर रहे थे वायलिन पर जी वेंकटेश जोशेर, मृदंगम पर केवी रविशंकर शर्मा और मोरसिंग पर लिखित केएम। यह कार्यक्रम आकाशवाणी बेंगलुरु का योगदान था, जिसे आकाशवाणी दिल्ली के स्टूडियो से आपके लिए प्रस्तुत किया गया।
1: इन द रविवासरीय अखिल भारतीय संगीत सभा यू आर लिसनिंग टू फ्लूट रिसाइटल बाय यस सुप्रदीप। ही वाज एकॉम्पनीड ऑन वायलिन बाय जी वेंकटेश जोशियर, मृदंगम बाय केवी रविशंकर शर्मा एंड ऑन मोरसिंग लिखित केएम। This program is a contribution of Akashvani Bengaluru, brought to you from the studios of Akashvani Delhi.
2: Namaskar. ಇದುವರೆಗೆ ರವಿವಾಸರಿ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಎಸ್ ಸುಪ್ರದೀಪ್ ಅವರಿಂದ ಕೊಳಲು ವಾದನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ, ಗಾಯತ್ರಿ ಹೆಗಡೆ ಅವರಿಂದ ಕಾರವಾರ ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆಗಳು. 6:50 ರೈತರಿಗೆ ಸಲಹೆ. 7:15 ಸಂಧ್ಯಾ ಎಂಎ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 7:45 ಚಿತ್ರಗೀತೆಗಳು. 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ, ವಿಷಯ ಆಯುರ್ವೇದ ಔಷಧಿಗಳ ಸೇವನೆಯಲ್ಲಿ ಮುಂಜಾಗ್ರತಾ ಕ್ರಮಗಳು. ಭಾಗವಹಿಸುತ್ತಾರೆ ಡಾಕ್ಟರ್ ಅಶ್ವಿನಿ ಎಸ್ ಪೈ, ಫಾರ್ಮಾಕೋ ವಿಜಿಲೆನ್ಸ್ ಸೆಂಟರ್, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಕಾಲೇಜು ಬೆಂಗಳೂರು. ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. 8:35 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾ

ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತಾ ಪಲ್ಲವ. 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ 25 ವರ್ಷಗಳ ಸಾರ್ವಜನಿಕ ಸೇವೆ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 9:45 ಗಾನಗಂಗೆ. 10:00 ಏಷ್ಯನ್ ಗೇಮ್ಸ್ 2026 ದಿನದಾಟದ ಮುಖ್ಯಾಂಶಗಳು. 10:30 ಸುನ್ಹೇರೆ ಪಲ್. 11:00 ಸವಿ ನೆನಪು. 12:05 ವನಿತಾ ವಿಹಾರ. ಮಹಿಳಾ ಸಶಕ್ತೀಕರಣ ಕುರಿತು ಡಾಕ್ಟರ್ ಹೇಮಲತಾ ಎನ್ ಅವರೊಂದಿಗೆ ಸಂದರ್ಶನ. ನಂತರ ಆರೋಗ್ಯಕರ ಆಹಾರ ಪದ್ಧತಿ, ಈ ಕುರಿತು ಸ್ನೇಹ ದೇಶಪಾಂಡೆ ಅವರಿಂದ ಭಾಷಣ. ಪ್ರಸ್ತುತಿ ಮಾಲಾ ಸಾಮ್ರಾಣಿ, ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ರೇಬಿಸ್ ಕಾಯಿಲೆ ಹಾಗೂ ಅದರ ವಿರುದ್ಧದ ಲಸಿಕೆ, ಈ ಕುರಿತು ಮಾತನಾಡುತ್ತಾರೆ ಸೂಕ್ಷ್ಮಾಣು ರೋಗ ತಜ್ಞರಾದ ಡಾಕ್ಟರ್ HS ಕವಿತಾ. ಇವರೊಂದಿಗೆ ಭಾಗವಹಿಸುತ್ತಾರೆ ಬೇದ್ರೆ ಮಂಜುನಾಥ್. ನಂತರ ರ್ಯಾಷನಲ್ ಆಂಟಿಬಯೋಟಿಕ್ ಜಾಗೃತಿ ದಿನದ ಸಂದರ್ಭದಲ್ಲಿ ಆಂಟಿಬಯೋಟಿಕ್ಗಳ ಮಹತ್ವ, ಈ ಕುರಿತು ಭಾರತೀಯ ಶಿಶು ವೈದ್ಯ ವೇದಿಕೆಯ ಮೈಸೂರಿನ ಘಟಕದ ನಿಯೋಜಿತ ಅಧ್ಯಕ್ಷರು ಹಾಗೂ ಹಿರಿಯ ಮಕ್ಕಳ ತಜ್ಞರು, ಮಕ್ಕಳ ಅಲರ್ಜಿ ಹಾಗೂ ಅಸ್ತಮಾ ತಜ್ಞರಾದ ಡಾಕ್ಟರ್ ಬಾಲಾಜಿ MD ಅವರೊಂದಿಗೆ ಮಾತುಕತೆ. ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಮೈಸೂರು ಕೇಂದ್ರದ ಕೊಡುಗೆ. 11:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಕುರಿತು ಮಾಹಿತಿ ನೀಡುತ್ತಾರೆ ಸರೋಜಿನಿ ಯಮಕನ ಮರಡಿ. ಕಲಬುರಗಿ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:40 ಸೇವಾ ಸಂಕಲ್ಪ ಅಭಿಯಾನ ಸರಣಿ ಕಾರ್ಯಕ್ರಮ. ವಿಷಯ ಪ್ರಧಾನಮಂತ್ರಿ ಗತಿಶಕ್ತಿ. ಕೊಡುಗೆ ಪ್ರಾದೇಶಿಕ ಸುದ್ದಿ ವಿಭಾಗ, ಬೆಂಗಳೂರು. 12:40 ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಇಂದು ಮಂಜುನಾಥ್. 5:30 ಗಿರ್ಮಿಟ್ ಕಾರ್ಯಕ್ರಮ. 6:15 ಕನ್ನಡ ರತ್ನ ಭಂಡಾರ. 6:30 ಜಿಲ್ಲಾ ವಾರ್ತಾಪತ್ರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ. 6:51 ಕೃಷಿರಂಗ ಕಾರ್ಯಕ್ರಮ. ವಿಶ್ವ ರೇಬಿಸ್ ದಿನ ಕುರಿತು ಡಾಕ್ಟರ್ ಸಾಗರ್ SR ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕೃಷ್ಣಪ್ಪ KV. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ MB ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ ತತ್ವಪದ ಕೇಳುವಿರಿ. 7:45 ಸಿರಿಗಂಧ. 9:15 ಅಮೃತ ಚಂದ್ರಶೇಖರ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಚಿನ್ಮಯ್ ಜೋಶಿ ಅವರ ಗಾಯನ ಕೇಳುವಿರಿ. ಪಕ್ಕವಾದ್ಯದಲ್ಲಿ ತಬಲಾ ಆದರ್ಶ್ ಶೇನಾಯ್, ಹಾರ್ಮೋನಿಯಂ ಮಧುಸೂದನ್ ಭಟ್. 10:00 ಏಷ್ಯನ್ ಗೇಮ್ಸ್ 2026 ದಿನದಾಟದ ಮುಖ್ಯಾಂಶಗಳು. 10:30 ಗೀತಚಂದ್ರಕ್ಕೆ ಮೆಲೋಡಿ ಟೈಮ್. ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. ಇದುವರೆಗೆ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

ಅನುಭಾವಿಕ ಹಾಗೂ ಆಧ್ಯಾತ್ಮ ವಿಷಯಗಳ ನಿರೂಪಣೆಗೆ ಸಹಾಯಕವಾಗಬಲ್ಲ ಜಾನಪದವೆಂದರೆ ಏಕತಾರಿ ಪದ. ಇದರಲ್ಲಿ ಅಬ್ಬರ ಆಡಂಬರಗಳಿಲ್ಲ. ಶ್ರುತಿಗಾಗಿ ಒಂದೇ ಒಂದು ತಂತಿಯುಳ್ಳವಾದ ಏಕನಾದ, ತಾಳದ ಗತಿ ತೋರಿಸಲು ಚಿಟಿಕೆ. ಏಕನಾದದ ಏಕತಂತಿಯನ್ನು ಕೈ ಬೆರಳಿನಿಂದ ಟಿಂಗ್ ಟಿಂಗ್ ಟಿಂಗ್ ಟಿಂಗ್ ಎಂದು ಮೀಟಿದಾಗ ಶ್ರುತಿಯೂ ಸಿಗುತ್ತದೆ, ತಾಳದ ಗತಿಯೂ ಸಿಗುತ್ತದೆ. ಈ ಹಿತಮಿತವಾದ ಹಿನ್ನೆಲೆಯಲ್ಲಿ ಏಕತಾರಿ ಪದಗಳನ್ನು ಕೇಳುವಾಗ

ಅವುಗಳಲ್ಲಿ ಅಡಗಿರುವ ಗಹನ ತತ್ವಾರ್ಥಗಳು ಹೃದಯವನ್ನು ನೇರವಾಗಿ ಮುಟ್ಟುತ್ತವೆ. ಜಾನಪದ ಕಲಾವಿದರಾದ ಗುರುಪಾದಯ್ಯ ಸ್ವಾಮಿ ಮತ್ತು ಸಂಗಡಿಗರಿಂದ ಕಲಿತ ಒಂದು ಏಕತಾರಿ ಪದವನ್ನು ಅವರೇ ನೀಡುವ ವಾದ್ಯದ ನೆರವಿನಿಂದ ಲತಾ ಜಹಗೀರ್ದಾರ್ ಈಗ ಹಾಡಲಿದ್ದಾರೆ. ದೇವಿ ಶಾರದೆಯ ಸ್ತುತಿ ರೂಪದಲ್ಲಿದೆ ಈ ಪದ.

ಜಗತಿ ಮಾಯದೊಳಗ ಹಿರಿಯತ್ತಿ ಸಲಗರ ಸಿದ್ಧನ ಮೂಲಿಗೋತ್ತಿ ಜಗತಿ ಮಾಯದೊಳಗ

ಡೊಳ್ಳಿನ ಪದಗಳನ್ನು ಹಾಡುವವರ ಗುಂಪು 6 ಜನರದಿದ್ದು ಅವರು ವಿಶೇಷವಾಗಿ ಕುರುಬರೇ ಇರುತ್ತಾರೆ. ಪಂಗಡದ ಇಬ್ಬರು ಗಾಯಕ ಹಾಡಿದ ನಂತರ ಉಳಿದಿಬ್ಬರು ಹಿಮ್ಮೇಳದಲ್ಲಿ ಅದನ್ನೇ ಪುನಃ ಅನ್ನುತ್ತಾರೆ. ಇನ್ನಿಬ್ಬರು ಡೊಳ್ಳು ಮತ್ತು ತಾಳೆಗಳನ್ನು ಬಾರಿಸುತ್ತಾರೆ. ಡೊಳ್ಳಿನ ಪದಗಳಿಗೆ ಪೌರಾಣಿಕ, ಐತಿಹಾಸಿಕ ಹಾಗೂ ಸಾಮಾಜಿಕ ವಿಷಯಗಳು ಆಧಾರವಾಗಿರುತ್ತವೆ. ದೇವಿ ದುರ್ಗೆಯ ವೈಭವಪೂರ್ಣ ಜಾತ್ರೆಯನ್ನು ವರ್ಣಿಸುವ ಈ ಡೊಳ್ಳಿನ ಪದವನ್ನು ಬಸಪ್ಪ, ಭೀಮಪ್ಪ ಸಲಕಿ ಹಾಗೂ ಸಂಗಡಿಗರು ಶ್ರೀಪಾದ್ ಹೆಗ್ಡೆ, ಶಿವಂದ್ ಪಾಟೀಲ್, ಕೇಶವ್ ಗುರಂ ಹಾಗೂ ಚಂದ್ರಶೇಖರ್ ಪುರಾಣಿಕ ಮಠ ಅವರಿಗೆ ಕಲಿಸಿಕೊಟ್ಟು ಅವರ ಹಾಡಿಗೆ ತಾವೇ ಡೊಳ್ಳು ಮತ್ತು ತಾಳೆಗಳನ್ನು ನುಡಿಸಿದ್ದಾರೆ. ಹೆಗ್ಡೆ ಮತ್ತು ಶಿವಾನಂದರ ಧ್ವನಿಗಳಿಗೆ ಹಿಮ್ಮೇಳ ಹಿಡಿಯುವವರು ಗುರಂ ಮತ್ತು ಪುರಾಣಿಕ ಮಠ ಅವರು.

ಹಳೆಯದನ್ನು ಉಳಿಸಿಕೊಂಡು ಹೊಸದನ್ನು ಬೆಳೆಸಿಕೊಂಡು ಹೆಜ್ಜೆ ಹಾಕುವುದು ನಮ್ಮ ಭವ್ಯ ಸಂಸ್ಕೃತಿಯ ಪರಂಪರೆಯ ಹಾಗೂ ಪ್ರಗತಿಯ ದೃಷ್ಟಿಯಿಂದ ಮಂಗಳಪ್ರದ ಎಂಬ ಭಾವನೆ ನಮ್ಮ ಯುವಜನರಲ್ಲಿ ಮೂಡಿಬಂದರೆ ಈ ಕಾರ್ಯಕ್ರಮವನ್ನು ಪ್ರಸಾರ ಮಾಡಿದ ಉದ್ದೇಶ ಸಾರ್ಥಕವಾದೀತು ಎಂತಲೇ ಮಂಕುತಿಮ್ಮನ ಈ ಕಗ್ಗದ ಸಾಲುಗಳನ್ನು ಮನನ ಮಾಡುತ್ತಾ ಪ್ರಸಾರವನ್ನು ಮುಗಿಸುತ್ತಿದ್ದೇವೆ.

0: ಹಳೆಯ ಬೇರು ಹೊಸತು ಚಿಗುರು ಎಂಬ ವಿಶೇಷ ಸಂಗೀತ ರೂಪಕವನ್ನು ಕೇಳಿದಿರಿ. ನಿಯೋಜಿಸಿ ಪ್ರಸ್ತುತಪಡಿಸಿದವರು ಎಸ್ ಕೃಷ್ಣಮೂರ್ತಿ. ಈ ಕಾರ್ಯಕ್ರಮವನ್ನು ಸಿದ್ಧಪಡಿಸಲು ನೆರವು ನೀಡಿದವರು ಗುರುರಾಜ್ ಸಿದ್ದಾಪುರ್, ಕೇಶವ್ ಗುರಂ ಮತ್ತು ಯಮುನಾ ಮೂರ್ತಿ.
1: ಹಳೆ ಬೇರು ಹೊಸ ಚಿಗುರು ಸಂಗೀತ ರೂಪಕ ಕೇಳಿದಿರಿ. ಈಗ ಕೇಳೋಣ ರೂಪಕ ತಾಯಿ ಹಾಲು ವಿಷವಾದಾಗ. ರಚನೆ ಶ್ರೀ ಕೆಟಿ ಕೃಷ್ಣಕಾಂತ್, ನಿರ್ಮಾಣ ಶ್ರೀಮತಿ ಮಂಜುಳಾ ಪುರಾಣಿ.
2: ತಂಪು ಪಾನೀಯಕ್ಕೆ ತಂಪು ಪಾನೀಯಕ್ಕೆ ತಂಪು ಪಾನೀಯಕ್ಕೆ ತಂಪು ಪಾನೀಯಕ್ಕೆ ನಿಮ್ ತಂಪು ಪೇಯ ನಾವ್ ಯಾರು ಕುಡಿಯೋ ಹಂಗಿಲ್ಲ. ಅದ್ರೊಳಗ ಕೀಟನಾಶಕದ ಅಂಶ ಅದಾವ.
3: ಅದನ್ನ ಕುಡಿದ್ರೆ ನರ್ಮಣ್ಣೆಲ್ಲ ಹಾಳಾಗ್ತ
2: ಹೌದು, ಮೂತ್ರಪಿಂಡ ಕೆಟ್ಟ ಹೋಗ್ತೈತಿ, ಮತ್ತ ಹುಟ್ಟಕ್ಕೂ ಬುದ್ಧಿ ಮಂಜ ಆಗ್ತಾವ.
4: ಏನ್ ಕೂಗಾಡ್ಲಿಕ್ ಹತ್ತೀರ್ರಿ? ನೀವು ಕುಡಿಯೋ ಹಾಲಿಗಿಂತ ನಮ್ಮ ತಂಪಾನೀಯ ಬೇಸ ಐತಿ ಬಿಡ್ರಿ.
2: ಏನಂದ್ರಿ
3: ಹಾಲಿಗಿಂತ?
4: ಅದನ್ನ ಹಾಲು ಅಂತೀರಿ? ಹಾಲ ಹಾಲ ಅದು. ನೀವು ಕುಡಿಯೋ

0: ಹಾಲ್ನಾಗ ಹಣ್ಣು ತರಕಾರಿಯಾಗ ಎಷ್ಟೆಷ್ಟು ಕೀಟನಾಶಕಾಂಶ ಐತಿ ಅಂತ ಪರೀಕ್ಷೆ ಮಾಡಿದೇನು. ಕಡಿಕ ಈ ಹಾಲ್ನ ಕೂಡ ಕೀಟನಾಶಕಾಂಶ ಪತ್ತೆ ಆಗಿದೆ. ಮಣ್ಣು ನೀರು ಗಾಳಿ ಎಲ್ಲ ಕಡೆ ಕೀಟನಾಶಕಾಂಶ ತಾನೇ ತಾನಾಗೈತಿ.
1: In India, I think the situation is quite alarming. Agriculture has changed after the Green Revolution, has become an intensive agriculture.
2: Namaskar re, nan hesaru Basapre. Nin hesaru yarige beku, aa henamagala hesaru helu maraya anti. Aake hesaru Francisca Mancini anta. Italy deshtavaru. ಆಕೆ ಮಾತಾಡ್ತಿರೋದು ಎಲ್ಲಿ ಅಂದ್ರ ಇಲ್ಲೇ ನಮ್ಮದನ್ ಮನೆ ಗ್ರಾಮದಾಗ ರೀ. ಅವರು ವಿಶ್ವಸಂಸ್ಥೆಯ ಕೃಷಿ ಅಧಿಕಾರಿ.
1: A lot of impact on the environment, but also the economic of the cultivation has become so risky and sometimes unremunerative that had a huge impact on the social impact on farmers.
3: ಕೀಟನಾಶಕ ಪರಿಸ್ಥಿತಿ ಭಾರತದಲ್ಲಿ ಬಹಳ ಆತಂಕ ಮೂಡಿಸೋ ಆಗಿದೆ. ಅತಿ ಅಪಾಯಕಾರಿಯಾದ ಒಂದು ಮತ್ತು ಎರಡನೇ ವರ್ಗದ ಕೀಟನಾಶಕಗಳನ್ನ ನೀವು ಬಳಸ್ತೀರಿ. ಅವುಗಳಲ್ಲಿ ಎಷ್ಟೋ ಇಲ್ಲಿನ ಸ್ಥಳೀಯ ಪರಿಸ್ಥಿತಿಗೆ ಸರಿ ಹೊಂದೋದೇ ಇಲ್ಲ. ವಿದೇಶಗಳಲ್ಲಿ ನಿಷೇಧಿಸಿರೋ ಕೀಟನಾಶಕವನ್ನ ಇಲ್ಲಿ ಬಳಸೋದು ನೋಡಿ ಗಾಬರಿಯಾಗಿದ್ದೇನೆ. 30 ವರ್ಷಗಳ ಹಿಂದೆ ಭಾರತದಲ್ಲಿ ಹಸಿರು ಕ್ರಾಂತಿಯ ಉತ್ಸಾಹ ಶುರು ಆಯಿತು. ಹೊಸ ತಳಿ ಬಂದವು, ಅವುಗಳಿಗೆ ಕೀಟಗಳು ಕೂಡ ಹೆಗ್ಗೆ ತಗಲಿದ್ವು. ಆದ್ರಿಂದ ಗೊತ್ತು ಗುರಿ ಇಲ್ಲದೆ ಕೀಟನಾಶಕ ಹೊಡಿಲಿಕ್ಕೆ ರೈತರು ಶುರು ಮಾಡಿದ್ರು. ಇದರಿಂದ ನೆಲ ನೀರು ಆಹಾರ ಎಲ್ಲ ಕುಲಗೆಟ್ಟುವುದು. ಕೀಟನಾಶಕ ಅಂಶ ಮಳೆ ನೀರಿನಲ್ಲಿ ಸೇರಿ 100 ಆಳಕ್ಕೆ ಬಸಿದು ಹೋಯಿತು. ಅಲ್ಲಿಂದ ನೀರೆತ್ತಿ ತಂಪು ಪಾನೀಯಕ್ಕೆ ಬಳಸಿದಾಗ ಕೀಟನಾಶಕ ಅಂಶ ಪಾನೀಯದಲ್ಲೂ ಕಂಡುಬರುತ್ತದೆ. ಕುಡಿಯುವ ನೀರು, ಹಣ್ಣು, ತರಕಾರಿ ಇವುಗಳ ವಿಷಯವಂತೂ ಹೇಳೋದೇ ಬೇಡ. ಜೊತೆಗೆ ರೈತರು ಬಹಳ ಸಾಲ ಮಾಡಿ ಕೀಟನಾಶಕ ತರ್ತಿದ್ರು. ಮಳೆ ಇಲ್ಲದೆ ಬೆಳೆ ನಷ್ಟ ಆದ್ರೆ ಸಾಲ ತೀರಿಸಲಿಕ್ಕೆ ನೆಲ ಮಾರಿದ್ರು, ಕೂಲಿ ಕಾರ್ಮಿಕರಾದ್ರು. ಎಷ್ಟೋ ಮಂದಿ ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು. ಇದನ್ನೆಲ್ಲ ನೋಡಿ ವಿಶ್ವಸಂಸ್ಥೆ FAO ಮತ್ತು ಯುರೋಪಿಯನ್ ಯೂನಿಯನ್ ಸಹಜವಾಗಿ ಕೀಟ ನಿಯಂತ್ರಣ ಮಾಡೋ IPM ಪದ್ಧತಿಯನ್ನ ರೈತರಿಗೆ ತಿಳಿಸೋದಕ್ಕೆ ಯೋಜನೆ ಜಾರಿ ಮಾಡಿದ್ದಾರೆ. ಆಗ್ನೇಯ ಏಷ್ಯಾದಲ್ಲಿ ಭಾರತ ಸೇರಿ 6 ದೇಶಗಳಲ್ಲಿ ಈ IPM ಯೋಜನೆ ಪ್ರಾಯೋಗಿಕವಾಗಿ ಈಗ ಜಾರಿ ಇದೆ. ಕರ್ನಾಟಕದಲ್ಲೂ 8 ಜಿಲ್ಲೆಗಳಲ್ಲಿ ಈಗ ಜಾರಿ ಇದೆ.
1: ಐ ಸೇ ಇನ್ ಏಷ್ಯಾ ಬಿಕಾಸ್ ದ ಪ್ರೋಗ್ರಾಮ್ ಆಸ್ ಐ ಮೆನ್ಷನ್ ಇಸ್ ಇಂಪ್ಲಿಮೆಂಟೆಡ್ ಇನ್ 6 ಕಂಟ್ರೀಸ್ ಬೀಯಿಂಗ್ India, China, Pakistan, Vietnam, Bangladesh and the Philippines. Yeah.

0: ನಮ್ಮ ಮಾದನ ಬಾವಿ ಹೆಣ್ಮಕ್ಳು ಈಕೆ ನೀಲವ್ವ, ಪಾರವ್ವ, ಸಾಮಕ್ಕ ಮತ್ತು ಸುಶೀಲವ್ವ, ಉಮಾ ಇವರೆಲ್ಲರೂ ತೊಗೊಂಡ್ರಾಗ ಮುಂಜಿ ಮುಂಜಾನೆ ಅಂದ್ರೆ ಹೊಲಕ್ಕೆ ಬಂದು ಬಿಟ್ಟಾರ ನೋಡ್ರಿ. ಒಬ್ಬೊಬ್ಬರು ಬಗಲಾಗೂ ಚೀಲ ಬೇರೆ ಐತಿ. ಅದ್ರಾಗ ಈ ಪೌಡರು ಲಿಪ್ಸ್ಟಿಕ್ಕು ಇಲ್ಲಿ ಬಿಡ್ರಿ, ಮತ್ತು ಚಿಮುಟ್ಗಿ, ಉದ್ದನ ಸ್ಕೇಲು, ಪೆನ್ಸಿಲು, ಪ್ಲಾಸ್ಟಿಕ್ ಡಬ್ಬಿ, ಮತ್ತು ಈ ಲೆನ್ಸ್ ಅಂತಂದ್ರೆ ಈ ರಾವ್ ಗಾಜು ಇವೆಲ್ಲ ಅದಾವೆ ನೋಡ್ರಿ. ಲೆನ್ಸ್ನ್ಯಾಗ ನೋಡಿ ಪತ್ತೆದ ಅರ್ಕಿ ನಡೆಸ್ತಾರ ರೀ. ತಮ್ಮ ಹತ್ತಿ ಹೊಲಕ್ಕೆ ಕಳ್ಳ ಕೀಟ ಯಾವ್ಯಾವ ಬಂದಾವು ಏನು ಅಂತ. ಏನ್ ಬೇ ಹಾಡು ಹೇಳಿದ್ರಿ, ಕೀಟ ಸಾಯ್ತಾವೇನ?
1: ಯಾಕತ್ತಮ್ಮ ನನ್ನ ಹಾಡು ಅಟ್ಟೇನ್ ಕೇಟಾಗ ನಿನಗ?
2: ಹಾಡಿನಿಂದ ಕೀಟಗಳನ್ನ ಸಾಯ್ದಲ್ಪಾ, ಕೀಟವನ್ನು ನಾಶ ಮಾಡುವ ವಿಧಾನನ ಬೇರೆ ಐತಿ. ಮುಳ್ಳಿನಿಂದ ಹೆಂಗ್ ಮುಳ್ಳು ತೆಗಿತಾವ ನೋಡ್, ಹಂಗ ಕೀಟದಿಂದ ಕೀಟ ನಾಶ ಮಾಡ್ಬೇಕ.
3: ಕೀಟದೊಳಗ ಎರಡ್ ರೀತಿ ಐತಿ, ಒಂದ್ ಮಿತ್ರ ಕೀಟ, ಒಂದ್ ಶತ್ರು ಕೀಟ ಅಂತ ಹೇಳಿ.
2: ಈ ಡಬ್ಬಿ ಒಳಗ ಇಲ್ಲಿ ಎಲ್ಲಾ ಹಿಡಿದು ಇಟ್ಟಿದ ನೋಡ್ರಿ. ಇಲ್ದ ಇಲ್ಲಿ ಇವು ಕಾಣಿಸ್ತೈತ್ ನೋಡ್, ಇದು ಇವ ಮಿತ್ರ ಕೀಟ ಇಲ್ಲಿ ಐತ್ ನೋಡು. ಇದ ಕೆಂಪಂಗ, ಇದ ಗುಲ್ಗಂಜಿ ಹುಳ, ಇದು ಗುಲ್ಗಂಜಿ ಅಂತ ಕರಿತೋಣಕ್ಕ. ಇಲ್ಲಿ ಎಂಟು ಕಾಲ ಎಂಟು ಕಣ್ಣ ಹೊಂದೈತ್ ನೋಡಿದ. ಇದ ಜೇಡ್ ಇದ. ಆಮೇಲೆ ಹಸಿರು ಇದನ್ನ ಹೊಂದೈತ್ ನೋಡು. ಇದ ಕ್ರೈಸೋಪ. ಇಲ್ಲೊಂದ್ ಐತ್ ನೋಡ್ಬಾ, ಇಲ್ಲಿ ಬರ್ರಿ. ಇಲ್ಲಿ ಇಲ್ಲಿ ಕೊಟೇಶಿ ಆಯ್ತು ನೋಡ್ದ, ಹತ್ತಿ ಹಂಗ ಕಾಣಿಸ್ತೈತ್ ನೋಡು. ಇಲ್ಲಿ ಈ ಡಬ್ಬಿಗೊಳಾಗ ಇಟ್ಟಿದ ನೋಡ್ ಬರ್ರಿ, ಇವೆಲ್ಲ ಶತ್ರು ಕೀಟಗಳು. ಇಲ್ಲಿ ಕಿಡಿ ಹಂಗ ಕಾಣಿಸ್ತೈತ್ ನೋಡಿದ್ದ, ಕಾಯಿ ಕೊರಕಿದ್ ಅಡ್ಡಡ್ಡಾಗಿ ಹೊಂಟೈತ್ ನೋಡ್ದ. ಇದ ಹಸಿರು ಜಿಗಿ, ಇದ ಹಸಿರು ಜಿಗಿ. ಇಲ್ಲಿ ನುಸಿ ಹಂಗ ಕಾಣಿಸ್ತೈತ್ ನೋಡ್. ಅದ್ರ ಸ್ಪಷ್ಟವಾಗಿ ಕಾಣಿಸ್ಬೇಕಂದ್ರ ಇದನ್ನ ರಾವ್ ಕಾಜಲೇ ನೋಡ್ರಿ. ಇಲ್ಲಿ ಒಂದ್ ಸ್ವಲ್ಪ ಅದ ರಾವ್ ಕಾಜದಾಗ ನೋಡಿದಾಗ ಸ್ಪಷ್ಟ ಕಾಣಿಸ್ತೈತಿ. ಇದಕ್ಕ ಥ್ರಿಪ್ಸ್ ಅಂತ ಕರಿತೋ ನಾವ್. ಆಮೇಲೆ ಇಲ್ಲಿ ಕಪ್ಪು ಚಿಕ್ಕಿ ಹಂಗ ಕಾಣಿಸ್ತೈತ್ ನೋಡು. ಇದ ಕರಿ ಜಿಗಿ. ಇವೆಲ್ಲ ನಮಗ ಬಾಳ ಅಂದ್ರೆ ಬಾಳ ತೊಂದರೆ ಕೊಡ್ತಾವ ಅಪಕಾರಿ ಕೀಟಗಳು. ಇವನ್ನೆಲ್ಲ ಇಂದ್ರ ಕೀಟಗಳು ನಾಶ ಮಾಡ.
0: ಏನು ಮಕ್ಕ, ಮಿತ್ರ ಕೀಟ ಬರ್ಲಿ ಬರ್ಲಿ ಅಂತ ಕಾದ್ ಕೂಡ್ತೀರಿ ನೀವು?
2: ನಾವ್ಯಾಕ್ ಕಾದ್ಕೊಂಡ್ರಿ ಮನ್ಯಾಗ? ನಾವ ಟ್ರೈಕೋಗ್ರಾಮ ಅನ್ನೋದೊಂದು ಪರತಂತ್ರ ಜೀವಿತ್ರಿ. ಅದನ್ನ ನಾವ ಮನ್ಯಾಗ ತಯಾರು ಮಾಡಕ್

0: ಕಲ್ಕೊಂಡವ್ರಿ, ಅವ ಹೊಲ್ದಾಗನು ಇರ್ತಾವ್ರಿ. ಆದ್ರೂ ನಾವ ನಮ್ಮ ಅವಶ್ಯಕತೆಗಾಗಿ ಕಾಯಿ ಕೊರಕತ್ತ ಹೆಚ್ಚಾದ್ವು ಅಂದ್ರೆ ನಮ್ಮ ಅವನ್ಯಾಗನ ತಯಾರು ಮಾಡ್ಕೊಂಡ್ರಿ. ಇದ್ ಟ್ರೈಕೋಗ್ರಾಮ ಏನೈತಿರ್ಲ, ಇದು ಕಾಯಿ ಕೊರಕದ ತತ್ತಿ ಮ್ಯಾಲ ಓದ ತನ್ ತತ್ತಿ ಇಡ್ತೈತ್ರಿ, ಇದ ಕಾಯಿ ಕೊರಕನ್ನೆಲ್ಲ ನಾಶ ಮಾಡ್ತೈತ್ರಿ.
1: ಏ ಇದು ತಲೆಬೇನಿಕ್ಸ್ ಬಿಡ್ರಿ, ಕೀಟನಾಶಕ ಅನ್ನೋ ಬ್ರಹ್ಮಾಸ್ತ್ರ ಬಿಟ್ರ ಕೀಟ ಎಲ್ಲ ಒಂದೇ ಇಟ್ಗೆ ಕಲಾ ಸಾಕಾವ್ ಅಂತಾರಲ್ಲ, ನೀವೇನಂತೀರಿ ಮಲ್ಲಮ್ಮ?
2: ಈ ಕೀಟನಾಶಕ ಹೊಡಿಯೋದ್ರಿಂದ ಈಗ ನಾವು ಮಿತ್ರ ಕೀಟಕ್ಕ ಹಾನಿ ಐತಿ, ನಾವು ಶತ್ರು ಕೀಟ ಸಾಯ್ತಾವ್ ಅಂತ ಹೊಡಿತೇವ್ರೆ, ಮಿತ್ರ ಕೀಟನ ಎಲ್ಲ ಸತ್ತೋಗ್ಬಿಡ್ತಾವ್, ಹೊಳ್ ನಮ್ ಹೊಲಕ್ಕ ಬರಂಗಿಲ್ಲವು. ಹಿಂಗಾಗಿ ನಮಗ ಈ ಶತ್ರು ಕೀಟ ಏನಾಗ್ಬಿಡ್ತಾವು ಕೀಟನಾಶಕ ಹೊಡಿಯೋದ್ರಿಂದ ಅದ್ರದ್ದು ನಿರೋಧಕ ಶಕ್ತಿ ಇನ್ನೂ ಹೆಚ್ಚಾಗ್ಬಿಡ್ತೈತಿ. ಆಮೇಲೆ ತಮ್ಮ ಸಂತತಿ ಇನ್ ಹೋಗೈತಪ್ಪ ಅಂದಂಗ ಅವು ಏನ್ ಮಾಡ್ಬಿಡ್ತಾವು, ಹತ್ತು ಮರಿ ಹಾಕಲ್ ನೂರ್ ಮರಿ ಹಾಕಕ್ ಚಾಲು ಮಾಡ್ತಾವ್. ಕೀಟನಾಶಕ ಹೊಡಿಯೋದ್ರಿಂದ ನಮಗ ಮತ್ತೊಟ್ಟು ನುಕ್ಸಾನ ಆಗ್ತೈತಿ ಹೊರತು ಏನ್ ಲಾಭ ಏನ್ ಆಗಂಗಿಲ್ಲ.
1: ಅಂತೂ ಕೀಟಗಳ ಬಗ್ಗೆ ಬಹಳ ತಿಳ್ಕೊಂಡಿರುವ ನೀವು.
0: ಹೌದ್ರಿ, ನಾವ್ 20 ವಾರ ಈ ರೈತರ ಕ್ಷೇತ್ರ ಪಾಠಶಾಲೆಗೆ ಬಂದ ಮಿತ್ರ ಕೀಟಗಳ ಯಾವ ಶತ್ರು ಕೀಟಗಳ ಯಾವ ಎಲ್ಲ ತಿಳ್ಕೊಂಡವ್ರಿ. ಮಣ್ಣಿ ನಮ್ಮ ವಿಶ್ವವಿದ್ಯಾಲಯದಿಂದ ಕುಲಪತಿಗಳು ಬಂದ ನಮ್ಮನ್ನೆಲ್ಲ ನೋಡಿ ಏನ್ ಹೆಣ್ಮಕ್ಳನ್ನ ವಿಜ್ಞಾನಿಗಳು ಆಗಾಕತ್ರ ಅಂತ ಹೇಳಿ ದಂಗ ಬೆಳೆದ ಖುಷಿ ಪಟ್ಟು ಹೋಗಿದಾರ್ರಿ.
1: ನಮ್ಮ ಮಾದನ ಭಾವ್ಯಾಗ ಐಪಿಎಂ ಪದ್ಧತಿ ಇನ್ನ ಈಗ ಶುರು ಆಗೈತ್ರಿ. ಇನ್ನೂ ಬಹಳ ಜನಕ್ಕ ಮಿತ್ರ ಕೀಟ ಶತ್ರು ಕೀಟ ಗೊತ್ತಿಲ್ಲ. ಈ ಕಾರ್ಯಕ್ರಮ ಹೆಂಗ ಶುರು ಆತು ನೀವೊಂದಿಟ್ ಹೇಳ ಅಣ್ಣನ.
3: ನಮ್ಮ ಊರಿಗೆ ಕೃಷಿ ಅಧಿಕಾರಿಗಳು ಬಂದು ನಿಮ್ಮ ಊರಾಗ ನಾವು ಒಂದು ಐಪಿಎಂ ಅಂತ ಒಂದು ತರಬೇತಿ ಚಾಲು ಮಾಡ್ತೀವಿ, ಔಷಧ ಉಪಚಾರ ಇಲ್ಲದನ ಹತ್ತಿ ಬೆಳೆ ತೆಗಿತೀವಿ ಅಂತೇಳಿ ಹೇಳಿದ್ರ. ಅವಾಗ ನಮಗೊಂಥರ ಆಶ್ಚರ್ಯ ಆತ. ಆಶ್ಚರ್ಯ ಆಗಿ ನಾವು ಒಂದು 2 ಎಕರೆ ನಮ್ಗೆ ಹೊಲ ನೀವು ಕೊಡಬೇಕು, ಅದ್ರಾಗ ನಾವು ಇದನ್ನ ಮಾಡ್ತೇವೆ ಅಂದ್ಕೂಡಲೇ ಒಪ್ಕೊಂಡಿವ್ರಿ. 2 ಎಕರೆ ಹೊಲ ಕೊಟ್ಟಿವಿ ಅವ್ರಿಗೆ. ಅವರು 2 ಎಕರೆ ಹೊಲದಾಗ 2 ಭಾಗ ಮಾಡಿದ್ರಿ. 2 ಭಾಗ ಮಾಡಿ ಅರ್ಧ ತಮ್ಮ ಐಪಿಎಂ ಪದ್ಧತಿಲೇ ಅರ್ಧ ಭಾಗ ಬೆಳೆದ್ರೆ, ಅರ್ಧ ಪದ್ಧತಿ ನಮ್ಮ ರೈತರ ಪದ್ಧತಿಲೇ ಅರ್ಧ ಹೊಲದಾಗ ಪ್ರತಿ ವರ್ಷ ನಾವು ಹೆಂಗೆ ಔಷಧ ಹೊಡಿದ್ವಿ ಆ ಟೈಪ್ ಔಷಧ ಹೊಡೆದು ನಾವು ಬೆಳೆದಿವಿ. ಆದ್ರೆ ಅವರು 25 ಮಂದಿ ನಮಗೆ ಮೆಂಬರ್ ಬೇಕು, ಅವರಿಗೆ ನಾವು ತರಬೇತಿ ಕೊಡ್ತೇವೆ ಅಂತ ಕೇಳಿದ್ರಿ. ನಾವು 25 ಜನ ನಮ್ಮಲ್ಲಿ ಹೆಣ್ಮಕ್ಳನ್ನ 25 ಮಂದಿ ಅವರಿಗೆ ಇಷ್ಟ ಮಾಡಿಕೊಟ್ಟಿವಿ. ಅವ್ರು 20 ವಾರ ಕಂಟಿನ್ಯೂ ತಪ್ಪಿಸ್ದಂಗೆ 8 ಗಂಟೆಗೆ ಮುಂಜಾನೆ 8 ಗಂಟೆಗೆ ಇಲ್ಲಿ ಬಂದು ಪ್ರತಿ ಹೆಣ್ಮಕ್ಳು ಕೂಡ ತಾವು ಒಂದು ಥರ ರೈತರಾಗೆ ಅವ್ರಿಗೆ ತರಬೇತಿ ಒಂದು ಒಳ್ಳೆಯ ತರಬೇತಿಯನ್ನು ಅವರಿಗೆ ಕೊಟ್ಟಾರ್ರಿ ಇಲ್ಲಿ ಮಟ್ಟ.

0: ಯೋದವರು ಇಲಾಖೆದವರು ಇವ್ರಿಗೆ ತಿಳಿಸಿ ಕೊಟ್ಟಾರೋ ಮಾಹಿತಿ.
1: ಐಪಿಎಂ ಯೋಜನಾದಾಗ 25 ಮಂದಿದ್ ಒಂದು ಸಂಘ ಐತಿಪ್ಪ. ಹೊಲಕ್ಕ ಎಲ್ಲರೂ ಕೂಡಿ ಹೊಕ್ಕರ, ಎಲ್ಲ ನೋಡಿ ವಾಪಸ್ ಬರ್ತಾರ.

0: ಶತ್ರು ಸಂಹಾರಕ್ಕ ತಂತ್ರ ರೂಪಿಸ್ತಾರ ಕಿತ್ ಚೆನ್ನಮ್ಮನ ತಂಗ್ಯಾರ.
1: ಬರಕರ ಸಿಸಾ ಎಲ್ಲಿ ಮಾಡ್ಕೊಂಡ್ ಬಂದಿರಿ ಈಗ? ಬಿಡಿಸಿರಲ್ಲ ಈ ಚಿತ್ರನ ಈಗ ಬರೀರಿ. ಎತ್ತರ ಎಷ್ಟೈತಿ ಬರೀ? ಎತ್ತರ ಎಷ್ಟೈತಿ?
2: ಎಂಬತ್ತೈದು
1: ಸೆಂಟಿಮೀಟರ್. ಹಾ ಬರೀರಿ. ಆಮೇಲೆ ಮಿತ್ರ ಕಿಟಗಳು ಯಾವ ಸಿಕ್ಕವು? ಬರೀರ ಚಿತ್ರ ಮೂಲಕ ಜೇಡ ಹೆಂಗೈತಿ ಅದ ಹೆಂಗೈತಿ ಹಂಗ ಬರೀರಿ. ವಾತಾವರಣ ಹೆಂಗಿತ್ರಿ? ಒಣ ಆಯ್ತು ವಾತಾವರಣ. ಹವಾ ವಾತಾವರಣ
0: ಆಯ್ತಪ್ಪ. ಇಷ್ಟೆಲ್ಲಾ ತ್ರಾಸ ತಗೊಂಡ್ರಿ, ಆದ್ರೂ ಸುದ್ದ ಕೇಟ್ ಉಳಿದು ಕಿಟಿ ಕಿಟಿ ಮಾಡಕ್ ಹತ್ತಿದ್ವು. ಆಗ ಏನ್ ಮಾಡ್ತೀಯಪ್ಪ ಮಡಿವಾಳಪ್ಪ?
3: ಈ ರಾಸಾಯನಿಕ ಸಿಂಪರಣೆಯನ್ನ ಮಾಡದೆ ಕೀಟಗಳನ್ನ ಹತೋಟಿ ಮಾಡುವಂತ ಒಂದು ವಿಧಾನ ಬಹಳ ಸುಲಭ ಇದೆ. ಈ ಸಸ್ಯಜನ್ಯ ಕೀಟನಾಶಕಗಳಂತೇನು ನಾವು ಕರಿತೀವಿ, ಈ ಬೇವಿನ ಬೀಜದ ಕಷಾಯ, ಈ ಬೇವಿನ ಬೀಜದ ಕಷಾಯವನ್ನು ನಾವು ಸಿಂಪರಣೆ ಮಾಡಿ ಹೊಡೆದು ಬಿಟ್ರೆ ಬಹಳ ಬೆಸ್ಟ್. ಇದು ಎಷ್ಟೊಂದು ಈಗ ಪ್ರಸಿದ್ಧಿಯನ್ನ ಪಡೆದೈತೆ ಅಂತಂದ್ರೆ, ಈ ಬೇವಿನ ಬೀಜವನ್ನ ಆರಿಸುವುದರಲ್ಲಿ ನಮ್ಮ ರೈತರು ಬಹಳ ಮಗ್ನರಾಗಿ ಬಿಟ್ಟಿದ್ದಾರೆ. ಈಗ ಹತ್ತಿ ಬೀಜದಕ್ಕಿಂತ ಮೊದಲು ನಾವು ಬೇವಿನ ಬೀಜವನ್ನ ಆರಿಸಿಕೊಂಡು ಇಟ್ಕೋಬೇಕು ಅನ್ನುವಂತ ಒಂದು ಪ್ರವೃತ್ತಿಗೆ ಇವಾಗ ನಮ್ಮ ರೈತರೆಲ್ಲ ಬಂದಿದ್ದಾರೆ. ಇಂಥ ಒಂದು ಸಸ್ಯಜನ್ಯ ಕೀಟನಾಶಕಗಳಂತ ಬೇವಿನ ಬೀಜದ ಕಷಾಯ, ಈ ಬೆಳ್ಳುಳ್ಳಿ ಮೆಣಸಿನ ಬೀಜದ ಕಷಾಯನ್ನ ನಾವು ಸಿಂಪರಣೆ ಮಾಡಿ ಕೀಟಗಳನ್ನ ಸಂಪೂರ್ಣವಾಗಿ ಹತೋಟಿಯನ್ನ ಮಾಡಬಹುದು.
0: ಅಂದ್ರ ಕೀಟನಾಶಕ ಹೊಡೆದ್ರ ಕೀಟ ಏನೋ ಸಾಯ್ತಾವ, ಆದ್ರೆ ಹೊಡೆದ ಮನುಷ್ಯನ ಮನಗ್ತಾನಂತಲ್ಲ, ಅದಕ್ಕೆ ಏನ್ ಮಾಡ್ತೀಯಪ್ಪ?
4: ಒಂದ್ 20 ಲೀಟರ್ ಕ್ಯಾನ್ ನಾವು ಬೆಣ್ಣೆಗೆ ಹಾಕೊಂಡ ಸಂಚನ ಅದರಿಂದ ಹೊಡೆಯೋದ್ರಿಂದ ಮೈಯಾಗ ಪಕ್ಕಿ ಹೇಳೋದು, ಬೆನ್ನು ನೋವು, ಸಂದ ನೋವು, ವಾಂತಿ ಆಗೋದು, ಕಣ್ಣು ಉರಿಯೋದು, ಮುಖ ಉರಿಯೋದು, ದೇಹದ ಎಲ್ಲಾ ಭಾಗಗಳು

0: ಮಕ್ಕಳಿಗೂ ಇದರಿಂದ ಇಫೆಕ್ಟ್ ಐತೆ. ನಾವು 12-13 ಡೋಸ್ ಮಟ್ಟ ಒಂದು ಬೆಳೆ ಬೆಳಿಬೇಕಾದ್ರೆ 13 ಡೋಸ್ ಮಟ್ಟ ಹೊಡಿತಿದ್ವಿ ಸರ್. ಔಷಧ ಹೊಡೆದ ಸಹಿತ 2-3 ದಿವಸದವರೆಗೂ ಮನುಷ್ಯ ಒಂಥರ ಸುಸ್ತಾಗ್ತಾನೆ, ದವಾಖಾನಿಗೆ ಹೋಗ್ಬೇಕು, ದವಾಖಾನಿಗೆ ಖರ್ಚು ಭಾಳ ಬರ್ತೈತಿ.
1: ಖರೆ, ಕೀಟನಾಶಕಕ್ಕೆ ಕೊನೆ ನಮಸ್ಕಾರ ಹೇಳಿರಿ. ಇದರಿಂದ ಬೇರೆ ಏನಾರು ಉಪಯೋಗ?
2: ಈ ನಮ್ಮ ಮದನಭಾವಿ ಗ್ರಾಮದಲ್ಲಿ ಪ್ರತಿ ವರ್ಷನೂ ನಾವು ಸುಮಾರು 800 ಎಕರೆಯಲ್ಲಿ ನಾವು ಹತ್ತಿಯನ್ನು ಬೆಳೀತಾ ಇದ್ದೇವೆ. 1 ಎಕರೆ ಹತ್ತಿ ಬೆಳಿಬೇಕಂತಂದ್ರೆ ಕನಿಷ್ಠ ನಮಗೆ 2,000 ರೂಪಾಯಿ ಬರೀ ಕ್ರಿಮಿನಾಶಕ ಔಷಧಿಗಳನ್ನ ಸಿಂಪರಣೆ ಮಾಡಬೇಕಾಗ್ತದೆ. ನಾವು ಇದನ್ನು ನಾವು 800 ಎಕರೆಗೆ ನಾವು ಲೆಕ್ಕ ಮಾಡಿದಾಗ ಸುಮಾರು 16 ಲಕ್ಷ ರೂಪಾಯಿ ಇದ್ದು ಕೇವಲ ನಮಗೆ ಕ್ರಿಮಿನಾಶಕ ಔಷಧಿಗಳನ್ನು ತರೋದಕ್ಕೆ ನಮಗೆ 16 ಲಕ್ಷ ರೂಪಾಯಿ ಬೇಕಾಗ್ತದೆ. ಈಗ ನಾವು ಈ ಸಮಗ್ರ ಪೀಡೆ ನಿರ್ವಹಣೆ ಒಂದು ಈ ಕ್ರಮದಿಂದ ನಾವು ಮಾಡೋದ್ರಿಂದ 1 ಎಕರೆಗೆ 100 ರೂಪಾಯಿ ಮಾತ್ರ ಖರ್ಚು ಬರ್ತದೆ. ಇದರಿಂದ ನಾವು ಸಾಕಷ್ಟು ಈ ಒಂದು ಗ್ರಾಮದಲ್ಲಿ 15 ಲಕ್ಷ ರೂಪಾಯಿಗಳನ್ನ ಒಂದು ವರ್ಷಕ್ಕೆ ನಾವು ಉಳಿಸಬಹುದು.
3: ಕೀಟನಾಶಕ ಅಂದ್ರೆ ಒಂದು 50,000 ವರ್ಷಕ್ಕೆ ಒಂದು 50,000 ರೂಪಾಯಿ 70,000 ರೂಪಾಯಿ ಅಂತ ಬರ್ತಿತ್ತು. ಈಗ ಹತ್ತಿ ಬಿಡಿ ಮಾರ್ಕೆಟ್ ಹೋಗ ನಂತರ ಹತ್ತಿಯ ಕೀಟನಾಶಕ ಬಿಲ್ ಅವ್ರು ಬಂದು ನಮ್ದು ಇಷ್ಟಾಗೈತಪ್ಪ ಕೊಡ್ಬೇಕಂದ ತಕ್ಷಣ ನಾವು ಹತ್ತಿ ಮಾರಿದ ತಕ್ಷಣ ದುಡ್ಡು ಅವ್ರು ಕೊಟ್ಬಿಡ್ತಿದ್ವಿ. ನಮ್ಗೆ ಲಾಭ ಅನ್ನೋದು ಏನು ಉಳಿತಿರ್ಕಿಲ್ಲ. ಈ ಸಲ ನಾನು IPM ತರಬೇತಿಗೆ ಸದಸ್ಯಳಾಗಿದ್ದೇನೆ. ಪ್ರತಿ ಸೋಮವಾರ ನಾನು ತರಬೇತಿ ತಗೊಳ್ಲಿಕ್ಕೆ ಬರ್ತಾ ಇದ್ದೇನೆ. ಸೋಮವಾರ ಇಲ್ಲಿ ತರಬೇತಿ ಮುಗಿಸ್ಕೊಂಡು ಮಂಗಳವಾರ ನಮ್ಮ ಹೊಲಕದಲ್ಲಿ ಹೋಗಿ ನಮ್ಮ ಪೀಕಿಗೆ ಈ ಪೀಕಿಗೆ ಏನ್ ಸಮಸ್ಯೆ ಇದೆ, ಈ ವಾರ ನಾನು ಏನ್ ಮಾಡಿ ಬಂದಿದ್ದೇನೆ, ಮೊನ್ನೆ ವಾರ ನಮ್ಮ ಹೊಲದಲ್ಲಿ ಏನ್ ಮಾಡ್ಬೇಕು ಅನ್ನೋ ನಿರ್ಧಾರ ನಾನು ತಗೊಂತೇನೆ. ಅದನ್ನ ನಮ್ಮ ಮನೆಯವರು ಕೂಡ ಹೇಳ್ತಾರೆ, ನೀ ಸೋಮವಾರ ನೀ ತರಬೇತಿ ತಗೊಂಡ್ರೆ ಮಂಗಳವಾರ ನೀನು ನಮ್ಮ ಹೊಲಕ್ಕೆ ಹೋಗಿ ನೋಡ್ಲೇಬೇಕಂತೇಳಿ ನನಗೆ ತಾರ್ ಮಾಡ್ತಾರೆ.

0: ಐಪಿಎಂ ತರಬೇತಿ ಪಡೆದ ರೈತರು ಬೇರೆ ಬೇರೆ ರೈತರಿಗೆ ಹೇಳ್ಕೊಡ್ತಾರೆ. ಒಂದು ದೀಪ ಹತ್ತು ದೀಪ ಹಚ್ಚಿದಂಗ. ಪುಡುಕಲ್ ಕಟ್ಟಿ ಗೆಳೆಯರು ಬಸಯ್ಯ ಪೂಜಾರ, ಮಾರುತಿ ಗದ್ದಿಕೇರಿ ಮತ್ತ ನಿಜಗುಣಿ ಪೂಜಾರ್ ಇವರು ಇಲ್ಲೇ ಅದಾರ ನೋಡ್ರಿ.
1: ಪ್ರತಿ ವಾರ ನಾವು 10 ರೂಪಾಯಿ ನಾವು ಈ ಸಂಘದ ಅಭಿವೃದ್ಧಿ ಹೊಂದಲಿ ಅಂತ ಹೇಳಿ 10 ರೂಪಾಯಿ ನಾವು ಕಾಂಟ್ರಿಬ್ಯೂಷನ್ ಮಾಡಿದೇವೆ ರೀ. ಇದ ಹಣ ತಗೊಂಡನ ನಾವು ಐಪಿಎಂ ಪ್ರಚಾರ ಮಾಡಲಿಕ್ಕೆ ನಾವು ಬಳಸ್ಕೊಳಕತ್ತೇವೆ ರೀ. ಅದರಂತ ಫೋನ್ ಮುಖಾಂತರ ಬೇರೆ ರೈತರು ನಮಗೆ ಫೋನ್ ಮಾಡಿ ಕೇಳ್ತಾರೆ ರೀ, ಈಗ ಇಂಥ ಹಿಂಗೆ ನಾವು ಹತ್ತಿ ಬೆಳೆದವು, ಇಷ್ಟು ದಿವಸ ಆಗೈತಿ, ಇಂಥ ಹುಳ ಬಂದತಿ, ಯಾವ ರೀತಿಯಾಗಿ ಕ್ರಮ ತಗೋಬೇಕ್ರಿ ಅಂತೇಳಿ ಕೇಳಿದ್ರು. ನಾವು ಫೋನ್ ಮುಖಾಂತರ ನಾವು ಅವ್ರಿಗೆ ಮಾಹಿತಿ ಕೊಡ್ತೇವೆ ರೀ, ಮತ್ತು ಇದರಂತ ನಾವು ಲೆಟರ್ ಮುಖಾಂತರ ನಾವು ಅವ್ರಿಗೆ ಬರೆದು ಕಳಿಸ್ತೇವೆ ರೀ. ಮತ್ತು ಪೂರ್ತಿ ನಾವು ವಾರಂತ ವಾರ ಎಲ್ಲ ಕೆಲ ಯಾರು ಪ್ರತಿ ವಾರ ದಿವಸನೂ ರೀ ಯಾರು ಒಬ್ಬರು ಇಬ್ಬರು ಬೇರೆ ಹಳ್ಳಿಯಿಂದ ನಮ್ಮ ಸಂಘಕ್ಕೆ ಬಂದು ಕೇಳ್ಕೊಂಡು ಹೋಗ್ತಾರೆ. ಅದರಂತ ನಮ್ಮ ರೈತ ಮಕ್ಕಳ ಶಾಲೆಗೆ ಹೋಗೋದ್ರಿಂದ ರೀ ಈಗಿಂದ ಅಂದರೆ 6ನೇ ತರಗತಿಯಿಂದ ಮುಂದೆ ರೀ ಇವ್ರಿಗೆ ನಾವು ಈ IPM ಪದ್ಧತಿ ನಾವು ಮಕ್ಕಳಿಗೆ ಕಲಿಸಿರಿ, ಅವರು ಅವರ ತಂದೆ ತಾಯಿ ಅವರು ಅವ್ರಿಗೆಲ್ಲರಿಗೂ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರಂತೇಳಿ ನಮ್ಮ ಉದ್ದೇಶ ರೀ. ಅದ್ರ ಸಂಬಂಧ ನಮ್ಮ ಸಂಘದ ಹೆಣ್ಮಕ್ಳು ಎಲ್ಲರೂ ಹೋಗಿರಿ, ಶಾಲೆ ಹುಡುಗರಿಗೆ ಮಾಹಿತಿ ಕೊಡಕ್ಕೆ ಹೋಗ್ತಾರೆ.
2: ಕೀಟನಾಶಕವನ್ನು ನಾವು ಹೇಗೆ ರಿವರ್ಸ್ ತಗೊಂಡಿವಿ, ಅದೇ ರೀತಿ ನಮ್ಮ ಸಂಘದಿಂದ ನಾವು ಟ್ರ್ಯಾಕ್ಟರ್ ರಿವರ್ಸ್ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ. ಎಲ್ಲ ರೈತರು ಸುತ್ತಮುತ್ತಲಿನ ಎಲ್ಲ ರೈತರು ಕೂಡಿ ಆ ರೈತರು ಎಲ್ಲರೂ ಕೂಡಿ ಒಂದು 100,000+ ಜನ ರೈತರು ಕೂಡಿದರು. ಆ 1,000+ ರೈತರಿಗೆ ನಾವು IPM ಬಗ್ಗೆ ಮಾಹಿತಿ ಹೇಳಿದ್ವಿ.
3: ಹೋದ ಸಲ ನಾವು IPM ತರಬೇತಿ ಪಡೆದಿಂದ ಇದು ರೈತರಿಗೆ ಒಂದು ಒಳ್ಳೆ ಉತ್ತೇಜನ ಆಗಿ ಈ IPM ಪದ್ಧತಿ ಅನ್ನುವಂಥದ್ದೊಂದು ನಮ್ಮ ಮನವರಿಕೆ ಮಾಡಿಕೊಂಡು ಈಗ ನಾವು ಎಲ್ಲ ಬೆಳೆಯೊಳಗಿನೂ ಈ IPM ಪದ್ಧತಿಯಿಂದ ನಾವು ಎಲ್ಲ ಬೆಳೆ ತೆಗಿಬೇಕು ಅನ್ನುವಂಥದ್ದು ಒಂದು ನಮ್ಮ ಸಂಘದ ಒಂದು ತೀರ್ಮಾನಕೊಂಡೇವ್ರಿ. ಈ ರಾಸಾಯನಿಕ ಗೊಬ್ಬರ ಮೊದಲಾಗಿ ತೆಗೆದು ಈ ಸಾವಯವ ಗೊಬ್ಬರ ನಮ್ಮ ತಿಪ್ಪೆ ಗೊಬ್ಬರವನ್ನು ನಾವು ಭೂಮಿಗೆ ಬಳಸಿಕ್ಯಾರ ಈ ಪೀಕ್ ತೆಗಿಬೇಕು ಅನ್ನುವಂಥದ್ದು ಇದನ್ನು ನಾವು ಮುಂದುವರಿಸಿಕೊಂಡು ನಮ್ಮ ಅಕ್ಕಲ್ಕಟ್ಟಿ ಗ್ರಾಮವನ್ನು ನಾವು ಸಾವಯವ ಗ್ರಾಮವನ್ನು ಮಾಡಿಕೊಂಡು ಈ IPM ಪದ್ಧತಿಯನ್ನು ಮುಂದುವರ್ಸಕತ್ತೀವ್ರಿ.
0: ಈಜ್ ಹೊಡೆಯೋದು ಹೆಂಗಂತ ಭಾಷಣ ಕೇಳಿದ್ರೆ ಈಜ್ ಬರೋದಿಲ್ರಿ, ಕೆರಿಗೆ ಬೀಳಕ್ಕೂ ಕೈಕಾಲು ಬಡಿಬೇಕು. IPM ವಿಧಾನನ ರೈತರಿಗೆ ರಕ್ತಗತ ಮಾಡಿದ್ದು ಹಿಂಗ ನಮ್ಮ ಕೃಷಿ ಅಧಿಕಾರಿ ರಾಘವೇಂದ್ರ ಅವ್ರು ಹೇಳ್ತಾರೆ ಕೇಳ್ರಿ.
4: ಈ ನಮ್ಮ ರೈತ ಕ್ಷೇತ್ರ ಪಾಠಶಾಲೆ ವಹಿಸ ಅಂದ್ರೆ ನಮ್ಮ FAO ಅವರು ಒಂದು ಮತ್ತೊಂದು ಹೊಸ ಟೆಕ್ನಾಲಜಿ ಕೊಟ್ಟಿದ್ದಾರೆ ನಮಗೆ. ಅದಂದ್ರೆ ಇದ್ರ ಪಾರ್ಟಿಸಿಪೇಟರಿ ಅಪ್ರೋಚ್ ಅಂತ ಹೇಳ್ತೀವಿ. ಅಂದ್ರೆ ರೈತರು ತಮ್ಮನ್ನು ತಾವೇ ತೊಡಗಿಸ್ಕೊಳ್ಬೇಕು. ಇಲ್ಲಿ ನಾವು ಪ್ರತ್ಯಕ್ಷ ಮಾಡಿ ತಿಳಿಸಿದರೆ ಅಷ್ಟೊಂದು ಮನದಟ್ಟಾಗುವುದಿಲ್ಲ. ರೈತರು ತಮ್ಮನ್ನು ತಾವೇ ತೊಡಗಿಸ್ಕೊಂಡು ಇಲ್ಲಿ ತಮ್ಮ ಒಂದು ಹೊಸ ಜ್ಞಾನವನ್ನು ಪಡಿತಾರೆ. ಇದಲ್ಲದೆ ಇಟ್ಸ್ ನಾವು ಡಿಸ್ಕವರಿ ಬೇಸ್ಡ್ ಅಂತ ಹೇಳ್ತೀವಿ. ಅಂದರೆ

0: ರೈತರು ತಮ್ಮನ್ನ ತಾವೇ ಸಂಶೋಧನೆಯಲ್ಲಿ ತೊಡಗಿಸಿಕೊಳ್ಳೋ ಮುಖಾಂತರ ಅಥವಾ ತಾವೇ ಕಂಡುಕೊಳ್ಳುವ ಮುಖಾಂತರ ಹೊಸ ವಿಷಯಗಳನ್ನು ಕಲಿತುಕೊಳ್ತಾರೆ. ಇಲ್ಲಿ ನಮ್ಮ ಮದನಬಾವಿ ಗ್ರಾಮದಲ್ಲಿ 25 ಜನ ರೈತ ಮಹಿಳೆಯರ ಪೈಕಿ ಕೇವಲ 4 ಜನ ಮಾತ್ರ ಅಕ್ಷರಸ್ಥರು, ಉಳಿದ 21 ಜನನು ಅನಕ್ಷರಸ್ಥರೇ. ಆದರೂ ಕೂಡ 25 ಜನ ಕೂಡ ಸಕ್ರಿಯವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಕಲಿತಿರೋದ್ರಿಂದ ಇವತ್ತು ಸಂಪೂರ್ಣವಾಗಿ ಮಾಹಿತಿ ಪಡೆದುಕೊಂಡಿದ್ದಾರೆ. ಇದರಲ್ಲಿ ನಾವು ಈ ನಮ್ಮ ರೈತ ಕ್ಷೇತ್ರ ಪಾಠಶಾಲೆಯಲ್ಲಿ ಯಾವುದೇ ಅವರಿಗೆ ಸಬ್ಸಿಡಿಯನ್ನಾಗಲಿ ಸಾಮಗ್ರಿಗಳನ್ನಾಗಲಿ ಕೊಡ್ತಾ ಇಲ್ಲ. ಯಾಕಂತಂದರೆ ಒಬ್ಬ ಹಸ್ತವನಿಗೆ ನಾವು ಮೀನು ಕೊಟ್ಟರೆ ಭಾಳ ಮಾಡಿ ಆ ದಿವಸ ಮಾತ್ರ ಅವನಿಗೆ ಹೊಟ್ಟೆ ತುಂಬೋದು. ಅದ್ರ ಬದಲು ಮೀನು ಹಿಡಿಯೋದು ಹೇಗೆ ಅಂತ ನಾವು ಇಲ್ಲಿ ಕಲಿಸ್ಕೊಡ್ತಾ ಇದೀವಿ. ಅಂದರೆ ಅವನ ಪೂರ್ಣ ಜೀವನವನ್ನು ಇದನ್ನು ಈ ತಾಂತ್ರಿಕತೆಯನ್ನು ಉಪಯೋಗಿಸ್ಕೋಬಹುದು.
1: IPM ಪದ್ಧತಿ ಕಲಿಸಲಿಕ್ಕೆ ಹತ್ತಿ ಬೆಳೆನೇ ಯಾಕೆ ಆರಿಸಿಕೊಂಡ್ರು? ಕೃಷಿ ಅಧಿಕಾರಿ RB ಹಿರೇಮಠ ತಿಳಿಸ್ತಾರೆ.
2: ಹತ್ತಿ ಹತ್ತು ಕೂತು ಅನ್ನೋ ನಾಣ್ಯ ಜಾರಿಯಲ್ಲಿದೆ. ಆ ರೀತಿ ಹತ್ತಿಗೆ ಅನೇಕ ಕೀಟಗಳ ಹಾವಳಿಯನ್ನು ನಾವು ಕಾಣ್ತಾ ಇದ್ದೇವೆ. ಈ ಕೀಟಗಳ ಹಾವಳಿಯನ್ನು ತಡೆಯಲು ರೈತರು ಕೀಟನಾಶಕಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸ್ತಾ ಇದ್ದಾರೆ. ಹೆಚ್ಚಿನ ಪ್ರಮಾಣ ಅಂದರೆ ನಾವು ಉತ್ಪಾದಿಸಿದ ನಮ್ಮ ದೇಶದಲ್ಲಿ ಉತ್ಪಾದನೆಯಾಗುವ ಕೀಟನಾಶಕಗಳಲ್ಲಿ 55%ಕ್ಕಿಂತ ಹೆಚ್ಚಿನ ಪ್ರಮಾಣವನ್ನು ಹತ್ತಿ ಬೆಳೆಗೆ ಮಾತ್ರ ಉಪಯೋಗಿಸುತ್ತಾ ಇದ್ದಾರೆ. ಇದರಿಂದ ನಮ್ಮ ರೈತ ಜನರಲ್ಲಿ ಮತ್ತು ಸಾಕು ಪ್ರಾಣಿಗಳಲ್ಲಿ ಸಾಕಷ್ಟು ದುಷ್ಪರಿಣಾಮಗಳಾಗ್ತಾ ಇದ್ದು ಕಂಡು ಬಂದಿದ್ದರಿಂದ ನಾವು ಇವತ್ತಿನ ದಿವಸ ಸಮಗ್ರ ಪೀಡೆ ನಿರ್ವಹಣಾ ತರಬೇತಿಯನ್ನು ನಾವು ನಡೆಸ್ತಾ ಇದ್ದೇವೆ.

ಹಿಂದೆ ವಿಷಕಯರು ಅಂತ ಇರ್ತಿದ್ರಂತೆ. ಅವ್ರಿಗೆ ಸ್ವಲ್ಪ ಸ್ವಲ್ಪ ವಿಷ ತಿನ್ನಿಸಿ ತಿನ್ನಿಸಿ ಅವರ ಇಡೀ ದೇಹವನ್ನು ವಿಷಮಯ ಮಾಡಿ ಶತ್ರುಗಳನ್ನು ಕೊಲ್ಲೋದಕ್ಕೆ ಬಳಸ್ತಿದ್ರಂತೆ. ಆದ್ರೆ ಈ ಕಾಲದಾಗ ದಿನಾ ವಿಷದ ನೀರು, ವಿಷದ ಗಾಳಿ, ವಿಷದ ಅನ್ನ ಬಳಸಿ ಬಳಸಿ ನಾವೆಲ್ಲ ವಿಷಮಾಣವರಾಗಿ ಬಿಟ್ಟೀವಿ. ಇನ್ನು ಮುಂದರ ಶಾಣ್ಯರಾಗಬೇಕು. ಕೋಟಿ ಕೋಟಿ ಜನಕ್ಕೆ ರೈತ ನೀಡುವ ಅನ್ನ ಅಮೃತ ಆಗಬೇಕು, ವಿಷ ಆಗಬಾರದು. ಅದು IPM ಅಂದ್ರೆ ಇಂಟೆಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್, ಸಮಗ್ರ ಪೀಡೆ ನಿರ್ವಹಣೆ ವಿಧಾನ

ಹಾಲು ವಿಷವಾದಾಗ. ರೂಪಕ ಕೇಳಿದಿರಿ. ರಚನೆ ಶ್ರೀ ಕೆಟಿ ಕೃಷ್ಣಾಂತ್, ನಿರ್ಮಾಣ ಶ್ರೀಮತಿ ಮಂಜುಳಾ ಪುರಾಣಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

ಅನನು ಅರಣಿಯೊಳಗೆ ಪರಿಮಳವು ಸುಮ

ಹೌದು ಪ್ರತಿದಿನ ಓ ಸರಿ ಪ್ರವಾಹ.

ಕ್ಷಣ ಬಿಟ್ಟ ಗಲನವರತ ಪುಂಡರೀಕದಳಾಯತ ಕ್ಷಣ ವಿಮಲ ಪದ ಪದ್ಮವನು ಸದಾ ಧ್ಯಾ.

0: ಡಿಟಿಹೆಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
1: ಭೀಮಸೇನ್ ಜೋಶಿಯವರ ಗಾಯನ, ವಾದ್ಯ ಸಹಕಾರ, ತಬಲಾ ಸಾಥ್ ನೀಡುತ್ತಾರೆ ಶ್ರೀ ವಂತ ಆಚಾರ್ಕರ್. ಕೇಳಿ ಪಂಡಿತ್ ಭೀಮಸೇನ್ ಜೋಶಿಯವರ ಗಾನ ಮುದ್ರಿಕೆಯಲ್ಲಿ ಮೊದಲಿಗೆ ರಾಗ್ ಪುರಿಯ, ವಿಲಂಬಿತ್ ಏಕ್ತಾಲ್, ಧೃತ್ ತೀನ್ ತಾಲ್.

ಇದುವರೆಗೆ ಪಂಡಿತ್ ಭೀಮಸೇನ್ ಜೋಶಿಯವರ ಗಾನಮುದ್ರಿಕೆಯಲ್ಲಿ ರಾಗ್ ಪೂರಿಯಾ ಕೇಳಿದ್ರಿ. ಈಗ ಕೇಳಿ ರಾಗ್ ತಿಲಕ್ ಕಾಮೋ, ಧೃತ್ ಜಪ್ತಾಲ್, ಧೃತ್ ಏಕ್ತಾಲ್.

ಇದುವರೆಗೆ ಪಂಡಿತ್ ಭೀಮಸೇನ್ ಜೋಶಿಯವರ ಗಾನಮುದ್ರಿಕೆಯಲ್ಲಿ ರಾಗ್ ತಿಲಕ್ ಕಾಮೋದ್ ಕೇಳಿದ್ರಿ. ವಾದ್ಯ ಸಹಕಾರ ತಬ್ಲಾಸ್ ನೀಡಿದವರು ಶ್ರೀ ವಸಂತ್ ಆಚಾರ್ಕರ್. ಈಗ ಕೇಳಿ ಭಕ್ತಿಗೀತೆಗಳು. ಆರಂಭದಲ್ಲಿ ಕೇಳಿ ಕೇಶಿರಾಜ್ ಅವರ ವಚನ, ಹಾಡಿದ್ದಾರೆ ಛಾಯಾ ಭರತ್ನೋರ್.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಹಾಗೂ ಭಕ್ತಿಗೀತೆಗಳನ್ನು ಕೇಳಿದರೆ ನೆರವು ವೀಣಾ ಎಸ್ ಕುಲಕರ್ಣಿ, ಪ್ರಸ್ತುತಿ ಸೋಮಶೇಖರ್ ಎಸ್ ರೋಳಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

0: ಯುವ ಕೇಳುಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಚಿತ್ರಚಿತ್ತಾರವನ್ನು ಪ್ರಸ್ತುತಪಡಿಸುತ್ತಿದ್ದಾರೆ ಆರ್ ನಿರ್ಮಲಾ. ಬನ್ನಿ ಕೇಳೋಣಂತೆ.
1: ಹಲೋ ಫ್ರೆಂಡ್ಸ್, ನಾನು ನಿಮ್ಮ ರೇಡಿಯೋ ಗೆಳತಿ ನಿರ್ಮಲಾ. ಇಂದಿನ ಚಿತ್ರಚಿತ್ತಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ.

ಹಿಂದೂಸ್ತಾನವು ಎಂದು ಭಾರತ ರತ್ನ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ 2020 ಪ್ರಗತಿ ಹೊಂದಿದ ಭಾರತವನ್ನು ನೋಡುವ ಕನಸು ಹೊತ್ತಿದ್ದರು. ಅವರು ಭಾಷಣ ಮಾಡುವಾಗ, ಕನಸು ಕಾಣಿರಿ, ನೀವು ಕನಸು ಕಾಣಿರಿ, ಕನಸು ಆಲೋಚನೆಗೆ ಪ್ರೇರೇಪಿಸುತ್ತದೆ, ಆಲೋಚನೆ ನಿಮ್ಮನ್ನು ಕಾರ್ಯತತ್ಪರನ್ನಾಗಿಸುತ್ತದೆ ಅಂತ ಹೇಳಿ ಯುವಜನರನ್ನು ಸದಾ ಹುರಿದುಂಬಿಸುತ್ತಿದ್ದರು. ಅವರ ಕನಸಿನ ಸಂಭ್ರ ಭಾರತ ಈಗ ಮತ್ತೊಂದು ಸ್ವಾತಂತ್ರ್ಯ ದಿನ ಆಚರಿಸಿಕೊಳ್ಳುತ್ತಿದೆ.

ದೇಶಭಕ್ತಿಯ ಬಿಸಿ ಬಿಸಿ ನೆತ್ತರು ಧಮನಿ ಧಮನಿಗಳಲ್ಲಿ ಹರಿಯುತ್ತಿದ್ದ. ಸ್ವಾತಂತ್ರ್ಯ ಹೋರಾಟ ಕಾಲದಲ್ಲಿ ಯುವ ಶಕ್ತಿಯನ್ನು ಜಾಗೃತಗೊಳಿಸಿದ ಕೇಂದ್ರ ಶಕ್ತಿ ಗಾಂಧೀಜಿ. ಗಾಂಧೀಜಿಯವರ

ತಾಯಿ ಭಾರತಿಯನ್ನು ವಿದೇಶಿಯರ ದಬ್ಬಾಳಿಕೆಯಿಂದ ಬಿಡಿಸಲು ಹೋರಾಡಿದ ಎಲ್ಲಾ ದೇಶಭಕ್ತರ ನಾಲಿಗೆಯ ಮೇಲೆ ಸತ್ಯಮೇ ಜಯತೆ, ಜೈ ಹಿಂದ್ ಘೋಷಣೆಗಳು ಮೊಳಗುತ್ತಿದ್ದವು. ಗಾಂಧೀಜಿಯವರ ಸತ್ಯ ಅಹಿಂಸೆ ತತ್ವಗಳನ್ನು ಇಡೀ ದೇಶವೇ ಗೌರವಿಸುತ್ತಿತ್ತು. ಜಯತೆ ಜಯತೆ, ಸತ್ಯಮೇವ ಜಯತೆ ಎಂಬ ಮಂತ್ರ ಎಲ್ಲೆಡೆ ಮೊಳಗುತ್ತಿತ್ತು.

ಸ್ವಾತಂತ್ರ್ಯ ಗಳಿಸಿದ ಭಾರತ ದೇಶವನ್ನು ಪ್ರಗತಿಪಥದಲ್ಲಿ ಕೊಂಡೊಯ್ಯಲು ಸಹಕರಿಸಿದ ದೇಶಭಕ್ತರು, ವಿಜ್ಞಾನಿಗಳು, ತಂತ್ರಜ್ಞರು, ರೈತರು, ಕಾರ್ಮಿಕರು ಸಾವಿರಾರು ಭಾರತಕ್ಕೆ ಸ್ವಾತಂತ್ರ್ಯ ಕೊಡುವಾಗ ಈ ದೇಶ ಒಂದು ಗುಂಡು ಸೂಜಿಯನ್ನು ಕೂಡ ಉತ್ಪಾದಿಸುವ ಸಾಮರ್ಥ್ಯ ಹೊಂದಿಲ್ಲ ಎಂದು ಮೂದಲಿಸಿದ್ದ ಇಂಗ್ಲೆಂಡ್ 2015ರಲ್ಲಿ ತನ್ನ 5 ಉಪಗ್ರಹಗಳನ್ನು ಬಾಹ್ಯಾಕಾಶಕ್ಕೆ ಕಳಿಸಲು ಭಾರತದ ರಾಕೆಟ್ ಅನ್ನು ಅವಲಂಬಿಸಬೇಕಾಯಿತು. ಈ ರಾಕೆಟ್ ಮತ್ತು ಕ್ಷಿಪಣಿ ತಂತ್ರಜ್ಞಾನದ ಬೆಳವಣಿಗೆಯಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಕಾಣಿಕೆಯು ಅಪಾರ. ನಮ್ಮ ತಾಯಿ ಭಾರತಿ ವಿಶ್ವಕ್ಕೆ ಮಾದರಿ ಎನ್ನುವ ರತ್ನಗಳನ್ನು ಕೊಟ್ಟಿದ್ದಾಳೆ.

ಯಾರಿಗೆ ಬಂತು ಸ್ವಾತಂತ್ರ್ಯ, ಎಲ್ಲಿಗೆ ಬಂತು ಸ್ವಾತಂತ್ರ್ಯ ಎಂದು ಕೇಳುವವರು ಆಗುವಂತೆ ಭಾರತ ಪ್ರಗತಿ ಪಥದಲ್ಲಿ ಮುನ್ನಡೆಯುತ್ತಿದೆ. ದೇಶ ಉದ್ಧಾರವಾಗಲ್ಲ ಎಂದು ಕುಹಕವಾಡಿದವರನ್ನು ಹಿಂದೂಸ್ತಾನ ಗೊತ್ತೇನೋ ಎಂದು ಸವಾಲು ಹಾಕಿ ಕೇಳುತ್ತಿದೆ.

ಭಾರತ ದೇಶವನ್ನು ಪ್ರಗತಿ ಪಥದಲ್ಲಿ ನಡೆಸುವ ಪುಟ್ಟ ಪುಟಾಣಿಗಳ ತಲೆಗಳಲ್ಲಿ ದೇಶ ಪ್ರೇಮದ ಬೀಜ ಬಿತ್ತುವ ನಮ್ಮ ಶಿಕ್ಷಕರು, ಶಿಕ್ಷಕಿಯರು, ಸುಧಾರಕರು, ಸಂಶೋಧಕರು ಭಾರತದ ಹಿರಿಮೆಯನ್ನು ಮತ್ತೆ ಮತ್ತೆ ತಿಳಿಸುತ್ತಿರುತ್ತಾರೆ. ನಾಳೆಯ ಪ್ರಜೆಗಳ ಕಣ್ಣುಗಳಲ್ಲಿ ಭವಿಷ್ಯದ ಕನಸನ್ನು ತುಂಬುತ್ತಿದ್ದಾರೆ. ನಾವು ಭಾರತೀಯರು ಎಂದು ಎದೆಯುಬ್ಬಿಸಿ ಹೇಳುತ್ತಾರೆ, ಐಕ್ಯಗಾನವನ್ನು ಮೊಳಗಿಸುತ್ತಿದ್ದಾರೆ.

ಸ್ವಾತಂತ್ರ್ಯ ಹಬ್ಬ ದೇಶದ ಎಲ್ಲೆಡೆ ವಿಜೃಂಭಣೆಯಿಂದ ನಡೆಯುವಾಗ ಪ್ರತಿಯೊಂದು ಊರಿನಲ್ಲಿಯೂ ಶಾಲಾ ಮಕ್ಕಳು ಪ್ರಭಾತ್ ಫೇರಿ ನಡೆಸಿ ಕ್ರೀಡಾಂಗಣದಲ್ಲಿ ಸೇರಿ ವೈವಿಧ್ಯಮಯ ಕಾರ್ಯಕ್ರಮಗಳ ಮೂಲಕ ದೇಶಭಕ್ತರ ಬಲಿದಾನವನ್ನು ನೆನಪಿಸುತ್ತಾರೆ. ಟ್ಯಾಬ್ಲೋಗಳು, ರೂಪಕಗಳು, ನೃತ್ಯ, ಹಾಡುಗಳ ಮೂಲಕ ಕೊಂಡಾಡುತ್ತಾರೆ.

ಫ್ರೆಂಡ್ಸ್, ನಮ್ಮ ದೇಶದ ಸಾಧನೆಗಳನ್ನು ಪರಿಚಯ ಮಾಡಿಕೊಳ್ಳಲಿಕ್ಕೆ ಎಷ್ಟು ಸಮಯ ಸಿಕ್ಕರೂ ಸಾಲದು. ಕಾರ್ಯಕ್ರಮದ ಅವಧಿ ಮುಗಿತಾ ಇರೋದ್ರಿಂದ ಮತ್ತೊಮ್ಮೆ ದೇಶದ ಪ್ರಗತಿಗೆ ಶ್ರಮಿಸಿದ ಎಲ್ಲರನ್ನು ಸ್ಮರಿಸೋಣ. ಸ್ವಾತಂತ್ರ್ಯ ದಿನದ ಸಂದರ್ಭದಲ್ಲಿ ಶಾಲೆ, ಕಾಲೇಜು, ಕಚೇರಿ, ಕ್ರೀಡಾಂಗಣ ಎಲ್ಲಿ ಸಾಧ್ಯವೋ ಅಲ್ಲಿ ಭಾಗವಹಿಸಿ ದೇಶಕ್ಕೊಂದು ಸಲಾಂ ಹೇಳೋಣ. ರಾಷ್ಟ್ರಗೀತೆ ಹಾಡಿ ಜೈ ಹಿಂದ್ ಎನ್ನೋಣ. 2020 ಭಾರತ ಸಮೃದ್ಧ ಸ್ವಯಂ ಸಂಪೂರ್ಣ ಸ್ಥಾನ ಗಳಿಸಿರುತ್ತದೆ ಎನ್ನುವ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಕನಸನ್ನು ನನಸು ಮಾಡುವ ಪಣ ತೊಡೋಣ. ಎಲ್ಲರಿಗೂ ಸ್ವಾತಂತ್ರ್ಯ ಹಬ್ಬದ ಶುಭಾಶಯಗಳು. ಇನ್ನು ನಿಮ್ಮ ರೇಡಿಯೋ ಗೆಳತಿ ನಿರ್ಮಲಗೆ ಅಪ್ಪಣೆ ಕೊಡಿ.

0: ಯುವ ಕೇಳುಗರೆಲ್ಲ, ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಯುವ ಪ್ರತಿಭೆ ಹಾಸನದ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಅನಘಾ ನಾಗಭೂಷಣ್ ಅವರೊಂದಿಗೆ ಮಾತುಕತೆ ಪ್ರಸಾರವಾಗಲಿದೆ.
1: ಯುವ ಕೇಳುಗರಿಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಯುವ ಪ್ರತಿಭೆ ಅನಘಾ ನಾಗಭೂಷಣ್ ಅವರ ಪರಿಚಯ ಮಾಡಿಕೊಳ್ತಾ ಇದ್ದೀರಿ. ಅನಘಾ ನಾಗಭೂಷಣ್ ಸದ್ಯ ಹಾಸನದ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅಂತಿಮ ಬಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಸಮಾಜಶಾಸ್ತ್ರ, ಇಂಗ್ಲಿಷ್ ಮತ್ತೆ ಪತ್ರಿಕೋದ್ಯಮವನ್ನು ತಮ್ಮ ಐಚ್ಛಿಕ ವಿಷಯವಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ನಾವು ಯುವ ಪ್ರತಿಭೆಗಾಗಿ ಹಲವಾರು ಉಪನ್ಯಾಸಕರನ್ನ, ಕಾಲೇಜನ್ನ, ಸಂಘ ಸಂಸ್ಥೆಗಳನ್ನ, ವ್ಯಕ್ತಿಗಳನ್ನ ಸಂಪರ್ಕ ಮಾಡ್ತಾನೆ ಇರ್ತೇವೆ. ಹಾಗೆ ಸಾಮಾಜಿಕ ಜಾಲತಾಣಗಳನ್ನು ಕೂಡ ಈ ಯುವ ಪ್ರತಿಭೆಗಳ ಶೋಧಕ್ಕಾಗಿ ಬಳಸಿಕೊಳ್ತೇವೆ. ಇತ್ತೀಚೆಗೆ ಹಾಸನದ ಪ್ರತಿಭೆಗಳನ್ನ ಹುಡುಕ್ತಾ ಇದ್ದಾಗ ಫೇಸ್ಬುಕ್ ಜಾಲತಾಣದಲ್ಲಿ ನಮಗೆ ಅನಘಾ ನಾಗಭೂಷಣ್ ಅವರ ಫೋಟೋಗಳು ಮತ್ತು ಕಾರ್ಯಚಟುವಟಿಕೆಗಳು ಕಂಡು ಬಂದವು. ತುಂಬಾ ವಿಶೇಷ ಅಂತ ಹೇಳಿದ್ರೆ ಅವರು ಹಲವು ಕಡೆ ಟ್ರೆಕ್ಕಿಂಗ್ ಹೋಗಿರೋ ಫೋಟೋಗಳಿದ್ವು. ಹಾಗೆ ಸಂಸ್ಕೃತಿ ಪ್ರಚಾರಕ್ಕೆ ಸಂಬಂಧಪಟ್ಟಂತೆ, ಪರಂಪರೆ ಸಪ್ತಾಹಕ್ಕೆ ಸಂಬಂಧಪಟ್ಟಂತೆ, ಸಾಹಿತ್ಯದ ಓದಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯ ಚಟುವಟಿಕೆಗಳನ್ನ ಅನಘಾ ನಾಗಭೂಷಣ್ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಫೋಟೋಗಳ ಮೂಲಕ ಮಾಹಿತಿಯನ್ನು ನೀಡಿದ್ರು. ಅದನ್ನು ನೋಡ್ತಾ ಇದ್ದಾಗ ಸಮಾಜ ಸೇವೆ, ಪತ್ರಿಕಾ ರಂಗ, ಬಾಣಿಗೆ, ಪ್ರಕೃತಿ ಪ್ರೇಮ ಇವನ್ನೆಲ್ಲ ನಮ್ಮ ಕೇಳುವರಿಗೂ ಕೂಡ ಪರಿಚಯ ಮಾಡಿಕೊಡಬೇಕು ಅಂತ ಹೇಳಿ ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ. ಅನಘಾ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ ಸರ್.
1: ಅನಘಾ ನಾಗಭೂಷಣ್ ಅನ್ನಿಸರಲ್ಲಿ ನಾನು ಈಗಾಗಲೇ ಸಾಕಷ್ಟು ಫೋಟೋಗಳನ್ನು ನೋಡಿದೆ ಅಂತ ಹೇಳಿದೆ ಫೇಸ್ಬುಕ್ ಅಲ್ಲಿ. ಯಾಕೆ ಅಪ್ಲೋಡ್ ಮಾಡಿದ್ವಿ?
2: ಒಂದು, ಅದನ್ನ ಬೇರೆಯವ್ರಿಗೆ ಹಂಚಿಕೊಂಡು ಬೇರೆಯವರಿಗೂ ಅದರಲ್ಲಿ ಒಂದು ಆಸಕ್ತಿ ಬರಲಿ, ಈ ಚಾರಣ ಏನಿದೆ, ಸಾಹಿತ್ಯದ ಓದು, ಇದರ ಬಗ್ಗೆ ಬೇರೆಯವರಲ್ಲಿ ಅಥವಾ ನನ್ನ ಒಂದು ಏಜ್ ನ ಮಕ್ಕಳಿರ್ತಾರೆ ಅವರಿಗೆ ಒಂದು ಆಸಕ್ತಿ ಬರಲಿ, ಉತ್ಸಾಹ ಬರಲಿ ಅನ್ನೋ ಕಾರಣಕ್ಕೆ, ಮತ್ತೆ ನನ್ನ ಸಂತೋಷವನ್ನು ಒಂದು ಹಂಚಿಕೊಳ್ಳೋದಿಕ್ಕಾಗಿ ಜಾಲತಾಣಗಳಿರೋದು, ಅದಕ್ಕೆ ಕಲ್ಸ್ಕೊಂಡಿದ್ದೀನಿ.
1: ಕೆಲವರು ಬರೀ ಕತೆ, ಕವಿತೆ ಅಥವಾ ಫೇಸ್ಬುಕ್ ಪದ್ಯಗಳು ಇಂಥವಕ್ಕೆ ಬಳಸ್ಕೋತಾರೆ, ನೀವು ಅದಕ್ಕೆ ಯಾವುದಕ್ಕೂ ಬಳಸ್ಕೊಳ್ಳದೆ ಒಂಥರ ಸಾಮಾಜಿಕ ಕಳಕಳಿ ಇರುವ ಒಂದು ವಿಷಯಗಳನ್ನು ಹಾಕೊಂಡ್ರಿ. ಅದರಲ್ಲೂ ವಿಶೇಷವಾಗಿ ಹತ್ತಿರದ ಒಂದು ವೃದ್ಧಾಶ್ರಮಕ್ಕೆ ತಾವು ಹೋಗ್ಬಿಟ್ಟು ಅಲ್ಲಿನ ವೃದ್ಧರ ಬಟ್ಟೆಗಳನ್ನ ಒಗೆದದ್ದು, ಅವರೊಂದಿಗೆ ಇಡೀ ದಿನ ಇದ್ದದ್ದು, ಊಟ ಮಾಡಿಸಿದ್ದು, ಇದ್ರ ಬಗ್ಗೆ ಎಲ್ಲ ಹಾಕಿದ್ದು ನೋಡಿದವರಿಗೆ ಅನ್ನಿಸ್ತದೆ ಸಮಾಜ ಸೇವೆ ಹೀಗೂ ಮಾಡಬಹುದು, ಒಬ್ಬ ಕಾಲೇಜು ವಿದ್ಯಾರ್ಥಿನಿ ಇನ್ನು ನೀವು ಹೇಗೆ ಇದನ್ನ ಸಾಧ್ಯ ಮಾಡಿಕೊಂಡ್ರಿ ಅಂತ.
2: ಮೊದಲನೇದಾಗಿ ಮನೆಯಲ್ಲಿ ಅಪ್ಪ ಅಮ್ಮನಿಗೆ ಅದೇ ತರದ ಮನಸ್ಥಿತಿ ಅಂತದ್ದು, ಅವರು ನನಗೆ ಏನ್ ಹೇಳಿದ್ದಾರೆ ಅನ್ನೋದಕ್ಕಿಂತ ತೋರಿಸ್ಕೊಟ್ಟಿರೋದನ್ನೇ ನಾನು ಇದುವರೆಗೂ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಯಾವ್ದಾದ್ರು ಹುಟ್ಟಿದ ಹಬ್ಬದ ದಿವಸ ಅಥವಾ ಮನೆಯಲ್ಲಿ ಮೂರ್ ಜನಕ್ಕೂ ಅನಿಸಿದ ದಿವಸ ಆ ತರ ಅನಾಥಾಶ್ರಮಕ್ಕೋ ವೃದ್ಧಾಶ್ರಮಕ್ಕೋ ಎಲ್ಲಿಗಾದ್ರೂ ಒಂದ್ಸಲ ಹೋಗಿ ಅವ್ರ ಜೊತೆ ಒಂದಷ್ಟು ಕಾಲವನ್ನ ಕಳೆದು ಬರೋದು, ಅವ್ರ ಜೊತೆ ಮಾತಾಡಿ ಅವ್ರ ಕಷ್ಟ ಸುಖ ಹಂಚ್ಕೊಳ್ಳೋದು, ಅವ್ರ ಹತ್ರ ಕೂತ್ಕೊಂಡು ಕೇಳಿದ್ರೆ ನೂರಾರು ಕಥೆಗಳು ಸಿಗ್ತವೆ. ಎಲ್ಲೆಲ್ಲೋ ನಾವು ಹುಡ್ಕೊಂಡು ಹೋಗ್ಬೇಕಾಗಿಲ್ಲ, ಅವ್ರ ಹತ್ರ ಕೂತು ಕೇಳಿದಾಗ ಅವ್ರ ಮನಸ್ಸಿಗೂ ಒಂದು ಸಮಾಧಾನ, ನೆಮ್ಮದಿ, ಖುಷಿ ಆಗುತ್ತೆ. ಎಲ್ಲೋ ಮಕ್ಕಳನ್ನೆಲ್ಲ ಬಿಟ್ಟು ಇಲ್ಲಿ ಬಂದು ಇರ್ತಾರೆ, ಅವರ ಒಂದು ನೋವನ್ನು ಹಂಚ್ಕೊಂಡಂಗೆ ನಾವು ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಲಾಗುತ್ತೆ ಅವ್ರ ಜೊತೆ ಅನ್ನೋ ಒಂದು

0: ಕಾರಣದಿಂದ ಒಂದು ಖುಷಿ ಕೊಡುತ್ತೆ, ಮಾನಸಿಕವಾಗಿ ಒಂದು ನೆಮ್ಮದಿ, ಒಂದು ತೃಪ್ತಿ ಕೊಡುತ್ತೆ ಅಂತ ಕೆಲಸಗಳು. ಆದ್ರಿಂದ ಇದರಲ್ಲೆಲ್ಲ ನಂಗೆ ತುಂಬಾ ಆಸಕ್ತಿ ಇದೆ.
1: ನೀವು ಒಬ್ಬರೇ ಹೋಗಿಲ್ಲ, ನಿಮ್ಮ ಇಡೀ ತಂಡ ಕರ್ಕೊಂಡು ಹೋಗಿದ್ದೆ?
0: ನನ್ನ ಫ್ರೆಂಡ್ಸ್ ಕರ್ಕೊಂಡು ಹೋಗಿದ್ದೆ, ಮತ್ತೆ ಆ ನಂತರದಲ್ಲಿ ಅವರು ಸಹ ಇಷ್ಟಪಟ್ಟು ಅವರ ಒಂದಷ್ಟು ಬಳಗಳನ್ನ ಅವರೇ ಕರ್ಕೊಂಡು ಹೋಗಿದ್ರು ಇನ್ನೊಂದ್ಸಲ. ಅವ್ರು ಮೊದಲನೇ ಸಲ ನಮ್ಮ ಜೊತೆ ಬಂದಿದ್ರು, ಆಮೇಲೆ ಇಷ್ಟಪಟ್ಟು ಅವರೇ ಒಂದು ಭಜನೆಗಳಿಂದೆಲ್ಲ ಹೋಗಿ ಅಲ್ಲಿ ಅವ್ರಿಗೆ ಭಜನೆ ಹೇಳ್ಕೊಟ್ಟು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಆ ತರ ಅದ್ ಹಾಗೆ ಸ್ಪ್ರೆಡ್ ಆಗ್ತಾ
1: ಹೋಗಿತ್ತು.
0: ಹೌದು.
1: ಅಪ್ಪ ಅಮ್ಮ ಅಂತ ಹೇಳಿದ್ರಿ, ಅವ್ರ ಹೆಸರು?
0: ನಾಗಭೂಷಣ್ ಅಂತ ಅರ್ಚಕರಾಗಿದ್ದಾರೆ ವಿರೂಪಾಕ್ಷೇಶ್ವರ ದೇವಸ್ಥಾನದಲ್ಲಿ, ತಾಯಿ ಗೃಹಿಣಿ ಗಾಯತ್ರಿ ಅಂತ.
1: ಹವ್ಯಾಸಗಳೇನಿದೆ ಅವರಿಗೆ, ಯಾಕಂದ್ರೆ ನಿಮಗೆ ಈ ತರದೆಲ್ಲ ಹೇಳ್ಕೊಟ್ಟಿದ್ದಾರೆ ಅಂದ್ರೆ ಅವ್ರಿಗೆ ಮೊದಲಿಂದ ಕಳಕಳಿ ಇರುವಂತ ಅನೇಕ ಸಮಾಜ ಸೇವೆಯ ಪ್ರವೃತ್ತಿ ಇರಬೇಕು.
0: ಅಪ್ಪ ಮೊದಲಿಂದನು ದೇವಸ್ಥಾನದಲ್ಲೇ ತಮ್ಮ ಮಟ್ಟಿಗೆ ತಾವು ಆದಷ್ಟು ಇಂತಹ ವಿಚಾರಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅದು ಸ್ವಚ್ಛತೆಯ ವಿಚಾರ ಇರಬಹುದು, ಸುತ್ತಮುತ್ತಲಿನ ಪರಿಸರದ್ದು, ಮತ್ತೆ ಬಂದ ಭಕ್ತರನ್ನ ಒಂದು ರೀತಿಯಲ್ಲಿ ಕೌನ್ಸಿಲಿಂಗ್ ಮಾಡೋ ತರದಲ್ಲೂ ಸಹ, ಮತ್ತೆ ಆದಷ್ಟು ಸಾಮಾಜಿಕವಾಗಿ ಬೆರೆತಿದ್ದಾರೆ ಇಬ್ರು ಸಹ. ಸಾಹಿತ್ಯವನ್ನು ಓದ್ತಾರೆ, ಅಮ್ಮ ಸ್ವಲ್ಪ ಸಾಮಾಜಿಕ ಕಾದಂಬರಿಗಳು ಅಂತ ಜಾಸ್ತಿ ಓದ್ತಾರೆ, ಅಪ್ಪ ಸ್ವಲ್ಪ ಆಧ್ಯಾತ್ಮಿಕ ಧಾರ್ಮಿಕ ಅಂತ ವಿಚಾರಗಳು, ಅವುಗಳ ಬಗ್ಗೆ ಹೆಚ್ಚು ಆಸಕ್ತಿ ಇದೆ. ನಾನು ಎಲ್ಲ ಓದ್ತೀನಿ ಈಗ ಸದ್ಯಕ್ಕೆ.
1: ಒಬ್ಬಳೇ ಮಗಳು?
0: ಒಬ್ಬಳೇ ಮಗಳು.
1: ಒಬ್ಬಳೇ ಮಗಳನ್ನ ಈ ತರದ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ತೋರಿಸಲಿಕ್ಕೆ ಹೋಗಮ್ಮ ನೀನು ನಾವಿದ್ದೇವೆ ಅಂತ ಕಳಿಸ್ತಾರಲ್ಲ, ಬಹಳ ಅಪರೂಪ.
0: ಹೌದು,
1: ಯಾಕಂದ್ರೆ ಮನೆಯಿಂದ ಮಗಳನ್ನ ಅಥವಾ ಮಕ್ಕಳನ್ನೇ ಹೊರಗೆ ಕಳಿಸ್ಲಿಕ್ಕೆ ಹಿಂದೆ ಮುಂದೆ ನೋಡೋ ದಿನಗಳಲ್ಲಿ ನೀವು ಹೋಗಿ ಟ್ರೆಕ್ಕಿಂಗ್ ಹೋಗ್ತೀರಾ, ಹೋಗಿ ಹೊರಗಡೆ ಟೂರ್ ಹೋಗ್ತೀರಾ, ಹೋಗಿ ಓದ್ಲಿಕ್ಕೆ ಹೋಗ್ತೀರಾ, ಹೋಗಿ ಅಂತ. ಏನು ಈಗ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಿ ವಿದ್ಯಾಭ್ಯಾಸ ಬಿ ಎ ತರಗತಿಗಳಲ್ಲಿ, ಇದು ನಿಮ್ಮನ್ನ ಮುಂದಿನ ಅವರಿಗೆ ಸಿದ್ಧಗೊಳಿಸ್ತಕ್ಕಂಥದ್ದು, ಏನ್ ಮಾಡಬೇಕು?
0: ಮೂಲ ನನ್ನ ಕನಸಿರೋದು ಜರ್ನಲಿಸ್ಟ್ ಆಗಬೇಕು ಅಂತ, ಪತ್ರಕರ್ತೆಯಾಗಿ ಆ ಕ್ಷೇತ್ರದಲ್ಲಿ ಏನಾದ್ರು ಸಾಧನೆ ಮಾಡಬೇಕು ಅಂತ. ಜೊತೆ ಜೊತೆಗೆ ನಂಗೆ ಅದೊಂದಕ್ಕೆ ಸ್ಟಿಕಾನ್ ಆಗಿರಕ್ಕೆ ಇಷ್ಟ ಇಲ್ಲ. ಸಾಂಸ್ಕೃತಿಕವಾಗೂ ಈಗ ಗಮಕ ವ್ಯಾಖ್ಯಾನವನ್ನು ಪ್ರಾರಂಭಿಸಿದ್ದೇನೆ, ಒಂದು 6-7 ತಿಂಗಳಾಯ್ತು. ಅದರಲ್ಲೂ ಒಂದು ಸಾಧನೆಯನ್ನು ಮಾಡಬೇಕು, ಅದರಲ್ಲೂ ಒಂದು ಹೆಸರು ತಗೋಬೇಕು ಅಂತ ಆಸೆ ಇದೆ. ಮತ್ತೆ ಈ ಚಾರಣ ಪ್ರವಾಸೋದ್ಯಮ ಅದರಲ್ಲೂ ಸಹ ಆಸಕ್ತಿ ಇದೆ. ಮತ್ತೆ ನಾನು ಪತ್ರಕರ್ತೆಯಾಗಿಯೂ ಸಹ ಪ್ರವಾಸದ ಬಗ್ಗೆ ಮತ್ತೆ ಬೇರೆ ಬೇರೆ ಸ್ಥಳಗಳ ಬಗ್ಗೆ ಹೆಚ್ಚೆಚ್ಚು ಬರೆದು ಅದನ್ನ ಜನರಿಗೆ ಪರಿಚಯಿಸಬೇಕು, ಆ ಒಂದು ಅನುಭವಗಳನ್ನ ಬರಿಬೇಕು ಅಂತ ಆಸೆ ಇದೆ. ಮತ್ತೆ ಅದೇ ಕಾಶಿ ವಿಶ್ವವಿದ್ಯಾಲಯದಲ್ಲಿ ಎಂಎ ಮಾಡಬೇಕು ಅನ್ನೋದೊಂದು ಕನಸು, ಅದಕ್ಕೆ ಈಗ ಸಿದ್ಧತೆಗಳು ನಡೀತಾ ಇದೆ.
1: ಯಾಕೆ ಕಾಶಿ?
0: ಮೊದಲಿಂದನು ಏನೋ ಆಸೆ ಅದು. 2-3 ಸಲ ಅಲ್ಲಿಗೆ ಹೋಗಿ ಬಂದಿದ್ದೆ ಪ್ರವಾಸ ಅಂತ. ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಪರಿಸರ, ಮತ್ತೆ ನನಗೆ ಸ್ವಲ್ಪ ಆಧ್ಯಾತ್ಮದಲ್ಲೂ ಇಂಟ್ರೆಸ್ಟ್ ಇದೆ, ಆ ಒಂದು ಪರಿಸರ ಅಲ್ಲಿಯ ಒಂದು ವಾತಾವರಣ ತುಂಬಾ ಹಿಡಿಸ್ತು. ಜೊತೆಗೆ ಓದ್ಬೇಕು ಅಂತ ಆಸೆ. ಈಗ ಮೊನ್ನೆ ತಾನೆ ನಾನು ಅಮ್ಮ ಇಬ್ರು ಹೋಗಿ ಅಲ್ಲೆಲ್ಲ ವಿಚಾರಿಸಿ ನೋಡ್ಕೊಂಡು ಬಂದಿದ್ದೀವಿ.
1: ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ಪತ್ರಿಕೋದ್ಯಮದ ಸ್ನಾತಕೋತ್ತರ ಪದವಿಯನ್ನು ಗಳಿಸಬೇಕು.
0: ಹೌದು.
1: ಮುಂದೆ
0: ಮುಂದೆ ಸಂಸ್ಕೃತದಲ್ಲೂ ಕರೆಸ್ಪಾಂಡೆನ್ಸ್ ಅಲ್ಲಿ ಎಂಎ ಮಾಡಬೇಕು ಅಂತ ಆಸೆ ಇದೆ. ಅದು ಮುಂದೆ ವೃತ್ತಿ ಜೀವನದಲ್ಲಿ ತೊಡಗಿಸ್ಕೊಂಡ್ಮೇಲೆ ಪ್ರಯತ್ನ ಪಡ್ತೇನೆ. ಸದ್ಯಕ್ಕೆ ಎಂಎ ಮಾಡಿದ ನಂತರ ಪತ್ರಕರ್ತೆಯಾಗಿ ಕೆಲಸ ಮಾಡಬೇಕು. ಖುಷಿ ಇದೆ. ಮೊದಲು ಅಮ್ಮನಿಗೆ ಸ್ವಲ್ಪ ಬೇಜಾರಿತ್ತು, ನಾನು 92% ಬಂದ್ರು ಟೆಂತ್ ಅಲ್ಲಿ ಆರ್ಟ್ಸ್ ತಗೊಂಡೆ, ಅವ್ರಿಗೆ ಇಂಜಿನಿಯರ್ ಮಾಡ್ಬೇಕು ಅಂತ ಆಸೆ ಇತ್ತು. ಆದ್ರೆ ನಾನು ಆರ್ಟ್ಸ್ ತಗೊಂಡ್ಮೇಲೆ ಈ ತರದೆಲ್ಲ ತೊಡಗಿಸ್ಕೊಂಡು ಎಲ್ಲ ಚೆನ್ನಾಗಾದ್ಮೇಲೆ ಅವ್ರಿಗೂ ಈಗ ತುಂಬಾ ಖುಷಿ ಇದೆ, ಅವರು ತುಂಬಾ ಸಪೋರ್ಟ್ ಮಾಡ್ತಾರೆ. ಈಗ ಕಾಶಿ ಹೋಗ್ಲಿಕ್ಕೂ ಅಪ್ಪ ಸ್ವಲ್ಪ ಹಿಂಜರಿಯೋದು, ಎಲ್ರಿಗೂ ಗೊತ್ತಿರೋ ಹಾಗೆ ಹೆಣ್ಮಗಳು ಹೋದಂತ. ಆದ್ರೆ ಅಮ್ಮ ತಾನೇ ಧೈರ್ಯವಾಗಿ ನಿಂತು ನನ್ನ ಸಪೋರ್ಟ್ಗೆ ನಿಂತು ಖುಷಿಯಾಗಿ ಎಲ್ಲದಕ್ಕೂ ಒಪ್ಕೊಂಡಿದ್ದಾರೆ, ಸಹಕರಿಸ್ತಾರೆ.
1: ಈಗ ನಂದು ಅದೇ ಪ್ರಶ್ನೆ, ನೀವು 92% ತಕೊಂಡು ಎಸ್ ಎಲ್ ಸಿ ಮಾಡಿದವರು, ಹಾಗೆ ಪಿ ಯು ಸಿ ಅಲ್ಲೂ 91% ಮೇಲೆ ತೆಗೆದವರು, ಸಾಮಾನ್ಯ ಈ ಜನರಲ್ ಟ್ರೆಂಡ್ ಏನಿದೆ, ವಿಜ್ಞಾನನೇ ತಗೊಳ್ಬೇಕು ಇಂಜಿನಿಯರಿಂಗ್ಗೋ ಅಥವಾ MBBSಗೋ ಅಥವಾ ಇನ್ಯಾವುದೋ ಟೆಕ್ನಿಕಲ್ ಕೋರ್ಸ್ಗೆ ಹೋಗಬೇಕು ಅನ್ನೋ ಕನಸುಗಳು ಮಟ್ಟೋ ಒಂದು ಜನರೇಷನ್ ನಾನು ನೋಡಿದ್ದೇನೆ. ಆರ್ಟ್ಸ್ ಅಂದ್ರೆ ಎಲ್ಲೋ ಒಂದ್ ಕಡೆ ಮೂಗುಮುರಿಯೋ ಪ್ರವೃತ್ತಿಯೂ ಇದೆ, ಇಲ್ಲ ಅಂತಲ್ಲ, ಆದ್ರೆ ಅಲ್ಲಿಯೂ ಸಾಧನೆಗೆ ಅವಕಾಶ ಇದೆ. ಆರ್ಟ್ಸ್ ಅಲ್ಲಿಯೂ ಬೇಕಾದ ಓದ್ಬಹುದು, ಬೇಕಾದಷ್ಟು ಕಲೀಲಿಕ್ಕೆ ಸಾಧ್ಯತೆ ಇದೆ. ಇತ್ತೀಚೆಗೆ ಸಾಹಿತ್ಯದ ಓದಿಗೆ ವಿಶೇಷ ಮನ್ನಣೆ ಕೂಡ ಇದೆ. ಆಮೇಲೆ ಇಂಗ್ಲಿಷ್ ಸಾಹಿತ್ಯವೋ ಕನ್ನಡ ಸಾಹಿತ್ಯವೋ ಸಂಸ್ಕೃತ ಸಾಹಿತ್ಯವೋ ಜೊತೆಗೆ ಪತ್ರೋದ್ಯಮ ಇದ್ರೆ ಇನ್ನೂ ಒಳ್ಳೇದೇ, ಬರವಣಿಗೆ ಬಹಳ ಗಟ್ಟಿ ಆಗ್ತದೆ ಅಂತ ಹೇಳಿ. ನೀವು ಆರ್ಟ್ಸ್ ತಗೊಂಡಾಗ ಮನೆಯಲ್ಲಿ ಪ್ರತಿರೋಧ ಮಾಡ್ಲಿಲ್ವೇ?
0: ಇಲ್ಲ, ಅಪ್ಪ ಏನ್ ಪ್ರತಿರೋಧ ಮಾಡಲಿಲ್ಲ. ಅಪ್ಪ ಮೊದಲಿಂದನೂ ಪತ್ರಿಕೆಗಳಿಗೆಲ್ಲ ಬರೀತಿದ್ರು, ಕಾರ್ಟೂನ್ಸ್ ಎಲ್ಲ ಬರೀತಿದ್ರು ಹಿಂದೆಲ್ಲ, ಈಗ ಸ್ವಲ್ಪ ಬಿಟ್ಟಿದ್ದಾರೆ. ಸೊ ಅದನ್ನೆಲ್ಲ ನೋಡಿ ನನಗೆ ಅದರಲ್ಲಿ ಹೈಸ್ಕೂಲಿಂದನೇ ಆಸಕ್ತಿ ಬಂದ್ಬಿಟ್ಟಿತ್ತು. 8ನೇ ತರಗತಿ 9ನೇ ತರಗತಿಯಲ್ಲಿದ್ದಾಗಲೇ 9ನೇ ತರಗತಿಯಲ್ಲಿದ್ದಾಗ ಪ್ರೇರಣಾ ವಿಕಾಸ ವೇದಿಕೆ ಸಾಹಿತಿ ಭಾಸನ ಅವರು ನಡೆಸ್ತಾರೆ, ಅಲ್ಲಿ ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿದ್ದೆ ನಾನು. ಅಲ್ಲಿ ರೂಪಾ ಆಂಟಿ ನನ್ನ ಒಂದು ಬರವಣಿಗೆಯಲ್ಲಿ ಆಸಕ್ತಿಯನ್ನು ನೋಡಿ ಒಂದು ಸಲಹೆ ಕೊಟ್ಟು, ಅವರ ಒಂದು ಸಲಹೆ ಸೂಚನೆ ಮೇರೆಗೆ ನಾನು 5-6 ಜನ ಫ್ರೆಂಡ್ಸ್ ಅಲ್ಲಿ ಬೇಸಿಗೆ ಶಿಬಿರಕ್ಕೆ ಬಂದಿದ್ದ ಸ್ನೇಹಿತರನ್ನ ಜೊತೆ ಹಾಕೊಂಡು ಪ್ರೇರಣಾ ಅಂತ ಒಂದು ಮಾಸಪತ್ರಿಕೆಯನ್ನ ಪ್ರಾರಂಭ ಮಾಡಿದ್ವು. ಸುಮಾರು 1 ವರ್ಷ ಕಾಲ ಯಶಸ್ವಿಯಾಗಿ ಅದರ ಸಂಪಾದಕತ್ವವನ್ನು ವಹಿಸಿಕೊಂಡು ನಿರ್ವಹಿಸಿದೆ ನಾನು. ಕೈ ಬರಹದ ಮಾಸಪತ್ರಿಕೆ, ಅದರಲ್ಲಿ ನಮ್ಮ ಒಂದು ಅನುಭವ ಅನಿಸಿಕೆಗಳನ್ನೆಲ್ಲ ಕರ್ಕೊಂಡು ಒಂದು 200 ಜನ ಅದಕ್ಕೆ ಚಂದಾದಾರರಾಗಿದ್ರು. ನಮ್ಗೆ ಒಂದು ಬೆನ್ನೆಲುಬಾಗಿ ನಿಂತು ನಮ್ಗೆ ಒಂದು ಸಹಕರಿಸಿದ್ರು, ಪ್ರೋತ್ಸಾಹ ನೀಡಿದ್ರು. ಅದನ್ನ ಎಂದಿಗೂ ಮರೆಯೋದಕ್ಕಾಗಲ್ಲ. ಅದೊಂದು ಮೊದಲನೇ ಮೆಟ್ಲು ಅಂತಾನೆ ಹೇಳ್ಬೋದು. ಅದಾದ್ಮೇಲೆ 10th ಅಲ್ಲೆಲ್ಲ ಅಷ್ಟು ಮಾರ್ಕ್ಸ್ ಬಂದ್ಮೇಲೆ ಅಮ್ಮ ಅದೇ ಸ್ವಲ್ಪ ಹಿಂದೆ ಮುಂದೆ ಹಾಕಿದ್ರು. ಬಟ್ ಯಾವತ್ತೂ ಅವರು ನೇರವಾಗಿ ಹೇಳೇ ಇತ್ತಿಲ್ಲ ಇಂಜಿನಿಯರ್ ಆಗಬೇಕು ನೀನು.

0: ಯಾವತ್ತೂ ಒತ್ತಡ ತಂದವರಲ್ಲ. ನಿನಗೇನು ಇಷ್ಟನೋ ಅದನ್ನ ಮಾಡು, ಅದನ್ನ ಶ್ರದ್ಧೆ ಇಟ್ಟು ಮಾಡು ಅನ್ನೋದೊಂದೇ ಅವರ ಆಶೆಯಾಗಿತ್ತು. ಅದರಂತೆ ನಾನು ಆರ್ಟ್ಸ್ ತಗೊಂಡು ಮಾಡಿದೆ. ಮತ್ತೆ ಜೊತೆಗೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಸ್ಕೋಪ್ ಇಲ್ಲ, ಅದಕ್ಕೆ ಹೆಚ್ಚಿನ ಸ್ಕೋಪ್ ಇದೆ ಅನ್ನೋದೆಲ್ಲ ಸುಳ್ಳು ಅಂತ ನನ್ನ ಒಂದು ಭಾವನೆ. ನಾವು ಯಾವ್ದ್ರಲ್ಲಾದ್ರೂ ಆಳವಾಗಿ ತೊಡಗಿಸ್ಕೊಂಡು ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಯಾವ ಕ್ಷೇತ್ರದಲ್ಲೂ ಬೇಕಾದ್ರೂ ಸಾಧನೆಯನ್ನು ಮಾಡಬಹುದು. ಎಲ್ಲದರಲ್ಲೂ ಇದೆ, ದಾರಿ ನೂರಾರಿವೆ ಬೆಳಕಿನ ಅರಮನೆಗೆ ಅಂತ ಶಿವರುದ್ರಪ್ಪನವ್ರು ಹೇಳಿದ ಹಾಗೆ ಎಲ್ಲ ಕ್ಷೇತ್ರದಲ್ಲೂ ನಮಗೆ ಅವಕಾಶಗಳು ಹೇರಳವಾಗಿದೆ.
1: ನಾವು ಹುಡುಕಬೇಕು.
0: ಹೌದು,
1: ಹುಡುಕುವ ಕಣ್ಣುಗಳಿದ್ರೆ ತನ್ನಷ್ಟು ತಾನೇ ಅರಿಗೋಚರ ಆಗುತ್ತೆ.
0: ಹೌದು, ಕಾಣಿಸದಲ್ಲಿ ಅದು ಹುಡುಕ್ದಾಗ ಸಿಕ್ಕದಿದ್ರು ನಾವೇ ಸೃಷ್ಟಿ ಮಾಡ್ಕೊಳ್ಳೋದಕ್ಕೂ ಅವಕಾಶಗಳಿದೆ.
1: ಖಂಡಿತ, ಅದು ಇನ್ನೂ ಒಂದು ಮೆಟ್ಟಿಲು ಮುಂದಕ್ಕೆ.
0: ಹೌದು,
1: ಹಾಗೆ ಸೃಷ್ಟಿ ಮಾಡ್ಕೊಳ್ತಾ ಹೋಗಿ ಅಂತೇಳಿ ನಾವು ಹಾರೈಸ್ತೇವೆ. ಬಹುಶಃ ನೀವು ಆ ಪ್ರೇರಣಾ ಅನ್ನುವ ಕೈಬರಹದ ಮಾಸಪತ್ರಿಕೆ ಆರಂಭ ಮಾಡಿದಾಗ ಮಕ್ಕಳು ನಿಮ್ ತರಾನೇ ಇದ್ದವರೆಲ್ಲ ಓದ್ತಾ ಇದ್ರು, ದೊಡ್ಡವರು ಓದ್ತಾ ಇದ್ರು, ಬರವಣಿಗೆ ಇವ್ರಿಗೆ ಯಾಕಪ್ಪ ಹುಚ್ಚು ಅನ್ನೋರು ಇದ್ರು, ಮತ್ತೆ ಚಂದಾದಾರರು ಇದ್ರು. ಅದಕ್ಕೆ ಸ್ವಲ್ಪ ಕಾಲ ಚೆನ್ನಾಗಿ ನಡೀತು, ಈಗ ಬೇರೆಯವರು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇರಬಹುದು. ಹೇಗಿತ್ತು ಅನುಭವ?
0: ಆಗ ಒಂಥರದಲ್ಲಿ ಆಲ್ರೌಂಡರ್ ತರ ಕೆಲಸ ಮಾಡಿದ್ದೆ ನಾನು. ಅಪ್ಪನ ಒಂದು ಅವರು ನಿಜವಾಗ್ಲೂ ಮನೆಯಲ್ಲಿ ತುಂಬಾ ಸಹಾಯ ಮಾಡಿದ್ರು. ಅದು ಬರೆದು ಅದನ್ನ ಜೆರಾಕ್ಸ್ ಮಾಡಿಸಿ ಪ್ರತಿಯೊಂದನ್ನು ತಂದು ಹಾಳೆಗಳನ್ನ ಜೋಡಿಸ್ಕೊಂಡು ಮಾಡಿ ಅಡ್ರೆಸ್ ಬರೆದು ಮೈಸೂರಲ್ಲಿ ತಿಪ್ಪುರಲ್ಲೆಲ್ಲ ಚಂದಾದಾರಿದ್ರು, ಅಲ್ಲಿಗೆಲ್ಲ ಅಡ್ರೆಸ್ ಬರೆದು ಪೋಸ್ಟ್ ಮಾಡಿ ಅದೆಲ್ಲ ಕಡೆ ದಿನ ಕುಳ್ಕೊಂಬಿಡೋದು ಕೆಲಸಗಳು. ಕ್ಲಾಸಸ್ ಬೇರೆ ಇರ್ತಿತ್ತು, ಟೆಂತ್ಗೆ ಬೇರೆ ಆಗ್ಲಿಂದಾನೆ ಪ್ರಿಪ್ರೇಷನ್ಸ್ ಎಲ್ಲ ಶುರು ಮಾಡಿಸ್ಬಿಟ್ಟಿದ್ರು ಈ ಸ್ಕೂಲಲ್ಲಿ. ಅದೆಲ್ಲದರ ನಡುವೆ ಅದಕ್ಕೆಲ್ಲ ತುಂಬಾ ಅಪ್ಪ ಅಮ್ಮ ಸಹಾಯ ಮಾಡಿಕೊಂಡು ಅವರ ಒಂದು ಇದ್ರ ಜೊತೆಗೆ, ಅದರಲ್ಲಿ ತಿಂಗಳ ಗರ್ಭದಿಂದ ಅಂತ ಒಂದು ಆರ್ಟಿಕಲ್ ಇತ್ತು. ಅಪ್ಪ ಹೇಳ್ತಿರ್ಲಿ, ಪ್ರತಿ ತಿಂಗಳು ನಿನಗೆ ಗರ್ಭ ಪ್ರಸವ ವೇದನೆ ತರದಲ್ಲಿ ಇದು ನಡೀತಾ ಇದೆ, ಅಷ್ಟು ಒಂದೊಂದು ಹೆರಿಗೆ ಆದಂಗೆ ಒಂದೊಂದು ಸಂಚಿಕೆ ಹೊರಗೆ ಬಂದಾಗ ಅಷ್ಟು ಕಷ್ಟ ಅಂತ ಹೇಳಿ ಅಪ್ಪ ಅದನ್ನ ಆ ತರ ವರ್ಣಿಸಿದ್ರು. ಮತ್ತೆ ತುಂಬಾ ಚೆನ್ನಾಗಿ ಒಳ್ಳೆ ಅನುಭವ ಅದು. ನಮ್ದೇ ಎಲ್ಲಿ ಹೋದ್ರು ಅದೊಂದು ಮೊದಲ ಹೆಜ್ಜೆ, ಮೊದಲ ನುಡಿಯಾಗಿ ಅದು ನನ್ನ ನೆನಪಿನಲ್ಲಿ ಉಳಿಯುತ್ತೆ ನನಗೆ.
1: ಈಗ ನೀವು ಬರೀತಾ ಇದ್ದೀರಿ, ಪತ್ರಿಕೆಗಳಿಗೆ ಬರೀತೀರಿ, ಹಾಗೆ ಸಾಹಿತ್ಯ ಸಿರಿ ಅನ್ನುವ ಅಂತರ್ಜಾಲ ಪತ್ರಿಕೆ ಉಪ ಸಂಪಾದಕಿ ಕೂಡ ಆಗಿ ಕೆಲಸ ಮಾಡ್ತಾ ಇದ್ದೀರಿ, ಈ ಅನುಭವ ಹೇಗಿದೆ?
0: ಈಗ ಜಾಲತಾಣಗಳನ್ನು ಸಹ ಎಷ್ಟೊಂದು ನಮ್ಮಲ್ಲಿ ಮಾತಿದೆ, ಅದು ಎಲ್ಲ ಹುಡುಗರು ಎಲ್ಲ ಕೆಟ್ಟ ಹೋಗ್ತಾರೆ, ಯುವ ಜನತೆ ದಾರಿ ತಪ್ಪುತ್ತಾರೆ ಜಾಲಗಳಿಂದ ಅಂತ. ಆದ್ರೆ ಅದನ್ನು ಉಪಯೋಗಿಸ್ಕೊಳ್ಬೇಕಾದ ರೀತಿಯಲ್ಲಿ ನಾವು ಉಪಯೋಗಿಸ್ಬೇಕು ಅಷ್ಟೇ. ಈಶ್ವರ ಕಿರಣ ಭಟ್ ಅಂತ ಒಬ್ಬರಿದ್ದಾರೆ, ಅವರು ವಾಟ್ಸ್ಆಪ್ ನಲ್ಲಿ ಕನ್ನಡ ಹಳಗನ್ನಡ ಕವಿತೆಗಳು ಅಂತ ಒಂದು ಗ್ರೂಪ್ ಮಾಡಿದ್ದಾರೆ. ಅಲ್ಲಿ ನಾವು ಪ್ರತಿದಿನ ಹಳಗನ್ನಡ ಕವಿತೆಗಳನ್ನ ಓದೋದು, ಅದ್ರ ಬಗ್ಗೆ ಚರ್ಚೆ, ಅದ್ರಲ್ಲಿ ನಮ್ಗೆ ಯಾವ ಅಂಶ ಇಷ್ಟ ಆಯ್ತು ಅನ್ನೋದನ್ನೆಲ್ಲ ಚರ್ಚಿಸ್ತೀವಿ. ಅಲ್ಲಿ ಬೇರೆ ಇನ್ಯಾವ ಕಾಡಹರಟೆಗೂ ಅವಕಾಶ ಇರೋದಿಲ್ಲ, ಕೇವಲ ಸಾಹಿತ್ಯಿಕ ಚರ್ಚೆಗಳು, ಅದರಲ್ಲೂ ಹಳಗನ್ನಡ ಸಾಹಿತ್ಯದ ಚರ್ಚೆ. ಆ ತರ ಒಳ್ಳೊಳ್ಳೆ ಒಂದು ಗ್ರೂಪ್ಗಳನ್ನ ನಡ್ಕೊಂಡು ಅದನ್ನ ನಾವು ಅತ್ಯಂತ ಪರಿಣಾಮಕಾರಿಯಾಗಿ ಬಳಸ್ಕೋಬೇಕು ಅಷ್ಟೇ. ಅದು ನೀಡ್ ಆಫ್ ದಿ ಡೇ ಅಂತ ನನಗನ್ಸುತ್ತೆ. ನನ್ನ ಚಾರಣಕ್ಕೆ ಹೋಗಿದ್ದ ಅನುಭವಗಳು ಅದನ್ನೆಲ್ಲ ನಾನು ಹಾಕೊಂಡಿದ್ರಿಂದ ಎಷ್ಟೊಂದು ಜನ ಅದನ್ನ ನನಗೆ ಇನ್ಬಾಕ್ಸ್ ಅಲ್ಲಿ ಕ್ವೆಶ್ಚನ್ಸ್ ಕೇಳಿ ಎಲ್ಲಿ ಹೋಗಿದ್ರಿ, ಹೇಗೆ ಹೋಗಿದ್ರಿ ಅಂತೆಲ್ಲ ಕೇಳಿ ಒಂದು ಮೂರ್ನಾಲ್ಕು ಗ್ರೂಪ್ಸ್ ಹೋಗಿ ಬಂದ್ರು, ಚಾರಣಕ್ಕೆ ಪ್ರಕೃತಿ ಸೌಂದರ್ಯನೆಲ್ಲ ಸವಿದ್ ಬಂದ್ರು. ಅದೊಂಥರ ನನಗೂ ತೃಪ್ತಿ, ಹಾಕಿದ್ದಕ್ಕೂ ಒಂದು ಸಾರ್ಥಕ ಆಯ್ತು ಈ ಕೆಲಸ ಅಂತ. ನಾನು ಹೆಬ್ರಿಯಲ್ಲಿ ಕಾಳಿಂಗ ಸರ್ಪದ ಅಧ್ಯಯನ ಕೇಂದ್ರ, ಅಲ್ಲೂ ಎಲ್ಲ ನೋಡ್ಕೊಂಡು ಬಂದ್ವು ಹೆಬ್ರಿ ಹತ್ರ. ಅದು ಬಿಟ್ರೆ ಕುರಿಂಜಾಲ್ ಪೀಕ್ ಅನ್ನ ಏರಿದ್ದು ಚಾರಣದಲ್ಲಿ, ಆಮೇಲೆ ಕುದುರೆಮುಖ ರೇಂಜ್ ನಲ್ಲಿ ಬರುತ್ತೆ ಅದು, ಅದನ್ನೆಲ್ಲ ನೋಡ್ಕೊಂಡು ಆಗುಂಬೆ ಎಲ್ಲ ಸೂರ್ಯಾಸ್ತ ನೋಡ್ಕೊಂಡು, ಸಿರಿಮನೆ ಫಾಲ್ಸ್, ಅಲ್ಲಿ ಸುತ್ತಮುತ್ತ ಸಿಗುವಂತ ಜಲಪಾತಗಳು. ಈ ರಜಾ ಅನ್ನೋದು ಸಿಕ್ಕಾಗ ಇದನ್ನೆಲ್ಲ ಇಂತೆಲ್ಲ ಹೋಗಿ ನೋಡ್ಕೊಂಡ್ ಬಂದ್ರೆ ಇಡೀ ಒಂದು ಮುಂದಿನ ಒಂದು ವರ್ಷಕ್ಕೆ ಒಂದು ಎನರ್ಜಿ ಚಾರ್ಜ್, ಹೌದು, ಬ್ಯಾಟ್ರಿ ಚಾರ್ಜ್ ಆಗುತ್ತೆ ನಮ್ಮ ನಂತರದಲ್ಲಿ.
1: ನಿಮ್ ಸ್ನೇಹಿತರ ಗುಂಪು ಹಂಗೆ ಇದೆ, ಎಲ್ಲ ಖುಷಿಯಾಗಿ ರಕ್ಷಾಕ್ ಹಾಕೊಂಡು ಕೈಲಿ ಕೋಲ್ ಇಟ್ಕೊಂಡು ಬೆಟ್ಟ ತೋಟಗಳು ನೋಡಿದೀನಿ. ಎಷ್ಟು ಜನ ಇದ್ದೀರಿ ಗುಂಪು?
0: ನಾವೊಂದು ಏಳೆಂಟು ಜನ. ಕಸಿನ್ಸ್ ಒಂದ್ ಗುಂಪು ಇದೆ, ಮತ್ ಫ್ರೆಂಡ್ಸ್ ಎಲ್ಲ ಒಂದ್ ಗುಂಪು ಇದೆ. ಕಸಿನ್ಸ್ ಎಲ್ಲ ಹೋಗ್ಬೇಕಾದ್ರೆ ಈ ತರ ಜಾಗಗಳಿಗೆ ಹೋಗ್ತೀವಿ, ಫ್ರೆಂಡ್ಸ್ ಹೋಗ್ಬೇಕಾದ್ರೆ ಹಳೆಬೀಡು ಆ ತರದಕ್ಕೆಲ್ಲ ಹೋಗಿ ಪರಂಪರೆ ಒಂದಿದಕ್ಕೆ ಹೋಗ್ತೀವಿ. ಅದು ಏರ್ಬೇಕಾದ್ರಲ್ಲ ಅಯ್ಯೋ ಇನ್ನಾಗಲ್ಲ ಇನ್ನಾಗಲ್ಲ ಅನ್ಸೋ ಏರಿ ಅವ್ರಿಗೆ ಹೋಗಿ ಅಲ್ಲಿ ಮೇಲ್ ಕೂತ ಧ್ಯಾನಕ್ಕೆಲ್ಲ ಕೂತಾಗ ಒಂಥರದಲ್ಲಿ ಕುವೆಂಪು ಹೇಳಿದ ಹಾಗೆ ರಸವಶಾವುತ ಕವಿಯದ ನೋಡಿದನು ಅನ್ನೋದೆಲ್ಲ, ಆ ಒಂದು ರಸವಶತೆ ಆ ಪರವಶತೆ ಮೂಡಿ ಬರುತ್ತೆ.
1: ಖಂಡಿತ, ನೀವು ಸಾಹಿತ್ಯದ ವಿದ್ಯಾರ್ಥಿ ಕೂಡ ಹೌದು, ಇತ್ತೀಚೆಗೆ ಒಂದು ಸಾಹಿತ್ಯ ಶಿಬಿರದಲ್ಲೂ ಕೂಡ ಆಗಮಿಸಿದ್ದೀವಿ, ಕುವೆಂಪು ಓದು ಅಂತ ಹೇಳಿ. ಆ ತರದ ಶಿಬಿರಗಳಿಗೆ ಹೋಗ್ಬೇಕು ಅಂತ ಯಾಕೆ ಅನಿಸ್ತದೆ?
0: ಮೊದ್ಲಿಂದನು ನನಗೆ ಅನ್ಸಿದ್ದೇನು ಅಂದ್ರೆ, ನಾನು ಏನಾದ್ರು ಸಾಹಿತ್ಯ ಕೃತಿಗಳನ್ನ ಓದಿದಾಗ ಅದನ್ನ ಚರ್ಚೆ ಮಾಡ್ಬೇಕು ಅಂದ್ರೆ ನನಗೆ ಅಷ್ಟು ಎಕ್ಸ್ಪೋಜರ್ ಅಥವಾ ನನ್ನ ಮಟ್ಟಕ್ಕಿಳಿದು ಅದನ್ನ ಚರ್ಚಿಸೋರಿಲ್ಲ. ಒಂದು ತುಂಬಾ ಓದ್ಕೊಂಡವ್ರು ಸಿಗ್ತಾರೆ, ಇಲ್ಲ ಏನು ಓದಿಲ್ದಿರೋರು ಸಿಗ್ತಾರೆ. ಇಬ್ರು ಜೊತೆನು ಚರ್ಚೆ ಮಾಡ್ಬೇಕಾದ್ರೆ ನನ್ನ ಒಂದು ವೇವ್ ಲೆಂತ್ ಗೆ ಮ್ಯಾಚ್ ಆಗಲ್ಲ ಅನಿಸ್ತಿತ್ತು ನನಗೆ. ಆದ್ರೆ ಇನ್ ಶಿಬಿರಗಳು ವಿದ್ಯಾರ್ಥಿಗಳಿಗಾಗೆ ವಿಶೇಷವಾಗಿ ಆಯೋಜಿಸಿದಾಗ ಅಲ್ಲಿ ಹೋಗಿ ಅವ್ರ ಜೊತೆ ಅವ್ರು ಹೇಗಿದ್ರು ಓದ್ಕೊಂಡ್ ಬಂದಿರ್ತಾರೆ, ನಾನು ಓದ್ಕೊಂಡ್ ಬಂದಿರ್ತೀನಿ, ಅಲ್ಲೊಂದು ವಿಚಾರ ವಿನಿಮಯ ಆಗುತ್ತೆ, ಅವ್ರ ಅನುಭವಗಳು ನನಗೆ ಗೊತ್ತಾಗುತ್ತೆ, ನನ್ನ ಅನುಭವನ ಅವ್ರಿಗೆ ಹೇಳೋದಕ್ಕೆ ಅವಕಾಶ ಸಿಗುತ್ತೆ. ಈಗ ಮೊನ್ನೆ ಕಥಾಕಮ್ಮಟ ಅಂತ ಅರಸೀಕೆರೆಯಲ್ಲಿ ಒಂದು ನಡೀತು, ಅಲ್ಲಿ ಹೋದಾಗಲೂ ಅಷ್ಟೇ ಅನೇಕ ಕಥೆಗಾರರು ಅಲ್ಲಿ ಒಡ್ಡಾರಾಧನೆಯಿಂದ ಹಿಡಿದು ಈಗಿನ ಫೇಸ್ಬುಕ್ ಕಥೆಗಳ ನಾನೋ ಕಥೆಗಳವರೆಗೂ ಚರ್ಚೆಗಳು ಗೋಷ್ಠಿಗಳಿದ್ವು. ನಾನು ಸಾಹಿತ್ಯದ ವಿದ್ಯಾರ್ಥಿ ಆದ್ರಿಂದ ಈ ತರ ಕಮ್ಮಟಗಳಲ್ಲಿ ಭಾಗವಹಿಸೋದ್ರಿಂದ ನನ್ನ ಒಂದು ಓದಿಗೂ ಸಹ ಅಧ್ಯಯನ ಅಥವಾ ಪರೀಕ್ಷೆಗಳಲ್ಲೂ ಸಹ ಇದು ಕ್ರಿಟಿಕಲ್ ಅನಾಲಿಸಿಸ್ ಅಂತೆಲ್ಲ ಪ್ರಶ್ನೆಗಳಿರುತ್ತಲ್ಲ, ಅಂತ ಪ್ರಶ್ನೆಗಳಿಗೆ ಉತ್ತರ ಬರೆಯುವಾಗ ಇಂತಹ ಕಮ್ಮಟಗಳಲ್ಲಿ ಭಾಗವಹಿಸಿದ್ದು ತುಂಬಾನೇ ಪ್ರಯೋಜನಕ್ಕೆ ಬರುತ್ತೆ ನನಗೆ.
1: ಸ್ವಂತ ಏನಾದ್ರು ಬರೆದಿದ್ದೀರಿ?
0: ಕತೆ ಅಂತೆಲ್ಲ ಬರ್ದಿಲ್ಲ, ಲೇಖನಗಳು ಮತ್ತೊಂದಷ್ಟು ನುಡಿ ಚಿತ್ರಗಳನ್ನ ಬರೆದಿದ್ದೀನಿ.
1: ನೀವು ಇಂಗ್ಲಿಷ್

0: ಸಾಹಿತ್ಯದ ವಿದ್ಯಾರ್ಥಿ, ಸಂಸ್ಕೃತ ಆಸಕ್ತಿಯ ವಿಷಯ, ಸಂಸ್ಕೃತದಲ್ಲಿ ಎಂ ಎ ಮಾಡಬೇಕು ಅನ್ನೋ ಒಂದು ಕನಸು ಇದೆ, ಕನ್ನಡವನ್ನು ಹೇಗೆ ಅಂಟಿಸ್ಕೊಂಡ್ರಿ?
1: ಮೊದಲು ಅಂಟಿದ್ದೆ ಕನ್ನಡ. ಆಕ್ಚುಲಿ 6ನೇ ತರಗತಿವರೆಗೂ ಕನ್ನಡ ಮಾಧ್ಯಮದಲ್ಲಿ ಓದಿದ್ದು, 6ನೇ ಕ್ಲಾಸಿಂದ ಇಂಗ್ಲಿಷ್ ಮಾಧ್ಯಮ. ಮನೆಯಲ್ಲಿ ಅಪ್ಪ ಹಿಂದಿನಿಂದಲೂ ಒಂದಷ್ಟು ಪುಸ್ತಕಗಳನ್ನೆಲ್ಲ ತಂದು ಕೊಡ್ತಾನೆ ಇದ್ರು. ಎಣ್ಣಮುರಿ ಅವರ ವಿಜಯ ಕೈದ ಮೆಟ್ಲು, ಜಗದಾತ್ಮಾನಂದರ ಬದುಕಲು ಕಲಿಯಿರಿ ಪುಸ್ತಕ, ಇಂಥ ಒಂದು ಕೃತಿಗಳನ್ನು ಓದ್ಕೊಂಡೇ ಬೆಳೆದೆ. ಆಮೇಲೆ ದೊಡ್ಡವಳಾಗ್ತಿದ್ದ ಹಾಗೆ ನನಗೆ ಭೈರಪ್ಪನವ್ರ ಕೃತಿಗಳನ್ನ ಪರಿಚಯಿಸಿದ್ರು ಅಪ್ಪ. ಗೃಹಭಂಗ ಮೊದಲು ಓದಿದ್ದು, ಆಮೇಲೆ ಜರ್ನಲಿಸಂ ತಗೊಂತೀನಿಂದಾಗ ತಂತು ತಂದುಕೊಟ್ರು. ನಂತರ ಮತಾಂತರದ್ದೆಲ್ಲ ತುಂಬಾ ಚರ್ಚೆಗಳು ನಡೀತಿದ್ದಾಗ ಧರ್ಮಶ್ರೀ ತಂದುಕೊಟ್ರು. ಹಾಗೆ ಪ್ರತಿಯೊಂದು ಬರ್ತ್ಡೇಗೋ ಅಥವಾ ಇಂಥ ಒಂದು ವಿಶೇಷ ಸಂದರ್ಭಗಳಲ್ಲಿ ಆ ಸಂದರ್ಭವನ್ನು ನಾನು ಹೆಚ್ಚೆಚ್ಚು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗೋ ಹಾಗೆ ಸಾಹಿತ್ಯಿಕ ಕೃತಿಗಳನ್ನು, ಅಪ್ಪಿಸುದ್ರ ಕಾದಂಬರಿಗಳು, ಎಂಡಮೂರಿ ಅವರ ಕಾದಂಬರಿಗಳು, ಅಮ್ಮ ಓದ್ತಿದ್ದ ಲೈಬ್ರರಿಯಿಂದ ತಂದು ಓದ್ತಿದ್ದ ಸಾಹಿಸುತ್ತೆ ತ್ರಿವೇಣಿ ಅವರ ಕಾದಂಬರಿಗಳನ್ನೆಲ್ಲ ಓದಿ ಓದಿ ಸುಮ್ಮನೆ ಟೈಮ್ ಪಾಸ್ ಅಂತ ಓದಕ್ಕೆ ಶುರು ಮಾಡಿದ್ದು, ಆಮೇಲೆ ಒಂದು ಹವ್ಯಾಸವಾಗಿ ಏನ್ ಮಾಡ್ತು. ಮೊದಲೆಲ್ಲ ತುಂಬಾ ಚಿಕ್ಕೋಳಿದಾಗ ಬಾಲಮಂಗಳ, ಗಿಳಿವಿಂಡು, ಚಂದಮಾಮ ಅದನ್ನೆಲ್ಲ ತಂದು ತುಂಬಾ ಓದ್ತಿದ್ದೆ. ಆಮೇಲೆ ಇಲ್ಲಿ 6ನೇ ತರಗತಿಯಲ್ಲಿ ಇಂಗ್ಲಿಷ್ ಮೀಡಿಯಂ ತಗೊಂಡ್ಮೇಲೆ ಅದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅನಿಸಿ, ಆಗ ಇಂಗ್ಲಿಷ್ ಹೆಚ್ಚು ಓದಿದಷ್ಟು ನಮ್ಗೆ ಹೆಲ್ಪ್ ಆಗುತ್ತೆ ಅಂತ ಕ್ಲಾಸಲ್ಲೆಲ್ಲ ಹೇಳೋರು. ಆಗ ಇಂಗ್ಲಿಷ್ ಓದಕ್ ಮಾಡಿದ್ದು. ಈಗ ಸ್ವಲ್ಪ ದೊಡ್ಡ ಜಾನ್ ಕಿಟ್ಸ್, ವರ್ಡ್ಸ್ವರ್ತ್, ಶೇಕ್ಸ್ಪಿಯರ್ನೆಲ್ಲ ಓದ್ತಾ ಇದ್ದೀನಿ.
0: ಇಂಗ್ಲಿಷ್ ಸಾಹಿತ್ಯದ ವಿದ್ಯಾರ್ಥಿನಿಯಾಗಿ ಸಾಹಿತ್ಯದ ಒಂದು ಹೊಸ ಪ್ರಪಂಚ ಪರಿಚಯ ಮಾಡಿಕೊಂಡಿದ್ದೀರಿ. ಜೊತೆಗೆ ನಿಮಗೆ ಈ ಗಮಕ ವಾಚನ ಮತ್ತೆ ವ್ಯಾಖ್ಯಾನದ ಹವ್ಯಾಸ ಇರೋದ್ರಿಂದ ಕನ್ನಡದ ಕಾವ್ಯಗಳನ್ನ ಗಮಕಿಗಳು ಹಾಡಿದಾಗ ಅದಕ್ಕೆ ವ್ಯಾಖ್ಯಾನ ಮಾಡುವ ಹವ್ಯಾಸವನ್ನು ಕೂಡ ನೀವು ರೂಢಿಸಿಕೊಂಡ್ರಿ, ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀರಿ. ಸಂಸ್ಕೃತ ಗ್ರಾಮ ಅಂತಾನೆ ಕರೆಸ್ಕೊಂಡಂತಹ ಹೊಸಳ್ಳಿ ಮತ್ತೂರು, ಅಲ್ಲಿಯೂ ಕೂಡ ನೀವು ಹೋಗಿ ಸುಮಾರು 7-8 ಕಾರ್ಯಕ್ರಮಗಳನ್ನು ಮಾಡಿದ್ದೀರಿ. ನಿಮಗೆ ಗಮಕ ವಾಚನ ಇಷ್ಟವಾ ವ್ಯಾಖ್ಯಾನ ಇಷ್ಟವಾ?
1: ವಾಚನ ಇಷ್ಟ, ಆದ್ರೆ ನನಗೆ ಬರೋದು ವ್ಯಾಖ್ಯಾನ ಮಾತ್ರ. ಗಮಕದ ಬಗ್ಗೆ ಇಂಟ್ರೆಸ್ಟ್ ಬಂದಿದ್ದು, ನಾನು ಅಲ್ಲಿ ನಡೀತಿದ್ದ ಕಾರ್ಯಕ್ರಮಗಳಿಗೆ ಭೇಟಿ ಕೊಡ್ತಿದ್ದೆ. ಜೊತೆಗೆ ಹೈಸ್ಕೂಲ್ ನಲ್ಲಿ ಗೀತಾ ಟೀಚರ್ ಅಂತ ನನ್ನ ಅಚ್ಚುಮೆಚ್ಚಿನ ಟೀಚರ್ ಅವರು, ಅವರು ಕನ್ನಡ ಹಳೆಗನ್ನಡ ಪದ್ಯಗಳನ್ನು ಪಾಠ ಮಾಡುವಾಗ ತುಂಬಾ ರಸವತ್ತಾಗಿ ಅಲ್ಲಿದ್ದನ್ನೆಲ್ಲ ವರ್ಣಿಸ್ತಿದ್ದು, ಅದೆಲ್ಲ ತುಂಬಾ ಖುಷಿ ಕೊಟ್ಟಿತ್ತು. ಆ ನಂತರ ನನ್ನ ಗೆಳತಿ ಸ್ವಾತಿ ನರಸಿಂಹ ಅಂತ, ಆಕೆ ತುಂಬಾ ಅದ್ಭುತವಾಗಿ ಗಮಕ ವಾಚನ ಮಾಡ್ತಾಳೆ. ಅವಳ ಕಾರ್ಯಕ್ರಮಗಳಿಗೆಲ್ಲ ಭೇಟಿ ಕೊಟ್ಟಾಗ ಅದ್ರಲ್ಲಿ ಆಸಕ್ತಿ ಬಂದು, ಹಾಗಾಗಿ ಒಂದು ಪ್ರಯತ್ನ ಮಾಡೋಣ ಇದರಲ್ಲೂ ಅಂತ ಅನ್ಕೊಂಡು ಮಾಡಿದ್ದು. ಮೊದಲನೇ ಅವಕಾಶ ಹೊಸಳ್ಳಿಯಲ್ಲೇ ಇತ್ತು. ಅಲ್ಲಿ ಕೇಶವಮೂರ್ತಿಗಳ ಮುಂದೆ ಅದನ್ನ ಪ್ರಸ್ತುತಪಡಿಸಿದ್ದು ನಿಜಕ್ಕೂ ಒಂದು ಅವಿಸ್ಮರಣೀಯ ಸಂದರ್ಭ ನನಗೆ. ಅಲ್ಲಿ ಅದನ್ನ ಮಾಡಿ ಬಂದ ಮೇಲೆ ಇಲ್ಲಿ ಹಾಸನದಲ್ಲಿ ಗಮಕ ನಮನ ಕಾವ್ಯ ನಮನ ಕಾರ್ಯಕ್ರಮ ಮಾಡಿದೆ. ಆನಂತರ ಅನೇಕ ಕಾಲೇಜುಗಳಲ್ಲಿ ನಾವು ಇಬ್ರು ನಡೆಸಿಕೊಟ್ಟವು, ರಾಮಾಯಣ ದರ್ಶನ ಮತ್ತೆ ಸಾಹಸ ಭೀಮ ವಿಜಯಂ ಕೃತಿಗಳ ವಾಚನ ಮತ್ತು ವ್ಯಾಖ್ಯಾನವನ್ನ. ಆಕೆ ವಾಚನ ಮಾಡ್ತಾಳೆ, ನಾನು ಅದಕ್ಕೆ ವ್ಯಾಖ್ಯಾನ ಹೇಳ್ತಾ ಹೋಗ್ತೇನೆ.
0: ಈಗ ನೀವು ನಿಮ್ಮ ಸ್ನೇಹಿತೆ ಜೊತೆಗೆ ಸಾಕಷ್ಟು ಕಡೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ರಿ, ಹಾಗೆ ಕುವೆಂಪು ಓದು ಶಿಬಿರದಲ್ಲೂ ಕೂಡ ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಕೃತಿಯಿಂದ ಒಂದು ಆಯ್ದ ಭಾಗವನ್ನ ಅಲ್ಲಿ ವಾಚನ ಮತ್ತೆ ವ್ಯಾಖ್ಯಾನಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು. ನಮ್ ಕೇಳುಗರಿಗೂ ಕೂಡ ಯಾವ್ದಾರ ಒಂದು ಭಾಗವನ್ನು ಕೇಳಿಸ್ಲಿಕ್ಕೆ ಸಾಧ್ಯ ಆಗ್ಬಹುದಾ ಅಂತ?
1: ಖಂಡಿತ ಸರ್. ಶ್ರೀ ರಾಮಾಯಣ ದರ್ಶನ ಕೃತಿಯ ಅಯೋಧ್ಯ ಸಂಪುಟದಿಂದ ಕುಣಿದಳು ಊರ್ವಶಿ ಅನ್ನೋ ಒಂದು ಭಾಗದಲ್ಲಿ ಒಂದು ಕೆಲವೊಂದು ಸಾಲುಗಳನ್ನ ಈಗ ಓದ್ತೇನೆ. ಕೊಂದ ಕಥದಿಂದೆ ಪೆರ್ಮನಾದನೆ ರಾಮನ ಮಾತಿನುಳಿ ಪಗೆಯೇ ತೆಗೆ ತೆಗೆ ಪೆರ್ಮೆ ಗೊಲ್ಮೆ ಎಚ್ಚನೆ ಮಹತ್ತಿಗೆ ಬೆಲೆಯ ಪೇಳ್ ಕೊಲೆ ದೈತ್ಯನಂ ಗೆಲಿದ ಕಾರಣ ಕಲ್ತು ತನ್ನ ದೈತೆಯ ನೊಲಿದ ಕಾರಣಕ್ಕೆ ಗುರುಕಣ ರಾಮಚಂದ್ರಂ ಕೋಲಾಹಲದ ರುಚಿಯ ಮೋಹಕ್ಕೆ ಮರುಳಾದ ಮಾನವರ್ ರಾವಣನ ಕೊಲೆಗಾಗಿ ರಾಮನಂ ಕೊಂಡಾಡಿದೊಡೆ ಕವಿಗುಮ ಭ್ರಾಂತಿ ತಾನೇಕೆ ಮಣಿಯುವೆನು ರಾಮ ನಡಿದ ಅವರೆಗೆ ದಶಶಿರನ ವಧೆಗಾಗಿ ಎಲ್ತು ಮಂದಾಕಿನಿಯ ತಿಳಿವೊನಲ ಮೀಯುತಿರಲೊರ್ದಿನಂ ತಾಂ ಕಂಡ ದೃಶ್ಯ ಸೌಂದರ್ಯದಿಂದ ಆತ್ಮದರ್ಶನ ಕೇರ್ದ ರಸಸಮಾಧಿಯ ಮಹಿಮೆಗಾಗಿ. ಇಲ್ಲಿ ಈ ಭಾಗವನ್ನು ಪ್ರಾರಂಭಿಸಿದಾಗ ಕವಿ ತಾಯಿ ಶಾರದಿಗೆ ನಮಿಸ್ತಾ ಕೇಳ್ಕೊಳ್ತಾರೆ. ರಣರಂಗದ ಸಾಹಸ ಕಥೆಯ ಬಣ್ಣನಿಗೆ ಬಡತನವಿಲ್ಲ, ಆದರೆ ದಿನದಿನದ ಸಾಧಾರಣದ ಶಾಂತ ಸರಳ ಜೀವನದ ವರ್ಣನೆ ಇರಲ, ನಾನು ಅದನ್ನೇ ಮಾಡೋದಕ್ಕೆ ಹೊರಟಿದ್ದೀನಿ ತಾಯಿ, ನನ್ನನ್ನು ಹರಸು ಅಂತ ಪ್ರಾರ್ಥಿಸ್ತಾರೆ. ಆನಂತರದಲ್ಲಿ ಈ ಭಾಗದಲ್ಲಿ ರಾಮ ಸೀತೆ ಲಕ್ಷ್ಮಣರು ತಾವು ಆ ವನವಾಸದಲ್ಲಿ ಅನುಭವಿಸಿದ ಘಟನೆಗಳನ್ನ ವರ್ಣಿಸ್ತಾ ಹೋಗ್ತಾರೆ. ಅಲ್ಲಿ ಅವರು ಕಂಡ ಪ್ರಕೃತಿ ಸೌಂದರ್ಯ, ಅದನ್ನ ಅವರು ಮಗು ಸಹಜ ಮುಗ್ಧತೆಯಲ್ಲಿ ನೋಡಿ ಆನಂದಿಸಿದ್ದು, ಇದೆಲ್ಲವನ್ನ ಅತ್ಯಂತ ಸೊಗಸಾಗಿ ಕವಿ ಚಿತ್ರಿಸ್ತಾರೆ. ರಾಮಾಯಣ ದರ್ಶನದಲ್ಲಿ ನಾವು ಕಾಣುವ ಒಂದು ಅಂಶ ಏನು ಅಂದ್ರೆ, ಕುವೆಂಪು ಚಿತ್ರಿಸಿದ ಶ್ರೀರಾಮಚಂದ್ರ ಶ್ರೀಸಾಮಾನ್ಯ, ಆತ ಶ್ರೀಸಾಮಾನ್ಯನಾದ್ದರಿಂದಲೇ ಆತ ಭಗವದ್ ಮಾನ್ಯನಾಗಿದ್ದ. ಇಲ್ಲಿ ಕವಿ ಹೇಳುತ್ತಿದ್ದಾರೆ, ರಾಮನನ್ನ ಇಡೀ ಲೋಕ ಕೊಂಡಾಡುವುದು ರಾವಣನನ್ನ ಕೊಂದಿದ್ದಕ್ಕೋಸ್ಕರ, ಆದ್ರೆ ಕವಿಗೆ ತಾನೇ ಆ ಭ್ರಾಂತಿ ಏಕೆ ಬೇಕು? ಆ ರಾಮನ ಅಡಿಯವರಿಗೆ ನಾನು ನಮಿಸ್ತೇನೆ, ಭಕ್ತಿಯಿಂದ ವಂದಿಸ್ತೇನೆ. ಮುಂದೆ ಎಂದೋ ಒಂದು ದಿವಸ ರಾವಣನ ಸಂಹಾರ ಮಾಡ್ತಾನೆ ಅನ್ನುವ ಕಾರಣದಿಂದಲ್ಲ, ಬದಲಾಗಿ ಆ ಚಿತ್ರಕೂಟ ಪರ್ವತದ ತಪ್ಪಲಿನಲ್ಲಿ ಹರಿಯುತ್ತಿದ್ದ ಮಂದಾಕಿನಿಯ ತಿಳಿನೀರಿನಲ್ಲಿ ಮೀಯುವಾಗ ಒಂದು ದಿವಸ ಆತ ತಾನು ಕಂಡ ಅದ್ಭುತ ದೃಶ್ಯ, ಆ ಪ್ರಕೃತಿ ಸೌಂದರ್ಯಕ್ಕೆ ಬೆರ

0: ಹಾಗಾಗಿ ಅದನ್ನ ನೋಡ್ತಾ ಆ ದರ್ಶನಕ್ಕೆ ಏರಿ ರಸ ಸಮಾಧಿಯನ್ನ ಹೊಂದುತ್ತಾನೆ. ಆ ಒಂದು ಮಹಿಮೆಗಾಗಿ ನಮಿಸ್ತೀನಿ, ಅವನನ್ನ ದೇವರು ಅಂತ ವಂದಿಸ್ತೀನಿ ಅಂತ ಹೇಳ್ತಾರೆ. ಈ ಭಾಗದ ಕೊನೆಯಲ್ಲಿ ಕವಿ ಹೇಳ್ತಾರೆ, ದೇವರು ರುಜು ಮಾಡಿದನು ಎಲ್ಲ ನಾವು ಪದ್ಯಗಳನ್ನ ಓದೇ ಇರ್ತೀವಿ ಕುವೆಂಪು ಅವರದ್ದು. ಹಾಗೆ ಆ ಬೆಳ್ಳಕ್ಕಿ ಪಂಕ್ತಿ ಅಲ್ಲಿ ಹಾರಿ ಹೋಗುವಾಗ ಆ ಸ್ನಾನ ಮಾಡ್ತಿದ್ದ ರಾಮ ಅದನ್ನೆಲ್ಲ ನೋಡಿ ಬೆರಗಾಗ್ತಾ, ನೋಡಿದನು ರಸವಶನಾಗುತ್ತ ದಾಶರಥಿ, ನೋಡುತ್ತಿರೇ ತಾನೇ ಹೊಳೆಯಾದಂತೆ, ತಾನಡವಿಯಾದಂತೆ, ತಾನೇ ಗಿರಿಯಾದಂತೆ, ತಾನೇ ಬಾನಾದಂತೆ, ತಾನೆಲ್ಲಮಾದಂತೆ, ಮೇಣೆಲ್ಲಮು ತನ್ನೊಳಧ್ಯಾತ್ಮಮಾದಂತೆ ಅಂತ. ಅದೇ ಅದನ್ನೆಲ್ಲ ನೋಡ್ತಾ ನೋಡ್ತಾ ರಾಮ ತಾನೇ ಅದಾಗಿದ್ದಾನೆ, ತಾನೇ ಹೊಳೆಯಾಗಿ ಬಿಟ್ಟಿದ್ದಾನೆ, ಆ ಅರಣ್ಯವೇ ತಾನಾಗಿದ್ದಾನೆ. ಹೀಗೆಲ್ಲ ಆಗುತ್ತಾಗುತ್ತಾ ಅವೆಲ್ಲವೂ ಕಡೆಗೆ ಅವನೊಳಗೆ ಅಧ್ಯಾತ್ಮದ ಒಂದು ಆ ಮಟ್ಟವನ್ನ ಏರಿ ನಿಂತಿದೆ. ಆ ಕಾಣಿಕೆ, ಅದ್ವೈತದ ಕಾಣಿಕೆಯನ್ನ ಇಲ್ಲಿ ಕುವೆಂಪು ಪ್ರಕಾಶಿಸ್ತಾರೆ. ರಾಮನೇ ಅದಾಗಿದ್ದು, ಅದೆಲ್ಲವೂ ರಾಮನಾಗಿದ್ದು, ಇಲ್ಲಿ ಅವರೆಡು ಬೇರೆ ಅಲ್ಲ ಅನ್ನುವ ಭಾವವನ್ನ ಕಾಣಬಹುದು. ಅದ್ವೈತದ ಕಾಣಿಕೆಯನ್ನು ನೀಡುತ್ತಾ ಆ ಅಧ್ಯಾತ್ಮ ಸಿದ್ಧಿಯನ್ನ ರಾಮ ಅಂದು ಪಡೆದ, ಅದಕ್ಕಾಗಿ ಅವನ ಅಡಿದವರಿಗೆ ನಾನು ಮಣಿತೇನೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಇಲ್ಲಿ ಕೋಲಾಹಲದ ರುಚಿಯ ಮೋಹಕ್ಕೆ ಮರುಳಾದ ಮಾನವರ್ ರಾವಣನ ಕೊಲೆಗಾಗಿ ರಾಮನಂ ಕೊಂಡಾಡಿದೊಡೆ ಕವಿಗುಮ ಭ್ರಾಂತಿ ತಾನೇಕೆ ಅಂತ ಹೇಳಿದ್ದಾರೆ. ಇಲ್ಲಿ ಕವಿಯಾದವನು ತನ್ನ ಸುತ್ತಲಿನ ಪರಿಸರದಲ್ಲಿ, ಸಮಾಜದಲ್ಲಿ ಅಥವಾ ವ್ಯಕ್ತಿಗಳಲ್ಲಿ ಯಾವ ವಿಷಯಕ್ಕೆ ಅಥವಾ ಗುಣಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಸೂಕ್ಷ್ಮವಾಗಿ ಸೂಚಿಸಿದ್ದಾರೆ ಅಂತ ನಾವು ನೋಡಬಹುದು.
1: ತುಂಬಾ ಚೆನ್ನಾಗಿ ವ್ಯಾಖ್ಯಾನ ಮಾಡಿದ್ರಿ. ಬಹುಶಃ ನೀವು ಈ ತರಾನೇ ಕಾವ್ಯವನ್ನ ಒಂದ್ ಕಡೆ ಓದ್ಕೊಳ್ತಾ ಅರ್ಥ ಮಾಡ್ಕೊಳ್ತಾ, ನೀವಾಗ್ಲೇ ಹೇಳಿದ್ರಿ ಹಳೆಗನ್ನಡ ಕಾವ್ಯಗಳ ಒಂದಷ್ಟು ವಾಟ್ಸ್ಆಪ್ ಅಲ್ಲೆಲ್ಲ ನಾವು ಚರ್ಚೆ ಮಾಡ್ತಾ ಇದ್ದೇವೆ.
0: ತಿಂಗಳಿಗೆ ಒಂದೊಂದು ಕಾಲನ್ನ ಮಾಡಿದ್ದಾರೆ. ಈ ತಿಂಗಳು ಜೈಮಿನಿ ಭಾರತದ ಒಂದು ನಡೀತಾ ಇದೆ. ಪ್ರತಿ ದಿನ ಒಂದಷ್ಟು ಅಧ್ಯಾಯಗಳನ್ನ ನಾವೇ ನಿಗದಿ ಮಾಡ್ಕೊಂಡು ಅದನ್ನು ಓದಿ ಅದರಲ್ಲಿರುವ ವಿಶೇಷ ಪದ್ಯಗಳನ್ನ ಹಂಚಿಕೊಂಡು ಅದನ್ನ ಅರ್ಚಿಸುವಂತ ಒಂದು ವಿಶೇಷ ಕೆಲಸ ಅಂತ ನನ್ನ.
1: ಸರಿ, ಅದ್ರ ಜೊತೆಗೆ ನಾನು ಇನ್ನೊಂದು ಗಮನಿಸಿದ್ದು ಅಂದ್ರೆ ನೀವು ಕಾಲೇಜಿನಲ್ಲಿ ಎನ್ಸಿಸಿ ಲೂ ಇದ್ರಿ.
0: ಹೌದು, ಡಿಗ್ರಿ ಕಾಲೇಜಿಗೆ ಬಂದ್ಮೇಲೆ ಸೇರಿದ್ದು ನಾನು. ಅಲ್ಲಿಯೂ ಸಹ ಎರಡು ಮೂರು ಕ್ಯಾಂಪ್ಗಳನ್ನ ಅಟೆಂಡ್ ಮಾಡಿದೀನಿ. ಮೊದಲ ಕ್ಯಾಂಪ್ ಬೆಂಗಳೂರಿನಲ್ಲಿ ಕಮಾಂಡ್ ಆಸ್ಪತ್ರೆಯಲ್ಲಿ ನಡೆದಿದ್ದು, ಪ್ರಥಮ ಚಿಕಿತ್ಸೆ ಬಗ್ಗೆ ವಿಶೇಷ ಕ್ಯಾಂಪ್ ಅದು, ಹಾಸ್ಪಿಟಲ್ ಅಟ್ಯಾಚ್ಮೆಂಟ್ ಕ್ಯಾಂಪ್ ಅಂತ. ಅಲ್ಲಿಯೂ ಸಹ 75 ಮಾರ್ಕ್ಸ್ಗಳಿಗೆ ಒಂದು ಲಿಖಿತ ಪರೀಕ್ಷೆ ಕೊಟ್ಟಿದ್ರು, ಅದರಲ್ಲಿ 174 ಅಂಕಗಳು ಬಂತು, ಪ್ರಥಮ ಸ್ಥಾನ ಪಡ್ಕೊಂಡೆ.
1: ಅಭಿನಂದನೆಗಳು.
0: ಧನ್ಯವಾದ ಸರ್. ನಂತರ ಇಲ್ಲೊಂದು ಸಿಎಟಿಸಿ ಕ್ಯಾಂಪ್ ಮಾಡಿ ಇಲ್ವಾಲಹದಲ್ಲಿ ಮೈಸೂರು ಹತ್ರ. ಈ ವರ್ಷದಲ್ಲಿ ಇನ್ನೊಂದು ಕ್ಯಾಂಪ್ ಅಟೆಂಡ್ ಮಾಡ್ಬೇಕು.
1: ಅಲ್ಲಿಗೆ ನಿಮಗೆ ಸಿ ಸರ್ಟಿಫಿಕೇಟ್ ಬರ್ತದೆ.
0: ಹೌದು.
1: ಸೊ ಈ ಕಡೆ ಸೇನೆಯ ಕಡೆಗೂ ಹೋಗುವ ಒಂದೇನಾದ್ರೂ ಒಲವು ಇದೆಯಾ?
0: ಹೌದು, ಅದ್ರ ಬಗ್ಗೆನೂ ಅಂದ್ರೆ ಹೌದು, ಅದ್ರ ಬಗ್ಗೆ ಹೆಚ್ಚೆಚ್ಚು ಬರೆಯುವಂತ ಅವಕಾಶ.
1: ಮೂಲವಾಗಿ ನೀವು ಪತ್ರಿಕೋದ್ಯಮ
0: ಬರವಣಿಗೆ
1: ಮುಂದುವರಿಬೇಕು.
0: ಯಾವ ಕ್ಷೇತ್ರಕ್ಕೆ ಹೋದ್ರು ಅದ್ರ ಬಗ್ಗೆ ಬರವಣಿಗೆ.
1: ಹೀಗೆ ಬರಿತಾ ಬರಿತಾ ಒಂದಷ್ಟು ಬಹುಮಾನಗಳು ಬಂದಿರಬೇಕಲ್ಲ ನಿಮಗೆ?
0: ಬಂದಿದೆ ಬಹುಮಾನಗಳು ಅನ್ನೋದಕ್ಕಿಂತ ಪತ್ರಿಕೆಗಳು ಕಳಿಸಿದಾಗ ಸಂಭಾವನೆ, ಮತ್ತೆ ಪ್ರಬಂಧ ಸ್ಪರ್ಧೆಗಳಲ್ಲಿ ಬಹುಮಾನಗಳು ಬಂದಿದೆ. ಆಮೇಲೆ ಚರ್ಚಾ ಸ್ಪರ್ಧೆಗಳು ಒಂದೆರಡು ಮೂರು ಭಾಗವಹಿಸಿದ್ದೀನಿ. ಕಾಲೇಜ್ ದಿನ, ಶಾಲಾ ಕಾಲೇಜ್ ದಿನಗಳಲ್ಲಿ ಬಾಹ್ಯ ಸ್ಪರ್ಧೆಗಳಲ್ಲೂ ಭಾಗವಹಿಸಿದ್ದೆ. ಕೆಲವೊಂದ್ಸಲ ಬೇರೆಯವ್ರಿಗೆ ಪ್ರಿಪೇರ್ ಮಾಡ್ಕೊಡೋದು ಅಂತದ್ದು ಎಲ್ಲ. ಹೌದು, ಖಂಡಿತ.
1: ಬರವಣಿಗೆ ಪತ್ರಿಕೆಗಳಲ್ಲಿ ಅಂದ್ರೆ ಯಾವ್ಯಾವ ಪತ್ರಿಕೆಗಳಲ್ಲಿ ಪ್ರಕಟಣೆ?
0: ಪ್ರಜಾವಾಣಿ, ಉದಯವಾಣಿ, ಮತ್ತೆ ವಿಕ್ರಮ ಅಂತ ಆಸೆ ಇದೆ. ಜನತಾ ಮಾಧ್ಯಮ ಮೊದಲು ಪ್ರೋತ್ಸಾಹ ನೀಡಿದ ಪತ್ರಿಕೆ, ನೆನಪಿಸ್ಕೋಬೇಕಾದಂತದ್ದು. ಅಲ್ಲಿ ಒಂದಷ್ಟು ಲೇಖನಗಳು ಪ್ರಕಟ ಆಗಿದೆ.
1: ಪ್ರವಾಸದ ಬಗ್ಗೆ ಆಸಕ್ತಿ, ಎಲ್ಲೆಲ್ಲಿ ಹೋಗಿದ್ರಿ?
0: ಪ್ರವಾಸ, ನಮ್ಮನೇಲಿ ಮೂರು ಜನರು, ತಂದೆ ತಾಯಿ ಮಗಳು, ಮೂರು ಜನರು ಪ್ರವಾಸ ಪ್ರಿಯರು. ಅಪ್ಪ ಅಮ್ಮನು ಮೊದಲೆಲ್ಲ ತುಂಬಾ ಸುತ್ತಾಡಿದ್ರು, ಆಮೇಲೆ ಈಗ ನಾನು 10th ಬಂದ್ಮೇಲೆ ಇಂದ ಪ್ರತಿ ವರ್ಷ ಒಂದೊಂದು ರಾಜ್ಯಕ್ಕೆ ಒಂದೊಂದು ಕಡೆಗೆ ಅಂತ ಪ್ರವಾಸ ಹೋಗಿ ತಮಿಳ್ನಾಡು, ಗೋವಾ ಮತ್ತೆ ಕೇರಳ ಎಲ್ಲ ನೋಡಿದ್ವು ಫಸ್ಟ್. ಆನಂತರ ಉತ್ತರ ಭಾರತ ಯಾತ್ರೆ ಅಂತ ಮಾಡಿ ಒರಿಸ್ಸಾ, ಉತ್ತರಾಖಂಡ, ಉತ್ತರ ಭಾರತ, ದೆಹಲಿ, ಕಲ್ಕತ್ತಾ, ನೇಪಾಳ ಇದರ ದೇಶ ಎಲ್ಲ ನೋಡ್ಕೊಂಡು ಬಂದ್ವು. ಜಮ್ಮುದಲ್ಲಿ ವೈಷ್ಣೋದೇವಿ ದೇವಸ್ಥಾನ ಅದೆಲ್ಲ, ಅದೊಂದು ವಿಶೇಷ ಅನುಭವ. ಮತ್ತೆ ನೇಪಾಳಕ್ಕೆ ಅಂದ್ರೆ ನಾವೆಲ್ಲ ಹೋಗಿ ಹೋಗಿ ಸುತ್ತಾಡ್ಕೊಂಡು ಬಂದು 2-3 ವರ್ಷಗಳಲ್ಲೇ ಅಲ್ಲೆಲ್ಲ ದೊಡ್ಡ ದೊಡ್ಡ ಅನಾಹುತಗಳು ನಡೆದು ಹೋದ್ವು, ಭೂಕಂಪಗಳು ನಡೆದು ಹೋದ್ವು. ಇನ್ನು 16 ವರ್ಷ ಅಲ್ಲೆಲ್ಲ ಸ್ವಲ್ಪ ಕಷ್ಟವೇ ಹೋಗೋದು. ಅಂತರದಲ್ಲಿ ಖುಷಿ, ಹೋಗಿ ಬನ್ನಿ, ನಮ್ಗೇನಂತ ಪ್ರಾಬ್ಲಮ್ ಆಗ್ಲಿಲ್ಲ ಅನ್ನೋದೊಂದು. ನೇಪಾಳಕ್ಕೆಲ್ಲ ಭೇಟಿ ನೀಡಿ ತುಂಬಾನೇ ಖುಷಿ ಕೊಟ್ಟಂತ ಸಂಗತಿ ಅಲ್ಲೆಲ್ಲ.
1: ಬಹಳ ಖುಷಿ ಖುಷಿಯಲ್ಲಿ ಓದನ್ನ ಎಂಜಾಯ್ ಮಾಡಿದ್ರಿ, ಹಾಗೆ ನಿಮ್ಮ ಸ್ಟೂಡೆಂಟ್ ಕೆರಿಯರ್ ಅಲ್ಲಿ ಚಾರಣ, ಸಮಾಜ ಸೇವೆ ಇವನ್ನೆಲ್ಲ ಎಂಜಾಯ್ ಮಾಡಿದ್ರಿ. ನಿಮ್ಮ ಸ್ನೇಹಿತೆಯರು, ನಿಮ್ಮ ಸ್ನೇಹಿತರು ಎಲ್ಲ ಇದಾರೆ, ಈ ತರಾನೇ ಅವರು ಬರೀ ಓದೋದಕ್ಕೆ ಬಂದು ಓದ್ತಾ ಓದ್ತಾ ಕೂತಿರ್ತಾರೆ, ಈ ತರ ಅಡಿಷನಲ್ ಆಗಿ ಏನಾದ್ರು ಕುಚ್ ಎಕ್ಸ್ಟ್ರಾ ಹೇ ಅಂತ ಕೇಳ್ತಾರಲ್ಲ, ಹಾಗೆ ಈ ಎಕ್ಸ್ಟ್ರಾ ಆಕ್ಟಿವಿಟೀಸ್ ಏನೆಲ್ಲ ಮಾಡ್ತಾ ಬಂದಿದ್ದೀರಿ, ಇದು ಮಾಡಿದ್ರೆ ಖಂಡಿತ ಅನುಕೂಲ ಆಗುತ್ತೆ ಅವರ ಕೆರಿಯರ್ ಬಿಲ್ಡಿಂಗ್. ತುಂಬಾನೇ ಒಂದು ಪ್ರೋತ್ಸಾಹ ನೀಡತಕ್ಕಂತ ಕಾರ್ಯಕ್ರಮಗಳು ಇವೆಲ್ಲ. ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಅದ್ರ ಬಗ್ಗೆ? ಬಗ್ಗೆ
0: ಯಾರನ್ನೇ ಕೇಳಿದ್ರು ಏನಂತಾರೆ, ಯೋ ಟೈಮ್ ಇಲ್ಲ ಟೈಮ್ ಇಲ್ಲ, ನಾನು ಅದ್ ಮಾಡ್ತಿದ್ದೀನಿ, ಕಾಲೇಜು, ಸಿಟಿ ಎಕ್ಸಾಮ್, ಟ್ಯೂಷನ್ ಇದೆಲ್ಲದ್ರ ಮಧ್ಯೆ ಅದೇನೋ ಒಂದು ಸಣ್ಣ ಪುಟ್ಟದ್ ಮಾಡ್ತಿದ್ದೀನಿ, ಅದ್ರ ಜೊತೆ ಇನ್ನೆಷ್ಟು ಮಾಡೋದು, ಸಾಕು ಟೈಮ್ ಇಲ್ಲ ಟೈಮ್ ಇಲ್ಲ ಅಂತ ಇರ್ತಾರೆ. ಆ ಟೈಮ್ ಇಲ್ಲ ಅನ್ನೋದಕ್ಕೂ ಟೈಮ್ ಇರಬಾರ್ದು ನಮ್ಗೆ, ಅಷ್ಟು ಮಟ್ಟಿಗೆ ನಾವು ತೊಡಗಿಸ್ಕೋಬೇಕು. ನಾನು ಹೇಳೋದು ಜೊತೆಗೆ ಟೈಮ್ ಇದ್ದೇ ಇರುತ್ತೆ ಯಾವಾಗ್ಲೂ, ನಾವು ಅದನ್ನ ಮಾಡ್ಕೋಬೇಕಷ್ಟೇ. ಟಿವಿ ನೋಡೋದೆಲ್ಲ ಇದ್ದೇ ಇರುತ್ತೆ, ಅದನ್ನ ಒಂದು ಅರ್ಧ ಗಂಟೆ ಕಾಲ

0: ಆಸಕ್ತಿ ಇರೋರೆಲ್ಲ ಒಂದು ಗುಂಪು ಮಾಡ್ಕೊಂಡ್ರೆ ಅವರು ಒಂದು ತಿಂಗಳಿಗೊಂದ್ಸಲ ಯಾವ್ದಾದ್ರು ತಾಲೂಕುಗಳಲ್ಲಿ ಒಂದು ಗೌರ್ಮೆಂಟ್ ಶಾಲೆಗಳಿಗೆಲ್ಲ ಹೋಗಿ ಅಲ್ಲಿ ಮಕ್ಕಳಿಗೆ ಒಂದು ಜನಪದ ದೇಶಭಕ್ತಿ ಗೀತೆಗಳ ಭಾವಗೀತೆಗಳನ್ನೆಲ್ಲ ಹೇಳ್ಕೊಡೋದು, ಪತ್ರ ಲೇಖನಗಳನ್ನೆಲ್ಲ ಹೇಳ್ಕೊಡೋದು, ಮುಂದೆ ಅವ್ರಿಗೆ ಹೆಲ್ಪ್ ಆಗುವಂಥದ್ದು ಏನಾದ್ರು ಒಂದು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಬಂದ್ರೆ ಅವ್ರಿಗೂ ಖುಷಿ ಇರುತ್ತೆ ಒಂಥರದಲ್ಲಿ. ಈಗ ಮೊನ್ನೆ ಆಕಾಶವಲ್ಲಿ ಒಂದು ಕೇಳ್ತಿದ್ದೆ, ಶನಿವಾರದ ಹೊತ್ತು ಅಲಮ್ನಿ ಹಳೆಯ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಶಾಲೆಗಳಿಗೆ ಬಂದು ಪಾಠ ಮಾಡಬಹುದು ಒಂದು ಗಂಟೆ ಕಾಲ ಅಂತ. ಅದನ್ನೆಲ್ಲ ಚೆನ್ನಾಗಿ ಬಳಸ್ಕೊಂಡ್ರೆ ನಮ್ಮ ಸ್ಟೂಡೆಂಟ್ಸ್ ಅಥವಾ ಯುವಕರಿಗೂ ಸಹ ಪಬ್ಲಿಕ್ ರಿಲೇಷನ್ಸ್ ಅಂತ ಏನಿದೆ ಅದಕ್ಕೆಲ್ಲ ಕೋರ್ಸ್ ಮಾಡ್ಕೋತಾರೆ. BBM ಅಲ್ಲಿಗೆಲ್ಲ ಹೋದವರೆಲ್ಲ ಮ್ಯಾನೇಜ್ಮೆಂಟ್ ಅದ್ರ ಬಗ್ಗೆ ಜನರ ಜೊತೆ ಹೆಂಗ್ ಕಮ್ಯುನಿಕೇಶನ್ ಕ್ಲಾಸಸ್ ನಡೆಯುತ್ತೆ ಇದನ್ನೆಲ್ಲ ಅವ್ರು ಮಾಡ್ಕೊಂಡು ಹೋಗಿದ್ರೆ ಅಂತ ಕ್ಲಾಸಸ್ ಗಳ ಅವಶ್ಯಕತೆ ಇರೋದಿಲ್ಲ. ಮೇನ್ ಜನರ ಜೊತೆ ಬೆರೆಯೋದನ್ನ ಕಲಿಬೇಕು ಅಂತ.
1: ಜೊತೆಗೆ ಒಂದು ಕೆರಿಯರ್ ಬಿಲ್ಡಿಂಗ್ ಬಗ್ಗೆ, ಭವಿಷ್ಯವನ್ನ ಭರವಾಗಿ ಕಟ್ಕೊಳ್ಳೋದ್ರ ಬಗ್ಗೆ ಕನಸುಗಳನ್ನ ಬಿತ್ತಕೊಳ್ತಾ ಹೋದ್ರೆ ಆ ದಾರಿಯಲ್ಲಿ ನಡೆಯೋದು ಬಹಳ ಚೆನ್ನಾಗಿರುತ್ತೆ, ಭವಿಷ್ಯ ಉಜ್ವಲ ಆಗುತ್ತೆ ಅಂತೀರಿ.
0: ಮತ್ತೆ ಇಂಥದೆಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಯಾವಾಗ್ಲೂ ನಮ್ಗೆ ಅದರ ಹೇಳದ್ನಲ್ಲ, ಬ್ಯಾಟ್ರಿ ಚಾರ್ಜ್ ಆಗೋದಕ್ಕೆ ಇರುವಂತದ್ದು ಅದು ಅಲ್ಲಿ ಚಾರ್ಜ್ ಮಾಡ್ಕೊಂಡಷ್ಟು ಅಕಾಡೆಮಿಕಲ್ ನಮ್ಗೆ ಗೊತ್ತಿಲ್ದಂಗೆ ನಮ್ದು ಬಂದೇ ಬರುತ್ತೆ. ಈ TV ನೋಡ್ ಅಲ್ಲೇನು ಅವ್ರ ಹತ್ರ ನಾವು ಹತ್ತು ಅವತ್ತು ಹೋಗ್ಕು ಅಂತಾನೆ ಮನ್ಸ್ ಬರಲ್ಲ. ಬೇಕಾದ್ರೆ ಅದೇ ಇಲ್ಲೆಲ್ಲೋ ಮಕ್ಕಳ ಆಶ್ರಮಕ್ಕೋ ಇಲ್ಲಿಗೆ ಹೋಗಿ ಬಂದು ಆ ಮಕ್ಳು ನಗೋದು ಆ ಮಕ್ಳ ಜೊತೆ ಆಟ ಆಡ್ಕೊಂಡ್ ಬಂದ್ರೆ ಖಂಡಿತ ಬಂದು ಕೂತ್ಕೊಂಡು ಓದ್ಬೇಕು ಅನ್ಸುತ್ತೆ, ಖುಷಿ ಆಗುತ್ತೆ. ಮುಂದೆ ಅವ್ರಿಗೇನೋ ನಾನು ಹೆಲ್ಪ್ ಮಾಡ್ಬೇಕು ನಾನು ಓದ್ಬೇಕು ಅನ್ನೋ ಒಂದು ಆತರದ್ದು ಒಂದು ಭಾವನೆ ಬರೋದಕ್ಕೆ ಅವಕಾಶ ಇರುತ್ತೆ.
1: ಈ ತರ ಒಂದು ಹೊಸ ಹೊಳಹುನ್ನ ಅಂತಲ್ಲೆಲ್ಲ ಹೋದಾಗ ಪಡ್ಕೊಳ್ಳಿಕ್ ಸಾಧ್ಯ ಆಗುತ್ತೆ. ಹಾಗೆ ಎಲ್ಲರಿಗೂ ಆಗ್ಲಿ, ನೀವು ಏನೋ ಕನಸುಗಳು ಇಟ್ಕೊಂಡಿದ್ದೀರಿ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ಪತ್ರಿಕೋದ್ಯಮದ ಉನ್ನತ ವ್ಯಾಸಂಗವನ್ನು ಮಾಡಬೇಕು ಅನ್ನೋಂಥದ್ದು, ಈಗ ಓದ್ತಾ ಇರೋ ವಿಷಯದಲ್ಲಿ ಒಳ್ಳೆಯ ಅಂಕಗಳನ್ನು ತೆಗಿಬೇಕು ಅಂತದ್ದು, ಬರವಣಿಗೆಯನ್ನು ಮುರಿಸಕ್ಕಂಥದ್ದು, ಇವೆಲ್ಲವೂ ಯಶಸ್ಸಾಗಲಿ. ಹಾಗೆ ಕಾವ್ಯಕ್ಷೇತ್ರಕ್ಕೆ ನಿಮ್ಮ ವ್ಯಾಖ್ಯಾನದ ಪ್ರಕ್ರಿಯೆ ಏನಿದೆ ಅದು ಕೂಡ ಮುಂದುವರಿಯಲಿ ಅಂತ ಹಾರೈಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂತೆ ನಮ್ಮ ಯುವಜನರು ನಿಮ್ಮ ಮಾದರಿಯಾಗಿ ಸ್ವೀಕರಿಸಲಿ ಅಂತ ಹೇಳಿ ನಾವು ಕೂಡ ಹಾರೈಸ್ತೇವೆ. ತುಂಬಾ ಧನ್ಯವಾದಗಳು ಇಷ್ಟು ದೂರ ಬಂದು ಎಲ್ಲ ಮಾಹಿತಿಗಳನ್ನು ಹಂಚಿಕೊಂಡಿದ್ದೆ. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ತುಂಬಿರುವ ಧನ್ಯವಾದಗಳು.
0: ನಮಸ್ಕಾರ. ಇದುವರೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಯುವ ಪ್ರತಿಭೆ ಹಾಸನದ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಅನಘಾ ನಾಗಭೂಷಣ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರಿಗೆ ಪಾಲ್ಗೊಂಡವರು ಬೇದ್ರೆ ಮಂಜುನಾಥ್. ಇದು ಇಂದಿನ ಯುವವಾಣಿ.

0: ವನಿತಾವಾಣಿ ಮಹಿಳೆಯರಿಗಾಗಿ ಕಾರ್ಯಕ್ರಮ. ನಮಸ್ಕಾರ ಗೆಳತಿಯರೇ, ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ನಾ ಮೆಚ್ಚಿದ ಪುಸ್ತಕ, ಈ ಕುರಿತು ಮಾತನಾಡ್ತಾರೆ ಡಾಕ್ಟರ್ ಜಯಶ್ರೀ ಬಿ ಕದ್ರಿ ಹಾಗೂ ಭಾವರಂಜಿನಿ, ಇವನ್ನೆಲ್ಲ ಕೇಳಬಹುದು. ಕೇಳಿ ನಾ ಮೆಚ್ಚಿದ ಪುಸ್ತಕ, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಜಯಶ್ರೀ ಬಿ ಕದ್ರಿ.
1: ಸಾಹಿತ್ಯ ಚರಿತ್ರೆಯಲ್ಲಿ ಆತ್ಮಕಥೆಗಳಿಗೆ ಅದರದ್ದೇ ಆದ ವಿಶಿಷ್ಟ ಸ್ಥಾನವಿದೆ. ವ್ಯಕ್ತಿಯೊಬ್ಬರು ತನ್ನ ಜೀವನದ ಸಂಧ್ಯಾಕಾಲದಲ್ಲಿ ತಾನು ಸಾಗಿ ಬಂದ ದಾರಿಯನ್ನು ಅವಲೋಕಿಸುವಾಗಿನ ನಿಟ್ಟುಸಿರುಗಳು, ದುಗುಡ ದುಮ್ಮಾನ ತಲ್ಲಣಗಳು, ಅಂತೆಯೇ ಸಾರ್ಥಕ್ಯದ ಭಾವಗಳು, ಹೀಗೆ. ಅದು ಅಲ್ಲದೆ ಜೀವನವೆನ್ನುವುದು ಸರಳರೇಖೆ ಏನಲ್ಲ, ಏರಿಳಿತಗಳು, ತಿರುವುಗಳು, ಅದೆಷ್ಟೋ ಘಟನೆಗಳು, ದ್ವಂದ್ವಗಳು, ಗೋಜಲುಗಳು, ಹೀಗೆ ಅವರವರ ಭಾವ ಅವರದು. ಕೆಲವರ ಜೀವನ ಹೆಚ್ಚೇನೂ ಉತ್ಪಾತಗಳಿಲ್ಲದೆ ಶಾಂತ ನದಿಯಂತಿದ್ದರೆ, ಇನ್ನು ಕೆಲವರ ಜೀವನ ಆಘಾತಗಳು, ಬವಣೆಗಳು, ಅದೇ ಸಮಯ ಮಹತ್ತರ ಸಾಧನೆಗಳು, ಹೀಗೆ ಚೇತನಕ್ಕೆ ಸವಾಲೆಸೆಯುವಂತಿರುತ್ತದೆ. ಕನ್ನಡದ ಮಟ್ಟಿಗೆ ಹೇಳಿದರೆ ಶಿವರಾಮ ಕಾರಂತರ ಹುಚ್ಚು ಮನಸ್ಸಿನ ಹತ್ತು ಮುಖಗಳಿಂದ ಹಿಡಿದು ಕುವೆಂಪು ಅವರ ನೆನಪಿನ ದೋಣಿಯಲ್ಲಿ, ಭೈರಪ್ಪ ಅವರ ಬಿತ್ತಿ, ಯು ಆರ್ ಅನಂತಮೂರ್ತಿಯವರ ಸುರಗಿ, ಗಿರೀಶ್ ಕಾರ್ನಾಡ್ ಅವರ ಆಡಾಡತ ಆಯುಷ್ಯ, ಸಿಎನ್ ರಾಮಚಂದ್ರನ್ ಅವರ ನೆರಳುಗಳ ಬೆನ್ನುಹತ್ತಿ, ಹೀಗೆ ಅನೇಕ ಗಮನಾರ್ಹ ಆತ್ಮಕಥೆಗಳಿವೆ. ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಹೆಚ್ಚಿನ ಪುರುಷ ಸಾಕರು ತಮ್ಮ ಆತ್ಮಚರಿತ್ರೆಯನ್ನು ನಿರ್ಭಿಡೆಯಿಂದ ಬರೆದುಕೊಂಡಿರುವುದು. ತಮ್ಮ ಪ್ರೀತಿ, ಪ್ರೇಮ, ಪ್ರಣಯಗಳನ್ನೂ ಅವರು ಮುಚ್ಚುಮರೆ ಇಲ್ಲದೆ ಬರೆದುಕೊಂಡಿರುತ್ತಾರೆ. ಪುರುಷರ ಆತ್ಮಕಥೆಗಳಿಗೆ ಹೋಲಿದರೆ ಮಹಿಳಾ ಆತ್ಮಕಥೆಗಳು ಭಿನ್ನವೆಂದೇ ಹೇಳಬೇಕು. ಪುರುಷ ಸಾಹಿತಿಗಳಿಗಿಂತ ಭಿನ್ನವಾಗಿ ಅವರ ಜಂಜಾಟಗಳು ಮದುವೆ ಎನ್ನುವ ಬಹುಮುಖ್ಯ ಘಟ್ಟದ ನಂತರವೇ ಶುರುವಾಗುತ್ತದೆ ಎನ್ನಬಹುದು. ತಮ್ಮ ಬಾಲ್ಯ ಯೌವನ ಮೊದಲುಗೊಂಡು ಜೀವನದ ಹೆಜ್ಜೆ ಹೆಜ್ಜೆಗೂ ವಾತ್ಸಲ್ಯ, ಪ್ರೀತಿ, ತದನಂತರ ವೈವಾಹಿಕ ಜೀವನದಲ್ಲೂ ಪ್ರೇಮ, ಸಾಂಗತ್ಯ, ಪ್ರೋತ್ಸಾಹ ಲಭಿಸಿದೆಂದು ಕೆಲವೇ ಭಾಗ್ಯಶಾಲಿ ಮಹಿಳೆಯರು ಹೇಳುತ್ತಾರೆ. ಒಟ್ಟಿನ ಮೇಲೆ ಮಹಿಳೆಯರು ಸಾಧಕಿಯರಾಗುವುದು ಸುಲಭವಲ್ಲ. ಈ ನಿಟ್ಟಿನಲ್ಲಿ ನಾನು ಅನೇಕ ಮಹಿಳೆಯರ ಆತ್ಮಕಥೆಗಳನ್ನು ಓದಿದೆ. ಸಾರಾ ಅಬುಬರ್ ಅವರ ಹೊತ್ತು ಕಂತುವ ಮುನ್ನ, ವಿಜಯಮ್ಮ ಅವರ ಕುದಿ ಹೆಸರು, ಇಂದಿರಾ ಲಂಕೇಶ್ ಅವರ ಹುಳಿಮಾವಿನ ಮರ ಮತ್ತು ನಾನು, ಎಪಿ ಮಾಲತಿ ಅವರ ಸ್ಮೃತಿಯಾನ ಹಾಗೂ ಬಿ ಜಯಶ್ರೀ ಅವರ ಕಣ್ಮುಚ್ಚೆ ಕಾಡೇಗೂಡೆ. ಇನ್ನು ಮಂಗಳಮುಖಿ ಸಾಧಕಿ ಆಗಿರುವ ರೇವತಿ ಅವರ ನಾನು ರೇವತಿ, ರಂಗನಟಿ ಭಾರ್ಗವಿ ಅವರ ಆತ್ಮಕಥೆ, ಚಿತ್ರನಟಿ ಶಕೀಲಾ ಅವರ ಆತ್ಮಕಥೆ, ಮಲಯಾಳಂ ಕವಯಿತ್ರಿ ಕಮಲಾದಾಸ್ ಅವರ ನೀರ್ಮಾದಳ ಪೂತ್ತ ಕಾಲಂ, ಚಿತ್ರನಟಿ ಉಮಾಶ್ರೀ ಅವರ

ಬೆಂಕಿ ಬೆಡಗು, ಹೀಗೆ ಮಹಿಳೆಯರ ಆತ್ಮಕಥೆಗಳಲ್ಲಿನ ದುಃಖ ದುಮ್ಮಾನಗಳು, ಅವುಗಳನ್ನು ಅವರು ಮೀರುವ ಬಗೆ ನನ್ನನ್ನು ಆಶ್ಚರ್ಯಚಕಿತಳಾಗಿಸುತ್ತದೆ. ಈ ಎಲ್ಲ ಆತ್ಮಕಥೆಗಳಲ್ಲಿ ನನ್ನನ್ನು ಅತ್ಯಂತ ಕಾಡಿದ್ದು ಎಂದರೆ ಬಿ ಜಯಶ್ರೀ ಅವರ ಆತ್ಮಕಥೆ ಕಣಾಮುಚ್ಚೆ ಕಾಡೇಗೂಡೆ. ಈ ಪುಸ್ತಕದ ಶೀರ್ಷಿಕೆಯಿಂದ ಹಿಡಿದು ಕೊನೆಯ ಘಟ್ಟದವರೆಗೆ ಒಂದು ಅದ್ಭುತ ನಾಟಕ ನೋಡಿದ ವಿಸ್ಮಿತ ಬಾಲಕಿಯಂತೆ, ಒಂದು ಘನತವೆತ್ತ ವ್ಯಕ್ತಿತ್ವದೆದುರು ಮುಡಿಯೂರಿ ಕುಳಿತ ವಿದ್ಯಾರ್ಥಿಯಂತೆ ನನ್ನ ಚಿತ್ತ ಕಲಕಿಬಿಟ್ಟ ಪುಸ್ತಕ ಇದು. ಪ್ರಖ್ಯಾತ ರಂಗನಟಿ ಬಿ ಜಯಶ್ರೀ ಅವರು ಹೆಚ್ಚಿನವರಿಗೂ ಪರಿಚಿತರು. ಅವರ ನಾಗಮಂಡಲ ಸಿನಿಮಾದ ಕುರುಡವಾತ್ರದ ಅಭಿನಯವನ್ನು ನಾವೆಲ್ಲ ಕಣ್ತುಂಬಿಕೊಂಡಿದ್ದೇವೆ. ಅದೇ ರೀತಿ ಅವರ ಸಾವಿರ ದಶರಣ್ಣವ್ವ ಕರಿಮಾಯಿತಾಯೆ ಈ ಹಾಡು ಕೇಳಿ ರೋಮಾಂಚಗೊಳ್ಳದವರು ಇರಲಾರರು. ಅದೇ ರೀತಿ ನನ್ನ ಪ್ರೀತಿಯ ಹುಡುಗಿ ಸಿನಿಮಾದ ಕಾರ್ ಕಾರ್ ಕಾರ್ ಎಲ್ ನೋಡಿ ಕಾರ್ ಕೂಡ. ಕಣ್ಣಾಮುಚ್ಚೆ ಕಾಡೆಗೂಡೆಯನ್ನು ನಿರೂಪಿಸಿದವರು ಪ್ರೀತಿ ನಾಗರಾಜ್. ಸ್ಪಂದನ ನಾಟಕ ತಂಡದ ಸದಸ್ಯೆಯಾಗಿ ಬಿ ಜಯಶ್ರೀಯವರೊಂದಿಗೆ 15ಕ್ಕೂ ಹೆಚ್ಚು ವರ್ಷಗಳ ಕಾಲ ಒಡನಾಟ ಹೊಂದಿದವರು ಅವರು. ಪ್ರೀತಿ ನಾಗರಾಜ್ ಅವರು ಜಯಶ್ರೀಯವರ ಮಾತುಗಳನ್ನು, ಸ್ಮೃತಿಗಳನ್ನು ಅತ್ಯಂತ ಹೃದಯ ಸ್ಪರ್ಶಿಯಾಗಿ ನಿರೂಪಿಸಿದ್ದಾರೆ. ಬಿ ಜಯಶ್ರೀಯವರು ಅತಿ ಶ್ರೀಮಂತ ಸಾಂಸ್ಕೃತಿಕ ಹಿನ್ನೆಲೆಯಿಂದ ಬಂದವರು. ಗುಬ್ಬಿವೀರಣ್ಣನವರ ಮೊಮ್ಮಗಳಾಗಿ ಜನಿಸಿದ ಅವರು ರಂಗಭೂಮಿಯ ವೈಭವದ ದಿನಗಳನ್ನು, ಅಂತೆಯೇ ಅದರ ಅತಂತ್ರ ಸ್ಥಿತಿಗಳನ್ನು, ಸ್ಥಿತ್ಯಂತರಗಳನ್ನು, ಅವುಗಳ ಸೂಕ್ಷ್ಮ ಮಜಲುಗಳೊಂದಿಗೆ ಕಂಡು ಅನುಭವಿಸಿದವರು. ಹೀಗಾಗಿಯೇ ಈ ಆತ್ಮಕಥೆ ನಾವು ಇದುವರೆಗೆ ಕಂಡಿರದ ಹೊಸದೊಂದು ಜಗತ್ತನ್ನು ಪರಿಚಯಿಸುತ್ತದೆ. ತಮ್ಮೆಲ್ಲ ಸಂಕಷ್ಟಗಳನ್ನು ಬದಿಗಿಟ್ಟು ಈ ರಂಗನಟರು ಪ್ರೇಕ್ಷಕ ಪ್ರಭುವಿಗೆ ಎಷ್ಟು ಬದ್ಧರಾಗಿದ್ದರು ಎನ್ನುವುದನ್ನು ಈ ಪುಸ್ತಕ ತಿಳಿಸಿದೆ. ಉದಾಹರಣೆಗೆ, ಜಯಶ್ರೀಯವರ ತಾಯಿ ಮಾಲತಿಯವರು ವಿದ್ಯುತ್ ಶಾಕಿಗೆ ಒಳಗಾಗಿ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದ ಸಮಯ, ಆಕೆ ಸೀತೆಯ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದಂತೆ. ಕರೆಂಟ್ ಹೋದ ಕಾರಣ ಆಕೆಯ ಕಾಲುಗಳಿಗೆ ಲೈವ್ ವೈರ್ ಸುತ್ತಿಕೊಂಡು ಆಕೆ ಎರಡೂ ಕಾಲುಗಳ ಸ್ವಾಧೀನ ಕಳೆದುಕೊಂಡರು. ರಂಗದ ಹಿಂದೆ ಆಕೆ ನೋವಿನಿಂದ ಒದ್ದಾಡುತ್ತಿದ್ದರೆ ಬೇರ ಪಾತ್ರಧಾರಿ ನಾಟಕ ಮುಂದುವರಿಸಿದರಂತೆ. ಯಾವುದೇ ಪ್ರತಿಕೂಲ ಪರಿಸ್ಥಿತಿಯಲ್ಲೂ ಶೋ ರದ್ದು ಮಾಡುವ ಪ್ರಶ್ನೆ ಇರಲಿಲ್ಲ. ಅದೇ ರೀತಿ ಜಯಶ್ರೀಯವರು ದೆಹಲಿಯ NSDಯಲ್ಲಿ ಕಲಿಯುತ್ತಿದ್ದ ಅವರ ತಾತ ನಿಧನರಾದ ವಾರ್ತೆ ತಲುಪುತ್ತದೆ. ಜಯಶ್ರೀಯವರಿಗೆ ಅಷ್ಟು ದೂರದಿಂದ ಬರಲಾಗುವುದಿಲ್ಲ. ಈ ರೀತಿ ಅನೇಕ ದುಃಖಗಳನ್ನು, ಕಾರ್ಪಣ್ಯಗಳನ್ನು ಎದುರಿಸುತ್ತಲೇ ಅವರು ಬೆಳೆದ ದಾರಿ ಇದೆಯಲ್ಲ, ಅದೇ ಅವರನ್ನು ಗಟ್ಟಿಗೊಳಿಸಿತು ಎನ್ನಬಹುದು. ಆಕೆಯ ಆತ್ಮಸ್ಥೈರ್ಯ ಹಿರಿದು. ಒಂದು ಸಲ ದೆಹಲಿಯಲ್ಲಿ ಮಂಥರ ನಾಟಕದ ಸಂದರ್ಭದಲ್ಲಿ ಆಕೆಗೆ ಹೃದಯ ಬೇನೆ ಕಾಣಿಸಿಕೊಂಡಿತು. ಡಾಕ್ಟರ್ ಅವರು ಕೂಡಲೇ ಆಂಜಿಯೋಗ್ರಫಿ ಮಾಡಬೇಕೆಂದು ಹೇಳಿದರೂ ಲೆಕ್ಕಿಸದೆ ಅವರು ಆ ಶೋವನ್ನು ಪೂರ್ಣಗೊಳಿಸಿದರು. ಇದು ರಂಗಭೂಮಿಗೆ ಅವರ ಬದ್ಧತೆ. ಅವರ ಇನ್ನೊಂದು ವೈಶಿಷ್ಟ್ಯ ಅವರು ಜಾನಪದವನ್ನು ಕಲೆಯೊಂದಿಗೆ ಬೆಸೆಯುವ ರೀತಿ. ರಂಗಭೂಮಿ ಬಿಟ್ಟು ಬೇರೆ ಬದುಕೇ ಇಲ್ಲ ಎನ್ನುವಷ್ಟು ಅವರು ರಂಗಭೂಮಿಯಲ್ಲಿ ಲೀನವಾಗಿ ಬಿಟ್ಟಿದ್ದಾರೆ. ಪದ್ಮಶ್ರೀ ಸೇರಿದಂತೆ ಅವರಿಗೆಂದ ಪ್ರಶಸ್ತಿಗಳು ಹಲವಾರು. ಹಾಗಿದ್ದರೂ ಅವರು ಉಸಿರಾಡುವುದು ಕಲೆಯನ್ನು, ರಂಗಭೂಮಿಯನ್ನು. ತಾಯಿ, ಲಕ್ಷ್ಮಾಪತಿಯ ಕತೆ, ಕರಿಮಾಯಿ ಅವರ ಜೀವನ ಪಥವನ್ನೇ ಬದಲಿಸಿದ ನಾಟಕಗಳು. ಒಂದು ಆತ್ಮಕಥೆಯಾಗಿ ಕಣ್ಣಾಮುಚ್ಚೆ ಕಾಡೆಗೂಡೆ ಅದರಲ್ಲಿನ ಸತ್ವಯುತ ನಿರೂಪಣೆಯಿಂದ, ಹೋರಾಟದ ಛಲದಿಂದ, ಅಪ್ಪಟ ಮಾನವೀಯ ಮೌಲ್ಯಗಳುಳ್ಳ ವ್ಯಕ್ತಿಯೊಬ್ಬರು ತಮ್ಮ ತಲ್ಲಣಗಳನ್ನು ಮೀರುವ ಸಂಘರ್ಷದಿಂದ ನಮಗೆ ಆಪ್ತವಾಗುತ್ತದೆ. ಸೋಲಿನ ಕತ್ತಲೆಯನ್ನು, ಅವಮಾನದ ಬೇಗುದೆಯನ್ನು ಆ ಹೆಣ್ಣು ಮಗಳು ಮೀರಿದ ಬಗೆ ಇದೆಯಲ್ಲ, ಅದೇ ಅವರನ್ನು ದಂತಕಥೆಯಾಗಿಸುತ್ತದೆ. ತಮ್ಮ ಮೇಲಾದ ದೌರ್ಜನ್ಯವನ್ನು ಅವರು ತಣ್ಣಗೆ ನಿರೂಪಿಸುತ್ತಾರೆ. ಅವರ ತಾಯಿ ಆಸ್ಪತ್ರೆಯಲ್ಲಿರುವಾಗ ರಾತ್ರಿ ಯಾರೋ ವ್ಯಕ್ತಿ ತನ್ನ ಮೇಲೆರಗಿದಂತೆ ಅವರಿಗೆ ಅನಿಸುತ್ತಿತ್ತಂತೆ. ಆಮೇಲೆ ಅದು ತನ್ನ ಮಲ್ಲತಂದೆ ಬಸವರಾಜು ಎಂದು ಅವರಿಗೆ ಸ್ಪಷ್ಟವಾಯಿತು. ಆದರೆ ಇದನ್ನು ಆಕೆ ಯಾರೊಂದಿಗೂ ಹೇಳಿಕೊಳ್ಳುವುದಿಲ್ಲ, ತನ್ನನ್ನು ಯಾರು ನಂಬಲಾರರು ಎಂದು ಆ ಎಳೆ ವಯಸ್ಸಿನಲ್ಲಿಯೇ ಆಕೆಗೆ ವೇದ್ಯವಾಗಿತ್ತು. ಬಹುಶಃ ತಾನೊಂದು ಸುಲಭಕ್ಕೆ ಸಿಗುವ ಹೆಣ್ಣು ದೇಹ ಎಂದು ಆತ ಅಂದುಕೊಂಡಿದ್ದರೂ ಸಾಕು ಎಂದು ಕರುಳು ಕುಯ್ಯುವಂತೆ ಆ ಬರೆಯುತ್ತಾರೆ. ಅದೂ ಅಲ್ಲದೆ ಈ ಬಸವರಾಜು ಅವರನ್ನೇ ತಂದೆ ಎಂದು ಒಪ್ಪಿಕೊಳ್ಳಬೇಕೆಂದು ಅವರ ತಾಯಿ ಮಾಲತಮ್ಮನವರು ಜಯಶ್ರೀಯವರನ್ನು ಒತ್ತಾಯಗೊಳಿಸುತ್ತಿದ್ದರಂತೆ. ತಮ್ಮ ಸ್ವಂತ ತಂದೆ ಸೀರ್ಜಣ್ಣ ಅವರ ಬೇಜವಾಬ್ದಾರಿಯಿಂದ, ತನ್ನ ತಾಯಿ ಅವರಿಂದ ವಿಚ್ಛೇದನ ಪಡೆದಿದ್ದರಿಂದ ತನಗೆ ಈ ಗತಿ ಬಂತೆಂದು ಅವರು ಅನೇಕ ಸಲ ದುಃಖಿಸಿದ್ದರಂತೆ. ಕಾಕತಾಳೀಯವಾಗಿ ಜಯಶ್ರೀಯವರ ಮೊದಲ ಗಂಡನ ಹೆಸರು ರಾಜಣ್ಣ ಆಗಿತ್ತು, ಹಾಗೂ ಅವರ ವೈವಾಹಿಕ ಜೀವನವೂ ವಿಚ್ಛೇದನದಲ್ಲಿ ಕೊನೆಗೊಂಡಿತು. ಈ ರಾಜಣ್ಣ ಅವರು ಅತ್ಯಂತ ಅವಿವೇಕಿ, ಸೋಮಾರಿಯಾಗಿದ್ದು ಅನುಮಾನದ ವ್ಯಕ್ತಿಯಾಗಿದ್ದರು. ಅವರ ಮಗು ಸುಷ್ಮಾ ಎಳೆಯ ಮಗುವಾಗಿದ್ದಾಗ ಹಾಲಿಗೆ ಬೇಕಾದ ಕಾಸು ಕೂಡ ಆತ ಕೊಡುತ್ತಿರಲಿಲ್ಲವಂತೆ. ಈ ಸಂದರ್ಭ ಅವರು ತಾನು ದೆಹಲಿಯಲ್ಲಿ NSDಯಲ್ಲಿ ಕಲಿಯುವಾಗಿನ ಸಹಪಾಠಿಯ ಬಗ್ಗೆ, ತನ್ನನ್ನು ಮದುವೆಯಾಗಲೆಂದು ಆತ ಬಯಸಿದ್ದರೂ ತಮ್ಮ ತಾತ ಒಪ್ಪದ ಕಾರಣ ಕೇವಲ ಸ್ನೇಹಿತರಾಗಿ ಮುಂದುವರಿದ ಬಗ್ಗೆ ಬರೆಯುತ್ತಾರೆ. ಹೀಗಿದ್ದರೂ ಕಲೆಯ ವಿಷಯ ಜಯಶ್ರೀಯವರು ಅದೃಷ್ಟವಂತರು. ದೆಹಲಿಯಲ್ಲಿ ಅಲ್ ಕಾಜಿಯಂತಹ ಮೇರು ಗುರುವಿನಿಂದ ಅವರು ಕಲಿತರು.

ಪುರಿ, ನಾಸಿರುದ್ದೀನ್ ಶಾರ್ಂತಹ ನಟರು ಅವರ ಸಹಪಾಠಿಗಳಾಗಿದ್ದರು. ಇನ್ನು ಗುಬ್ಬಿ ಕಂಪೆಯಲ್ಲಿ ತನ್ನ 4ನೇ ವಯಸ್ಸಿನಿಂದಲೇ ಅವರು ವೇದ ಶಿಶು, ಭಕ್ತ ಪ್ರಹ್ಲಾದ ಹೀಗೆ ಪಾತ್ರಗಳನ್ನು ಮಾಡುತ್ತಿದ್ದರು. ಕಂಪೆನಿಯ ವೈಭವದ ಸೀನರಿಗಳು, ಒಂದಿಡೀ ರೈಲು ವ್ಯಾಗನ್ನಲ್ಲಿ ತನ್ನ ಪರಿಕರಗಳನ್ನು ಹೊತ್ತೊಯ್ಯುವ ಸಂಭ್ರಮ, ಮದುವೆ ಮನೆಯಂತೆ ಸಾರು, ಹುಳ್ಳಿ, ಮುದ್ದೆ, ಮಸೊಪ್ಪು ಎಂದೆಲ್ಲ ರುಚಿ ರುಚಿಯಾಗಿ ಮಾಡುತ್ತಿದ್ದ ಅಡುಗೆ, ಹೀಗೆ ಅವರ ಬಾಲ್ಯ ಸಮೃದ್ಧವಾಗಿತ್ತು. ಎಲ್ಲಕ್ಕಿಂತ ಮಿಗಿಲಾಗಿ ಪ್ರೇಕ್ಷಕರನ್ನು ರಂಜಿಸುವುದೇ ತಮ್ಮ ಗುರಿ ಎಂದು ಗುಬ್ಬಿ ವೀರಣ್ಣ ಅವರು ಬಲವಾಗಿ ನಂಬಿದ್ದರು. ನಾಟಕದ ಹಿಂದಿನ ಸಾಲಿನವರಿಗೂ, ಅಂದರೆ 4ನೇ 8ನೇ ಕೊಟ್ಟವರಿಗೂ ಧ್ವನಿಕೆ ಬೇಕೆಂದು ಕಲಾವಿದರು ತಾರಸ್ಥಾಯಿಯಲ್ಲಿ ಮಾತನಾಡುವುದು, ಹಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳುತ್ತಿದ್ದರು. ಗುಬ್ಬಿ ಕಂಪೆನಿ ತನ್ನ ನಾಟಕಗಳಾದ ಸದಾರಮೆ, ದಶಾವತಾರ, ಕುರುಕ್ಷೇತ್ರಗಳೇ ಅತಿ ಪ್ರಸಿದ್ಧವಾಗಿತ್ತು. ಅದೂ ಅಲ್ಲದೆ ರಾಜಕುಮಾರ್, ವೈಶಾಲಿ ಕಾಸರವಳ್ಳಿ, ನರಸಿಂಹಮೂರ್ತಿ ಹೀಗೆ ಚಲನಚಿತ್ರ ದಿಗ್ಗಜರನ್ನು ಕಳೆದ ಸಂಸ್ಥೆ ಅದಾಗಿತ್ತು. ತಮ್ಮ ವಿದ್ಯಾಭ್ಯಾಸ ಪಿಯುಸಿ ಸೀಮಿತವಾದ ಬಗ್ಗೆ ಬಿಜಯಶ್ರೀ ಅವರಿಗೆ ಅಪಾರ ವೇದನೆ. ಕಂಪೆನಿಯ ತಿರುಗಾಟದಿಂದಾಗಿ 7ನೇ ಕ್ಲಾಸ್ನವರೆಗೂ ಅವರು ನಿಯಮಿತವಾಗಿ ಕಲಿತಿರಲಿಲ್ಲ. ಆ ನಂತರ ಗುಡ್ ಶೆಫರ್ಡ್ ಕಾನ್ವೆಂಟ್ ಹಾಗೂ ಮಹಾರಾಣಿ ಕಾಲೇಜಿನಲ್ಲಿ ಹೇಗೋ ಮಧ್ಯಂತರಗಳೊಂದಿಗೆ ಕಲಿಕೆಯನ್ನು ಪೂರೈಸಿದರು. ತಮ್ಮ ಬಾಲ್ಯದಲ್ಲಿಯೇ ಬಣ್ಣದ ಬದುಕು ಕೆಲವೊಂದು ಮುಗ್ಧ ಸುಖಗಳನ್ನು ತನ್ನಿಂದ ಕಸಿದುಕೊಂಡಿತು ಎಂದು ಅವರು ನೋವಿನಿಂದ ಹೇಳುತ್ತಾರೆ. ಬಹುಶಃ ಕಲಾವಿದರ ಬದುಕೇ ಹೀಗೇನು. ಅವರ ಮಲತಂಗಿ ಪದ್ಮಶ್ರೀಗೆ ಸರಿಯಾದ ವಿದ್ಯಾಭ್ಯಾಸ ಸಿಕ್ಕಿತ್ತು. ಆ ಕಾಲಕ್ಕೆ ಅವರ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿತ್ತಂತೆ. ಹೀಗಿದ್ದರೂ ರಂಗಭೂಮಿ ಬಗ್ಗೆ ಜಯಶ್ರೀ ಅವರಿಗೆ ಅಪಾರವಾದ ಪ್ರೀತಿ. ರಂಗಭೂಮಿ ನನಗೆ ಮೊದಲು ಕಂಡದ್ದು ಆಟದ ಸ್ಥಳವಾಗಿ. ಅಲ್ಲಿ ನನ್ನನ್ನು ನಾನು ಕಳೆದುಕೊಂಡಿದ್ದೇನೆ, ಮತ್ತೊಮ್ಮೆ ಕಂಡುಕೊಂಡಿದ್ದೇನೆ ಎಂದು ಜಯಶ್ರೀ ಅವರು ಹೇಳುತ್ತಾರೆ. ಈ ಪುಸ್ತಕ ನನಗೆ ಇಷ್ಟವಾಗಲು ಒಂದು ಕಾರಣ ಜಯಶ್ರೀ ಅವರು ತನ್ನ ಒಳಬಾಳನ್ನು ನೋಡಿಕೊಂಡ ರೀತಿ. ತಮ್ಮ ನೋವು ನಲಿವುಗಳನ್ನು ರೀತಿಯ ನಿರ್ಲಿಪ್ತಿಯಿಂದ ಅವರು ನಿವೇದಿಸುತ್ತಾ ಹೋಗುತ್ತಾರೆ. HS ವೆಂಕಟೇಶಮೂರ್ತಿಯವರು ಹೇಳುವಂತೆ ಆತ್ಮಕಥೆ ಎಂದರೆ ತನ್ನನ್ನು ತಾನೇ ತಿಳಿಯುವುದಕ್ಕಾಗಿ ಬರೆಯುವ ಒಳಬಾಳಿನ ಕಥೆ. ಆತ್ಮಕಥೆ ಎಂದರೆ ತನ್ನನ್ನು ತಾನೇ ತಿಳಿಯುವುದಕ್ಕಾಗಿ ಬರೆಯುವ ಒಳಬಾಳಿನ ಕಥೆ. ಹಾಗಾಗಿಯೇ ಆತ್ಮಕಥನಕ್ಕೆ ಒಂದು ರೀತಿಯ ಆಧ್ಯಾತ್ಮದ ಸ್ಪರ್ಶ ಉಂಟಾಗಿ ಬಿಡುತ್ತದೆ. ಈ ಆತ್ಮಕಥೆಯಲ್ಲಿ ಕಂಡುಬರುವ ಜಯಶ್ರೀ ಅವರ ವ್ಯಕ್ತಿತ್ವ ವಿಶಿಷ್ಟವಾದುದು. ತಮ್ಮ ಜೀವನದಲ್ಲಿನ ತಿರುವುಗಳಿಗೆ ಅವರು ಯಾರನ್ನೂ ದ್ವೇಷಿಸುವುದಿಲ್ಲ, ಯಾವುದರ ಬಗ್ಗೆಯೂ ಹಳಹಳಿಕೆ ಇಲ್ಲ. ಇನ್ನು ಕಲಾವಿದರ ಬದುಕಿನ ಅಭದ್ರತೆಗಳು ಹಲವಾರು. ಒಂದು ಕಡೆ ವಿಚ್ಛೇದನ, ಇನ್ನೊಂದು ಕಡೆ ಎಳೆ ಮಗು, ವೀಲ್ಚೇರ್ನಲ್ಲಿರುವ ತಾಯಿ, ಹೀಗೆ ದುಡ್ಡಿಗೋಸ್ಕರ ಅವರು ಕಷ್ಟಪಡಬೇಕಾಗಿತ್ತು. ಅನೇಕ ಅವಕಾಶಗಳಿಗೆ ಅವರು ಪ್ರಯತ್ನಿಸಿದರು. ಮುಂದೆ ಅನೇಕ ಥಿಯೇಟರ್ ವರ್ಕ್ಶಾಪ್ಗಳಲ್ಲಿ ಡಬ್ಬಿಂಗ್, ಆಕಾಶವಾಣಿಯಲ್ಲಿ ಅನೌನ್ಸರ್, ಹೀಗೆ ದುಡಿಮೆಯ ಅವಕಾಶಗಳನ್ನು ಅವರು ಗಳಿಸಿಕೊಂಡರು. ಮಾಧವಿ, ಗಾಯತ್ರಿ, ಜಯಪ್ರದಾ, ಅಂಬಿಕಾ, ಸುಮಲತಾ ಹೀಗೆ ಅನೇಕ ನಟಿಯರಿಗೆ ಅವರು ಧ್ವನಿ ಇತ್ತಿದ್ದಾರೆ. ಒಟ್ಟು 14 ಸಿನಿಮಾಗಳಲ್ಲಿ ಅವರು ನಟಿಸಿದ್ದಾರೆ. 20 ಸಿನಿಮಾಗಳಿಗೆ ಡಬ್ಬಿಂಗ್ ಆರ್ಟಿಸ್ಟ್ ಆಗಿದ್ದರು. 9 ಸಿನಿಮಾಗಳಿಗೆ ಹಿನ್ನೆಲೆ ಗಾಯನವಿತ್ತಿದ್ದಾರೆ. ಸ್ಪಂದನ ನಾಟಕ ತಂಡಕ್ಕೆ ಸೇರಿದ ನಂತರ ಗುಬ್ಬಿ ಕಂಪೆನಿಯ ಧಾರಮೆಯಂತಹ ನಾಟಕಗಳನ್ನು ಮರಳಿ ರಂಗಕ್ಕೆ ತಂದರು. ಅವರ ಜೀವನದ ಕಡುಕಷ್ಟು ಸಂದರ್ಭಗಳಲ್ಲಿ ಜೊತೆಯಾಗಿ ನಿಂತ ಆನಂದರಾಜು ಅವರನ್ನು ಅವರು 2ನೇ ವಿವಾಹವಾದರು. ತಮ್ಮ ಪುತ್ರಿ ಶ್ಮಾ ಅವರೊಂದಿನ ಬಿರುಕಿನ ಬಗ್ಗೆಯೂ ಅವರು ನೋವಿನಿಂದ ಹೇಳಿಕೊಳ್ಳುತ್ತಾರೆ. ನಟನ, ಸ್ಪಂದನ, ಬೆನಕ ಹೀಗೆ ಅನೇಕ ನಾಟಕ ತಂಡಗಳಲ್ಲಿ ಭಾಗವಹಿಸಿದ ಜಯಶ್ರೀಯವರಿಗೆ ಖ್ಯಾತಿ ತಂದುಕೊಟ್ಟ ನಾಟಕಗಳು ಕರಿಮಾಯಿ ಹಾಗೂ ಲಕ್ಷ್ಮಾಪತಿಯ ಕಥೆ. ಮಾಸ್ಕೋದಲ್ಲಿ ಕೂಡ ಅವರು ಪ್ರದರ್ಶನವಿಟ್ಟಿದ್ದಾರೆ. ಒಟ್ಟು 9 ಕಂಪೆನಿ ನಾಟಕಗಳು ಹಾಗೂ 30ಕ್ಕೂ ಹೆಚ್ಚು ಹವ್ಯಾಸಿ ನಾಟಕಗಳಲ್ಲಿ ಅವರು ಅಭಿನಯಿಸಿದ್ದಾರೆ. ಇನ್ನು ಅವರಿಗೆ ಸಂದ ಪ್ರಶಸ್ತಿಗಳು 10 ಹಲವು. ಅದರಲ್ಲಿ ರಂಗಭೂಮಿ ಕೆಲಸಕ್ಕೋಸ್ಕರ ಲಕ್ನೋ ಸರ್ಕಾರ ನೀಡಿದ ಸಫ್ದರ್ ಜಂಗ್ ಪ್ರಶಸ್ತಿಯನ್ನು ಅವರು ಅಭಿಮಾನದಿಂದ ನೆನೆಸಿಕೊಳ್ಳುತ್ತಾರೆ. ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಕೂಡ ಅವರಿಗೆ ಲಭಿಸಿದೆ. ಅವರ ಹರಿವು ವಿಸ್ತಾರವಾದಂತೆ ವಿದೇಶ ಪ್ರವಾಸ, ದುಡ್ಡು, ಖ್ಯಾತಿ ಹೀಗೆ ಜೀವನದ ಎಲ್ಲಾ ಯಶಸ್ಸು ಅವರಿಗೆ ದಕ್ಕಿತು. ಸ್ಪಂದನ ತಂಡದಿಂದ ಕೈರೋ, ತಾಷ್ಕೆಂಟ್ಗೆ ಕೂಡ ಅವರು ಹೋಗಿದ್ದರು. ಹಾಗೂ ಅವರ ಲಕ್ಷ್ಮಾಪತಿ ರಾನಕತೆ ತನ್ನ ಜಾನಪದೀಯ ಅಂಶಗಳಿಂದ ಅವರ ಮನಸೂರೆಗೊಂಡಿತು. ಅವರು MP ರಾಜ್ಯಸಭೆಗೆ ಕೂಡ ನಾಮನಿರ್ದೇಶನಗೊಂಡಿದ್ದರು. ಅಲ್ಲಿ ಅರುಣ್ ಜೇಟ್ಲಿಯಂತಹ ನಾಯಕ ತೂಕದ ಮಾತುಗಳಿಂದ ತಾನು ಬಹಳಷ್ಟು ಕಲಿತೆ ಎಂದು ವಿನಮ್ರವಾಗಿ ಹೇಳಿಕೊಳ್ಳುತ್ತಾರೆ. ಈ ಪುಸ್ತಕದ ಕೊನೆಯ ಭಾಗದಲ್ಲಿ ಅವರು ಬರೆದ ಬಿಡಿಲೇಖನಗಳು ಹಾಗೂ ಅವರು ಪದ್ಮಶ್ರೀ, ಶಿವರಾಮಕಾರಂತ ಪ್ರಶಸ್ತಿ ಸ್ವೀಕರಿಸುವ ಛಾಯಾಚಿತ್ರಗಳು, ಅಂತೆಯೇ ಅವರ ಬಾಲ್ಯಕಾಲದ ನಾಟಕದ ಚಿತ್ರಗಳು ಇವೆ. ಕೊನೆಯದಾಗಿ, ಕಲೆ ಎಲ್ಲರ ಹೃದಯಗಳನ್ನು ತಟ್ಟುತ್ತದೆ ಎನ್ನುವುದು ಜಯಶ್ರೀಯವರ ಅಂತರಾಳದ ಮಾತು. ತನ್ನ ಕೊನೆಯುಸಿರು ರಂಗಭೂಮಿಯಲ್ಲೇ ಹೋಗಬೇಕೆನ್ನುವುದು ಅವರ ಆಸೆ. ಒಂದು ಜೀವಂತ ದಂತಕಥೆಯಂತೆ, ಸ್ತ್ರೀ ಚೈತನ್ಯದ ಹೋರಾಟದ ಚಿನ್ನ ಪ್ರತೀಕದಂತೆಯೇ ಬಿಜಯಶ್ರೀಯವರು ನನಗೆ ಗೋಚರಿಸುತ್ತಾರೆ. ಒಟ್ಟಂದದಲ್ಲಿ

0: ಕಣ್ಣಾಮುಚ್ಚೆ ಕಾಡೆಗೂಡೆ ಅಂಚಿಗೆ ತಳ್ಳಲ್ಪಟ್ಟ ಮಹಿಳೆಯರ ಅಂತಸ್ತತ್ವದ ಆಂತರಿಕ ಶಕ್ತಿಯ ಪ್ರತೀಕವಾಗಿ ನಮಗೆ ಸ್ಫೂರ್ತಿ ನೀಡುತ್ತದೆ. ಕೊನೆಯದಾಗಿ, ಮಹಿಳೆಯರ ಆತ್ಮಕಥೆಗಳೆಂದರೆ ಒಂದು ರೀತಿಯ ಸಾಂಸ್ಕೃತಿಕ ಪಠ್ಯ, ಒಂದು ಸಾಮಾಜಿಕ ಟಿಪ್ಪಣಿ ಎಂದೇ ಹೇಳಬಹುದು. ಬಂಗಾಳದ ರಾಸುನಿ ದೇವಿಯವರು ಬರೆದ ಅಮರ್ ಜಿಬಾನ್ ಭಾರತದ ಮೊತ್ತ ಮೊದಲ ಮಹಿಳಾ ಆತ್ಮಕಥೆ ಎನ್ನಬಹುದು. ನಗುನಗುತ್ತ ನಮ್ಮ ನಿಮ್ಮೊಂದಿಗೆ ಇರುವ ಹೆಣ್ಣು ಮಕ್ಕಳಲ್ಲೂ ಎಷ್ಟೋ ಹೇಳಿಕೊಳ್ಳಕಲಾಗದ ಕಥೆಗಳಿವೆ, ಹಾಗೂ ಒಂದು ನಿರ್ದಿಷ್ಟ ವಯಸ್ಸಿನ ನಂತರವೇ ಅವುಗಳನ್ನೊಂದು ನಿರ್ದಿಷ್ಟ ಮಾನಸಿಕ ಅಂತರದಿಂದ ಹೇಳಿಕೊಳ್ಳಲು ಸಾಧ್ಯವಾಗುತ್ತದೆ. ನಮ್ಮ ದೇಶದ ಸಾಂಸ್ಕೃತಿಕ ಪರಂಪರೆಯಲ್ಲಿ ಹೆಣ್ಣು ಮಗಳನ್ನು ತ್ಯಾಗಮಯಿ ಎಂದೇ ಚಿತ್ರಿಸುತ್ತಾರೆ. ಅವಳಿಗೂ ಕನಸುಗಳಿವೆ, ಬಾನೆತ್ತರ ಹಾರಾಡುವ ಚೈತನ್ಯವಿದೆ ಎಂದು ಗುರುತಿಸುವವರು ಕಡಿಮೆ. ಹೀಗಾಗಿಯೇ ಹೆಣ್ಣು ತನ್ನ ತಾನೇ ಕಂಡುಕೊಂಡು ವಿಕಾಸವಾಗುವ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ ಮಹಿಳಾ ಸಾಧಕರ ಆತ್ಮಚರಿತ್ರೆಗಳಲ್ಲಿ ನಮಗೆ ಒಂದು ರೀತಿಯ ಪ್ಯಾಟರ್ನ್ ಕಾಣಸಿಗುತ್ತದೆ. ಸಾಧನೆಯ ಹಂಬಲವುಳ್ಳ ಮಹಿಳೆಯರಿಗೆ ಇದು ದೀವಿಯಾಗಬಲ್ಲದು. ಜಯಶ್ರೀ ಅವರಿಗೆ ಗಿರೀಶ್ ಕಾರ್ನಾಡ್, ಬಿವಿ ಕಾರಂತ್, ಅಲ್ಕಾಜಿ, ಓಂಪುರಿ ಹೀಗೆ ಅನೇಕರು ಬೆನ್ನೆಲುಬಾಗಿ ನಿಂತರು. ನಮ್ಮ ಜೀವನದಲ್ಲೂ ದಾರಿ ತೋರುವವರಿರುತ್ತಾರೆ. ತಮ್ಮ ಜೀವನದ ತಪ್ಪು ಒಪ್ಪುಗಳನ್ನು ಅನುಭವದ ಮೂಸೆಯಲ್ಲಿ ಈ ಸಾಧಕಿಯರು ಪರಿಭಾವಿಸಿದಂತೆ ನಾವೂ ಬದುಕಿನ ಬಗ್ಗೆ ಗಂಭೀರವಾಗಿ ಯೋಚಿಸಬೇಕು. ಇನ್ನು ಮಹಿಳಾ ಆತ್ಮಕಥೆಗಳು ಒಂದು ರೀತಿಯ ಸ್ತ್ರೀವಾದಿ ಬರವಣಿಗೆ. ಮಹಿಳೆಯರ ಅನುಭವಗಳಿಗೂ ಮನ್ನಣೆ ಇದೆ. ಅದು ಪುರುಷರ ಜೀವನ ದೃಷ್ಟಿಗಿಂತ ಭಿನ್ನವಾಗಿರಬಹುದು, ಆದರೆ ಕೀಳಲ್ಲ ಎನ್ನುವುದು ಇಲ್ಲಿನ ಪ್ರತಿಪಾದನೆ. ಸಾಧಾರಣವಾಗಿ ಹೆಣ್ಣು ಮಕ್ಕಳಿಗೆ ರಾಜ್ಯ ಗೆಲ್ಲುವ ಹಪಾಹಪಿ ಇಲ್ಲ. ಅವರ ಪ್ರಥಮ ಆದ್ಯತೆ ಮನೆ, ಸಂಸಾರ ಹೀಗೆಲ್ಲ. ಅದರೊಂದಿಗೆ ಜಗತ್ತನ್ನೂ ದಕ್ಕಿಸಿಕೊಂಡು ಕಷ್ಟಗಳನ್ನು ನೀಲಕಂಠನಂತೆ ಭರಿಸಲು ಸಾಧ್ಯವಿದೆ ಎಂದು ಬಿಜಯಶ್ರೀ ಅವರ ಆತ್ಮಕಥೆ ತೋರಿಸಿಕೊಡುತ್ತದೆ. ಇತ್ತೀಚೆಗೆ ಮೀಟೂ ಅಭಿಯಾನದ ಬಗ್ಗೆ ಮಾತನಾಡುತ್ತಾ ಜಯಶ್ರೀ ಅವರು ತಮ್ಮ ಬದುಕಿನಲ್ಲೂ ಈ ರೀತಿಯ ಘಟನೆಗಳು ನಡೆದಿವೆ, ಅದನ್ನು ತಮ್ಮ ಆತ್ಮಕಥೆಯಲ್ಲಿ ಬರೆದುಕೊಂಡಿದ್ದಾರೆ ಎಂದು ಹೇಳಿದ್ದರು. ಬಿಜಯಶ್ರೀ ಅವರ ಆದ್ಯತೆ ರಂಗಭೂಮಿಗೆ. ನಮ್ಮೆಲ್ಲರಿಗೂ ಬೇರೆ ಬೇರೆ ಆಸಕ್ತಿಯ ಕ್ಷೇತ್ರಗಳಿವೆ, ಸಾಧನೆಯ ಹಸಿವಿದೆ, ಹಾಗೆ ಅಡೆಗಳಿವೆ. ಸಾರ್ವಜನಿಕ ಬದುಕು, ವೈಯಕ್ತಿಕ ಬದುಕಿನ ತಾಳಮೇಳಗಳು ಶ್ರುತಿಬದ್ಧವಾಗಿ ಇರಬೇಕಾದ ಅಗತ್ಯವೂ ನಮಗಿದೆ. ಯಾರ ಬದುಕು, ಜೀವನ ವಿಧಾನವು ಸಮಗ್ರವಾಗಿ ತಪ್ಪು ಅಲ್ಲ, ಸರಿಯೂ ಅಲ್ಲ. ಹೀಗಾಗಿ ಸಾಧಕರ ಜೀವನದಲ್ಲಿನ ಅನುಕರಣೀಯ ಅಂಶಗಳನ್ನು ನಾವು ಅಳವಡಿಸಿಕೊಳ್ಳಬೇಕು ಎನ್ನುವುದೇ ಈ ಲೇಖನದ ಆಶಯ. ಧನ್ಯವಾದಗಳು.
1: ಇದುವರೆಗೆ ನಾ ಮೆಚ್ಚಿದ ಪುಸ್ತಕ ಈ ಕುರಿತು ಮಾತನಾಡಿದವರು ಡಾಕ್ಟರ್ ಜಯಶ್ರೀ ಕದ್ರಿ. ಈಗ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆಯ ತೂರಿಬಾ, ಗಾಯಕರು ಸಿ ಅಶ್ವಥ್.

ಈ ವೇಳೆ ಎಲ್ಲಿ ಜಾರಿತೋ ಮನವೇ, ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ಇನ್ನೊಂದು ರಚನೆ. ಹಾಡಿದವರು ಮೈಸೂರು ಅನಂತಸ್ವಾಮಿ.

0: ಇಂದಿನ ಕಾರ್ಯಕ್ರಮದಲ್ಲಿ ಭಾವರಂಜಿನಿ, ಪ್ರಸ್ತುತಪಡಿಸುವವರು ರಶ್ಮಿ ಜೆ ರೈ.
1: ನಾವು ಸುಂದರವಾದ ಗ್ರಹದಲ್ಲಿ ವಾಸಿಸುತ್ತಿದ್ದೇವೆ. ಹೌದು, ಅದೇ ಭೂಮಿ. ಭೂಮಿಯು ಹಸಿರಿನಿಂದ ಕೂಡಿದ್ದು ಸುಂದರವಾಗಿ ಆಕರ್ಷಕವಾಗಿದೆ. ಪ್ರಕೃತಿಯು ನಮಗೆ ನೀರು, ಉಸಿರಾಡಲು ಶುದ್ಧ ಗಾಳಿ, ಹೊಟ್ಟೆಗೆ ಊಟ, ವಾಸಿಸಲು ಸ್ಥಳ, ಹೀಗೆ ನಮ್ಮ ದೈನಂದಿನ ಬದುಕಿಗೆ ಬೇಕಾದ ಎಲ್ಲವನ್ನೂ ನೀಡುತ್ತಿದೆ. ಈ ಸುಂದರವಾದ ಪ್ರಕೃತಿಯನ್ನು ಕಾಣುವುದೆಂದರೆ ಕಣ್ಣಿಗೆ ತಂಪು ಹಾಗೂ ಮನಸ್ಸಲ್ಲಿ ಏನೋ ಒಂಥರ ಖುಷಿ. ಆ ಹೂಗಳು, ಆ ಗಿಡಗಳು, ಆ ಮರಗಳು, ಪ್ರಾಣಿಗಳು, ಪಕ್ಷಿಗಳು, ನೀರು, ಗುಡ್ಡ, ಪರ್ವತ, ನದಿ, ಆಕಾಶ, ಸಮುದ್ರ, ಅಬ್ಬಬ್ಬಾ, ಇನ್ನು ಏನೇನೋ ಇದೆ ಈ ಪ್ರಕೃತಿಯಲ್ಲಿ. ಇದನ್ನೆಲ್ಲ ಕಲ್ಪನೆ ಮಾಡುವಲೇ ಏನೋ ಒಂಥರ ಸಂತೋಷ. ಇದೇ ನಮ್ಮ ಪ್ರಕೃತಿಯ ಮಹಿಮೆ.

ಬೆಳಿಗ್ಗೆ ಬೇಗನೆ ಎದ್ದು ಆ ಪ್ರಕೃತಿಯಲ್ಲಿನ ಮಧುರವಾದ ಧ್ವನಿಯನ್ನು ಸವಿಯೋದ್ರಲ್ಲಿ ಇರುವ ಸಂತೋಷ ಹೇಳತಿರದು. ಪ್ರಕೃತಿಯು ನಮಗೆ ತಾಯಿದ್ದ ಹಾಗೆ ನಮ್ಮನ್ನು ತನ್ನ ಮಡಿಲಿನಲ್ಲಿ ಸಾಕಿ ಸಲಹುರುತ್ತದೆ. ಪ್ರಕೃತಿಯ ಹತ್ರ ನಮಗೆ ಕೊಡಲು ಬೇಕಾದಷ್ಟಿದೆ, ಆದ್ರೆ ನಮ್ಮಲ್ಲಿ ಪ್ರಕೃತಿಗೆ ಕೊಡಲು ಏನೂ ಇಲ್ಲ ಅಂತಲೇ ಹೇಳಬಹುದು. ಹೌದು, ನಿಜಕ್ಕೂ ಈ ಪ್ರಕೃತಿ ಎಷ್ಟು ಸುಂದರವಾಗಿದೆಯಲ್ವೇ. ಸಮುದ್ರ ತೀರದಲ್ಲೋ ಅಥವಾ ಹಸಿರು ಮರಗಳ ನಡುವೆ ಕುಳಿತುಕೊಂಡಾಗ ನಮ್ಮ ಮನಸ್ಸಲ್ಲಿ ಶಾಂತಿ ಹಾಗೂ ಪ್ರೀತಿಯ ಭಾವನೆಗಳು ಆವರಿಸಿಕೊಂಡಿರುತ್ತೆ. ನಮ್ಮಲ್ಲಿರುವ ತಳಮಳಗಳನ್ನು ಶಾಂತವಾಗಿಸಲು, ಶಾಂತಿಯನ್ನು ಕಂಡುಕೊಳ್ಳಲು ನಾವು ಮೊದಲು ಹೋಗುವುದು ಪ್ರಕೃತಿಯ ಮಡಿಲಿಗೆ. ಎಷ್ಟೋ ಕವಿಗಳು ತಮ್ಮ ಕವನಗಳಲ್ಲಿ ಪ್ರಕೃತಿಯ ಬಗ್ಗೆ ಸುಂದರವಾಗಿ ವರ್ಣಿಸಿದ್ದಾರೆ. ಬಹಳಷ್ಟು ಹಾಡುಗಳು ಪ್ರಕೃತಿಯ ಕುರಿತಾಗಿವೆ ಹಾಗೂ ಇದರ ಮಡಿಲಲ್ಲೇ ಚಿತ್ರಣಗೊಂಡಿದೆ. ಹೌದು, ಅಂತಹ ಸೆಳೆತದಷ್ಟಿದೆ ನಮ್ಮ ಪ್ರಕೃತಿಗೆ.

ಸಂಸ್ಕೃತಿಯ ಬಗ್ಗೆ ಮಾತಾಡುವಾಗ ನಮ್ಮ ಸಾಲು ಮರದ ತಿಮ್ಮಕ್ಕನ ಬಗ್ಗೆ ಹೇಳಲೇಬೇಕು. ಅವರು ಅಕ್ಷರವನ್ನು ಕಲಿಯಲೇ ಇಲ್ಲ, ಆದರೂ ಅವರು ಪರಿಸರದ ಬಗ್ಗೆ ಜಾಗೃತಿಯನ್ನು ಹೊಂದಿದವರು. ಮಕ್ಕಳದವರು ಮರಗಳನ್ನೇ ತನ್ನ ಮಕ್ಕಳೆಂದುಕೊಂಡು ಪೋಷಿಸಿದರು, ರಕ್ಷಿಸಿದರು, ಹಾಗೂ ಇತರರಿಗೆ ಮಾದರಿಯಾದ್ರು. ಸಾಲು ಮರಗಳನ್ನು ನೆಟ್ಟು ಸಾಲು ಮರದ ತಿಮ್ಮಕ್ಕರಾದ್ರು. ಅವರು ಪರಿಸರದ ಮೇಲೆ ಇಟ್ಟಿರುವ ಕಾಳಜಿ ನಮ್ಮೆಲ್ಲರಲ್ಲೂ ಇರುತ್ತಿದ್ರೆ ಎಷ್ಟೊಂದು ಸುಂದರವಾಗಿರುತ್ತಿತ್ತಲ್ವಾ ನಮ್ಮ ಈ ಪರಿಸರ. ಪ್ರಕೃತಿಯು ನೀಡಿದಂತಹ ಸುಂದರವಾದ ಕೊಡುಗೆಯನ್ನು ದಿನೇ ದಿನೇ ನಾವು ಹಾಳು ಮಾಡುತ್ತಿದ್ದೇವೆ. ಈಗಲೇ ಪ್ರಕೃತಿಯನ್ನು ಉಳಿಸಲು ಏನಾದರೂ ಮಾಡದಿದ್ರೆ ಮುಂದಿನ ಪೀಳಿಗೆಗೆ ಬಹಳಷ್ಟು ಕಷ್ಟವಾಗಬಹುದು, ಇದರ ಜವಾಬ್ದಾರಿಯೂ ಸಹವಾಗಬಹುದು.

ಜೂನ್ ತಿಂಗಳು ಆರಂಭವಾದ್ರೆ ಸಾಕು, ಪರಿಸರ ರಕ್ಷಣೆಯ ಕೂಗು ಎದ್ದು ಬಿಡುತ್ತದೆ. ವನ ಮಹೋತ್ಸವ, ಪರಿಸರ ದಿನಾಚರಣೆ, ಜಾಗೃತಿ ಎಂದೆಲ್ಲ ನೂರಾರು ಕಾರ್ಯಕ್ರಮಗಳು ಆರಂಭವಾಗುತ್ತದೆ. ಸ್ವಲ್ಪ ದಿನ ಸದ್ದು ಮಾಡಿದ ನಂತರ ನಮಗೂ ಪರಿಸರಕ್ಕೂ ಇರುವ ಸಂಬಂಧವೇ ಮರೆತು ಬಿಡುತ್ತೆ. ಮತ್ತೆ ಮುಂದಿನ ವರ್ಷ ಪರಿಸರ ದಿನ ಎದುರಾದಾಗಲೇ ಎಲ್ಲ ಸಂಗತಿಗಳು ನೆನಪಿಗೆ ಬರುವುದು. ನಾವು ತಂತ್ರಜ್ಞಾನದ ಗಾಳಿಗೆ ಸಿಕ್ಕಿ ಮುಂದೆ ಏರಿಳಿದಂತೆ ಪ್ರಕೃತಿಯೊಡಗಿನ ಬಾಂಧವ್ಯ ಕಡಿಮೆ ಮಾಡಿಕೊಳ್ಳುತ್ತಿದ್ದೇವೆ. ತಂತ್ರಜ್ಞಾನದ ಹಾದಿಯಲ್ಲಿ ಸಾಗುತ್ತಾ ನಮ್ಮ ಸುತ್ತಲಿನ ಚಿಕ್ಕ ಚಿಕ್ಕ ಸಂಗತಿಗಳನ್ನು ಸಂಪೂರ್ಣವಾಗಿ ಮರೆತೇ ಬಿಟ್ಟಿದ್ದೇವೆ. ಮಾವಿನ ಮರ, ದಾಸವಾಳದ ಗಿಡ ಗೊತ್ತಿದ್ದರೆ ಸಾಕೆ? ಪರಿಸರದ ಬಗ್ಗೆ ಗೊತ್ತಿಲ್ಲವಾದ್ರೆ ಇನ್ನು ಜಾಗೃತಿ ಮೂಡಿಸುವ ಕೆಲಸ ಹೇಗೆ ಸಾಧ್ಯ? ನಮ್ಮ ಜೀವನ ಯಾಂತ್ರಿಕತೆಯಲ್ಲೇ ಹೂತುಕೊಳ್ಳುತ್ತಿದೆ. ನಮ್ಮ ಪರಿಸರ ಅಂದುಕೊಳ್ಳುವುದನ್ನು ಬಿಟ್ಟು ಯಾರದ್ದೋ ಪರಿಸರ ಎನ್ನುವ

ನಮ್ಮನ್ನು ನಾವು ಇನ್ನಷ್ಟು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಸಾರ್ಥಕ ತೃಪ್ತಿ ಕಾಣಲಾದರೂ ನಾವು ಪರಿಸರದ ಬಗ್ಗೆ ತಿಳಿದುಕೊಳ್ಳೇಬೇಕು. ಸಮಯ ಸಿಕ್ಕರೆ ಸಾಕು, ಮಾಲ್, ಚಿತ್ರಮಂದಿರ, ಮತ್ತಿನ್ಯಾವುದೋ ಜಾಗ ಅಂತ ಅಲೆಯುತ್ತೇವೆ. ಆದಷ್ಟು ಪ್ರಕೃತಿಯ ಸವಿಯನ್ನು ಸವಿಯೋಣ. ಒಂದಾನೊಂದು ಕಾಲದಲ್ಲಿ ವನ ಸಂಪತ್ತಿನಿಂದ ತುಂಬಿ ತುಳುಕುತ್ತಿದ್ದ ನಮ್ಮ ನಾಡು ಇಂದು ಕಟ್ಟಡಗಳಿಂದ ತುಂಬಿ ಹೋಗಿದೆ. ಇದರಿಂದ ಅರಣ್ಯ ನಾಶವಾಗಿದೆ, ಮಳೆ ಕಡಿಮೆಯಾಗಿದೆ. ಗಿಡಗಳನ್ನು ಕಡಿಯಲೇಬಾರದು ಅಂದುಕೊಂಡರೂ ಕೆಲವು ಅನಿವಾರ್ಯ ಕಾರಣಗಳಿಗಾಗಿ ಅವುಗಳ

0: ಅನ್ನು ಕಡಿಯಲೇಬೇಕಾಗುತ್ತದೆ ಎಂದಲ್ಲಿ ಒಂದು ಗಿಡ ಬದಲಾಗಿ ನಾಲ್ಕು ಸಸಿಗಳನ್ನು ನೆಟ್ಟಿದ್ದಾದರೆ ಅವುಗಳ ಆರೈಕೆಯನ್ನು ನೋಡಿಕೊಂಡರೆ ನಮ್ಮ ಅರಣ್ಯ ಸಂಪತ್ತು ಸ್ವಲ್ಪ ಮಟ್ಟಿಗಾದರೂ ಹೆಚ್ಚಬಹುದು. ವಾತಾವರಣದಲ್ಲಿ ಹೆಚ್ಚುತ್ತಿರುವ ಬಿಸಿ, ನಿರಂತರ ವಾಯುಮಾಲಿನ್ಯ, ಜಲಮಾಲಿನ್ಯ ಎಲ್ಲಕ್ಕೂ ಬೆಲೆ ತರುವ ಕಾಲ ಬಹಳ ದೂರವಿಲ್ಲ. ಇನ್ನೂ ಕಾಲ ಮಿಂಚಿಲ್ಲ. ವೃಕ್ಷೋ ರಕ್ಷಿತ ರಕ್ಷಿತಂ ಎಂಬಂತ್ ನನಗಾಗಿ, ನಿನಗಾಗಿ ಮತ್ತೆ ನಮಗಾಗಿ ಪರಿಸರದ ಉಳಿದು ಅತ್ಯಗತ್ಯ. ಹಸಿರೇ ನಮ್ಮ ಉಸಿರು. ಆ ಹಸಿರನ್ನು ಉಳಿಸಿ ಬೆಳೆಸಿ ಪೋಷಿಸಿದರೆ ಪರಿಸರ ರಕ್ಷಣೆ ಇರುತ್ತದೆ. ಇದು ನಮ್ಮ ಕರ್ತವ್ಯ ಎಂದು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.
1: ಇದುವರೆಗೆ ಭಾವರಂಜಿನಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ರಶ್ಮಿ ಜೆ ರೈ.
2: ಈಗ ಕೇಳಿ ಬಿಕೆ ಸುಮಿತ್ರಾ ಹಾಡಿರುವ ಜನಪದ ಗೀತೆ.

0: ಸ್ಫೂರ್ತಿ ಮಹಿಳಾ ಸಮಾಜದ ಕಿರುಪರಿಚಯ ನಡೆಸಿಕೊಡುವವರು ಜ್ಯೋತಿ.
1: ಸಮಾಜ ಸೇವೆಯ ಮೂಲ ಉದ್ದೇಶದಿಂದ ದಿನಾಂಕ ಸೆಪ್ಟೆಂಬರ್ 3, 2016 ಸ್ಫೂರ್ತಿ ಮಹಿಳಾ ಸಮಾಜದ ಸ್ಥಾಪನೆಯಾಯಿತು. ನಮ್ಮ ಈ ಮಹಿಳಾ ಸಮಾಜದಲ್ಲಿ 18 ಜನ ಸದಸ್ಯರಿದ್ದೇವೆ. ನಮ್ಮ ಮಹಿಳಾ ಸಮಾಜದ ಮುಖ್ಯ ಗುರಿ ಈ ಸಮಾಜದ ಸೇವೆ ಮಾಡುವುದು. ಈ ನಿಟ್ಟಿನಲ್ಲಿ ಹಲವು ಕಾರ್ಯಕ್ರಮಗಳನ್ನು ಈಗಾಗಲೇ ಮಾಡಿದ್ದೇವೆ. ಅದರಲ್ಲಿ ಪ್ರಮುಖವಾದದ್ದು ದಿನಾಂಕ 24/8/2016 ಶಿವಮೊಗ್ಗದ ಮಳ್ಳಿಯಲ್ಲಿ ನೀರು ನುಗ್ಗಿ ಸಂಕಷ್ಟಕ್ಕೀಡಾದ ಸಂತ್ರಸ್ತರಿಗೆ ನಮ್ಮ ಸಮಾಜದ ವತಿಯಿಂದ ಅಕ್ಕಿ, ಗೋಧಿ ಮತ್ತು ಗೃಹೋಪಯೋಗಿ ಸಾಮಗ್ರಿಗಳನ್ನು ವಿತರಿಸಲಾಯಿತು. 2017 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಜೀವನ ಸಂಧ್ಯಾ ವೃದ್ಧಾಶ್ರಮಕ್ಕೆ ಭೇಟಿ ನೀಡಿ ಹಣ್ಣು ಸಿಹಿ ತಿಂಡಿ ವಿತರಿಸಲಾಯಿತು. 2018 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಆಶಾ ಕಿರಣ ಎಂಬ ಬುದ್ಧಿಮಾಂದ್ಯ ಮಕ್ಕಳ ವಸತಿ ಗೃಹಕ್ಕೆ ಭೇಟಿ ನೀಡಿ ಶಾಲೆಯ ಮಕ್ಕಳ ಊಟದ ವ್ಯವಸ್ಥೆಯನ್ನು ಮಾಡಿ ಅವರೊಂದಿಗೆ ಸಮಯ ಕಳೆಯುವುದರ ಮೂಲಕ ನಮ್ಮ ಸಮಾಜವು ಮಹಿಳಾ ದಿನಾಚರಣೆಯನ್ನು ಆಚರಿಸಿದೆವು. ಪ್ರತಿ ವರ್ಷ ವನಮಹೋತ್ಸವವನ್ನು ನಮ್ಮ ಕೌನ್ಸಿಲರಾದ ಶ್ರೀಯುತ ಮೋಹನ್ ರೆಡ್ಡಿಯವರ ಸಹಯೋಗದೊಂದಿಗೆ ಗಿಡಗಳನ್ನು ನೆಡುವುದರ ಮೂಲಕ ಆಚರಿಸುತ್ತೇವೆ. ಹಾಗೂ ಪ್ರತಿ ವರ್ಷ ಮಕ್ಕಳ ದಿನಾಚರಣೆಯಂದು ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಅಂಗನವಾಡಿಗೆ ಭೇಟಿ ಕೊಡುತ್ತೇವೆ. ಅಂದು ಮಕ್ಕಳಿಗೆ ವಿವಿಧ ಸ್ಪರ್ಧೆಯನ್ನು ಏರ್ಪಡಿಸಿ ಗೆದ್ದ ಮಕ್ಕಳಿಗೆ ಬಹುಮಾನ ವಿತರಣೆ ಮಾಡುತ್ತೇವೆ. ನಂತರ ಸಿಹಿ ಹಂಚುತ್ತೇವೆ. 2017/17/23 ತಾಯಿ ಮನೆ ಎಂಬ ಸಂಸ್ಥೆಯನ್ನು ಭೇಟಿ ಮಾಡಿ ಅಲ್ಲಿನ ಬಡ ಮಕ್ಕಳಿಗೆ ಅಕ್ಕಿ ಮತ್ತು ಗೃಹೋಪಯೋಗಿ ಸಾಮಗ್ರಿಗಳನ್ನು ಮತ್ತು ಸಿಹಿ ತಿಂಡಿಯನ್ನು ಹಂಚಿ ಮಕ್ಕಳೊಂದಿಗೆ ದಿನವನ್ನು ಕಳೆದೆವು. ಅದಲ್ಲದೆ ಹಣಕಾಸಿನ ವ್ಯವಹಾರಕ್ಕಾಗಿ ಸ್ವಸಹಾಯ ಸಂಘವನ್ನು ಸ್ಥಾಪಿಸಿಕೊಂಡು ಸ್ವಯಂ ಉದ್ಯೋಗಿಗಳಿಗೆ ಹಣಕಾಸಿನ ನೆರವನ್ನು ಮಾಡಿಕೊಂಡಿರುತ್ತೇವೆ. ಹೀಗೆ ಹಲವು ರೀತಿಯ ಚಟುವಟಿಕೆಗಳನ್ನು ಮಾಡಿಕೊಂಡು ಸ್ಫೂರ್ತಿ ಮಹಿಳಾ ಸಮಾಜವು ಸಮಾಜದೊಂದಿಗೆ ಸಕ್ರಿಯವಾಗಿದೆ.
0: ಈಗ ಬಿಆರ್ ಲಕ್ಷ್ಮಣ್ ರಾವ್ ರಚಿಸಿರುವ ಭಾವಗೀತೆ ಅಮ್ಮ ನಿನ್ನ ಎದೆಯಾಳದಲ್ಲಿ, ಹಾಡುವವರು ಅನಿತಾ ಮತ್ತು ಯೋಗೇಶ್ವರಿ.

0: ಮಿಡುಕಾಡುತ್ತಿರುವೆ ನಾನು, ಮಿಡುಕಾಡುತ್ತಿರುವೆ ನಾನು.
1: ಈಗ ಪುರಂದರದಾಸರ ದೇವರ ನಾಮ ತಾರಕ ಬಿಂದಿಗೆ ನಾನೀರಿ ಹೋಗ್ಬೇಕು.

ಈಗ ಒಂದು ಭಾವಗೀತೆ, ಎನ್ ಎಸ್ ಲಕ್ಷ್ಮೀನಾರಾಯಣ ಬರವರ. ಈ ಆಗಸ ಈ ತಾರೆ ಜುಳು ಜುಳನೆ ಹರಿವ ಜಲಧಾರೆ.

ಇದುವರೆಗೂ ಸ್ಫೂರ್ತಿ ಮಹಿಳಾ ಸಮಾಜದ ಕಾರ್ಯಕ್ರಮವನ್ನು ಕೇಳಿದಿರಿ. ಇದರಲ್ಲಿ ಭಾಗವಹಿಸಿದವರು ಜ್ಯೋತಿ ಎಂ ಕಲ್ಮಠ್, ಯೋಗೇಶ್ವರಿ ಕೃಷ್ಣಮೂರ್ತಿ, ವಿಶಾಲಾಕ್ಷಿ.

0: ಇವತ್ತಿನ ಕಾರ್ಯಕ್ರಮದಲ್ಲಿ ತೇಜಸ್ವಿ ಹೆಗಡೆ ಅವರ ಕಾದಂಬರಿಯನ್ನು ಪರಿಚಯ ಮಾಡಿಕೊಡುತ್ತಾರೆ ಶ್ರೀಮತಿ ಗಿರಿಜಾ ಹೆಗಡೆ.
1: ನನ್ನ ಮೆಚ್ಚಿನ ಪುಸ್ತಕ ಹೊರಳುದಾರಿ, ಲೇಖಕಿ ತೇಜಸ್ವಿನಿ ಹೆಗಡೆ. ಮನೆತನಗಳ ಮೂರು ತಲೆಮಾರುಗಳ ಕಥೆಯನ್ನು ನಿರೂಪಿಸುವ ಈ ಹೊರಳುದಾರಿ ಕಾದಂಬರಿಯ ಲೇಖಕಿಯನ್ನು ಪರಿಚಯ ಮಾಡಿಕೊಡುವುದು ನನ್ನ ಆದ್ಯ ಕರ್ತವ್ಯ. ಇದು ಲೇಖಕಿಯವರ ಮೊದಲ ಕಾದಂಬರಿ. ಇವರ ಇತರ ಕೃತಿಗಳು ಚಿಗುರು, ಪ್ರತಿಬಿಂಬ, ಕವನ ಸಂಕಲನ, ಕಾಣ್ಕೆ ಮತ್ತು ಸಂಹಿತ ಕಥಾ ಸಂಕಲನ, ಅಬ್ರಹಂ ಲಿಂಕನ್ ವಿಖ್ಯಾತರ ವ್ಯಕ್ತಿ ಚಿತ್ರಮಾಲೆ, ಹಂಸಯಾನ ಇವರ ಎರಡನೇ ಕಾದಂಬರಿ. ಹೊರಳುದಾರಿ ಇದೊಂದು ಬಹುಮಾನ ಪಡೆದ ಕಾದಂಬರಿ. ಅಪಾರ ಜ್ಞಾನದೊಂದಿಗೆ ತಾಳ್ಮೆ, ಶ್ರದ್ಧೆ, ಅಧ್ಯಯನ ಹಾಗೂ ಧ್ಯಾನಸ್ಥ ಮನಸ್ಸಿಗೆ ಬೇಕಾಗುವುದು ಇದು ಲೇಖಕಿಯರಲ್ಲಿ ಇರುವುದು ಕಂಡುಬರುತ್ತವೆ. ಇದರ ಜೊತೆಗೆ ಮನೆಯವರ ಸಹಕಾರವೂ ಮುಖ್ಯ. ಪ್ರೋತ್ಸಾಹಿಸುವ ಕವಿಗಳು, ಸುತ್ತಲಿನ ಪರಿಸರ, ಬಂಧು ಬಾಂಧವರು, ಎಲ್ಲ ಸಹಕಾರಗಳು ತಮಗೆ ಸಿಗ ಎಂದು ಮುನ್ನುಡಿಯಲ್ಲಿ ಹೇಳಿದ್ದಾರೆ. ಯಾವುದೇ ಒಂದು ವಿಷಯ ತಲೆಗೆ ಬಂದಾಗ ಅದಕ್ಕೆ ಹೊತ್ತು ಗೊತ್ತು ಇರುವುದಿಲ್ಲ, ತಕ್ಷಣ ಬರೆಯಲು ಕುಳಿತುಕೊಳ್ಳಬೇಕಾಗುತ್ತದೆ. ಇದಕ್ಕೆ ಪ್ರೋತ್ಸಾಹ ಕೊಟ್ಟವರು ಅವರ ತಾಯಿ, ತಂದೆ, ಅಕ್ಕ, ಪತಿ, ಮಗಳು, ದೊಡ್ಡಮ್ಮನ ಮಗಳು, ಮಾವ, ಅತ್ತೆ, ಸಹಾಯಕಿಯರು, ಆತ್ಮೀಯ ಕುಟುಂಬದವರು ಎಂದು ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ. ಇವರ ಮೊದಲ ಎನ್ನುವ ಪದವೇ ಪರಿಚಯದ ಆಕರ್ಷಣೆ. ಸಾಹಿತ್ಯ ಉಳಿಸಿ ಬೆಳೆಸಿ ಕೊಡುಗೆ ನೀಡುತ್ತಿರುವ 2017 ಕಾದಂಬರಿ ಸ್ಪರ್ಧೆಯಲ್ಲಿ ಬಹುಮಾನ ಕೊಟ್ಟಿರುವ ಸ್ವಸ್ತಿ ಪ್ರಕಾಶನದ ಸದಸ್ಯರನ್ನು ತಮ್ಮ ಮುನ್ನುಡಿಯಲ್ಲಿ ಸ್ಮರಿಸಿದ್ದಾರೆ. ಲೇಖಕಿಯವರು ತಮ್ಮ ಬಾಲ್ಯನು ಘಮ್ಮನೆ ಅರಳಿಸಿದ ಮಲೆನಾಡಿನ ಅಡಿಕೆ ತೋಟ, ಏಲಕ್ಕಿ, ಬಾಳೆ, ಹೊಳೆ, ಝರಿ, ತೋಡು, ಬೆಟ್ಟ, ಬೇಣ, ಹೀಗೆ ಹಳ್ಳಿಯ ವಾತಾವರಣ ತಿಳಿಸಿ ಬರೆದ ಕಾದಂಬರಿ ನನಗೆ ಮಿತಿಯಾಗಿದ್ದು ಕಾರಣ ನಾನು ಇದೇ ಪರಿಸರದ ಹಳ್ಳಿಯಲ್ಲೇ ಹುಟ್ಟಿ ಬೆಳೆದವಳು. ಅಲ್ಲದೆ ಹಳ್ಳಿ ಎಂದರೆ ಇತ್ತೀಚಿನ ದಿನಗಳಲ್ಲಿ ಮೂಗು ಮುರಿಯವರಿಗೆ ದಾರಿದೀಪವಾಗಿದ್ದಾರೆ. ಎಷ್ಟೋ ಕಾದಂಬರಿಯನ್ನು ಓದಿದ ನನಗೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಮಾತ್ರ ನೆನಪಿನಲ್ಲಿ ಉಳಿದಿದೆ, ಬಿಟ್ಟರೆ ಅವುಗಳನ್ನು ಯಾರೊಡನೆಯೂ ವಿಮರ್ಶಿಸುವ ಶಕ್ತಿ ನನಗಿಲ್ಲ. ಆದರೆ ಈ ಕಾದಂಬರಿ ಮಾತ್ರ ನನ್ನ ಮನಸ್ಸಿನಲ್ಲಿ ಅಚ್ಚಳಿಯದೇ ಇರುವುದು ಅದಕ್ಕೆ ಕಾರಣ ನನಗೂ

ನನ್ನ ಬಾಲ್ಯದ ಜೀವನ, ಹಳ್ಳಿಯ ವಾತಾವರಣ, ಎಲ್ಲವನ್ನು ತಿರುವಿ ಹಾಕಿದ್ದಾರೆ ತೇಜಸ್ವಿನಿಯವರು. ಕಾದಂಬರಿಯ ಮುಖ್ಯ ಪಾತ್ರ MBA ಮುಗಿಸಿ ಮಂಗಳೂರು ಎಂಬ ಪಟ್ಟಣದಲ್ಲಿ ತಾಯಿ ತಂದೆಯ ಜೊತೆಗೆ ನೆಲೆಸಿದ ಪ್ರತಿಮೆಂಬ ಹುಡುಗಿ. ಒಂದು ಹಂತದ ವಿದ್ಯಾಭ್ಯಾಸ ಮುಗಿಸಿದ ಪ್ರತಿಮಾಳಿಗೆ ತಾನು ಹುಟ್ಟಿದ ಆಡಿ ಬೆಳೆದ ಅಜ್ಜಿಯ ಊರಾದ ಹಸರುಕೊಪ್ಪಕ್ಕೆ ಹೋಗಿ ಬರುವ ಆಸೆ. ಹಳೆಯದಾದ ದೊಡ್ಡ ಮನೆಯನ್ನು ಅವಳ ಮಾವ ವಸಂತ ಮಾರಲು ಹೊರಟಿದ್ದರು. ಅದು ಬೇರೆಯವರ ಪಾಲಾಗಿ ಹೋಗುವ ಮೊದಲು ಒಮ್ಮೆ ನೋಡಿ ಬರುವ ಆಸೆ. ಪ್ರತಿಮಾ ಪಾತ್ರದ ಮೂಲಕ ಹಳ್ಳಿ ಪರಿಸರವನ್ನು ನಿರೂಪಿಸಿದ್ದಾರೆ ಲೇಖಕಿಯವರು. ತಾಯಿ ತಂದೆಗೆ ಒಬ್ಬಳೇ ಮಗಳಾಗಿ ಅದರಲ್ಲೂ 10 ವರ್ಷಗಳ ನಂತರ ಆಡಿದ ಪ್ರತಿಮಾ ಎಷ್ಟೋ ವರ್ಷಗಳ ನಂತರ ಒಂಟಿಯಾಗಿ ಅಜ್ಜನ ಮನೆಯ 16 ಅಂಕಣದ ಮನೆಗೆ ಹೋಗುವ ಆಸೆ. ಆದರೆ ತಾಯಿ ರಾಧಾಳಿಗೆ ಇಷ್ಟವಿಲ್ಲ. ಅಲ್ಲಿ ಅಜ್ಜ ಅಜ್ಜಿ ಮಾವ ಯಾರೂ ಇಲ್ಲ. ಅದರಲ್ಲೂ 10 ವರ್ಷಗಳ ಹಿಂದಿನ ದುರಂತ ನೆನೆಸಿ ತಾಯಿಯ ಮನಸ್ಸು ಒಪ್ಪೋದಿಲ್ಲ. ಆದರೆ ಓದುತ್ತಾ ಹೋದಂತೆ ಹತ್ತಿರದವರು ಇರದಿದ್ದರೂ ನೆಂಟರಿಷ್ಟರು ತೋರಿದ ಆದರ, ಆಳು ಮಂಜುಣ್ಣನ ಸೇವೆ ಮುಂತಾದ ವಿಷಯಗಳನ್ನು ಪ್ರತಿಮಾಳೆಂದು ನಿರೂಪಿಸಿದ್ದಾರೆ. ಕುತೂಹಲವನ್ನು ಕೆರಳಿಸುವಂತಹ ವಿಷಯವನ್ನು ಬಿಚ್ಚಿಟ್ಟಿದ್ದಾರೆ. ಪ್ರತಿಮಾಳ ಮನಸ್ಸಿಗೆ ಯಾವ ಆಘಾತವಾಗಿದೆ, ಅದು ಅವಳಲ್ಲಿ ಹೇಗೆ ಆಶ್ಚರ್ಯದೇ ಉಳಿದಿದೆ ಅಂತ ಓದುಗರನ್ನು ಕುತೂಹಲ ತರುತ್ತದೆ. ಭಾವಗೀತೆಯ ಪ್ಲೇಯರ್ ಹಾಕಿಕೊಂಡು ಧೈರ್ಯವಾಗಿ ತಾನೇ ಆ ಬೆಟ್ಟದ ಮಾರ್ಗದಲ್ಲಿ ಕಾರು ಚಲಾಯಿಸುತ್ತಾ ಹೊರಟ 22-23 ಯುವತಿ ಪ್ರತಿಮಾಳ ಧೈರ್ಯವನ್ನು ಮೆಚ್ಚಲೇಬೇಕು. ಹೆಣ್ಣು ಏನಾದರೂ ಸಾಧಿಸಬಲ್ಲಳು ಎಂಬುದನ್ನು ಲೇಖಕಿ ಇಲ್ಲಿ ತೋರಿಸಿದ್ದಾರೆ. ದೊಡ್ಡ ಮನೆ, ತೋಟ ಎಲ್ಲವೂ ಬೇರೊಬ್ಬರ ಪಾಲಾಗುವ ಮುನ್ನ ಕೊನೆಯ ಬಾರಿ ಭೇಟಿ ನೀಡಿ ಅಲ್ಲೆಲ್ಲ ತಿರುಗಾಡಿ ಬರಬೇಕೆಂಬ ಆಸೆ ಹೊರಟಿದ್ದ ಪ್ರತಿಮಾ ಹಸರುಕೊಪ್ಪಕ್ಕೆ ಬಂದು ಅಮ್ಮನ ಕುಟುಂಬದವರಿಗೆ ಸಂತೋಷವಾಯಿತು. ಪ್ರತಿಮಾಳಿಗೆ ಆದರ ಮಾಡಿದಂತಹ ಕೆಲವು ಪಾತ್ರಗಳನ್ನು ನವಿರಾಗಿ ತಿಳಿಸಿಕೊಟ್ಟಿದ್ದಾರೆ. ರಾಧಮ್ಮನ ತಾಯಿ ಸೀತಾ, ಸುಬ್ರಾಯ ತಂದೆ, ಅವರು ಈಗ ಇಲ್ಲ. ಸೀತಮ್ಮನ ತಂಗಿ ಗೌರಿ, ಅವರ ಮಗಳು ಸೌಭದ್ರೆ, ಹೆತ್ತವರನ್ನು ಕಳೆದುಕೊಂಡ ಸೌಭದ್ರೆ ದೊಡ್ಡಮ್ಮನ ಮನೆಯಲ್ಲೇ ಇದ್ದರು. ಅವರನ್ನು ಅನಾಥರಾದ ನಾರಾಯಣರಾವರಿಗೆ ಕೊಟ್ಟು ಮದುವೆ ಮಾಡಿದ್ದರು. ತಮ್ಮ ಮಗಳು ರಾಧೆಯಂತೆ ನೋಡುತ್ತಿದ್ದರು. ಅವರು ದೊಡ್ಡಮನೆಯ ಹತ್ತಿರವೇ ಇದ್ದರು. ಹೀಗಾಗಿ ಪ್ರತಿಮಾಳಿಗೆ ಯೋಚನೆ ಇರಲಿಲ್ಲ. ಅಜ್ಜನ ಮನೆಯನ್ನು ನೋಡಿಕೊಳ್ಳುತ್ತಿದ್ದ ಮಂಜಣ್ಣನಿಗಂತೂ ಅವಳು ಬಂದದ್ದು ಖುಷಿಯೋ ಖುಷಿ. ಮೊದಲೆಲ್ಲ ಹಾಗೆಯೇ ಇತ್ತು. ತಾವು ದುಡಿಯುವಂತಹ ಮನೆಯವರಲ್ಲಿ ಎಲ್ಲಿದ ಅಕ್ಕರೆ. ಅವನಿಗೀಗ ವಯಸ್ಸಾಗಿದೆ. ಆದರೂ ಪ್ರತಿಮಾಳನ್ನು ಎಲ್ಲ ಕಡೆಗೂ ತಿರುಗಾಡಿಸುತ್ತಾನೆ. ಹೌದು, ರಾಧಮ್ಮ ಹೇಳಿದಂತಹ ಹಸರುಕೊಪ್ಪ ಕುಗ್ರಾಮ. ಮೊಬೈಲ್ ಕಾಗುವುದಿಲ್ಲ. ಮಗ ಏನಾದರೂ ಆದರೆ ಡಾಕ್ಟರೂ ಹತ್ತಿರವಿಲ್ಲ. ಈಗ ಹಳ್ಳಿ ಮನೆ ಯಾವ ಸ್ಥಿತಿಯಲ್ಲಿದೆಯೋ ಗೊತ್ತಿಲ್ಲ. 10 ವರ್ಷಗಳ ನಂತರ ಮಗಳನ್ನು ಕಳಿಸದೆ ಅದರಲ್ಲೂ ಒಬ್ಬಳನ್ನೇ ಕಳಿಸುವುದು. ಪಾತತ್ತೆ ಮನೆ ನೀರಿನಲ್ಲಿ ಹೋದಾಗ ಉಪ್ಪರಿಗೆಯಲ್ಲಾದ ದುರ್ಘಟನೆ ನೆನೆಸಿಕೊಂಡರೆ ಹೆದರಿಕೆಯಾಗುತ್ತಿತ್ತು. ಶುರುವಿನಲ್ಲೇ ಲೇಖಕಿಯವರು ಕುತೂಹಲವನ್ನು ಓದುಗರ ಮನಸ್ಸಿಗೆ ನಾಟಿಸಿದ್ದಾರೆ. ನನಗೆ ಅನಿಸಿದ್ದು ಪ್ರತಿಮಾಳಿಗೆ ಏನೋ ಆಗಿತ್ತು ಅಂತ. ಒಟ್ಟಿನಲ್ಲಿ ತಾಯಿಗೆ ಮಗಳ ಮೇಲೆ ಇರುವ ಜವಾಬ್ದಾರಿ ಇಲ್ಲಿ ಎತ್ತಿ ತೋರಿಸಿದ್ದಾರೆ. ಪ್ರತಿಮಾ ಬೆಳೆದು ನಿಂತ ಯುವತಿ. ಪ್ರತಿಮಾಳ ಜಿದ್ದು ಅಪ್ಪನಿಗೆ ಗೊತ್ತು. ಅಲ್ಲದೆ ಅತ್ತೆ, ಭಾವ, ಚಿಕ್ಕಮ್ಮ, ಚಿಕ್ಕಪ್ಪ, ಅಕ್ಕಪಕ್ಕದವರು ಹೇಗೆ ಅಂತ ತಿಳಿದಿದ್ದರು. ಹೌದು, ಮನುಷ್ಯನಿಗೆ ನಂಬಿಕೆ ಮುಖ್ಯ. ಎಲ್ಲವುದಕ್ಕೂ ಸಂಶಯಿಸಿದರೆ ಜೀವನ ಸಾಗೋದು ಕಷ್ಟ. ಅವರವರ ಭಾವ ಅವರವರಿಗೆ. ಹೀಗಾಗಿ ಅಮ್ಮನ ಮನಸ್ಸು, ಅಪ್ಪನ ಅಕ್ಕರೆ ತುಂಬಿದ ಎಚ್ಚರಿಕೆ ಗಟ್ಟಿ ಮನಸ್ಸು ಮಾಡಿ ಹೊರಟಿದ್ದಳು ಪ್ರತಿಮಾ. ಅಲ್ಲದೆ ಆ ಎಳೆಯ ವಯಸ್ಸಿನಲ್ಲೇ ನೋಡಿದ ಆಘಾತ ನೆನೆಸಿ ಅರಿಯದ ತಳಮಳ ನೆನೆಯುತ್ತಾ ಹೊರಟಿದ್ದಳು. ಮನಸ್ಸು ಎಲ್ಲೋ ಹಾರುವುದು ಸ್ವಾಭಾವಿಕ. ನಾವು ಇಲ್ಲೇ ಇದ್ದರೂ ಅದು ಎಲ್ಲೋ ಹೋಗಿರುತ್ತೆ. ಕಾರನ್ನು ಚಲಿಸುತ್ತಾ ಪಾತತ್ಯ ಮನೆ ನೆನಪಾಗುವುದು. ಕಾರು ತಿರುವೊಂದನ್ನು ಏರುತ್ತಾ ಹೋದಂತೆ ಅವಳಿಗೆ ಆ ದುರ್ಘಟನೆ, ಸಂಜೆ ಗತ್ತಲಿನಲ್ಲಿ ನಡೆದು ಹೋದ ದುರಂತ, ಚಿಕ್ಕಮ್ಮನ ಮಗ ವಿನೋದ ಮಾಡಿದ ತಪ್ಪು, ಈ ಸಂಕಟಲ್ಲ ಮೂಲ ಕಾರಣ ಅವನೇ ಎನ್ನುವ ಕಹಿ ಘಟನೆಗಳೆಲ್ಲ ದಾಳಿ ಇಟ್ಟಿದ್ದವು ಅವಳ ಮೇಲೆ. ಇದು ಸ್ವಾಭಾವಿಕ. ಎಳೆಯ ವಯಸ್ಸಿನಲ್ಲಿ ಆದ ಘಟನೆ, ಅದು ಕಹಿ ಇರಲಿ ಸಿಹಿ ಇರಲಿ, ಮರೆಯಲು ಸಾಧ್ಯವೇ ಇಲ್ಲ. ಇಷ್ಟು ಓದಿದಾಗಲೇ ನನ್ನಲ್ಲಿ ಯೋಚನೆ ಶುರುವಾಯಿತು. ಹದಿಹರೆಯದಲ್ಲೇ ಕಹಿ ಘಟನೆ ಇವಳಿಗೆ ಆಗಿದೆ ಎಂದರೆ ಮತ್ತ್ಯಾಕೆ ಅಲ್ಲಿಗೆ ಹೊರಟಿದ್ದಾಳೆ? ಆ ಘಟನೆ ಇವಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಕೊಡಲಿಲ್ಲವೇ? ಅಥವಾ ಮಾಸದ ಗಾಯ ಇವಳನ್ನು ಘಾಸಿ ಮಾಡಲಿವೇ ಎಂಬ ವಿಚಾರಕ್ಕೆ ಬಿದ್ದೆ. ಕೇವಲ 15 ಪುಟ ಓದುವುದರೊಳಗೆ ನಾನು ಕೊನೆಯ ಪುಟಗಳನ್ನು ತಿರುಗಿದೆ. ಯಾಕಂದ್ರೆ ಕೆಲವು ಕಾದಂಬರಿಗಳನ್ನು ಕೊನೆಯಲ್ಲಿ ಓದಿದಾಗ ವಿಷಯ ಗೊತ್ತಾಗಿ ಬಿಡುವುದು. ಆದರೆ ಲೇಖಕಿ ಇಲ್ಲಿ ಹಾಗೆ ಮಾಡಲಿಲ್ಲ. ಹೀಗಾಗಿ ನನಗೆ ಹೆಚ್ಚಿಗೆ ಮೆಚ್ಚುಗೆ ಆಯಿತು. ದುರ್ಘಟನೆ ಮೇಲದು, ಅದರಲ್ಲೂ ತಾನೊಬ್ಬಳೇ ಕಾರಿನಲ್ಲಿ ಇರುವುದು ಅವಳಿಗೂ ನಡುಕ ಬಂದಂತಾಯಿತು. ಇದು ಸ್ವಾಭಾವಿಕ. ಇದಕ್ಕೆ ದಾರಿ ಮನಸ್ಸನ್ನು ಬೇರೆಡೆ ಹಾಕುವುದು. ಗದೆ ಹಿಡಿದು ಹನುಮಂತನ ಗೊಂಬೆಯನ್ನು ನೋಡಿ ಧೈರ್ಯ ತುಂಬಿಕೊಂಡು ಹಿಂದಿ ಪ್ಲೇಯರ್ ಬಚ್ಚೆ ತೋ ರಹನ್ ಹಾಕಿಕೊಂಡು ಘಟ್ಟ ಮುಗಿಸಿ ಬಂದಿದ್ದಳು. ಬರುವ ದಾರಿಯ ವರ್ಣನೆ ಮಾಡಿದ್ದಾರೆ ಲೇಖಕಿ. ಘಟ್ಟಡೆಯಿಂದ ಮೇಲೆ ಬರುವ ದಾರಿಯ ಸೌಂದರ್ಯ ವರ್ಣನಾತೀತವಾದು. ಧೈರ್ಯವಂತ ಹನುಮಂತನನ್ನು ತೂಗು ಹಾಕಿದ್ದು ಲೇಖಕಿಯ ಇನ್ನೊಂದು ವಿಶೇಷತೆ ಎಂದು ನನ್ನ ಅನಿಸಿಕೆ. ಧೈರ್ಯಂ ಸರ್ವತ್ರ ಸಾಧನಂ ಎಂಬ ಶ್ಲೋಕ ನೆನಪಾಯಿತು. ಪ್ರತಿಮಾ ಹಸರುಕೊಪ್ಪ ಅಂದರೆ ಅಜ್ಜನ ಮನೆಗೆ ಬಂದಾಗಿತ್ತು. ಅದೊಂದು ಮೂರು ಉಪ್ಪರಿಗೆ ಮನೆ, ಊರಿಗೆ ಪ್ರಸಿದ್ಧ. ಕೃಷಿಕರಾಗಿದ್ದ ಪ್ರತಿಮಾಳ ಅಜ್ಜ ಜ್ಯೋತಿಷ್ಯದಲ್ಲೂ ಪಾಂಡಿತ್ಯವನ್ನು ಹೊಂದಿದ್ದರು. ಎಲ್ಲರನ್ನೂ ಪ್ರೀತಿಯಿಂದ ನೋಡುತ್ತಿದ್ದರು. ಸಾಧು ಸ್ವಭಾವದ ಸೀತಮ್ಮ ಪ್ರತಿಮಾಳ ಅಜ್ಜಿ. ಸುಭದ್ರೆ ಸೀತಮ್ಮನ ತಂಗಿಯ ಮಗಳು. ಹತ್ತಿರದಲ್ಲೇ ಇತ್ತು. ತಾಯಿ ತಂದೆ ಕಳೆದುಕೊಂಡ ಅನಾಥ ಸುಭದ್ರೆ ಇವರ ಮನೆಯಲ್ಲೇ ಬೆಳೆದು ದೊಡ್ಡವಳಾಗಿ ನಾರಾಯಣನ್ ಎಂಬನೊಟ್ಟಿಗೆ ಮದುವೆ ಅಲ್ಲೇ ಇದ್ದರು. ಅವರ ಮಕ್ಕಳಾದ ವೀಣಾ, ವಿಕಾಸರ ಜೊತೆಗೆ ಬಾಲ್ಯವನ್ನು ಕಳೆದವಳಾಗಿದ್ದಳು ಪ್ರತಿಮಾ. ಮನೆ ನೋಡಿಕೊಳ್ಳುತ್ತಿದ್ದ ಮಂಜಣ್ಣನಿಗೂ ಇವಳನ್ನು ಕಂಡರೆ ಅಕ್ಕರೆ.
ಅವನು ಹೆಂಡತಿ ಮಕ್ಕಳು ಮೊಮ್ಮಕ್ಕಳೊಂದಿಗೆ ದೊಡ್ಡ ಮನೆ ನೋಡಿಕೊಳ್ಳುತ್ತಿದ್ದ. ವಿಶೇಷ ಕಾಳಜಿ ಮತ್ತು ಮಮತೆಯಿಂದ 65ರ ಮಂಜಣ್ಣ ತೋಟ ಮನೆಯ ಉಸ್ತುವಾರಿ ಸುಬ್ಬರಾಯರ ಮಗ ವಸಂತನ ಹೇಳಿಕೆಯಂತೆ ಇದ್ದ. ವಸಂತ ಪ್ರತಿಮಾಳ ಮಾಮ, ಬೊಂಬಾಯಲ್ಲಿರುವವರು.

ಉಸ್ತುವಾರಿ ನೋಡಿಕೊಳ್ಳದಿದ್ದರೆ ಸುಬ್ಬರ ಆತ್ಮ ಇಲ್ಲೇ ಸುತ್ತಾಡುತ್ತಾ ಇದ್ದು ಬೇಸರದಿಂದ ಕೋಪಗೊಂಡರೆ ಏನು ಗತಿ ಎಂದು ಆ ಮುಗ್ಧ ಮನಸ್ಸಿನ ಮಂಜಣ್ಣನನ್ನು ಕೆಲಸಕ್ಕೆ ಒಪ್ಪಿಸಿತ್ತು. ಹೌದು, ಮೊದಲಿನ ಜನರೇ ಹೀಗೆ ತಮಗೆ ಮಾಡಿದ ಉಪಕಾರವನ್ನು ತಾವು ದುಡಿಯುತ್ತಿರುವಂತಹ ಮನೆಯ ಜನರನ್ನು ಎಂದಿಗೂ ಮರೆಯುತ್ತಿರಲಿಲ್ಲ. ಹೀಗಾಗಿ ಪ್ರತಿಮಾ ಪಟ್ಟಣದಿಂದ ಎಷ್ಟೋ ವರ್ಷಗಳ ನಂತರ ಬಂದದ್ದು ಸಂತೋಷವಾಗಿ ತನ್ನ ಮೊಮ್ಮಕ್ಕಳೊಂದಿಗೆ ಎಲ್ಲ ಕಡೆಗೂ ಉತ್ತಾಡಿ ಬರಲು ಕಳುಹಿಸಿಕೊಡುತ್ತಾನೆ. ಪ್ರತಿಮಾ ದೊಡ್ಡ ಮನೆಗೆ ಹೋಗುವ ದಾರಿಯನ್ನು ವರ್ಣಿಸಿದ್ದಾರೆ. ದಾರಿಯ ಏರಿಳಿತ, ಕಾಡು, ಕತ್ತಲು ಪ್ರತಿಮಾಳನ್ನು ಸ್ವಲ್ಪ ಹೆದರಿಸಿತ್ತು. ಪ್ರತಿಮಾಳಿಗೆ ಮಂಜಣ್ಣ ಬಾಲ್ಯದಲ್ಲೂ ಕಣ್ಣಿಂದ ಹಣ್ಣುಗಳನ್ನು ತಂದು ತಿನ್ನಿಸುತ್ತಿದ್ದ. ಚೆನ್ನಾಗಿ ಬೆಳೆದಿದ್ದಳು. ಮೃದು ಸ್ವಭಾವದ ಪ್ರತಿಮಾಳನ್ನು ಕಂಡರೆ ಅವನಿಗೆ ಎಲ್ಲೆಲ್ಲಿದ ಅಕ್ಕರೆ. ಕಾಡು ಮೇಡುಗಳಲ್ಲಿ ಬೆಳೆದ ಹಣ್ಣನ್ನು ತಿಂದವರಿಗೆ ಪಟ್ಟಣದಲ್ಲಿದ್ದ ಹಣ್ಣಿಗೆ ಯಾವ ಸಾಟಿಯೂ ಅಲ್ಲ. ರಾಸಾಯನಿಕ ಔಷಧಿ ಸಿಂಪಡಿಸದ ಹಣ್ಣುಗಳು, ಗೇರು ಹಣ್ಣು, ಮುಳ್ಳಣ್ಣು, ತೂಬ್ರೆ ಹಣ್ಣು, ಪನ್ನೇರಲ ಹಣ್ಣು ಎಲ್ಲವೂ ತಾಜಾ. ನಾನೇ ಕಿತ್ತು ತಂದು ತಿಂದ ಹಣ್ಣುಗಳು ನನಗೂ ನೆನಪಿಗೆ ಬಂದವು. ನೇರಳೆ, ಕುಂಟು ನೇರಳೆ, ಹೀಗೆ ಲೇಖಕ್ಕೆ ಮಲೆನಾಡಿನ ಹಣ್ಣುಗಳನ್ನು ನೆನಪಿಸಿದ ನನ್ನ ಬಾಲ್ಯವು ನೆನಪಾಯಿತು. ಮಂಜುಳನ ಆದರದ ಮಾತು ಕೇಳುತ್ತಾ ಅವನೊಟ್ಟಿಗೆ ಚಿಕ್ಕಮ್ಮನ ಮನೆಗೆ ಹೊರಟಿದ್ದಳು. ಮೊದಲು ಹೋಗಿದ್ದು ಚಿಕ್ಕಮ್ಮನ ಮನೆಗೆ. ದಣಪೆ ದಾಟಿ ಒಳಗೆ ಬಂದು, ದಣಪೆ ಎಂದರೆ ಈಗಿನ ಗೇಟು, ಅಲ್ಲಲ್ಲಿ ಮಲೆನಾಡಿನ ಶಬ್ದವನ್ನು ನೆನಪಿಸಿದ್ದಾರೆ. ಚಿಕ್ಕಮ್ಮನ ಚಿಕ್ಕಪ್ಪನ ಆಧಾರದಲ್ಲಿ ಅವಳ ಮಕ್ಕಳ ಮಾತಿನಲ್ಲಿ ಸಂತಸಗೊಂಡು ಅಮ್ಮನಿಗೆ ಫೋನ್ ಮಾಡಿದ್ದಳು. ಇವಳ ಫೋನ್ ಮಾತಿನ ವೈಖರಿ ನೋಡಿ ಚಿಕ್ಕಮ್ಮನ ಮಗಳು ವೀಣಾ ನಗುತ್ತಾಳೆ. ಅವಳಿಗೆ ಅನಿಸಿರಬಹುದು ಈ ಪಟ್ಟಣಗಳಲ್ಲಿ ಬೆಳೆದ ಮಕ್ಕಳ ಕಾಳಜಿ ಜಾಸ್ತಿ ಎಂದು. ಹಳ್ಳಿಯಲ್ಲಿದ್ದ ಮಕ್ಕಳಿಗೆ ಧೈರ್ಯ ಜಾಸ್ತಿ. ಪ್ರತಿಮಾಳಿಗೆ ಹಾಕಿದ ಕಟ್ಟಪ್ಪಣೆ ತಿಳಿದು ಅವರೆಲ್ಲ ನಗುತ್ತೆ. ಪ್ರತಿಮಾಳಿಗೆ ಚಿಕ್ಕಮ್ಮನ ಮನೆಯಲ್ಲಿ ಸ್ವಾಗತವೋ ಸ್ವಾಗತ. ಮೊದಲಿನಂತೆ ಎಲ್ಲವೂ ಇರಲಿಲ್ಲ. ಬದಲಾವಣೆ ಮನುಷ್ಯನ ಸಹಜ ಗುಣ. ಆದರೂ ಎಲ್ಲಿ ತನ್ನಿಂದ ಅವರಿಗೆ ತೊಂದರೆ ಆಯಿತು ಅಂದುಕೊಳ್ಳುತ್ತಾಳೆ. ಊಟದಿಯ ವೇಳೆಯಲ್ಲಿ ಹೆಚ್ಚು ಕಡಿಮೆ ಆಗಿದೆಯೇ ಹೊರತು ಎಲ್ಲವೂ ಹಾಗೆಯೇ ಇದೆ. ಹಲಸಿನ ಹಣ್ಣಿನ ಕಡುಬು ತಿಂದು ಮಲಗಿದೆ ಎಂದಾಗ ನನ್ನ ಬಾಯಲ್ಲಿ ನೀರೂರಿತು. ಏಪ್ರಿಲ್ ಮೇ ಬಂತೆಂದರೆ ಮಲೆನಾಡಿನ ಎಲ್ಲರ ಮನೆಗಳಲ್ಲೂ ಹಲಸಿನ ಫಲದ ಸಂಭ್ರಮೇ ಸಂಭ್ರಮ. ಸಂಡಿಗೆ, ಹಪ್ಪಳ, ದೋಸೆ, ಮುಳಕ, ಸಾಂಬಾರ್, ಮಜ್ಜಿಗೆ ಹುಳಿ, ಸಾಸಿವೆ, ಕಡುಬು, ಒಂದೇ ಎರಡೇ ಎಲ್ಲವೂ ಕನಸು. ಅಂಬಲಿ ಹಣ್ಣಿನ ಕಡುಬು ಮಾಡಿ ಅದಕ್ಕೆ ಎಮ್ಮೆ ಹಾಲಿನ ಬೆಣ್ಣೆಯಿಂದ ಮಾಡಿದ ತುತ್ತಿರಿದು ತಿಂದರೆ ಅದರ ಸವಿ ಸವಿದವರಿಗೇ ಗೊತ್ತು. ಓದಿ ಸಂತಸಗೊಂಡೆ. ಪುಸ್ತಕವನ್ನು ಓದದೆ ಕಡುಬು ತಿಂದ ನೆನಪಾಗಿ ಬಾಯಲ್ಲಿ ನೀರೂರಿತು. ಈಗ ಅಷ್ಟೊಂದು ತಿನ್ನಲು ಸಾಧ್ಯವಿಲ್ಲ ಅನಿಸಿತು. ಸಾವರಿಸಿ ಓದಲು ಮುಂದಾದೆ. ಚಿಕ್ಕಮ್ಮನ ಮನೆಯ ಎಲ್ಲ ಸದಸ್ಯರು ಅವಳಿಗೆ ಹತ್ತಿರವಾದರು. ಪುಟ್ಟ ಮಕ್ಕಳು ಅವಳಿಗೆ ಹೊಂದಿಕೊಂಡರು. ಚಿಕ್ಕಮ್ಮನ ಮನೆ 12 ವರ್ಷಗಳ ಇದ್ದ ಹಾಗೆ ಇರದಿದ್ದರೂ ಮಡಿಮಡಿ ಎನ್ನುತ್ತಿದ್ದ ಚಿಕ್ಕಪ್ಪನ ಮನಸ್ಸಿಗೆ ನೋಗದಂತೆ, ತನ್ನ ಹೆಂಡತಿಗೂ ಕಷ್ಟವಾಗದಂತೆ ನಾಜೂಕಾಗಿ ಕಟ್ಟಿಸಿದ್ದ ಚಿಕ್ಕಮ್ಮನ ಮಗ ವಿಕಾಸ. ಹಳತ್ತು ಹೊಸತು ಎರಡೂ ಬೇಕಾದಾಗ ಅದಕ್ಕೆ ಹೊಂದಿಕೆಯಾಗುವಂತೆ ಇರುವುದು ಮಾನವ ಧರ್ಮ. ಹಳೆ ಬೇರು ಹೊಸ ಚಿಗುರು ಬೇಕೇ ಬೇಕು. ಇದನ್ನು ಲೇಖಕಿ ಪ್ರತಿಮಾಳ ಚಿಕ್ಕಮ್ಮನ ಮನೆಯಲ್ಲಿ ತೋರಿಸಿಕೊಟ್ಟಿದ್ದಾರೆ. ಮಲೆನಾಡಿನ ಮನೆಗಳ ಚಿತ್ರಣವನ್ನು ಲೇಖಕಿ ನಿರೂಪಿಸಿದ್ದಾರೆ. ಹೆಚ್ಚು ಕಡಿಮೆ ಎಲ್ಲರ ಮನೆಗಳು ಒಂದೇ ನಮೂನೆ. ಬದಲಾದ ಕಾಲವು ವಯಸ್ಸಾದವರಿಗೆ, ಹುಟ್ಟಿ ವಯಸ್ಸಿದ್ದು ಕೆಳಗೆ ಕೂರಲು ಮನಸ್ಸಿಲ್ಲದವರಿಗೆ ಕುರ್ಚಿ ಮೇಜು ತಂದಿತ್ತು. ಪಟ್ಟಣದಲ್ಲಿದ್ದ ಪ್ರತಿಮಾ ಕೆಳಗೆ ಊಟ ಮಾಡಿದ್ದಳು. ಅವಳು ತನ್ನ ಬಾಲ್ಯವನ್ನು ನೆನೆಸಿದ್ದಳು. ಚಿಕ್ಕಮ್ಮನ ಮನೆಯ ಜನರ ಎಲ್ಲರ ಸ್ವಭಾವ ಸಂದರ್ಭಕ್ಕೆ ತಕ್ಕಂತೆ ಲೇಖಕಿ ಪ್ರತಿಮಾಳಿಂದ ನಿರೂಪಿಸಿದ್ದಾರೆ. ಎಲ್ಲರನ್ನೂ ಗುರುತಿಸಿ ಪರಿಚಯ ಮಾಡಿಕೊಂಡಿದ್ದಳು. ಮಧ್ಯೆ ಮಧ್ಯೆ ಲೇಖಕಿ ಮಲೆನಾಡಿನ ತಿಂಡಿ ತಿನಿಸುಗಳನ್ನು ಪರಿಚಯಿಸಿದ್ದಾರೆ. ಜೀರಿಗೆ ಮಿಡಿ, ಉಪ್ಪಿನಕಾಯಿ ಇದನ್ನು ಸವಿದವರಿಗೆ ಗೊತ್ತು. ದೊಡ್ಡ ದೊಡ್ಡ ಭರಣಿಗಳಲ್ಲಿ ಮಾಡಿ ಇಡುತ್ತಿದ್ದರು. ಪ್ರತಿಮಾ ಬರುವಳೆಂದು ಅವಳಿಗೆ ಇಷ್ಟವೆಂದು ಚಿಕ್ಕಮ್ಮ ಹದ ಮಾಡಿ ಇಟ್ಟಿದ್ದರು. ಏನು ರುಚಿಯಪ್ಪ ಈ ಅಡುಗೆ ಎಂದು ಮೊಸರನ್ನ ಜೊತೆಗೆ ಗಡದ್ದಾಗಿ ಉಂಡಿದ್ದಳು. ಚಿಕ್ಕಮ್ಮ ಚಿಕ್ಕಪ್ಪರ ಮನೆಯಲ್ಲಿ ಅವರ ಮಕ್ಕಳು, ಮೊಮ್ಮಕ್ಕಳು, ಮೊಮ್ಮಕ್ಕಳ ಜಗಳಾಟ, ಕಿತ್ತಾಟ, ಆಡುವುದು, ಅವರು ಜಗಳಾಡುತ್ತಾ ಊಟ ಮಾಡುವುದು, ಪ್ರೀತಿ ತೋರುವುದು, ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡುವುದು, ಇವೆಲ್ಲವೂ ಪ್ರತಿಮಾಳಿಗೆ ಬಾಲ್ಯದ ನೆನಪಾಯಿತು. ಉಪ್ಪರಿಗೆಯ ಮೇಲೆ ಮಲಗಲು ಹೊರಟಳು. ಉಪ್ಪರಿಗೆ ಎಂದಾಕ್ಷಣ ಅವಳಿಗೆ ಹಳೆಯ ಕರಾಳ ಘಟನೆ ನೆನಪಾಗಿ ಮೈ ಬೆವರಿತ್ತು. ಏನು ಕರಾಳ ಘಟನೆಯಾಗಿರಬಹುದು ಎಂದು ಲೇಖಕಿ ಓದುಗರನ್ನು ಆಲೋಚನಾ ಪ್ರಪಂಚಕ್ಕೆ ಎಳೆದಿದ್ದಾರೆ. ಚಿಕ್ಕಮ್ಮನ ಮನೆಯ ಲಕ್ಷ್ಮಿ ಫೋಟೋ, ಅಜ್ಜನ ಮನೆಯ ಅಂದರೆ ದೊಡ್ಡ ಮನೆಯ ಲಕ್ಷ್ಮಿ ಫೋಟೋ ಒಂದೇ ರೀತಿ ಇತ್ತು. ಅದನ್ನು ನೋಡಿ ಅಜ್ಜನ ನೆನಪಾಯಿತು. ಅಜ್ಜ ಅದನ್ನು ಯಾರಿಗೂ ಮುಟ್ಟಿಸುತ್ತಿರಲಿಲ್ಲ ಮತ್ತು ಜಾಗ ಬದಲಾಯಿಸುತ್ತಿರಲಿಲ್ಲ. ಅದರ ಹಿಂದೆ ಏನೇನೋ ಕಥೆಗಳು ಇದ್ದವು. ಮೊದಲಿನವರು ಮಣ್ಣಿನ ಗೋಡೆಯೊಳಗೆ ಕೊರೆದು ಕೊಡದಲ್ಲಿ ಚಿನ್ನ ಬೆಳ್ಳಿ ನಾಣ್ಯಗಳನ್ನು ಇಡುತ್ತಿದ್ದರು. ಗೋಡೆ ಕೆಡವಿದಾಗ ಯಾರಿಗೋ ಸಿಕ್ಕಿದ್ದು ಇದೆ. ಅಂತಹ ರೋಚಕ ಕಥೆಗಳನ್ನು ಪ್ರತಿಮಾಳಿಂದ ಓದುಗರಿಗೆ ತಿಳಿಸಿದ್ದಾರೆ. ಅಂತೂ ಪ್ರತಿಮಾ ಚಿಕ್ಕಮ್ಮ ಸುಭದ್ರೆಯ ಅದ್ಭುತ ಕೈ ಅಡುಗೆ ತಿನ್ನುತ್ತಾ ಮಕ್ಕಳ ಸ್ಕೂಲು, ಓದು, ಅವರ ಉಡುಗೆ ತೊಡುಗೆ, ಆಟಪಾಠ ನೋಡುತ್ತಾ ಪುನಃ ದೊನೆಗೆ ಹೊರಟಿದಳು. ಆ ಮನೆಯ ಮೇಲಿದ್ದ ಮೋಹವೇ ಅದಕ್ಕೆ ಕಾರಣ. ನಂದಾದೀಪ, ಲಕ್ಷ್ಮೀ ಪೊಟ್ಟ, ಸವತೆ ಚಪ್ಪರ, ಚನ್ನೆಮಣೆ ಆಟ, ಹಾಡಿಕೊಂಡಿದ್ದು, ಗೆಳತಿ ಮಧುರ, ವೀಣಕ್ಕ, ವಿಷ್ಣು, ವಸಂತ ಎಲ್ಲರೂ ನೆನಪಾದರು. ಪಟ್ಟಣ ಬೆಳೆದ ಪ್ರತಿಮಾಳಿಗೆ ಕೇವಲ 22-23ರಲ್ಲೇ ತಾನು ಹುಟ್ಟಿದ ಆಡಿ ಬೆಳೆದ ಅಜ್ಜನವರಿಗೆ ಬಗ್ಗೆ ಇರುವ ಗೌರವ ನೋಡಿದರೆ ಹಳ್ಳಿಯನ್ನು ಯಾರೂ ಮರೆಯದಿರಿ, ಅದರ ಸೌಖ್ಯವೇ ಬೇರೆ, ಎಲ್ಲಿದೆ ಯಾರೂ ಮರೆಯದಿರಿ ಮತ್ತು ಹಳ್ಳಿಯನ್ನು ಬೆಳೆಸಿರಿ ಎನ್ನುವಂತಿದೆ. ಬಾಲ್ಯದಲ್ಲಿ ಹಾಡಿದ ಹಾಡನ್ನೂ ಹಾಕಿದ್ದಾರೆ. ಕಾದಂಬರಿಯಲ್ಲಿ ಹಳೆಯ ಕಾಲದ ಪಾತ್ರೆ ಪಗಡೆಗಳನ್ನು ನೆನಪಿಸಿದ್ದಾರೆ. ಅಲ್ಲದೆ ಆ ದೊಡ್ಡ ಮನೆ ಹೇಗಿತ್ತು, ಅದರ ರೀತಿ ರಿವಾಜು ಹೇಗಿದ್ದು ಎಲ್ಲ ವರ್ಣಿಸಿದ್ದಾರೆ. ಇದರ ಜೊತೆಗೆ ಪಕ್ಕದ ಊರಾದ ಇನ್ನೊಂದು ಊರನ್ನು ಚಿತ್ರಿಸಿದ್ದಾರೆ. ಪ್ರತಿಮಾ ಅಲ್ಲಿಗೂ ಹೋಗುತ್ತಾಳೆ. ಪಟೇಲರ ಮನೆ, ಅವರ ಮಗ ಅನಂತ. ಅನಂತ ಹಳೆಯ ಘಟನೆ ಮಾಡಿದ ವಿನೋದನ ನೆನಪಿಸುತ್ತಾನೆ. ನಿನಗೆ ಪೊಮ್ಮೆನ್ನುತ್ತಿದ್ದ ಅಂದಾಗ ಆ ಘಟನೆಗೆ ಅವನೇ ಕಾರಣನೆಂದು ನೆನೆದು ಈವರೆಗೂ ಇದ್ದ ಉತ್ಸಾಹ ಜರ್ರನೆ ಇಳಿದು ಹೋಯಿತು. ಹೌದು, ಎಲ್ಲರಿಗೂ ಹಾಗೆ.

ನಮಗೆ ಬೇಡವಾದ ವಿಷಯ ಕೆದಕಿದಾಗ ಆಗುವುದು ಹೀಗೆ. ಆದರೆ ಕೊನೆಯಲ್ಲಿ ಹರಿವೆ ಸೊಪ್ಪಿನ ಹುಳಿ, ಒಂದೆಲ್ಗ ತಂಬುಳಿ, ಅಲಸಂದೆ ಪಲ್ಯ, ಕೆಸುವಿನ ಕರಕಲಿ ಅಂದರೆ ಗೊಜ್ಜು, ಊರಿನ ಜಾತ್ರೆ ಕುರಿತು ಚರ್ಚೆ ಎಲ್ಲವೂ ಅವಳ ನೋವನ್ನು ಮರೆಸಿತ್ತು. ಇಲ್ಲಿ ಲೇಖಕಿ ಮಲೆನಾಡಿನ ಅಡುಗೆ ಬಗ್ಗೆ ತಿಳಿಸಬೇಕಾಗಿತ್ತು ಎಂದು ನನಗೆ ಅನಿಸಿತು. ಪ್ರತಿಮಾಳಿಂದ ಮಲೆನಾಡಿನ ತೋಟದ ವರ್ಣನೆ ಮಾಡಿಸಿದ್ದಾರೆ. ಹುಲಿ ತೋಡು, ಅದರಲ್ಲಿ ಕಾಲು ಇಟ್ಟುಕೊಂಡು ಕೂಡುವುದು, ಅಡುಗೆ ಆಟ, ಮದುವೆ ಆಟ, ಅಂಗಡಿ ಆಟ ಎಲ್ಲವೂ ನಂತನ ಮುಖ್ಯನ ನೆನಪಿಗೆ ತಂದವಳು ಪ್ರತಿಮಾ. ಅದರಲ್ಲೂ ಮೃದು ಸ್ವಭಾವದ ಪ್ರತಿಮಾ ಎಲ್ಲರಿಗೂ ಬಲು ಅಚ್ಚು ಮೆಚ್ಚು. ಅವಳೊಂದಿಗೆ ಜಗಳಾಡಿದವನೆಂದರೆ ವಿನೋದ ಮಾತ್ರ. ಅವನನ್ನು ಅನಂತ ನೆನಪಿಸಿದ್ದು ಅವಳಿಗೆ ಇಷ್ಟವಾಗಲಿಲ್ಲ. ಆ ದುರ್ಘಟನೆಗೆ ಮೂಲ ಕಾರಣ ಅವನೇ ಆಗಿದ್ದ. ಹಾಗಾದರೆ ಅವನು ಪ್ರತಿಮಾಳಿಗೆ ಏನು ಮಾಡಿರಬಹುದು ಎಂದು ಓದುವರಿಗೆ ಮತ್ತೆ ಪ್ರಶ್ನೆ ಇಟ್ಟರು. ಮಲೆನಾಡಿನ ಅಡಿಕೆ, ಕರಿಮೆಣಸು, ವಿಳ್ಯದೆಲೆ, ವೆನಿಲಾ, ಏಲಕ್ಕಿ, ಬಾಳೆ, ಕೋಕೋ, ಈ ಅನೇಕ ರೀತಿಯ ಬಳ್ಳಿ ಗಿಡಮರಗಳು ಪ್ರತಿಮಾಳ ಅಜ್ಜನ ಮನೆಯ ತೋಟದಲ್ಲಿದ್ದವು. ಎಲ್ಲ ಸಸ್ಯಗಳ ಪರಿಮಳ ನಮ್ಮ ಉಸಿರೊಳಗೆ ಬೆರೆಯುವುದು ನಿಜ. ಲೇಖಕಿ ಮಲೆನಾಡಿನವಳೆ, ಹೀಗಾಗಿ ಎಲ್ಲವನ್ನೂ ಆಘ್ರಾಣಿಸಿದ್ದಾರೆ. ಪ್ರತಿಮಾ ಚಿಕ್ಕವಳಿದ್ದ ಖುಷಿಯಾಗಲಿ ಬೇಸರವಾಗಲಿ, ಯಾರೇ ಬೈಯಲಿ ಹೊಡೆಯಲಿ, ಸೀದಾ ತೋಡಿಗೆ ಬಂದು ತನ್ನೆರಡು ಕಾಲುಗಳನ್ನು ನೀರಲ್ಲಿ ಬಿಟ್ಟು ಗಂಟೆಗಟ್ಟಲೆ ಕುಳಿತು ಬಿಡುವಳು. ಬೆಳೆಯುತ್ತಿದ್ದ ಹುಡುಗಿ ಒಂಟಿಯಾಗಿ ಕೂಡುವುದು ಎಲ್ಲರಿಗೂ ಕಸವಿಸಿ. ಹೀಗಾಗಿ ಯಾರ ಜೊತೆಗಾದರೂ ಹೋಗು ಎಂದು ಅಜ್ಜಿ ಹೇಳುತ್ತಿದ್ದರು. ಎಳೆಯ ಮನಸ್ಸು ಪ್ರತಿಮಾಳಿಗೆ ಅರ್ಥವಾಗುತ್ತಿರಲಿಲ್ಲ. ಆದರೆ ಯಾರೂ ತನ್ನೊಟ್ಟಿಗೆ ಬರೆದಿದ್ದಾಗ ಹುಣಸೆ ಹಣ್ಣು ಉಪ್ಪು ಖಾರದೊಂದಿಗೆ ಜಜ್ಜಿ ತೆಂಗಿನ ಕಡ್ಡಿಗೆ ಚುಚ್ಚಿ ತಿನ್ನುವ ಆಮಿಷ ಒಡ್ಡುತ್ತಿದ್ದಳು. ಇದು ಬಹಳ ರುಚಿ. ಹೀಗೆ ಪ್ರತಿಮಾಳು ತಾನು ಬಾಲ್ಯದಲ್ಲಿ ಹೋದಂತ ತಿಂದಂತ ವಸ್ತುಗಳನ್ನು ನೆನಪಿಸುತ್ತಾ ನಮ್ಮ ಬಾಲ್ಯವನ್ನು ನೆನಪಿಸಿಕೊಟ್ಟಿದ್ದಾರೆ ಲೇಖಿ. ಒಟ್ಟಿನಲ್ಲಿ ಪ್ರತಿಮಾ ತೋಟದ ಎಲ್ಲ ಕಡೆಗೂ ತಿರುಗಾಡಿದಳು. ಚಿಕ್ಕಮ್ಮನ ಆತಂಕ, ಮಕ್ಕಳಿಗೆ ಮಾಡುತ್ತಿರುವ ಶಿಸ್ತು, ಎಲ್ಲದಕ್ಕೂ ಭಯ ಬೀಳುವ ಚಿಕ್ಕಮ್ಮನ ಕಾರಣ ಮಾತ್ರ ಪ್ರತಿಮಾಳ ಅಮ್ಮ ರಾಧಮ್ಮನಿಂದಲೂ ತಿಳಿಯಲಿಲ್ಲ. ರಾಧಮ್ಮ ಹಾರಿಕೆ ಉತ್ತರ ಕೊಡುತ್ತಿದ್ದರು. ಪ್ರತಿಮಾಳಿಗೆ ಇದು ಒಂದು ಪ್ರಶ್ನೆಯಾಗಿತ್ತು. ಕಾದಂಬರಿ ಮುಂದುವರಿಯುತ್ತಾ ಹೋದಂತೆ ಪ್ರತಿಮಾಳನ್ನು ಚಿಕ್ಕಮ್ಮನ ಮನೆಯ ಸದಸ್ಯರೊಂದಿಗೆ ಬೆರೆಸಿದ್ದರು. ಪಾತಜ್ಜಿ ಹೆಸರು ಕೇಳಿದೊಡನೆ ಪ್ರತಿಮಾಳಲ್ಲಿ ಸಂಕಟ ಶುರುವಾಯಿತು. ಯಾವ ಕಾರಣಕ್ಕೂ ಪಾತಜ್ಜಿ ಮನೆ ಪ್ರಸ್ತಾಪ ಎತ್ತಬಾರದೆಂದು ರಾಧಮ್ಮ ತಂಗಿ ಸುಭದ್ರಿಗೆ ಆಜ್ಞೆಯಾಗಿತ್ತು. ಆದರೆ ಅಣ್ಣ ವಿಕಾಸನ ಬಾಯಿಂದ ಥಟ್ಟನೆ ಹೊರಬಿದ್ದ ಶಬ್ದ 12 ವರ್ಷಗಳ ಹಿಂದೆ ಪಾತಜ್ಜಿಯ ಮನೆಯ ಉಪ್ಪರಿಗೆಯಲ್ಲಿ ನಡೆದ ದುರ್ಘಟನೆ, ವಿನೋದ, ಮಧುರಕ್ಕ, ಆ ಅನಿಷ್ಟ ಸಂಜೆ ಎಲ್ಲವೂ ನೆನಪಾಗಿ ಪ್ರತಿಮಾಳ ಚೈತನ್ಯವೆಲ್ಲ ಅಲ್ಲಾಡಿ ಹೋಯಿತು. ದುರ್ಘಟನೆ ನಡೆದ ಪಾತಜ್ಜಿಯ ಕುಟುಂಬದವರು ನೆನಪಾದರು. ಪಾತಜ್ಜಿ ಸೀತಮ್ಮನ ತಮ್ಮನ ಹೆಂಡತಿ, ಮೋಹನ ಅವರ ಮಗ. ಅಪ್ಪನ ಅತಿಯಾದ ಪ್ರೀತಿ ಮಗನನ್ನು ಹಾಳು ಮಾಡಿತ್ತು. ತಾಯಿಗೆ ಕವಡೆ ಕಿಮ್ಮತ್ತಿಲ್ಲ. ಯಾರ ಅಡೆತಡೆ ಇಲ್ಲದೆ ಬಲಿತು ಮುಂದೆ ತಾಯಿ ಕೈಗೂ ಸಿಗದಂತಾದ. ಮದುವೆ ಮಾಡಿದರೆ ಸರಿ ಹೋದಾನು ಅಂದರೆ ಒಬ್ಬ ಮೊಮ್ಮಗನನ್ನು ಕೊಟ್ಟು ಮತ್ತೆ ಹಳೆಯ ಚಾಳಿ ಶುರು ಮಾಡಿದ. 12 ವರ್ಷಗಳ ಹಿಂದಿನ ದುರ್ಘಟನೆ ನಂತರ ಅಪ್ಪ ಜರ್ಜತನಾಗಿದ್ದ. ಅವನ ನಿರ್ಲಿಪ್ತತೆ ಅವನ ಹಾರಾಟಕ್ಕೆ ಇಂಬು ಕೊಟ್ಟಿತ್ತು. ಅದು ವಿನಾಶಕ್ಕೂ ದೂಡಿಬಿಟ್ಟಿತು. ಹೆತ್ತ ಮಗ, ಗಂಡ ಇಬ್ಬರು ಕಣ್ಣು ಮುಂದೆ ಹೋಗಿದ್ದು ಪಾತಜ್ಜಿ ಒಬ್ಬಂಟಿಗಳಾಗಿ ಬದುಕುತ್ತಿದ್ದಳು. ಪ್ರತಿಮಾ ನವಿಲುಗುಡ್ಡಕ್ಕೂ ಹೊರಂದಳು. ಅಣ್ಣನ ಮಕ್ಕಳಿಗೆ ಆ ದಿನ ರಜಾ ಘೋಷಿಸಿದ್ದರು. ಯಾರೋ ನೇಣು ಹಾಕಿಕೊಂಡಿದ್ದರಂತೆ. ನೇಣು ಎಂಬ ಶಬ್ದ ಕೇಳಿ ಪ್ರತಿಮಾಳಿಗೆ ಕುಡಿದ ಪಾಯಸ ನೆತ್ತಿಗೆ ಏರಿತು. ಆ ಕರಾಳದಿಂದ ನೆನಪಾಗಿ ಉಸಿರು ಕಟ್ಟಿ ಹಸವೇ ನಿಂತಂತಾಯಿತು. ಎಲ್ಲರ ಆರಿಕೆಯಿಂದ ಸುಧಾರಿಸಿಕೊಂಡಳು. ಆದರೂ ತಾನು ಮನೆಯಿಂದ ಹೊರಟಾಗಿನಿಂದ ತನ್ನ ಭೂತಕಾಲ ಯಾಕೆ ಬೆಂಬಿಡದೆ ಬೆನ್ನು ಹತ್ತಿ ಕಾಡುತ್ತಿದೆ ಅಂದುಕೊಳ್ಳುತ್ತಾಳೆ. ಮನುಷ್ಯನ ಸ್ವಭಾವವೇ ಹಾಗೆ ಅನಿಸಿತು ನನಗೆ. ಗತ ದಿನಗಳನ್ನು ಎಣಿಸುತ್ತಲೇ ಇರುತ್ತಾರೆ. ಅವಳಿಗೆ ಹಿಂಸೆ ಶುರುವಾಯಿತು. ಮಕ್ಕಳು ಆಟಕ್ಕೆ ಕರೆದರು. ಎಣಿಕೆಯ ಆಟ. ಆದರೆ ಯಾವುದಕ್ಕೂ ಕೇಳಿ ಅವಳ ಮನದೊಳಗಿದ್ದ ಪಾತ್ರಗಳು 1, 2, 3 ಎಂಬಂತೆ ಎದ್ದು ನಿಂತಿದ್ದವು. ಮೊದಲು ಮನಸ್ಸಿನಿಂದ ಹೊರಬಿದ್ದವ ವಿನೋದ. ವಿನೋದ ಕೃಷ್ಣನ ಮಗ. ಯಾವಾಗಲೂ ಪ್ರತಿಮಾಳ ಒಟ್ಟಿಗೆ ಇರುತ್ತಿದ್ದ. ರಜೆಯಲ್ಲಿ ಬಂದ ಅವಳನ್ನು ಹುಲಿ ತೋಟಕ್ಕೆ ಕರೆದುಕೊಂಡು ಹೋಗುವುದು, ಹೊಳೆ ಬದಿಯ ನುಣುಪು ಕಲ್ಲು ಆರಿಸಿಕೊಡುವುದು, ಜಾತ್ರೆಯಲ್ಲಿ ಖರೀದಿಸಿದ ಬಿಳಿ ಮಣಿಗಳು, ಗುಡ್ಡ ಬೆಟ್ಟ ಹತ್ತಿ ತಿರುಗಿ ಸಂಗ್ರಹಿಸಿದ ಬಣ್ಣ ಬಣ್ಣದ ಹಕ್ಕಿ ಪುಕ್ಕ, ನೌಲುಗರಿಗಳು, ಹೀಗೆ ಅನೇಕ ವಸ್ತುಗಳನ್ನು ತಂದು ಸುರಿಯುತ್ತಿದ್ದ. ಅವರಿಬ್ಬರಿಗೂ ಒಬ್ಬರಿಗೊಬ್ಬರು ಇಷ್ಟ. ಆದರೂ ರಾಧಮ್ಮ ಪಾತಜ್ಜಿ ಮನೆಗೆ ಹೋಗಲು ಬಿಡುತ್ತಿರಲಿಲ್ಲ. ಇಲ್ಲೇ ಆಡಿಕೊಳ್ಳಿ ಎನ್ನುತ್ತಿದ್ದರು. ಅದಕ್ಕೆ ಕಾರಣ ಮೋಹನ. ಅಮ್ಮನ ಸಪ್ಪೇಮ, ಅಜ್ಜನ ನಿರ್ಲಕ್ಷ್ಯ, ಪಾತಜ್ಜಿಯ ಕಣ್ಣೀರು, ಮೋಹನ ಚಿಕ್ಕಪ್ಪನ ತಿರಸ್ಕಾರ, ಅವನ ಮಗನ ವಿಷ್ಣುವಿನ ಅಹಂಕಾರ ಎಲ್ಲವೂ ವಿನೋದನನ್ನು ತಿವಿದು ಹೊರಟನನ್ನಾಗಿ ಮಾಡತೊಡಗಿತ್ತು. ಪ್ರತಿಮಾಳ ಜೊತೆ ಮಾತ್ರ ಸರಿಯಾಗುತ್ತಿದ್ದ. ಅವಳ ಮೃದು ಮಾತು, ಮುಗ್ಧ ಸ್ನೇಹವೇ ಇದಕ್ಕೆ ಕಾರಣವಾಗಿತ್ತು. ತನ್ನ ಬಾಲ್ಯದ ದಿನಗಳನ್ನು ಪುನಃ ನೆನಪಿಸಿಕೊಳ್ಳುತ್ತಾಳೆ. ವರ್ಷಗಳು ಕಳೆದಂತೆ ಪ್ರತಿಮಾ ವಯೋಮಾನಕ್ಕೆ ತಕ್ಕಂತೆ ಬೆಳೆಯತೊಡಗಿದ್ದಳು. ಬಂಧನ ಏನು? ರಜೆಯಲ್ಲಿ ಬಂದಾಗಲೂ ದೂರದಿಂದಲೇ ವ್ಯವಹಾರ. ಹೌದು, ಮೊದಲೆಲ್ಲ ಹೆಣ್ಣು ಮಕ್ಕಳಿಗೆ ನಿರ್ಬಂಧನೇ ಇತ್ತು. ಪ್ರತಿಮಾ 13 ವರ್ಷದೊಳಗಿದ್ದಾಗಿನ ಘಟನೆ ವಿವರಿಸುವಾಗ ಹಬ್ಬಕ್ಕೆ ಹಳ್ಳಿಗೆ ಬಂದಿದ್ದು. ಹಬ್ಬವನ್ನು ಆಚರಿಸಿದ್ದು, ಗಣಪತಿ ಹಬ್ಬ ಮುಗಿಸಿ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಅಲಂಕರಿಸಿಕೊಂಡು ಎಲ್ಲರ ಮನೆಯ ಗಣಪತಿಯನ್ನು ನೋಡಲು ಹೋಗುವುದು, ಎಲ್ಲರ ಮನೆಯ ಪಂಚಕಜ್ಜಾಯ, ಮೋದಕ, ಚಕ್ಕುಲಿ ತಿನ್ನುತ್ತ ಸಂತಸ ಪಡುವುದನ್ನು ವಿವರಿಸಿದ್ದಾರೆ. ನಾನು ಪ್ರತಿಮಾಳ ಜೊತೆಗೆ ಇದ್ದೇನೆ ಅನಿಸಿತು. ಯಾಕಂದರೆ ಇದು ಅಕ್ಷರಶಃ ನಿಜ. ವೀಣಾ, ಮಧುರ, ಅನಂತ ಎಲ್ಲರೂ ಮಲೆನಾಡಿನ ಪ್ರತಿಯೊಂದು ಮನೆಗಳನ್ನು ಭೇಟಿಯಾಗಿ ಹಬ್ಬದ ತಿನಿಸನ್ನು ತಿನ್ನುತ್ತಿದ್ದರು. ಇರಲಿ, ಕೊನೆಗೆ ಪಾತಜ್ಜಿಯ ಮನೆಗೆ ಬರುತ್ತಾರೆ.
ಅಜ್ಜನ ಮನೆಯಿಂದ 2 ಕಿಲೋಮೀಟರ್ ನಡೆದೇ ಬಂದಿದ್ದರು. ಪ್ರತಿಮಾ, ಮಧುರ, ಮೋಹನ ಬಿಟ್ಟರೆ ಉಳಿದವರು ತೋಟದ ಮನೆಗೆ ಹೋಗಿದ್ದರು. ಮುಸ್ಸಂಜೆಯಾಗಿತ್ತು. ವಿನೋದ ಪ್ರತಿಮಾಳ ಪರ್ಸ್ ತಮಾಷೆಗೆ ಒಪ್ಪರಿಗೆ ಎಸೆದಿದ್ದ. ಇದನ್ನು ತಿಳಿದ ಮಧುರ ತಾನೇ ತೊರೆನೆಂದು ಮೇಲೆ ಹೋದಳು. 15-20 ನಿಮಿಷವಾದರೂ ಬರೆದಿದ್ದನ್ನು ನೋಡಿ

0: ಪ್ರತಿಮ ತಾನೇ ಮೇಲೇರಿದಳು. ಮಧುರ ಕಾಣಲಿಲ್ಲ. ಮೋಹನನ ಕೋಣೆಯತ್ತ ಹಾಕಿದಳು. ಬಾಗಿಲು ಮುಚ್ಚಿತ್ತು. ಒಳಗಿಂದ ಹೆಣ್ಣಿನ ಧ್ವನಿ ಕೇಳಿಸಿತು. ಭಯವಾಯಿತು. ಕೂಗಿ ಕರೆಯಲು ಬಾಯಿ ಬರಲಿಲ್ಲ. ಎಳೆ ವಯಸ್ಸು, ಎಳೆ ಮನಸ್ಸು. ರೂಮಿನ ಬಾಗಿಲು ಧಡಾರನೆ ಮೋಹನ ತೆಗೆದಾಗ ಮಧುರ ನೆಲೆಬಿದ್ದು ನರಳುತ್ತಿದ್ದಳು. ತೊಟ್ಟ ಲಂಗ ಹರಿದಿತ್ತು. ಬಳೆಗಳು ಒಡೆದಿದ್ದವು. ಇದನ್ನು ನೋಡಿದ ಪ್ರತಿಮಾ ಕಿಟಾರನೆ ಕಿರಿಚಿದಳು. ಎಲ್ಲರೂ ಮೇಲೆ ಬಂದರು. ದೊಡ್ಡವರಿಗೆ ವಿಷಯ ಅರಿವಾಯಿತು. ಮೋಹನ ಬಿಟ್ಟಿದ್ದ. ಮಧುರಾನ ಸಾವಿನ ನಂತರವೇ ಮನೆಗೆ ಬಂದದ್ದು. ಮರ್ಯಾದೆ ಹೋಗುವುದೆಂದು ತಿಳಿದು ಮನಸಾರೆ ಮೋಹನನಿಗೆ ಶಾಪ ಹಾಕಿ ಸುಮ್ಮನಾದರು. ರಾಧಮ್ಮ ಮಗಳನ್ನು ಮಂಗಳೂರಿಗೆ ಮಗಳನ್ನು ಕರೆತಂದಿದ್ದರು. ಎಳೆ ವಯಸ್ಸಿನಲ್ಲಿ ನೋವು ದುರ್ಘಟನೆ, ಆಮೇಲೆ ಮಧುರ ನೇಣು ಹಾಕಿಕೊಂಡಿದ್ದು ತಿಳಿದ ಪ್ರತಿಮಾಳ ನೋವು ಕಡಿಮೆ ಆಗಿಯೇ ಇಲ್ಲ. ನೋವಿನ ತೀವ್ರತೆ ಕಡಿಮೆ ಆಗಬಹುದು, ಆದರೆ ಕೆಣಕಿದಾಗ ಹುಣ್ಣನ್ನು ಕೀವು ತುಂಬಿದಂತೆ ಕೆಲವೊಂದು ಹಳೆಯ ನೋವು ಅಷ್ಟೇ ತೀಕ್ಷ್ಣವಾಗಿ ಕಾಡುವುದುಂಟು. ಇದಕ್ಕೆಲ್ಲ ವಿನೋದ ಪರ್ಸ್ ಎಸೆದಿದ್ದೇ ಕಾರಣ ಎಂದು ಆ ಎಳೆ ವಯಸ್ಸಿಗೆ ನಾಟಿ ಅವನನ್ನು ಕಂಡರೆ ಆಗುತ್ತಿರಲಿಲ್ಲ. ತನ್ನಿಂದ ಹೀಗಾಯಿತಲ್ಲ ಎಂದು ಅರಿತ ವಿನೋದ ಅವಳನ್ನು ಪುನಃ ಭೇಟಿ ಆಗಲೂ ಇಲ್ಲ. ಇಷ್ಟೆಲ್ಲ ನೋವುಗಳು ಕಣಕಿದರೂ ಪ್ರತಿಮಾ ಮಂಜಣ್ಣನೊಂದಿಗೆ ನವಿಲುಗುಡ್ಡಕ್ಕೆ ಹೋಗಿ ಬಂದಳು. ಅವಳು ಬಂದದ್ದೇ ಅಜ್ಜನ ಮನೆಯ ಪರಿಸರ ತಿರುಗಾಡಲು. ಕಾಲಿಗೆ ಪೆಟ್ಟು ಬಿದ್ದ ಜಾಗಕ್ಕೆ ಏನೋ ಕೆಂಪು ಬಣ್ಣದ ಸೊಪ್ಪು ತಂದು ರಸ ತೆಗೆದು ಹಚ್ಚಲು ಕೊಟ್ಟ. ಇಲ್ಲಿ ಲೇಖಕಿ ಕಾಡಿನ ಸೊಪ್ಪಿನ ಬಗ್ಗೆ ತಿಳಿಸಿದ್ದಾರೆ. ಔಷಧೀಯ ಸಸ್ಯಗಳು. ಹೀಗೆ ಹಳೆಯ ನೆನಪಿನ ನೋವು ಸುಖ ನಲುವಿನೊಂದಿಗೆ ಪ್ರತಿಮಾ ಪುನಃ ಚಿಮ್ಮ ಮನೆಗೆ ಬಂದು ಪಾತಜ್ಜಿಯ ವಿಷಯ ತಿಳಿದಳು. ಮಲಗಲು ಉಪ್ಪರಿಗೆ ಮೇಲೆ ಹೋದಾಗ ಕಪಾಟಿನಲ್ಲಿದ್ದ ಅರೆಜೀರ್ಣಾವಸ್ಥೆಯಲ್ಲಿದ್ದ ಪುಟ್ಟ ಡೈರಿ ಕುತೂಹಲದಿಂದ ತೆರೆದಳು. ಅದು ಓರೆ ಕೋರೆ ಗೀಚು ಕೈಬರಹದಲ್ಲಿದ್ದ ಬರವಣಿಗೆ. ಅದರಲ್ಲಿ ನನಗೆ ಸೂ ಎನ್ನುವುದಿತ್ತು. ಶಾಸ್ತ್ರಿ ತನ್ನನ್ನು ಜೀವಂತ ಕೊಂದು ಬಿಟ್ಟ. ದೊಡ್ಡಪ್ಪನಿಗೆ ವಿಷಯ ಗೊತ್ತಾಗಿತ್ತು. ಮರೆತು ಬಿಡು ಅಂದಿದ್ದ. ಅವನ ಪಿಂಡ ತೆಗೆಸಿದರೂ ಕಹಿ ಜೀವಂತವಾಗಿತ್ತು. ನನ್ನ ಪತಿಗೆ ಸತ್ಯವನ್ನು ಹೇಳುತ್ತೇನೆ ಎಂದು ಎರಡು ಮೂರು ಬಾರಿ ಬರೆದ ಸೂ ಎಂದಿತ್ತು ಕೆಳಗಿನ ಸಹಿ. ಗಾಳಿಯೇನೋ ಬೀಸುತ್ತಿತ್ತು, ಆದರೆ ಪ್ರತಿಮಾಳ ಇಡೀ ಮೈ ಬೆವತಿತ್ತು. ಆದರೆ ಈ ವಿಷಯದ ಮೂಲಕ್ಕೆ ಆಳಕ್ಕೆ ಹೋಗುವುದೇ ಬೇಡ ಎಂದು ಧರಿಸಿದ್ದಳು. ಹಳೆಯ ಕಹಿ ನೆನಪೇ ಸಾಕು. ತಾನು ಬಂದಿರೋದು ಅಜ್ಜನ ಮನೆ ತೋಟ ನೋಡಲು ಎಂದು ಅಂದುಕೊಂಡಳು. ಪುನಃ ಮಂಜಣ್ಣನ ಜೊತೆ ನೀರ್ನಳಿಗೆ ಬಂದಿದ್ದಳು. ಬರುವಾಗ ಅಜ್ಜನ ಮನೆ ಗೋಡೆ ಅವನ ಮಗ ಕೊರೆದಿದ್ದು. ಖಜಾನೆ ಇದ್ರೆ ಗೋಡೆ ಕೊರೆದ್ರೆ ದುಡ್ಡು ಬಂಗಾರ ಎಲ್ಲ ಸಿಗುತ್ತವೆ ಅಂತೆಲ್ಲ ಕಥೆ ಕಟ್ಟಿಯನ್ನು ನಂಬಿ ಗೋಡೆ ಕೊರೆದಿದ್ದ ಮಂಜಣ್ಣ. ನಾಲ್ಕು ಚುಚ್ಚಿದ್ದ. ಚಿಕ್ಕವರಿದ್ದಾಗ ಹುಡುಗಾಟಕ್ಕೆ ಹಾಗೆ ಹೇಳಿದ್ದರು. ಅದನ್ನು ಮುಂದುವರಿಸಬೇಡವೆಂದು ಮಂಜಣ್ಣನಿಗೆ ಹೇಳಿ ಪಾತಜ್ಜಿಯ ಮನೆಗೆ ಬಂದಳು. ಪಾತಜ್ಜಿಯ ಪ್ರತಿಮಾಳನ್ನು ನೋಡಿ ಸಂತಸಪಟ್ಟರು. ತಾನು ತಲೆ ಒಡಿಸಿದರೆ ಮುದುರಾಳ ಮಾನ ಪ್ರಾಣ ಎರಡೂ ಉಳಿಯಿತು ಅಂದರು. ವಿನೋದ ಒಳ್ಳೆಯವ, ಪಾಪದ ಮಾಣಿ, ತುಂಬಾ ನೋವು ತಿಂದಿದ್ದ. ಎರಡು ವರ್ಷದ ನಮ್ಮ ಮನೆ ಕಡೆಗೆ ತಲೆ ಹಾಕಲಿಲ್ಲ. ಆದರೆ ಅವನ ಅಪ್ಪ ಅಜ್ಜ ಮೋಹನ ಎಲ್ಲರೂ ಲೋಕ ಬಿಟ್ಟೆಲೆ ನನ್ನ ಜೊತೆಗೆ ಬಂದ. ಪಾತಜ್ಜಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದಳು. ಆದರೆ ಅಲ್ಲಿಗೆ ಬರುವಾಗಿದ್ದ ಅವಳ ಉದ್ವೇಗ, ನೋವು, ತಳಮಳಗಳೆಲ್ಲ ಸಾಕಷ್ಟು ಕಡಿಮೆ ಆಗಿತ್ತು. ವಾಪಸ್ ಬರುವಾಗ ವಿನೋದ ಸಿಕ್ಕ. ಕೆಲವು ದಿವಸಗಳ ಹಿಂದೇನಾದರೂ ಆತ ಸಿಕ್ಕಿದ್ರೆ ಚಿತ್ರಣವೇ ಬೇರೆಯಾಗುತ್ತಿತ್ತೇನೋ. ಮಧುರಾಳ ಸಾವಿಗೆ ನೋವಿಗೆ ಅವನೇ ಕಾರಣ ಎಂದು ಭಾವಿಸಿದ್ದ ಆಕೆಯೊಳಗೆ ಅವನನ್ನು ಉಗಿದು ಉಪ್ಪಿನಕಾಯಿ ಹಾಕುವಷ್ಟು ರೋಷವಿತ್ತು. ಆದರೆ ನವಿಲುಗುಡ್ಡ, ಸುಭದ್ರೆ ಚಿಕ್ಕಮ್ಮ, ಪಾತಜ್ಜಿ ಎಲ್ಲ ಅವನೊಳಗಿನ ದಪ್ಪ ಪೊರೆಯನ್ನು ತೆಳವಾಗಿರಿಸಿದ್ದರು. ಹೀಗಾಗಿ ವಿನೋದ ಕಾದಂಬರಿಯ ಕೊನೆಯಲ್ಲಿ ಮತ್ತೆ ಹತ್ತಿರವಾದ. ಅವನು ತೋಟವನ್ನು ಚೆನ್ನಾಗಿಟ್ಟಿದ್ದ. ಒಟ್ಟಿಗೆ ತೋಟಕ್ಕೆ ಹೋಗಿ ಹುಲಿತೋಡಿನ ನೆನಪಲ್ಲೇ ತನ್ನ ಕಾಲುಗಳನ್ನು ಬಿಟ್ಟು ಕುಳಿತಳು. ಅವನೂ ಮನಬಿಚ್ಚಿ ಮಾತಾಡಿದ. ನಾನು ಪರ್ಸ್ ಅಡಗಿಸಿಟ್ಟು ಇಷ್ಟೆಲ್ಲ ದುರಂತಕ್ಕೆ ಕಾರಣನಾದೆ. ನಿದ್ದೆ ಇಲ್ಲದ ಒದ್ದಾಡಿ ಹಗಲು ರಾತ್ರಿಗಳಿಗೆ ಲೆಕ್ಕವಿಲ್ಲ. ನಿಸರ್ಗ ಯೋಗ ಕೇಂದ್ರಕ್ಕೆ ಸೇರಿದ್ದು, ತಾನು ಮನುಷ್ಯನಾಗಿ ಬದಲಾಗಿದ್ದು ಎಲ್ಲವನ್ನೂ ತಿಳಿಸಿದ. ಯೋಗ ಪ್ರಾಣಾಯಾಮಗಳು ಮನುಷ್ಯನಿಗೆ ದಾರಿದೀಪವಾಗಿದೆ. ಇದನ್ನು ಲೇಖಕಿ ಇಲ್ಲಿ ತಿಳಿಸಬೇಕಾಗಿತ್ತು. ಅವನ ಮಾತು ಅಡಿಮಳೆ ಎಂದು ಹೊಯ್ದು ಹೋದಂತಾಯಿತು ಅವಳಿಗೆ. ಮನದೊಳಗೆ ಅವನ ಮಾತಿನ ಪ್ರತಿ ಅಕ್ಷರವೂ ಅಚ್ಚೊತ್ತಿ ಕೂತಿತ್ತು. ನಿನ್ನ ಮದುವೆಗೆ ತನ್ನನ್ನು ಕರೆಯಲು ಮರೆಯಬೇಡ ಎಂದು ಕಚೇರಿಯ ವಿಳಾಸ ಫೋನ್ ನಂಬರ್ ಕೊಟ್ಟ. ಜೊತೆಗೆ ಒಂದು ಚಿಕ್ಕ ಪೊಟ್ಟಣವನ್ನು ಕೊಟ್ಟ. ಯಾವಾಗಲೂ ಖುಷಿಯಾಗಿರು ಪೊಮ್ಮಿ ಎಂದ. ಪೊಮ್ಮಿ ಎಂಬ ಎರಡಕ್ಷರ ಮೊರೆಯುತ್ತಿತ್ತು. ಕಣ್ಣೀರನ್ನು ತಡೆದಿದ್ದಳು. ಕೈಗೆ ಕೊಟ್ಟ ಪೊಟ್ಟಣ ತೆಗೆದಾಗ ಅದರಲ್ಲಿ ಒಂದಿಷ್ಟು ನಸು ಹಳದಿ ಬಣ್ಣದ ಪನ್ನೇರಲುಗಳಿದ್ದವು. ಚಲಿಸುತ್ತಿರುವ ಬದುಕಿಗೆ ಬಾಲ್ಯವನ್ನು ಜೋಡಿಸುವ ಪ್ರತಿಮಾಳ ಭೇಟಿಗೆ ಪ್ರಕೃತಿಯ ಸಾನ್ನಿಧ್ಯದಲ್ಲಿ ಒಂದು ಯಾತ್ರೆಯಂತೆ ಅನಿಸಿತು. ವಿನೋದನ ಮನಪರಿವರ್ತನೆಯನ್ನು ಮೆಚ್ಚಲೇಬೇಕಾಗಿದೆ. ಒಂದು ಸಣ್ಣ ವಿನೋದ ಪ್ರಸಂಗ ಅಮಾಯಕಳ ಸಾವಿಗೆ ಕಾರಣವಾಗಿದೆ. ಅದು ಪಾಪ ಪ್ರಜ್ಞೆಯಾಗಿ ಎಷ್ಟೋ ಜೀವಗಳು ತೊಳಲಾಡಿದ್ದು ಕಾಣುತ್ತವೆ. ಪ್ರತಿಮಾ ಎಂಬ ಹುಡುಗಿಯಿಂದ ಮಲೆನಾಡಿನ ವೈಭವವನ್ನು ಪುನಃ ನೆನಪಿಸಿಕೊಟ್ಟ ಲೇಖಕಿ ತೇಜಸ್ವಿನಿಯವರೇ ಧನ್ಯವಾದಗಳು.
1: ನನ್ನ ನೆಚ್ಚಿನ ಪುಸ್ತಕ ಹೊರಳುದಾರಿ. ತೇಜಸ್ವಿನಿ ಹೆಗಡೆ ಅವರ ಕಾದಂಬರಿಯನ್ನು ಪರಿಚಯ ಮಾಡಿಕೊಟ್ಟವರು ಶ್ರೀಮತಿ ಗಿರಿಜಾ ಹೆಗಡೆ.
2: ಇನ್ನು ಚಿತ್ರಕ್ಕೆ ಕೇಳೋಣ.

0: ವೃತ್ತಿ ಮಾರ್ಗದರ್ಶನ. ಕಾನೂನು ಈ ವಿಭಾಗದ ಅಧ್ಯಯನ ಹಾಗೂ ಉದ್ಯೋಗಾವಕಾಶಗಳು ಈ ಕುರಿತು ಎಟಿ ಜಗದೀಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಬೇದ್ರೆ ಮಂಜುನಾಥ್.
1: ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಬಹಳಷ್ಟು ಜನಕ್ಕೆ ಕಾನೂನು ವಿಷಯದಲ್ಲಿ ಏನೆಲ್ಲ ಅವಕಾಶಗಳಿವೆ ಅನ್ನೋದನ್ನ ತಿಳ್ಕೋಬೇಕು ಅನ್ನೋ ಕುತೂಹಲ ಇರುತ್ತೆ. ಬರೀ ಓದೋದಕ್ಕೆಯ, ಲಾಯರ್ ಆಗಿ ಕೆಲಸ ಮಾಡೋದಕ್ಕ, ಅಥವಾ ಬ್ಯಾಂಕ್ಗಳಲ್ಲಿ ಲೀಗಲ್ ಅಡ್ವೈಸರ್ ಆಗಿ ಕೆಲಸ ಮಾಡ್ಲಿಕ್ಕ, ಅಥವಾ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಲೀಗಲ್ ಅಡ್ವೈಸರ್ ಆಗಿರ್ಲಿಕ್ಕ, ಅಥವಾ ರಾಜಕೀಯಕ್ಕೆ ಬರ್ಲಿಕ್ಕ, ಅಥವಾ ಸ್ವತಂತ್ರವಾಗಿ ಏನಾದ್ರೂ ಮಾಡಬಹುದಾ, ಏನೇನೋ ಕಲ್ಪನೆಗಳು ಇಟ್ಕೊಂಡಿರ್ತಾರೆ. ಈ ಕಾನೂನು ವಿಷಯದಲ್ಲಿ ಇರುವ ಅಧ್ಯಯನ ಮತ್ತೆ ವೃತ್ತಿಪರ ಅವಕಾಶಗಳನ್ನ ಕುರಿತು ಮಾಹಿತಿ ಮಾಡ್ಕೊಳ್ಳೋಣಂತೆ. ಈ ಎಲ್ಲ ವಿಷಯವನ್ನ ತಿಳಿಸ್ಕೊಡ್ಲಿಕ್ಕೆ ಈಗ ನಮ್ಮ ಜೊತೆಗೆ ಮೈಸೂರಿನ

0: ಜೆಎಸ್ಎಸ್ ಕಾನೂನು ಸ್ವಾಯತ್ತ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾಗಿರುವ ಜಗದೀಶ್ ಏಟಿ ಅವರಿದ್ದಾರೆ. ಜಗದೀಶ್ ಅವರ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ ಸರ್.
0: ಜಗದೀಶ್ ಅವರೇ, ಕಾನೂನು ಬಹಳ ಆಸಕ್ತಿದಾಯಕ ಕ್ಷೇತ್ರ. ಬರೀ ಓದೋದು ಅಥವಾ ಕೆಲಸ ಸಿಗುತ್ತೆ ಅಥವಾ ನಾವೇ ಸ್ವತಂತ್ರವಾಗಿ ಕೆಲಸ ಮಾಡಬಹುದು ಅನ್ನೋದು ಒಂದು ಕಡೆ, ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಂವಿಧಾನ ಮತ್ತೆ ಕೆಲವು ಕಾನೂನುಗಳು, ಮುಖ್ಯವಾಗಿ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತಹ ಪರೀಕ್ಷೆಗಳಲ್ಲಿ ಸಬ್ ಇನ್ಸ್ಪೆಕ್ಟರ್ ಇರಬಹುದು ಅಥವಾ ಇತರೆ ಪೊಲೀಸ್ ಪೇದೆಯ ರೆಕ್ರೂಟ್ಮೆಂಟ್ಗಳಲ್ಲಿ ಇರಬಹುದು, ಅಲ್ಲಿ ಅವರಿಗೆ ಐಪಿಸಿ ಸಿಆರ್ಪಿಸಿ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವು ಕಾನೂನಿನ ಪ್ರಶ್ನೆಗಳನ್ನು ಕಡ್ಡಾಯವಾಗಿ ಕೇಳಿರ್ತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಂವಿಧಾನದ ಪ್ರಶ್ನೆಗಳು ಕಡ್ಡಾಯವಾಗಿರ್ತವೆ. ಈ ಸಂವಿಧಾನವೇ ನಮ್ಮ ಎಲ್ಲ ಕಾನೂನುಗಳಿಗೂ ಮೂಲ, ಇಲ್ಲಿಂದನೇ ನಾವು ಅಧ್ಯಯನ ಮಾಡಬೇಕು. ಕಾಲೇಜುಗಳು ಮಾಡಿರ್ತಾರೆ ಅಂತ ಹೇಳಿದ್ರೆ ಒಂದು ಪ್ರಾಥಮಿಕವಾಗಿ ಪರಿಚಯ ಮಾಡಿಕೊಟ್ಟಿರ್ತಾರೆ ಪಿ ಯು ಸಿ ವರೆಗೆ. ಪದವಿಯಲ್ಲಿ ಇವರು ಕಾನೂನನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಕೆಲವರು ಯಾವುದೇ ಪದವಿ ಮಾಡಿದ್ರು ನಂತರ 3 ವರ್ಷಗಳ ಒಂದು ಕಾನೂನು ವ್ಯಾಸಂಗಕ್ಕಾಗಿ ಮತ್ತೊಂದು ಪದವಿಯಾಗಿ ಇವರು ಆಯ್ಕೆ ಮಾಡಿಕೊಳ್ಬಹುದು. ಏನೆಲ್ಲ ವ್ಯಾಸಂಗದ ಅವಕಾಶಗಳು ಈ ಕಾನೂನು ವಿಷಯದಲ್ಲಿ ಇವೆ ಅಂತ ತಿಳಿಸ್ತೀರಾ?
1: ಖಂಡಿತ ಸರ್. ಮೊದಲನೇದಾಗಿ ಇವತ್ತಿನ ದಿವಸ ಈ ಕಾನೂನು ಏನು ಪದವಿ ಇದೆ ಅದನ್ನು ನೋಡೋ ರೀತಿನೇ ಬದಲಾಗಿದೆ. ಕಾರಣ ಇಷ್ಟೇ, ಅಲ್ಲಿ ಇರುವಂತಹ ಸಾಕಷ್ಟು ಕೆಲ ಅಪರ್ಚುನಿಟೀಸ್ಗಳು. ಮೊದಲನೇದಾಗಿ ಒಬ್ಬ ವಿದ್ಯಾರ್ಥಿ ತನ್ನ ಸೆಕೆಂಡ್ ಪಿ ಯು ಸಿಯನ್ನ ಮುಗಿಸಿದ ನಂತರ 5 ವರ್ಷಗಳ ಒಂದು ಕಾನೂನು ಪದವಿಯನ್ನ ಮಾಡಬೇಕಾಗ್ತದೆ. ಇಂಟಿಗ್ರೇಟೆಡ್ ಕೋರ್ಸ್ ಅಂತ ಕರಿತೀವಿ. ಪ್ರಸ್ತುತವಾಗಿ ಕರ್ನಾಟಕದಲ್ಲಿ ಹೇಳೋದಾದ್ರೆ ಕರ್ನಾಟಕ ಕಾನೂನು ವಿಶ್ವವಿದ್ಯಾನಿಲಯ ಹುಬ್ಬಳ್ಳಿ ಎಲ್ಲೇನಿದೆ ಅದಕ್ಕೆ ಸುಮಾರು 101 ಕಾಲೇಜ್ ಅಫಿಲಿಯೇಟ್ ಆಗಿದೆ. ನಮ್ಮ ಜೆಎಸ್ಎಸ್ ಕಾನೂನು ಕಾಲೇಜ್ ಸ್ವಾಯತ್ತ ಕೂಡ ಒಂದು. ನಮ್ಮಲ್ಲಿ ಹೇಳೋದಾದ್ರೆ BA LLB ಹಾನರ್ಸ್ ಇಂಟಿಗ್ರೇಟೆಡ್ ಕೋರ್ಸ್ 5 ವರ್ಷದ ಪದವಿ, ಅದೇ ರೀತಿ BBA LLB ಇಂಟಿಗ್ರೇಟೆಡ್ ಕೋರ್ಸ್ ಅದು ಹಾನರ್ಸ್ ಪ್ರೋಗ್ರಾಮ್ ಇದೆ. ಅದ್ರ ಜೊತೆಗೆ 3 ವರ್ಷದ ಡಿಗ್ರಿ ಮಾಡಿದಂತ ವಿದ್ಯಾರ್ಥಿಗೆ LLB ಪದವಿ, ಇದು 3 ವರ್ಷದ ಕೋರ್ಸ್ ಆಗಿರ್ತದೆ. ಇದಲ್ಲದೆ ಸ್ಪೆಷಲೈಸೇಷನ್ ಮಾಡಲಿಕ್ಕೆ ಸ್ನಾತಕೋತ್ತರ ಪದವಿ ಕೂಡ ಇದೆ JSS ಕಾಲೇಜ್ನಲ್ಲಿ. ಈಗ ಒಬ್ಬ ಪಿ ಯು ಸಿ ಮಾಡಿದಂತ ವಿದ್ಯಾರ್ಥಿ BA LLB ಅಥವಾ BBA LLB ಅನ್ನು ಆಪ್ಟ್ ಮಾಡಬಹುದಾಗಿದೆ. ಇದಲ್ಲದೆ ಇನ್ನು ಸಾಕಷ್ಟು ಹೊಸ ಮಜಲುಗಳಿವೆ. BSc LLB ಅಂತಿದೆ, BCOM LLB ಅಂತಿದೆ. ಅಂದ್ರೆ ಕೆಲವೊಂದು ಬೇರೆ ರಾಜ್ಯಗಳಲ್ಲಿ ಬೇರೆ ಒಂದು ಕಾಲೇಜ್ಗಳಲ್ಲಿ ಈ ಒಂದು ಪದವಿ ಇರುವಂತದ್ದು.
0: ಬಹುಶಃ ಅವರಿಗೆ ಓಪನ್ ಎಲೆಕ್ಟಿವ್ ಕೊಟ್ಟಿರಬಹುದು.
1: ಖಂಡಿತ
0: ಅದರಲ್ಲಿ ಒಂದು ಭಾಗವಾಗಿ. ಮತ್ತೆ ಮೈಸೂರಲ್ಲಿ JSS ಜೊತೆಗೆ ಬೇರೆ ಬೇರೆ ಕಾನೂನು ಕಾಲೇಜುಗಳು ಇದ್ದಾವೆ,
1: ಸಾಕಷ್ಟು ಕಾನೂನು.
0: ಶಾರದಾ ವಿಲಾಸ ಇದೆ,
1: ವಿದ್ಯಾವರ್ಧಕ ಇದೆ. ಅದಲ್ಲದೆ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಲಾ ಮೈಸೂರು ವಿಶ್ವವಿದ್ಯಾನಿಲಯ ಅಲ್ಲೂ ಕೂಡ. ಅದಲ್ಲದೆ ಮಹಾಜನ ಕಾನೂನು ಕಾಲೇಜ್ ಇದೆ, ವಿದ್ಯಾ ವಿಕಾಸ್ ಕಾನೂನು ಕಾಲೇಜು, ಈ ರೀತಿ ಸಾಕಷ್ಟು ಕಾನೂನು ಕಾಲೇಜ್ಗಳಿವೆ.
0: ಹಾಗೆ ಅಕ್ಕಪಕ್ಕದ ಜಿಲ್ಲೆಗಳಲ್ಲೂ ಕೂಡ
1: ಇದ್ದಾವೆ. ನೀವು ಮಂಡ್ಯಕ್ಕೆ ಹೋದ್ರೆ PES ಕಾಲೇಜ್ ಇದೆ, ಹಾಸನದಲ್ಲಿ ಕೃಷ್ಣ ಲಾ ಕಾಲೇಜ್ ಇದೆ, ಅದೇ ರೀತಿ ಒಂದು ಗೌರ್ಮೆಂಟ್ ಲಾ ಕಾಲೇಜ್ ಕೂಡ ಹಾಸನದಲ್ಲಿದೆ, ಹೊಳೆ ನರಸೀಪುರದಲ್ಲಿದೆ. ಇವತ್ತು ಇಡೀ ಕರ್ನಾಟಕದಲ್ಲಿ ನಾನು ಹೇಳಿದಾಗೆ 101 ಕಾನೂನು ಕಾಲೇಜುಗಳು ನಮ್ಮ ಕರ್ನಾಟಕ ಕಾನೂನು ವಿಶ್ವವಿದ್ಯಾನಿಲಯ ಹುಬ್ಬಳ್ಳಿ ಇದಕ್ಕೆ ಅಫಿಲಿಯೇಟ್ ಆಗಿದೆ. ಅದಲ್ಲದೆ ಸುಮಾರು ಒಂದು 8-10 ಪ್ರೈವೇಟ್ ಡೀಮ್ಡ್ ಯೂನಿವರ್ಸಿಟೀಸ್ಗಳು ಇದೆ. ರೇವಾ ಯೂನಿವರ್ಸಿಟಿ ಇರಬಹುದು, ಅಲಿಯಾ ಇರಬಹುದು, ಸಾಕಷ್ಟು ಪ್ರೈವೇಟ್ ಯೂನಿವರ್ಸಿಟಿಗಳಿವೆ. ಅದಲ್ಲದೆ ಸುಮಾರು 18 ನ್ಯಾಷನಲ್ ಲಾ ಸ್ಕೂಲ್ಗಳಿವೆ. ಮೊದಲನೇ ಸ್ಥಾನದಲ್ಲಿ ನಮ್ಮ ನ್ಯಾಷನಲ್ ಲಾ ಸ್ಕೂಲ್ ಆಫ್ ಯೂನಿವರ್ಸಿಟಿ ಬೆಂಗಳೂರು ಇದು ಬರ್ತದೆ. BA LLB ನಲ್ಲಿ ಸುಮಾರು 50-60 ಸಬ್ಜೆಕ್ಟ್ಗಳು ಒಳಗೊಳ್ಳಿರುತ್ತದೆ. ಇದರಲ್ಲಿ ವ್ಯತ್ಯಾಸ ಇರ್ತದೆ, ಒಂದು ಯೂನಿವರ್ಸಿಟಿಗೂ ಮತ್ತೊಂದು ಯೂನಿವರ್ಸಿಟಿಗೂ ವ್ಯತ್ಯಾಸ ಇರ್ತದೆ. ಆದ್ರೆ ಕೋರ್ ಪೇಪರ್ಸ್ ಅಂತ ಏನಿರ್ತದೆ ಅದಂತೂ ಸಾಕಷ್ಟು ಸಾಮ್ಯತೆ ಇರ್ತದೆ.
0: ಇನ್ನು ಕೆಲವೊಂದು ಕಡೆ ಏನಾಗುತ್ತೆ, ಸೆಮಿಸ್ಟರ್ ಸ್ಕೀಮ್ ಇರುತ್ತೆ, ಕೆಲವರಿಗೆ ಆನ್ಯುವಲ್ ಸ್ಕೀಮ್ ಇರ್ತವೆ. ನಮ್ಮ ಹುಬ್ಬಳ್ಳಿಯಲ್ಲಿರುವ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಇದೆ, ಇದಕ್ಕೆ ಅಫಿಲಿಯೇಟ್ ಆಗಿರತಕ್ಕಂಥ ಕಾಲೇಜುಗಳಲ್ಲಿ ಯಾವ ಸ್ಕೀಮ್ ಇದೆ?
1: ಇಲ್ಲಿ ಸೆಮಿಸ್ಟರ್ ಸ್ಕೀಮ್ ಇದೆ ಸರ್. ಸೆಮಿಸ್ಟರ್ ಸ್ಕೀಮ್ ಅಂತ ಹೇಳಿದಾಗ 6 ತಿಂಗಳಿಗೊಮ್ಮೆ ಪರೀಕ್ಷೆ ಇರ್ತದೆ. ಒಟ್ಟು 5 ವರ್ಷದ ಪದವಿಗೆ 10 ಸೆಮಿಸ್ಟರ್ ಓದ್ತಾರೆ ವಿದ್ಯಾರ್ಥಿಗಳು. 3 ವರ್ಷದ ಪದವಿಯಲ್ಲಿ 6 ಸೆಮಿಸ್ಟರ್ ಓದ್ತಾರೆ.
0: ಸಬ್ಜೆಕ್ಟ್ಸ್ ಎಷ್ಟು ಬರ್ತವೆ?
1: ಸಬ್ಜೆಕ್ಟ್ಸ್ ಅಂತ ಹೇಳಿದಾಗ
0: ಪರ್ ಸೆಮಿಸ್ಟರ್ ಅಂದಾಜು,
1: ಪರ್ ಸೆಮಿಸ್ಟರ್ ಅಂದಾಜು 5 ಸಬ್ಜೆಕ್ಟ್ ಇರ್ತದೆ ಸರ್. ಈ ಮೊದಲ ವರ್ಷದಲ್ಲಿ ಪ್ರೀ ಲಾ ಸಬ್ಜೆಕ್ಟ್ಸ್ ಇರ್ತದೆ. ಈಗ ಉದಾಹರಣೆಗೆ BA LLB ಅನ್ನುವಾಗ ನೀವು ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್ ಇಂತ ಸಬ್ಜೆಕ್ಟ್ ಗಳಿರ್ತದೆ. BBA LLB ಅನ್ನುವಾಗ ಪ್ರಿನ್ಸಿಪಲ್ಸ್ ಅಂಡ್ ಪ್ರಾಕ್ಟಿಸ್ ಆಫ್ ಮ್ಯಾನೇಜ್ಮೆಂಟ್, ಆಮೇಲೆ ಆಂಟರ್ಪ್ರಿನರ್ಶಿಪ್ ಬಗ್ಗೆ, ಈ ರೀತಿ ಕೆಲವೊಂದು ಪ್ರೀಲಾ ಪೇಪರ್ಸ್ ಗಳಿರ್ತವೆ. ಮೊದಲ 2 ವರ್ಷದಲ್ಲಿ ವಿದ್ಯಾರ್ಥಿ ಈ ಪ್ರೀಲಾ ಪೇಪರ್ಸ್ ಜೊತೆಗೆ ಕೆಲವೊಂದು ಕಾನೂನು ಪೇಪರ್ ಗಳನ್ನು, ಭಾರಿ ಮುಖ್ಯವಾದಂತಹ ಕಾಂಟ್ರಾಕ್ಟ್ ಕರಾರು ಬಗ್ಗೆ ಓದೋದಾಗಲಿ, ಅದೇ ರೀತಿ ಸಂವಿಧಾನದ ಬಗ್ಗೆ ಕೆಲವೊಂದು ವಿಶ್ವವಿದ್ಯಾನಿಲಯಗಳಲ್ಲಿ ಮೊದಲನೇ ಸೆಮಿಸ್ಟರ್ ನಲ್ಲೇ ಶುರು ಮಾಡ್ತಾರೆ, ಕೆಲವರು 3ನೇ ಸೆಮಿಸ್ಟರ್ ನಲ್ಲಿ ಶುರು ಮಾಡ್ತಾರೆ. ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ 2 ಪೇಪರ್ಗಳಿರ್ತದೆ, ಕಾನ್ಸ್ಟಿಟ್ಯೂಷನ್ ಲಾ 1 ಅಂಡ್ ಕಾನ್ಸ್ಟಿಟ್ಯೂಷನಲ್ ಲಾ 2 ಅಂತ ಹೇಳಿ. ಯಾಕೆಂದ್ರೆ ಯಾವುದೇ ಒಂದು ಕಾನೂನು ನಮ್ಮ ದೇಶದಲ್ಲಿ ಬರಬೇಕು ಅಂತ ಹೇಳಿದ್ರೆ ಅದು ನಮ್ಮ ಸಂವಿಧಾನಕ್ಕೆ ಪೂರಕವಾಗಿರಬೇಕು. ಇಲ್ಲವಾದಂತಹ ಸಂದರ್ಭದಲ್ಲಿ ಆ ಕಾನೂನನ್ನ ಊರ್ಜಿತ ಅಂತ ಹೇಳಲಿಕ್ಕೆ ಸಾಧ್ಯವಾಗೋದಿಲ್ಲ. ಆದ್ರಿಂದಾಗಿ ಸಂವಿಧಾನ ಅತ್ಯಂತ ಮಹತ್ವವಾದ ಸ್ಥಾನವನ್ನು ಪಡೀತದೆ. ಅಲ್ಲದೆ ಇವತ್ತು ನಾವು ನೋಡೋದಾದ್ರೆ

0: ಐಸಿಎಸ್ಇ ಮತ್ತು ಸಿಬಿಎಸ್ಇ ಏನು ತರಗತಿಗಳಿವೆ, 8ನೇ ತರಗತಿ, ಇಲ್ಲಿಗೆ ಈ ಸಂವಿಧಾನದ ಬಗ್ಗೆ ಕೆಲವೊಂದು ಕಡ್ಡಾಯವಾಗಿ ಚಾಪ್ಟರ್ಸ್ ಅನ್ನ ಅಳವಡಿಸಿದ್ದಾರೆ. ಅದಲ್ಲದೆ ಪ್ರತಿಯೊಂದು ಡಿಗ್ರಿ ಪ್ರೋಗ್ರಾಂನಲ್ಲೂ ತಮಗೆ ಗೊತ್ತಿದೆ ಸಂವಿಧಾನದ ಮಹತ್ವ ಸಾಕಷ್ಟಿದೆ ಅಂತ ಹೇಳಿ. ಇನ್ನು ಮುಂದುವರೆದು ಈ ಪರಿಸರದ ಕಾನೂನು ಇದನ್ನ ಸೇರಿಸಬೇಕು ಅಂತ ಹೇಳಿ ಆಲ್ರೆಡಿ ಅದನ್ನು ಸೇರಿಸಿದ್ದಾರೆ.
1: ಹ್ಯೂಮನ್ ರೈಟ್ಸ್ ಅನ್ನ ಇವಾಗ ಬಿಎಡ್ ಅಲ್ಲಿ ಕಂಪಲ್ಸರಿ
0: ಮಾಡಿದ್ದಾರೆ. ಅದಲ್ಲದೆ ಇನ್ನು ಮುಂದುವರೆದು ಹೇಳ್ಬೇಕಂತ ಹೇಳಿದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಇದ್ರ ಬಗ್ಗೆನೂ ಸಾಕಷ್ಟು ಚರ್ಚೆಗಳು ನಡೀತಾ ಇವೆ.
1: ಬಹಳ ವಿಶೇಷ ಅಂದ್ರೆ ಇಂಜಿನಿಯರಿಂಗ್ ಅಲ್ಲೂ ಕೂಡ ಅವರು ಸಂವಿಧಾನವನ್ನು ಓದ್ತಾರೆ, ಅವರಿಗೆ ಅದೊಂದು ಎಲೆಕ್ಟಿವ್ ಇದೆ. ಜೊತೆಗೆ ಅಲ್ಲಿ ಎನ್ವಿರಾನ್ಮೆಂಟ್ ಬಗ್ಗೆನೂ ಒಂದು ಸಬ್ಜೆಕ್ಟ್ ಇದೆ, ಸೊ ಅವರು ಓದ್ಲೇಬೇಕು.
0: ಮೆಡಿಸನ್ ಅದೇ ರೀತಿ ಇದೆ,
1: ಹೌದು, ಅಲ್ಲಿ ಎಥಿಕ್ಸ್ ಬೇರೆ ಬರುತ್ತೆ. ಹಾಗಾಗಿ ಅಲ್ಲಿನ ಎಲ್ಲವನ್ನ ಗಮನಿಸಿದಾಗ ಲಾ ಅನ್ನೋದು ಅದು ಬರೀ ಯಾರೋ ಕಾನೂನು ಅಂತ ಹೇಳಿ ಬಿಎ ಬಿಎಸ್ಸಿ ಓದಕ್ಕೆ ಬಂದವರಿಗೆ ಮಾತ್ರ ಅಲ್ಲ, ಎಲ್ಲ ಕೋರ್ಸ್ಗಳಲ್ಲಿ ಒಂದಲ್ಲ ಒಂದು ರೂಪದಲ್ಲಿ ಅದು ಬಂದ್ ಕೂತ್ಕೊಳ್ಳುತ್ತೆ.
0: ಹೌದು,
1: ಹಾಗಾಗಿ ಕಾನೂನನ್ನ ಬಿಡ್ಲಿಕ್ಕಾಗಲ್ಲ. ಕಾನೂನಿನ ಪ್ರಜ್ಞೆ ಅರಿವಿಲ್ಲ ಅನ್ನೋ ಅದು ಕ್ಷಮ್ಯ ಕೂಡ ಅಲ್ಲ.
0: ಹೌದು, ಇಗ್ನೋರೆನ್ಸ್ ಆಫ್ ಲಾ ಇಸ್ ನೋ ಎಕ್ಸ್ಕ್ಯೂಸ್.
1: ಹಾಗಾಗಿ ಕಲೀಲೇಬೇಕು, ತಿಳ್ಕೊಳ್ಳೇಬೇಕು. ತಿಳ್ಕೊಳ್ಳೋದಕ್ಕೆ ಇದೊಂದು ಅವಕಾಶ. ಒಂದು ಸೆಮಿಸ್ಟರ್ಗೆ 5 ಸಬ್ಜೆಕ್ಟ್, ಹಾಗೆ 10 ಸೆಮಿಸ್ಟರ್ ಅಲ್ಲಿ 50 ಸಬ್ಜೆಕ್ಟ್ಗಳು, ಜೊತೆಗೆ ಒಂದಷ್ಟು ಪ್ರಾಕ್ಟಿಕಲ್ ವರ್ಕ್ ಪ್ಲಸ್ ಮೂಟ್ ಕೋರ್ಟ್ ಎಲ್ಲ ಮಾಡಿಸ್ತೀರಿ. 3 ವರ್ಷದವರೆಗೂ ಕಡ್ಡಾಯವಾಗಿ ಅವರಿಗೆ ಮೂಟ್ ಕೋರ್ಟ್ ಕೊಟ್ಟೇ ಇರ್ತೀರಿ. ಇನ್ನು ಡಿಬೇಟ್ಗಳು ಹೋಗ್ತಾರೆ, ಕಾಂಪಿಟೇಷನ್ಸ್ ಹೋಗ್ತಾರೆ, ಸಾಧ್ಯವಾದ್ರೆ ಮಾಕ್ ಪಾರ್ಲಿಮೆಂಟ್ ಕೂಡ ಮಾಡ್ತಾರೆ. ಸೊ ಈಗೆಲ್ಲ ಇರುವಾಗ ಏನೇನು ಸಬ್ಜೆಕ್ಟ್ ಗಳನ್ನ ಅವರಿಗೆ ಟೀಚ್ ಮಾಡ್ತೀರಿ? 50 ಅಥವಾ 60 ಸಬ್ಜೆಕ್ಟ್ಗಳು ಏನಾವೆ?
0: ಮುಖ್ಯವಾಗಿ ಹೇಳೋದಾದ್ರೆ ಸಂವಿಧಾನದ ಬಗ್ಗೆ 2 ಪೇಪರ್ ಇರ್ತದೆ, ಕಾನ್ಸ್ಟಿಟ್ಯೂಷನ್ ಲಾ 1 ಅಂಡ್ ಕಾನ್ಸ್ಟಿಟ್ಯೂಷನಲ್ ಲಾ 2 ಅಂತ ಹೇಳಿ ನಾವು ಕರಿತೇವೆ. ಅದಾದ್ಮೇಲೆ ಕಾಂಟ್ರಾಕ್ಟ್ ಕರಾರ್ ಬಗ್ಗೆ 2 ಪೇಪರ್ ಇರ್ತದೆ, ಜನರಲ್ ಪ್ರಿನ್ಸಿಪಲ್ಸ್ ಆಫ್ ಕಾಂಟ್ರಾಕ್ಟ್ ಅಂತ ಹೇಳಿ ಕರಿತೀವಿ, ಅದೇ ರೀತಿ ಸ್ಪೆಷಲ್ ಕಾಂಟ್ರಾಕ್ಟ್ಸ್ ಅಂತ ಹೇಳಿ ಕರಿತೀವಿ. ಇದನ್ ಬಿಟ್ಟರೆ ಲಾ ಆಫ್ ಟಾಟ್ಸ್ ಅಂತ ಹೇಳಿದೆ, ಅದೇ ರೀತಿ ಇಂಡಿಯನ್ ಪಿನಲ್ ಕೋಡ್ 1860 ಇದ್ರ ಬಗ್ಗೆ ಪೇಪರ್ ಇದೆ, ಅದೇ ರೀತಿ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್, ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್, ಅದೇ ರೀತಿ ಇಂಡಿಯನ್ ಎವಿಡೆನ್ಸ್ ಆಕ್ಟ್, ಇಂಟರ್ಪ್ರಿಟೇಷನ್ ಆಫ್ ಸ್ಟ್ಯಾಚ್ಯೂಟ್ಸ್, ಈ ರೀತಿ ಹಲವಾರು ನಮ್ಮ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದಿಂದ ರೆಕಗ್ನೈಸ್ ಮಾಡಿದಂತ ಸಬ್ಜೆಕ್ಟ್ ಗಳನ್ನ ನಾವು ಕಡ್ಡಾಯವಾಗಿ ಕಲಿಸಲೇಬೇಕಾಗ್ತದೆ. ಅದಲ್ಲದೆ ಕೆಲವೊಂದು ಕ್ಲಿನಿಕಲ್ ಪೇಪರ್ಸ್ ಇದೆ, ADR ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಮೆಕ್ಯಾನಿಸಮ್ ಅಂತ ಕರಿತೀವಿ. ಇತ್ತೀಚಿನ ದಿನಗಳಲ್ಲಿ ಇದು ಭಾರಿ ಮಹತ್ವದ ಸ್ಥಾನವನ್ನು ಹೊಂದ್ತಾ ಇದೆ, ಯಾಕೆಂದ್ರೆ ನಾವು ಈ ಕೇಸ್ಗಳನ್ನ ಕೋರ್ಟ್ನಲ್ಲಿ ಫೈಟ್ ಮಾಡೋದಲ್ಲದೆ ಆಲ್ಟರ್ನೇಟಿವ್ ಆಗಿ ಹೇಗೆ ಕೇಸ್ಗಳನ್ನ ಮುಗಿಸಬಹುದು ಅಂತ ಹೇಳಿ ಈ ADR ನಮಗೆ ಕಲಿಸ್ಕೊಡ್ತದೆ. ADR ನಲ್ಲಿ ನಾವು ಆರ್ಬಿಟ್ರೇಷನ್, ಮೀಡಿಯೇಷನ್, ಕನ್ಸಿಲಿಯೇಷನ್, ನೆಗೋಸಿಯೇಷನ್ ಇದ್ರ ಬಗ್ಗೆ ನಾವು
1: ಅದು ಇದೆ, ಜೊತೆಗೆ ಇದು ಕೂಡ ಬಂದು ಸೇರ್ಕೊಂಡಿದೆ. ಇತ್ತೀಚೆಗೆ ಅವರು ಲಾಗೆ ಏನು ನಾರ್ಕೋಟಿಕ್ ಅನಾಲಿಸಿಸ್ ಅದನ್ನು ತಗೊಂಡ್ ಬಂದ್ಬಿಟ್ಟಿದ್ದಾರೆ.
0: ಖಂಡಿತ,
1: ಹಾಗಾಗಿ ಇವೆಲ್ಲವೂ ಬೇಕೇ ಬೇಕು.
0: ಅದನ್ನ ನಾವು ವೈಟ್ ಕಲರ್ ಕ್ರೈಮ್ಸ್ ಅಂತ ಹೇಳಿ ಕರಿತೀವಿ, ಅಥವಾ ಎಕನಾಮಿಕ್ ಅಫೆನ್ಸಸ್ ಅಂತ ಹೇಳಿ ಪೇಪರ್ ಇದೆ, ಅದ್ರ ಮೂಲಕನೂ ಕಲಿತೀವಿ. ಮೊದಲು ಇದನ್ನ ಮೆಡಿಕಲ್ ಜೂರಿಸ್ಪ್ರುಡೆನ್ಸ್ ಅಂತ ಹೇಳಿ ಕರೆಯೋರು, ಇವತ್ತು ಅದೇ ರೀತಿಯಲ್ಲಿ ಮೆಡಿಕಲ್ ಜೂರಿಸ್ಪ್ರುಡೆನ್ಸ್ ಅಥವಾ ಲಾ ಅಂಡ್ ಮೆಡಿಸಿನ್ ಅಂತ ಹೇಳಿ ನಾವು ಪೇಪರ್ ಅನ್ನು ಇಂಟ್ರೊಡ್ಯೂಸ್ ಮಾಡಬಹುದು, ಅಥವಾ ಸೈಕಾಲಜಿ ಆಫ್ ಕ್ರೈಮ್ಸ್ ಅಂತ ಹೇಳಿ ಕೂಡ ಕರೀತಾರೆ. ಕೆಲವೊಂದು ವಿಷಯದ ವಿದ್ಯಾನಿಲಯಗಳಲ್ಲಿ ಕೆಲವೊಂದು ಹೆಸರುಗಳನ್ನ ಇಟ್ಟಿರ್ತಾರೆ,
1: ಬಟ್ ಕಂಟೆಂಟ್ ಅದೇ,
0: ಕಂಟೆಂಟ್ ಅದೇ ಇರ್ತದೆ ಮೇನ್ ಆಗಿ. ಬಟ್ ಇವತ್ತು ಸಾಕಷ್ಟು ಬದಲಾವಣೆಗಳನ್ನು ಹೊಡೆದಿವೆ. ಒಬ್ಬ ವಿದ್ಯಾರ್ಥಿ ತನ್ನ LLB ಪದವಿಯನ್ನು ಮುಗಿಸಿದ ನಂತರ LLM ನಲ್ಲೂ ಕೂಡ ಸಾಕಷ್ಟು ಅವಕಾಶ ಇದೆ,
1: ಸ್ಪೆಷಲೈಸೇಷನ್
0: ಸಾಕಷ್ಟು ಅವಕಾಶ ಇದೆ. ಹಿಂದಿನ ದಿನಗಳ ತರ ಕೇವಲ ಬರೀ ಸಂವಿಧಾನದ ಬಗ್ಗೆ ಅಥವಾ ಪರಿಸರದ ಬಗ್ಗೆ ಅಥವಾ ಲೇಬರ್ ಲಾ, ಎಂಪ್ಲಾಯ್ಮೆಂಟ್ ಲಾ ಇದೆಲ್ಲ ಸ್ವಲ್ಪ ಹಳೆಯದಾಗ್ತು. ಇವತ್ತಿನ ದಿವಸ ನೋಡೋದಾದ್ರೆ ಏರ್ ಅಂಡ್ ಸ್ಪೇಸ್ ಲಾ, ಅದೇ ರೀತಿ ಸೈಬರ್ ಲಾ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತ ಕರಿತೇವೆ, ಪೆಟ್ರೋಲಿಯಂ ಅಂಡ್ ಮಿನರಲ್ ಲಾಸ್ ಅಂತ ಕರಿತೇವೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇವೆಲ್ಲ ಹೊಸ ಬ್ರಾಂಚ್ ಆಫ್ ಲಾ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್. ಇವೆಲ್ಲ ಒಬ್ಬ ವಿದ್ಯಾರ್ಥಿ ತನ್ನ LLB ಪದವಿಯನ್ನು ಮುಗಿಸಿ ಕೂಡ ಮುಂದೆ ತಾನು ಸ್ಪೆಷಲೈಸ್ ಮಾಡಬೇಕು ಅಂತ ಹೇಳುವಾಗ ಈ ಒಂದು ಸಬ್ಜೆಕ್ಟ್ ಗಳಲ್ಲಿ ಮಾಡಬಹುದು. ಅದಲ್ಲದೆ ಕಾಂಪಿಟೇಷನ್ ಲಾ ಅಂತಿದೆ, ಇದು ಹೇಳಲಿಕ್ಕೆ ಮುಗಿದೇ ಇದ್ದರುವಂತದ್ದು.
1: ಸೊ ಇದ್ದೇ ಇರುತ್ತೆ, ಎಲ್ಲಿ ಹೋದ್ರು ಕಾನೂನು ಬಂದೇ ಬರುತ್ತೆ, ಪ್ರತಿಯೊಂದಕ್ಕೂ ಕಾನೂನು ಇದೆ.
0: ಖಂಡಿತ,
1: ಹಾಗಾಗಿ ಅದನ್ನ ನಾವು ಓದಲೇಬೇಕು. ಓದುವವರು ಸ್ಪೆಷಲೈಸೇಷನ್ ಯಾವ್ಯಾವ ಕ್ಷೇತ್ರದಲ್ಲಿದೆ ಅಲ್ಲಿ ಅಲ್ಲಿ ಅವರು ಶೈನ್ ಆಗ್ತಾ ಹೋಗ್ತಾರೆ. ಹಿಂದಿನ ತರಹ ಕ್ರಿಮಿನಲ್ ಕೇಸಸ್ ಮಾತ್ರ ಮುಟ್ತಾರೆ, ಇವರು ಸಿವಿಲ್ ಕೇಸಸ್ ಮಾತ್ರ ಮುಟ್ತಾರೆ, ಇವರು ಇದಕ್ಕೆ ಸ್ಪೆಷಲೈಸ್ಡ್ ಅಂತ ಇಲ್ಲ. ಅದೆಲ್ಲದ್ರ ಜೊತೆಗೆ ಇನ್ನು ಹಲವಾರು ಅವರಿಗೆ ಬ್ರಾಂಚ್ ಗಳು ಆಡ್ ಆಗ್ತಾ ಹೋದಾವೆ, ಅವರು ಅಪ್ಡೇಟ್ ಆಗ್ತಾ ಬಂದಿದ್ದಾರೆ.
0: ಖಂಡಿತ,
1: ಇವನ್ ಹಳೆಯ ಲಾಯರ್ ಗಳು ಕೂಡ ಈ ಕ್ಷಣದ ಹೊಸ ಹೊಸ ಅಪ್ಡೇಟ್ಸ್ ಅನ್ನ ತಗೊಳ್ತಾ ಇದ್ದಾರೆ.
0: ಖಂಡಿತ,
1: ಮತ್ತೆ ಮೊದಲನೇ ಹಾಗೆ ಅನೇಕ ರ್ಯಾಕ್ ತುಂಬಾ ಪುಸ್ತಕಗಳ ಜೊತೆ ಅವರ ಟ್ಯಾಬ್ ಮತ್ತು ಲ್ಯಾಪ್ಟಾಪ್ ಗಳಲ್ಲಿ ಎಲ್ಲ ಕಾನೂನು ಲೈಬ್ರರಿ, ಅದರಲ್ಲೂ ಸುಪ್ರೀಂ ಕೋರ್ಟಿನ ಲೈಬ್ರರಿಯಿಂದ ಹಿಡಿದು ನ್ಯಾಷನಲ್ ಲಾ ಸ್ಕೂಲಿನ ಲೈಬ್ರರಿಗಳವರೆಗೆ ಇವತ್ತು ಡಿಜಿಟಲ್ ಲೈಬ್ರರಿಗಳ ಅಕ್ಸೆಸ್ ಇದ್ದೇ ಇದೆ. ಕೇಸ್ಗಳೆಲ್ಲ ರೆಡಿ ರೆಫರೆನ್ಸ್ ಅಲ್ಲೇ ಸಿಕ್ಬಿಡುತ್ತೆ.
0: ಹೌದು, ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಸರ್, ಈ ಮಾಹಿತಿ ತಂತ್ರಜ್ಞಾನ ಯುಗ ಇರೋದ್ರಿಂದ ಪ್ರತಿಯೊಂದನ್ನು ಕೂಡ ನಾವು ಇಂಟರ್ನೆಟ್ ಮೂಲಕ
1: ಅಕ್ಸೆಸ್ ಮಾಡಬಹುದು,
0: ಪ್ರಯತ್ನ ಪಡ್ತೀವಿ. ಇವತ್ತೇನಾಗಿದೆ, ನಮ್ಮಲ್ಲಿ ಈ ಡೇಟಾ ಬೇಸಸ್ ಅಂತ ಕರಿತೇವೆ. ಉದಾಹರಣೆಗೆ ಸುಪ್ರೀಂ ಕೋರ್ಟ್ ಕೇಸಸ್ ನ ಒಂದು ಡೇಟಾ ಬೇಸ್ ಇರ್ಬೋದು, ಮನುಪಾತ್ರ ಅಂತ ಹೇಳಿ ಪ್ರೈವೇಟ್ ಇದೆ, ಅದೇ ರೀತಿ

0: ನಮ್ಮ ಭಾರತ ದೇಶದಲ್ಲದೆ ನೀವು ಇನ್ನು ಬೇರೆ ದೇಶ ನೋಡಬೇಕು ಅಂತ ಹೇಳುವಂತ ಸಂದರ್ಭದಲ್ಲಿ ಹೀನ್ ಆನ್ಲೈನ್, ಲೆಕ್ಸಸ್ ನೆಕ್ಸಸ್, ವೆಸ್ಟ್ ಲಾ, ಈ ರೀತಿ ಸಾಕಷ್ಟು ಡೇಟಾ ಬೇಸಸ್ ಗಳಿವೆ. ಒಂದು ಕಾನೂನು ಬಗ್ಗೆ ನಾವು ತಿಳ್ಕೊಳ್ಬೇಕು ಅನ್ನೋ ಒಂದು ವಿದ್ಯಾರ್ಥಿ ಯಾರಿದ್ದಾರೆ ಅವರು ಈ ಡೇಟಾ ಬೇಸಸ್ ಗಳನ್ನ ಆಕ್ಸೆಸ್ ಮಾಡಬಹುದು. ಬಟ್ ಒಂದು ಇದೆಲ್ಲ ಸಾಕಷ್ಟು ಕಾಸ್ಟ್ಲಿ ಇದೆ. ಅವರು ಯಾವ್ದಾದ್ರು ಒಳ್ಳೆ ಕಾಲೇಜ್ ಅನ್ನ ಸೇರಿದಂತ ಸಂದರ್ಭದಲ್ಲಿ ಆ ಕಾಲೇಜ್ ಗಳೇ ಈ ಒಂದು ಖಂಡಿತ ಸಿಗ್ತದೆ.
1: ಜೊತೆಗೆ ನಮ್ಮ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ವೆಬ್ಸೈಟ್ ಅಲ್ಲಿ ಅನೇಕ ಕಾನೂನು ಪುಸ್ತಕ ಲಭ್ಯ ಇದ್ದಾವೆ. ಅಲ್ಲಿಂದ ಕನೆಕ್ಟೆಡ್ ಲೈಬ್ರರೀಸ್ ಗಳಿಗೆ ನೀವು ಲಿಂಕ್ ಮಾಡಿಕೊಂಡ್ರೆ, ಅಲ್ಲಿನ ಮೆಂಬರ್ಶಿಪ್ ತಕೊಂಡ್ರೆ, ನಿಮಗೆಲ್ಲ ಪುಸ್ತಕಗಳು ಕೂತಲ್ಲೇ, ಫಿಂಗರ್ ಟಿಪ್ಸ್ ಅಲ್ಲೇ, ಟ್ಯಾಬ್ಲೆಟ್ ಅಲ್ಲೇ ಸಿಕ್ಬಿಡುತ್ತೆ.
0: ಇದಲ್ಲದೆ ನಮ್ಮ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ನ ಇನ್ಫಿಬ್ಲಿನೆಟ್ ಈ ಒಂದು ವೆಬ್ಸೈಟ್ ಅನ್ನ ಉಚಿತವಾಗಿ ಅವರು ಸಂಪರ್ಕಿಸಬಹುದು. ಅದಲ್ಲದೆ ನಾವು ಈ ಪಾಠಶಾಲಾ ಅಂತ ಹೇಳಿ ಕರಿತೀವಿ, ಶೋಧ ಗಂಗಾ ಅಂತಿದೆ, ಶೋಧ ಸಿಂಧು ಅಂತಿದೆ. ಈ ವೆಬ್ಸೈಟ್ ಗಳನ್ನೆಲ್ಲ ಅವರು ತಮ್ಮ ರಿಸರ್ಚ್ ಗೋಸ್ಕರ ಸಾಕಷ್ಟು ಬಳಸಬಹುದು.
1: ಅದರ ಆಪ್ ಕೂಡ ಬಂದಿದೆ,
0: ಖಂಡಿತ
1: ಅವೆಲ್ಲವೂ ಸೇರಿ ಒಂದರಲ್ಲೇ ಬಂದಿದೆ. ಇನ್ಫ್ಲಿಟ್ ಕೂಡ ಅದರಲ್ಲಿ ರೆಡಿ ಸಿಗ್ತಾ ಇದೆ. ಡಿಜಿಟಲ್ ಲೈಬ್ರರೀಸ್ ಅಂತಲೇ ಸೆಪರೇಟ್ ಪೋರ್ಟಲ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಸೊ ಇಷ್ಟೆಲ್ಲ ಓದ್ಲಿಕ್ಕೆ ಸಿಕ್ಕುತ್ತೆ. ಪಿ ಯು ಸಿ ಮುಗಿಸಿ ಬಂದಂತಹ ಒಬ್ಬ ಸ್ಟೂಡೆಂಟ್ ಗೆ ಸೈನ್ಸ್ ಸ್ಟ್ರೀಮ್ ನವರಿಗೆ ಮುಖ್ಯವಾಗಿ ವೃತ್ತಿಪರ ಕೋರ್ಸ್ಗಳು ಅಂತ ಆ ಕಡೆ ನೋಡ್ತಿರ್ತಾರೆ. ಆದ್ರೆ ಸೈನ್ಸ್ ನವರು ಕೂಡ ಅಥವಾ ಕಾಮರ್ಸ್ ಅಥವಾ ಆರ್ಟ್ಸ್ ಯಾವ್ದೇ ಸ್ಟ್ರೀಮ್ ಇರಲಿ, ಲಾ ಇವಾಗ ಅತಿ ಹೆಚ್ಚಿನ ಅಟ್ರಾಕ್ಷನ್ ಆಗ್ತಾ ಇದೆ.
0: ಖಂಡಿತ
1: ತಿಳ್ಕೊಳ್ಬೇಕು ಅನ್ನೋರಿಗೆ ಏನೋ ಬಂದೆ ಪಾಸ್ ಮಾಡದೆ ಅನ್ನೋ ತರಹ ಇಲ್ಲ ಇವಾಗ. ಮತ್ತೆ ಇಲ್ಲಿ ಸಸ್ಟೈನ್ ಆಗೋದು ಕಷ್ಟ. ನಮ್ಮ ಕರ್ನಾಟಕ ಲಾ ಯೂನಿವರ್ಸಿಟಿ ಅದಕ್ಕೆ ಅಫಿಲಿಯೇಟ್ ಆಗಿರೋ ಕಾಲೇಜ್ಗಳಿಗೆ ಎಂಟ್ರಿ ಯಾವ ತರ ಇದೆ?
0: ಸುಮಾರು ಮೇ ಅಥವಾ ಜೂನ್ ನಲ್ಲಿ ಅಪ್ಲಿಕೇಶನ್ಸ್ ಅನ್ನ ಕಾನ್ಫರ್ಮ್ ಮಾಡ್ತಾರೆ. ಜುಲೈ ಅಥವಾ ಆಗಸ್ಟ್ ವರೆಗೂ ಕೂಡ ಆ ಒಂದು ಅಪ್ಲಿಕೇಶನ್ ರಿಸೀವ್ ಮಾಡುವಂತ ಅವಕಾಶ ಇದೆ. ಒಂದು 45% ಅನ್ನ ತೆಗೆದುಕೊಂಡು ಆ ವಿದ್ಯಾರ್ಥಿ ತನ್ನ ಸೆಕೆಂಡ್ ಪಿ ಯು ಸಿ ಅನ್ನ ಪಾಸ್ ಮಾಡಬೇಕಾಗಿರ್ತದೆ.
1: ಮಿನಿಮಮ್
0: ಇಂಥ ವಿದ್ಯಾರ್ಥಿಗಳಿಗೆ ಒಂದು ಅಡ್ಮಿಷನ್ ನ ಅವಕಾಶ ಇರ್ತದೆ. ಪಿ ಯು ಸಿ ಮಾಡಿದಂತ ವಿದ್ಯಾರ್ಥಿ 5 ವರ್ಷಗಳ ಕಾನೂನು ಪದವಿಯನ್ನ, ಅದೇ ರೀತಿ ಡಿಗ್ರಿ ಮುಗಿಸಿದಂತ ವಿದ್ಯಾರ್ಥಿ 3 ವರ್ಷಗಳ ಕಾನೂನು ಪದವಿಯನ್ನ.
1: ಕೌನ್ಸಿಲಿಂಗ್ ಇದೆಯಾ ಅವರಿಗೆ?
0: ಕೌನ್ಸಿಲಿಂಗ್ ಬೇಕಾದ್ರೆ ಆ ಸಂಬಂಧಪಟ್ಟ ಕಾಲೇಜ್ಗಳು ಕೊಡ್ತವೆ. ಸೆಪರೇಟ್ ಆಗಿ ಏನು ಕೌನ್ಸಿಲಿಂಗ್ ಅಂತ ಹೇಳ್ಬೋದು.
1: ಸಿಇಟಿ ಕೌನ್ಸಿಲಿಂಗ್ ತರ
0: ಇಲ್ಲ, ಆ ರೀತಿ ಏನ್ ಬರೋದು.
1: ಆಟೋನಮಸ್ ಕಾಲೇಜಿಗಾದ್ರೆ?
0: ಆಟೋನಮಸ್ ಕಾಲೇಜ್ಗಾದ್ರೆ ನಮಗೆ ಸುಮಾರು 180 ಸೀಟ್ಗಳಿಗೆ, 60 ಸೀಟು ಬಿ ಎ ಎಲ್ ಎಲ್ ಬಿ ಪದವಿ, 60 ಸೀಟು ಬಿ ಬಿ ಎಲ್ ಎಲ್ ಬಿ, ಅದೇ ರೀತಿ 60 ಸೀಟು ಎಲ್ ಎಲ್ ಬಿ ಪದವಿಗಳಿಗೆ ಸುಮಾರು ಒಂದು 400-500 ಅಪ್ಲಿಕೇಶನ್ಸ್ ಬರ್ತದೆ ಸರ್. ಮೆರಿಟ್ ಬೇಸಿಸ್ ಮೇಲೆ ನಾವು ಆ ಒಂದು ಸೀಟ್ನ ಹಂಚಿಕೆಯನ್ನ ಮಾಡ್ತಾ ಇದ್ದೀವಿ.
1: ನ್ಯಾಷನಲ್ ಸ್ಕೂಲ್ ಆಫ್ ಲಾ ಇಂಡಿಯಾ ಯೂನಿವರ್ಸಿಟಿ ಏನಿದೆ ಅಲ್ಲಿ ಅದಕ್ಕೆ ಪ್ರತ್ಯೇಕವಾದ ಒಂದು ಎಂಟರ್ ಎಕ್ಸಾಮ್ ಇಟ್ಟಿದ್ದಾರೆ, ಅದನ್ನು ಕ್ರ್ಯಾಕ್ ಮಾಡೋದು ಹೇಗೆ?
0: ಕ್ಲಾಟ್ ಅಂತ ಹೇಳಿ ನಾವು ಕರಿತೀವಿ ಅದನ್ನ. ಸುಮಾರು 18 ನ್ಯಾಷನಲ್ ಲಾ ಸ್ಕೂಲ್ಸ್ ನಮ್ಮ ಭಾರತದಾದ್ಯಂತ ಏನಿದೆ, ಇವರೆಲ್ಲ ಸೇರಿ ಒಂದು ಪರೀಕ್ಷೆ ನಡೆಸ್ತಾರೆ. ಕ್ಲಾಟ್ ಅಂತ ಹೇಳಿದ್ರೆ ಕಾಮನ್ ಲಾ ಅಡ್ಮಿಷನ್ ಟೆಸ್ಟ್ ಅಂತ ಹೇಳಿ ನಾವು ಕರಿತೇವೆ. ಇದಕ್ಕೆ ಸುಮಾರು ಜನವರಿಯಲ್ಲಿ ನೋಟಿಫಿಕೇಶನ್ ಮಾಡಿ ಮೇ ನಲ್ಲಿ ಎಕ್ಸಾಮ್ ಅನ್ನ ನಡೆಸ್ತಾರೆ. ಸೊ ಈ ಒಂದು ಎಕ್ಸಾಮ್ ನ ಯಾರು ರ್ಯಾಂಕ್ ವೈಸ್ ಪಾಸ್ ಮಾಡ್ತಾರೋ ಅದೇ ರೀತಿ ಮೊದಲನೇ ಸ್ಥಾನದಲ್ಲಿ ನಮ್ಮ ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ ಯೂನಿವರ್ಸಿಟಿ ಬೆಂಗಳೂರು. ಸುಮಾರು 100-200 ರ್ಯಾಂಕ್ ಬಂದಂತ ವಿದ್ಯಾರ್ಥಿಗೆ ಅಲ್ಲಿ ಸೀಟ್ ಸಿಗ್ಲಿಕ್ಕೆ ಅವಕಾಶ ಇದೆ. ಅದೇ ರೀತಿ ಸುಮಾರು ಒಂದು 18 ನ್ಯಾಷನಲ್ ಲಾ ಸ್ಕೂಲ್ಸ್ ಇವೆ. ಈ ಕ್ಲಾಟ್ ಮೂಲಕ ಒಂದು ಸೀಟ್ ನ ಹಂಚಿಕೆಯನ್ನ ಆಗ್ತದೆ ಸರ್.
1: ಅವರಿಗೆ ಅಲ್ಲಿ ಸ್ಕಾಲರ್ಶಿಪ್ ಅಥವಾ ಫ್ರೀಶಿಪ್, ಫೆಲೋಶಿಪ್ ಮತ್ತೆ ಕೆಲವು ವ್ಯವಸ್ಥೆ
0: ಇದೆ, ಸಾಕಷ್ಟು ಇದೆ. ಬಟ್ ಬೇರೆ ಒಂದು ಕಾಲೇಜ್ಗೆ ಹೋಲಿಸೋದಾದ್ರೆ ಫೀಸ್ ಸ್ವಲ್ಪ ಜಾಸ್ತಿನೇ ಇದೆ. ಸುಮಾರು ಒಂದು ಒಬ್ಬ ವಿದ್ಯಾರ್ಥಿ ತನ್ನ 5 ವರ್ಷದ ಪದವಿ ಮುಗಿಸ್ಬೇಕಂತ ಹೇಳಿದ್ರೆ ಪ್ರಸ್ತುತ ಒಂದು 16 ಲಕ್ಷವನ್ನು ವೆಚ್ಚ ಮಾಡಬೇಕಾಗ್ತದೆ.
1: ಹಾಗಾಗಿ ತಗೊಳ್ಳೋರು
0: ಯೋಚನೆ ಮಾಡಬೇಕಾಗ್ತದೆ. ಒಂದು ಬ್ಯಾಂಕ್ ಲೋನ್ಗಳು ಇವತ್ತು ಸಾಕಷ್ಟು ಅವಕಾಶ ಇದೆ. ಅದರಿಂದಾಗಿ ಇತ್ತೀಚಿನ ರಿಸರ್ಚ್ ರಿಪೋರ್ಟ್ ಗಳು ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಈ ನ್ಯಾಷನಲ್ ಲಾ ಸ್ಕೂಲ್ ನಲ್ಲಿ ವ್ಯಾಸಂಗ ಮಾಡಿದಂತ ವಿದ್ಯಾರ್ಥಿಗಳು ನಮ್ಮ ಕೋರ್ಟ್ ನಲ್ಲಿ ಜನರ ಸೇವೆ ಮಾಡ್ಲಿಕ್ಕೆ ಬರೋದಿಲ್ಲ. ಅವರೆಲ್ಲ ಏನ್
1: ಮಾಡ್ತಾರೆ,
0: ಹೋಗ್ಲಿಕ್ಕೆ ಇದೇ ಕಾರಣ. ಯಾಕೆ ಅಂತ ಹೇಳಿದ್ರೆ, ಆತ 5 ವರ್ಷ ಪದವಿಯನ್ನ ಮುಗಿಸಿದ ತಕ್ಷಣ ಅವನು ಲೋನ್ ಮಾಡಿದಂತ ಇಎಂಐ ಶುರುವಾಗ್ತದೆ. ಅವನು ತಿಂಗಳಿಗೆ ಕನಿಷ್ಠ ಅಂದ್ರೆ 50,000-60,000 ಕಟ್ಟಬೇಕಾಗ್ತದೆ. ಅದರಿಂದಾಗಿ ಅವನು ಕನಿಷ್ಠ ಅಂದ್ರೆ 80,000-1,00,000 ಜಾಬ್ ಅನ್ನ ನೋಡಬೇಕಾಗ್ತದೆ.
1: ಇಲ್ಲಿ ಪಬ್ಲಿಕ್ ಗೆ ಬಂದು ಪ್ಲೀಡ್ ಮಾಡ್ಲಿಕ್ಕೆ ಆಗೋದಿಲ್ಲ, ಫೀಸ್ ಮೇಲೆ ಅವ್ನು ನಂಬ್ಕೊಳಕ್ ಆಗಲ್ಲ.
0: ಖಂಡಿತ
1: ಅದ ಪರಿಸ್ಥಿತಿ ಇಲ್ಲ. ಇಲ್ಲಿ ಅಕಸ್ಮಾತ್ ಶೈನ್ ಆದ್ರೆ ಅದಕ್ಕಿಂತ 10 ಪಟ್ಟು ದುಡಿಬಹುದು.
0: ಖಂಡಿತ. ಬಟ್ ಆ ಶೈನ್ ಆಗೋವರೆಗೆ ಅವನು ಇಎಂಐ ಅನ್ನ
1: ಕಟ್ಟಲೇಬೇಕು.
0: ಇದನ್ನು ನಾವು ಯೋಚನೆ ಮಾಡಬೇಕು.
1: ಸರಿ, ಈಗ ಸಾಮಾನ್ಯ ನಮ್ಮ ಏನು ಹುಬ್ಬಳ್ಳಿಯಲ್ಲಿ ಇರ್ತಕ್ಕಂತ ಕರ್ನಾಟಕ ಕಾನೂನುಗಳ ವಿಶ್ವವಿದ್ಯಾಲಯ ಇದೆಯಲ್ಲ, ಅದರ ಅಡಿಯಲ್ಲಿ ಬರುವ ಒಂದು ಪ್ರೈವೇಟು, ಮತ್ತೊಂದು ಗೌರ್ಮೆಂಟ್ ಇದೆ, ಮತ್ತೊಂದು ಏಡೆಡ್ ಕಾಲೇಜಸ್ ಇದಾವೆ. ಇಲ್ಲಿ ಫೀ ಸ್ಟ್ರಕ್ಚರ್ ಎಲ್ಲ ನಾರ್ಮಲ್ ಆಗಿದೆಯಾ ಅಥವಾ ತುಂಬಾ ಜಾಸ್ತಿ ಅನ್ಸುತ್ತೆ?
0: ಸರ್, ಇವತ್ತು ಏನಿದ್ರು ಒಂದು ಗೌರ್ಮೆಂಟ್ ಕಾಲೇಜ್ನ ಫೀಸ್ ಬಂದು 10,000 ಒಳಗಡೆ ಬರ್ತದೆ. ಅದೇ ರೀತಿ ಪ್ರೈವೇಟ್ ಏಡೆಡ್ ಅಂತ ಬಂದಾಗ ಅವರವರ ಕ್ಯಾಟಗರಿ ವೈಸ್ ಒಂದು 25,000 ರಿಂದ 35,000 ವರೆಗಿರ್ಬೋದು ಎಲ್ ಎಲ್ ಬಿ ಪದವಿಗಳಿಗೆ.

0: ವರ್ಷಕ್ಕೆ. ಅದೇ ರೀತಿ ನೀವು ಡೀಮ್ಡ್ ಯೂನಿವರ್ಸಿಟಿ ಅಂತ ಹೋದಾಗ ಅಲ್ಲಿ ಸ್ವಲ್ಪ ಜಾಸ್ತಿ ಇದೆ, 1.5 ಲಕ್ಷದಿಂದ 2 ಲಕ್ಷದವರೆಗೆ ಫೀಸ್ ಅನ್ನ.
1: ಸೊ ಇದು ಕೂಡ ಒಂದು ತಾಂತ್ರಿಕ ಕೋರ್ಸ್ ತರ ಆಯ್ತು.
0: ಖಂಡಿತ,
1: ಈ ಹೊರಗಡೆ ಏನು ಮೆಡಿಕಲ್ ಇಂಜಿನಿಯರಿಂಗ್ ಅಥವಾ ಇನ್ಯಾವುದು ಟೆಕ್ನಿಕಲ್ ಕೋರ್ಸ್ ಅಂತ ಹೋಗ್ತಾ ಇದ್ದಾರೆ, ಅದಕ್ಕೆ ಈಕ್ವಲೆಂಟ್ ಆಗಿ ಇದು ಕಾಂಪೀಟ್ ಮಾಡ್ತಾ ಇದೆ.
0: ಹೌದು,
1: ಇಲ್ಲಿಯೂ ಸೀಟ್ ಸಿಕ್ಕಲ್ಲ, ದುಡ್ಡು ಖರ್ಚು ಮಾಡ್ಲಿಕ್ಕೆ ರೆಡಿ ಇದ್ರು ಏನು ಯೂನಿವರ್ಸಿಟೀಸ್ ಇದ್ದಾವೆ ಅಲ್ಲಿ ಅಷ್ಟು ಸುಲಭ ಅಲ್ಲ, ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಮಾಡ್ಲೇಬೇಕು.
0: ಸಾಕಷ್ಟು ಡಿಮ್ಯಾಂಡ್ ಈಗ ಕ್ರಿಯೇಟ್ ಆಗಿದೆ ಸರ್, ಈಗೇನು ತಾಂತ್ರಿಕ ಕೋರ್ಸ್ ಗಳಿಗೆ ಡಿಮ್ಯಾಂಡ್ ಕಮ್ಮಿ ಆಗಿದೆ, ಜನರು ಇತ್ತ ಕಡೆ ವಾಲ್ತಾ ಇದ್ದಾರೆ, ಕಾನೂನು ಪದವಿ ಕಲಿಬೇಕು ಅಂತ ಹೇಳಿ ಆಸಕ್ತಿ ಇಟ್ಟು ಸಾಕಷ್ಟು ಜನ ಬರ್ತಾ ಇದ್ದಾರೆ.
1: ಇದರ ಇನ್ನೊಂದು ಅಡ್ವಾಂಟೇಜ್ ಅವ್ರು ಕಂಡುಕೊಂಡಿರೋದು ನನಗೆ ಅನಿಸೋ ಪ್ರಕಾರ, ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ಕಾನೂನು ವಿಷಯ ಬಂದು ಸೇರ್ಕೊಂಡಿದೆ.
0: ಖಂಡಿತ,
1: ಹಾಗಾಗಿ ಅವರು ಇದನ್ನು ಓದಿದಾಗ ಜನರಲ್ ಸ್ಟಡೀಸ್ ಪೇಪರ್ ಮತ್ತು IAS ಆದ್ರೆ ಅಥವಾ PSC ಎಕ್ಸಾಮ್ಸ್ ಆದ್ರೆ ಅಲ್ಲಿ ಮೇನ್ ಪರೀಕ್ಷೆಗೆ ಸೆಲೆಕ್ಟ್ ಆದಂತ ಅಭ್ಯರ್ಥಿಗೆ ಜನರಲ್ ಸ್ಟಡೀಸ್ 1 & 2 ನಲ್ಲಿ ಕಾನೂನು ವಿಷಯ ಬಂದೇ ಬರುತ್ತೆ. ಹಾಗಾಗಿ ಅವ್ರು ಬರೀಲೇಬೇಕು.
0: ಮೊದಲು ಒಂದು ಪ್ರಪೋಸಲ್ ಇತ್ತು, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಈ ಒಂದು ಕ್ಯಾಡರ್ ನಲ್ಲಿ ಯಾರು ಆಫೀಸರ್ಸ್ ಗಳು IPS ಅವರಿಗೆ LLB ಪದವಿ ಇರಲೇಬೇಕು ಅಂತ ಹೇಳಿ ಒಂದು ಪ್ರಪೋಸಲ್ ಇತ್ತು. ಆ ಪ್ರಪೋಸಲ್ ಅನ್ನ ಓಕೆ ಮಾಡಲಿಲ್ಲ ಸರ್ಕಾರ. ಸಪೋಸ್ ಏನಾದ್ರು ಪ್ರಪೋಸಲ್ ಓಕೆ ಆಗಿದ್ರೆ ಇನ್ನೂ ಸಾಕಷ್ಟು ಡಿಮಾಂಡ್ ಆಗುವಂತದ್ದು. ಅದಲ್ಲದೆ ಇವತ್ತು ಒಬ್ಬ ಕಾನೂನು ಪದವಿಯನ್ನ ಮುಗಿಸಿದಂತ ವಿದ್ಯಾರ್ಥಿ ಕೇವಲ ಒಂದು ಪ್ರಾಕ್ಟೀಸ್ ಅಲ್ಲದೆ ಸಾಕಷ್ಟು ಅವಕಾಶಗಳಿವೆ, ಬ್ಯಾಂಕ್ ಕ್ಷೇತ್ರದಲ್ಲಿರ್ಬೋದು ಅಥವಾ ಕಾರ್ಪೊರೇಟ್ ಕ್ಷೇತ್ರದಲ್ಲಿರ್ಬೋದು ಅಥವಾ LPO ಅಂತ ಹೇಳಿ ನಾವು ಕರಿತೀವಿ, ಲೀಗಲ್ ಪ್ರೊಸೆಸ್ ಔಟ್ಸೋರ್ಸಿಂಗ್ ಅಂತ ಹೇಳಿ ನಾವು ಕರಿತೀವಿ, ಅಥವಾ ಮಿಲಿಟರಿಯಲ್ಲಿರ್ಬೋದು, ಸಾಕಷ್ಟು ಎಲ್ಲಾ ಒಂದು ಬ್ರಾಂಚ್ ನಲ್ಲಿ ಈ ಒಂದು ಲೀಗಲ್ ಆಫೀಸರ್ ನ ಅವಶ್ಯಕತೆ ಸಾಕಷ್ಟು ಇರೋದ್ರಿಂದ ಇವತ್ತು ಈ ಒಂದು ಕಾನೂನಿಗೆ ಸಾಕಷ್ಟು ಡಿಮ್ಯಾಂಡ್ ಬಂದಿದೆ ಅಂತಾನೆ ಹೇಳ್ಬೋದು ಸರ್.
1: ಅಷ್ಟೆಲ್ಲ ಡಿಮ್ಯಾಂಡ್ ಇದೆ, ಆದ್ರೆ ಓದುಗರಲ್ಲಿ ಅಥವಾ ವಿದ್ಯಾರ್ಥಿಗಳಲ್ಲಿ ಎಲ್ಲೋ ಒಂದ್ ಕಡೆ ಆ ಕಾಂಪಿಟೇಷನ್ ಅನ್ನ ಪಾಸ್ ಮಾಡಿ ಸೆಲೆಕ್ಟ್ ಆಗ್ತಕ್ಕಂತ ಕ್ಯಾಲಿಬರ್ ಕಂಡು ಬರ್ತಾ ಇಲ್ಲ. ಯಾಕೆಂದ್ರೆ ಇತ್ತೀಚೆಗೆ ಒಂದು ಏನು ನಿಮ್ಮ ಮುನ್ಸಿಫ್ ಇದಕ್ಕೆ ಪರೀಕ್ಷೆಗಳು ನಡೆದಾಗ ಅಥವಾ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹುದ್ದೆಗಳಿಗೆ ನಾವು ಪರೀಕ್ಷೆಗಳನ್ನ ತಗೊಂಡಿರೋ ಅಭ್ಯರ್ಥಿಗಳನ್ನ ನೋಡಿದಾಗ ಪಾಸ್ ಆದವರು ಕಡಿಮೆ
0: ಇದೆ. ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಸರ್, ಒಂದು ಅವರಲ್ಲಿರುವಂತ ಆಸಕ್ತಿ ಕಮ್ಮಿ ಆಗ್ತಾ ಇದೆ, ಎರಡನೇದಾಗಿ ಸೂಕ್ತ ಅಭ್ಯರ್ಥಿಗಳು ಸಿಗ್ತಾ ಇಲ್ಲ. ನೀವು ಹೇಳಿದಾಗೆ ನಮ್ಮ ಕರ್ನಾಟಕದ ನ್ಯಾಯಾಂಗ ನೋಡೋದಾದ್ರೆ ಕಳೆದ ಒಂದು 3-4 ವರ್ಷದಿಂದ ಸತತವಾಗಿ ಈ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಎಕ್ಸಾಮ್ಸ್ ಗಳು ನಡೀತಾ ಇದೆ. ಸುಮಾರು 167 ಸೀಟನ್ನ ಕಾಲ್ಫರ್ ಮಾಡಿದ್ರೆ 100 ಜನ ಸೆಲೆಕ್ಟ್ ಆಗ್ತಾರೆ. ಮೊನ್ನೆ ಅಂದ್ರೆ ಸೆಪ್ಟೆಂಬರ್ ಕೊನೆ ವಾರದಲ್ಲಿ ಬಂದಂತ ರಿಸಲ್ಟ್ ಅನ್ನು ನೋಡೋದಾದ್ರೆ 101 ಸೀಟ್ಗಳಿಗೆ 33 ಜನ ಮಾತ್ರ ಸೆಲೆಕ್ಟ್ ಆಗಿದ್ದಾರೆ.
1: ಬಹುಶಃ ಇವರು ಹೆಚ್ಚು ಆ ವಿಷಯವನ್ನು ಆಳವಾಗಿ ಅಧ್ಯಯನ ಮಾಡಿ ನಾನು ಗೆಲ್ಲೇಬೇಕು, ಸಾಗಲೇಬೇಕು, ಅಲ್ಲಿ ನನಗೊಂದು ಅವಕಾಶ ಇದೆ, ಇಲ್ಲಿ ನಾನು ನನ್ನ ಸಾಮರ್ಥ್ಯವನ್ನು ತೋರಿಸಬಲ್ಲೆ ಅನ್ನೋ ಚಾಲೆಂಜ್ ಮಾಡಬೇಕಾ ಅಂತ.
0: ಖಂಡಿತವಾಗಿ ಬೇಕಾಗಿದೆ. ಇದು ಕೇವಲ ನಾನು ಎಕ್ಸಾಮ್ ಪಾಸ್ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಓದೋದಲ್ಲದೆ ನಾನು ಆ ಕಾನೂನನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಬೇಕು, ಅದರ ಹೊಸ ಆಯಾಮಗಳೇನಿರ್ತದೆ, ಇವತ್ತಿನ ಪ್ರಸ್ತುತ ದಿನಕ್ಕೆ ಆ ಒಂದು ಕಾನೂನು ಹೇಗೆ ಅಳವಡಿಕೆ ಮಾಡಬೇಕು ಅನ್ನೋದನ್ನು ಆ ವಿದ್ಯಾರ್ಥಿ ತಿಳ್ಕೊಳ್ಬೇಕಾಗ್ತದೆ. ಅಂತ ಸಂದರ್ಭದಲ್ಲಿ ಮಾತ್ರ ಅವನು ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳನ್ನ ಸೂಕ್ತವಾಗಿ ಎದುರಿಸಲಿಕ್ಕೆ ಸಾಧ್ಯ ಆಗ್ತದೆ ಸರ್.
1: ಬಹುಶಃ ಇತ್ತೀಚೆಗೆ ಏನು BEd ಕಾಲೇಜುಗಳಿಗೆ ಹ್ಯೂಮನ್ ರೈಟ್ಸ್ ಅನ್ನ ಕಂಪಲ್ಸರಿ ಮಾಡಿದ್ರಲ್ಲ, ಅವಾಗ ಮತ್ತೆ ಔಟ್ಸೋರ್ಸ್ ಮಾಡಬೇಕಾಯ್ತು, ಅವರು ಹೊರಗಡೆಯಿಂದ ಲೆಕ್ಚರರ್ಸ್ ಬಂದು ಪಾಠ ಮಾಡ್ತಾ ಇದ್ದಾರೆ.
0: ಖಂಡಿತ,
1: ಅವ್ರಿಗೆ ಟ್ರೈನಿಂಗ್
0: ಇಲ್ಲ,
1: ಅವರಿಗೆ ಹೊರಗಡೆಯಿಂದ ಬಂದು ಮಾಡೋರು ಮತ್ತೆ ಲಾಯರ್ಸ್ ಅಥವಾ ಲೀಗಲ್ ಪ್ರೊಫೆಷನಲ್ ಇರ್ತಕ್ಕಂಥವ್ರೇ ಆಗಬೇಕು.
0: ಇಲ್ಲೂ ಕೂಡ ಸಾಕಷ್ಟು ಸಮಸ್ಯೆ ಇದೆ. ಯಾವುದೇ ಒಂದು ತರಬೇತಿ ಸಂಸ್ಥೆ ಇರ್ಬೋದು, ಈಗ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇರ್ಬೋದು, SIRD, SIUD ಕೂಡ, ಅಲ್ಲೂ ಕೂಡ ಕಾನೂನು ಪರಿಣಿತರಿಲ್ಲದೆ ಸಾಕಷ್ಟು ಬಾರಿ ಈ ಲಾ ಕಾಲೇಜ್ನ ಪ್ರೊಫೆಸರ್ ಗಳ ಮೇಲೆ ಅವರು ಡಿಪೆಂಡ್ ಆಗುವಂತ ಪರಿಸ್ಥಿತಿ ಬಂದಿದೆ. ಯಾಕೆಂದ್ರೆ ಎಲ್ಲಾ ಒಂದು ತರಬೇತಿಯಲ್ಲೂ ಕೂಡ ಈ ಕಾನೂನಿನ ಅವಶ್ಯಕತೆ ಸಾಕಷ್ಟು ಕಂಡು ಬರ್ತಾ ಇದೆ. ಮೊದಲನೇದಾಗಿ ಹೇಳಬೇಕು ಅಂದ್ರೆ ಸಂವಿಧಾನದ ಬಗ್ಗೆ, ಅದಾದ ನಂತರ ಇನ್ನು ಇತರೆ ಕಾನೂನು, ಅವರ ಯಾವ ಡಿಪಾರ್ಟ್ಮೆಂಟ್ ಸೇರಿರ್ತಾರೆ ಆ ಒಂದು ಕಾನೂನುಗಳು, ಅಡ್ಮಿನಿಸ್ಟ್ರೇಟಿವ್ ಲಾ ಇರ್ಬೋದು, ಅದಲ್ಲದೆ ಎನ್ವೈರನ್ಮೆಂಟಲ್ ಲಾ ಇರ್ಬೋದು, ಅಥವಾ ಕೋರ್ಟ್ ಪ್ರೊಸೀಜರ್ ಬಗ್ಗೆ ಇರ್ಬೋದು, ಅಥವಾ ಈ ಮಾಹಿತಿ ತಂತ್ರಜ್ಞಾನ ಬಗ್ಗೆ ಇರ್ಬೋದು, ಅಥವಾ ಮಾಹಿತಿ ಹಕ್ಕು ಕಾಯ್ದೆ 2005
1: ಅದರಲ್ಲಂತೂ ಎಲ್ಲರೂ ತಿಳ್ಕೊಳ್ಳೇಬೇಕಾಗಿದೆ,
0: ಖಂಡಿತವಾಗಿ ಬೇಕಾಗಿರುತ್ತದೆ. ಇದು ಬಂದು 13ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೇವೆ. ಆದರೂ ಕೂಡ ಎಷ್ಟೋ ಜನಕ್ಕೆ ಇವತ್ತಿಗೂ ಈ ಮಾಹಿತಿ ಹಕ್ಕು ಕಾಯ್ದೆ 2005 ಬಗ್ಗೆ ಸಂಪೂರ್ಣವಾಗಿ ಅರಿವಿಲ್ಲ ಸರ್.
1: ಇನ್ನೊಂದ್ ಕಡೆ ಏನಾಗ್ತಾ ಇದೆ ಅಂದ್ರೆ, ಸರ್ಕಾರಿ ಅಧಿಕಾರಿಯಾಗಿ ಸೇವೆ ಸಲ್ಲುವವರಿಗೆ ಒಂದಲ್ಲ ಒಂದು ಕಾನೂನಿನ ತೊಡಕನ್ನ ಅವರು ಫೇಸ್ ಮಾಡಲೇಬೇಕಾಗತ್ತೆ. ಅದಕ್ಕೆ ಬೇರೆಯವ್ರ ಕೇಸ್ ಇರ್ಬೋದು, ಅಥವಾ ಇವರು ಅದನ್ನ ನೋಡ್ಕೊಳ್ಬೇಕಾಗಿರ್ಬೋದು, ಅಥವಾ ಹಿಂದಿನ ಅಧಿಕಾರಿ ಮಾಡಿಟ್ಟು ಹೋದದನ್ನ ಇವರು ತಿದ್ದಿ ಮಾಡಬೇಕಾದ ಪರಿಸ್ಥಿತಿ ಇರ್ಬೋದು. ಅದರಲ್ಲೂ ನಮ್ಮ KAS ಆಫೀಸರ್ಸ್ ಗಳು, DC ಅಥವಾ ಅಡಿಷನಲ್ ಕಮಿಷನರ್ಸ್ ಎಲ್ಲ ಬಂದ್ರೆ ಅವರು ದಂಡಾಧಿಕಾರಿಗಳು ಹೌದು ಜಿಲ್ಲೆಗೆ.
0: ಖಂಡಿತ.

0: ತಹಶೀಲ್ದಾರರು ಕೂಡ ತಾಲೂಕು ದಂಡಾಧಿಕಾರಿ ಆಗಿರೋದ್ರಿಂದ ಅವರು ಅಲ್ಲಿನ ರೆವಿನ್ಯೂ ಲಾಸ್ ತಿಳ್ಕೊಳ್ಳೇಬೇಕು. ಎಷ್ಟೋ ಸರ್ತಿ ಅದನ್ನು ಅವರೇ ತೀರ್ಮಾನ ಕೂಡ ಮಾಡಬೇಕಾಗತ್ತೆ.
1: ಖಂಡಿತ.
0: ಸೊ ಇಷ್ಟೆಲ್ಲ ಮಾಹಿತಿ, ಇಷ್ಟೆಲ್ಲ ಕಾನೂನಿನ ತಿಳುವಳಿಕೆಗೆ ಅವ್ರನ್ನ ಡಿಪೆಂಡ್ ಮಾಡ್ಕೊಳ್ಲಿಕ್ಕೆ ಆಗಲ್ಲ, ಅವರೇ ಕಲ್ತ್ಕೋಬೇಕಾಗತ್ತೆ.
1: ಅದರಿಂದಾಗಿ ಅವರಿಗೆ ತರಬೇತಿ ಅನ್ನೋದು ಬಾರಿ ಮುಖ್ಯ ಆಗ್ತದೆ. ಆ ತರಬೇತಿಗಳಲ್ಲಿ ಈ ಕಾನೂನು ಬಗ್ಗೆ ಹೇಳಬೇಕು, ಈ ಕಾನೂನುಗಳನ್ನ ಅವರು ಅರ್ಥ ಮಾಡ್ಕೊಳ್ಬೇಕು. ಅದರಿಂದಾಗಿ ಈ ಕಾನೂನಿನ ಅವಶ್ಯಕತೆ ಸಾಕಷ್ಟಿದೆ ಸರ್.
0: ಸೊ ಇಷ್ಟೆಲ್ಲ ಕಾನೂನು ತಿಳುವಳಿಕೆ ಎಲ್ಲಾನು ಇದೆ. ಆದ್ರೆ ತಂದೆ ತಾಯಿಗಳು ಮಕ್ಕಳು ಈ ಕೋರ್ಸ್ಗಳನ್ನ ಆಯ್ಕೆ ಮಾಡಿಕೊಳ್ಳುವಾಗ ಒಂದು ಪ್ರಶ್ನೆ ಹಾಕ್ತಾರೆ, ಕೆಲಸ ಸಿಗುತ್ತೇನೋ ಅಂತ.
1: ಈ ಎಲ್ಲಿಯೂ ಸಲ್ಲದವರು ಅಂತ ಹೇಳಿ ಮೊದಲು ಒಂದು ಮಾತಾಡ್ತಾ ಇದ್ರು. ಅವನು ಕಾನೂನು ಪದವಿಗೆ ಬಂದ ಅಂತ
0: ಹೇಳಿದ್ರೆ
1: ಆ ದಿವಸಗಳು ಭಾರಿ ದೂರ ಆಗ್ಬಿಟ್ಟಿದೆ ನಮ್ಮ ಪ್ರಕಾರ ಹೇಳೋದಾದ್ರೆ. ಇವತ್ತಿನ ದಿವಸ ವಿದ್ಯಾರ್ಥಿಗಳು ಹೌದು ನಾನು ಕಾನೂನು ಪದವಿಯನ್ನ ಮಾಡಬೇಕು, ನಾನು ಕಾನೂನನ್ನ ತಿಳಿಬೇಕು ಅಂತ ಬರೋರು ಆಗ್ತಾ ಇದ್ದಾರೆ ಹೊರತು ಈ ಎಲ್ಲಿಯೂ ಸಲ್ಲದವರು ನಮಗೆ ಕಾಣ್ತಾ ಇಲ್ಲ. ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ ಇಂಜಿನಿಯರಿಂಗ್ ಪದವಿ ಮಾಡಿದಂತ ವಿದ್ಯಾರ್ಥಿಗಳು, ಅದೇ ರೀತಿ MSc ಮಾಡಿದಂತ ವಿದ್ಯಾರ್ಥಿಗಳು, ಈ ರೀತಿ ಬೇರೆ ಬೇರೆ ಡಿಸಿಪ್ಲಿನ್ ಇಂದ ಬಂದು ಕಾನೂನು ಮಾಡುವಂತ ವಿದ್ಯಾರ್ಥಿಗಳು ಸಾಕಷ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ನಾನು ಮೊದಲೇ ಹೇಳಿದಾಗೆ ಕೆರಿಯರ್ ಆಸ್ಪೆಕ್ಟ್ಸ್ ತುಂಬಾ ಜಾಸ್ತಿ ಇದೆ. ಇವತ್ತು ಒಬ್ಬ ಜುಡಿಷಿಯರಿನಲ್ಲಿ ಫಸ್ಟ್ ಓಪನಿಂಗ್ಸ್ ಇದೆ, ಅದೇ ರೀತಿ ಬ್ಯಾಂಕ್ ಫೀಲ್ಡ್ ಇರ್ಬೋದು, ಕಾರ್ಪೊರೇಟ್ ಫೀಲ್ಡ್ ಇರ್ಬೋದು, ಇತ್ಯಾದಿ ಸಾಕಷ್ಟು ಫೀಲ್ಡ್ಗಳಲ್ಲಿ ನಮ್ಮ ಕಾನೂನು ಪದವಿ ಪಡೆದಂತ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅವಕಾಶ ಲಭಿಸ್ತಾ ಇದೆ.
0: ಸರಿ, ಅವರಿಗೆ ಇನ್ನು ಕ್ರಾಶ್ ಕೋರ್ಸ್ಗಳು ತುಂಬಾ ಇದಾವೆ, ಆನ್ಲೈನ್ ಕೋರ್ಸ್ಗಳು ತುಂಬಾ ಇದಾವೆ. ಈಗ ಕಲ್ತಿದ್ದು ಸಾಲದು, ಯಾವುದೋ ಹೊಸ ಅಮೆಂಡ್ಮೆಂಟ್ ಬರ್ತಾ ಇದೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಮತ್ತೇನೋ ಲಾ ಇರುತ್ತೆ, ಅದಿನ್ನೂ ಕೇಸ್ಗಳು ಇರ್ತವೆ, ಡಾಟಾಬೇಸ್ ಇದೆ, ಅದಕ್ಕೆಲ್ಲ ಸಂಬಂಧಪಟ್ಟಂತ ಆನ್ಲೈನ್ ಕೋರ್ಸ್ಗಳು ಇದ್ದಾವೆ.
1: ಹೌದು,
0: ಯಾವುದು ಸೂಕ್ತ?
1: ಈ UGC ರೆಕಗ್ನೈಸ್ಡ್ ಆನ್ಲೈನ್ ಕೋರ್ಸ್ಗಳನ್ನು ಅವರು ಮಾಡೋದು ಉತ್ತಮ. ಅದಲ್ಲದೆ ಸಾಕಷ್ಟು ಈ ಪ್ರೈವೇಟ್ ಕಂಪನಿಗಳು ಕೂಡ ಈ ಆನ್ಲೈನ್ ಕೋರ್ಸ್ ಅನ್ನ ಮಾಡ್ತಾ ಇದ್ದಾವೆ. myla.net ಅಂತ ಹೇಳಿದ್ರೆ ಅಲ್ಲೂ ಕೂಡ ಸಾಕಷ್ಟು ಕೋರ್ಸ್ಗಳನ್ನ ಮಾಡಬಹುದು. ಅಥವಾ UGC ರೆಕಗ್ನೈಸ್ಡ್ ಅಂತ ಹೇಳಿದ್ರೆ ಕಾನೂನು ಕಾಲೇಜ್ಗಳು ಏನಿವೆ, ಈ ರೆಗ್ಯುಲರ್ ಪದವಿಯನ್ನ ಕೊಡೋದಲ್ಲದೆ ಡಿಪ್ಲೊಮೋ ಕೋರ್ಸ್, ಸರ್ಟಿಫಿಕೇಟ್ ಕೋರ್ಸ್, ಪೋಸ್ಟ್ ಗ್ರಾಜುಯೇಟ್ ಕೋರ್ಸ್. ಈಗ ಉದಾಹರಣೆಗೆ ಹೇಳಬೇಕಂದ್ರೆ ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ, ಇಲ್ಲಿ ಸಾಕಷ್ಟು ಡಿಪ್ಲೊಮೋ ಕೋರ್ಸ್ಗಳು, ಪೋಸ್ಟ್ ಗ್ರಾಜುಯೇಟ್ ಪ್ರೋಗ್ರಾಮ್ಸ್ಗಳು ಕೂಡ ಇದೆ. ಇಂಥ ಕಡೆ ಮಾಡೋದು ಸೂಕ್ತ ಅಂತ ಹೇಳಿ ನನ್ನ ಅಭಿಪ್ರಾಯ.
0: ಇಷ್ಟೆಲ್ಲ ಅವ್ರು ಕೋರ್ಸ್ಗಳು ಮಾಡ್ಕೋತಾರೆ, ಇನ್ನು ಇನ್ಶೂರೆನ್ಸ್ ಕಾನೂನುಗಳು ಬಂದ್ರೆ ಅವು ಕಾಲಕಾಲಕ್ಕೆ ಬದಲಾಗ್ತಾನೆ ಇರಬೇಕು, ಯಾಕಂದ್ರೆ ಒಂದು ಸರಿ ಇದ್ದಂತಹ ಕಾನೂನು ಮತ್ತೊಂದು ಸರಿ ಅದು ಅಪ್ಲೈ ಆಗದೇ ಇರಬಹುದು, ಅಥವಾ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗಿರಬಹುದು. ಚಾಲೆಂಜಸ್ ತುಂಬಾ ಇರ್ತವೆ. ಈಗ ಕೋರ್ಟ್ಗಳಲ್ಲಿ ಪೆಂಡಿಂಗ್ ಇರೋ ಕೇಸ್ಗಳನ್ನು ನೋಡಿದ್ರೆ ಇನ್ನು 10 ವರ್ಷದವರೆಗೆ ಹೊಸ ಲಾಯರ್ಗಳು ಮತ್ತು ಜಡ್ಜ್ಗಳು ಬಂದರೂ ಅದು ಖಾಲಿಯಾಗಲ್ಲ, ಎಟರ್ನಲ್ ಡಿಮ್ಯಾಂಡ್ ಇದ್ದೇ. ಪೂರೈಕೆ ಹೇಗಿದೆ?
1: ನಮ್ಮ ಸುಪ್ರೀಂ ಕೋರ್ಟ್ ನಲ್ಲಿ ಹೇಳೋದಾದ್ರೆ 54,000 ಕೇಸ್ಗಳು ಪೆಂಡಿಂಗ್ ಇದೆ. ಇಡೀ ರಾಷ್ಟ್ರದಾದ್ಯಂತ 4 ಕೋಟಿ ಕೇಸ್ಗಳು ಪೆಂಡಿಂಗ್ ಇದೆ. ನೀವು ಹೇಳಿದಾಗೆ ಇನ್ನು 10 ವರ್ಷ ಕಳೆದ್ರೂ ಕೂಡ ಇರುವಂತ ಕೋರ್ಟ್ಗಳು ಜಡ್ಜ್ಗಳನ್ನ ಬಳಸ್ಕೊಂಡು ನಾವು ನ್ಯಾಯ ವಿತರಣೆಯನ್ನ ಮಾಡಿದ್ರು ಕೂಡ ನಾವು ಇರುವ ಕೇಸ್ ಅನ್ನ ಮುಗಿಸಬಹುದೇ ಹೊರತು ಇನ್ನು ಹೊಸದಾಗಿ ದಾಖಲಾಗುವ ಕೇಸ್ ಯಾವಾಗ ಮುಗಿಸೋದು, ಈ ರೀತಿ ಪ್ರಶ್ನೆ ಇದೆ. ಸೊ ಅದರಿಂದಾಗಿ ಸರಿಸುಮಾರು ಹೇಳೋದಾಯ್ತು ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 101 ಕಾನೂನು ಕಾಲೇಜ್ಗಳು, ದೇಶದಾದ್ಯಂತ ಸುಮಾರು 900 ಹೆಚ್ಚು ಕಾನೂನು ಕಾಲೇಜ್ಗಳು ಇದೆ ಅಂತ ಹೇಳ್ಬೋದು. ಅದರಲ್ಲಿ ಇನ್ನೊಂದು ಮುಖ್ಯವಾಗಿ ವಿದ್ಯಾರ್ಥಿಗಳು ಕಾನೂನು ವ್ಯಾಸಂಗ ಮಾಡುವಾಗ ಏನ್ ಗಮನಿಸಬೇಕು ಅಂತ ಹೇಳಿದ್ರೆ ಆ ಕಾನೂನು ಕಾಲೇಜ್ಗಳು ಮಾನ್ಯತೆ ಪಡೆದಿದೆಯೋ ಇಲ್ಲವೋ, ಎಲ್ಲಿಂದ ಮಾನ್ಯತೆ ಪಡೆದಿರಬೇಕು, ಮೊದಲನೇದಾಗಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ, ಅದಲ್ಲದೆ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್. ಅಥವಾ ಕರ್ನಾಟಕದಲ್ಲಾದ್ರೆ ಕಾನೂನು ಕಾಲೇಜನ್ನು ನಡೆಸಲಿಕ್ಕೋಸ್ಕರ ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯದಿಂದ ಮಾನ್ಯತೆ ಪಡಿಬೇಕಾಗ್ತದೆ. ಅಥವಾ ಡೀಮ್ಡ್ ಯೂನಿವರ್ಸಿಟಿ ಅಂತ ಹೇಳಿದ್ರೆ ಅವರು ಕೂಡ ಆ ಒಂದು ಕಾನೂನು ಪದವಿಯನ್ನು ಕೊಡಬಹುದು. ಸೊ ವಿದ್ಯಾರ್ಥಿಗಳು ಒಂದ್ ಏನ್ ಹೇಳೋದು ಅಂತ ಹೇಳಿದ್ರೆ ಅವರು ಕಾಲೇಜನ್ನು ಸೇರುವಂತಹ ಸಂದರ್ಭದಲ್ಲಿ ಮಾನ್ಯತೆ ಇದೆಯೋ ಇಲ್ಲೋ ಅಂತ ಹೇಳಿ ಸ್ವಲ್ಪ ಜಾಗರೂಕತೆಯಿಂದ ನೋಡಬೇಕಾಗ್ತದೆ. ಅದಾದ ನಂತರ ಅವರು ಅಡ್ಮಿಷನ್ ಆಗೋದು ಸಾಕಷ್ಟು ಒಳ್ಳೇದು.
0: ಅಡ್ಮಿಷನ್ ಆಯ್ತು, ರಿಸಲ್ಟ್ ಬಂತು, ಪಾಸ್ ಆಯ್ತು, ಒಳ್ಳೆ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದಾರೆ. ಇನ್ನು ಹಳೆಯ ಕಾಲದ ಪ್ರಕಾರ ಒಬ್ಬ ಸೀನಿಯರ್ ಲಾಯರ್ ನ ಹುಡ್ಕೊಂಡು ಹೋಗಿ ಅವ್ರು ಜೂನಿಯರ್ ಆಗಿ ಅವ್ರ ಜೊತೆಗೆ ಫೈಲ್ ಹೊತ್ಕೊಂಡು ಓಡಾಡ್ತಿರ್ತಾರೆ. ಮೂಟ್ ಕೋರ್ಟ್ ಸಂದರ್ಭದಲ್ಲೇನೆ ಅವ್ರ ಆಗ್ಲೇ ಕಾಂಟ್ಯಾಕ್ಟಿಗೆ ಬಂದಿರ್ತಾರೆ. ಅವ್ರು ತೀರಾ ಅಗತ್ಯವಾಗಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ, ಅದು ಸ್ಟೇಟ್ ಬ್ರಾಂಚ್ ಆಗಿರ್ಬೋದು ಅಥವಾ ನ್ಯಾಷನಲ್ ಆಗಿರ್ಬೋದು, ಅಲ್ಲಿ ರಿಜಿಸ್ಟರ್ ಮಾಡಿಸಲೇಬೇಕು.
1: ಹೌದು, ಖಂಡಿತ.
0: ಮತ್ತೆ ಬೇರೆ ಯಾವ ರೆಕಗ್ನಿಷನ್ ಬೇಕವರಿಗೆ?
1: ಒಬ್ಬ ವಿದ್ಯಾರ್ಥಿ ಕಾನೂನು ಪದವಿಯನ್ನ ಪಡೆದ ತಕ್ಷಣ PPC ಅಂತ ಹೇಳಿ ನಾವು ಕೊಡ್ತೀವಿ, ಪ್ರಾವಿಜನಲ್ ಪಾಸ್ ಸರ್ಟಿಫಿಕೇಟ್ ಅಂತ ಹೇಳಿ. ಸೊ ಇದನ್ನ ಪಡೆದಂತ ವಿದ್ಯಾರ್ಥಿ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ಗೆ ಹೋಗಿ ತನ್ನ ಎನ್ರೋಲ್ಮೆಂಟ್ ಅನ್ನ ಮಾಡಬೇಕಾಗ್ತದೆ. ಎನ್ರೋಲ್ಮೆಂಟ್ ಮಾಡಿದ ಮರು ದಿವಸದಿಂದ ಅವನು ಪ್ರಾಕ್ಟೀಸ್ ಅನ್ನ ಮಾಡಬಹುದು. ಅವನು ಸೀನಿಯರ್ ಅಡ್ವೊಕೇಟ್ ಹತ್ರ ಪ್ರಾಕ್ಟೀಸ್ ಮಾಡಲೇಬೇಕು ಅಂತೇನು ಕಾನೂನಿಲ್ಲ. ಮರು ದಿವಸವೇ ಅವನು ತನ್ನ ಓನ್ ಆಫೀಸ್ ಅನ್ನ ಓಪನ್ ಮಾಡಿ ಪ್ರಾಕ್ಟೀಸ್ ಅನ್ನ ಮಾಡೋದಕ್ಕೆ ಅವಕಾಶ ಇದೆ. ಅದೇ ರೀತಿ ಜುಡಿಷಿಯರಿ ಎಕ್ಸಾಮ್ಸ್ ಅನ್ನ ಕರೆದಂತ ಸಂದರ್ಭದಲ್ಲಿ ಆತ ನೇರವಾಗಿ ಜುಡಿಷಿಯಲ್ ಎಕ್ಸಾಮ್ಸ್ ಅನ್ನು ಕೂಡ ತೆಗೆದುಕೊಳ್ಬಹುದು. ಮೊದಲು ಕನಿಷ್ಠ 3 ವರ್ಷದ ಒಂದು ಪ್ರಾಕ್ಟೀಸ್ ಬೇಕು ಅಂತ ಹೇಳಿ ಕಾನೂನಿತ್ತು, ಈಗ ಅದನ್ನ ತೆಗೆದಾಕಿದ್ದಾರೆ. ನೇರವಾಗಿ ಆ ವ್ಯಕ್ತಿ ಆ ಒಂದು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಎಕ್ಸಾಮ್ ಅನ್ನ

0: ತೆಗೆದುಕೊಳ್ಬಹುದು, ಮುನ್ಸಿಫ್ ಎಕ್ಸಾಮ್ ಅಂತ ಹೇಳಿ ನಾವು ಕರಿತೇವೆ. ಆಮೇಲೆ ಡಿಸ್ಟ್ರಿಕ್ಟ್ ಜಡ್ಜ್ ಆಗಬೇಕು ಅಂತ ಹೇಳಿದ್ರೆ ಕನಿಷ್ಠ 7 ವರ್ಷಗಳ ಒಂದು ಪ್ರಾಕ್ಟೀಸ್ ಬೇಕಾಗ್ತದೆ. ಅದಾದ ನಂತರ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ ಅನ್ನ ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇದೆ.
1: ಇಷ್ಟೆಲ್ಲ ಅವಕಾಶಗಳಿದ್ರು ಬಳಸುವವರ ಸಂಖ್ಯೆ ಹೇಗಿದೆ?
0: ಬಳಸ್ಕೊಳ್ಳೋರ ಸಂಖ್ಯೆ ನೀವು ಹೇಳಿದಾಗೆ ಸಾಕಷ್ಟು ಕಮ್ಮಿ ಇದೆ. ಆಮೇಲೆ ಒಂದೇನಾಗಿದೆ ಅಂತ ಹೇಳಿದ್ರೆ, ಕಾನೂನು ಪದವಿಯನ್ನ ಪಡೆದು ಎಷ್ಟೋ ಜನ ಆ ಒಂದು ಸ್ಟ್ರೀಮ್ಗೆ ಪ್ರಾಕ್ಟೀಸ್ಗೆ ಬರೋದು, ಸುಮಾರು 100 ಜನ ಒಂದು ಕಾನೂನು ಪದವಿಯನ್ನ ಪಡೆದ್ರೆ ನನ್ನ ಪ್ರಕಾರ ಕೇವಲ 20-25 ಜನ ಪ್ರಾಕ್ಟೀಸ್ ಮಾಡಿದ್ರು ಹೆಚ್ಚು. ಇನ್ನು 75 ಜನ ಏನಿದ್ದಾರೆ ಅವರು ಇತರೆ ಕೆಲಸಗಳಲ್ಲಿ ತೊಡಗಿಬಿಡ್ತಾರೆ. ಅದು ಸ್ವಲ್ಪ ಚಿಂತನೆ ಮಾಡಬೇಕಾಗಿರುವಂತಹ ವಿಷಯ.
1: ಎಲ್ಲೋ ಒಂದ್ ಕಡೆ ಶಾಲಾ ಕಾಲೇಜುಗಳು ಡಿಬೇಟ್ಗಳಲ್ಲಿ ಭಾಗವಹಿಸಿದಾಗ ಪ್ರೈಸ್ ವಿನ್ನರ್ಗೆ ಡೈರೆಕ್ಟ್ ಆಗಿ ಹೇಳ್ತಾ ಇದ್ರು, ಹೇ ಇವ್ನು ಬಹಳ ಚೆನ್ನಾಗಿ ಮಾತಾಡ್ಕೊಂಡು ಒಳ್ಳೆ ಲಾಯರ್ ಆಗ್ತಾನೆ ಇವನು ಅಂತ. ಹಂಗೆ ಸಕ್ಸಸ್ ಆದವರು ಏನಾದ್ರು ಲಾಯರ್ ಆಗಿದ್ರೆ ಇಷ್ಟೊತ್ತಿಗೆ ಒಳ್ಳೆ ಸಕ್ಸಸ್ಫುಲ್ ಲಾಯರ್ಸ್ ಆಗ್ತಿದ್ರು ಏನೋ, ಆದ್ರೆ ಅಂತ ಯಾವ ಬರ್ತಾ ಇಲ್ಲ ಹುಡುಗರು.
0: ಅದೇ ಶಾಲಾ ಕಾಲೇಜುಗಳು ಕೂಡ ಸಾಕಷ್ಟು ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗ್ತದೆ. ಒಂದು ಡಿಬೇಟ್ ಕಾಂಪಿಟೇಷನ್ ಇರ್ಬೋದು, ಮೂಟ್ ಕೋರ್ಟ್ ಕಾಂಪಿಟೇಷನ್ ಇರ್ಬೋದು. ಈಗ ಏನಾಗಿದೆ ಅಂತ ಹೇಳಿದ್ರೆ, ಈಗ ನ್ಯಾಷನಲ್ ಮೂಟ್ ಕೋರ್ಟ್ ಕಾಂಪಿಟೇಷನ್ ಅಂತ ಹೇಳಿ ಎಲ್ಲಾ ಶಾಲಾ ಕಾಲೇಜುಗಳು ನಡೆಸ್ತಾ ಇದಾವೆ. ಡಿಬೇಟ್ ಕಾಂಪಿಟೇಷನ್ ಗಳು ನಡೆಸ್ತವೆ, ಸೆಮಿನಾರ್ಸ್ ಗಳು, ಕಾನ್ಫರೆನ್ಸ್ ಗಳು, ಸಿಂಪೋಸಿಯಂಸ್ ಗಳು. ಆಮೇಲೆ ಈಗ ಮಾಡೆಲ್ ಯುನೈಟೆಡ್ ನೇಷನ್ಸ್ ಅಂತ ಹೇಳಿ ನಡೆಸುವಂತದ್ದು, ಅಂದ್ರೆ ನಮ್ಮ ಪಾರ್ಲಿಮೆಂಟ್ ಏನಿದೆ ಅದರ ಒಂದು ಮಾಕ್ ಪಾರ್ಲಿಮೆಂಟ್ ಅಂತ ಹೇಳಿ ನಾವು ಕರಿತೀವಿ. ಇಂತಹ ಸ್ಪರ್ಧೆಗಳನ್ನ ನಡೆಸುವುದರ ಮೂಲಕ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಉತ್ತೇಜನವನ್ನ ಕೊಡ್ತಾ ಇದ್ದೇವೆ ಸರ್.
1: ಇಷ್ಟೆಲ್ಲ ಮಾಡಿದ್ರು ಇನ್ನೂ ನಮ್ಮ ತಂದೆ ತಾಯಿಗಳಿಗೆ ಎಲ್ಲೋ ಒಂದ್ ಕಡೆ ನನ್ನ ಮಗನ ಅಥವಾ ಮಗಳನ್ನ ಲಾ ಓದ್ಲಿಕ್ಕೆ ಕಳಿಸಬಹುದಾ ಅನ್ನೋ ಡೌಟ್ ಇದೆ.
0: ಖಂಡಿತವಾಗಿ
1: ಕ್ಲಿಯರ್ ಮಾಡೋದು ಹೇಗೆ?
0: ನಿಸ್ಸಂದೇಹವಾಗಿ ಯಾವುದೇ ಒಂದು ಡೌಟ್ ಇಲ್ಲದೆ ಅವರು ತಮ್ಮ ಮಗ ಅಥವಾ ಮಗಳನ್ನ ಈ ಒಂದು ಕಾನೂನು ಅಧ್ಯಯನಕ್ಕೆ ಕಳಿಸಬಹುದು. ಯಾಕೆಂದ್ರೆ ಇವತ್ತಿನ ಕೆರಿಯರ್ ಅಪರ್ಚುನಿಟೀಸ್ ಸಾಕಷ್ಟಿದೆ, ಅದರಿಂದಾಗಿ ಅವರು ಯೋಚನೆ ಮಾಡಬೇಕಾಗಿಲ್ಲ. ಸಾಕಷ್ಟು ಕಾಲೇಜ್ಗಳಿವೆ ಅವರಿಗೆ ಮನೆಗೆ ಹತ್ರ ಆಗುವಂತದ್ದು, ಅಂತ ಕಾಲೇಜನ್ನ ಅವರು ಚೂಸ್ ಮಾಡಿ ಕಳಿಸುವ ಅವಕಾಶ ಇದೆ.
1: ಬಹುಶಃ ಜಗದೀಶ್ ಅವರೇ, ನಾವು ಈ ಕಾನೂನು ವಿಷಯದಲ್ಲಿ ಇರತಕ್ಕಂತಹ ಅಧ್ಯಯನ ಮತ್ತೆ ವೃತ್ತಿಪರ ಅವಕಾಶಗಳ ಬಗ್ಗೆ ಚರ್ಚೆ ಮಾಡಿದಷ್ಟು ಇದು ಇನ್ನೂ ಬೆಳೀತಾನೆ ಇರುತ್ತೆ, ಯಾಕಂದ್ರೆ ಇದು ಮುಗಿಯಲಾರದ ಸರಕು.
0: ಹೌದು,
1: ಇದ್ದೇ ಇದೆ. ಕಲಿಕೆಗೆ ಚಾಲೆಂಜ್ ಹೌದು, ಆದ್ರೆ ಅಷ್ಟೇ ಸರಳನೂ ಹೌದು. ಓದ್ತೀನಿ, ಮಾಡ್ತೀನಿ, ಸಾಧಿಸ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸ ಇರೋರು ಈ ಕ್ಷೇತ್ರದಲ್ಲಿ ಬಂದ್ರೆ ಇವರಿಗೆ ಗೆಲುವು ಎಂದಿಗೂ ನಿಶ್ಚಿತ. ಹಾಗೆ ಗೆಲ್ಲಲಿ ಅಂತ ಹೇಳಿ ನಾವು ಕೂಡ ಅವರಿಗೆ ಹಾರೈಸೋಣಂತೆ. ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದೀರಿ. ನೀವು JSS ಕಾನೂನು ಸಾಹಿತ್ಯ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀರಿ, ಹಾಗೆ ಅನೇಕ ಟ್ರೈನಿಂಗ್ಗಳಿಗೆ ಟ್ರೈನರ್ ಆಗೂ ಹೋಗಿದ್ದೀರಿ. ರಾಜ್ಯ ರಾಷ್ಟ್ರ ಮಟ್ಟದ ಹಲವಾರು ಶಿಬಿರಗಳಲ್ಲಿ ಮತ್ತೆ ಹಲವಾರು ತರಬೇತಿಗಳಲ್ಲಿ ತರಬೇತಿದಾರರಾಗಿ ಭಾಗವಹಿಸಿದ್ದೀರಿ. ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಇದರಿಂದ ಮಾರ್ಗದರ್ಶನ ಕೂಡ ಸಿಕ್ಕಿದೆ ಅಂತ ನಾವು ಕೂಡ ಭಾವಿಸ್ತೇವೆ. ಇಷ್ಟು ಮಾಹಿತಿ ಕೊಟ್ಟಿದ್ದಕ್ಕಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಸರ್.
2: ಇದುವರೆಗೆ ಕಾನೂನು ಈ ವಿಭಾಗದ ಅಧ್ಯಯನ ಹಾಗೂ ಉದ್ಯೋಗಾವಕಾಶಗಳು ಈ ಕುರಿತು ಎಟಿ ಜಗದೀಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಬೇದ್ರೆ ಮಂಜುನಾಥ್. ಈಗ ಕನ್ನಡ ಭಾರತಿ ಕೇಳುಗರಿಗೆಲ್ಲ ನಮಸ್ಕಾರ. ಚರ್ಚೆಯನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ನಾಟಕದ ಭಾಷೆ ಭಾಗವಹಿಸಿದ್ದಾರೆ HS ಉಮೇಶ್, ಡಾಕ್ಟರ್ ಪ್ರಕಾಶ್ ಗರುಡ, ಸುಮತಿ ಕ್ಯಾರ್ ನಡೆಸಿಕೊಡುತ್ತಾರೆ, ದಿವಾಕರ ಹೆಗಡೆ.
3: ಕನ್ನಡದ ಎಲ್ಲ ಕೇಳುಗರಿಗೆ ನಮಸ್ಕಾರ. ಭಾಷೆ ಜೀವಂತವಾಗಿರೋದು ಮಾತಿನಲ್ಲಿ, ಮಾತನ್ನೇ ಸಾಹ್ಯವಾಗಿಸಿದ್ದು ನಾಟಕ. ನಾಟಕದ ಭಾಷೆ ಎಂದರೆ ಮಾತಿನ ಮಂಟಪ. ಒಂದು ಭಾಷೆ ಎಲ್ಲ ರೀತಿಯ ವೈಖರಿಗಳನ್ನು ಮತ್ತೆ ಮತ್ತೆ ನಮ್ಮ ಕಿವಿಗೆ ಹಾಕ್ತಾ ಇರೋದು ನಾಟಕ. ಭಾಷೆಯ ನೆಲೆಯಲ್ಲಿ ನಾಟಕಗಳನ್ನು ಓದಿದರೆ, ನೋಡಿದರೆ, ಕೇಳಿದರೆ ಹೇಗಿರ್ತದೆ ಎನ್ನುವುದರ ಕುರಿತು ಸಂವಾದಕ್ಕಾಗಿ ಇಂದು ನನ್ನ ಸಂಗಡ 3 ಜನ ರಂಗತಜ್ಞರಿದ್ದಾರೆ. ಶ್ರೀ HS ಉಮೇಶ್ ಅವರು ಹಿರಿಯ ರಂಗಕರ್ಮಿಗಳು, ನಿರ್ದೇಶಕರು, ನಾಟಕವನ್ನು ರಚಿಸಿದವರು, ನಿವೃತ್ತ ಪ್ರಾಚಾರ್ಯರು, ಕನ್ನಡ, ಇಂಗ್ಲಿಷ್, ಹಿಂದಿ, ತೆಲುಗು, ಸಂಸ್ಕೃತ ಭಾಷೆಗಳ ಸಂಪರ್ಕವನ್ನ ಇಟ್ಕೊಂಡಿರೋರು, ಅವರಿಗೆ ಈ ಸಂವಾದಕ್ಕೆ ಸ್ವಾಗತ ಹೇಳ್ತೇನೆ. ನಮಸ್ಕಾರ HS ಉಮೇಶ್ ಅವರೇ.
4: ನಮಸ್ಕಾರ.
3: ಮತ್ತೊಬ್ಬರು ಡಾಕ್ಟರ್ ಪ್ರಕಾಶ್ ಗರುಡ್ ಅವರು. ನಾಟಕದ ಭೂಮಿ ಹಾಗೂ ಜಾನಪದ ರಂಗಭೂಮಿ ಎರಡನ್ನೂ ಬಲ್ಲವರು, ತೊಗಲುಗೊಂಬೆಯಾಟಕ್ಕೆ ಹೊಸ ಆಯಾಮವನ್ನ ನೀಡಿದವರು. ಕನ್ನಡದ ರಂಗಭೂಮಿಯಲ್ಲಿ ಖ್ಯಾತಿಯತ್ತಂತಹ ಗರುಡ ಸದಾಶಿವರ ಮೊಮ್ಮಗ, ಗರುಡ ಶ್ರೀಪಾದರಾಯರ ಮಗ ಪ್ರಕಾಶ್ ಗರುಡರು ವೃತ್ತಿ ರಂಗಭೂಮಿ ಹಾಗೂ ಹವ್ಯಾಸಿ ರಂಗಭೂಮಿ ಎರಡನ್ನೂ ನಿಕಟವಾಗಿ ಬಲ್ಲವರು. ಧಾರವಾಡದ ರಂಗಾಯಣದಲ್ಲಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ ಅನುಭವ ಅವರದ್ದು. ಕನ್ನಡ, ತಮಿಳು, ಹಿಂದಿ, ಇಂಗ್ಲಿಷ್ ಭಾಷೆಗಳ ಒಡನಾಟ ಇದ್ದವರು. ಅವರಿಗೆ ಈ

0: ಸಂವಾದಕ್ಕೆ ಸ್ವಾಗತ ಹೇಳ್ತೇನೆ. ನಮಸ್ಕಾರ ಡಾಕ್ಟರ್ ಪ್ರಕಾಶ್ ಗರುಡ ಅವರಿಗೆ.
1: ನಮಸ್ಕಾರ.
0: ಮತ್ತೊಬ್ರು ರಂಗ ತಜ್ಞರು ನಮ್ಮ ಸಂಗಡ ಇರೋರು ಸುಮತಿ ಕೆಆರ್. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಲಲಿತ ಕಲಾ ಕಾಲೇಜಿನ ನಾಟಕ ವಿಭಾಗದಲ್ಲಿ ಅಧ್ಯಾಪಿಕೆಯಾಗಿ ಸೇವೆ ಸಲ್ಲಿಸಿದ್ದಾರೆ. ಮೊದಲು ನೀನಾಸಂ, ನಂತರ ರಾಷ್ಟ್ರೀಯ ನಾಟಕ ಶಾಲೆಯಲ್ಲಿ ರಂಗ ಅಧ್ಯಯನವನ್ನು ಮಾಡಿದವರು. ನಿರ್ದೇಶನದಲ್ಲಿ ರಂಗ ತರಬೇತಿ ಶಿಬಿರಗಳಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡು ಬಂದಿದ್ದಾರೆ. ನಾಟಕ ರಚನೆಯಲ್ಲಿಯೂ ಕೂಡ ಅವರು ಸಾಕಷ್ಟು ಶ್ರಮ ವಹಿಸಿದ್ದಾರೆ. ಕನ್ನಡ, ಹಿಂದಿ, ಇಂಗ್ಲಿಷ್ ಭಾಷೆಗಳ ಸಂಪರ್ಕದಲ್ಲಿ ಇದ್ದಾರೆ. ಈ ನಾಟಕ ಒಂದು ಭಾಷಾ ವಿಭಾಗವಾಗಿ ಹೇಗೆ ನಮ್ಮನ್ನು ತಟ್ಟುತ್ತದೆ? ಯಾಕಂದರೆ ಮಾತು ಯಾವಾಗಲೂ ವ್ಯಾಕರಣವನ್ನು ಬದಲಿಸ್ತಾನೆ ಇರ್ತದೆ. ಭಾಷಾ ಅಭ್ಯಾಸಿಯೊಬ್ಬ ನಾಟಕವನ್ನು ಓದಿದರೆ ಅವನಿಗೆ ಏನು ಅನುಭವ ಆಗ್ತದೆ? ಹಿರಿಯರಂಥ ಎಚ್ ಎಸ್ ಉಮೇಶ್ ಅವರು ಪ್ರಾರಂಭ ಮಾಡಬೇಕು.
2: ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡೋದಕ್ಕೆ ಎರಡು ದೃಷ್ಟಾಂತಗಳನ್ನು ತೆಗೆದುಕೊಡೋದು ಒಳ್ಳೆಯದೊಂದು ಅನ್ನಿಸ್ತಾ ಇದೆ. ಒಂದು ಕೈಲಾಸಂ ರವರು ಬಳಸಿದ ಭಾಷೆ, ಇನ್ನೊಂದು ಕುವೆಂಪು ಬಳಸಿದ ಭಾಷೆ. ಕೈಲಾಸಂ ಆಡುವ ಮಾತನ್ನೇ ತಮ್ಮ ನಾಟಕದ ಭಾಷೆಯಾಗಿಸ್ಕೊಂಡ್ರು. ಆದರೆ ಕುವೆಂಪು ಇದರ ವಿರುದ್ಧ ಚಲನೆಯಲ್ಲಿದ್ದರು. ಗ್ರಾಂಥಿಕವಾದ ಸಂರಚಿತ ಭಾಷೆಯನ್ನು ನಾಟಕಕ್ಕೆ ತರೋ ಮೂಲಕ ಅಂಥ ಒಂದು ಭಾಷೆಯನ್ನು ಆಡು ಭಾಷೆಯಾಗಿಸೋದು ಹೇಗೆ ಸಾಧ್ಯ ಇದೆ ಅನ್ನುವ ಸವಾಲನ್ನು ಮುಂದೆ ಇಟ್ಟರು. ಹಾಗಾಗಿ ಇಂಥ ಸಮಸ್ಯೆಗಳಿವೆ ಈಗ ಇತ್ತೀಚೆಗೆ ಅಂತಂದರೆ ಕೈಲಾಸಂ ನಾಟಕ ಮಾಡಿಸಿ ತುಂಬ ಕಷ್ಟ ಈಗ, ಇದನ್ನು ಕನ್ನಡವ ಅನ್ನೋ ಮಟ್ಟಕ್ಕದಲ್ಲಿದೆ. ಹಾಗೇ ಕುವೆಂಪು ನಾಟಕ ಮಾಡಿಸಿ ನೋಡೋಣ, ಕುವೆಂಪು ನಾಟಕ ಮಾಡಿಸೋದು ಅಷ್ಟೇ ಕಷ್ಟದಲ್ಲಿದೆ. ಯಾಕೆಂದರೆ ಅವರಿಬ್ಬರು ಬೇರೆ ಬೇರೆ ಬಗೆಯ ನುಡಿಗಾರಿಕೆಯನ್ನು ಕಂಡುಕೊಳ್ಳೋ ಪ್ರಯತ್ನ ಮಾಡಿದಂಥವ್ರು. ಆದರೆ ಹಂಗೆ ಮಾಡುವಾಗ ಅವೆರಡು ಆಡುವಿಕೆಗೆ ಹೇಗೆ ಹೊಂದ್ತದೆ, ಮಾತಿಗೆ ಹೇಗೆ ಹೊಂದಿಸ್ಕೋಬೇಕು, ಒಂದು ಬಹಳ ನೇರವಾಗಿ ಎಲ್ಲರ ಮಾತಿಗೆ ಹತ್ತಿರ ತಗೊಂಬರೋ ಪ್ರಕ್ರಿಯೆ ಆದರೆ ಇನ್ನೊಂದರಲ್ಲಿ ಆ ನಾಟಕದ ಮಾತನ್ನು ಎಲ್ಲರ ಮಾತಿನಿಂದ ದೂರ ಇಡುವ, ದೂರ ಅಂದರೆ ಮೇಲಕ್ಕೆತ್ತುವ ಅನ್ನೋ ಅರ್ಥದಲ್ಲಿ, ಆ ಮೇಲಕ್ಕೆತ್ತುವ ಶೋಧಿಸುವ ಅರ್ಥದ ಒಂದು ಪ್ರಕ್ರಿಯೆಯನ್ನು ಮತ್ತೊಬ್ಬರು ಮಾಡ್ತಾರೆ. ಇದು ಕನ್ನಡ ಸಂದರ್ಭದಲ್ಲಿ ಬಹಳ ಅದ್ಭುತವಾದ ಒಂದು ಚಲನೆ. ಬಿ ಎಂ ಶ್ರೀಯವರು ಬರವಣಿಗೆಗೆ ಸಂಬಂಧಿಸಿದ ಮಾಡಿದ ಪ್ರಯತ್ನವು ನೀವು ಗಮನಿಸಿರ್ಬೋದು. ಅಕ್ಷರಗಳ ಕನ್ನಡದನ್ನು ಹೇಗೆ ಬರೀಬೇಕು ಅನ್ನೋದಕ್ಕೆ ಕನ್ನಡ ಕನ್ನಡ ಮಾಡಿದ್ರು ಅವರು, ಅಂದರೆ ಆಡುವ ರೀತಿಯಲ್ಲಿ ಬರೆಯುವ ಪ್ರಯತ್ನವನ್ನು ಮಾಡಬೇಕು ಇತ್ಯಾದಿಗಳನ್ನು ಮಾಡಿದ್ರು. ಅದು ಉಳಿತಾ ಬಿಡುತ್ತಾ ಅದು ಬೇರೆ ಚರೆ. ಭಾಷೆಗೂ ಆಡುವ ಮಾತಿಗೂ ಇರುವಂಥ ಸಂಬಂಧವನ್ನು ಅದು ಹೇಳುತ್ತೆ.
0: ಅದರ ಉದಾಹರಣೆ ಸಹಿತವಾಗಿ ಹೇಳ್ಬೋದಾ ಸುಮತಿ ಅವರು?
3: ನಾನು ಉದಾಹರಣೆ ಸಹಿತವಾಗಿ ಉಮೇಶ್ ಹೇಳಿದ್ದನ್ನು ಹೇಳೋದಕ್ಕಿಂತ ಮುಂಚೆ ಭಾಷೆ ಮತ್ತು ರಂಗಭೂಮಿ ಕುರಿತಾಗಿ ನನ್ನ ವಿಚಾರವನ್ನು ನಿಮಗೆ ಸ್ಪಷ್ಟಪಡಿಸ್ತೀನಿ. ನನ್ನ ಪ್ರಕಾರ ನಾನು ಪ್ರಾಯೋಗಿಕವಾಗಿ ರಂಗಭೂಮಿಯಲ್ಲಿ ತೊಡೆದುಕೊಂಡಿರೋದ್ರಿಂದ ರಂಗಭೂಮಿಯೇ ನನಗೆ ಭಾಷೆ. ಮತ್ತು ಒಂದು ನಾಟಕವನ್ನು ಪ್ರಸ್ತುತಪಡಿಸುವಾಗ ಭರತ ಏನು ಹೇಳ್ತಾನೆ ನಾಲ್ಕು ರೀತಿಯ ಅಭಿನಯವನ್ನು, ಅವು ಎಲ್ಲವೂ ಭಾಷೆಯೇ. ಅವು ಆಂಗಿಕ, ವಾಚಿಕ, ಆಹಾರ್ಯ, ಸಾತ್ವಿಕ. ಸೊ ವಾಚಿಕ ಏನಿದೆ ಅದು ಕೂಡ ಬೇರೆ ಮೂರು ಅಭಿನಯಗಳ ಒಟ್ಟಿಗೆ ಅದು ಒಂದು ಪ್ರಕಾರದ ಅಭಿನಯ. ಅದು ಈ ಹಿನ್ನೆಲೆಯಲ್ಲಿ ವಾಚಿಕವನ್ನು ಮೇಲೆತ್ತುತ್ತಾ ರಂಗದ ಮೇಲೆ, ಈಗ ನಾನು ಮಾತಾಡ್ತಿರೋದೆಲ್ಲ ಪ್ರಾಯೋಗಿಕ ರಂಗಭೂಮಿ ನಾಟಕ ಒಂದು ರಂಗ ಕೃತಿಯಾಗಿ ಮಾತಾಡ್ತೀನಿ ನಾನು. ಹೇಗೆ ಒಂದು ಭಾಷೆಯನ್ನು ನಾವು ಬಳಸ್ಕೋಬೇಕು ಅಂತಂದರೆ ಆ ನಾಟಕದ ಭಾಷೆಯೇ, ಆ ನಾಟಕದ ಸಂಭಾಷಣೆಯೇ ನಮ್ಮನ್ನು ಡೈರೆಕ್ಟ್ ಮಾಡ್ತಾ ಇರುತ್ತೆ, ನಮ್ಮನ್ನು ಮುಂದುವರಿಸ್ತಾ ಇರುತ್ತೆ. ನಾವು ಹೇಗೆ ರಂಗದಲ್ಲಿ ವಿನ್ಯಾಸ ಮಾಡಬೇಕು ಅನ್ನು ಮುಂದುವರಿಸ್ತಾ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಒಂದು ಸಮಾಜದ ಸಾಮಾಜಿಕ ಬೆಳವಣಿಗೆ ಏನಿದೆ ಅದರ ಒಂದು ರಿಫ್ಲೆಕ್ಷನ್ ಆಗಿ,
0: ಪ್ರತಿಬಿಂಬವಾಗಿ
3: ಭಾಷೆ ಬೆಳೆದು ಬಂದಿರೋದನ್ನು ನಾವು ನೋಡ್ತೀವಿ. ಸೊ ಹಾಗಾಗಿ ರಂಗಭೂಮಿಯೇ ಒಂದು ಮುಖ್ಯವಾದ ಭಾಷೆ. ಇನ್ನು ಕೈಲಾಸಂ ನಾಟಕದ ಬಗ್ಗೆ ಉಮೇಶ್ ಹೇಳಿದ್ದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನನಗೆ ಅದಕ್ಕೆ ಒಂದು ಸೇರಿಸ್ಬೇಕೇನಂದರೆ ಕೈಲಾಸಂ ಕನ್ನಡಕ್ಕೆ ಸಮಸಮಾಗಿ ಇಂಗ್ಲೀಷನ್ನು ಬಳಸ್ತಾರೆ. ಅಂದರೆ ಅವರು ಇಂಗ್ಲೆಂಡಲ್ಲಿ ಓದ್ಕೊ ಬಂದಿದ್ದು, ಆಮೇಲೆ ಆ ಇಂಗ್ಲೀಷಿನ ಏನು ನಾಟಕಗಳಿದ್ದಾವೆ ಅವ್ರ ಮೇಲೆ ಪ್ರಭಾವ ಬೀರೋದ್ರಿಂದ ತಪ್ಪಿಸ್ಕೊಳ್ಳೋಕ್ಕಾಗದೇನೆ ಅವರು ತಮ್ಮ ರಚನೆಯಲ್ಲೂ ಅದನ್ನೇ ಒಂದು ರೀತಿಯ ನುಡಿ ಜಿಗಿತ ಅಂತ ಅನ್ನೋದನ್ನು ಹೇಳ್ತಾರೆ ಕೈಲಾಸಂ. ಹೌದು, ಅಂದರೆ ಮಧ್ಯೆ ಇಂಗ್ಲೀಷು ಮತ್ತು ಕನ್ನಡ ಆ ಎರಡೂ ಸಂಸ್ಕೃತಿಯ ಪ್ರಭಾವದಿಂದ ತಪ್ಪಿಸ್ಕೊಳ್ಳೋಕ್ಕಾಗದೇನೆ ಅದನ್ನು ತಮ್ಮ ಭಾಷೆಯಲ್ಲಿ ಕೈಲಾಸಂ ತೋರಿಸಿದ್ರು ಅಂತ. ಸೊ ನಿಮಗೆ ಒಂದು ಉದಾಹರಣೆಯನ್ನು ಹೇಳೋದಾದರೆ, ನಮ್ಮ ಕಂಪನಿ ನಾಟಕ ಇರಬೇಕು.

0: ಸಿಕ್ಕಿದು. ರಾಮಣ್ಣ ಹೇಳ್ತಾನೆ, ಏನ್ ಟೆರಿಬಲ್ಲೆ ಟಂಗು ಅಂದ್ರೆ ಆ ಇಂಗ್ಲಿಷ್ ಪದವನ್ನ ಕನ್ನಡಕ್ಕೆ ಕನ್ನಡೀಕರಣಗೊಳಿಸಿ ಕನ್ನಡದ ಇದಕ್ಕೆ ಒಗ್ಗಿಸ್ಕೊಳ್ಳುವಂಥದ್ದು. ರಾಮಣ್ಣ ಹೇಳ್ತಾನೆ, ಏನ್ ಟೆರಿಬಲ್ಲೆ ಟಂಗು. ವೆಂಕಮ್ಮ, ಇದೇನು ಏನಿದು ಮೋರೆ ವಿಕಾರ, ಕುಡಿಯೋದೇನ್ ಕಾಪಿನೋ ಕೈ ಎಣ್ಣೆನೋ. ರಾಮಣ್ಣ, ಅಲ್ಕಾಣೆ ಕಹಿ ಸಕ್ರೆ ಸಕ್ರೆ ಸಿಹಿ ಹ್ಞೂ ಹ್ಞೂ. ಏ, ನನ್ನ ನಾಲ್ಗೆಯಲ್ಲಿ ನರವಿರೋದು ಹಾಗಿರ್ಲೇ, ನಿನ್ ಬಾಯಿಗೆ ಬ್ರೇಕ್ ಏನಾರು ಇದೆಯೇನೆ? ವಾಟ್ ಎ ಟೆರಿಬಲ್ ಮೆಟಾಲಿಕಲ್ ಮೌತೆ ನಿಂದು. ಸೊ ಹೀಗೆ ಅದನ್ನ ಕನ್ನಡದ ಒಂದು ಸೊಗಡಿನೊಟ್ಟಿಗೆ ಇಂಗ್ಲಿಷನ್ನು ಬೆರೆಸ್ಕೊಳಕ್ ಹೋಗಿ ಬಹುಶಃ ಭಾಷೆಯನ್ನ ನಟರಿಗೂ ಅದನ್ನ ಒಂದು ರೀತಿಯಲ್ಲಿ ಹತ್ರ ಆಗ್ಲಿಲ್ಲ ಅನ್ಸುತ್ತೆ, ಪ್ರೇಕ್ಷಕರಿಗೂ ಅದು ಅಷ್ಟೊಂದು ಎಫೆಕ್ಟಿವ್ ಆಗಿ ಇರ್ಲಿಲ್ವೇನೋ, ಹಾಗಾಗಿ ಅಷ್ಟೊಂದು ನಾಟಕಗಳು ರಂಗಕ್ಕೆ ಏರ್ಲಿಲ್ವೇನೋ. ಕೈಲಾಸಂದು
1: ಗರುಡ್ರೆ ಅವ್ರು ಹೇಳಿದ್ರು, ಒಂದು ಬೇರೆ ಬೇರೆ ಭಾಷೆಗಳಲ್ಲಿಯ ಆಂತಿಕತೆ ಅದು ಸ್ವಲ್ಪ ಎತ್ತರಕ್ಕೆ ಏರಿಸ್ತದೆ ಅಂತ. ಆದ್ರೆ ಕಮ್ಯುನಿಕೇಶನ್ ನಲ್ಲಿ ಜನ ಎಲ್ಲ ಅನುಭವಿಸಿದ್ರು, ಬಹಳ ಚಪ್ಪಾಳೆ ಬಿತ್ತು ಅನ್ನುವಂತಹ ಕಂಪನಿ ನಾಟಕಗಳನ್ನ ಹಿಂದಿನ ತಗೊಂಡ್ರೆ
2: ನಮ್ಮತ್ರ ಹೇಳಿದ್ರೆ ಪ್ರಾರಂಭ ಮಾಡಬೇಕು
1: ಅಂದ್ರೆ ಕನ್ನಡದ ಶೇಕ್ಸ್ಪಿಯರ್ ಅಂತ ಅವರನ್ನ ಕರೆದ್ವಿ ನಾವು.
2: ಅವ್ರಿಗೆ ಇನ್ನೊಂದು ನಾನು ಅವಾಗ ಅವಾಗ ಹೇಳ್ತಾ ಇರ್ತೀನಿ, ಅವ್ರಿಗೆ ಶಬ್ದ ಬ್ರಹ್ಮ ಅಂತ ಹೇಳ್ತಿದ್ರು, ಅಂದ್ರೆ ನರವಡಿ ಶ್ರೀಕಂಠ ಶಾಸ್ತ್ರಿಗಳಿಗೆ ನಾದಬ್ರಹ್ಮ ಅಂತ ಹೇಳಿದ್ರು. ಯಾಕಂದ್ರೆ ಅವರು ಪದ್ಯಗಳನ್ನ ನಾಟಕದಲ್ಲಿ ಸೇರಿಸಿದ್ರಲ್ಲ, ಅದ್ರ ಬಹಳ ಕಾವ್ಯ ಶ್ರೇಷ್ಠತೆ
1: ಅದರಲ್ಲಿರ್ತಿದ್ರು.
2: ಶಬ್ದ ಬ್ರಹ್ಮ ಅವರು, ಅವ್ರದ್ದು ಮಾತು ಹೇಗಂದ್ರೆ ಡೈಲಾಗ್ಸ್ ಅಂದ್ರೆ ಅದನ್ನು ಹೇಳೋದೊಂದು ಟೋನ್ ಇರ್ತದಲ್ಲ, ಅದನ್ನು ಹೇಳಿಬಿಟ್ರೆ ಒಂಥರ ಸಂಗೀತ ಕೇಳ್ದಂಗೆ. ನಮಗೆ ತರಾನ ಸಂಗೀತ ಮಾಡ್ತೀವಿ, ಅದೊಂದು ಯಾವುದೋ ಒಂದು ಮಾಡಿದಾಗ ವಾ ಅಂತ ಹೇಳ್ತೀವಲ್ಲ, ಹಾಗೆ ಬರೆ ಮಿದುಳು ಮಲ್ಲನ ಜನ ಟ್ಯೂ ಹಾಕಿಯ ಸ್ವನ ಕುಣಿವಳೆ ಕದನ ಕಾಳಿ ಕರಾಳಿ ಕವಿಯ ಕವಿತೆಗೆ ಈ ಎಂಡ್ ಮುಟ್ಟಿದಾಗ ಮಂದಿಗೆ ಒಂಥರ ರೋಮಾಂಚನ ಆಗ್ತದೆ. ಸೊ ಹೀಗಾಗಿ ಅವರು ಭಾಷೆನ ಒಂದು 1950 ಸ್ವಲ್ಪ ಕಂಪನಿ ನಾಟಕ ಹಿನ್ನಡೆ ಶುರುವಾದಾಗ ಪ್ರಾರಂಭ ಮಾಡ್ತಾರೆ ಅವ್ರ ಬಗ್ಗೆ, ಆ ಭಾಷೆಗೆ ಒಂದು ವಜನ್ ಕೊಡ್ತಾರೆ. ವಜನ್ ಕೊಟ್ಟ ಮೇಲೆ ಅದು ನಾಟಕದಲ್ಲಿ ಭಾಳ ಅಸರೆಟ್ ಆಗ್ತದೆ, ಅದೇ ನಾಟಕ ಆಗ್ತದೆ. ಹೀಗಾಗಿ ಕಂದಗಲ್ರಾಯರ ಭಾಷೆ ನೋಡೋದಂದರೆ ಒಂಥರ ಅದೊಂದು ಅಭಿನಯನೇ. ಅದು ಅದರ ಹಿಂದೆ ಬೇರೆ ರೀತಿಯಿಂದ ಇತ್ತು. ಯಾಕಂದರೆ ಸುಮಾರಾಗಿ ನೋಡಿದರೆ ನೀವು ಗರುಡ ನಾಟಕ ನೀವು ತೊಗೊಂಡ್ರೆ ಸ್ವಲ್ಪ ಮರಾಠಿಯ ಟೋನು ಸಂಸ್ಕೃತ ಭೂಯಿಷ್ಠೆ ಭಾಷೆ ಇರೋದು. ಹೀಗಾಗಿ ಆಮೇಲೆ ಗರುಡರು ತಮ್ಮ ನಾಟಕವನ್ನು ತಾವೇ ಅಭಿನಯಿಸ್ಲಿಕ್ಕೆ ಬರ್ಬೋದಿದ್ರೆ ಅವ್ರ ಭಾಷೆ ನೋಡಿಸೋದು ಭಾಳ ಕ್ಷೀಣ ಅನಿಸಿತ್ತು. ಬಟ್ ಇದಕ್ಕೊಂದು ಧ್ವನಿ ಕೊಡ್ತಿದ್ರು ಅವರು ಕಂದಗಲ್ರು. ಅವರು ಭಾಳ ಹಾಗೆ ಇನ್ಫ್ಲುಯೆನ್ಸ್ ಆಗಿದ್ದಾರೆ ಕುಮಾರವ್ಯಾಸ ಭಾರತದಿಂದ, ಪಂಪ ಭಾರತದಿಂದ, ಈವನ್ ಸ್ಮಶಾನ ಕುರುಕ್ಷರಿಂದ ರಕ್ತರಾತ್ರಿ ಇನ್ಫ್ಲುಯೆನ್ಸ್ ಅಂತ ಕೂಡ ಹೇಳಿದ್ದಾರೆ. ಹೀಗಾಗಿ ಕಂದಗಲ್ರದ್ದು ಭಾಷೆಯೇ ಒಂದು ನಾಟಕ ಆಗುವಂಥ ಒಂದು ತಾಕತ್ತು ಇದೆ. ಒಂದು ನೋಡಿದರೆ ಈಗ 1869 ನಮ್ಮ ಚುರುಮರಿಯವರು ಶಾಕುಂತಲ ಬರೀಬೇಕಾದ್ರೆ ನಾನು ಅಬ್ಸರ್ವ್ ಮಾಡಿದ್ದು, ಬಹಳ ಇದನ್ನು ಬೇಂದ್ರೆಯವರು ಕೂಡ ಅಲ್ಲಿ ಉಲ್ಲೇಖ ಮಾಡ್ತಾರೆ. ಅವರೇನು ವೃತ್ತಗಳನ್ನು ಕೂಡ ವೃತ್ತಗಳಿದ್ವಲ್ಲ, ಕೆಲವೊಂದು ನೀವು ಬಸಪ್ಪ ಶಾಸ್ತ್ರಿ ವೃತ್ತಗಳಿಗೆ ಇವರ ವೃತ್ತಗಳನ್ನು ನೋಡಿದರೆ ಇವರು ಸ್ವಲ್ಪ ಅಷ್ಟು ಲೈಟ್ ಅನ್ನಿಸ್ತದೆ. ಅದರ ಚುರುಮರಿಯವರು ಅವರು ಆದರೆ ಮಧ್ಯದಲ್ಲಿ ಭಾವಗೀತೆಗಳನ್ನು ಬರೀತಾರೆ. ಅವರು ಎಲ್ಲೆಲ್ಲಿರುವ ರೂಪ ಅಂತೆ ದುಷ್ಯಂತ ಹಾಕಿ ನೆನಪಿಸ್ಕೊಂಡು ಏನೋ ಬರಿತಾ ಇರಬೇಕಾದ್ರೆ ಅದೊಂದು ಪದ್ಯ ಹಾಕಿಬಿಡ್ತಾರಲ್ಲ, ಅದೊಂದು ಭಾವಗೀತೆ ಫಾರ್ಮ್ ತೊಗೊಂಡಿರ್ತದೆ. ಸ್ವಲ್ಪ ಅದು ಭಾವಗೀತೆ ಸುಮಾರಾಗಿ ಆರಂಭದ ಕಾಲ ಏನು ಅಂತ ಕೂಡ ಅದನ್ನು ಹೇಳ್ತಾರೆ. ಅಂದರೆ ಭಾಷೆನ ಬೇರೆ ರೀತಿಯಿಂದ ಅಲ್ಲೇ ಆಮೇಲೆ ಅಲ್ಲಿ ಬರುವಂಥ ವಿದೂಷಕ ಅದಕ್ಕೆ ಸೀದಾ ನಮ್ಮ ಹನುಮನಾಯಕನ ಇದನ್ನು ಕೊಟ್ಟು ಬಿಡ್ತಾರೆ. ವಿದೂಷಕ ಸುಮಾರಾಗಿ ನಮಗೆ ಸಂಸ್ಕೃತ ನಾಟಕದ ಹಿನ್ನೆಲೆ ಅನ್ನೋದು ಬ್ರಾಹ್ಮಣ, ಸೊ ಅದು ಸ್ವಲ್ಪ ಭೂ ಇಟ್ಟಿದ್ರೆ ಸ್ವಲ್ಪ ಶಿಷ್ಟ ಭಾಷೆ ಇರಬೇಕು. ಬಟ್ ಅವರು ಒಂದು ದೊಡ್ಡಾಟದ ಹನುಮನಾಯಕನ ಒಂದು ಭಾಷೆನೇ ಅದಕ್ಕೆ ಕೊಡ್ತಾರೆ. ಮುಂದೆ ಭಾಳ ಬೇರೆ ಬೇರೆ ರೀತಿಯಲ್ಲಿ ಭಾಷೆ ಕಂಪನಿ ನಾಟಕದಲ್ಲಿ ಬದಲಾವಣೆ ಆಗಿದೆ.
1: ಉಮೇಶ್ ಅವರೀಗ ಪೌರಾಣಿಕ ನಾಟಕ, ಐತಿಹಾಸಿಕ ನಾಟಕ, ಸಾಮಾಜಿಕ ನಾಟಕ ಎಲ್ಲ ರೀತಿಯ ನಾಟಕಗಳನ್ನ ಆಡಿಸ್ತಾ ಇರ್ತೀವಿ ರಂಗಭೂಮಿ ಮೇಲೆ. ಆ ಎಲ್ಲಾ ಕಾಲದ ಭಾಷೆಯನ್ನ ಈ ಕಾಲದಲ್ಲಿ ನಾವು ತರಬೇಕಾಗಿರ್ತದೆ. ಅದು ಹೇಗೆ ಅಂದ್ರೆ ನಮ್ಗೆ ಒಂದು ಭಾಷೆ ಎಲ್ಲ ವೈಖರಿಗಳು ಅಂದ್ರೆ ನಾನು ಹೇಳೋದು ಹೇಗೆಲ್ಲ ಬಳಸ್ತಾ ಇದ್ರು ಅನ್ನೋದನ್ನ ಅದನ್ನ ಜೀವಂತವಾಗಿ ಇಡಬೇಕಲ್ಲ ರಂಗಭೂಮಿ ಮೇಲೆ. ಆಗ ಆ ಭಾಷೆಯ ಕುರಿತಾದ ಒಂದು ನಿರ್ದೇಶಕನ ಶ್ರಮ ಎಂಥದ್ದು.
3: ಇದು ತುಂಬಾ ಸಂಕೀರ್ಣವಾದ ಒಂದು ವಿಚಾರ. ಎಷ್ಟು ಸಂಕೀರ್ಣವಾದದ್ದಾಗಿರುತ್ತೆ ಅಂತಂದ್ರೆ, ಭಾಳ ಇಂಟ್ರೆಸ್ಟಿಂಗ್ ಆದ ಫ್ಯಾಕ್ಟ್ ಏನಂತಂದರೆ, ಪ್ರಕಾಶ್ ಮಾತಾಡ್ತಿದ್ದಾಗ ನೀವು ಗಮನಿಸ್ಬೋದು ಅದನ್ನು, ಕಂದಲು ಮುಂತಾದವರು ಬಳಸಿದ ಭಾಷೆ ಸಾಹಿತ್ಯಿಕವಾದ ಭಾಷೆ, ಅದೇ ಚುರುಮುರಿಯವರ ಶಾಕುಂತಲ ಇತ್ಯಾದಿಗಳು ಅಷ್ಟು ಸಾಹಿತ್ಯಿಕ ಅಲ್ಲ, ಅದು ಆಡು ಮಾತಿಗೆ ಹತ್ತಿರ ಹತ್ತಿರದ್ದು. ನಾನು ಮಾತಾಡೋ ಪ್ರಾರಂಭದಲ್ಲಿ ತಗೊಂಡ ಎರಡು ಉದಾಹರಣೆಗಳಿದೆಯಲ್ಲ, ಆ ಉದಾಹರಣೆ ಹಿನ್ನೆಲೆಯಲ್ಲಿ ಇದನ್ನು

0: ಸಂಸೆ ಕೈಲಾಸಂ ಆಡು ಮಾತಿಗೆ ಬರ್ತಾರೆ. ಯಾಕೆಂದ್ರೆ ಅವರು ಸಾಹಿತ್ಯದ ವಿದ್ಯಾರ್ಥಿ ಆಗಿರಲಿಲ್ಲ, ಕುವೆಂಪು ಸಾಹಿತ್ಯದ ವಿದ್ಯಾರ್ಥಿ. ಸೊ ಸಾಹಿತ್ಯದ ಮೂಲದಿಂದ ಅದನ್ನು ಕಟ್ಟಿಕೊಳ್ತಾ ಹೋಗುವಂಥದ್ದು. ಇದು ಇತ್ತೀಚಿನ ಬರವಣಿಗೆಯಲ್ಲೂ ನೀವು ಕಾಣ್ತೀರಾ. ಬಹಳ ಮೇಲ ಒಂದು ಉದಾಹರಣೆ ತೆಗೆದುಕೊಂಡೆ ನೋಡೋದಾದರೆ ತುಂಬ ಆಳಕ್ಕೆ ಇಳಿದೇನು ಕೂಡ. ಕಾರ್ನಾಡರ ಭಾಷೆಯಾಗಿರುವ ಗುಣಕ್ಕೂ ಲಕ್ಷಣಕ್ಕೂ ಕಂಬಾರರ ಭಾಷೆ ಗುಣಕ್ಕೂ ಇರುವಂಥ ವ್ಯತ್ಯಾಸ. ಕಂಬಾರರು ಹಳ್ಳಿಯ ಮಾತಿನ ಧ್ವನಿಯನ್ನು ಹಿಡ್ಕತಾರೆ,
1: ಜನಪದೀಯ.
0: ಅದೇ ಅದು ನೀವು ಜನಪದ ಅನ್ನುವಾಗ ಬೇರೆ ಬೇರೆ ಆಯಾಮ ಬರುತ್ತೆ, ಅದಕ್ಕೆ ಧ್ವನಿ ಅಷ್ಟೇ ಲೆಕ್ಕ ಆಗ್ತಿರೋದು.
2: ಆಡು ಮಾತಿನ ಲಯದಲ್ಲಿ ಅದು ದಕ್ಕಿ ಬಿಡುತ್ತೆ,
0: ದಕ್ಕಿಬಿಡ್ತದೆ ಧ್ವನಿ ಅಷ್ಟೇ. ಅದ್ರ ಜನಪದವೋ ದೇಸಿನೋ ನನಗೆ ಗೊತ್ತಿಲ್ಲ, ಆ ಧ್ವನಿ ಇದೆಯಲ್ಲ ಹಳ್ಳಿಯವರ ಮಾತಿನ ಧ್ವನಿಯಲ್ಲೇ ಇದೆ. ಕಾರ್ನಾಡಿಗೆ ಹಳ್ಳಿಯ ಧ್ವನಿ ಇಲ್ಲ, ಅಲ್ಲಿ ನಗರದ ಧ್ವನಿ ಇದೆಯಾ, ನಗರದ ಧ್ವನಿ ಇಲ್ಲ. ತನ್ನದೇ ಆದ ಒಂದು ಧ್ವನಿಯನ್ನು ಕನ್ನಡಕ್ಕೆ ಕೊಟ್ಕೋತಾರೆ. ಹಾಗಾಗಿ ಭಾಷೆಯೂ ಕೂಡ ಅಲ್ಲಿ ಮಾಮೂಲಿ ಕನ್ನಡದ ಭಾಷೆಯ ಅನೇಕ ಲಕ್ಷಣಗಳಿಗೆ ವಿರುದ್ಧವಾಗಿ ಬಂದ್ಬಿಡ್ತದೆ. ಅದಕ್ಕೆ ಸೃಜನಶೀಲತೆ ಕಡಿಮೆ ಆಗುತ್ತೆ ಅಲ್ಲ, ಅದು ಅದರ ಲಕ್ಷಣ ಹೇಳ್ತಾ ಇರೋದು ನಾನು. ಕೈಲಾಸಂದು ಇದೇ ಸಮಸ್ಯೆ.
2: ಅಂದ್ರೆ ಈ ಲಕ್ಷಣಗಳೆಲ್ಲ ನಾಟಕದಿಂದಾಗಿಯೇ ಕನ್ನಡಕ್ಕೆ ದಕ್ಕಿದ್ವು.
0: ಹೌದೌದು, ನನ್ನ ಲೆಕ್ಕಾಚಾರದಲ್ಲಿ ನಾಟಕದಿಂದಾಗಿಯೇ ಕನ್ನಡಕ್ಕೆ ದಕ್ಕಿದ್ವು.
3: ಅದಕ್ಕೆ ಕಾರ್ನಾಡರು ಒಂಥರ ಕಾರ್ನಾಡದ ಅದೇ ಅಲಿಪ್ತ ಭಾಷೆ ಅಂತ ಅವರು
0: ಅವರು
1: ಅಲ್ಲ, ಮತ್ತೆ ಕಾರ್ನಾಡ ಭಾಷೆ ಅವರು ಏನು ಕಾನ್ಸೆಪ್ಟ್ ಅನ್ನು ಗ್ರಹಿಸ್ತಾರೆ ಅದನ್ನ ವ್ಯಕ್ತಪಡಿಸೋದಕ್ಕೆ ಬಹುಶಃ ಆ ಭಾಷೆಯೇ ಸೂಕ್ತವ ಅನ್ನೋ ಮಟ್ಟಿಗೆ ಅವರು ಆ ಭಾಷೆ.
0: ಎಲ್ಲರಿಗೂ ಹಂಗೆ ಅನ್ಸುತ್ತೆ, ಕಾರ್ನಾಡರೊಬ್ಬರೇ ಅಲ್ಲ, ನಮಗೆ ಕಾರ್ನಾಡರು ಮೆಚ್ಚಿನ ನಾಟಕಕಾರ ಅನ್ನೋಕ್ಕೆ ನಾವು ಹಂಗೆ ಮಾತಾಡ್ಬಿಡ್ತೇವೆ. ಆದರೆ ಅದೇ ಮಾತನ್ನು ನೀವು ಯಾವುದೇ ಒಬ್ಬ ಯಶಸ್ವಿ ನಾಟಕಕಾರನ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ, ಅವನಿಗೆ ಯಾವುದು ಮೆಚ್ಚುಗೆಯಾಗಿರ್ತದೆ ಆ ಭಾಷೆನ ಹಿಡಿಯೋ ಪ್ರಯತ್ನ ಮಾಡ್ತಿರ್ತಾರೆ.
3: ಹಿಂಗಾಗಿ ಅವರು ಭಾಷೆಗೆ ತಮಗಿದ್ದಂಥ ಇದನ್ನು ತಲೆದಂಡದಲ್ಲಿ ಅವರು ಅದನ್ನು ಬೇರೆ ತಿಂದ ಮೀರಕ್ಕೆ ಪ್ರಯತ್ನ ಮಾಡ್ತಾರೆ. ಹಿಂಗಾಗಿ ಅವರು ಯಯಾತಿಗೆ ಸುಮಾರಾಗಿ ಕಾಡಿಲ್ಕರ್ ಅವ್ರದ್ದು ಅವ್ರದ್ದು ಇದೆ. ಯಾಕಂದ್ರೆ
0: ಬಹಳ ಒಳ್ಳೆ ಎಕ್ಸಾಂಪಲ್ ಅಂದರೆ ಈ ಚರ್ಚೆಗೆ ಬೇಂದ್ರೆ ಅಂಥವ್ರು ನೋಡಿ, ಬೇಂದ್ರೆಯ ಕವನಗಳಿಗೆ ಕವನದ ಭಾಷೆಗಿರುವ ಶಕ್ತಿ ಅವರ ನಾಟಕದ ಭಾಷೆಗಿದೆ ಅಂತ ನನಗೇನು ಅನಿಸಿಲ್ಲ. ಆದರೆ ಅವರ ಕವನಗಳಲ್ಲಿ ಭಾಷೆ ಇದೆಯಲ್ಲ, ಎಂಥ ಭಾಷೆ ಅದು! ನಾಟಕಕ್ಕೆ ಯಾಕೆ ಆ ಭಾಷೆ ದಕ್ಕಲ್ಲ? ಯಾಕೆಂದ್ರೆ ನಾಟಕಕ್ಕೆ ತನ್ನದೇ ಆದ ಒಂದು ಭಾಷೆ ಇದೆ. ಅಲ್ಲಿ ಅಲ್ಲೆಲ್ಲೋ ಪ್ರಾಬ್ಲಮ್ ಶುರುವಾಗುತ್ತೆ, ಸಮಯ ಶುರುವಾಗ್ತದೆ. ಈ ವಿಷಯ ಕುವೆಂಪು ಅನ್ವಯ ಆಗಲ್ಲ, ಯಾಕಂದ್ರೆ ಕುವೆಂಪು ಕಾವ್ಯ ಬರೆದದ್ದು ಆ ಭಾಷೆಯಲ್ಲಿ, ಅದೇ ಭಾಷೆಯಲ್ಲಿ ನಾಟಕನ ಬರೆದ.
3: ಹಿಂಗಾಗಿ ಮೋಸ್ಟ್ ಆಫ್ ದಿ ಇವರು ನಮ್ಮ ಬೇಂದ್ರೆ ಅವರು ಸಾಮಾಜಿಕ ವಸ್ತುಗಳನ್ನ ಇಟ್ಕೊಂಡೇ ನಾಟಕ ಬರೆದಿದ್ದಾರೆ.
0: ಇಲ್ಲಿ ಪ್ರಾಬ್ಲಮ್ ಶುರುವಾಗುತ್ತೆ.
1: ಅಲ್ಲ, ಕಾವ್ಯ ಅಂದ ತಕ್ಷಣ ಅಲ್ಲಿ ಪ್ರತಿಮೆಗಳು ಇಂಪಾರ್ಟೆಂಟ್ ಆಗ್ತವೆ. ಇಲ್ಲಿ ನಾಟಕ ಅಂದ ತಕ್ಷಣ ಆಯಾ ಪಾತ್ರಗಳೇ ತಮ್ಮ ತಮ್ಮ ಭಾವನೆಗಳನ್ನ ಅಭಿವ್ಯಕ್ತಿಗಳನ್ನ ತಮ್ಮ ಸಂಭಾಷಣೆಯ ಮೂಲಕ ವ್ಯಕ್ತ ಮಾಡೋದಾಗಿದ್ರಿಂದ ಅಲ್ಲಿ ಪ್ರತಿಮೆಗಳು ಅಷ್ಟು.
2: ಇವೆಲ್ಲ ರೀತಿಯಿಂದ ನಾಟಕಗಳಿಂದಾಗಿಯೇ ಕನ್ನಡಕ್ಕೆ ಇಷ್ಟು ರೀತಿಯ ವೈಖರಿಗಳು ದಕ್ಕಿದೆ, ಮುಖಗಳು ದಕ್ಕಿದೆ.
3: ನೀವು
2: ಸುಮತಿಯವರು ಆಶು ನಾಟಕದ ತಾಳದಲೆಯ ಕ್ಷೇತ್ರದಿಂದ ಬಂದವರು, ಅವರು ಅವರಿಗೆ ಆದರೂ ಸಹಜವಾಗಿ ಒಂದು ಮಾತು ಅಲ್ಲಿಯೇ ಹುಟ್ಟುವ ರೀತಿ ಚೆನ್ನಾಗಿ ಗೊತ್ತಿದೆ. ಅದರ ಸಂಗಡ ಎಷ್ಟು ಅನುವಾದಗಳನ್ನು ನಾವು ರಂಗಕ್ಕಂದುವಲ್ಲ, ಆಗ ಕೂಡ ಕನ್ನಡ ಬೆಳೀತಾ.
1: ಅನುವಾದಗಳಿಂದ ಕನ್ನಡಕ್ಕೆ ಬೇರೆದೇ ಒಂದು ಆಯಾಮ ಸಿಕ್ತು ಅಂತ ಹೇಳ್ಬೋದು. ಈಗ ಪ್ರಾರಂಭದಲ್ಲಿ ಬಹುಶಃ ಕನ್ನಡ ನಾಟಕದ ಒಂದು ಕಂಪನಿ ನಾಟಕದ ನಂತರ ಏನು ಆಧುನಿಕ ನಾಟಕ ಅಂತ ಬೆಳೀತು, ಅದು ಬಹುಶಃ ಶೇಕ್ಸ್ಪಿಯರ್ ಅಂತವ್ರ ನಾಟಕಗಳ ಅನುವಾದದ ಮೂಲಕನೇ ನಮಗೆ ದಕ್ಕಿದ್ದಂಥದ್ದು. ಆ ಪ್ರಾರಂಭ ಘಟ್ಟದಲ್ಲಿ ಶೇಕ್ಸ್ಪಿಯರ್ ನಾಟಕಗಳನ್ನ ಅಥವಾ ಮೌಲ್ಯರ ನಾಟಕಗಳನ್ನ ನಾವು ಕನ್ನಡಕ್ಕೇನು ಮಾಡಿದ್ವಿ ಆ ಭಾಷೆಗೂ, ಮತ್ತೆ ನಂತರದಲ್ಲಿ ನಮ್ಮ ಲಂಕೇಶ್ ಟ್ರಾನ್ಸ್ಲೇಟ್ ಮಾಡ್ತಾರೆ ಗ್ರೀಕ್ ನಾಟಕಗಳನ್ನ, ಆ ಭಾಷೆಗೂ ತುಂಬ ವ್ಯತ್ಯಾಸ ಇದೆ. ಲಂಕೇಶ್ ಹೇಳೋದು ನನಗೆ ಅಲ್ಲಿ ಏನಿದೆ ಅದರ ಒಂದು ಲಿಟ್ರಲ್ ಭಾಷಾಂತರ ನನಗೆ ಬೇಕಾಗಿಲ್ಲ, ನಾನು ಆ ಒರಿಜಿನಲ್ ನಾಟಕದ ಒಂದು ಲಯವನ್ನ ಗಮನಿಸ್ತೀನಿ, ಮತ್ತೆ ನನಗೆ ಆ ಸಂದರ್ಭವನ್ನ ಪ್ರೇಕ್ಷಕರಿಗೆ ಅಥವಾ ಓದುಗರಿಗೆ ಮುಟ್ಟಿಸೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಮಟ್ಟಿನ ಅನುವಾದದಲ್ಲಿ ಸ್ವಲ್ಪ ಮಟ್ಟಿಗಿನ ಸ್ವತಂತ್ರವನ್ನ ತಗೋತೀನಿ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಆ ಸ್ವತಂತ್ರ ತಗೊಳ್ಳೋದು ಅಭಿವ್ಯಕ್ತಿಯಲ್ಲೇ, ಭಾಷೆಯಲ್ಲೇ. ಅವರು ಇತ್ತೀಚೆಗೆ ನಾನು ಅವರದ್ದೇ ಅನುವಾದದ ಅಂತಿಗೊನೆ ನಾಟಕವನ್ನ ಮಾಡಿಸಿದೆ. ಲಂಕೇಶರೇ ಸ್ವತಃ ಬರೆದಂತ ನಾಟಕದ ಭಾಷೆಗೂ ಅವರ ಅನುವಾದದ ಭಾಷೆಗೂ ತುಂಬಾ ವ್ಯತ್ಯಾಸ ಇದೆ. ಅವರ ಸ್ವತಂತ್ರ ಕೃತಿಗಳಲ್ಲಿ ತುಂಬಾ ಉದ್ದುದ್ದನೆ ಸಂಭಾಷಣೆಯಾಗಲಿ ಸಾಹಿತ್ಯಿಕ ಸಂಭಾಷಣೆಯಾಗಲಿ ಕಾಣೋದು ಅಪರೂಪ. ಅಂದ್ರೆ ತೀವ್ರವಾಗಿರುತ್ತೆ ಅವರ ಸಂಭಾಷಣೆ, ಬಹಳ ತೀವ್ರವಾಗಿರುತ್ತೆ. ಬಟ್ ಇಲ್ಲಿ ಅವರು ಅತ್ಯಂತ

0: ಮೇಲ್ಸ್ತರದ ಒಂದು ಭಾಷೆಯನ್ನ, ಅತ್ಯಂತ ಶಿಷ್ಟವಾದ ಭಾಷೆಯನ್ನ, ಅಲ್ಲ ಅವ್ರು ತಮ್ಮ ಸ್ವಂತ ನಾಟಕದಲ್ಲೂ ಆ ರೀತಿ ಬಳಸ್ತಾರೆ. ಅವರದ್ದೇ ಟ್ರಾನ್ಸ್ಲೇಷನ್ ಅಂತಿಗೊನೆ ನಾಟಕ. ಅಂತಿಗೊನೆ ಒಬ್ಳು ರಾಜ ತೆಗೆದುಕೊಳ್ಳುವ ಒಂದು ನ್ಯಾಯವಲ್ಲದ ಒಂದು ಕ್ರಮವನ್ನ ಏಕಾಂಗಿಯಾಗಿ ಎದುರಿಸಿ ಸಿಡಿದು ನಿಲ್ಲುವಂತ ಒಂದು ಪಾತ್ರ. ಇಬ್ಬರು ಅಣ್ಣ ಸತ್ತಿರ್ತಾರೆ ಪರಸ್ಪರ ಹೋರಾಡ್ಕೊಂಡು, ಒಬ್ಬನಿಗೆ ರಾಜಮರ್ಯಾದೆ, ಇನ್ನೊಬ್ಬನಿಗೆ ನಾಯಿನರಿ ತಿಂದ್ಕೊಂಡು ಹೋಗ್ಲಿ ಅಂತ ಬೀದಿಲಿ ಹಾಕಿರ್ತಾರೆ. ಆ ಸಂದರ್ಭದಲ್ಲಿ ಅವಳು ತಂಗಿಗೆ ಹೇಳುವಂತ ಒಂದು ಇದು, ನಮ್ಮ ಅಕ್ಕರೆಯ ಅಣ್ಣಂದಿರಿಬ್ಬರು ಅವರಲ್ಲೊಬ್ಬನಿಗೆ ಮಾತ್ರ ಶವ ಸಂಸ್ಕಾರ ನಡೆಸಿ ಮತ್ತೊಬ್ಬನಿಗೆ ನಡೆಸಿಲ್ಲ ಕ್ರಯಾನ್. ಅವನಿಗೆ ತಿರಸ್ಕಾರ ಕಳಂಕ ಇಕ್ಕಿದ್ದಾನೆ. ಎಥೆಯೋಕ್ಲಸ್ಗೆ ಮಾತ್ರ ಸತ್ತವಗೆ ತಕ್ಕಂತೆ ಸಕಲ ಮರ್ಯಾದೆಗಳ ಸಂಸ್ಕಾರ ಸಿಕ್ಕಿದೆ. ಆದರೆ ಹಾಗೆಯೇ ಸತ್ತ ಪಾಲಿನೈಕಸ್ ದೇಹ ದೊರೆಯ ಅಪ್ಪಣೆಯಂತೆ ಮಣ್ಣುಗೂಡದೆ ಬಯಲಲ್ಲಿ ಬಿದ್ದಿದೆ. ವಿಧಿ ಆಚರಣೆ ಇಲ್ಲ, ಮಾರಿಕಣ್ಣಿನ ಹದ್ದುಗಳ ಬಾಯಿಗೆ ದಕ್ಕುವ ಮಾಂಸದ ಮುದ್ದೆಯಾಗಿದೆ ದೇಹ. ಅಂದ್ರೆ ಇದರಲ್ಲಿರೋ ಲಯ ನೋಡಿ ಹೇಗೆ ನಮ್ಮನ್ನ ಹಿಡಿದಿಡುತ್ತೆ.
1: ಅದು ಆ ಶಬ್ದಗಳ ಅನುರಣನ ಮತ್ತೆ ಆ ತೀವ್ರತೆ ಅದನ್ನ ಕೊಡ್ತಾ ಹೋಗ್ತದೆ.
0: ಮತ್ತೆ ಈ ಭಾಷೆಯನ್ನ ಉಚ್ಚರಿಸುವಂತ ನಟ ಏನಿದ್ದಾನೆ ಅವನ ಅಭಿನಯವೂ ಕೂಡ ಒಂದ್ ರೀತಿಯಲ್ಲಿ ಈ ಭಾಷೆ ನಿರ್ದೇಶನ ಮಾಡ್ತಾ ಹೋಗುತ್ತೆ, ಡಿಮಾಂಡ್ ಮಾಡುತ್ತೆ ಇದೇ ರೀತಿ ಮಾಡಬೇಕು.
2: ಅದು ಇನ್ನೊಂದೇನಾಗ್ತದೆ ಅಂದ್ರೆ ಸರ್ದ ಪಾಯಿಂಟ್ ತಗೊಂಡು ಚರ್ಚೆ ಮುಂದುವರೆಸೋದಾದ್ರೆ ಕೈಲಾಸಂ ಮತ್ತು ಶ್ರೀರಂಗದ ಇದನ್ನು ಒಂದ್ಸಲ ನೋಡಬೇಕಾಗತ್ತೆ. ಅಂದರೆ ಭಾಷೆ ಅನ್ನೋದು ಒಬ್ಬ ನಾಟಕ ರಚನಾಕಾರದ ಸಂದರ್ಭದಲ್ಲಿ ವಸ್ತುನಿಷ್ಠವಾಗಿದ್ದರೆ ಅದು ನಟನ, ಇದಕ್ಕೆ ಆತ್ಮನಿಷ್ಠವಾಗಿ ಅದು ಹೊರಹೊಮ್ಮಿಗೆ ಮತ್ತೆ ವಸ್ತುನಿಷ್ಠ ಅದು ಪ್ರೇಕ್ಷಕರಿಗೆ ಇದು ತಲುಪ್ತದೆ. ಕೈಲಾಸಮ್ಮ ಇದನ್ನು ಮಾಡ್ತಾ ಅವರು ಭಾಷೆದೇ ಇದನ್ನೇ ಪನ್ ಮಾಡ್ಕೋತ ಅದನ್ನೇ ಆಟ ಆಡ್ಕೋತ ಹೋಗ್ತಾರೆ. ಇದು ಕಂಪನಿಯಲ್ಲಿ ಎಸ್ಪೆಷಲಿ ನೀವು ಫ್ರಂಟ್ ಸೀನ್ ಕಾಮಿಡಿಯಲ್ಲಿ ಮಾತಿನ ಇದನ್ನು ನಾವು ನೋಡ್ತೇವೆ. ಶ್ರೀರಂಗನ ಮೊದಲಿನ ನಾಟಕಗಳು ಅವು ಬಹಳ ವೈಚಾರಿಕ ಚರ್ಚೆ ನೆಲೆಯಲ್ಲಿ ಚರ್ಚೆನೇ ಇಂಪಾರ್ಟೆಂಟ್. ಮುಂದೆ ಸ್ವಲ್ಪ ಅವರು ಕತ್ತಲೆ ಬೆಳಕು ಇದರ ನಾಟಕದಲ್ಲಿ ಆ ಚಲನೆಗೆ ಭಾಷೆಗೆ ಚಲನೆಗೆ ಕೊಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಕೈಲಾಸಂ ಮತ್ತು ಶ್ರೀರಂಗರಿಂದ ನಾವು ಇಮಿಡಿಯೇಟ್ ಆಗಿ ಕಾರ್ನಾಡರಿಗೆ ಬಂದಾಗ ಭಾಷೆ ಅವರು ಯಯಾತಿ ಇಟ್ಕೊಂಡಾಗೆ ಭಾಷೆ ಇದು ಬೇರೆನೇ ಆಗಿಬಿಡ್ತದೆ. ಯಾಕಂದ್ರೆ ವಸ್ತುನೂ ಅವರು ಆಯ್ಕೆ ಮಾಡಿಕೊಂಡದ್ದು ಬೇರೆ ಆಗಿರ್ತಲ್ಲ. ಹೀಗಾಗಿ ಬೇರೆ ಬೇರೆ ಹಂತದಲ್ಲಿ ಬೆಳೆದಿದೆ. ನಮಗೆ ಕಂಪನಿಯವರು ಹೇಳೋದು ನನಗೆ ನೆನಪಿದೆ ಏನಂದರೆ, ಇಲ್ಲೋ ನಾವು ನಾಟಕ ಕಂಪನಿಯವರು ಭಾಷೆನೇ ನಾವು ಬದುಕಿಸೋರು ಅಂತ. ಅಂದರೆ ಭಾಷೆನೇ ನಾಟಕ ಕಂಪನಿಯಲ್ಲಿ ಬೇರೆ ಬೇರೆ ಎಲ್ಲ ಭಾಷೆನೇ, ಯಾಕಂದರೆ ಶಾಂತಕುಮಾರ್ ಅವರು ಮೀರ್ ಸಾಧಕನ ಮಾತಾಡ್ತಾ ಇರಬೇಕಾದ್ರೆ ಅದು ಹಿಂದಿ ಆ ಉರ್ದು ಮತ್ತು ಕನ್ನಡವನ್ನು ಅದನ್ನು ಬೇರೆ ರೀತಿಯಲ್ಲಿ ಅದನ್ನು ಪನ್ ಮಾಡ್ತಾ ಅದನ್ನು ಬೇರೆ ಲೇಖಕ್ಕೆ ತಗೊಂಡು
1: ಹೋಗಿ. ಅದೇ ನನಗೆ ಈ ಮಾತನ್ನ ನಾವು ಬದುಕಿಸೋದು ರಂಗಭೂಮಿ ಅಂತ ಹೇಳಿದ್ರಲ್ಲ ಅದು ಬಹಳ ಮುಖ್ಯವಾದದ್ದು. ನಿಜಕ್ಕೂ ನಾಟಕ ಸಾಹಿತ್ಯವನ್ನು ಓದಲಿಲ್ಲ, ಕನ್ನಡವನ್ನು ಓದುದವನು ಅಂತಾದ್ರೆ ಅವನು ಎಷ್ಟು ಕಳ್ಕೊಳ್ತಾನೆ ಉಮೇಶ್?
3: ಅದು ಪ್ರಶ್ನೆ ಇದೆಯಲ್ಲ, ಬಹಳ ಇಂಪಾರ್ಟೆಂಟ್ ಆದ ಪ್ರಶ್ನೆ. ನಾವು ನನ್ನ ಮಟ್ಟಿಗೆ ಅಥವಾ ನನ್ನ ಗಮನಕ್ಕೆ ಬಂದ ಹಾಗೆ ನಾವು ರಂಗಭೂಮಿಯವರು ಭಾಷಾಶಾಸ್ತ್ರದ ಹಿನ್ನೆಲೆಯಲ್ಲಿ ಒಂದು ನಾಟಕದಲ್ಲಿ ಭಾಷೆ ಹೇಗೆ ಕೆಲಸ ಮಾಡ್ತದೆ ಅನ್ನೋದನ್ನು ಅಧ್ಯಯನ ಮಾಡಿದ್ದೇವೆ ಅಂತ ನನಗೆ ಅನಿಸೋದಿಲ್ಲ. ಬಹಳ ನೇರದ ಉದಾಹರಣೆಯನ್ನು ಹೇಳ್ಕೊಳ್ಳೋಣ. ಕನ್ನಡದ ಫೊನೆಟಿಕ್ಸ್ ಇದೆಯಲ್ಲ, ಧ್ವನಿಮಾಶಾಸ್ತ್ರ, ನಾಟಕದ ಧ್ವನಿಮಾ ಬಹಳ ಮುಖ್ಯವಾದದ್ದು. ಆದರೆ ಈ ಧ್ವನಿಮಾಶಾಸ್ತ್ರವನ್ನು ನಾವು ಎಷ್ಟು ಓದಿದ್ದೇವೆ, ಎಷ್ಟು ಕಲಿಸಿದ್ದೇವೆ ನಮ್ಮ ನಟರಿಗೆ, ಅದು ಏನು ಕೆಲಸಗಳನ್ನು ಮಾಡ್ತವೆ, ಹೇಗೆ ಕ್ರಿಯಾಶೀಲವಾಗಿರ್ತದೆ ಗೊತ್ತಿಲ್ಲ ನಮಗೆ. ಯಾಕೆ ನಾನು ಆ ಅರ್ಥದಲ್ಲಿ ನೋಡೋ ಪ್ರಯತ್ನಿಸ್ತಿದ್ದೇನೆ ಅಂತಂದರೆ, ಒಂದು ಸರಳ ಉದಾಹರಣೆಯನ್ನು ನಿಮ್ಮ ಮುಂದೆ ಇಡ್ತೇನೆ. ನಾವು ನಟರಿಗೆ ಅಥವಾ ತರಬೇತಿಗೆ ಬರೋ ಹುಡುಗರಿದಾರಲ್ಲ, ರಂಗಶಿಬಿರಗಳು, ನಟನ ಶಿಬಿರಗಳು ಇತ್ಯಾದಿಗಳಲ್ಲಿ ಸಾಮಾನ್ಯ ಒಂದು ಎಕ್ಸಸೈಸ್ ಮಾಡಿಸ್ತೇವೆ ಧ್ವನಿಗೆ ಸಂಬಂಧಿಸಿದ ಹಾಗೆ. ವಾಯ್ಸ್ ಎಕ್ಸಸೈಸು ಯಾವುದದು? ಸ್ವರಗಳಿಗೆ ಸಂಬಂಧಿಸಿದ್ದು, ಎ ಇ ಐ ಓ ಯು ಇದನ್ನು ಹೇಳುವ ಎಕ್ಸಸೈಸ್ ಮಾಡಿಸ್ತೇವೆ. ಯಾವುದಿದೆ ಎ ಇ ಐ ಓ ಯು? ಇಂಗ್ಲೀಷಿನ ಬರವಣಿಗೆಯ ಸ್ವರಗಳು. ಇದು ಬಹಳ ಮುಖ್ಯ, ಬರವಣಿಗೆಯ ಸ್ವರಗಳು. ಇಂಗ್ಲೀಷ್ನಲ್ಲಿ ಇಷ್ಟೇ ಅಲ್ಲ ಸ್ವರಗಳಿರೋದು, ಇಂಗ್ಲೀಷ್ನಲ್ಲಿ ಧ್ವನಿಯಲ್ಲಿ ನುಡಿಗಾರಿಕೆಯಲ್ಲಿ ಇನ್ನೂ ಅನೇಕ ಸ್ವರಗಳೇ ಬರವಣಿಗೆಯಲ್ಲಿ ಇದೆ. ನೀವು ಗಮನಿಸಿದ್ರೆ ನಮ್ಮ ವರ್ಕ್ಶಾಪ್ಗಳಲ್ಲಿ ಇದಿಷ್ಟೇ ಹೇಳ್ಕೊಡೋದು, ಇದೇ ಸ್ವರಗಳು, ಇದು ಅಭ್ಯಾಸ ಮಾಡಿ ಅಂತ. ಅಲ್ಲಪ್ಪ, ಇಂಗ್ಲೀಷ್ನಲ್ಲೇ ಅಲ್ಲ, ಇನ್ನು ಕನ್ನಡಕ್ಕೋ ಅಥವಾ ಹೆಚ್ಚು ಅಚ್ಚುಕಟ್ಟಾಗಿರುವ ಸಂಸ್ಕೃತದಲ್ಲಿರೋ ಸ್ವರ ವ್ಯವಸ್ಥೆ ಅದಷ್ಟು ಸ್ವರಗಳು, ಅದರ ಅಭ್ಯಾಸ ಇಲ್ಲಿ ಇಲ್ಲ. ಯಾವುದೋ ಅನುಭವದಿಂದ ಅಥವಾ ಎಲ್ಲೋ ನೋಡಿದ್ರಿಂದ ಅನುಸರಿಸಿ ಮಾಡ್ತಾ ಇದ್ದೇವೆ ಹೊರತು ಅಧ್ಯಯನಶೀಲರಾಗಿ ಆ ಕ್ಷೇತ್ರವನ್ನು ಪ್ರವೇಶಿಸಿ ಅದರ ಸಹಾಯವನ್ನು ತೆಗೆದುಕೊಂಡು ನಾವು ಎಷ್ಟು ಚರ್ಚೆಗೆ ಒಳಪಡಿಸಿದ್ದೇವೆ.

0: ಎಷ್ಟು ಮಟ್ಟಿಗೆ ಅದನ್ನು ಬೆಳೆಸಿಕೊಳ್ಳುವ ಪ್ರಯತ್ನ ಮಾಡ್ತಿದ್ದೇವೆ ಅಂತ ಯೋಚನೆ ಮಾಡಿದಾಗ ಸ್ವಲ್ಪ ದಿಗಿಲಾಗುತ್ತೆ. ಇಲ್ಲ ಇಲ್ಲ, ಬೇರೆ ಬೇರೆ ಶಾಸ್ತ್ರಗಳ ಹಿನ್ನೆಲೆ, ಶಾಸ್ತ್ರ ಅಂದರೆ ಸೈನ್ಸಸ್ ಅನ್ನೋ ಅರ್ಥದಲ್ಲೇ, ಭಾಷಾಶಾಸ್ತ್ರ ಮತ್ತೊಂದಿರಬಹುದು, ಇವುಗಳ ನೆರವುಗಳನ್ನು ನಾವು ರಂಗಭೂಮಿಯವರು ಸಶಕ್ತವಾಗಿ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ.
1: ಅದಕ್ಕೆ ತರಬೇತಿಯಲ್ಲಿ ನನಗೆ ಅನಿಸಿದ ಮಟ್ಟಿಗೆ ಅಮರಕೋಶದಂಥ ಒಂದು ಇದನ್ನೇ ಹೇಳ್ತಿದ್ರಂತೆ.
0: ಅಮರಕೋಶದ
1: ಅಮರಕೋಶ, ಯಾಕಂದರೆ ಕಂದಗಂಧರ್ವ ನಾಟಕ ಅವರು ಕಲಿಸ್ಬೇಕಾದ್ರೆ ಅದಕ್ಕೆ ಎದುರಿಗಿದ್ದವರೆಲ್ಲರೂ ಮಹಾನ್ ಕಲಿತವರಲ್ಲ, ಅದಕ್ಕೆ ಮೊಟ್ಟ ಮೊದಲು ಅವ್ರಿಗೆ ಅಮರಕೋಶ ಹೇಳೋದು. ಅದನ್ನು ಅಮರಕೋಶನ ಅದನ್ನು ಸ್ವರಬದ್ಧವಾಗಿ ಪೂರ್ತಿ ಎಷ್ಟೋ ನಟರು ಪೂರ್ತಿ ಬಾಯಾಟ್ ಮಾಡಿದವ್ರು ಅಮರಕೋಶ. ಅದು ಒಂದು ಒಂದು ಇದನ್ನೇ ಬಾಯಾಟ್ ಮಾಡೋಕ್ಕೆ ಆಗಲ್ಲ, ಅದನ್ನ
2: ಶಬ್ದ ಸಂಪತ್ತು,
1: ಶಬ್ದ ಸಂಪತ್ತು ಆಗ್ತಿತ್ತು. ಯಾಕಂದ್ರೆ ಸುಮಾರಾಗಿ ಪೌರಾಣಿಕ ನಾಟಕ ಇತ್ತು, ಯಾವುದಾದ್ರೂ ಹೆಸರು ಬಂದಾಗ ಏಕದಮ್ ಶಬ್ದ ಚಿತ್ರ ನಟನಿಗೆ ಮೂಡಬೇಕಲ್ಲ, ಹಿಂಗಾಗಿ ಅಮರಕೋಶ ಅದರ ಭಾಷೆ ತಿದ್ದುವ ಮೂಲಕ ನಾಟಕ ಅವರಿಗೆ ಪ್ರಯೋಗಕ್ಕೆ ಇಳಿಸ್ತಾ ಇದ್ರು
3: ಅವ್ರನ್ನ. ಸಾಮಾನ್ಯವಾಗಿ ನಾವು ನಮ್ಮ ಬದುಕಲ್ಲಿ ನಮ್ಮದೇ ಮಾತೃಭಾಷೆಯಲ್ಲೂ ಬಹುಶಃ ಪ್ರತಿನಿತ್ಯದ ಜೀವನದಲ್ಲಿ ಹಬ್ಬಬ್ಬ ಅಂದರೆ ಒಂದು 200-300 ಪದಗಳಲ್ಲಿ ನಮ್ಮ ಇಡೀ ಬದುಕಿನ ವ್ಯವಹಾರವನ್ನೇ ಮುಗಿಸ್ಬಿಟ್ಟು ಹೊರಟೋಗ್ಬಿಡ್ತೀವಿ. ಆದರೆ ಒಂದು ನಾಟಕದ ವಿದ್ಯಾರ್ಥಿಗೆ ಹಂಗಾಗಲ್ಲ, ಯಾಕೆಂದರೆ ಅವನು ಕೇವಲ ತನ್ನ ಬದುಕನ್ನು ಮಾತ್ರ ಅಲ್ಲ, ನಾಟಕದಲ್ಲಿ ಬರುವ ಬದುಕನ್ನು ಬದುಕೋದ್ರಿಂದ ಈ ಬದುಕಿನ ಒಂದು ಅಂತಸ್ತತ್ವವನ್ನು ಹೇಳದೆ ಅಥವಾ ಆಯಾ ಸಂಸ್ಕೃತಿಯ ಅಭಿವ್ಯಕ್ತಿಯ ಭಾಷೆ ಆಗಿರೋದ್ರಿಂದ ಭಾಷೆ ಪ್ರಾದೇಶಿಕವಾಗಿ ಕೂಡ ತುಂಬಾ ಭಿನ್ನವಾಗಿರುತ್ತೆ. ನಮ್ಮ ಮೈಸೂರು ಪ್ರಾಂತದ ಭಾಷೆ ಬೇರೆ, ಧಾರವಾಡ ಹುಬ್ಳಿ ಆ ಕಡೆದೆ ಬೇರೆ, ಗುಲ್ಬರ್ಗ ರಾಯಚೂರು ಆ ಕಡೆ ಹೋದ್ರೆ ಅಲ್ಲಿಯ ಭಾಷೆ, ತಿರುಗಿ ನೀವು ಕೂರ್ಗ್ ಕೊಡಗು ಕಡೆ ಹೋದ್ರೆ ಅಲ್ಲಿ ಬೇರೆ, ಮಂಗಳೂರದಂತೂ ಕಂಪ್ಲೀಟ್. ಸೊ ಅದರ ಅರ್ಥ ಏನು, ಭಾಷೆ ಪ್ರಾದೇಶಿಕ ಭಿನ್ನತೆಯನ್ನು ಕೂಡ ಅಂದರೆ ಭೌಗೋಳಿಕವಾಗಿ ಏನೆಲ್ಲ ಬದುಕಿನ ಭಿನ್ನತೆಯನ್ನು ನೋಡ್ತೀವಿ ಅದರ ಅಭಿವ್ಯಕ್ತಿ ಭಾಷೆ ಆ ರೀತಿಯ ಒಂದು ಭಿನ್ನ ಆಯಾಮದಲ್ಲಿ ಒಬ್ಬ ನಾಟಕದ ವಿದ್ಯಾರ್ಥಿ ಬದುಕೋದ್ರಿಂದ ಅವನಿಗೆ ಬಹುಶಃ ಒಂದು ಇಡೀ ನಮ್ಮ ರಾಜ್ಯದ ಸಂಸ್ಕೃತಿಯೂ ಅರ್ಥ ಆಗುತ್ತೆ ಭಾಷೆಯ ಒಟ್ಟಿಗೆ, ಮತ್ತೆ ಬದುಕಿನ ಆಯಾಮಗಳು ಅರ್ಥ ಆಗ್ತಾ ಹೋಗುತ್ತೆ. ನಾವು ಇಷ್ಟೆಲ್ಲ ಮಾತಾಡಿದ್ರು ಒಂದು ತೀರಾ ಒಡಲೊಳಗಿಂದ ಬಂದಂತ ದೇವನೂರ್ ಮಹಾದೇವ್ ಅವರ ಒಡಲಾಳ ಒಂದು ಇದನ್ನ, ಯಾಕಂದ್ರೆ ಇಷ್ಟೊತ್ತು ನಾವೇನ್ ಭಾಷೆ ಮಾತಾಡಿದ್ವಿ ಅದಕ್ಕಿಂತ ಭಿನ್ನವಾದಂತ ಒಂದು ಭಾಷೆ ಅತ್ತೆ ಸೊಸೆ ಮಧ್ಯದ ಸಂಭಾಷಣೆ. ಅದೇನತ್ತಮ್ಮ ನೀವು ಮಾತಾಡ್ತಿದ್ರೆ ನನ್ನಟ್ಟಿ ನನ್ನಟ್ಟಿ ನನ್ನ ನನ್ನಸ್ತಿ ಅಂತೀರಲ್ಲ, ಸಾಕವ್ವ ಹೇಳ್ತಾಳೆ, ಅದೇ ಕನಮ್ಮಿ ಅಣ್ಣ ನನ್ನಟ್ಟಿ ನನ್ನ ಅಸ್ತಿ ಅವೈ ನಾನು ಅದ್ನೇ ಕೇಳೋದು ಕನತಮ್ಮ ಎಷ್ಟಿಟ್ಟಿವ್ರಿ ಎಂತ ನಿನ್ ಕಣ್ಣೇನ್ ಕುಂಡ ನನ್ ಕಣ್ಣೆ ಅತ್ತಮ್ಮ ಕುಂಡು ನಾನು ಕಂಡವ್ನಿ ಕಣ್ ತಕಳಿ ಪರದೇಶಿಂತ ತರ ಈ ಹಟ್ಟಿ ಕಂಡಿಲ್ವಾ, ಮಳೆ ದೇವ್ರು ಕಣ್ಬಿಟ್ರು ಬೆಲೆ ಕಾಣ್ದನ್ನಾಕಿ ಎಕರ ಹೊಲ ಕಂಡಿಲ್ವಾ, ನಿಮ್ಮಿರೋ ಮೂರು ಗಂಡ್ಮಕ್ಳನ್ನ ತಲೆಗೆರಡು ಎಕರ ನಾರು ಹಂಚಿ ಮತ್ತೆ ನೋಡುವ. ಇದು ತೀರ ಭಿನ್ನವಾದಂತ ಒಂದು ನಂಜನಗೂಡಿನ ಒಡಲೊಳಗಿಂದ ಬರುವಂತ ಒಂದು ಗ್ರಾಮೀಣ ಸೊಗಡಿನ ಭಾಷೆ. ಇದನ್ನು ನಾಟಕದ ಕಲಾವಿದ ರಂಗದ ಮೇಲೆ ಅಭಿನಯಿಸ್ತಾನೆ. ಸೊ ಹಾಗಾಗಿ ಹಲವು ಆಯಾಮಗಳಲ್ಲಿ ಹಲವು ಪದರಗಳಲ್ಲಿ ಈ ಭಾಷೆ ಹಮ್ಮಿಕೊಂಡಿದೆ.
2: ಅಂದ್ರೆ ನಾವು ವಿಶೇಷವಾಗಿ ಎಲ್ಲರಿಗೂ ಸಮಾನವಾದ ಮಾಧ್ಯಮಗಳತ್ತ ಸರಿತ ಆಧುನಿಕ ತಂತ್ರಜ್ಞಾನದ ಸಂಗಡ ನಮ್ಮ ಹಳೆಯ ಸೊಗಡುಗಳೆಲ್ಲ ಅಷ್ಟಾಗಿ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೇವೆ. ಬಹಳ ಜನರ ಭಾಷೆ ಪೇಪರಿನ ಭಾಷೆ ಆಗ್ಬಿಟ್ಟಿದೆ. ಈ ಸಂದರ್ಭದಲ್ಲೂ ಕೂಡ ನಮ್ಮ ಭಾಷೆಯ ಎಲ್ಲ ವೈಖರಿಗಳನ್ನು ಉಳಿಸ್ತಾ ಇರೋದು ರಂಗಭೂಮಿ. ರಂಗಭೂಮಿಯಲ್ಲಿ ಒಂದು ನಾಟಕ ಮಾಡಬೇಕು ಅಂತಂದರೆ ಅದೇ ಭಾಷೆ ಅದೇ ಪರಿಸ್ಥಿತಿ ಸಂದರ್ಭ ಅದನ್ನು ನಾವು ಸೃಷ್ಟಿ ಮಾಡಬೇಕಾಗ್ತದೆ. ಆ ದೃಷ್ಟಿಯಿಂದ ನಮ್ಮ ಭಾಷೆಯನ್ನು ಉಳಿಸ್ತಾ ಇರೋದು, ಎಲ್ಲ ಜೀವಂತವಾಗಿ ಆ ಮಾತುಗಳನ್ನು ಉಳಿಸ್ತಾ ಇರೋದು ನಾಟಕ. ಅದನ್ನು ಈಗಾಗಲೇ ಉಮೇಶ್ ಅವರು ಹೇಳಿದಾಗೆ ಅದನ್ನು ಆ ದೃಷ್ಟಿಯಿಂದ ಅದನ್ನೊಂದು ಶಾಸ್ತ್ರೀಯ ದೃಷ್ಟಿಯಿಂದ ಅಧ್ಯಯನ ಮಾಡುವಂಥ ಅಗತ್ಯ. ಸುಮತಿಯವರು ಹೇಳಿದಾಗೆ ನಾಟಕಕಾರನಿಗೆ ಮತ್ತು ನಾಟಕದ ಅಭ್ಯಾಸಿಗಳಿಗಿದ್ರೆ ಕೇಳುಗರು ಸಹ ನಮ್ಮ ಕನ್ನಡದಲ್ಲಿ ಎಲ್ಲ ಶಬ್ದಗಳು ಬಳಕೆಯಲ್ಲಿದ್ವು ಅನ್ನೋದನ್ನು ಗಮನಿಸ್ತಾ ಸರ್ ನಾಟಕ ನೋಡುವಾಗ ಅದರ ಭಾಷೆಯತ್ತನೂ ಲಕ್ಷ್ಯ ಕೊಟ್ಟರೆ ಅವರಿಗೆ ಅದರಿಂದ ಇನ್ನಷ್ಟು ಸಿಗುತ್ತದೆ, ಅದನ್ನು ಹೀರ್ಕೊಳ್ಳಿಕ್ಕಾಗ್ತದೆ, ಅವಾಗ ಓದುವಾಗ ಕೂಡ ಅದರ ರುಚಿ ಹೆಚ್ಚಾಗ್ತದೆ ಅಂತ ನಾನು ಅಂದ್ಕೊಳ್ತೇನೆ. ನಾಟಕದ ಭಾಷೆ ಕುರಿತು ಇಷ್ಟೊತ್ತು ಸಂವಾದದಲ್ಲಿ ನಮ್ಮ ಸಂಗಡ ಎಚ್ ಎಸ್ ಉಮೇಶ್ ಅವರು, ಡಾಕ್ಟರ್ ಪ್ರಕಾಶ್ ಗರುಡ ಅವರು, ಸುಮತಿ ಕೆ ಆರ್ ಅವರು ಇದ್ರು. ಇವರೆಲ್ಲರಿಗೂ ಆಕಾಶವಾಣಿಯ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದ ಹೇಳ್ತೇನೆ. ನಮಸ್ಕಾರ.
4: ಇದುವರೆಗೆ ಕನ್ನಡ ಭಾರತಿಯಲ್ಲಿ ನಾಟಕದ

ನುಡಿಗೀತೆ, ಭಾವಗೀತೆ, ಜನಪದ ಗೀತೆಗಳ ಕಾರ್ಯಕ್ರಮ ಈಗ. ಮೊದಲಿಗೆ ಕೆಲವು ಭಕ್ತಿ ಗೀತೆಗಳು. ಬಾಂಬೆ ಸಹೋದರಿಯರು ಹಾಡಿದ ವಾದಿರಾಜರ ಒಂದು ಕೃತಿ, ದಾರಿಯ ತೋರೋ ಗೋಪಾಲ.

ನರಸಿಂಹ ನಾಯ್ಕ ಅವರ ಸ್ವರದಲ್ಲಿ ಪುರಂದರದಾಸರ ಕೀರ್ತನೆಯನ್ನ ಕೇಳಿದ್ರೆ ಇನ್ನು ಕೆಲವು ಭಾವಿತೆಗಳು. ಶ್ರೀ ಶಾರದಾ ದೇವಿ, ರತ್ನಮಾಲಾ ಪ್ರಕಾಶ್ ಹಾಡಿದ್ದಾರೆ. ಗೀತೆ ಕುವೆಂಪು ರಚಿತಾ.